ಆಕಾಶವಾಣಿ ಧಾರವಾಡ 392.16 ಮೀಟರ್ಗಳು ಅಥವಾ 765 kHz. ನಮ್ಮ ಡಿಜಿಟಲ್ ಪ್ರಸಾರ 756 kHz ಹಾಗೂ FM 103 MHz ಕಂಪನಾಂಕಗಳಲ್ಲಿ ಲಭ್ಯ ಇರುತ್ತದೆ. ಇಂದು ಬುಧವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವರ್ಷಕ್ಕೆ 1948. ಆಷಾಢ ಮಾಸದ 17ನೇ ದಿನ ಅಂದರೆ 2026 ಇಸವಿ ಜುಲೈ ತಿಂಗಳ 8ನೇ ತಾರೀಕು. ಈಗ ಸಮಯ 5:58:45. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ರಂಜನಿ ಕೆರೂರ್ ಮಾಡುವ ನಮಸ್ಕಾರ.

ಆಕಾಶವಾಣಿ ಧಾರವಾಡ. ಸಮಯ 6 ಗಂಟೆ ಆಗುತ್ತಲಿದೆ. ಹಿಂದಿಯಲ್ಲಿ ವಾರ್ತೆ ಕೇಳುವಿರಿ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಇದುವರೆಗೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
1: ಆತ್ಮೀಯರೇ,
2: ರಾಮಧಾನ್ಯದ ಕೃತಿಯನು
1: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
2: ಭೂಮಿ ಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
3: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
0: ಕೇಳಿ ಡಾಕ್ಟರ್ ಗೀತಾ ದಾನಶೆಟ್ಟಿ ಅವರಿಂದ ಚಿಂತನ.
4: ಹುಟ್ಟಿನಿಂದ ಯಾರೂ ಕೂಡ ಮಹಾನ್ ವ್ಯಕ್ತಿಗಳಾಗಿರುವುದಿಲ್ಲ. ಇತಿಹಾಸದ ಪುಟಗಳಲ್ಲಿ ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮ ಒಳ್ಳೆಯ ಹವ್ಯಾಸಗಳಿಂದಲೇ ಉನ್ನತ ಸ್ಥಾನಕ್ಕೇರಿ ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ಆಸಕ್ತಿಯಿಂದ ಮಾಡುವ ಯಾವುದೇ ರಚನಾತ್ಮಕ ಕೆಲಸವನ್ನು ನಾವು ಹವ್ಯಾಸ ಎನ್ನುತ್ತೇವೆ. ಇದು ದೈನಂದಿನ ಒತ್ತಡದಿಂದ ಮುಕ್ತಿ ನೀಡಿ ವ್ಯಕ್ತಿಯ ಜ್ಞಾನ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅವರಲ್ಲಿರುವ ಶಿಸ್ತು, ಪರಿಶ್ರಮ ಮತ್ತು ನಿರಂತರ ಅಭ್ಯಾಸದಿಂದ ದುರಭ್ಯಾಸಗಳನ್ನು ಬಿಟ್ಟು ಒಳ್ಳೆಯ ಹವ್ಯಾಸಗಳನ್ನು ಅಳವಡಿಸಿಕೊಂಡ ಪರಿಣಾಮವಾಗಿ ಜೀವನದ ದಿಕ್ಕನ್ನೇ ಬದಲಿಸಿಕೊಂಡವರು ಅನೇಕರು ಕಾಣಸಿಗುತ್ತಾರೆ. ಇಂದಿನ ಒಳ್ಳೆಯ ಹವ್ಯಾಸಗಳು ಮುಂದಿನ ಯಶಸ್ಸಿನ ಬೀಜವಾಗಿರುತ್ತವೆ. ಜೀವನ ಬದಲಾಗುವುದು ಅದೃಷ್ಟದಿಂದಲ್ಲ, ನಮ್ಮ ಒಳ್ಳೆಯ ಹವ್ಯಾಸಗಳಿಂದ. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು. ಹವ್ಯಾಸ ಬದಲಿಸಿ ನೋಡು, ಹಣೆ ಬರಹವೇ ಬದಲಾದೀತು. ವಿಚಾರಿಸಿ ನೋಡು, ದೇಶವೇ ಬದಲಾದೀತು. ಹವ್ಯಾಸಗಳು ಮಾನವನ ಜೀವನಕ್ಕೆ ದಿಕ್ಕು ತೋರಿಸುವ ಮಾರ್ಗದರ್ಶಕವಾಗಿ ಪರಿಣಮಿಸುತ್ತವೆ. ಮಾನವನ ಜೀವನವನ್ನು ರೂಪಿಸುವಲ್ಲಿ ಹವ್ಯಾಸಗಳು ಅತ್ಯಂತ ಮಹತ್ವದ್ದಾಗಿವೆ. ನಮ್ಮ ನಿತ್ಯದ ಹವ್ಯಾಸಗಳು, ಆಲೋಚನೆಗಳು, ನಡೆ ನುಡಿ ಇವೆಲ್ಲವೂ ಸೇರಿ ಬದುಕಿನ ಭವಿಷ್ಯವನ್ನು ಕಟ್ಟುತ್ತವೆ. ಆದ್ದರಿಂದ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದೆಂದರೆ ನಮ್ಮದೇ ಹಣೆ ಬರಹವನ್ನು ಸ್ವತಃ ನಾವೇ ರೂಪಿಸಿಕೊಳ್ಳುವುದಾಗಿರುತ್ತದೆ. ಹವ್ಯಾಸವೆಂದರೆ ಪುನಃ ಪುನಃ ಮಾಡುವ ಕ್ರಿಯೆ. ಕೆಟ್ಟ ಹವ್ಯಾಸಗಳಿಂದ ವ್ಯಕ್ತಿಯ ಬೆಳವಣಿಗೆ ನಿಧಾನವಾಗಿ ಕುಂಠಿತಗೊಳ್ಳುತ್ತದೆ. ಒಳ್ಳೆಯ ಹವ್ಯಾಸಗಳು ಮೊದಲಿಗೆ ಕಷ್ಟವೆನಿಸಬಹುದು, ಆದರೆ ಅವು ನಿಧಾನವಾಗಿ ಜೀವನದ ಭಾಗವಾದಾಗ ಅದರಿಂದ ದೊರೆಯುವ ಪ್ರತಿಫಲ ತುಂಬಾ ದೊಡ್ಡದಾಗಿರುತ್ತದೆ ಎಂದು ಹೇಳಬಹುದು. ಯಶಸ್ಸು ಪ್ರತಿಯೊಬ್ಬರ ಜೀವನದ ಮಹತ್ತರ ಗುರಿಯಾಗಿದೆ. ಆದರೆ ಯಶಸ್ಸನ್ನುವಂಥದ್ದು ಅಚಾನಕ್ಕಾಗಿ ದೊರೆಯುವಂಥದ್ದಲ್ಲ. ಅದು ವ್ಯಕ್ತಿಯ ದಿನನಿತ್ಯದ ಚಿಂತನೆ ಮತ್ತು ಒಳ್ಳೆಯ ಅಭ್ಯಾಸಗಳಿಂದ ರೂಪುಗೊಳ್ಳುತ್ತದೆ. ಆದ್ದರಿಂದ ಯಶಸ್ಸಿನ ಹಿಂದೆ ಇರುವ ಮೂಲ ಶಕ್ತಿ ಎಂದರೆ ಸರಿಯಾದ ಹವ್ಯಾಸಗಳು. ಯಶಸ್ವಿ ವ್ಯಕ್ತಿಗಳು ಸದಾ ಸ್ಪಷ್ಟ ಗುರಿಯನ್ನು ಹೊಂದಿರ್ತಾರೆ. ಜೀವನದಲ್ಲಿ ಏನು ಸಾಧಿಸಬೇಕು ಮತ್ತು ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬ ಸ್ಪಷ್ಟತೆ ಇದ್ದಾಗ ಮಾತ್ರ ಶ್ರಮ ಫಲ ನೀಡುತ್ತದೆ. ಗುರಿ ಇಲ್ಲದ ಪ್ರಯತ್ನ ದಿಕ್ಕು ತಪ್ಪಿದ ಪ್ರಯಾಣದಂತೆ. ಜೊತೆಗೆ ಸಮಯವನ್ನು ಮೌಲ್ಯಯುತವಾಗಿ ಬಳಸುವ ಹವ್ಯಾಸವೂ ಕೂಡ ಯಶಸ್ಸಿನ ಪ್ರಮುಖ ಅಂಶವಾಗಿದೆ. ಸಮಯವನ್ನು ವ್ಯರ್ಥ ಮಾಡದೆ ಪ್ರತಿ ಕ್ಷಣವನ್ನು ಸದುಪಯೋಗಪಡಿಸಿಕೊಂಡವರು ಮಾತ್ರ ಜೀವನದಲ್ಲಿ ಮುನ್ನಡೆಯುತ್ತಾರೆ. ನಿರಂತರ ಕಲಿಕೆಯ ಹವ್ಯಾಸ ಯಶಸ್ಸಿಗೆ ಮತ್ತೊಂದು ಬಲವಾದ ನೆಲೆಯಾಗಿದೆ. ಪುಸ್ತಕ ಓದು, ಹೊಸ ವಿಷಯಗಳನ್ನು ಅರಿಯುವ ಕುತೂಹಲ, ಅನುಭವಗಳಿಂದ ಪಾಠ ಕಲಿಸುವ ಮನೋಭಾವ ವ್ಯಕ್ತಿಯನ್ನು ಸದಾ ಮುಂದುವರಿಯುವಂತೆ ಮಾಡುತ್ತದೆ. ಇಂಥ ವ್ಯಕ್ತಿಗಳು ಕಾಲಕಾಲಕ್ಕೆ ತಕ್ಕಂತೆ ತಾವು ಬದಲಾಗಲು ಸಿದ್ಧರಾಗುತ್ತಾರೆ. ಹವ್ಯಾಸಗಳು ಕೂಡ ವಯಸ್ಸಿಗೆ ತಕ್ಕಂತೆ ಬದಲಾಗುತ್ತವೆ. ಇವು ನಮಗೆ ನೆಮ್ಮದಿ, ಸಂತೋಷ, ಗೌರವ ಮತ್ತು ಸ್ನೇಹಿತರನ್ನು ತಂದುಕೊಡುತ್ತವೆ. ಅದಲ್ಲದೆ ನಮ್ಮ ಮನೋಶಕ್ತಿಯನ್ನು ಹೆಚ್ಚಿಸುತ್ತವೆ. ಶ್ರಮ ಮತ್ತು ಆತ್ಮಸ್ಥೈರ್ಯವಿಲ್ಲದೆ ಯಾವುದೇ ಸಾಧನೆಯೂ ಸಾಧ್ಯವಿಲ್ಲ. ಜೊತೆಗೆ ಧನಾತ್ಮಕ ಚಿಂತನೆಯೂ ಅತ್ಯಂತ ಅಗತ್ಯ. ಸಮಸ್ಯೆಗಳ ಮುಂದೆ ನಿಲ್ಲದೆ ಪರಿಹಾರ ಹುಡುಕುವ ಮನಸ್ಸು ಯಶಸ್ಸಿನ ದಾರಿಯನ್ನು ತೆರೆದಿಡುತ್ತದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಬುದ್ಧಿ ಮತ್ತು ಕೌಶಲ್ಯಗಳೊಂದಿಗೆ ಮೌಲ್ಯದ ಅರ್ಥ ಮತ್ತು ಚಿಂತನೆಯ ಅಗತ್ಯ ಅತ್ಯಂತ ಹೆಚ್ಚಾಗಿದೆ. ಮಾನವ ಜೀವನದ ಉದ್ದೇಶ ಕೇವಲ ಭೌತಿಕ ಸಾಧನೆಗಳಲ್ಲ. ಸ್ವಂತ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ಅಸಾಧ್ಯವೆನ್ನುವುದೂ ಸಾಧ್ಯವಾಗುತ್ತದೆ. ನೈತಿಕ ಮೌಲ್ಯಗಳಾದ ಸತ್ಯ, ಪ್ರಾಮಾಣಿಕತೆ, ನಿಷ್ಠೆ, ಪ್ರೀತಿ ಮತ್ತು ಶಾಂತಿ ಇವು ಯಶಸ್ಸಿನ ಮೂಲ ಸ್ತಂಭಗಳಾಗಿವೆ.
0: ಇದುವರೆಗೆ ಡಾಕ್ಟರ್ ಗೀತಾ ದಾನಶೆಟ್ಟಿ ಅವರಿಂದ ಚಿಂತನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.
5: ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ, ಮಾಳಾಪುರ, ಧಾರವಾಡ.
6: 35 years of clinical excellence with compassion.
7: From life-saving emergencies to advanced cardiac and multi-specialty expertise.
6: Bengaluru

0: Bengaluru has placed its trust in one name.
1: Choose the care Bengaluru believes in.
0: Call 9686860310. Fortis Hospital, Cunningham Road. With you for life.
2: ನಮಸ್ಕಾರ ರೈತ ಬಾಂಧವರೇ. ಹವಾಮಾನ ವರದಿ. ಭಾರತೀಯ ಉಷ್ಣವಲಯದ ಹವಾಮಾನ ಸಂಸ್ಥೆ ಪುಣೆ ಮತ್ತು ಭಾರತ ಹವಾಮಾನ ಇಲಾಖೆ ನವದೆಹಲಿಯವರು 2026 ಜುಲೈ ತಿಂಗಳ ಮೊದಲನೆಯ ಪಾಕ್ಷಿಕಕ್ಕೆ ಒದಗಿಸಿದ ಹವಾಮಾನ ಮುನ್ಸೂಚನೆಯ ಪ್ರಕಾರ ನೈಋತ್ಯ ಮುಂಗಾರು ತನ್ನ ಶಕ್ತಿಯನ್ನು ಪಡೆದುಕೊಂಡಿದ್ದು ಭಾರತೀಯ ಉಪಖಂಡಕ್ಕೆ ಹೆಚ್ಚಿನ ತೇವಾಂಶ ತರುತ್ತಿರುವುದರಿಂದ ಮಳೆಯ ಚಟುವಟಿಕೆಗಳು ಹೆಚ್ಚಾಗುವ ಮುನ್ಸೂಚನೆ ಇದೆ. ಇದಲ್ಲದೆ ಭಾರತದ ಹಾಗೂ ಪೆಸಿಫಿಕ್ ಸಾಗರಗಳಲ್ಲಿ ರೂಪುಗೊಂಡ ಉಷ್ಣವಲಯದ ಚಂಡಮಾರುತಗಳು ಮತ್ತು ವಾಯುಭಾರ ಕುಸಿತದ ಪರಿಣಾಮದಿಂದಾಗಿ 2026 ಜುಲೈ ತಿಂಗಳ ಮೊದಲನೆಯ ಪಾಕ್ಷಿಕದಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳ ವಿವಿಧ ಪ್ರದೇಶಗಳಲ್ಲಿ ಚದುರಿದಂತೆ ಗುಡುಗು ಸಹಿತ ಹಗುರದಿಂದ ಮಧ್ಯಮ ಪ್ರಮಾಣದ ಮಳೆಯ ಸಾಧ್ಯತೆಗಳಿರಲಿವೆ. ವಾತಾವರಣದ ಗರಿಷ್ಠ ತಾಪಮಾನದ ಪ್ರಮಾಣವು 25.0°C 26.0°C ಹಾಗೂ ಕನಿಷ್ಠ ತಾಪಮಾನವು 20.0°C 22.0°C ವರೆಗೆ ಮತ್ತು ಬೆಳಗಿನ ಆರ್ದ್ರತೆಯ ಪ್ರಮಾಣವು 85%-95% ಹಾಗೂ ಮಧ್ಯಾಹ್ನದ ಆರ್ದ್ರತೆಯ 50%-60% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗವು ಪ್ರತಿ ಗಂಟೆಗೆ 14-16 ಕಿಲೋಮೀಟರ್ ವರೆಗೆ ಇರುವ ಮುನ್ಸೂಚನೆ ಇದ್ದು ಇದು ಪಾಕ್ಷಿಕದ ಹೆಚ್ಚಿನ ದಿನಗಳಲ್ಲಿ ಗಾಳಿಯು ಪಶ್ಚಿಮ ಮತ್ತು ನೈಋತ್ಯ ದಿಕ್ಕಿನಿಂದ ಬೀಸಲಿದೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಜೂನ್ ತಿಂಗಳಲ್ಲಿ ಮಳೆಯ ಕೊರತೆಯಾಗಿ ಈಗಾಗಲೇ ಬಿತ್ತಿದ ಬೆಳೆಗಳು ಮಣ್ಣಿನ ತೇವಾಂಶದ ಕೊರತೆಯನ್ನು ಅನುಭವಿಸುತ್ತಿದ್ದು ಬಿತ್ತಿದ 25-30 ದಿನದ ಬೆಳೆಗಳಲ್ಲಿ ತೆಳುವಾಗಿ ಅಂತರ ಬೇಸಾಯ ಮಾಡಿ ಮಣ್ಣಿನಲ್ಲಿರುವ ತೇವಾಂಶ ಸಂರಕ್ಷಿಸಿಕೊಳ್ಳಬೇಕು ಹಾಗೂ ನೀರಿನ ಸೌಕರ್ಯವಿದ್ದಲ್ಲಿ ತೆಳುವಾಗಿ ನೀರು ಹಾಯಿಸಬೇಕು. ನೀರಿನ ಲಭ್ಯತೆ ಇದ್ದ ಕಡೆಗಳಲ್ಲಿ ಸೋಯಾ ಅವರೆ, ಹತ್ತಿ ಮತ್ತು ತೊಗರೆ ಬಿತ್ತನೆಯನ್ನು ಕೈಗೊಳ್ಳಬಹುದು. ಆದರೆ ಮಳೆಯಾಶ್ರಿತ ಬೇಸಾಯದಲ್ಲಿ ಹದವಾದ ಮಳೆಯನ್ನು ನೋಡಿಕೊಂಡು ಬಿತ್ತನೆಯನ್ನು ಮಾಡುವುದು ಸೂಕ್ತ. ಸ್ಥಳೀಯ ಬೀಜಗಳಿದ್ದಲ್ಲಿ ಬಿತ್ತನೆಗೆ ಪೂರ್ವ ಮೊಳಕೆ ಪ್ರಮಾಣವನ್ನು ಪರೀಕ್ಷಿಸಿ ತದನಂತರ ಬೀಜೋಪಚಾರ ಮಾಡಿ ಬಿತ್ತನೆ ಕೈಗೊಳ್ಳಬೇಕು ಮತ್ತು ಬೀಜಗಳನ್ನು ಅಧಿಕೃತ ಮಾರಾಟಗಾರರಿಂದ ಖರೀದಿಸಬೇಕು ಹಾಗೂ ರಶೀದಿಗಳನ್ನು ಕಾಯ್ದಿರಿಸಿಕೊಳ್ಳಬೇಕು. ಇಳುಕಲಿಗೆ ಅಡ್ಡಲಾಗಿ ಬೇಸಾಯ ಮಾಡುವುದರಿಂದ ಮಳೆ ನೀರು ಆಳವಾಗಿ ಇಳಿದು ಮಣ್ಣಿನ ತೇವಾಂಶ ಹೆಚ್ಚುತ್ತದೆ. ತೋಟಗಾರಿಕೆ ಇಲ್ಲವೇ ಹಣ್ಣಿನ ಬೆಳೆಗಳಿಗೆ ಕೀಟರೋಗದ ಬಾಧೆ ಕಂಡುಬಂದಲ್ಲಿ ರೈತ ಬಾಂಧವರು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲವೇ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನು ಇಲ್ಲವೇ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಆಯಾ ಬೆಳೆಗೆ ಶಿಫಾರಸು ಮಾಡಿದ ಔಷಧಿಯನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸರಿಯಾಗಿ ಸಿಂಪಡಿಸಬೇಕು. ಇನ್ನು ರೈತ ಬಾಂಧವರೇ, ಜೈವಿಕ ಗೊಬ್ಬರಗಳ ಬಳಕೆ. ದ್ವಿದಳ ಧಾನ್ಯ ಬೆಳೆಗಳಾದ ಹೆಸರು, ಉದ್ದು, ತೊಗರೆ ಅಲ್ಲದೆ ಎಣ್ಣೆಕಾಳು ಬೆಳೆಗಳಾದ ಶೇಂಗಾ, ಸೋಯಾ ಅವರೆ ಮುಂತಾದ ಬೀಜಗಳನ್ನು ಬಿತ್ತುವ ಮುಂಚೆ ಸೂಕ್ತ ಪುಡಿ ರೂಪದ ಅಥವಾ ದ್ರವರೂಪದ ರೈಜೋಬಿಯಂ ಜೈವಿಕ ಗೊಬ್ಬರದೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಏಕದಳ ಧಾನ್ಯಗಳಾದ ಜೋಳ, ಗೋವಿನ ಜೋಳ, ಭತ್ತ ಮುಂತಾದ ಬೀಜಗಳನ್ನು ಬಿತ್ತುವಾಗ ಪುಡಿ ರೂಪದ ಅಥವಾ ದ್ರವರೂಪದ ಅಜೋಸ್ಪಿರ್ಲೆಮ್ ಮತ್ತು ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳೊಂದಿಗೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಇನ್ನು ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕದ ಉಪಯೋಗ ಏನಪ್ಪಾ ಅಂದ್ರೆ, ಟ್ರೈಕೋಡರ್ಮಾ ಪರಿಸರ ಮಿತ್ರ ಶಿಲೀಂಧ್ರವಾಗಿದ್ದು ಇದು ಭೂಮಿಯಲ್ಲಿರುವ ರೋಗಾಣುಗಳನ್ನು ನಾಶಪಡಿಸಿ ಬೆಳೆಗಳಿಗೆ ಬಾಧಿಸುವ ಸಸಿಕೊಳೆ, ಬುಡಕೊಳೆ, ಬೇರುಕೊಳೆ, ಕತ್ತುಕೊಳೆ ಮುಂತಾದ ರೋಗಗಳನ್ನು ಹತೋಟಿ ಮಾಡ್ತದೆ. ಇದರಿಂದ ಯಾವುದೇ ದುಷ್ಪರಿಣಾಮ ಆಗುವುದಿಲ್ಲ. ಜೈವಿಕ ಶಿಲೀಂಧ್ರನಾಶಕವನ್ನು ಟೊಮ್ಯಾಟೊ, ಶೇಂಗಾ, ತೊಗರಿ, ಜೋಳ ಇತ್ಯಾದಿ ಬೆಳೆಗಳಿಗೆ ಬಳಸಬಹುದು. ಟ್ರೈಕೋಡರ್ಮಾ ಪುಡಿಯನ್ನು ಪ್ರತಿ ಕಿಲೋ ಬೀಜಕ್ಕೆ 4 ಗ್ರಾಂ ಪ್ರಮಾಣದಲ್ಲಿ ಲೇಪಿಸಿ ಬಿತ್ತಬೇಕು. ಟ್ರೈಕೋಡರ್ಮಾ ಶಿಲೀಂಧ್ರದಿಂದ ಬೀಜಗಳನ್ನು ಉಪಚರಿಸಿದ್ದಲ್ಲಿ ಶಿಲೀಂಧ್ರನಾಶಕ ಔಷಧಿಗಳನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಬಾರದು.
3: ಇದುವರೆಗೆ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ.
4: ಆಕಾಶವಾಣಿ ಧಾರವಾಡ.
5: ಆಲೋಚನೆ ನಮ ಆಲೋಚನೆ, ಕೇಳುತ್ತ ಆಡುತ್ತ ನೋಡುತ್ತ ಕಲಿಬುದು ಆಲೋಚನೆ.
4: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
5: ಪಾಲನೆ ಪೋಷಣೆ ಬೇಕಾಲೋಚನೆ.
4: ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಲೈಫ್ ಕ್ಲಿನಿಕ್ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಂಪರ್ಕಿಸಿ ಡಾಕ್ಟರ್ ಗುರುರಾಜ್ ಪಾಟೀಲ್, ದೂರವಾಣಿ ಸಂಖ್ಯೆ 9886736567. ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿಪರ ಶಿಕ್ಷಣದ ಅಗತ್ಯತೆ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ

0: ಕೇಳುತ್ತೀರಿ. ಇವರೊಂದಿಗೆ ಮಂಜುಳಾ ಪುರಾಣೇಕ್.
1: ಕೇಳುಗ್ರೆ, ಇವತ್ತು ನಾವು ನೋಡ್ತಾ ಇದ್ದೀವಿ ಮನೆಗೆ ಒಂದೋ ಎರಡೋ ಮಕ್ಕಳಿರ್ತಾರೆ. ಈ ಒಂದೋ ಎರಡೋ ಮಕ್ಕಳನ್ನ ಅತ್ಯುತ್ತಮವಾದ ಶಾಲೆಗೆ ಕಳಿಸ್ಬೇಕು, ಉತ್ತಮ ಶಿಕ್ಷಣ ನೀಡಬೇಕು ಅನ್ನೋದು ಎಲ್ಲ ಪಾಲಕ ಪೋಷಕರ ಒಂದು ಕನಸಾಗಿರ್ತದೆ. ಹಂಗಂತೇಳಿ ಸರ್ಕಾರಿ ಶಾಲೆಗಳು ಎಷ್ಟೇ ಗುಣಮಟ್ಟದ್ದಾಗಿ ಉತ್ತಮ ಶಿಕ್ಷಕರು ಇದ್ರೂ ಕೂಡ ನಮ್ಮ ದೃಷ್ಟಿಯಲ್ಲಿ ಅದೇನು ಉಪಯೋಗ ಇಲ್ಲ, ಸರ್ಕಾರಿ ಶಾಲೆಗ ಏನ್ ಕಲಿಸ್ತಾರ, ಏನೂ ಇಲ್ಲ ಅನ್ನುವಂತ ಒಂದು ನಕಾರಾತ್ಮಕ ಯೋಚನೆಯನ್ನ ನಮ್ಮ ಮನಸ್ಸಿನಾಗ ತುಂಬಿಕೊಂಡ್ಬಿಟ್ಟಿರ್ತೀವಿ. ಸಾಕಷ್ಟು ಲಕ್ಷಗಟ್ಟಲೆ ಫೀ ಕೊಟ್ಟರೂ ಅಡ್ಡಿ ಇಲ್ಲ, ಮಕ್ಕಳನ್ನ ತಂದೆ ತಾಯಿ ಪ್ರೀತಿಯಿಂದ ವಂಚನೆ ಮಾಡಿ ಹಾಸ್ಟೆಲ್ನಾಗ ಇಟ್ಟರೂ ಅಡ್ಡಿ ಇಲ್ಲ ಅಂತೇಳಿ ಮಕ್ಕಳನ್ನ ದೂರ ದೂರ ಕಳಿಸಿ ಅವರ ಪ್ರೀತಿಯಿಂದ ನಾವು ವಂಚಿತರಾಗ್ತೀವಿ, ಅವರನ್ನು ವಂಚಿತರನ್ನಾಗಿ ಮಾಡ್ತಾ ಇದ್ದೀವಿ. ಹಂಗಂದ್ರ ನಾವು ನೀವು ಎಲ್ಲ ಸರ್ಕಾರಿ ಶಾಲೆಯೊಳಗ ಕಲ್ತೀವಿ, ಇವತ್ತು ಉತ್ತಮ ಜೀವನ ಮಾಡ್ಲಿಕ್ಕತ್ತಿಲ್ಲೇನು, ಬದುಕು ಕಟ್ಕೊಂಡಿಲ್ಲೇನು, ಹಂಗಿದ್ರೆ ನಮ್ಮ ಮಕ್ಕಳ ಬಗ್ಗೆನೆ ಯಾಕೆ ಇಷ್ಟೊಂದು ಹುಚ್ಚು ಆಸೆ ಹುಚ್ಚು ಕನಸನ್ನ ಹೊಂದೀವಿ ಅನ್ನೋದು ಇವತ್ತಿನ ಸುಬೋಧ ಸಮಾಲೋಚನೆಯ ವಿಷಯ. ಎಂದಿನಂಗ ಗುರುರಾಜ್ ಪಾಟೀಲ್ ಸರ್ ಹೊಸ ಹೊಸ ವಿಷಯಗಳನ್ನ ತಲೆ ಒಳಗೆ ತುಂಬಿಕೊಂಡು ಬಂದು ನಮ್ಮ ಮುಂದೆ ಕೂತಾರೆ. ನಮಸ್ಕಾರ ಗುರುರಾಜ್ ಪಾಟೀಲ್.
2: ನಮಸ್ಕಾರ. ಏನ್ ಹೊಸ ವಿಷಯ ತುಂಬಿಕೊಂಡ್
1: ಈಗ ನೀವ್ ಯಾವ ಶಾಲೆಗೆ ಓದಿರಿ, ನಿಮ್ಮ ಮಕ್ಕಳನ್ನ ಯಾವ ಶಾಲೆಗೆ ಹಾಕ್ಬೇಕಂತೀರಿ ಹೇಳ್ರಿ.
2: ಪರಿಸ್ಥಿತಿ ಗಂಭೀರ ಪರಿಸ್ಥಿತಿ ಕೇಳಿದ್ರೆ ನೀವು ಒಂದೇದ್ದು ನನಗೆ ಬಹಳ ಸೇರುವುದೇನಂದ್ರೆ ಸರ್ಕಾರಿ ಶಾಲೆ. ಯಾಕಂದ್ರೆ ಸರ್ಕಾರಿ ಶಾಲೆಯೊಳಗ ನಲಿ ಕಲಿ ಅಂತದ. ಎರಡನೇದ್ದು ನಮ್ಮ ಶಾಲೆ ಅಂದ್ರೆ ನಮ್ಮ ಹೆಮ್ಮೆ. ಯಾರು ಸರ್ಕಾರಿ ಶಾಲೆ ಕಲ್ತಾರ ಅವ್ರ ಜೀವನವನ್ನ ತಮ್ಮಷ್ಟಕ್ಕೆ ತಾವ ಚಂದ ನಿರ್ಮಾಣ ಮಾಡ್ಕೊಂಡಾರ ಅನ್ನುವಂಥದ್ದು ನನಗೆ ಬಹಳ ಅಭಿಮಾನದಿಂದ ಹೇಳ್ತೀನಿ ಅಂತ. ಇನ್ನು ಅದರೊಳಗೆ ಸಾಕಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ಬಹಳಷ್ಟು ಲಾಭಗಳವ. ಅದು ಒಂದು ಭಾಗ. ಇವತ್ತು ನೀವು ಪೀಠಿಕೆ ಇದನ್ನ ಯಾಕೆ ಹಾಕಿದ್ರಿ ಅಂತ ಗೊತ್ತಿಲ್ಲ, ಆದ್ರೆ ಈ ಪೀಠಿಕೆ ಹಾಕಿರಂದ್ರೆ ಇದಕ್ಕೆ ಸಮಂಜಸವಾಗಿರುವಂತ ಒಂದು ವಿಷಯ ನಾನು ಮಾತಾಡ್ಬೇಕು ಅನಿಸ್ತದೆ ಇವತ್ತ ಹೇಳ್ತೀನಿ ಅಂತ. ಇತ್ತಿತ್ತಲಾಗ ನಮ್ಮ ಪರಿಸರದೊಳಗ ಮತ್ತ ಪ್ರಪಂಚದೊಳಗೆ ನಾವು ನೋಡ್ಲಿಕ್ಕತ್ತಾಗ ಒಂದೇದ್ದು ವೃತ್ತಿಪರ ಶಿಕ್ಷಣವನ್ನ ಪ್ರತಿಯೊಬ್ಬರು ಕಲಿಬೇಕು ಅಂತ. ನಾನು ಮೊನ್ನೆ ರೀಸೆಂಟ್ ಆಗಿ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅರಬಾಮಿಗೆ ಹೋಗಿದ್ದೆ. ಅದು ವೃತ್ತಿಪರ ಶಿಕ್ಷಣನೇ. ಅಲ್ಲಿ ಕಲ್ತಂತವರು ಸಾಕಷ್ಟು ಜನ ಎತ್ತರೋತ್ತರ ಬೆಳೆದಂತ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ವೃತ್ತಿಪರ ಶಿಕ್ಷಣ ಡೆಂಟಲ್ಲು, ಇಂಜಿನಿಯರಿಂಗು, ಮೆಡಿಕಲ್ಲು, ಆಮೇಲೆ ಫಾರ್ಮಸಿ, ಈ ರೀತಿ ಟೆಕ್ನಿಕಲ್ ಫೀಲ್ಡ್ ಇರ್ಬೋದು, ನಾನ್ ಟೆಕ್ನಿಕಲ್ ಫೀಲ್ಡ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಈ ರೀತಿ ಹತ್ತು ಹಲವಾರು ಕೋರ್ಸ್ಗಳಾಗಿರ್ಬೋದು, ಸಾಹಿತ್ಯ ಇರ್ಬೋದು, ಲೇಖನ ಇರ್ಬೋದು, ಆಮೇಲೆ ಲಾ ಇರ್ಬೋದು, ನ್ಯಾಯ, ಈ ರೀತಿ ಎಲ್ಲವನ್ನೂ ನಾವು ಮಕ್ಕಳಿಗೆ ಕಲಿಸಿ ಪ್ರಚೋದನೆ ಮಾಡಿ ಅಥವಾ ಅವರಿಗೆ ಉತ್ಸಾಹ ತುಂಬಿ ಅವರ ಶಕ್ತಿಯನ್ನ ಗಮನಿಸಿ ನಾವು ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತೀವಿ. ಶಿಕ್ಷಣ ಕೊಡ್ತಿದ್ದಂಗೆ ಒಂದು ಅಲೆ ಪ್ರಾರಂಭ ಆಗ್ತದೆ. ಏನಪ್ಪ ಅದು ಅಲೆ ಅಂತಂದ್ರೆ, ಯಾವಾಗ ಮಕ್ಕಳು ಒಂದು ಹಂತಕ್ಕೆ ಡಿಗ್ರಿ ಮುಗಿಸಿದ್ದಂಗೆ ಹೊರಗಿನ ಪ್ರಪಂಚವನ್ನ ಅರಿತುಕೊಳ್ಳಿಕ್ ಶುರು ಮಾಡ್ತಾರೆ. ಅವರಿಗೆ ಸಿಗುವಂತಹ ಅವರ ಆಸೆಗೆ ಪೂರಕವಾಗಿರುವಂತಹ ಮೈದಾನವನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಅದು ನಮ್ಮ ಓಣಿಯೊಳಗನೋ, ನಮ್ಮ ಊರೋ, ಅಥವಾ ನಮ್ಮ ಪಕ್ಕದ ರಾಜ್ಯನೋ, ಅಥವಾ ಹೊರ ರಾಜ್ಯನೋ, ಹೊರ ದೇಶನೋ ಹೋಗ್ಲಿಕ್ಕೆ ನಾವೆಲ್ಲಿ ಯೋಗ್ಯರಿದ್ದೀವಿ ಅಂತ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಇಂಥದ್ರೊಳಗೆ ನಮ್ಮ ದೇಶದೊಳಗೆ ನೋಡಿದ್ರೆ 13-14% ಜನ ಬೇರೆಯವರ ದೇಶಕ್ಕೆ ಬ್ರೈನ್ ಡ್ರೈನ್ ಅಂತ ಕರಿತೀವಿ ನಾವು, ಹೊರದೇಶಕ್ಕೆ ಕಲೀಲಿಕ್ಕೆ ಅಂತ ಹೋಗ್ತಿರ್ತಾರೆ. ಈ ಹೊರದೇಶಕ್ಕೆ ಹೋಗೋದು ಒಂದು ವಿಚಾರನ ನೋಡಿದಾಗ ಇನ್ನ ಹೋಗೋದು ಸರಿನೋ ತಪ್ಪೋ ಎರಡನೇ ಮಾತು. ಇಲ್ಲೇ ಎಂಥ ಮಕ್ಕಳು ಹೋಗಿರ್ತಾರಂತಂದ್ರೆ ಅವರಿಗೆ ಒಬ್ರೋ ಇಬ್ಬರೋ ಮಕ್ಕಳಿರ್ತಾರೆ. ಅಪ್ಪ ಅವ ಇಲ್ಲೇ ಒಂದು ಮೆನ್ಷನ್, ಒಂದು ದೊಡ್ಡ ಹಾಲ್ ಒಳಗ, ದೊಡ್ಡ ಮನೆಯೊಳಗ ವಾಸ ಮಾಡಿರ್ತಾರೆ. ಆಮೇಲೆ ಇವ್ರಿಗೆ ಇರೋನು ಒಬ್ಬನೇ ಮಗ, ಅವನು IT ಇಂಜಿನಿಯರಿಂಗ್ ಮುಗಿಸಿದ, ದೊಡ್ಡ ಕಂಪನಿಯೊಳಗೆ ಡೈರೆಕ್ಟರ್ ಆದ, ಡೈರೆಕ್ಟರ್ ಆದ್ಮೇಲೆ ಅಮೇರಿಕ ಕಳಿಸಿದ್ರು, ಮತ್ತೊಂದು ದೇಶಕ್ಕೆ ಕಳಿಸಿದ್ರು, ಬೇರೆ ದೇಶಕ್ಕಂತ ಹೋದ್ಮೇಲೆ ಅಲ್ಲೇ ಹೆಚ್ಚು ಬೆಳೀತಾ ಬೆಳೀತಾ ಅಲ್ಲಿಯ ವಾತಾವರಣಕ್ಕೆ ಸೆಟ್ ಆಗ್ಬಿಟ್ಟ. ಸೆಟ್ ಆದ ತಕ್ಷಣ ಏನಾಗ್ತದಂದ್ರೆ ಅದೇ ಅವನ ಪ್ರಪಂಚ ಆಗ್ಬಿಡ್ತದೆ. ಯಾಕಂದ್ರೆ ಅವನು ಮುಂದಿನ ಜನರೇಷನ್ ಏನದ, ಅವರು ಅಲ್ಲಿಯ ಒಂದು ಶಿಕ್ಷಣ ಪದ್ಧತಿಗೆ, ಅಲ್ಲಿಯ ಜೀವನ ಶೈಲಿಗೆ ಒಳಗಾಗಿ ಅವ್ರೇನಾಗ್ಬಿಡ್ತಾರಂದ್ರೆ ಇತ್ಲಾಗೂ ಇಲ್ಲ ಅತ್ಲಾಗೂ ಇಲ್ದಂಗ ಬದುಕ್ತಿರ್ತಾರಲ್ಲೇ. ಆದ್ರೆ ಅವ್ರು ಬಾಯಿ ಬಿಟ್ಟು ಹೇಳುವಷ್ಟು ಅವ್ರ ಪರಿಸ್ಥಿತಿ ಇರಂಗಿಲ್ರಿ. ಯಾಕಂದ್ರೆ ನೋಡ್ರಿ, ಅವ್ರೊಳಗೆ ಈ ಮಾತೃಭೂಮಿ, ಈ ರೊಟ್ಟಿ, ಈ ಹಿಂಡಿ, ಆಮೇಲೆ ಈ ಗೆಳೆಯ, ಈ ಭೂಮಿ, ಈ ಮಣ್ಣಿನ ವಾಸನೆ, ಈ ನೀರು, ಇದು ಅವ್ರನ್ನ ಕರಿತಿರ್ತದ. ಆದ್ರ ಪರಿಸ್ಥಿತಿ ಹೆಂಗ ಗೊತ್ತಂದ್ರೆ ಅದನ್ನ ನೆನೆಸ್ಕೊಂಡು ಸುಮ್ಮನೆ ಒಂದ್ ರೀತಿ ಚಾಕ ಬಿಡದಾಗ
3: ಬಿಡ್ಲಾರೆ
2: ಹೇಳುದು ಇಲ್ಲ ಕೇಳುದು ಇಲ್ಲ, ಒಂದ್ ಕಪ್ ಚಾ ಹಿಡ್ಕೊಂಡು ಒಬ್ಬರ ಕೂತಾಗ ಗದ್ದ ಕೈ ಹಚ್ಕೊಂಡು ಕೂತು ಸುಮ್ಮನೆ ಒಂದ್ ಕಣ್ಣ ಮಂಜರಿ ಮಾಡ್ಕೊಂಡು ಅದನ್ನೆಲ್ಲ ನೆನೆಸ್ಕೊಂಡು ಒಂದೆರಡು ಕಾಲ್ ಮಾಡ್ಕೊಂಡು ಚಾ ಕುಡಿದು ಮತ್ತೆ ತಮ್ಮ ಜೀವನಕ್ಕೆ ಸೆಟ್ ಆಗಿ ಹೋಗ್ಬಿಡ್ತಾರ, ಮರ್ತ್ ಬಿಡ್ತಾರ ಅದನ್ನ. ಆದ್ರೆ ಅವ್ರ ಒಳಗೆ ಇರುವಂತದ್ದು ಒಂದು ಸಣ್ಣ ಮಿನುಕ್ತಿರ್ತದ, ಸಣ್ಣ ಒಂದು ಕೊರಗು ಇರ್ತದ ಅಂತ ನಾವು ಅನಿಸ್ತದ. ಆದ್ರೆ ಇಲ್ಲಿದ್ದಂತ ಪಾಲಕರು ಅವರು ಯಾವ ರೀತಿ ಇರ್ತಾರೆ, ಯಾಕಂದ್ರೆ ನೋಡ್ರಿ, ಜೀವನಕ್ಕೆ ಒಂದು ಸೈಕಲ್ ಅಂತದ. ಆ ಸೈಕಲ್ನ ಬಾಯ್ಬಿಟ್ಟು ಹೇಳಲಾರ್ದಂತ ಒಂದಿಷ್ಟು ಘಟನೆಗಳಿರ್ತಾವ ಜೀವನದೊಳಗೆ. ಹೇಳಂಗಿಲ್ಲ. ಆರೋಗ್ಯ, ಅನಾರೋಗ್ಯ, ಸಾವು, ಮತ್ತೊಂದು, ಮುಗಿದೊಂದು,
3: ವೃದ್ಧಾಪ್ಯ,
2: ಇವೆಲ್ಲ ಬಂದಾಗ ಅವ್ರಿಗೆ

0: ಏನ್ ಅನಿಸ್ತಿರ್ತ ಅಂದ್ರೆ, ನಾನು ನನ್ನ ಮಗನ ಬಾಲ್ಯದ ಸಮಯದೊಳಗ ನಾನು ಏನೇನು ಮಾಡಿದೆ ಅದನ್ನು ನನ್ನ ಮಗ ಈಗ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಅಪೇಕ್ಷೆ. ಅವರು ಹೆಂಗಂದ್ರೆ, ಈ ನಾ ಹೇಳಿದ್ನಲ್ಲ ಅಲ್ಲಿ ಕೂತ್ಕೊಂಡು ಚಾ ಕುಡಿಬೇಕಾರ ನೆನೆಸ್ತಾರ, ಅದನ್ನಷ್ಟು ಮನವರಿಕೆ ಮಾಡ್ಕೋತಾರ, ಕಣ್ಣು ಮಂಜು ಮಾಡ್ಕೋತಾರ, ಅಲ್ಲಿಗೆ ಅವರು ಮುಗಿಸ್ತಾರ. ಹಂಗ ಇಲ್ಲಿರೂ ಸಹ ಮಕ್ಕಳ ಮೇಲಿರುವಂಥ ಮೋಹ ವ್ಯಾಮೋಹ ಏನು ಮಾಡ್ತದಂದ್ರೆ, ಇರಲಿ ಬಿಡು ಅಲ್ಲರ ಚಲೋ ಇದ್ದಾನಲ್ಲ, ಅವನ ಜೀವನ ಅವ ಮಾಡ್ಕೊಂಡಿದ್ದಾನಲ್ಲೋ ಅವ, ಯಾಕಂದ್ರೆ ಚಲೋ ಕಾರ್ ತಗೊಂಡಾನ, ಚಲೋ ಮನಿ ಕಟ್ಟ್ಯಾನ, ನಾವೇನೂ ಸಾಧಿಸ್ತಾರ್ದ ಒಂದು ಮಿಡ್ಲ್ ಕ್ಲಾಸು ಯಾವುದೋ ಒಂದು ಸರ್ಕಾರಿ ಸಣ್ಣ ನೌಕರಿ ಒಳಗೋ ಅಥವಾ ಯಾವುದೋ ಒಂದು ಕಂಪನಿ ಒಳಗೆ ಕೆಲಸ ಮಾಡಿ ತಿಂಗಳಿಗೆ 1500-1600 ರೂಪಾಯಿ ಪಗಾರದೊಳಗೆ ಬದುಕೀವಿ, ಇವತ್ತು ಮಗ ಕೋಟಿಗಟ್ಟಲೆ ಪಗಾರ ತಗೋತಾನ, ಆರಾಮಿದ್ದಾನಲ್ಲ ಅವ, ಇರಲಿ ಬಿಡವ ಅಂತ ಇವರು ತಮ್ಮ ಕಣ್ಣಿನ ಅಂಚಿನೊಳಗೆ ಒಂದ ಹನಿ ಬರೋಕೆ ನಾ ಮೊದ್ಲೇಕ ಸಣ್ಣ ಶುಗರ್ಲೆಸ್ ಚಾನ ಅರ್ಧ ಗುಟ್ಟಕ್ಕೆ ಗುಟ್ಟುಗರಿಸಿ ಅಲ್ಲೇ ಇಟ್ಟು ಏನ್ ಮಾಡ್ತಾರ, ಅಲ್ಲಿಗೆ ಮರ್ತು ಬಿಡ್ತಾರ. ಇದು ಇಲ್ಲಿಯೂ ಸಹ ಕುದಿತಾ ಇರ್ತದೆ, ಅಲ್ಲಿಯೂ ಸಹ ಕುದಿತಾ ಇರ್ತದೆ, ಆದ್ರೆ ಸೀಟಿ ಎರಡು ಕಡೆ ಆಗಂಗಿಲ್ಲ, ಇದು ಕುದಿಯೋದಿರೋದು. ಇನ್ನು ಇನ್ನೊಂದು ಕಡೆ ನಾವು ನೋಡಿದಾಗ, ಇಲ್ಲೇ ಕಲ್ತಂತ ಒಂದು ವ್ಯಕ್ತಿ ಇದೇ ಊರಾಗ ಹೊಲ ಪಲ ಮಾಡ್ಕೊಂಡು ಒಂದು ಅಂಗಡಿ ಮಾಡ್ಕೊಂಡು ಒಂದು ಫರ್ಟಿಲೈಸರ್ ಕಂಪನಿನೋ ಅಥವಾ ಒಂದು ಕಿರಾಣಿನೋ ತಾನು ಕಲ್ತಾನ ಅಥವಾ ಒಂದು ಗೌರ್ಮೆಂಟ್ ನೌಕರಿನೋ ಮಾಡ್ಕೊಂಡು ಕಲ್ತಿರೋರಿಬ್ರು ಅವರಿಬ್ರು ಸ್ನೇಹಿತರಂತೆಯೇ ತಿಳ್ಕೊಂಬೋಣಂತ. ಆದ್ರೆ ಆ ಸ್ನೇಹಿತರ ಪರಿಸ್ಥಿತಿ ನನ್ನ ಜೀವನದೊಳಗೂ ಒಂದಂತಾದ ಒಂದು ಘಟನೆ ಅದ. ನನ್ನ ಖಾಸಗೆಳೆಯ ಲಂಡನ್ದಾಗಿರ್ತಾನ, ಅವ ಡೆಂಟಿಸ್ಟ್ ಇದ್ದಾನ, ಅವನ ಹೆಸರು ನಜೀರ ಅಂತ. ಅವ ಯಾವಾಗಾರ ಬಂದಾಗ ಒಮ್ಮೆ ನಂಗೂ ಅನಿಸ್ತದ ನಾನು ಇವನಂಗೆ ಕಲ್ತು ಆರಾಮ ಇರ್ಬೋದಿತ್ತಲ್ಲ ಅಂತ. ಅವಾಗ ಅವ ಅಲ್ಲಿಂದ ಬಂದಾಗ ಹೇಳ್ತಾನೆ, ನೀ ಆರಾಮಿದ್ದಿಲ್ಲಿ ಅಂತ ನನಗೆ ಹೇಳ್ತಾನ. ಯಾಕಂದ್ರೆ ಅವಾಗೇನಂತದ, ಇಲ್ಲಿ ರೊಟ್ಟಿ ಎಣಗಾಯಿ ಪಲ್ಯ ನಮಗೆ ಸಿಗಂಗಿಲ್ಲ, ಇಲ್ಲಿ ಬಂದಾಗ ಮತ್ತೆ ಅವ ಮಾತಾಡೋದು ಏನಂದ್ರೆ ನಾವು ಏನು ದಿವಸ ತಿಂತಿರ್ತೀವಿ, ಏನು ದಿವಸ ತಿನ್ನೋ ಸುದ್ದಿ ಹೇಳ್ತು ಬಿಡಲೆ ಅಂತ ನಾವು ಅಂತಿರ್ತೀವಿ. ಬಟ್ ಅವ್ರಿಗೆ ಅದ ಅಮೃತ, ಅದ ದೊಡ್ಡ ವಿಷಯ ಆಗಿರ್ತದೆ. ಆದ್ರೆ ಈ ರೀತಿ ಒಳಗೆ ನಾ ಹೆಂಗೆ ಅನ್ಕೋತಿರ್ತೀನಿ ಹಂಗೆ ಇಲ್ಲಿ ಸ್ನೇಹಿತರಿಗೂ ಆ ಒಂದು ಫೀಲಿಂಗ್ ಇರ್ತದೆ. ಏನಂತ, ನಾನೊಂದು ಇಷ್ಟ ಬದುಕಿನಾಗ ಬದುಕಲಿಕ್ಕೆ ಇರ್ಬೋದು, ನಮ್ಮ ಅಪ್ಪನ ಪಗಾರ 1500-1600 ಇತ್ತು, ಇವತ್ತು ನನ್ನ ಪಗಾರ 40,000-80,000 ಬಂದು ನಿಂತದೆ. ಬಟ್ ನಾನು ಒಂದು ಇವತ್ತು ನಾ ಅವತ್ತು ನಮ್ಮಪ್ಪ 1600 ರೂಪಾಯಿ ತಗೊಂಡಾಗ ಮಿಡ್ಲ್ ಕ್ಲಾಸು, ಇವತ್ತು ನಾ 80,000 ರೂಪಾಯಿ ತಗೊಂಡ್ರು ಮಿಡ್ಲ್ ಕ್ಲಾಸ್ ಅನ್ನುವಂಥ ಒಂದು ಇರ್ತದೆ. ಆದ್ರೆ ಇವನ ಹತ್ರ ಇರೋ ಶ್ರೀಮಂತಿಕೆ ಅವನ ಹತ್ರ ಇರೋ ಶ್ರೀಮಂತಿಕೆ ಬೇರೆ. ಬಟ್ ಇಬ್ರು ಶ್ರೀಮಂತರೆ, ಇಬ್ರು ಶ್ರೀಮಂತರೆ. ಹೆಂಗಂದ್ರೆ ಇವನ ಹತ್ರ ಇವನ ಜನ, ಇವನ ಜಗ, ಇವನ ಜಲ ಎಲ್ಲವೂ ಇವನ ಜೊತೆಗಿರ್ತದೆ. ಇವನಿಗೆ ಇವನದೇ ಶ್ರೀಮಂತಿಕೆ, ಅವನಿಗೆ ಅವನದೇ ಶ್ರೀಮಂತಿಕೆ. ಹಂಗಂಥೇಳಿ ಇವ ಚಹಾ ಕುಡಿಬೇಕಾರ ಕಣ್ಣಂಚಿನೊಳಗೆ ಮಂಜಾಗಂಗಿಲ್ಲೇನೋ ಆಗ್ತದೆ. ಯಾಕೆ ಆಗ್ತದಂದ್ರೆ, ಹಿಂದಿನ ದಿವಸ EMI ಕಾಲ್ ಬಂದಿರ್ತದೆ ಬ್ಯಾಂಕ್ನಿಂದ, ಯಾಕ್ರಿ 2 ದಿವಸ ಲೇಟ್ ಆಗ್ತದೆ ಅಂಥೇಳಿ. ಇವಗೋ ತ್ರಾಸ. ಈಗ ಅವನ್ ವಿಚಾರ ಮಾಡಿದ್ರೆ ಅವ ಆರಾಮಿದ್ದಾನೆ, ಮರ್ಸಿಡೀಸ್ ಕಾರ್ ಅದ ಒಂದು, ಇಲ್ಲ ಮತ್ತೊಂದು ಕಾರ್ ಅದ, ಯಾವುದೋ ಕಾರ್ ಅವ್ನು ದೊಡ್ಡ ಕಾರನ ಅಡ್ಡಾಡ್ತಿರ್ತಾನೆ. ಇವನ್ ಕಾರಿನ EMI 2 ದಿವಸ ಅತ್ತು ಕಟ್ಟಿಲ್ಲ. ಹಂಗಂದ್ರೆ ಇವನಿಗೂ ದುಃಖದನೂ ದುಃಖದ, ಶ್ರೀಮಂತಿಕೆ ಅದನು ಶ್ರೀಮಂತಿಕೆ ಅದ, ಎಲ್ಲ ಅದ ಇವನ ಹತ್ರ, ಆದ್ರೆ ಎಲ್ಲಾನು ಇಲ್ಲ ಇವನ ಹತ್ರ. ಅವನ ಹತ್ರ ಎಲ್ಲ ಅದ, ಎಲ್ಲಾನು ಇಲ್ಲ. ಇವರಿಬ್ಬರು ಪರಿಸ್ಥಿತಿಯನ್ನ ಸಮತೋಲನ ಮಾಡಿ ನಾವು ನೋಡಿದಾಗ, ಯಾರೂ ಶ್ರೇಷ್ಠರಲ್ಲ, ಯಾರೂ ಕೀಳರಲ್ಲ, ಅವರವ್ರ ಬದುಕನ್ನ ಅವ್ರು ಬದುಕ್ತಾ ಇದ್ದಾರೆ. ಆದ್ರೆ ನಾವು ನೋಡೋ ದೃಷ್ಟಿಗಳೇನವಲ್ಲ, ಬೇರೆ ಬೇರೆಯವ್ರು ನೋಡೋ ದೃಷ್ಟಿಗಳು. ಈಗ ಇಲ್ಲಿದ್ದಾವ, ಅವ ಬಂದಾಗ ಅಮೇರಿಕಾದಿಂದ ಬಂದಾಗ ನೋಡು ಹೆಂಗಿದ್ದಾನವ, ಅವನ ಹಂಗಿರ್ಬೇಕಿದ್ರ ಅಂತ ನಾವಂತೀವಿ. ಅವ ಏನು ಅವ್ರ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾನೆ, ಬಾರ್ಲಿ ಇಲ್ಲೇ ನಮ್ ಗೆಳೆಯನ್ ತೋರಿಸ್ತೀನಿ ಇದ್ರೆ ಹಿಂಗಿರ್ಬೇಕಂತ ಅವ ತೋರಿಸ್ತಾನ. ಯಾಕಂದ್ರ ಇಬ್ರು ಬದುಕು ಹೆಂಗಂದ್ರ ಒಂದೇ ರೀತಿ ಇರ್ತದೆ, ಆದ್ರೆ ನೋಡೋ ದೃಷ್ಟಿಕೋನಗಳು ಬೇರೆ ಬೇರೆ. ವಿ ಹ್ಯಾವ್ ಟು ಚೇಂಜ್ ಅವರ್ ಲೆನ್ಸ್ ಅಂತ. ನಾವ್ ಎಂತ ಕನ್ನಡಕ ಹಾಕೊಂಡಿರ್ತೀವಿ ಆ ಕನ್ನಡಕದಿಂದ ಅದು ನಮಗ ಕಾಣಿಸ್ತಿರ್ತದೆ. ಇದ್ರೊಳಗೆ ಎಲ್ಲರೂ ಒಂದೇ, ಆದ್ರೆ ಆಯಾ ಪರಿಸ್ಥಿತಿಗಳು ಆಯಾ ವ್ಯಕ್ತಿಗಳನ್ನ, ಆ ವ್ಯಕ್ತಿತ್ವವನ್ನ ಮತ್ತು ಅವರ ಅಂತಸ್ತನ್ನ ಪರಿಚಯ ಮಾಡಿಸಿರ್ತದೆ. ಇದರೊಳಗೆ ಯಾವುದೂ ಶಾಶ್ವತ ಅಲ್ಲ, ಎಲ್ಲವೂ ಸಮಾನವಾಗಿರುವಂತಹದ್ದೇ ನನ್ನ ದೃಷ್ಟಿಯೊಳಗೆ. ಅದಕ್ಕೆ ಇದು ನಾವು ಇವತ್ತು ಏನು ತಿಳ್ಕೋಬೇಕಾಗಿದೆ ಅಂದ್ರೆ, ನಾವು ಯಾವ ಶಿಕ್ಷಣವನ್ನ ಕೊಡ್ತೀವಿ ಆ ಶಿಕ್ಷಣ ನಾವು ಕೊಟ್ಟೀವಿ, ಇದರೊಳಗೆ ಯಾವ ತಪ್ಪು ಒಪ್ಪು ಪಾಲಕರದಲ್ಲ ಅಲ್ಲ. ಆ ಒಂದು ವಯೋಮಿತಿಗೆ ಬಂದಾಗ ಅವರು ಆರಿಸಿಕೊಂಡಿರುವಂತಹ ಜೀವನ ಏನದಲ್ಲ, ಅದೇನು ಬ್ಯಾಟಲ್ ಫೀಲ್ಡ್ ಅಂತ ಹೇಳ್ತೀವಿ. ಇದು ನನ್ನ ಆರಿಸಿಕೊಂಡಿರುವಂತಹ ಬ್ಯಾಟಲ್ ಫೀಲ್ಡ್. ಯಾರೋ ಒಬ್ರು ಕೇಳ್ತಾರೆ ನಂಗೆ, ನೀ ಮೆಡಿಕಲ್ ಪ್ರೊಫೆಷನ್ ಬಿಟ್ಟು ಟ್ರೈನಿಂಗ್ ಮಾಡ್ತೀರಿ, ರೇಡಿಯೋದಾಗ ಮಾತಾಡ್ತೀವಿ, ನಾನು ಆರಿಸ್ಕೊಂಡಿರುವಂಥದ್ದು ಇದು ನನಗೆ ಬೇಕಾಗ್ಯದ. ನಾವು ಆರಿಸ್ಕೊಂಡಿರುವಂಥ ಬದುಕನ್ನು ನಾವು ಬದುಕಲಿಕ್ಕತ್ತೀವಿ ಇವತ್ತು. ಪ್ರತಿಯೊಬ್ಬರು ದೇ ಚೂಸ್ ದೇರ್ ಲೈಫ್ ಅಂತ ಅವ್ರ ಬದುಕನ್ನ ಅವ್ರು ಆರಿಸ್ಕೊಂಡಾರ, ಆರಿಸ್ಕೊಂಡ ಮೇಲೆ ಇದು ನಮ್ದು.
1: ಕರೆಕ್ಟ್. ಆದ್ರೆ ಗುರುರಾಜ್ ಪಟೇಲ್ ಅವರ ಬದುಕನ್ನ ನಾವು ಆರಿಸ್ಕೊಂಡ ಮೇಲೆ ನಮ್ಮತನವನ್ನ, ನಮ್ಮ ಒಂದು ಬದುಕನ್ನ, ನಾನು ಎಲ್ಲಿ ಬಂದೀನಿ ಅನ್ನೋದನ್ನು ಕೂಡ ಅವರು ಒಂದ್ ಸ್ವಲ್ಪ ಲಕ್ಷ್ಯದೊಳಗೆ ಇಟ್ಕೊಂಡ್ರೆ ಬದುಕು ಇನ್ನೂ ಸುಂದರ ಆಗ್ತದೆ ಅನಿಸ್ತದೆ.
0: ಹೌದೌದು. ಅದಕ್ಕೆ ನಾವು ಅದಕ್ಕೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ಕರಿತೀವಿ. ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂದ್ರೇನು, ನಾವು ಎಲ್ಲಿಂದ ನಮ್ ಜೀವನವನ್ನ ಶುರು ಮಾಡಿವಲ್ಲ ಅದನ್ನ ಅಟ್ ಲೀಸ್ಟ್ ವರ್ಷದಾಗ ಒಮ್ಮೆ ನೋಡ್ಬೇಕಂತ. ನಾನು ಕಲ್ತಿರೋದು ಹಳೆ ಹುಬ್ಳಿಯಾಗ ಒಂದೇ ನಂಬರ್ ಶಾಲೆ, ಹುಬ್ಬಳ್ಳಿ ಒಳಗೆ. ನಾ ಯಾವಾಗರಲ್ಲಿ ಹೋಗ್ತೀನಿ, ಕಡಿಕ್ ಯಾವಾಗ ಹೋಗ್ಲಿಲ್ಲ ಅಂದ್ರೆ ಆಗಸ್ಟ್ 15 ತಾರೀಕಿಗೆ.

0: ಧ್ವಜಾರೋಹಣಕ್ಕೆ
1: ಜನವರಿ 26ಕ್ಕ ಎಲ್ಲಾರ ಹಿಂದ ಪಾಳೆದ ನಾನು ನಿಂತು ಜನಗಣಮನ ಹಾಡು ಬಂದಿರ್ತೀನಿ. ಯಾಕಂದ್ರ ಅದು ನನಗೇನ್ ಪರಿಚಯಿಸ್ತದ ಅಂದ್ರ, ಮಗನ ನೀ ಎಷ್ಟ ದೊಡ್ಡವ್ ಇರ್ಬೋದು ಇವತ್ತು, ನೀ ಎಲ್ಲಿಂದ ಶುರು ಮಾಡಿ ಅದು ನಿನಗ ಗೊತ್ತಿರ್ಲಿ ಅಂತ. ಯಾವಾಗ ನಾವು ಬ್ಯಾಕ್ ಟು ಸ್ಕ್ವೇರ್ ಒನ್ ನೋಡ್ತೀವಲ್ಲ, ಆವಾಗ ಗೊತ್ತಾಗ್ತದ ಇವತ್ತು ನಾ ಏನ ಮಾಡೀನಿ ಅಂದ್ರೆ ಎಲ್ಲಿಂದ ಮಾಡೀನಿ ಅಂತ. ಮೊದ್ಲೇಕ್ ನಾ ಎಲ್ಲಿದ್ದೆ ಅನ್ನೋದನ್ನ ತಿಳ್ಕೊಂಡಾಗ ಇವತ್ತು ನಾನು ಎಲ್ಲಿದ್ದೀನಿ ಅದಕ್ಕೆ ಗೌರವ ಸಿಗ್ತದೆ.
0: ಅಂದ್ರೆ ಎತ್ತರವಾದ ಕಟ್ಟಡವನ್ನ ನಾವು ಬೇಕಷ್ಟು ಮೇಲೆ ಏರಿಸ್ಕೊಂಡು ಹೋಗ್ಬಹುದು, ಆದ್ರೆ ಅದರ ಬುನಾದಿಯನ್ನ ಮರಿಲಿಕ್ಕೆ
1: ಆಗುವುದಿಲ್ಲ.
0: ಬುನಾದಿ ಭದ್ರವಾಗಿದ್ದಾಗನ ನೀವು ಎಷ್ಟು ಬೇಕಾದ್ರೂ ಮಜಲುಗಳನ್ನ ಕಟ್ಟಬಹುದು ಅನ್ನೋದನ್ನ ನಾವು ಮರಿಬಾರದು.
1: ಅದಕ್ಕೆ ನಾವು ಎಷ್ಟೇ ಎತ್ತರಕ್ಕೆ ಹೋದ್ರು ನಮ್ಮ ಮೂಲ ಸಿದ್ಧಾಂತಗಳನ್ನ ನಾವು ಬಿಡಬಾರದು. ಬೇರೆ ದೇಶಕ್ಕೆ ನಾವು ಎಷ್ಟೇ ಕಲೀಲಿಕ್ಕೆ ಹೋದ್ರು ಸತ್ಯಕ್ಕೆ ನಮ್ಮ, ಈಗ ನೀವು ಹೇಳಿದ್ರಲ್ಲ ಇದಕ್ಕೆ ಅನುಗುಣವಾಗಿ ನಮ್ಮದು ಅನ್ನೋದೇನದ, ನಾವು ಏನಾದರೂ ನಮ್ಮ ಆಧಾರ್ ಕಾರ್ಡ್ ಇಲ್ಲಿದೆ, ಹೌದಲ್ಲ, ನಮ್ಮ ದೇಶ ಇದೆ, ನಾವು ಹುಟ್ಟಿ ಬೆಳೆದಿದ್ದಿದೆ, ನಮ್ದೇನು ಮೂಲ ಅಂತೇನದ, ವಿ ಬಿಲಾಂಗ್ಸ್ ಟು, ಇದೇ ನಮ್ಮ ಭೂಮಿ, ಅದು ಅವರಿಗೆ ಗೊತ್ತಿರಬೇಕು. ಹಂಗಂಥೇಳಿ ಇವರಿಗೆ ಗೊತ್ತಿರಬಾರ್ದು ಇಲ್ಲಿದ್ದವ್ರಿಗೆ? ಇಲ್ಲಿಯವರೆಗೂ ಸಹ ಇದನ್ನ ಪ್ರೀತಿ ಮಾಡುವಂತ ಒಂದು ವ್ಯವಸ್ಥೆ ವ್ಯವಧಾನ ಇರಬೇಕು. ಎಷ್ಟೋ ಸರಿ ಏನ್ ಮಾಡ್ತಾರ, ಇಲ್ಲಿ ಇದ್ದು ಇಲ್ಲಿ ಅನುಭವಿಸಿ ಇಲ್ಲಿ ಸುಖವನ್ನೆಲ್ಲ ಸ್ವೀಕರಿಸಿ ಕೆಲವೊಂದಿಷ್ಟು ಜನ ಆಗ್ತಿರ್ತಾರೆ, ಒಳ್ಳೇ ನಾವು ಇಲ್ಲಿದ್ದೇನೋ, ನಾವು ಅಮೆರಿಕದಾಗಿರ್ಬೇಕಿತ್ತು, ನಾವು ಬೇರೆ ದೇಶದಾಗಿರ್ಬೇಕಿತ್ತು ಅಂತ ಅಲ್ಲಿ ಚಿತ್ರಗಳನ್ನ ಸೌಂದರ್ಯವನ್ನ ನೋಡಿದಾಗ ಅನಿಸಿರ್ತದೆ. ಅದು ಹಂಗೇನಿಲ್ಲ, ಇಲ್ಲಿ ಸಿಗುವಂತಹ ಸೌಕರ್ಯಗಳು ಇಲ್ಲಿಯೇ ಶ್ರೇಷ್ಠ, ಅಲ್ಲಿ ಸಿಗುವ ಸೌಕರ್ಯಗಳು ಅಲ್ಲಿಯೇ ಶ್ರೇಷ್ಠ. ನಿಮಗ ಇಲ್ಲಿ ಮೂಲಂಗಿ ಕಡದ ಮೇಲೆ ಕಾಕ ಹತ್ತದ, ಅಲ್ಲಿ ಮೂಲಂಗಿ ಕಡದ ಮೇಲೆ ಕಬ್ಬು ತಿಂದಂಗೆ ಆಗ್ತದೆ. ಹಂಗಂದ್ರೆ ನಂಗೆ ಹೇಳ್ರಿ ಎಲ್ಲಿ ಶಕ್ತಿ ಹೆಚ್ಚಿಗೆ ಅದ ಅಂತ.
0: ಕಾಕ ಇರೋ ಮೂಲಂಗಿಯಲ್ಲಿ ಶಕ್ತಿ ಹೆಚ್ಚು,
1: ಉಳ್ಳಾಗಡ್ಡಿ ಹೆಚ್ಚಿದ ಕಣ್ಣೀರ್ ಇಲ್ಲಿ ಬರ್ತಾವ, ಅಲ್ಲಿ ಕಣ್ಣೀರ್ ಬರಂಗಿಲ್ಲ ಅಂತ. ಅಂದ್ರೆ ಇನ್ನು ನಮ್ಮ ಉಳ್ಳಾಗಡ್ಡಿ ಒಳಗ ತ್ರಾಣ ಇದೆ ಅಂತ. ಸೊ ಹೇಳೋ ಉದ್ದೇಶ ಉಳ್ಳಾಗಡ್ಡಿ ಮೂಲಂಗಿದಲ್ಲ, ನಮ್ಮ ಭೂಮಿ ಒಳಗ ನಮ್ಮ ಸ್ವತ್ತಿನೊಳಗ ಶಕ್ತಿ ಬಹಳ ಇದೆ ಅಂತೇಳಿ ಅವರು ಅಷ್ಟೇ, ನಾವು ಅಷ್ಟೇ.
0: ಧನ್ಯವಾದಗಳು ಗುರುರಾಜ್ ಪಾಟೀಲ್ ಅವರ, ಬಹಳ ಉತ್ತಮವಾದ ಒಂದು ಆಯ್ಕೆಯ ವಿಧಾನವನ್ನ ನಮ್ಮ ಕೇಳುಗರಿಗೆ ಬಿಟ್ಟಿದ್ದೀರಿ ನೀವಿವತ್ತು. ಪ್ರಶ್ನೆ ಒಂದು ಹೇಳ್ಬಿಡ್ರಲ್ಲ
1: ಇದಕ್ಕೆ, ನನ್ನ ಪ್ರಶ್ನೆ ಏನಂತಂದ್ರೆ, ದೇಶ ಮತ್ತು ವಿದೇಶದ ಒಳಗಡೆ ಇರುವಂತಹ ನಮ್ಮ ಸ್ಥಿತಿಗತಿಗಳು, ನಮ್ಮ ಪರಿಸ್ಥಿತಿಗಳು, ಆಮೇಲೆ ಇರುವಂತಹ ವ್ಯತ್ಯಾಸಗಳೇನದ ಅನ್ನೋದನ್ನ ನಿಮ್ಮ ದೃಷ್ಟಿಕೋನದೊಳಗೆ ಏನದ ಅದನ್ನು ಬರೆದು ಕಳಿಸ್ರಿ, ಅದನ್ನ ಓದಿ ತಿಳ್ಕೊಂಬಣಂತ, ಅವ್ರವ್ರ ವಿಚಾರಗಳೇನವ ಅನ್ನೋದನ್ನ ಅರ್ಥ ಮಾಡ್ಕೊಂಬಣಂತ.
0: ಖಂಡಿತವಾಗಿಯೂ.
1: ಮತ್ತೆ ಪ್ರೀತಿಯಿಂದ ಫೋನ್ ಮಾಡಿದ್ರೆ ನಾ ಫೋನ್ ಎತ್ತೀನಿ, ಮಾತಾಡ್ತೀನಿ ಅಂತ.
0: ಖಂಡಿತವಾಗಿಯೂ. ಎಂದಿನಂತೆ ನಮ್ಮ ಕೇಳುಗರು ಪತ್ರದಲ್ಲಿ ಅವರ ಅನಿಸಿಕೆ ಅಭಿಪ್ರಾಯವನ್ನ ಬರೀತಾ ಸಮಯ ಸಿಕ್ಕಾಗ ನಿಮ್ ಜೊತೆಗೆ ಮಾತು ಆಡ್ತಾರೆ ಅನ್ನೋ ಆಶಾ ಭಾವನೆಯೊಂದಿಗೆ ಇವತ್ತಿನ ಸುಬೋಧ ಸಮಾಲೋಚನೆಯನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.
1: ನಮಸ್ಕಾರ.
2: ವಿಳಾಸ: ಸುಬೋಧ ಕಲಿಕಾ ಕೇಂದ್ರ, ಆದಿತ್ಯ ರೆಸಿಡೆನ್ಸಿ, ರಾಮಲಿಂಗೇಶ್ವರ ನಗರ ಕ್ರಾಸ್, ಗೋಕುಲ ರಸ್ತೆ, ಹುಬ್ಬಳ್ಳಿ 580030. ದೂರವಾಣಿ ಸಂಖ್ಯೆ 9886736567. ಇದುವರೆಗೆ ವೃತ್ತಿಪರ ಶಿಕ್ಷಣದ ಅಗತ್ಯತೆ ಈ ಕುರಿತು ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರೊಂದಿಗೆ ಸಮಾಲೋಚನೆ ಕೇಳಿದಿರಿ.
3: ಸುಬೋಧ ಸಮಾಲೋಚನೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.
4: ಪಾಲನೆ ಪೋಷಣೆ ಬೇಕಾಲೋಚನೆ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು:
5: ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ.
3: 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ.
5: ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿಯವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಮತ್ತು ಕಾಮರ್ಸ್, ಪಿಯು ಕಾಲೇಜ್ ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಉತ್ತಮ ಸಂಸ್ಥೆಯಾಗಿದೆ.
3: ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್,
5: ವಿಶಾಲವಾದ ಕ್ಯಾಂಪಸ್,
3: ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್,
5: ಆಟದ ಮೈದಾನ,
3: ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ.
5: ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ಸಂಪರ್ಕಿಸಿ
3: 8120424637.
2: ಮತ್ತೆ ಮುಂದಿನ ಸಮಾಲೋಚನೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
6: ಆಕಾಶವಾಣಿ ಧಾರವಾಡ. ಕೆಎಲ್ಎಸ್ವಿಡಿ ಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು: ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಸಂಗೀತ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಈ ಬಗ್ಗೆ ಮಾತನಾಡುತ್ತಾರೆ ಧಾರವಾಡದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕಲಾವಿದರಾದ ಡಾಕ್ಟರ್ ವಿಜಯಕುಮಾರ್ ಪಾಟೀಲ್.

0: ಇಂದಿನ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನವು ಮಾನವನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹತ್ವದ ಬದಲಾವಣೆಯನ್ನು ತಂದಿದೆ. ಸಂಗೀತ ಕ್ಷೇತ್ರ ಇದಕ್ಕೇನು ಹೊರತಾಗಿಲ್ಲ. ಭಾರತೀಯ ಶಾಸ್ತ್ರೀಯ ಸಂಗೀತದಲ್ಲಿ ಗುರು ಶಿಷ್ಯ ಪರಂಪರೆಗೆ ಅತ್ಯಂತ ಮಹತ್ವವಿದೆ. ಆದರೆ ಇಂದಿನ ದಿನಗಳಲ್ಲಿ ತಂತ್ರಜ್ಞಾನವು ಈ ಪರಂಪರೆಗೆ ಪೂರಕವಾಗಿ ಕೆಲಸ ಮಾಡ್ತಿದೆ ಅಂದ್ರೆ ತಪ್ಪಾಗಲಾರದು. ಸಂಗೀತದ ಮೂಲಭೂತ ಸತ್ವಗಳನ್ನ ಬದಲಾಯಿಸದೆ ಅದರ ಅಭ್ಯಾಸ, ಸಂರಕ್ಷಣೆ ಮತ್ತು ಪ್ರಸಾರವನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಇನ್ನೂ ಹೆಚ್ಚು ಜನರಿಗೆ ತಲುಪುವಂತೆ ಮಾಡುವಲ್ಲಿ ಈ ತಂತ್ರಜ್ಞಾನ ಹೆಚ್ಚು ಉಪಯೋಗವಾಗಿದೆ. ಉದಾಹರಣೆಗೆ, ಸಂಗೀತ ಪ್ರದರ್ಶನದಲ್ಲಿ ಮೈಕ್ರೋಫೋನ್ಗಳನ್ನು ಬಳಸೋದು ತುಂಬಾ ಪ್ರಮುಖ ಅನಿಸ್ತದೆ. ಹಿಂದೆ ಕಲಾವಿದರು ಯಾವುದೇ ಧ್ವನಿವರ್ಧಕ ಸಾಧನಗಳ ಇರದೇ ಹಾಡಬೇಕಾಗ್ತಿತ್ತು. ಇಂದು ಒಳ್ಳೆಯ ಗುಣಮಟ್ಟದ ಮೈಕ್ರೋಫೋನ್ಗಳು ಗಾಯಕರು ಅಥವಾ ವಾದಕರ ಧ್ವನಿಯನ್ನ ಸಹಜವಾಗಿ ಸೆರೆ ಹಿಡಿದು ಯಾವುದೇ ವಿಕೃತಿ ಇಲ್ಲದೆ ಶ್ರೋತೃಗಳಿಗೆ ಅತ್ಯಂತ ಪರಿಣಾಮಕಾರಿಯಾಗಿ ತಲುಪುವಂತೆ ಮಾಡ್ತವೆ. ಸರಿಯಾದ ಮೈಕ್ರೋಫೋನ್ ಬಳಕೆಯಿಂದ ಧ್ವನಿಯ ಸೂಕ್ಷ್ಮತೆ, ಸ್ಪಷ್ಟತೆ ಮತ್ತು ಭಾವಪೂರ್ಣತೆಯನ್ನ ಜನರಿಗೆ ಹೆಚ್ಚು ಪರಿಣಾಮಕಾರಿಯಾಗಿ ಮುಟ್ಟಿಸುವಂತೆ ಈ ಮೈಕ್ರೋಫೋನ್ಗಳು ಮಾಡ್ತಾ ಇವೆ. ಆಧುನಿಕ ಜಗತ್ತಿನಲ್ಲಿ ಈ ಗಾಯಕರಿಗೆ ಮತ್ತು ವಾದಕರಿಗೆ ಮೈಕ್ರೋಫೋನ್ ಬಳಕೆ ಅತಿ ಅವಶ್ಯಕವಾದ ಒಂದು ಸಂಗತಿ ಆಗಿದೆ ಅಂದ್ರೆ ಅದು ತಪ್ಪಾಗಲಾರದು. ಇದೇ ರೀತಿ ಡಿಜಿಟಲ್ ಮಿಕ್ಸರ್ಸ್ ಸಂಗೀತ ಕಾರ್ಯಕ್ರಮಗಳ ಗುಣಮಟ್ಟವನ್ನ ಹೆಚ್ಚಿಸುವ ಪ್ರಮುಖ ಸಾಧನವಾಗಿದೆ. ಮಿಕ್ಸರ್ ಮೂಲಕ ಗಾಯನ, ತಬಲಾ, ಹಾರ್ಮೋನಿಯಂ, ತಂಬೂರ ಮತ್ತು ಇತರ ಭಾರತೀಯ ಸಂಗೀತದ ವಾದ್ಯಗಳು ಮತ್ತು ಧ್ವನಿಯನ್ನ ಸಮತೋಲನದೊಂದಿಗೆ ಸುಲಭವಾಗಿ ನಿಯಂತ್ರಿಸಬಹುದು. ಧ್ವನಿಯ ತೀವ್ರತೆ, ಈಕೋ, ರಿವರ್ಬ್ ಮತ್ತು ಇಕ್ಯೂಗಳು, ಇವುಗಳನ್ನ ಈ ಎಲ್ಲ ಅಂಶಗಳನ್ನ ಸರಿಹೊಂದಿಸಿ ಶ್ರೋತೃಗಳಿಗೆ ಅತ್ಯುತ್ತಮವಾದ ಶ್ರವಣಾನುಭವವನ್ನ ನೀಡಬಹುದು. ಇಂದಿನ ಸ್ಟುಡಿಯೋ ರೆಕಾರ್ಡಿಂಗ್ ತಂತ್ರಜ್ಞಾನ ಸಂಗೀತ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದೆ. ಆಧುನಿಕ ಸ್ಟುಡಿಯೋಗಳಲ್ಲಿ ಅತ್ಯುತ್ತಮ ಮೈಕ್ರೋಫೋನ್ಗಳು, ಆಡಿಯೋ ಇಂಟರ್ಫೇಸ್ಗಳು, ಡಿಜಿಟಲ್ ಮಿಕ್ಸರ್ಗಳು ಮತ್ತು ಕಂಪ್ಯೂಟರ್ ಆಧಾರಿತ ಸಾಫ್ಟ್ವೇರ್ಗಳನ್ನು ಬಳಸಿಕೊಂಡು ಅತ್ಯಂತ ಸ್ಪಷ್ಟ ಹಾಗೂ ಗುಣಮಟ್ಟದ ಧ್ವನಿ ಮುದ್ರಣ ಮಾಡಲಾಗ್ತಾ ಇದೆ. ತಪ್ಪುಗಳನ್ನು ತಿದ್ದುಪಡಿ ಮಾಡುವುದು, ವಿವಿಧ ವಾದ್ಯಗಳನ್ನು ಪ್ರತ್ಯೇಕವಾಗಿ ಅದರ ಧ್ವನಿ ಮುದ್ರಣವನ್ನು ಮಾಡಿ ನಂತರ ಒಟ್ಟಿಗೆ ಸಂಯೋಜಿಸುವುದು ಇಂದಿನ ತಂತ್ರಜ್ಞಾನದ ಮೂಲಕ ಸಾಧ್ಯವಾಗ್ತಾ ಇದೆ. ಅದೇ ರೀತಿ ಎಲೆಕ್ಟ್ರಾನಿಕ್ ತಬ್ಲಗಳು ಸಹ ಸಂಗೀತ ಅಭ್ಯಾಸಕ್ಕೆ ಬಹಳ ಸಹಾಯಕವಾಗಿವೆ. ಇಂದಿನ ಫೋನ್ಗಳಲ್ಲಿ ಹಲವಾರು ತಾನ್ಪುರ ಆ್ಯಪ್ಗಳು, ತಬ್ಲಾ ಆ್ಯಪ್ಗಳು ಬಳಕೆಯಲ್ಲಿವೆ. ತಂತ್ರಜ್ಞಾನವು ನಮ್ಮ ಅಭ್ಯಾಸವನ್ನು ಸುಲಭಗೊಳಿಸುತ್ತದೆ. ಮೈಕ್ರೋಫೋನ್ಗಳು, ಡಿಜಿಟಲ್ ಮಿಕ್ಸರ್ಗಳು, ಸ್ಟುಡಿಯೋ ರೆಕಾರ್ಡಿಂಗ್ ಇರಬಹುದು, ಎಲೆಕ್ಟ್ರಾನಿಕ್ ತಾನ್ಪುರ ಇರಬಹುದು, ಎಲೆಕ್ಟ್ರಾನಿಕ್ ತಬ್ಲಾ ಇರಬಹುದು, ಈ ಐ ತಬ್ಲಾ ಪ್ರೋ ಸಾಫ್ಟ್ವೇರ್ ಇರಬಹುದು, ಡಿಜಿಟಲ್ ಸೌಂಡ್ ವ್ಯವಸ್ಥೆಗಳು ಇರಬಹುದು ಮತ್ತು ಸ್ಪೀಕರ್ಗಳಂತಹ ತಂತ್ರಜ್ಞಾನಗಳು ಸಂಗೀತದ ಗುಣಮಟ್ಟವನ್ನು, ಅಭ್ಯಾಸವನ್ನು ಮತ್ತು ಅದರ ಪ್ರಸಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ತಾ ಇವೆ. ಮತ್ತು ಭಾರತೀಯ ಶಾಸ್ತ್ರೀಯ ಸಂಗೀತದ ಮೌಲ್ಯಗಳು ಸಂಪ್ರದಾಯ ಮತ್ತು ಸಾಧನೆಗೆ ಹೆಚ್ಚು ಉಪಯೋಗವಾಗಿ ಅವುಗಳ ಶಕ್ತಿಯನ್ನು ಹೆಚ್ಚು ಹೆಚ್ಚು ಈ ಜಗತ್ತಿಗೆ ಪ್ರಸಾರ ಮಾಡುವಂತಹ ಕಾರ್ಯವನ್ನು ಈ ತಂತ್ರಜ್ಞಾನಗಳು ಮಾಡ್ತಾ ಇವೆ.
1: ಸಂಗೀತ ಕ್ಷೇತ್ರದಲ್ಲಿ ತಂತ್ರಜ್ಞಾನ, ಈ ಬಗ್ಗೆ ಮಾತನಾಡಿದವರು ಡಾಕ್ಟರ್ ವಿಜಯಕುಮಾರ್ ಪಾಟೀಲ್. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಧ್ವನಿಯನ್ನು ದಾಖಲಿಸುವ ಸಾಧನ ಯಾವುದು? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ.
2: ಕೇಳುವರಿ, ಈ ಬೆಳಗ್ಗೆ 7:15 ತಂತ್ರಜ್ಞಾನ ತರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವರಿ ಬೆಂಗಳೂರು ಕೇಂದ್ರದಿಂದ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಸಂಸ್ಕೃತದಲ್ಲಿ ವಾರ್ತೆ ಕೇಳುವಿರಿ ದಿಲ್ಲಿ ಕೇಂದ್ರದಿಂದ.
3: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಚಾಝಾ.

0: ಹಾಸ್ಪಿಟಲ್
1: ಬೆಂಗಳೂರು ನಂಬುವರ್ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
2: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ 7:02 ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ನಮ್ಮ ನಿಲಯದಿಂದ, 7:15 ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ ಬೆಂಗಳೂರು ಕೇಂದ್ರದಿಂದ.

ಆಯೋಜಿತ ಸರಣಿ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಶ್ರೇಯೋಭಿವೃದ್ಧಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ದತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಈಗ ವಾರ್ತೆಗಳ ವಿವರ. ಪರಿಶುದ್ಧ ಆಡಳಿತ ಸರ್ವರನ್ನು ಒಳಗೊಳ್ಳುವ ಅಭಿವೃದ್ಧಿ ಮತ್ತು ಕಟ್ಟಕಡೆಯ ವ್ಯಕ್ತಿಗೂ ಅವರ ನಾಗರಿಕ ಹಕ್ಕುಗಳನ್ನು ತಲುಪಿಸುವುದು ತಮ್ಮ ಸರ್ಕಾರದ ಪ್ರಮುಖ ಗುರಿಯಾಗಿದೆ. ಈ ಗುರಿ ಸಾಧಿಸಲು ಅಧಿಕಾರಿ ವರ್ಗ ಅತ್ಯಂತ ಕ್ರಿಯಾಶೀಲರಾಗಿ, ಜನಪರವಾಗಿ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಪ್ರಾದೇಶಿಕ ವಿಭಾಗ ಮಟ್ಟದ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಬರ ಪರಿಸ್ಥಿತಿ ಅವಲೋಕನ, ಜನ ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಹಾಗೂ ಅಭಿವೃದ್ಧಿ ಕಾಮಗಾರಿಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ದೇಶಾದ್ಯಂತ ಮಳೆಯ ಪರಿಸ್ಥಿತಿ ಕುರಿತು ಆತಂಕ ವ್ಯಕ್ತವಾಗುತ್ತಿರುವ ನಡುವೆಯೂ ರಾಜ್ಯದಲ್ಲಿ ಪರಿಸ್ಥಿತಿ ಸಮಾಧಾನಕರವಾಗಿದೆ. ಯಾವ ಕಾಲದಲ್ಲೂ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಲಾಗುವುದು. ಕೃಷ್ಣಾ, ಕಾವೇರಿ ಮತ್ತು ಗೋದಾವರಿ ನದಿಗಳ ಜೋಡಣೆ ಯೋಜನೆಯನ್ನು ಸುಮಾರು 1,00,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಂದುವರಿಸುವ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರವೂ ಸಕಾರಾತ್ಮಕವಾಗಿ ಸ್ಪಂದಿಸಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ 50 ಜಾಗತಿಕ ಪ್ರವಾಸಿ ತಾಣಗಳ ಅಭಿವೃದ್ಧಿ ಯೋಜನೆಯಡಿ ರಾಜ್ಯದ ಐತಿಹಾಸಿಕ ತಾಣಗಳಾದ ಹಂಪಿ, ಮೈಸೂರು ಮತ್ತು ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ತೀವ್ರ ಸಿದ್ದತೆ ನಡೆಸಿದೆ. ರಾಜ್ಯದ ಪ್ರವಾಸೋದ್ಯಮದ ಸರ್ವತೋಮುಖ ಬೆಳವಣಿಗೆಗೆ ಖಾಸಗಿ ಸಹಭಾಗಿತ್ವ ಅಗತ್ಯ ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವ ಕುರಿತು ಹೊಸಪೇಟೆಯಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಾಗತಿಕ ಪ್ರವಾಸಿ ತಾಣಗಳ ಪಟ್ಟಿಗೆ ಕರ್ನಾಟಕದಿಂದ 3 ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳನ್ನು ಪ್ರಸ್ತಾಪಿಸಲಾಗಿದೆ. ಯುನೆಸ್ಕೋ ಜಾಗತಿಕ ಪಾರಂಪರಿಕ ತಾಣವಾಗಿರುವುದರಿಂದ ಹಂಪಿಗೆ ಪ್ರಥಮ ಆದ್ಯತೆ ನೀಡಲಾಗಿದ್ದು, ಇದನ್ನು ಭಾರತದ ಪ್ರವಾಸೋದ್ಯಮದ ಪ್ರಮುಖ ಹೆಗ್ಗುರುತನ್ನಾಗಿ ರೂಪಿಸಲಾಗುವುದು. ಮೈಸೂರನ್ನು ಮತ್ತಷ್ಟು ಆಧುನಿಕ ಸೌಲಭ್ಯಗಳೊಂದಿಗೆ ಪ್ರವಾಸೋದ್ಯಮದ ಬೃಹತ್ ಹಬ್ ಆಗಿ ಬಲಪಡಿಸಲಾಗುವುದು. ಕಲ್ಯಾಣಿ ಚಾಲುಕ್ಯರ ಶೈಲಿಯ ಲಕ್ಕುಂಡಿ ತಾಣವನ್ನು ಭವಿಷ್ಯದ ಪ್ರಮುಖ ಪ್ರವಾಸಿ ಆಕರ್ಷಣೆಯನ್ನಾಗಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಳೆ ಕೊರತೆಯಿಂದ ಜಿಲ್ಲೆಯಲ್ಲಿ ಉಂಟಾಗಿರುವ ಬೆಳೆ ಹಾನಿ ಕುರಿತು ಕೇಂದ್ರ ಸರ್ಕಾರಕ್ಕೆ ನಿಯಮಾನುಸಾರ ತಕ್ಷಣ ವರದಿ ಸಲ್ಲಿಸುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆ ಮತ್ತು ತೇವಾಂಶದ ಕೊರತೆಯಿಂದ ಜಿಲ್ಲೆಯ ಸುಮಾರು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದರು. ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ನಿಯಮಾವಳಿಗಳ ಅಡಿಯಲ್ಲಿ ನಿಗದಿತ ನಮೂನೆಯಲ್ಲಿ ಸಂಪೂರ್ಣ ಮಾಹಿತಿ ನೀಡಿ ಪ್ರಸ್ತಾವನೆ ಸಲ್ಲಿಸಬೇಕು. ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಿದರೆ ತಾವು ಕೂಡ ಕೇಂದ್ರದ ಹಣಕಾಸು ಹಾಗೂ ಕೃಷಿ ಸಚಿವರನ್ನು ಭೇಟಿ ಮಾಡಿ ಜಿಲ್ಲೆಗೆ ಅಗತ್ಯ ಪರಿಹಾರ ಮತ್ತು ನೆರವು ದೊರಕಿಸಲು ರಾಜ್ಯ ಸರ್ಕಾರದೊಂದಿಗೆ ಜಂಟಿಯಾಗಿ ಪ್ರಯತ್ನಿಸುವುದಾಗಿ ಅವರು ತಿಳಿಸಿದರು. ರಾಜ್ಯದ ವಿವಿಧೆಡೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಭಾರತ ಚುನಾವಣಾ ಆಯೋಗದ ಸೂಚನೆ ಮೇರೆಗೆ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026ಕ್ಕೆ ಸಂಬಂಧಿಸಿದಂತೆ ಧಾರವಾಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮತದಾರರ ಮನೆ ಮನೆಗಳಿಗೆ ಭೇಟಿ ನೀಡಿ ಎಣಿಕೆ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಒಟ್ಟಾರೆ 983 ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು 8,80,224 ಮತದಾರರಿದ್ದಾರೆ. ಈ ಪೈಕಿ 7,65,573 ಮಂದಿ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು 1,38,953 ಗಣತಿ ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಎಸ್ಆರ್ ಪ್ರಕ್ರಿಯೆಯನ್ನು ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ಎಸ್ ಕೀರ್ತನ ಅವರು ಅಜ್ಜಂಪುರ ತಾಲೂಕಿನ ಸೊಕ್ಕೆ ಗ್ರಾಮ ಪಂಚಾಯತ್ಗೆ ತೆರಳಿ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ

0: ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳು ಮತ್ತು ನಿಪ್ಪಾಣಿ ತಾಲೂಕು ವ್ಯಾಪ್ತಿಯಲ್ಲಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪಿಯುಸಿ ಹಾಗೂ ಸಮವರ್ತಿತ

0: ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳು ಮತ್ತು ನಿಪ್ಪಾಣಿ ತಾಲೂಕು ವ್ಯಾಪ್ತಿಯಲ್ಲಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಪ್ರೌಢಶಾಲೆಗಳು ಮತ್ತು ಪಿಯುಸಿ ಹಾಗೂ ಸಮವರ್ತಿತ ಕಾಲೇಜುಗಳಿಗೂ ಇಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಗಾಳಿ ಸಹಿತ ಮಳೆ ಮುಂದುವರೆದಿದೆ. ಕಳೆದ 5 ದಿನಗಳಿಂದ ಜಿಲ್ಲೆಯ ಮಲೆನಾಡು ಭಾಗಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದೆ ನಿನ್ನೆ ಸಹ ಚಿಕ್ಕಮಗಳೂರು, ಮೂಡಿಗೆರೆ, ತರೀಕೆರೆ, ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್, ಕಳಸ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ 2 ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಚಾರ್ಮಾಡಿ ಘಾಟ್, ಕುದುರೆಮುಖ, ಮುಳ್ಳಯ್ಯನಗಿರಿ ಭಾಗದಲ್ಲಿ ದಟ್ಟ ಮಂಜು ಹಾಗೂ ಮಳೆಯಿಂದ ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗುತ್ತಿದೆ. ಶೃಂಗೇರಿಯ ತುಂಗಾನದಿ ದಡದಲ್ಲಿರುವ ಕಪ್ಪೆ ಶಂಕರಗುಡಿಯವರೆಗೂ ನೀರು ಹರಿಯುತ್ತಿದೆ. ಈ ಭಾರೀ ಮಳೆಗೆ ಜಿಲ್ಲೆಯಲ್ಲಿ 5 ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಹಲವೆಡೆ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲಾಡಳಿತ ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮ ಕೈಗೊಂಡಿದೆ. ಸಾರ್ವಜನಿಕರು ಸಹಾಯವಾಣಿ ಸಂಖ್ಯೆ 08262238950 ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದುವರೆಗೆ ಗಾಳಿ ಮಳೆಯಿಂದ ಪ್ರಸಕ್ತ ವರ್ಷ ಒಟ್ಟು 58 ಮನೆಗಳಿಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕೆ ಮಾಹಿತಿ ನೀಡಿದ ಅವರು, ವ್ಯಾಪಕ ಮಳೆಗೆ ಗುಡ್ಡಜರಿತ ಹಾಗೂ ನೆರೆ ಸೃಷ್ಟಿಯಾಗಬಹುದಾದ ಸಮವರ್ತಿ ಪ್ರದೇಶಗಳಲ್ಲಿ 294 ಪುನರ್ವಸತಿ ಕೇಂದ್ರಗಳನ್ನು ತೆರೆಯಲು ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದರು.
1: ನಮ್ಮ ಜಿಲ್ಲೆಯಲ್ಲಿ 2 ಅನಿಮಲ್ ಡೆತ್ ಆಗಿದೆ, ಅದಕ್ಕೆ ಕಾಂಪನ್ಸೇಷನ್ ಪೇಮೆಂಟ್ ಆಗಿದೆ. ಮತ್ತೆ ಹೌಸ್ ಡ್ಯಾಮೇಜ್ ಈಗ ಲಾಸ್ಟ್ 2 ದಿನದಲ್ಲಿ ಜಾಸ್ತಿ ಆಯ್ತು. ಮಾನ್ಸೂನ್ ಸ್ಟಾರ್ಟ್ ಆದಿಂದ ಇಲ್ಲಿ ತನಕ 58 ಮನೆಗಳಿಗೂ ಹಾನಿಯಾಗಿದೆ. 2 ಮನೆ ಪೂರ್ಣವಾಗಿ ಹಾನಿಯಾಗಿದೆ ಅಂತ ನಮಗೆ ರಿಪೋರ್ಟ್ ಇದೆ. ಲಾಸ್ಟ್ 24 ಅವರ್ಸ್ ಅಲ್ಲಿ ಏನು ಆಗಿದೆಯೋ ಡ್ಯಾಮೇಜಸ್ ತಕ್ಷಣ ನಾವು ಪೇಮೆಂಟ್ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೇವೆ. ನಮ್ಮಲ್ಲಿ ಪ್ರಿಕಾಷನರಿ ಮೆಷರ್ ಆಗಿ ಲ್ಯಾಂಡ್ಸ್ಲೈಡ್ ಆಗಬಹುದಾದ ಜಾಗಗಳಲ್ಲಿ ಮತ್ತೆ ಫ್ಲಡ್ ಪ್ರೋನ್ ಏರಿಯಾಸ್ ಅಲ್ಲಿ ರಿಲೀಫ್ ಸೆಂಟರ್ಸ್ ಆಲ್ರೆಡಿ ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಒಂದು 294 ಶೆಲ್ಟರ್ಸ್ ಅನ್ನು ನಮ್ಮ ಸರ್ಕಾರಿ ಕಟ್ಟಡಗಳಲ್ಲಿ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ಇದು ಅಷ್ಟೇ ಇಲ್ಲದೆ ನಾವು ಜಾನುವಾರುಗಳಿಗೆ ಅದಕ್ಕೆ ಒಂದು 107 ಕಡೆ ನಾವು ವೆಟರ್ನರಿ ರಿಲೀಫ್ ಸೆಂಟರ್ ಕೂಡ ನಾವು ಐಡೆಂಟಿಫೈ ಮಾಡಿ ಇಟ್ಟಿದ್ದೀವಿ. ನಮ್ಮಲ್ಲಿ ಈಗ ಮೇಜರ್ ಲ್ಯಾಂಡ್ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಇದೆ. ತಮಗೆ ಗೊತ್ತಿರುವ ಹಾಗೆ 2019 ಅಲ್ಲಿ ಒಂದು 439 ಲೊಕೇಶನ್ಸ್ ನಮಗೆ ಐಡೆಂಟಿಫೈ ಮಾಡಿ ಕೊಟ್ಟಿದ್ರು. ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 200 ಕ್ವಾರ್ಟರ್ಸ್ ಅನ್ನು ಐಡೆಂಟಿಫೈ ಮಾಡಿ ಲ್ಯಾಂಡ್ಸ್ಲೈಡ್ ಪ್ರೋನ್ ಲೊಕೇಶನ್ಸ್ ಅಲ್ಲಿ ನಾವು ಆಲ್ರೆಡಿ ಹಾಕಿದೀವಿ. ಕಂಟಿನ್ಯೂಸ್ ಆಗಿ ನಮಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಅವರು ಪ್ರತಿದಿನ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಅನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ.
0: ಮೇ ತಿಂಗಳಿನಲ್ಲಿ ಸುರಿದ ಪೂರ್ವ ಮುಂಗಾರು ಮಳೆ ರೈತನಿಗೆ ಹೊಲ ಪ್ರವೇಶಿಸಲು ಅನುಮತಿ ನೀಡಿ ಜೂನ್ ತಿಂಗಳಲ್ಲಿ ಮಳೆ ಬಾರದೆ ನಿರಾಸೆಯುಂಟು ಮಾಡಿ ಇದೀಗ ತಡವಾಗಿ ಆರಂಭವಾದ ಮಳೆಯಿಂದ ರೈತರ ಕೃಷಿ ಚಟುವಟಿಕೆ ತೀವ್ರಗೊಂಡಿದೆ. ಸೋಯಾಬೀನ್, ಹೆಸರು, ತೊಗರಿ ಮೊದಲಾದ ತೋಟಗಾರಿಕೆ ಬೆಳೆಗಳು ಮರುಜೀವ ಪಡೆದುಕೊಂಡಿವೆ. ಮುಂಗಾರು ಮಳೆ ಬೆಳೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಚ್ಡಿ ಕೋಳೇಕರ್ ಅವರು.
2: ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ 752,312 ಹೆಕ್ಟೇರ್ ಪ್ರದೇಶವನ್ನ ನಾವು ವಿವಿಧ ಬೆಳೆಗಳ ಅಡಿಯಲ್ಲಿ ಬಿತ್ತನೆಗೆ ಒಳಪಡಿಸಬೇಕಂತಕೊಂಡು ಗುರಿ ಹಾಕೊಂಡಿದ್ದೇವೆ. ಇಲ್ಲಿವರೆಗೆ ನಾವು ಈ ನಮ್ಮ ಬೆಳೆ ಅವರಿಕೆ ಕ್ಷೇತ್ರವನ್ನು ತಗೊಂಡ್ರೆ ಸುಮಾರು 601,688 ಹೆಕ್ಟೇರ್ ಪ್ರದೇಶದೊಳಗೆ ಸುಮಾರು 80% ಪ್ರದೇಶದೊಳಗೆ ನಮಗೆ ಬಿತ್ತನೆ ಆಗಿದೆ. ಮೃಗಶಿರಾ ಮಳೆ ಕಡಿಮೆ ಆಯ್ತು. ಏನ್ ಬಿತ್ತಿದ್ರು ರೈತರು ಬಿತ್ತಿದ ನಂತರ ಹುಟ್ಟಿತ್ತು, ಆಮೇಲೆ ಒಂದು 10-15 ಡೇಸ್ ಬೆಳೆಯಿದ್ದಾಗ ಸ್ವಲ್ಪ ನಮ್ಮ ಮಳೆ ಕೊರತೆ ನಮ್ಮ ಜಿಲ್ಲೆ ಒಳಗೆ ಕಾಣಿಸ್ತು. ವಿಶೇಷವಾಗಿ ಸವದತ್ತಿ ಮತ್ತು ರಾಮದೂರ್ ಪ್ಯಾಕೆಟ್ನಾಗ ಬೆಳೆಗಳ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಮತ್ತೆ ನಮಗೆ 4-5 ದಿವಸದಿಂದ ಬೆಳಗಾವಿ ಜಿಲ್ಲೆ ಒಳಗೆ 79 ನಮಗೆ ಎಮ್ಎ ಮಳೆಯಾಗಿ 134% ಪ್ಲಸ್ ಆಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವರ ಶ್ರೇಯೋಭಿವೃದ್ಧಿ ಗಮನದಲ್ಲಿರಿಸಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಅಧಿಕಾರಿಗಳಿಗೆ ಸೂಚನೆ. ಹಂಪಿ, ಮೈಸೂರು ಹಾಗೂ ಲಕ್ಕುಂಡಿ ಕ್ಷೇತ್ರಗಳನ್ನು ಜಾಗತಿಕ ಮಟ್ಟದ ಪ್ರವಾಸಿ ಕೇಂದ್ರಗಳನ್ನಾಗಿ ಪರಿವರ್ತಿಸಲು ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಭರದ ಸಿದ್ಧತೆ. ಬೆಳೆ ಹಾನಿ ಕುರಿತು ಕೇಂದ್ರಕ್ಕೆ ಶೀಘ್ರ ವರದಿ ಸಲ್ಲಿಸಲು ಸಂಸದ ಗೋವಿಂದ ಕಾರಜೋಳ ಆಗ್ರಹ. ರಾಜ್ಯದ ವಿವಿಧೆಡೆ ಮುಂದುವರೆದ ಮಳೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
4: ಸಿಡ್ಯಾಕ್, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ

0: ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಸರಣಿಯ 2ನೇ ಕಾರ್ಯಕ್ರಮದಲ್ಲಿ ನಾವು ಕ್ವಾಂಟಮ್ ಕಂಪ್ಯೂಟಿಂಗ್ನ ಕೆಲವು ಮೂಲಭೂತ ಅಂಶಗಳನ್ನ ಹಾಗೆ ಅದು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಬಳಕೆಯಲ್ಲಿದೆ ಅನ್ನೋದನ್ನ ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತ ಮತ್ತು ರೋಚಕ ತಂತ್ರಜ್ಞಾನದ ಜಗತ್ತನ್ನ ಇನ್ನಷ್ಟು ಆಳವಾಗಿ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟರ್ಗೂ ಸಾಮಾನ್ಯ ಕಂಪ್ಯೂಟರ್ಗೂ ಏನು ವ್ಯತ್ಯಾಸ ಇದೆ ಅಂತೀರಾ ಸರ್?
2: ಬಹಳ ಒಳ್ಳೆ ಪ್ರಶ್ನೆ ಇದು. ಸಾಮಾನ್ಯ ಕಂಪ್ಯೂಟರ್ಗಳು ಮತ್ತು ಕ್ವಾಂಟಮ್ ಕಂಪ್ಯೂಟರ್ಗಳಿಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಮೂಲಭೂತವಾಗಿ ಅವು ಈ ಮಾಹಿತಿಯನ್ನು ಹೇಗೆ ಸಂಸ್ಕರಣೆ ಮಾಡುತ್ತೆ ಅನ್ನೋ ವಿಷಯದ ಮೇಲೆ ಇವುಗಳಲ್ಲಿ ವ್ಯತ್ಯಾಸಗಳಿವೆ. ಒಂದು ಸರಳ ಉದಾಹರಣೆ ತಗೋಬೇಕು ಅಂತ ಹೇಳಿದ್ರೆ, ನಮ್ಮ ಹತ್ರ ಒಂದು ಬೀಗ ಇದೆ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಅನೇಕ ಕೀಲಿಗಳಿದೆ ನಮ್ಮ ಹತ್ರ. ಈ ನಮ್ಮ ಹತ್ರ ಇರುವಂತಹ ಉಪಲಬ್ಧ ಇರುವಂತಹ ಎಲ್ಲಾ ಕೀಲಿಗಳಲ್ಲಿ ಯಾವುದೋ ಒಂದು ಕೀಲಿ ಮಾತ್ರ ಈ ಬೀಗವನ್ನು ತೆಗೆಯೋದಕ್ಕೆ ಆಗುತ್ತೆ. ಅದು ಯಾವ ಕೀಲಿ ಅಂತ ಕಂಡುಹಿಡಿಬೇಕಾದ್ರೆ, ನಾವು ಸಾಧಾರಣ ಕಂಪ್ಯೂಟರ್ಗಳನ್ನು ಬಳಸಿದ್ರೆ ಒಂದೊಂದಾಗಿ ಎಲ್ಲಾ ಕೀಲಿಗಳನ್ನು ಬಳಸಿ ಯಾವುದೋ ಒಂದು ಕೀಲಿ ಮಾತ್ರ ಇದನ್ನು ತೆರೆಯಲಿಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಕಂಡುಹಿಡ್ಕೊಳ್ಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸಿ ಎಲ್ಲ ಕೀಲಿಗಳನ್ನು ಒಂದೇ ಸಮಯದಲ್ಲಿ ಪ್ರಯೋಗಿಸಿ ಅದರಿಂದ ಯಾವ ಕೀಲಿ ಈ ಬೀಗವನ್ನು ತೆಗೆಯಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಬಹುದಾಗಿದೆ. ಈ ರೀತಿಯಾಗಿ ಹಳೆ ಸಂಚಿಕೆಯಲ್ಲೇ ನಾನು ಈಗಾಗಲೇ ಹೇಳಿದಂತೆ, ಈ ಸಾಮಾನ್ಯ ಕಂಪ್ಯೂಟರ್ಗಳಲ್ಲಿ ಮಾಹಿತಿಯನ್ನು ಶೇಖರಣೆ ಮಾಡೋದಕ್ಕೆ ಮತ್ತು ಮಾಹಿತಿಯನ್ನು ಸಂಸ್ಕರಣೆ ಮಾಡೋದಕ್ಕೆ ಬಿಟ್ ಅನ್ನೋ ಒಂದು ಘಟಕವನ್ನು ನಾವು ಬಳಸ್ತೇವೆ. ಈ ಬಿಟ್ ಅನ್ನೋ ಘಟಕದಲ್ಲಿ 0 ಅಥವಾ 1 ಈ ರೀತಿಯಾದಂತಹ ಮಾಹಿತಿಯನ್ನು ನಾವು ಶೇಖರಣೆ ಮಾಡಬಹುದು ಮತ್ತು ಸಂಸ್ಕರಣೆ ಮಾಡಬಹುದು. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಈ ಮಾಹಿತಿಯನ್ನು ನಾವು ಸಂಸ್ಕರಣೆ ಮಾಡೋದಕ್ಕೆ ಕ್ಯೂಬಿಟ್ ಅನ್ನು ಬಳಸ್ತೀವಿ. ಈ ಕ್ಯೂಬಿಟ್ನಲ್ಲಿ ಈ 0 ಅಥವಾ 1 ಜೊತೆಗೆ ಈ 0 ಮತ್ತು 1 ನಡುವಿನ ಅನೇಕ ಸ್ತರಗಳಲ್ಲಿ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಇರಬಹುದಾಗಿದೆ. ಇದರಿಂದ ಆಗುವಂತಹ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೆ ಹಂತ ಹಂತವಾಗಿ ಆ ಕಾರ್ಯವನ್ನು ನಡೆಸಬೇಕಾಗತ್ತೆ, ಅಂದ್ರೆ ಸ್ಟೆಪ್ ವೈಸ್ ಮಾಡಬೇಕು. ಇದನ್ನ ನಾವು ಸೀರಿಯಲ್ ಎಕ್ಸಿಕ್ಯೂಷನ್ ಅಂತ ಹೇಳ್ತೀವಿ. ಅದೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಿ ಈ ಕ್ಯೂಬಿಟ್ಗಳನ್ನ ಬಳಸಿ ನಾವು ಗಣನೆ ಮಾಡೋದಾದ್ರೆ ಅನೇಕ ಸ್ಟೆಪ್ಸ್ ಅನ್ನ ಒಂದೇ ಸತಿ ನಾವು ಮಾಡಬಹುದಾಗಿದೆ, ಅಂದ್ರೆ ಎಕ್ಸಿಕ್ಯೂಟ್ ಮಾಡಬಹುದು. ಅಂದ್ರೆ ಪ್ಯಾರಲಲ್ ಪ್ರೊಸೆಸಿಂಗ್ ಅಂತ ನಾವು ಏನೇ ಹೇಳ್ತೀವಿ, ಆ ಪ್ಯಾರಲಲ್ ಪ್ರೊಸೆಸಿಂಗ್ಗೆ ನೈಸರ್ಗಿಕವಾಗಿಯೇ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರವಾಗಿ ನಾವು ಉಪಯೋಗಿಸಬಹುದಾಗಿದೆ. ಹೀಗಾಗಿ ಎಷ್ಟೋ ಸಮಸ್ಯೆಗಳು ಸಾಮಾನ್ಯ ಕಂಪ್ಯೂಟರ್ಗಳು ಎಲ್ಲಿ ಸೋಲುತ್ತವೆಯೋ ಅಂತ ಕಡೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಸಮರ್ಪಕವಾಗಿ ನಾವು ಅದನ್ನ ಬಳಸಬಹುದಾಗಿದೆ. ಈ ಕ್ಯೂಬಿಟ್ಗಳು ಅಂತ ನಾನು ಏನು ಹೇಳಿದೆ, ಈ ಕ್ಯೂಬಿಟ್ಗಳನ್ನ ವಾಸ್ತವಿಕವಾಗಿ ನಾವು ಹೇಗೆ ನಿರ್ಮಿಸಲಬಹುದು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ಇರುವಂತಹ ವಸ್ತುಗಳಲ್ಲಿ ನಮಗೆಲ್ಲರಿಗೂ ಗೊತ್ತಿರುವಂತೆ ಆಟಮ್ಸ್ ಮತ್ತೆ ಒಳಗಡೆ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್, ಇವುಗಳನ್ನ ಬಳಸಿ ಈ ಕ್ಯೂಬಿಟ್ಗಳನ್ನು ನಾವು ನಿರ್ಮಾಣ ಮಾಡಬಹುದಾಗಿದೆ. ಈ ರೀತಿಯಾದಂತಹ ಕಣಗಳಲ್ಲಿ ಉದಾಹರಣೆಗೆ ನಾವು ಎಲೆಕ್ಟ್ರಾನ್ ಅಥವಾ ಈ ಫೋಟಾನ್ಸ್ ಅಂತ ಏನ್ ಹೇಳ್ತೀವಿ, ಪ್ರಕಾಶದ ಕಣಗಳು, ಈ ರೀತಿಯಾದಂತಹ ಕಣಗಳಲ್ಲಿ ಅನೇಕ ಸ್ತರಗಳಲ್ಲಿ ಅನೇಕ ಸ್ಥಿತಿಗಳಲ್ಲಿ ಒಂದೇ ಸಮಯದಲ್ಲಿ ಇರಬಹುದಾದಂತಹ ಗುಣಲಕ್ಷಣಗಳು ಇರುತ್ತವೆ. ಇದನ್ನ ನಾವು ಸೂಪರ್ ಪೊಸಿಷನ್ ಅಂತ ಹೇಳ್ತೀವಿ. ಅದೇ ರೀತಿ 2 ಅಥವಾ ಅನೇಕ ಕಣಗಳು ಪರಸ್ಪರ ಸಂಬಂಧದಿಂದ ವಿಶೇಷವಾದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತವೆ. ಇದನ್ನ ನಾವು ಎಂಟ್ಯಾಂಗಲ್ಮೆಂಟ್ ಅಂತ ಹೇಳ್ತೀವಿ. ಈ ರೀತಿಯಾದಂತಹ ಅನೇಕ ಕ್ವಾಂಟಮ್ ಗುಣಲಕ್ಷಣಗಳನ್ನ ನಾವು ಬಳಸಿ ಕಂಪ್ಯೂಟಿಂಗ್ ಅಥವಾ ಗಣನೆಗೆ ನಾವು ಬಳಸಿದ್ರೆ ಅದನ್ನ ನಾವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ಏನು ಅಂತ ಹೇಳಿದ್ರೆ, ನೈಸರ್ಗಿಕವಾಗಿ ನಮಗೆ ಉಪಲಬ್ಧವಿರುವಂತಹ ಅಣುಗಳು ಅಥವಾ ಪರಮಾಣುಗಳು ಅಥವಾ ಇನ್ನು ಉಪ ಪರಮಾಣು ಕಣಗಳಲ್ಲಿ ಇರುವಂತಹ ಅದು ಅತ್ಯಂತ ಸೂಕ್ಷ್ಮವಾಗಿ ನಾವು ಗಮನಿಸಿ ಈ ಗುಣಲಕ್ಷಣಗಳನ್ನ ನಾವು ಕಂಪ್ಯೂಟಿಂಗ್ಗೆ ಹೇಗೆ ಬಳಸಬಹುದು ಅನ್ನೋದನ್ನ ಸಮರ್ಪಕವಾಗಿ ನಾವು ನಿರ್ಮಿಸಬೇಕಾಗುತ್ತೆ.
1: ಈಗ ಹೇಳಿದ್ರಿ ಕ್ವಾಂಟಮ್ ತಂತ್ರಜ್ಞಾನ ಅಣು ಮತ್ತು ಉಪ ಅಣು ಕಣಗಳ ಸಹಜ ಗುಣಲಕ್ಷಣಗಳ ಮೇಲೆ ಆಧಾರಿತ ಆಗಿದೆ ಅಂತ ಹೇಳಿದ್ರಿ.

0: ನಮ್ಮ ಪ್ರಕೃತಿಯಲ್ಲಿ ಪ್ರತಿಯೊಂದು ವಸ್ತುವು ಕಣಗಳಿಂದ ಕೂಡಿದೆ ಅನ್ನೋದು ಸಾಮಾನ್ಯ ಜನರಿಗೂ ಗೊತ್ತಿದೆ. ಹಾಗಾದ್ರೆ ಪ್ರಕೃತಿಯಲ್ಲಿ ಕ್ವಾಂಟಮ್ ತತ್ವಗಳು ಕಾರ್ಯನಿರ್ವಹಿಸುವ ಉದಾಹರಣೆ ನೀಡಬಹುದಾ?
1: ಖಂಡಿತ. ಈಗಾಗಲೇ ನಾನು ಹೇಳದಂತೆ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿನೇ ಅನೇಕ ಪ್ರಕ್ರಿಯೆಗಳು ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆಯನ್ನ ನಡೆಸಿದ್ದಾರೆ. ಒಂದು ಎಲ್ಲರಿಗೂ ಗೊತ್ತಿರುವಂತಹ ಉದಾಹರಣೆ ಏನು ಅಂತ ಹೇಳಿದ್ರೆ, ನಾವು ಫೋಟೋಸಿಂಥಸಿಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಈ ಸಸ್ಯಗಳು ಆಹಾರವನ್ನ ಉತ್ಪಾದನೆ ಮಾಡಬೇಕಾದ್ರೆ ಸೂರ್ಯನಿಂದ ಬರುವಂತ ಬೆಳಕನ್ನ ಉಪಯೋಗಿಸಿಕೊಂಡು ತಮ್ಮದೇ ಆದಂತಹ ಆಹಾರವನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಕ್ರಿಯೆಯಲ್ಲಿ ಸೂರ್ಯನಿಂದ ಬರುವಂತಹ ಬೆಳಕಿನಲ್ಲಿ ಏನು ಶಕ್ತಿ ಇದೆಯೋ ಆ ಶಕ್ತಿಯನ್ನ ಎಲೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆ ಮಾಡಬೇಕಾದರೆ ಈ ಕ್ವಾಂಟಮ್ ಮೆಕ್ಯಾನಿಕಲ್ ಎಫೆಕ್ಟ್ಸ್ ತುಂಬಾ ಬಳಕೆಯಾಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಸಂಶೋಧನೆ ನಡೆಸಿದ್ದಾರೆ. ಮತ್ತು ಅತ್ಯಂತ ಸಮರ್ಪಕವಾಗಿ ಈ ಸಂವಹನೆ ನಡೆಯುತ್ತೆ ಅಂತ ಕಂಡುಹಿಡಿದಿದ್ದಾರೆ. ಇದರ ಜೊತೆಗೆ ಈ ಪಕ್ಷಿಗಳು ನಮಗೆಲ್ಲರಿಗೂ ಗೊತ್ತಿರುವಂತೆ ಪ್ರತಿ ವರ್ಷನು ಸಾವಿರಾರು ಕಿಲೋಮೀಟರ್ ದೂರ ಹೋಗಿ ಮತ್ತೆ ವಾಪಸ್ ತಮ್ಮ ಗೂಡುಗಳಿಗೆ ಬಂದು ಸೇರಿಕೊಳ್ಳುತ್ತವೆ. ಅದು ಹೇಗೆ ಅಷ್ಟು ನಿಖರವಾಗಿ ಅಷ್ಟು ದೂರ ಹೋಗಿ ಮತ್ತೆ ತನ್ನ ಗೂಡಿಗೆನೆ ವಾಪಸ್ ಬರುತ್ತೆ ಅಂತ ವಿಜ್ಞಾನಿಗಳು ಅನೇಕ ವರ್ಷಗಳಿಂದ ಸಂಶೋಧನೆ ನಡೆಸ್ತಾ ಇದ್ದಾರೆ. ಇದರಲ್ಲಿ ಕೂಡ ಕ್ವಾಂಟಮ್ ಎಫೆಕ್ಟ್ಗಳ ಪರಿಣಾಮ ಇದೆ ಅಂತ ಹೇಳಿ ಕೂಡ ವಿಜ್ಞಾನಿಗಳು ಸಂಶೋಧನೆಯಿಂದ ಕಂಡುಕೊಂಡಿದ್ದಾರೆ. ಹೀಗೆ ನಿಸರ್ಗದಲ್ಲಿ ಅನೇಕ ಪ್ರಕ್ರಿಯೆಗಳಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅದರ ಪ್ರಿನ್ಸಿಪಲ್ಸ್ ಕಾರ್ಯನಿರ್ವಹಿಸ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು.
0: ಬಹುಶಃ ಪ್ರಕೃತಿನೇ ಇದಕ್ಕೆ ಪ್ರೇರಣೆ ಅಂತ ಹೇಳಿದ್ರು ತಪ್ಪಾಗಲ್ಲ ಅನ್ಸುತ್ತೆ.
1: ಖಂಡಿತ ಖಂಡಿತ.
0: ಇನ್ನು ಬಹಳ ಜನರಿಗೆ ಕ್ವಾಂಟಮ್ ಅಂದ್ರೆ ಕೇವಲ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನುವ ಕಲ್ಪನೆ ಇದೆ, ಇದು ಎಷ್ಟು ಸರಿ?
1: ಕ್ವಾಂಟಮ್ ತಂತ್ರಜ್ಞಾನ ಅಂತ ನಾವು ಹೇಳೋದಾದ್ರೆ ಅನೇಕ ವಿಷಯಗಳು ಇದರಲ್ಲಿ ಒಳಪಡುತ್ತವೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋದು ಖಂಡಿತ ಒಂದು ಪ್ರಮುಖವಾದಂತಹ ವಿಷಯ. ಅದರ ಜೊತೆಗೆ ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ, ಅಂದ್ರೆ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಸಂವಹನ ಹೇಗೆ ಮಾಡುವುದು ಅಂತ ಹೇಳಿ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳ್ತೀವಿ, ಇದರ ಜೊತೆಗೆ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ಹೇಳ್ತೀವಿ. ಸೊ ಹೀಗೆ ಅನೇಕ ವಿಷಯಗಳನ್ನು ಒಳಗೊಂಡಿರುವಂತಹದ್ದು ಈ ಕ್ವಾಂಟಮ್ ತಂತ್ರಜ್ಞಾನ.
0: ಒಟ್ಟಾರೆ ಒಂದು ತಂತ್ರಜ್ಞಾನದಲ್ಲಿ ಇಷ್ಟೆಲ್ಲ ವಿಷಯ ಅಡಕವಾಗಿದೆ ಅಂತ ಹೇಳಬಹುದು.
1: ಖಂಡಿತ.
0: ಈ ಕಾರ್ಯಕ್ರಮ ಕೇಳ್ತಾ ಇರುವಂತಹವರಿಗೆ ಒಂದು ಪ್ರಶ್ನೆ ಉದ್ಭವ ಆಗಬಹುದು ಅನ್ಸತ್ತೆ, ಕ್ವಾಂಟಮ್ ಕಂಪ್ಯೂಟರ್ಗಳು ಅಷ್ಟು ಶಕ್ತಿಶಾಲಿ, ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳ ಸ್ಥಾನವನ್ನ ಇದು ಆಕ್ರಮಿಸಿಕೊಳ್ಳಲ್ವಾ? ಅವು ವಿಶೇಷವಾಗಿ ಸಂಕೀರ್ಣ ಸಮಸ್ಯೆಗಳನ್ನ ಪರಿಹರಿಸಲು ಸಾಮಾನ್ಯ ಕಂಪ್ಯೂಟರ್ಗಳ ಜೊತೆ ಕೆಲಸ ಮಾಡುತ್ತೆ ಅಂತ ಉದಾಹರಣೆ ಮೂಲಕ ನೀವು ತಿಳಿಸಿದ್ರಿ. ಈ ಕಂಪ್ಯೂಟರ್ಗಳು ಬಂದ್ರೆ ನಮ್ಮ ಮೊಬೈಲ್ ಲ್ಯಾಪ್ಟಾಪ್ಗಳು ಮೂಲೆ ಗುಂಪಾಗತ್ತಾ?
1: ಇಲ್ಲ, ಹಾಗೇನು ಆಗೋದಿಲ್ಲ. ಈಗ ಈ ತಂತ್ರಜ್ಞಾನ ಪ್ರಗತಿ ಕಾಣ್ತಾ ಇರುವಂತಹ ನಾವು ಅದರ ರೋಡ್ ಮ್ಯಾಪ್ ಅನ್ನು ನೋಡಿದ್ರೆ ಕ್ವಾಂಟಮ್ ಕಂಪ್ಯೂಟರ್ಗಳು ನಮ್ಮ ಲ್ಯಾಪ್ಟಾಪ್ ಅಥವಾ ಸ್ಮಾರ್ಟ್ ಫೋನ್ಗಳನ್ನ ಮೂಲೆ ಗುಂಪು ಮಾಡುವುದಿಲ್ಲ. ಒಂದು ಉದಾಹರಣೆ ನಾವು ಹೇಳಿದ್ರೆ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲೇ ನಾವು ಅತಿ ಹತ್ತಿರವಾದಂತಹ ಒಂದು ಗುರಿಯನ್ನು ನಾವು ತಲುಪಬೇಕಾದ್ರೆ ನಾವು ದ್ವಿಚಕ್ರ ವಾಹನವನ್ನು ಯಾವುದನ್ನು ನಾವು ಬಳಸ್ತೀವಿ. ಅದೇ ದೊಡ್ಡ ಸರಕು ಸಾಗಣೆಗಳನ್ನ ನಾವು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಟ್ರಕ್ ಅನ್ನ ಬಳಸ್ತೀವಿ. ಇದೇ ರೀತಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಅತ್ಯಂತ ಸಂಕೀರ್ಣವಾದಂತಹ ವೈಜ್ಞಾನಿಕ ಬಳಕೆಗಾಗಿ ಈ ರೀತಿಯಾದಂತಹ ಶಕ್ತಿಶಾಲಿಯಾದಂತಹ ಕಂಪ್ಯೂಟರ್ಗಳು ಬೇಕಾಗುತ್ತೆ. ಸೊ ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಮುಂದೆಯೂ ಕೂಡ ನಮ್ಮ ಲ್ಯಾಪ್ಟಾಪ್ ಅಥವಾ ನಮ್ಮ ಸ್ಮಾರ್ಟ್ ಫೋನ್ಗಳನ್ನ ರೀಪ್ಲೇಸ್ ಅಂತೂ ಮಾಡುವುದಿಲ್ಲ.
0: ಇನ್ನೊಂದು, ಈಗ ಎಲ್ಲಾ ಕಡೆ AI ಅದರದೇ ಹವಾ ಅಂತಾನೆ ಹೇಳಬಹುದೇನೋ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇದ್ವಿ. ನಮ್ಮ ಯುವಕ ಯುವತಿಯರು ಆಸಕ್ತಿ ಕೂಡ ಹೆಚ್ಚು ಮಾಡಿಕೊಳ್ತಾ ಇದ್ದಾರೆ ಈ ವಿಷಯಗಳಲ್ಲಿ, ಅವರ ಆಸಕ್ತಿ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಕ್ವಾಂಟಮ್ ಕಂಪ್ಯೂಟಿಂಗ್ ಮತ್ತು AI ನಡುವೆ ಏನು ಸಂಬಂಧ?
1: ಖಂಡಿತ. ಕ್ವಾಂಟಮ್ ಮತ್ತು ಈ AI ಅಥವಾ ಮಷಿನ್ ಲರ್ನಿಂಗ್ ಅನ್ನೋ ಈ ಏರಿಯಾನಲ್ಲಿ ಬಹಳ ಆಸಕ್ತಿದಾಯಕ ಒಂದು ಸಂಬಂಧ ಇದೆ. ಕ್ವಾಂಟಮ್ ಮಷಿನ್ ಲರ್ನಿಂಗ್ ಅನ್ನೋದೇ ಒಂದು ದೊಡ್ಡ ಕ್ಷೇತ್ರವಾಗಿ ಇಂದು ನಾವು ನೋಡ್ತಾ ಇದ್ದೇವೆ. ಈ ಕ್ವಾಂಟಮ್ ತತ್ವಗಳನ್ನು ಉಪಯೋಗಿಸಿ ಇವತ್ತು ನಮಗೆ ಗೊತ್ತಿರುವಂತಹ AI ಅಥವಾ ಮಷಿನ್ ಲರ್ನಿಂಗ್ ಮಾಡೆಲ್ಗಳನ್ನ ಹೇಗೆ ನಾವು ಅತ್ಯಂತ ಸಮರ್ಪಕವಾಗಿ ಮಾಡಬಹುದು ಅನ್ನೋದನ್ನ ಅನೇಕ ವಿಜ್ಞಾನಿಗಳು ಇವತ್ತು ಸಂಶೋಧನೆ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ರೀತಿಯಾದಂತಹ AI ಮಾಡೆಲ್ಗಳು ಕಾರ್ಯಾಚರಣೆಗಿಂತ ಮುಂಚೆ ಅದು ಒಂದು ಟ್ರೈನಿಂಗ್ ಅಂತ ಒಂದು ಫೇಸ್ ಇರುತ್ತೆ, ಅದನ್ನ ತರಬೇತಿ ಮಾಡಬೇಕು. ಈ ಮಾಡೆಲ್ಗಳನ್ನ ತರಬೇತಿ ಮಾಡಬೇಕು. ಈ ಟ್ರೈನಿಂಗ್ ಫೇಸ್ ಅಥವಾ ತರಬೇತಿ ಮಾಡುವಂತ ಸಮಯ ತುಂಬಾ ಸಮಯ ತಗೊಳ್ಳುತ್ತೆ. ಇವಕ್ಕೆ ಈಗ ನಾವು ಸೂಪರ್ ಕಂಪ್ಯೂಟರ್ಗಳನ್ನ ಬಳಸ್ತಾ ಇದ್ದೇವೆ. ಈ ತರಬೇತಿಯ ಸಮಯವೇ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಕೂಡ ನಡೀಬಹುದು ಕೆಲವು ಕಡೆ. ಈ ಸಮಯವನ್ನು ನಾವು ಹೇಗೆ ಸಂಕುಚಿತಗೊಳಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಬಹುದು.
0: ಇಂದು ಎಲ್ಲ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದೆ, ಇದರ ಬಗ್ಗೆ ಹೇಳೋದಾದ್ರೆ?
1: ನಾನು ಈಗಾಗಲೇ ಹೇಳದಂತೆ ಸಾಮಾನ್ಯ ಕಂಪ್ಯೂಟರ್ಗಳು ಅಥವಾ ನಮಗೆ ಈಗ ಉಪಲಬ್ಧವಿರುವಂತಹ ಸೂಪರ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿಯಾಗಿ ಇವೆ. ಆದರೆ ಕೆಲವೊಂದು ರೀತಿಯಾದಂತಹ ಸಂಕೀರ್ಣ ವೈಜ್ಞಾನಿಕ ಸಮಸ್ಯೆಗಳು ಈ ಸೂಪರ್ ಕಂಪ್ಯೂಟರ್ಗಳು

0: ಅಲ್ಲಿ ಕೂಡ ಅನೇಕ ತಿಂಗಳುಗಳು ಅಥವಾ ಅನೇಕ ದಿನಗಳು ಅಥವಾ ಅನೇಕ ವರ್ಷಗಳು ಕೂಡ ಬೇಕಾಗುತ್ತವೆ ಅಂತ ಸಮಸ್ಯೆಗಳನ್ನು ಇವು ಸಾಲ್ವ್ ಮಾಡಬೇಕಾದ್ರೆ. ಈ ಕ್ವಾಂಟಮ್ ಕಂಪ್ಯೂಟರ್ಗಳು ನಾನು ಈಗಾಗಲೇ ಹೇಳಿದಂತೆ ಹೊಸ ಔಷಧಗಳನ್ನು ನಾವು ಕಂಡುಹಿಡಿಯೋದಕ್ಕೆ ಮತ್ತು ಹಣಕಾಸಿನ ವ್ಯವಹಾರಗಳಲ್ಲಿ ಇದನ್ನು ಬಳಕೆ ಮಾಡುವುದಕ್ಕೆ ಈ ರೀತಿಯಾದಂಥ ಅನೇಕ ಕ್ಷೇತ್ರಗಳಲ್ಲಿ ನಾವು ಬಳಕೆ ಮಾಡಬಹುದಾಗಿದೆ. ಇದರ ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಬಳಕೆ ಏನು ಅಂತ ಹೇಳಿದ್ರೆ, ನಾವು ಈಗಾಗಲೇ ನಮ್ಮ ಆನ್ಲೈನ್ ವ್ಯವಹಾರಗಳು ಮತ್ತು ಡಿಜಿಟಲ್ ಪೇಮೆಂಟ್ಸ್ ಎಲ್ಲ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಎಲ್ಲ ತಂತ್ರಜ್ಞಾನಗಳಿಗೂ ಎನ್ಕ್ರಿಪ್ಷನ್ ಅಥವಾ ಸೈಬರ್ ಸೆಕ್ಯೂರಿಟಿ ಅಂತ ನಾವು ಏನ್ ಕರಿತೀವಿ ಅಂದ್ರೆ ಭದ್ರತೆಯನ್ನು ಒದಗಿಸುವುದು, ಇದಕ್ಕೆ ಎನ್ಕ್ರಿಪ್ಷನ್ ಅನ್ನೋ ಒಂದು ನಾವು ತಂತ್ರಜ್ಞಾನವನ್ನು ಬಳಸ್ತೀವಿ. ಇನ್ನೊಂದೇನು ಅಂತ ಹೇಳಿದ್ರೆ, ಇದೇ ತಂತ್ರಜ್ಞಾನ ಉಪಯೋಗಿಸಿ ಇನ್ನೂ ಹೆಚ್ಚು ಸುರಕ್ಷಿತವಾಗಿ ಕೂಡ ಮಾಡಬಹುದು. ಈ ಭವಿಷ್ಯದಲ್ಲಿ ಶಕ್ತಿಶಾಲಿ ಕ್ವಾಂಟಮ್ ಕಂಪ್ಯೂಟರ್ಗಳು ನಾವು ಇಂದು ಬಳಕೆಯಲ್ಲಿ ಇರುವಂತಹ ಅನೇಕ ಭದ್ರತಾ ವ್ಯವಸ್ಥೆಗಳನ್ನು ಮುರಿಯುವಂತಹ ಸಾಧ್ಯತೆ ಇದೆ. ಇನ್ನೊಂದೆಡೆ ಇದೇ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ಅತ್ಯಂತ ಸುರಕ್ಷಿತವಾದಂತಹ ಸಂವಹನ ವ್ಯವಸ್ಥೆಯನ್ನು ಕೂಡ ನಾವು ನಿರ್ಮಾಣ ಮಾಡಬಹುದಾಗಿದೆ. ನಾವು ನಮ್ಮ ರಕ್ಷಣಾ ಸಂವಹನೆಯಲ್ಲಿ ಮತ್ತು ಅನೇಕ ರೀತಿಯಾದಂತಹ ಈ ಸೆಕ್ಯೂರ್ ಕಮ್ಯುನಿಕೇಶನ್ಸ್ ಎಲ್ಲಿ ನಮಗೆ ಬೇಕೋ ಅಲ್ಲೆಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಬಳಸಿ ನಾವು ಅತ್ಯಂತ ಸುರಕ್ಷಿತವಾಗಿ ಸಂವಹನೆಯನ್ನು ಮಾಡಬಹುದಾಗಿದೆ. ಹೀಗಾಗಿ ಎಲ್ಲ ದೇಶಗಳು ಸಹ ಈ ತಂತ್ರಜ್ಞಾನದಲ್ಲಿ ಹೂಡಿಕೆಯನ್ನು ಮಾಡ್ತಾ ಇದೆ. ರಾಷ್ಟ್ರೀಯ ಭದ್ರತೆಯ ವಿಚಾರ ಕೂಡ ಇದರಲ್ಲಿ ಇರೋದ್ರಿಂದ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕೆ, ನಾವು ಹಿಂದೆ ನೋಡಿದಂತೆ ಈ ಬಾಹ್ಯಾಕಾಶ ತಂತ್ರಜ್ಞಾನ ಅಥವಾ ಸೂಪರ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಹೇಗೆ ಎಲ್ಲ ರಾಷ್ಟ್ರಗಳು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿವೆಯೋ ಅದೇ ರೀತಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಈ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ಕಂಡುಹಿಡಿದು ಅದಕ್ಕೆ ಅನೇಕ ಹೂಡಿಕೆಗಳನ್ನು ಇದರ ಈ ತಂತ್ರಜ್ಞಾನದಲ್ಲಿ ಮಾಡ್ತಾ ಇದೆ.
1: ಕಾರ್ಯಕ್ರಮ ಮುಗಿಸುವಂತ ಸಮಯ ಆಯ್ತು, ಆದ್ರೆ ಮುಂದಿನ ವಾರ ಮತ್ತಷ್ಟು ಇದರ ಬಗ್ಗೆ ಮಾಹಿತಿ ನೀಡುವುದಕ್ಕೆ ನಮ್ಮ ಜೊತೆಯಲ್ಲಿರ್ತಾರೆ ಡಾಕ್ಟರ್ ಆಶ್ವಿಜ ಬಿ. ಈ ಭರವಸೆಯೊಂದಿಗೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ತಂತ್ರಜ್ಞಾನ ಮತ್ತು ಅದರ ಬಳಕೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ. ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-vlr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ಆಕಾಶವಾಣಿ ಧಾರವಾಡ ಕೇಳುಗರು, ಈಗ ಸಮಯ 7:30:20.
4: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
5: ಲಿಕ್ವಿಡ್ ಐಟಮ್ಸ್ ಕಳುಹಿಸಲು ಸಾಧ್ಯವಿಲ್ಲ ಎಂಬ ಹಳೆಯ ಕಲ್ಪನೆಗೆ ಈಗ ವಿದಾಯ.
4: ಬೆಂಕಿ ಹೊತ್ತಿಕೊಳ್ಳುವ ದ್ರವಗಳನ್ನು ಹೊರತುಪಡಿಸಿ ಜೇನುತುಪ್ಪ, ಚಿಕಿತ್ಸಾ ತೈಲಗಳು, ಆಯುರ್ವೇದ ಹಾಗೂ ಹೋಮಿಯೋಪತಿ ಔಷಧಿಗಳು ಸೇರಿದಂತೆ ವಿವಿಧ ದ್ರವ ವಸ್ತುಗಳನ್ನು ಸುರಕ್ಷಿತ ಮತ್ತು ಸೋರಿಕೆಯಾಗದ ಪ್ಯಾಕಿಂಗ್ನೊಂದಿಗೆ

0: ಭಾರತೀಯ ಅಂಚೆ ಮೂಲಕ ನಿಶ್ಚಿಂತೆಯಿಂದ ರವಾನಿಸಬಹುದು.
1: ಭಾರತದ ಯಾವುದೇ ಮೂಲೆಯಿಂದ ಯಾವುದೇ ಗಮ್ಯಸ್ಥಾನಕ್ಕೆ ಇರುವ ಅಂಚೆ ದರಗಳನ್ನು ಡಾಕ್ ಸೇವಾ ಆಪ್ನಲ್ಲಿ ತಕ್ಷಣ ಪರಿಶೀಲಿಸಿ ವಿಶ್ವಾಸಾರ್ಹ ಮತ್ತು ಕೈಗೆಟಕುವ ರವಾನೆಗೆ ಭಾರತೀಯ ಅಂಚೆಯನ್ನು ಆರಿಸಿ.
2: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
3: पीएम जय अब गरीबों की जय बन गई है।

ಕೆಳಗರೆ ಈ ಬೆಳಗ್ಗೆ 8:30 ರಾಮಚಂದ್ರ ವಿ ಹೆಗಡೆ ಅವರಿಂದ ರುದ್ರವೀಣಾ ವಾದನ ಕೇಳುವಿರಿ. 9:05 ಇಂದಿರಾ ಜಗದೀಶ್ ಅವರು ಹಾಡಿರುವ ಸುಗಮ ಸಂಗೀತ. 9:15 ಕನ್ನಡ ಗೀತಾ ರಾಮಾಯಣದ ಮರು ಪ್ರಸಾರ. ಮೂಲ ರಚನೆ ಗಡಿ ಮಾರ್ಗುಲ್ಕರ್, ಕನ್ನಡ ರೂಪಾಂತರ ಡಾಕ್ಟರ್ ಶ್ರೀನಿವಾಸ್ ತೋಫ್ಖಾನೆ, ಸಂಗೀತ ಸಂಯೋಜನೆ ಸುಧೀರ್ ಫಡಕೆ, ಪ್ರಸಾರ ಸಂಯೋಜನೆ ವೆಂಕಟೇಶ್ ಗೋಡ್ಖಿಂಡಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ ಪ್ರಸಾರವಾಗಲಿದೆ 9:30. 10:30 ಜಾನಪದ ಆಟದಲ್ಲಿ ಗುಂಡೇನಹಟ್ಟಿಯ ಮಹದೇವಪ್ಪ ಶಿವಪ್ಪ ಅವರಾದಿ ಹಾಗೂ ಮೇಳದವರಿಂದ ದೊಡ್ಡಾಟ ರಾಮಶತಮುಖರ ಯುದ್ಧ. 11:00 ದಿವ್ಯಾಂಗ ತರಂಗ ನೇರ ಫೋನಿನ ಕಾರ್ಯಕ್ರಮ.

0: ಕೇಳುವರೆ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಶ್ರೀಮತಿ ರೂಪಾಯಲ್, ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 22370488 22370499. ಎಸ್ಟೇಟ್ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 10ರಂದು ಸಾಯಂಕಾಲ 6:30ಕ್ಕೆ ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

0: ಜೈಶಂಕರ್ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನಲ್ಲಿ ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಮಣಿಸಿದ ಅರ್ಜೆಂಟೀನಾ. ವಾರ್ತೆಗಳ ವಿವರ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇದು ಉಭಯ ರಾಷ್ಟಗಳ ಅಭಿವೃದ್ದಿಗೆ ಮಾತ್ರವಲ್ಲ ಪ್ರಾದೇಶಿಕ ಹಾಗೂ ಜಾಗತಿಕ ಶಾಂತಿ ಮತ್ತು ಸ್ಥಿರತೆಗೂ ಮಹತ್ವದ ಕೊಡುಗೆ ನೀಡಲಿದೆ ಎಂದು ಅವರು ಹೇಳಿದ್ದಾರೆ. ಜಕಾರ್ತದಲ್ಲಿ ನಿನ್ನೆ ಇಂಡೋನೇಷ್ಯಾ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತವು ವಿಸ್ತರಣಾವಾದದ ಮಾರ್ಗವನ್ನು ಅನುಸರಿಸುವುದಿಲ್ಲ, ಅಭಿವೃದ್ದಿಯ ಪಥವನ್ನೇ ಅನುಸರಿಸುತ್ತದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭೋವೋ ಸುಬಿಯಾಂಟೊ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ದ್ವಿಪಕ್ಷೀಯ ಸಂಬಂಧಗಳ ವಿವಿಧ ಆಯಾಮಗಳ ಕುರಿತು ನಾಯಕರು ಸಮಗ್ರವಾಗಿ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಪರಸ್ಪರ ಹಿತಾಸಕ್ತಿಯ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸುವ ಉದ್ದೇಶದ ಹಲವು ಒಡಂಬಡಿಕೆಗಳಿಗೆ ಉಭಯ ನಾಯಕರು ಸಾಕ್ಷಿಯಾದರು. ಎಲ್ ನಿನೋದ ಸಂಭವನೀಯ ಪರಿಣಾಮ ಮತ್ತು ವಿವಿಧ ಕ್ಷೇತ್ರಗಳ ಸನ್ನದ್ದತೆ ಕುರಿತು ಪ್ರಧಾನಮಂತ್ರಿ ಕಚೇರಿ ಪಿಎಂಒ ನವದೆಹಲಿಯಲ್ಲಿ ನಿನ್ನೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಡಾ ಪಿಕೆ ಮಿಶ್ರಾ ಅವರ ಅಧ್ಯಕ್ಷತೆಯಲ್ಲಿ ಸೇವಾತೀರ್ಥದಲ್ಲಿ ನಡೆದ ಸಭೆಯಲ್ಲಿ 15ಕ್ಕೂ ಹೆಚ್ಚು ಸಚಿವಾಲಯಗಳ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಒಟ್ಟಾರೆ ಪರಿಸ್ಥಿತಿಯನ್ನು ನಿರಂತರವಾಗಿ ಪರಿಶೀಲಿಸಬೇಕು. ಮುಂಗಾರು ವಿಳಂಬದಿಂದ ತೊಂದರೆಗೊಳಗಾಗಬಹುದಾದ ಜಿಲ್ಲೆಗಳ ಪರಿಸ್ಥಿತಿಯನ್ನು ರಾಜ್ಯಗಳೊಂದಿಗೆ ಸಮನ್ವಯ ಸಾಧಿಸಿ ಮೌಲ್ಯಮಾಪನ ನಡೆಸಬೇಕು. ಅಗತ್ಯವಿದ್ದಲ್ಲಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳಬೇಕು ಎಂದು ಡಾ ಮಿಶ್ರಾ ಸೂಚಿಸಿದರು. ಮುಂಗಾರು ವಿಳಂಬವಾಗುವ ಜಿಲ್ಲೆಗಳಲ್ಲಿ ಜಾನುವಾರುಗಳಿಗೆ ಮೇವು ಲಭ್ಯತೆ ಖಚಿತಪಡಿಸಿಕೊಳ್ಳುವುದರ ಜೊತೆಗೆ ಮೇವು ಅಭಿವೃದ್ದಿ ಯೋಜನೆಗಳನ್ನು ರೂಪಿಸಿ ರಾಜ್ಯಗಳೊಂದಿಗೆ ನಿರಂತರವಾಗಿ ಮೇಲ್ವಿಚಾರಣೆ ನಡೆಸುವಂತೆ ಅವರು ನಿರ್ದೇಶನ ನೀಡಿದರು. ಕುಡಿಯುವ ನೀರಿನ ಸಮರ್ಪಕ ಲಭ್ಯತೆ ಖಚಿತಪಡಿಸುವುದಕ್ಕೂ ಆದ್ಯತೆ ನೀಡುವಂತೆ ಸೂಚಿಸಿದರು. ಜಲಾಶಯಗಳ ನೀರಿನ ಮಟ್ಟವನ್ನು ನಿರಂತರವಾಗಿ ಪರಿಶೀಲಿಸಲಾಗುತ್ತಿದ್ದು ನೀರಿನ ಸಮರ್ಪಕ ಬಳಕೆ ಹಾಗೂ ಲಭ್ಯವಿರುವ ನೀರಿನ ಮಿತವ್ಯಯದ ಬಳಕೆಗೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಿತ ಇಲಾಖೆಗಳಿಗೆ ಸೂಚಿಸಲಾಗಿದೆ. ಸಭೆಯಲ್ಲಿ ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿಗಳು ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಇದುವರೆಗೆ ದಾಖಲಾಗಿರುವ ಮಳೆಯ ಕುರಿತು ಮಾಹಿತಿ ನೀಡಿದರು. ದೇಶದಲ್ಲಿ ಮುಂಗಾರು ವ್ಯಾಪ್ತಿ ಮತ್ತು ಎಲ್ ನಿನೋದ ಸಂಭವನೀಯ ಪರಿಣಾಮದ ಬಗ್ಗೆ ಹವಾಮಾನ ಇಲಾಖೆಯ ಮಹಾನಿರ್ದೇಶಕರು ವಿವರಿಸಿದರು. ಕೃಷಿ ಕಾರ್ಯದರ್ಶಿ, ಮುಂಗಾರು ಹಂಗಾಮಿನಲ್ಲಿ ಎಲ್ ನಿನೋದ ಸಂಭವನೀಯ ಪರಿಣಾಮ ಎದುರಿಸಲು ಕೈಗೊಂಡಿರುವ ಸಿದ್ದತೆಗಳ ಕುರಿತು ವಿವರವಾದ ಮಾಹಿತಿ ನೀಡಿದರು. ಮಳೆ, ಜಲಾಶಯಗಳ ನೀರಿನ ಸಂಗ್ರಹ, ಬಿತ್ತನೆ ಪ್ರಗತಿ, ಕೃಷಿ ಪರಿಕರಗಳ ಲಭ್ಯತೆ, ಮಾರುಕಟ್ಟೆ ಪ್ರವೃತ್ತಿ, ಕೀಟ ಹಾಗೂ ರೋಗಬಾಧೆ ಕುರಿತಂತೆ ರಾಜ್ಯಗಳೊಂದಿಗೆ ಬೆಳೆ ಹವಾಮಾನ ಮೇಲ್ವಿಚಾರಣಾ ಸಮಿತಿಯ ವಾರದ ಸಭೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ವ್ಯಾಪ್ತಿಯನ್ನು ಹೆಚ್ಚಿಸಲು ಅಭಿಯಾನ ಆರಂಭಿಸಲಾಗಿದ್ದು, ಕೃಷಿ ಹಣಕಾಸು ಸೇವೆಗಳು ಹಾಗೂ ಸಹಕಾರ ಇಲಾಖೆಗಳು ನಿಗದಿತ ಅವಧಿಯಲ್ಲಿ ಗರಿಷ್ಠ ವ್ಯಾಪ್ತಿ ಸಾಧಿಸುವಂತೆ ಸೂಚಿಸಲಾಗಿದೆ. ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಗೆ ಒಣಮೇವು, ಹಸಿರು ಮೇವು ಹಾಗೂ ಜಾನುವಾರು ಆಹಾರದ ಲಭ್ಯತೆಯನ್ನು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಮೌಲ್ಯಮಾಪನ ಮಾಡುವಂತೆ ಸೂಚಿಸಲಾಗಿದೆ. ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಪಾಯದ ಜಿಲ್ಲೆಗಳಲ್ಲಿ ಸೂಕ್ಷ್ಮ ಮಟ್ಟದ ಯೋಜನೆ ಮತ್ತು ಮೇಲ್ವಿಚಾರಣೆಗೆ ಆದ್ಯತೆ ನೀಡುವಂತೆ ನಿರ್ದೇಶಿಸಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕ ಆರ್ದ್ರತೆ ಹಾಗೂ ಡೆಂಗ್ಯೂ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಅಗತ್ಯ ಮಾರ್ಗಸೂಚಿಗಳನ್ನು ಜಾರಿಗೊಳಿಸಿದ್ದು, ಎಚ್ಚರಿಕೆ ಹಾಗೂ ಸಲಹೆಗಳನ್ನು ಗ್ರಾಮ ಮಟ್ಟದವರೆಗೆ ಪರಿಣಾಮಕಾರಿಯಾಗಿ ತಲುಪಿಸುವಂತೆ ಸೂಚಿಸಲಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆ ಅಕ್ಕಿ, ಗೋಧಿ ಮತ್ತು ಬೇಳೆಕಾಳುಗಳ ದಾಸ್ತಾನು ಹಾಗೂ ಚಿಲ್ಲರೆ ಬೆಲೆಗಳ ಕುರಿತು ಮಾಹಿತಿ ನೀಡಿದೆ. ರಸಗೊಬ್ಬರ ಇಲಾಖೆಯು ರಸಗೊಬ್ಬರಗಳ ಸಮರ್ಪಕ ಲಭ್ಯತೆ ಮತ್ತು ಮುಂಬರುವ ರಬಿ ಹಂಗಾಮಿನ ಆರಂಭಿಕ ದಾಸ್ತಾನು ಕುರಿತು ವಿವರಿಸಿದೆ. ಅಗತ್ಯ ವಸ್ತುಗಳು ಮತ್ತು ರಸಗೊಬ್ಬರಗಳ ಲಭ್ಯತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವಂತೆ ಸೂಚಿಸಲಾಗಿದೆ. ಗ್ರಾಮೀಣಾಭಿವೃದ್ದಿ ಇಲಾಖೆಯು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಅಭಿಯಾನದಡಿ ಜುಲೈ 1ರಿಂದ ಆರಂಭಿಸಿರುವ ಕಾಮಗಾರಿಗಳ ಮೂಲಕ ಇದುವರೆಗೆ 1 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಿರುವುದಾಗಿ ತಿಳಿಸಿತು. ವಿದ್ಯುತ್ ಇಲಾಖೆಯು ವಿದ್ಯುತ್ ಉತ್ಪಾದನೆ ಮತ್ತು ಲಭ್ಯತೆಯ ಸ್ಥಿತಿಗತಿಗಳನ್ನು ಸಭೆಗೆ ವಿವರಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ನಿನೋ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್

0: ಭಾರತ ಮತ್ತು ಬಹ್ರೇನ್ ನಡುವಿನ ಸಹಕಾರ ನಿರಂತರವಾಗಿ ಮತ್ತಷ್ಟು ಗಾಢವಾಗುತ್ತಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಬಹ್ರೇನ್ನ ಎರಡು ದಿನಗಳ ಅಧಿಕೃತ ಪ್ರವಾಸವನ್ನು ನಿನ್ನೆ ಪೂರ್ಣಗೊಳಿಸಿದ ಡಾ ಜೈಶಂಕರ್ ಬಹ್ರೇನ್ ರಾಜ ಅಹಮದ್ ಬಿನ್ ಇಸಾ ಅಲ್ ಖಲೀಫಾ ಅವರನ್ನು ಯುವರಾಜ ಹಾಗೂ ಪ್ರಧಾನಮಂತ್ರಿ ಸಲ್ಮಾನ್ ಬಿನ್ ಅಹಮದ್ ಅಲ್ ಖಲೀಫಾ ಅವರ ಉಪಸ್ಥಿತಿಯಲ್ಲಿ ಭೇಟಿ ಮಾಡಿದರು. ಬಳಿಕ ಉಪಪ್ರಧಾನಮಂತ್ರಿ ಶೇಖ್ ಖಾಲಿದ್ ಬಿನ್ ಅಬ್ದುಲ್ಲಾ ಅಲ್ ಖಲೀಫಾ ಅವರೊಂದಿಗೂ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು. ಈ ವೇಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಶುಭಾಶಯಗಳನ್ನು ಬಹ್ರೇನ್ ನಾಯಕತ್ವಕ್ಕೆ ತಿಳಿಸಿದ ಡಾ ಜೈಶಂಕರ್ ಉಭಯ ದೇಶಗಳ ದೀರ್ಘಕಾಲದ ಸ್ನೇಹಪರ ದ್ವಿಪಕ್ಷೀಯ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವ ಭಾರತದ ಬದ್ದತೆಯನ್ನು ಪುನರುಚ್ಚರಿಸಿದರು. ಬಹ್ರೇನ್ನಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸುರಕ್ಷತೆ ಭದ್ರತೆ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುವುದಕ್ಕಾಗಿ ಬಹ್ರೇನ್ ನಾಯಕತ್ವಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಡಾ ಜೈಶಂಕರ್ ಅವರು ಬಹ್ರೇನ್ ವಿದೇಶಾಂಗ ಸಚಿವ ಡಾ ಅಬ್ದುಲ್ಲಾ ತೀಫ್ ಬಿನ್ ರಶೀದ್ ಅಲ್ ಜಯಾನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ಸಚಿವರು ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ಬೆಳವಣಿಗೆಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಭಾರತ ಬಹ್ರೇನ್ ದ್ವಿಪಕ್ಷೀಯ ಸಂಬಂಧಗಳ ಪರಿಶೀಲನೆ ನಡೆಸಿದ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಸಾಧ್ಯತೆಗಳ ಕುರಿತು ಚರ್ಚಿಸಿದರು. 2026-27 ಸಾಲಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯರಾಗಿ ಆಯ್ಕೆಯಾಗಿರುವ ಬಹ್ರೇನ್ಗೆ ಡಾ ಜೈಶಂಕರ್ ಅಭಿನಂದನೆ ಸಲ್ಲಿಸಿದರು. ಡಾ ಜೈಶಂಕರ್ ಅವರು ಪ್ರಸ್ತುತ ಕತಾರ್ ಬಹ್ರೇನ್ ಕುವೈತ್ ಒಮಾನ್ ನ್ಯೂಯಾರ್ಕ್ ಹಾಗೂ ಬ್ರಸೆಲ್ಗಳಿಗೆ ಒಳಗೊಂಡ 11 ದಿನಗಳ ವಿದೇಶ ಪ್ರವಾಸದಲ್ಲಿದ್ದಾರೆ. ಕಳೆದ ಜೂನ್ 24ರಂದು ವೆನೆಜುವೆಲಾದಲ್ಲಿ ಸಂಭವಿಸಿದ ಅವಳಿ ಭೂಕಂಪಗಳಲ್ಲಿ ಮೃತಪಟ್ಟವರ ಸಂಖ್ಯೆ 3,685ಕ್ಕೆ ಏರಿಕೆಯಾಗಿದೆ. 7.2 ಮತ್ತು 7.5 ತೀವ್ರತೆಯ ಈ ಭೂಕಂಪಗಳು ಕಳೆದ 100 ವರ್ಷಗಳಲ್ಲಿ ವೆನೆಜುವೆಲಾಕ್ಕೆ ಅಪ್ಪಳಿಸಿದ ಅತ್ಯಂತ ಪ್ರಬಲ ಭೂಕಂಪಗಳಾಗಿವೆ. ಇತ್ತೀಚಿನ ದಿನಗಳಲ್ಲಿ ಸಾವಿನ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದ್ದು ಸುಮಾರು 16,740 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಭೂಕಂಪದಿಂದ ರಾಜಧಾನಿ ಕಾರಾಕಸ್ ಸಮೀಪದ ಸಿಮೋನ್ ಬೋಲಿವರ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಹಾನಿಯಾಗಿದ್ದು ವಿಮಾನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರು ಪರ್ಯಾಯ ರನ್ವೇ ಬಳಸಿ ಸಾಧ್ಯವಾದಷ್ಟು ಬೇಗ ವಾಣಿಜ್ಯ ವಿಮಾನ ಸಂಚಾರವನ್ನು ಪುನರಾರಂಭಿಸಲಾಗುವುದು ಎಂದು ತಿಳಿಸಿದ್ದಾರೆ. ವ್ಯಾಂಕೋವರ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ ಫುಟ್ಬಾಲ್ನಲ್ಲಿ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ನ ತಂಡವು ಪೆನಾಲ್ಟಿ ಶೂಟೌಟ್ನಲ್ಲಿ ಕೊಲಂಬಿಯಾವನ್ನು 4-3 ಗೋಲುಗಳಿಂದ ಸೋಲಿಸಿತು ಮತ್ತು ಫಿಫಾ ವಿಶ್ವಕಪ್ನಲ್ಲಿ ಸ್ವಿಟ್ಜರ್ಲೆಂಡ್ ತಂಡವು ಕ್ವಾರ್ಟರ್ ಫೈನಲ್ಗೆ ತಲುಪಿದ್ದು ಇದೇ ಮೊದಲಾಗಿದೆ. ಅಟ್ಲಾಂಟಾದಲ್ಲಿ ನಡೆದ 16ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡವು ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಸೋಲಿಸಿತು. ಈ ಗೆಲುವಿನೊಂದಿಗೆ ಅರ್ಜೆಂಟೀನಾ ಪಂದ್ಯಾವಳಿಯಲ್ಲಿ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿತು. ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಿನ್ನೆ ರಾತ್ರಿ ನಡೆದ ಪುರುಷರ ಕ್ರಿಕೆಟ್ನ 3ನೇ ಟಿ20 ಅಂತಾರಾಷ್ಟೀಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು ಭಾರತವನ್ನು 125 ರನ್ಗಳಿಂದ ಸೋಲಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿದ ಇಂಗ್ಲೆಂಡ್ ತಂಡವು ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳಿಗೆ 201 ರನ್ ಗಳಿಸಿತು. ಭಾರತ ಪರ ಪ್ರಿನ್ಸ್ ಯಾದವ್ ಮತ್ತು ಅರ್ಷಿತ್ ರಾಣಾ ತಲಾ 2 ವಿಕೆಟ್ಗಳನ್ನು ಪಡೆದರು. 202 ರನ್ಗಳ ಗುರಿಯನ್ನು ಬೆನ್ನತ್ತಿದ ಭಾರತ ತಂಡವು 11.4 ಓವರ್ಗಳಲ್ಲಿ 76 ರನ್ಗಳಿಗೆ ಆಲ್ಔಟ್ ಆಯಿತು. ಮೊದಲ ಟಿ20 ಪಂದ್ಯ ಮಳೆಯಿಂದಾಗಿ ಯಾವುದೇ ಫಲಿತಾಂಶವಿಲ್ಲದೆ ಕೊನೆಗೊಂಡಿತು. ಸರಣಿಯ ಕೊನೆಯ 2 ಪಂದ್ಯಗಳನ್ನು ಬ್ರಿಸ್ಟಲ್ ಮತ್ತು ಸೌತಂಪ್ಟನ್ ಆಯೋಜಿಸಲಿವೆ. ಟಿ20 ಸರಣಿಯ ನಂತರ ಭಾರತವು 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ದ ಸೆಣಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಂಡೋನೇಷ್ಯಾ ಕಾರ್ಯತಂತ್ರದ ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಎಲ್ ನಿನೋ ಸಂಭವನೀಯ ಪರಿಣಾಮ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಸನ್ನದ್ಧತೆ ಬಲಪಡಿಸಲು ಪ್ರಧಾನಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿ ಪಿಕೆ ಮಿಶ್ರಾ ಸೂಚನೆ. ಭಾರತ ಬಹ್ರೇನ್ ಸಹಕಾರ ಮತ್ತಷ್ಟು ಬಲಗೊಂಡಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್. 16ರ ಸುತ್ತಿನಲ್ಲಿ ಈಜಿಪ್ಟ್ ಅನ್ನು 3-2 ಗೋಲುಗಳಿಂದ ಮಣಿಸಿದ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ ಚಿತ್ರಗೀತೆಗಳ ಕಾರ್ಯಕ್ರಮ.
2: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
3: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾಕಿರಣ ನಮ್ಮ ಕ್ಲಿನಿಕ್.
2: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
3: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
2: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
3: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
2: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
3: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ

0: ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
1: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
0: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
1: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: ಜೀವದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಇದುವರೆಗೆ ರಾಮಚಂದ್ರ ವಿ ಹೆಗಡೆ ಅವರು ನುಡಿಸಿರುವ ರುದ್ರವೀಣಾವಾರ್ಧನದಲ್ಲಿ ರಾಗ ಪರಮೇಶ್ವರಿ ಕೇಳಿದಿರಿ. ಇವರಿಗೆ ತಬಲಾಸಾದ್ ಗೋಪಾಲಕೃಷ್ಣ ಜಿ ಹೆಗಡೆ ಅವರದಾಗಿತ್ತು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.

ಕೆಳಗರು ಇಂದು ಮಧ್ಯಾಹ್ನ 12:05 ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ಮಹಿಳಾ ವೇದಿಕೆ ನಾರ್ನಾಡ್ ಮದಗ್ ಅಮುಂಜೆ ಉಡುಪಿ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಜಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ್ದು.

ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಕಾರ್ಯಕ್ರಮ ಕೇಳಲಿದ್ದೀರಿ. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ. ಒಂದು ಗಂಟೆ 20 ನಿಮಿಷಕ್ಕೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ರವಕವಿ ಬನ್ನಟ್ಟಿಯ ನಾವಲ್ಗಿಯ ವಿಶ್ವನಾಥ ವಿಠ್ಠಲ ದೇವದಾಸ ಗುಮೇಳದವರಿಂದ ಸಂಬಾಳ ವಾದನ. 2 ಗಂಟೆ 40 ನಿಮಿಷಕ್ಕೆ ಹೊಸ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನ 1 ಗಂಟೆ 30 ನಿಮಿಷಕ್ಕೆ ನಿಮ್ಮೊಂದಿಗೆ

ಸಂಜೆ ಪ್ರಸಾರದಲ್ಲಿ 5:30 ಟೀ ಟೈಮ್ ಕನ್ನಡ ಚಿತ್ರಗೀತೆಗಳು. ರಸವಾರ್ತೆ ಪ್ರಸಾರವಾಗಲಿದೆ 6:30.

ಸಂಜೆ ಕೃಷಿರಂಗದಲ್ಲಿ 6:51 ಧಾರವಾಡ ತಾಲೂಕು ಹೊಸಟ್ಟಿ ಗ್ರಾಮದ ರೈತರಾದ ಬಸವರಾಜ ನಾಗಪ್ಪ ಹಜಾರೆ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಂತರ ಚಿಕ್ಕೋಡಿ ತಾಲೂಕು ಬೀಳಗಿಯ ಸಂತೋಷ್ ವಿಠಲ್ ಹೂಗಾರ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದ. 7:45 ಜುಬೇದ ವೈ ಸೌಣೂರವರಿಂದ ರಂಗಗೀತೆಗಳು.

8:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. ಸ್ವರ ಸೌರಭ 9:15, 9:30ಕ್ಕೆ ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಮತ್ತು ಕುಸ್ತಿಪಟು ಬಿಎಂ ಶ್ರೀನಿವಾಸ್ ಅವರೊಡನೆ ಸಂದರ್ಶನ.

ಇಂದು ರಾತ್ರಿ 10 ಗಂಟೆಗೆ ನಾಟಕ ಪ್ರಸಾರವಾಗಲಿದೆ. ಪೇಯಿಂಗ್ ಗೆಸ್ಟ್ ಮೂಲ ಮರಾಠಿ ರಚನೆ ಅಭಿರಾಮ್ ಭಡಕಂಕರ್, ಕನ್ನಡಕ್ಕೆ ಅನುವಾದಿಸುವವರು ಡಿಎಸ್ ಚೌಗಲೆ, ನಿರ್ದೇಶನ ಸನ್ಮತಿ ಅಂಗಡಿ, ಪ್ರಸ್ತುತಪಡಿಸುವವರು ಶ್ರೀ ಕೊಟ್ಟೂರೇಶ್ವರ ನಾಟಕ ಮಂಡಳಿ ನೂಲ್ಗೇರಿ.

0: ಆಕಾಶವಾಣಿ ಧಾರವಾಡ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
0: ಸುಗಮ ಸಂಗೀತ ಕಾರ್ಯಕ್ರಮ. ಇಂದಿರಾ ಜಗದೀಶ್ ಅವರು ಹಾಡಿರುವ ಸುಗಮ ಸಂಗೀತ. ಮೊದಲಿಗೆ ದ.ರಾ. ಬೇಂದ್ರೆಯವರ ರಚನೆ.

0: ಇದುವರೆಗೆ ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇಂದಿರಾ ಜಗದೀಶ್ ಅವರಿಂದ ದ ರಾ ಬೇಂದ್ರೆ ಹಾಗೂ ಡಿಎಸ್ ಕರ್ಕಿ ವಿರಚಿತ ಭಾವಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 9686860310. Fortis Hospital, Cunningham Road. With you for life.
0: Akashavani, Dharavada.

0: ಕೇಳಿ ಕನ್ನಡ ಗೀತ ರಾಮಾಯಣದ 10ನೇ ಹಾಡು. ಮೂಲ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್, ಕನ್ನಡ ರೂಪಾಂತರ ಶ್ರೀನಿವಾಸ್ ತೋಫ್ಖಾನೆ, ಮೂಲ ಸಂಗೀತ ಸಂಯೋಜಕರು ಸುಧೀರ್ ಫಡ್ಕೆ, ನಿರೂಪಣೆ ಮನೋಹರ್ ಕುಲಕರ್ಣಿ, ಹಾಡಿದ್ದಾರೆ ಶಾಂತಾರಾಮ್ ಹೆಗಡೆ.
1: ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರನ್ನು ದಶರಥ ಮಹಾರಾಜ ಹಾಗೂ ಕೌಸಲ್ಯೆ ವಿಶ್ವಾಮಿತ್ರ ಮುನಿಗಳೊಂದಿಗೆ ಕಳಿಸಿಕೊಡುತ್ತಿರುವಾಗ ದುಃಖ ತಪ್ತರಾಗಿದ್ದರು. ಆದರೆ ವಿಶ್ವಾಮಿತ್ರರು ಕುಮಾರರಿಗೆ ಧೈರ್ಯವನ್ನು ತುಂಬುತ್ತಾ ಹೊರಟಾಗ ದಾರಿಯಲ್ಲಿ ಭಯಂಕರ ರಾಕ್ಷಸಿಯೊಬ್ಬಳು ಅಡ್ಡಗಟ್ಟಿ ನಿಂತಳು. ಮುನಿ ವಿಶ್ವಾಮಿತ್ರರು ರಾಮಚಂದ್ರನಿಗೆ ಹೂಡು ಬಾಣ, ಹೊಡೆ ಆ ತಾಟಕಿಯನ್ನು, ಸಂಹರಿಸು ಎಂದು ಆಜ್ಞಾಪಿಸಿದರು. ಅದರಂತೆ ಶ್ರೀರಾಮ ತನ್ನ ಬಾಣದಿಂದ ರಾಕ್ಷಸಿಯನ್ನು ಕೊಂದ. ದೇವಗಂಧರ್ವರು ಪುಷ್ಪವೃಷ್ಟಿಗೈದರು. ಕುಮಾರರು ವಿಶ್ವಾಮಿತ್ರರ ಆಶ್ರಮಕ್ಕೆ ತೆರಳುತ್ತಿರುವಂತೆ ಯಜ್ಞಕ್ಕೆ ವಿಘ್ನ ಉಂಟು ಮಾಡುತ್ತಿದ್ದ ರಾಕ್ಷಸ ಮಾರೀಚನನ್ನು ಮಾನವಾಸ್ತ್ರ ಪ್ರಯೋಗಿಸಿ ಶ್ರೀರಾಮಚಂದ್ರ ಆತನನ್ನು ಸಮುದ್ರದಲ್ಲಿ ಮುಳುಗಿಸಿದ. ಆಗ್ನೇಯ ಅಸ್ತ್ರದ ಬಲದಿಂದ ಸುಬಾಹುವನ್ನು ಕೊಂದ. ನಂತರ ಯಜ್ಞ ಕಾರ್ಯ ಸಾಂಗವಾಗಿ ಸಾಗಿತು. ಈ ಸಮಯದಲ್ಲಿ ಮಿಥಿಲಾಪತಿ ಜನಕನಿಂದ ದೊಡ್ಡ ಯಜ್ಞವೊಂದು ನಡೆಯುವುದಿತ್ತು. ಆ ಯಜ್ಞಕ್ಕೆ ಆಶ್ರಮದ ಸಕಲ ಮುನಿಜನರು ಹೊರಟಿದ್ದರು. ಓರ್ವ ಆಶ್ರಮೀಯ ಶ್ರೀರಾಮ ಲಕ್ಷ್ಮಣರು ತಮ್ಮ ಜೊತೆಗೆ ಯಜ್ಞಕ್ಕೆ ಬರಬೇಕು ಎಂದು ಅವರನ್ನು ಭಿನ್ನವಿಸಿಕೊಂಡ.

0: ಮುಂದಿನ ವಾರ ಇದೇ ವೇಳೆಗೆ ಕೇಳಲಿದ್ದೀರಿ ಕನ್ನಡ ಗೀತ ರಾಮಾಯಣದ ಮುಂದಿನ ಭಾಗ.
1: ಆಕಾಶವಾಣಿ ಧಾರವಾಡ ಕೇಳುಗರೆ, ಇನ್ನು ಮುಂದೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. ನಂದನ ಕಾರ್ಯಕ್ರಮದ ಮೊದಲ ಗೀತೆ ತಾಯಿಗೆ ತಕ್ಕ ಮಗ ಚಿತ್ರದ್ದು. ಗೀತೆನ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ SJ.

ಕೇಳುಗರು, ತಾವೀಗ ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ ಮನು ಮತ್ತು ಲತಾ ಹಂಸಲೇಖ ಅವರು ಹಾಡಿರುವ ಎಸ್ ಪಿ ಸಾಂಗ್ಲಿಯಾನ ಚಿತ್ರದ್ದು.

ನಂದನ ಕಾರ್ಯಕ್ರಮ ಕೇಳುತ್ತಾ ಇದ್ದೀರಿ ಶ್ರೋತೃಗಳೇ. ಮುಂದಿನ ಗೀತೆ ನಾರಿ ಸ್ವರ್ಗಕ್ಕೆ ದಾರಿ ಚಿತ್ರದ ಗೀತೆ ಹಾಡಿದ್ದಾರೆ ವಾಣಿ ಜಯರಾಮ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ನಂದನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್ ಅವರ ಇವುಗಳ ಸ್ವರಗಳಲ್ಲಿ ಕೇಳಿ. ಒಂದು ಮುತ್ತಿನ ಕಥೆ ಚಿತ್ರದ್ದು.

ಗಿಡ ತೊಟ್ಟ ಅಂಗು ತಿಂಗು ಸಾಕ ತದಿ ಗಿಡ ತೊಟ್ಟ ದಿಂಗ್ ಗಿಡ ತೊಟ್ಟ ದಿಂಗ್ ಗಿಡ.

0: ಆಕಾಶವಾಣಿ ಧಾರವಾಡ ಕೇಳುಗರೆ, ನಮ್ಮ ಸ್ಟುಡಿಯೋ ಸಮಯ ಹೊಂದಿಸಿಕೊಳ್ಳಿ. ಸರಿಯಾಗಿ 10:30.
1: आयुष्मान भारत प्रधानमंत्री जन आरोग्य योजना के तहत लगभग 60 करोड़ लोग बने हैं 5 लाख रुपए के मुफ्त उपचार के हकदार. अब तक 12 करोड़ से भी ज्यादा मुफ्त उपचार किए जा चुके हैं, जिससे गरीब परिवारों के चिकित्सा खर्च में लगभग 2 लाख करोड़ रुपए की बचत हुई. आज ही आयुष्मान ऐप डाउनलोड कर आयुष्मान कार्ड बनाएं. ज्यादा जानकारी के लिए 1455 पर कॉल करें.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
4: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
3: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
4: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
3: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
5: ಆತ್ಮೀಯರೇ,
6: ರಾಮಧಾನ್ಯದ ಕೃತಿಯನು
5: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
6: ಭೂಮಿ ಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
0: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
7: ನಿಸರ್ಗ ಜ್ಞಾನಾಮೃತ.
0: ಇನ್ನು ಮುಂದೆ ಕೇಳಿ ಜಾನಪದ ಸಂಗೀತ ಆಟದಲ್ಲಿ ಗುಂಡೇನಟ್ಟಿಯ ಮಹಾದೇವಪ್ಪ ಶಿವಪ್ಪ ಅವರಾದಿ ಹಾಗೂ ಮೇಳದವರಿಂದ ದೊಡ್ಡಾಟ ರಾಮಶತಮುಖರ ಯುದ್ಧ.

0: ಈ ಶೃಂಗಾರವಾದ ರಂಗ ಮಂಟಪದಲ್ಲಿ ಬಂಗಾರ ಕಿರೀಟ ಮಂಡಿತರಾಗಿ ಸಿಂಹಾಸನಾರೂಢನಾಗಿರುವ ಮಂಗಲ ರೂಪರು ತಾವುದಾರು ಉತ್ತಮ ಅಭಿದಾನವೇನು ಹೇಳಬೇಕು ರಾಜ ರವಿಕೋಟಿ ತೇಜ
1: ಎಲೈ ಸಾರಥಿ. ಈ ಸುಂದರ ಸಭಾ ಮಂದಿರದಲ್ಲಿ ಅನಂದದಿಂದ ಬಂದು ಚಂದ್ರಹಾಸ್ಯ ಮುಖಮಂಡಲರಾದ ರಾಜಪುತ್ರರನ್ನು ಚಂದನಿಂದ ಮಾತನಾಡಿಸುವವನು ಮೀನುದಾರು ಸೇವಕ ದಿವ್ಯ ಪ್ರಭಾವಕ.
0: ನನಗೆ ಬಂದು ಸಾರಥಿ ಸಾರಥಿ ಎನ್ನುತ್ತಾರೆ, ಆದರೆ ತಮಗೇನು ಎನ್ನುತ್ತಾರೆ ಹೇಳಬೇಕು ರಾಜ ರವಿಕೋಟಿ ತೇಜ.
1: ಎಲೈ ಸಾರಥಿ, ನಾವುದಾರೆಂದರೆ ಶ್ರೀಮದ್ ಮಂಡಲಾಧೀಶ್ವರ ಸಂಗ್ರಾಮ ಚಕ್ರ ಅಯೋಧ್ಯ ನಗರದ ಚಕ್ರವರ್ತಿಯಾದ ದಶರಥ ರಾಜನ ಜ್ಯೇಷ್ಠ ಪುತ್ರನಾದ ಕೌಶಲ್ಯ ಕುಮಾರ ಶ್ರೀ ರಾಮಚಂದ್ರನಲ್ಲವೇನೋ ಸಾರಥಿ.
0: ಶ್ರೀರಾಮಚಂದ್ರ ಅನ್ನೋದು ನಮಗಾದ್ರೂ ಗೊತ್ತಾಯ್ತು, ಇಲ್ಲ ಕುಳಿತಂತ ಸಭೆಗಾದ್ರೂ ಗೊತ್ತಾಯ್ತು. ಆದರೆ ತಮ್ಮ ಬಲಭಾಗದಲ್ಲಿರುವವರು ದಾರಸ್ವಾಮಿ,
1: ಅವರನ್ನು ನೀನೇ ವಿಚಾರಿಸುವಂತವನಾಗ ಯಾ ಸಾರಥಿ.
2: ಶ್ರೀರಾಮಚಂದ್ರ ಬಲಭಾಗದಲ್ಲಿ ಇದ್ದವರು ತಾವುದಾರು, ತಮ್ಮ ಹೆಸರೇನು ಹೇಳಬೇಕು ದೇವ ದಿವ್ಯ ಪ್ರಭಾವ.
0: ಎಲೈ ಸಾರಥಿ, ನಾನುದಾರೆಂದರೆ ಶ್ರೀಮದ್ ಭುವನಾಭಿ ರಾಜನಾಗಿರುವ ಈ ರಘುರಾಜ ರಾಮಚಂದ್ರನ ಅನುಜಾತರು, ವೀರ ಧೀರ ಗಂಭೀರನಾದ ದಶರಥ ರಾಜನ ದ್ವಿತೀಯ ಪುತ್ರ, ಅದ್ವಿತೀಯ ಬಲ ಸಂಪನ್ನನಾದ ಲಕ್ಷ್ಮಣನು ನಾನಲ್ಲವೇನೋ ಸಾರಥಿ.
2: ಲಕ್ಷ್ಮಣ ಅನ್ನೋದು ನಮಗಾದ್ರೂ ಗುರ್ತಾಯ್ತು, ಇಲ್ಲಿ ಕುಳಿತಂತ ಸಭೆಗಾದ್ರೂ ಗುರ್ತಾಯ್ತು. ಆದ್ರೆ ತಮ್ಮ ವೇಲ ಮಂದಿರವನ್ನು ಬಿಟ್ಟು ಈ ಸಭಾಸ್ಥಾನಕ್ಕೆ ಬಂದ ತಾತ್ಪರ್ಯವೇನು ಹೇಳಬೇಕು ದೇವ ದಿವ್ಯ ಪ್ರಭಾವ.
1: ಎಲೈ ಸಾರಥಿ, ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಭೂಮಿಗೆ ಭಾರವಾಗಿರುವ ರಾಕ್ಷಸರನ್ನು ಸಂಹಾರಗೈದು ರಾಕ್ಷಸರ ರಾಜ್ಯವಾದ ಲಂಕಾ ನಗರವನ್ನು ರಾಮರಾಜ್ಯವೆಂದು ಬದಲಿಸಿ ರಾವಣನ ತಮ್ಮನಾದ ರಾಮ ಭಕ್ತ ವಿಭೀಷಣನಿಗೆ ಪಟ್ಟಗಟ್ಟಿ ಬಂದೆವು. ಈಗ ಲಂಕಾಧಿಪತಿಯಾದ ವಿಭೀಷಣನ ಕ್ಷೇಮ ಸಮಾಚಾರ ಮಾಡುವ ಕುರಿತು ಎಲ್ಲರೂ ಕೂಡಿಕೊಂಡು ಈ ಸಭಾಂಗಣಕ್ಕೆ ಬರುಣವಾಯಿತು. ಖಂಡಿಯ ಸೂತರತ್ನ.

0: ಬಂದರ ಚಿಂತೆಯಲ್ಲ, ತಮ್ಮ ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗುವಂತವರಾಗಿರಿ.
1: ಒಳ್ಳೆಯದು. ಎಲ ಅನುಜನಾದ ಲಕ್ಷ್ಮಣ, ಲಂಕಾಪುರದ ವರ್ತಮಾನವನ್ನು ದೂತನಿಂದ ತಿಳಿದು ಬರಲಿಕ್ಕೆ ಬೇಗನೆ ತಿಳಿಸುವಂತವನಾಗು. ನಾನು ವಿಶ್ರಾಂತಿ ಧಾಮಕ್ಕೆ ತೆರಳುತ್ತೇನೆ.
0: ಅಗ್ರಜ, ನಿಮ್ಮ ಆಜ್ಞೆಯಂತೆ ಆಗಲಿ.

0: ಮಾಡಿಕೊಂಡು ಪ್ರಕಾಶಮಾನರಾಗಿರುವ ಪರಾಕ್ರಮಿಗಳು ಯಾರು ಮತ್ತು ತಮ್ಮ ಹೆಸರೇನು ಹೇಳಬೇಕು ರಾಜ ರವಿಕೋಟೆ ತೇಜ?
1: ಭಲ್ ಭಲವೇ ಭಯಂಕರ ಕಿಂಕರ, ರಣಭೀರವಾಗದೆ ರಣಧೀರನಾಗಿ ಬಂದು ಕರ ಸಂಪೂರ್ಣನಾಗಿ ಕರಗ ಸಿಡಿಲು ಖರ್ಜನೆಯಿಂದ ಅರ್ಭಟಿಸುವ ಚಂಡ ಕೇಸರಿಗಳು ದಾರೆಂದು ಕೇಳುವ ಧೀರ ಪುರುಷನು ನೀನು ದಾರು, ನಿನ್ನ ಹೆಸರೇನು, ಉಸಿರುವಂತವನಾಗು.
0: ನನಗೆ ಬಂದು ಸಾರಥಿ ಸಾರಥಿ ಅನ್ನುತ್ತಾರೆ, ಆದರೆ ತಮಗೇನುತ್ತಾರೆ ಹೇಳಬೇಕು ರಾಜ ರವಿಕೋಟಿ ತೇಜ.
1: ಯಾಯ್ ಸಾರಥಿ ನಾವುದಾರಂದ್ರಿ, ಭೂ ಸ್ವರ್ಗ ಪಾತಾಳಗಳೆಂಬ ಮೂರು ಲೋಕಗಳಲ್ಲಿ ನನಗೆ ದಾರಾ ತೀರ್ಥದಲ್ಲಿ ಹೋರಾಡಿ ಪಾರಗಾಣುವ ಧೀರ ಖಂಬೀರ ಎದುರಾಳುಗಳು ಯಾರು ಇಲ್ಲೆಂದು ಠನ್ ಠನ್ ರಣಬೇರಿಯನ್ನು ಹೊಡೆಸಿ ಶತ್ರುವಾದಿ ಜನರ ಬಡಿವಾರವನ್ನು ಬಿಡಿಸಿ ದುರ್ಜಟಿ ಹಿರಣ್ಯ ಗರ್ಭಾಂಬು ಜಾಂಬುಕರ ಗಾರ್ಗಡಿಸಿ ಅಚ್ಯುತ ರಾಕ್ಷಸರ ಮಾರ್ಫಲವನ್ನು ಕೂಡಿಸಿ ಮಹಾತಲದಲ್ಲಿ ದೈತ್ಯ ಸಾಮ್ರಾಜ್ಯವನ್ನು ನೆಲೆಗೊಳಿಸಿದ ಕಂಚನಾವತಿ ರಾಜ್ಯ ಸಿಂಹಾಸನಾರೂಢನಾಗಿರುವ ನಾನು ಪುಂಡ ಪ್ರಚಂಡ ವೃದ್ಧಂಡ ಭುಜಾದಂಡ ಬಲು ಸಂಪನ್ನ ಶತ ಪುಂಡಗಳಿಂದ ವಿರಾಟನಾಗಿ ಕಾಂಬುವ ವೀರ ಧೀರ ಶತ ದೈತ್ಯ ಸಾಮ್ರಾಟ ಶತಮುಖನೆಂದು ತಿಳಿದುಕೊಳ್ಳುವಂತವನಾಗಲೇ ಸಾರಥಿ.
0: ಶತಮುಖ ಮಹಾರಾಜರನ್ನೋದು ನಮಗಾದ್ರೂ ಗೊತ್ತಾಯ್ತು, ಇಲ್ಲಿ ಕುಳಿತಂತ ಸಭೆಗಾದ್ರೂ ಗೊತ್ತಾಯ್ತು, ಆದರೆ ತಮ್ಮ ಬಲಭಾಗದಲ್ಲಿ ಕುಳಿತವರು ದಾರಸ್ವಾಮಿ.
1: ಯಾಯ್ ಸಾರಥಿ, ಅವರನ್ನು ನೀನೇ ವಿಚಾರ ಮಾಡುವಂತವನಾಗ.
0: ಒಳ್ಳೆಯದು, ಶತಮುಖ ಮಹಾರಾಜರ ಬಲಭಾಗದಲ್ಲಿ ಕುಳಿತಂತವರು ದಾರಸ್ವಾಮಿ. ಹೋ
2: ಎಲೆ ಪಡುತರ ಪರಾಕ್ರಮಿ ಆದ ಸಾರಥಿ, ಶುಕ್ರಾದಿ ದಿಕ್ಪಾಲಕರ ಸೊಕ್ಕನ್ನು ಒಕ್ಕಲಿಕ್ಕೆ ರಾಕ್ಷಸ ರಾಜನಾದ ರಾವಣಾಸುರನ ವೀರ ಪುತ್ರ ಈ ಶತಮುಖ ದಾನವೇಂದ್ರ ಲಾಲನ ಪಾಲನಿಂದ ಬೆಳೆದಿರುವ ಪುಂಡ ಪ್ರಚಂಡ ಭುಜಬಲ ಸಂಪನ್ನನಾದ ಪುಂಡರೀಕ ವೀರನೆಂದು ತಿಳಿದುಕೊಳ್ಳುವಂತನಾಗಲೇ ಸಾರಥಿ.
0: ಒಳ್ಳೆಯದು, ಪುಂಡರೀಕ ಮಹಾರಾಜರನ್ನೋದು ನಮಗಾದ್ರೂ ಗೊತ್ತಾಯ್ತು, ಇಲ್ಲಿ ಕುಳಿತಂತ ಸಭೆಗಾದ್ರೂ ಗೊತ್ತಾಯ್ತು, ಆದರೆ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನು ಹೇಳಬೇಕು ರಾಜ ರವಿಕುಲ ತೇಜ.
1: ಯಾಯ್ ಸಾರಥಿ, ನಾವು ಪುಂಡರೀಕ ಕೂಡಿಕೊಂಡು ಈ ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಸಾಮ್ರಾಜ್ಯದಲ್ಲಿ ವೈರಿಗಳ ರುಂಡಗಳಲ್ಲಿ ಚಂಡಾಡಲಿಕ್ಕೆ ಈ ಸಭಾಸ್ಥಾನಕ್ಕೆ ಬರೋಣವಾಯಿತು ಖಂಡಿಯ ಸೂತರತ್ನ.
0: ಒಳ್ಳೆಯದು, ಬಂದರು ಚಿಂತೆ ಇಲ್ಲ, ತಮ್ಮ ಕಾರ್ಯವನ್ನು ನೆರವೇರಿಸಿಕೊಂಡು ಹೋಗುವಂತವರಾಗಿ.
1: ಒಳ್ಳೆಯದು
2: ರಾಜೇಂದ್ರ, ಬ್ರಹ್ಮ ಪುತ್ರರಾದ ನಾರದ ಮುನೀಶ್ವರರು ನಮ್ಮ ಸಭಾಂತರಕ್ಕೆ ಬರುವಂತೆ ಕಾಣುತ್ತಿದೆ.
1: ಒಳ್ಳೆಯದು, ಬರಲಿ.
0: ನಾರಾಯಣ ನಾರಾಯಣ.

0: ನಾರಾಯಣ ನಾರಾಯಣ.
1: ನಾರದ ಗುರುಗಳಿಗೆ ನಮೋ ನಮಃ.
0: ಶುಭಮಸ್ತು ದಾನವೇಂದ್ರ, ನಿನಗೆ ಮಂಗಳವಾಗಲಿ. ಮೇಲೆ ಕೇಳುವಂತವನಾಗು.
1: ಭೋ ಸ್ವಾಮಿ ನಾರದ ಮುನಿರಾಯ, ತಮ್ಮ ಅಪೂರ್ವ ಆಗಮನದಿಂದ ನನ್ನ ನಗರವು ಪವಿತ್ರವಾಯಿತು, ಮತ್ತು ಭವದಿಯ ತಮ್ಮ ದರ್ಶನದಿಂದ ನನ್ನ ಜನ್ಮವು ಸಾಫಲ್ಯವಾಯಿತು. ಬಹಳ ದಿವಸಕ್ಕೆ ತಮ್ಮ ಆಗಮನವು ನಮ್ಮ ಸಭಾಂತರಕ್ಕೆ ಆದದ್ದು ಏನೋ ಒಂದು ಮಹತ್ ಕಾರಣವೇ ಇರಬಹುದೆಂದು ನನ್ನ ತರ್ಕವಿರುವುದು ಬಲ್ಯರ?
0: ರಾಜೇಂದ್ರ, ಏನೋ ಮಹತ್ ಕಾರಣವಿಲ್ಲ. ಸಹಜವಾಗಿ ಸಂಚಾರ ಮಾಡುತ್ತಾ ಮಾಡುತ್ತಾ ಪಾದಾಳ ಲೋಕಕ್ಕೆ ಬರಲು ನಿನ್ನ ನೆನಪಾಯಿತು.
1: ಒಳ್ಳೆ,
0: ಆದ್ದರಿಂದ ಭೇಟಿಯಾಗಿ ನಾಲ್ಕು ಸವಿ ಮಾತುಗಳನ್ನಾಡಿ ಹೋಗಬೇಕೆಂದು ಬಂದೆನಲ್ಲದೆ ಬೇರೆ ಕಾರಣವೇನೂ ಇಲ್ಲ. ರಾಜೇಂದ್ರ,
2: ಪೂಜ್ಯರಾದ ತಾವು ಭೂಲೋಕದಲ್ಲಿ ಸಂಚಾರ ಮಾಡುತ್ತಾ ಅಕಸ್ಮಾತ್ ಲಂಕಾ ಪಟ್ಟಣಕ್ಕೆ ಹೋಗಿರಬಹುದು. ಅಲ್ಲಿ ನಮ್ಮ ತೀರ್ಥ ರೂಪರು ಮೊದಲುಗೊಂಡು ಎಲ್ಲರೂ ಕ್ಷೇಮವಾಗಿದ್ದು ವರ್ತಮಾನವನ್ನು ತಿಳಿಸಿ ಮನಾನಂದಗೊಳಿಸಬೇಕು. ಮಾನ್,
0: ಓಹೋ ದೈತ್ಯರಾಜ, ಇವನಾರು? ಲಂಕಾನಗರದಲ್ಲಿ ಈತನ ತಂದೆ ಯಾರು ಹೇಳುವಿರಾ?
1: ಸ್ವಾಮಿ, ತಮಗೆ ವಿದಿತವಿಲ್ಲವೇ, ಈತನ ಪುಂಡ್ರಿಕನೆಂಬವನು ರಾವಣ ಮಹಾರಾಜನ ಕುಮಾರನು, ಎನಗೆ ಸೋದರಳಿಯನು. ಈತನು ಬಹಳ ದಿವಸಗಳಿಂದ ನನ್ನ ಬಳಿಯಲ್ಲೇ ಇರುವನು.
0: ಏನಂದಿರಿ, ಈತನು ರಾವಣನ ಪುತ್ರನೇ? ನಿಮ್ಮ ಮಾತು ನಿಜವೇ?
1: ಹೌದು ಸ್ವಾಮಿ, ರಾವಣನ ಕುಮಾರ, ಎನಗೆ ಸೋದರಳಿಯನು.
0: ಹಾಗಾದರೆ ನಿಮಗೆ ಲಂಕಾನಗರದ ವರ್ತಮಾನವೇ ಗೊತ್ತಿಲ್ಲವೆಂದಂತಾಯಿತು.
2: ಹೌದು ಸ್ವಾಮಿ, ಇತ್ತೀಚೆಗೆ ನಮಗೆ ಲಂಕಾನಗರದ ವರ್ತಮಾನವೂ ತಿಳಿದಿರುವುದಿಲ್ಲ. ತಾವು ಅಲ್ಲಿಗೆ ಹೋಗಿದ್ದರೆ ನಮ್ಮ ತಂದೆ ಮೊದಲುಗೊಂಡು ಎಲ್ಲರೂ ಕ್ಷೇಮವಾಗಿದ್ದು ವರ್ತಮಾನವನ್ನು ತಿಳಿಸಿ ಮನಾನಂದಗೊಳಿಸಬೇಕು. ಮಾನ್
0: ಕುಮಾರ, ಲಂಕಾನಗರದ ಭಯಾನಕ ಪರಿಸ್ಥಿತಿಯನ್ನು ಏನೆಂದು ಹೇಳಲಿ?
2: ಸ್ವಾಮಿ, ಹೇಳಲಿಕ್ಕೆ ಅನುಮಾನಬೇಕೆ? ಆದ ವರ್ತಮಾನವನ್ನು ಸಂಶಯವಿಲ್ಲದೆ ಹೇಳಿರಿ.
0: ಎಲೈ ಪುಂಡ್ರಿಕ ವೀರ, ಘೋರವಾದ ರಣಾಂಗಣದಲ್ಲಿ ಹೋರಾಡಿ ಅದ್ಭುತ ಆಕಾರದ ಕುಂಭಕರ್ಣನು ಹತನಾದನು. ಸ್ವರ್ಗಾಧಿಪತಿ ಇಂದ್ರನನ್ನೇ ಗೆದ್ದು ಇಂದ್ರ ಜಿತುವೆಂದು ಅವಿಧಾನ ತಾಳಿದ ಆ ನಿನ್ನ ಅನ್ನನಾದ ಮೇಘನಾದನು ಹತನಾದನು. ಇದು ಅಲ್ಲದೆ ಪ್ರಹಸ್ತ ಅತಿಕಾಯ ಮಹಾಕಾಯ ಸುಂಬನಿ ಸುಂಬರು ಹತರಾದರು. ಕಟ್ಟ ಕಡೆಗೆ ಜಗತ್ರಯಾದೀಶ್ವರನಾದ ನಿನ್ನ ತಂದೆ ರಾವಣಾಸುರನೂ ಹತನಾದನು.
2: ಅಯ್ಯೋ ತಂದೆ ಆದ ರಾವಣಾಸುರ, ನಿನ್ನ ಪ್ರತಾಪಕ್ಕೆ ಇಂದ್ರಾದೀಸುರರು ಸಿರಬಾಗಿರಲು ಬ್ರಹ್ಮದೇವರು ಇಷ್ಟವರ ಪ್ರದಾನ ಮಾಡಲಿಕ್ಕೆ ನಡಕಟ್ಟಿ ನಿಂತಿರಲು, ಮಹೇಶ್ವರನಿಗೆ ಆರಾಧ್ಯ ದೇವನಾಗಿರಲು ನಿನ್ನನ್ನು ರಣರಂಗದಲ್ಲಿ ಸಂಹಾರ ಮಾಡಿದ ಆ ರಣಧೀರ ವೈರಿ ಯಾವಾತನು? ಹಾಯ್ ತಂದೆ ರಾವಣಾಸುರ.
1: ಹೇ ಮೂರು ಲೋಕ ಸಂಚಾರ ಮಾಡುವ ನಾರದ ಮುನೀಶ್ವರ, ದಾರಾ ತೀರ್ಥದಲ್ಲಿ ಧೀರ ತಳೆದ ಜೀವದ ಹಂಗು ತೊಳೆದು ವೈರಿಗ ಸಂಗಡ ಹೋರಾಡುವ ಪಟುಪಟರ ಮಹಾಬಲದಿಂದ ರಣಧೀರನಾದ ಪುತ್ರ ಭಾತೃ ಮೇತ್ರರಿಂದ ಅಪಾರ ರೈತ ವೈಭವದಿಂದ ಮತ್ತು ಸ್ವಯಂ ಸಿದ್ಧ ಪ್ರತಾಪದಿಂದ ಜಗತ್ರಯಾದೀಶ್ವರನಿಂದ ಜಯವೀರಿಯನ್ನು ಹೊಡೆಸಿದ ದಶಭದನ ರಾವಣಾಸುರನ ಪರಿವಾರ ಸಹಿತ ಸಂಹಾರಗೈದನೆಂದು ಹೇಳುವ ಮಾತು ಸೂಚಕವಾಗಿ ತೋರುತ್ತಿರುವುದು ಬಲ್ಲಿಯ ಮುನೇಶ್ವರ.
0: ದೈತ್ಯರಾಜ, ಅಘಟಿತ ಘಟನಾ ಶಕ್ತಿಯುಳ್ಳ ರಾವಣಾಸುರನು ಪರಿವಾರ ಸಹಿತ ಸಂಹಾರವಾದನೆಂದು ತಿಳಿಯಲು ನಿನಗೆ ಸೋಜಿಗವೆನಿಸುವುದು ಸಹಜವಿದೆ. ಆದರೆ ಇಲ್ಲಿಯವರೆಗೆ ನಿಮಗೆ ಲಂಕಾನಗರದ ವರ್ತಮಾನವೇ ಗೊತ್ತಿಲ್ಲವೆಂದ ಮೇಲೆ ನನಗೆ ಬಹಳ ಕೆಡಿಕೆ ಅನಿಸುತ್ತದೆ ಬಲ್ಲಿರ.
2: ಸ್ವಾಮಿ ಹೇಳ್ತೇನೆ ಕೇಳುವಂತವರಾಗಿರಿ.
0: ಅದೇನಿರುವುದು ಹೇಳುವಂತವರ.

0: ರಾವಣಾಸುರ, ನಿನ್ನ ಪ್ರತಾಪಕ್ಕೆ ಇಂದ್ರಾದಿಸುರರು ಸಿರಬಾಗಿರಲು. ಬ್ರಹ್ಮದೇವರು ಇಷ್ಟವರ ಪ್ರದಾನ ಮಾಡಲಿಕ್ಕೆ ನಡೆ ಕಟ್ಟಿ ನಿಂತಿರಲು. ಮಹೇಶ್ವರಣ್ಣಿಗೆ ಆರಾಧ ದೈವನಾಗಿರಲು. ನಿನ್ನನ್ನು ರಣರಂಗದಲ್ಲಿ ಸಂಹಾರ ಮಾಡಿದ ಆ ರಣಧೀರ ವೈರಿ ಯಾವಾತನು? ಹೋ ತಂದೆ ರಾವಣಾಸುರ.
1: ವತ್ಸ ಪುಂಡ್ರಿಕೀರ, ಇನ್ನು ಹತ್ತರೆ ಆಗುವುದೇನು? ಶೋಕ ಸಹನೆ ಮಾಡು, ಈ ಆಸನದಲ್ಲಿ ಕುಳಿತುಕೊಳ್ಳುವಂತವನಾಗು. ಎಲೈ ನಾರದ ಮುನೀಶ್ವರ, ಅಪ್ರತಿಮ ಬಲ ಸಂಪನ್ನಾದ ಜಗತ್ರಯದಲ್ಲಿ ದಾರುಣನಾದ ರಾವಣಾಸುರನನ್ನು ರಣರಂಗದಲ್ಲಿ ನಿಂತು ಸಂಹಾರ ಮಾಡಿದ ವೀರ ಧೀರ ಗಂಭೀರನು ಯಾವಾತನು? ಅವನೇನು ಸುರನೋ ನರನೋ ಅಸುರನು? ಯಾವಾತನು ಹೇಳಯ್ಯ ಮುನೀಶ್ವರ?
2: ಎಲೈ ದೈತ್ಯ ಸಾಮ್ರಾಟ ಕಂಠೀರವ, ರಾವಣಾಸುರನನ್ನು ಸಂಹಾರ ಮಾಡಿದವರು ಅಮರರಲ್ಲ, ಅಸುರರಲ್ಲ, ವೀರ ಗಂಭೀರರಲ್ಲ. ನರರು ವಾನರ ಬಲದಿಂದ ಪರಿವೃತರಾದ ಮತ್ತು ಧನುರ್ವಿದ್ಯಾ ನಿಪುಣರಾದ ಇಬ್ಬರೇ ಇಬ್ಬರು ಅಣ್ಣ ತಮ್ಮಂದಿರು ರಾವಣಾಸುರನನ್ನು ಸಂಹಾರ ಮಾಡಿದರು. ತಿಳಿಯಿತೆ ರಾಜಶ್ರೇಷ್ಠನೇ?
1: ಆ ಏನಂದಿ, ರಣಭೀಷಣನಾದಂತ ರಾವಣ ಸಿಂಹನ ರುಂಡಗಳನ್ನು ತುಂಡರಿಸಿದ ಪಂಡ ಪ್ರಚಂಡರು ನಾಳೆ

0: ಸ್ವಚ್ಛತೆ ಮಾಡವರಿ. ಮಂಗಗಳ ಸಹಾಯದಿಂದ ಶುಕ್ರಾದಿಗಳ ವಕ್ರಗಳನ್ನು ಬಗ್ಗಿಸಿದ ರಾವಣ ಸಾಮ್ರಾಟ ದೈತ್ಯ ಚಕ್ರವರ್ತಿಯ ರುಂಡಗಳನ್ನು ಹಾರಿಸಿದ ಭಂಡರು ಕ್ರುದ್ರ ಮಾಡವರಿ ಧಿಗ್ ಧಿಗ್ ಗುಣೇಶ್ವರ ಅವರ್ಯಾರು ರಣಧೀರರೋ ರಣಭೀಕರರು? ರಾವಣನನ್ನು ಸಂಹಾರಗೈದ ನರರು ಯಾರು? ಅವರ ಹೆಸರೇನು ಹೇಳಯ್ಯ ಮುನೇಶ್ವರ?
1: ಅಯ್ಯ ರಾಜೇಂದ್ರನೇ, ರಾವಣಾಸುರನನ್ನು ಸಂಹಾರ ಮಾಡಿದವರು ಅಯೋಧ್ಯ ನಗರದ ರಾಜಪುತ್ರರಾದ ರಾಮ ಲಕ್ಷ್ಮಣರೆಂಬ ಅಣ್ಣ ತಮ್ಮಂದಿರು ಮತ್ತು ಕಿಷ್ಕಿಂಧೆಯ ವಾನರ ಅರಸನಾದ ಸುಗ್ರೀವನೆಂಬ ವಾನರರು ಕೂಡಿಕೊಂಡು ರಾವಣಾಸುರನನ್ನು ಸಂಹಾರ ಮಾಡಿದರು, ತಿಳಿಯಿತೆ?
2: ಈಗ ಸದ್ಯ ಲಂಕಾ ನಗರದ ವರ್ತಮಾನವು ಹೇಳಬೇಕು ಮುನೇಶ್ವರ.
1: ರಾವಣನ ಗೂಢ ಮರ್ಮಗಳನ್ನೆಲ್ಲ ಆತನಿಗೆ ತಿಳಿಸಿ ಆತನನ್ನು ಕೊಲ್ಲಿಸಿ ಅಕ್ಷಯ ಲಂಕಾಧಿಪತಿಯಾಗಿರುವಂತೆ ರಾಮನ ವರಬಲ ಸಂಪನ್ನನಾಗಿ ಲಂಕಾ ರಾಜ ಸಿಂಹಾಸನಾರೂಢನಾಗಿ ಮೆರೆಯುತ್ತಿರುವ ಆ ನಿನ್ನ ಚಿಕ್ಕಪ್ಪನಾದ ವಿಭೀಷಣನೇ ಇದಕ್ಕೆ ಕಾರಣನು. ಬಲ್ಲಿಯ ವೀರಪುತ್ರ,
2: ಆ ದುರುಳ ವಿಭೀಷಣನನ್ನು ಸಜೀವ ಸುಟ್ಟರುಣನ ಸಿಟ್ಟು ಶಾಂತವಾಗಲಾರದು. ಬಲ್ಲಿರ ಮುನೇಶ್ವರ.
1: ಪುಂಡ್ರಿಕ ವೀರ, ಆ ವಿಭೀಷಣನು ಕರುಣಾಹೀನನಾಗಿ ಪಿತೃಭಾತೃವಾದಿ ಗೋತ್ರಜರನ್ನು ಕೊಲ್ಲಿಸಿ ಲಂಕಾಪತಿಯಾಗಿ ನಿಮ್ಮನ್ನು ದುಃಖ ಸಮುದ್ರದಲ್ಲಿ ದೂಡಿದ. ಪುಂಡ್ರಿಕ ವೀರ, ಇನ್ನೇನಿದೆ? ತಾಯಿ ಸತ್ತರು ಸೋದರ ಮಾವನಿರಬೇಕೆಂಬ ಗಾದೆಯಂತೆ ಹೋದರ ಹೋಗಲಿ, ಲಂಕಾ ರಾಜ್ಯ ಸಿಂಹಾಸನವು ನಿನಗೆ ದೊರೆಯತಕ್ಕದ್ದು. ಹಾಳಾಗಿ ಹೋಗಲಲ್ಲದು, ನೀನು ಅದರ ಗೊಡವೆಗೆ ಹೋಗಬೇಡ. ಆ ವಿಭೀಷಣನೇ ಲಂಕಾಧಿಪತಿಯಾಗಿ ಮೆರೆಯಲಿ. ನೀನು ಮಾತ್ರ ನಿನ್ನ ಸೋದರ ಮಾವನ ಮನೆಯಲ್ಲೇ ಎದ್ದು ಬಿಡುವಂತವನಾಗು.
2: ಹೇ ಮುನೇಶ್ವರ, ಈ ಮಾತು ನಿಮ್ಮ ಮನಸ್ಸಿಗೆ ಬರಬಹುದೇ?
1: ಪುಂಡ್ರಿಕ ವೀರ, ಆ ವಿಭೀಷಣನು ರಾಮನ ಬೆಂಬಲದಿಂದ ಸಂಪನ್ನನಾದ ವರವನ್ನು ಪಡೆದದ್ದರಿಂದ ರಣದಲ್ಲಿ ನಿನಗೆ ಪರಾಜಿತನಾಗಬೇಕಲ್ಲ. ಆತನನ್ನು ಗೆದ್ದು ಲಂಕಾಧಿಪತ್ಯ ಹರಣ ಮಾಡಲಿಕ್ಕೆ ನೀನಿನ್ನೂ ಸಣ್ಣವನು ಬಲ್ಲಿಯ ವೀರಪುತ್ರ.
0: ಪುಂಡ್ರಿಕ ವೀರ, ಹೇಳ್ತೀನಿ ಕೇಳುವಂತವನಾಗು.

0: ಇದುವರೆಗೆ ಜಾನಪದಾಟದಲ್ಲಿ ಗುಂಡೆನಟಿಯ ಮಹದೇವಪ್ಪ ಶಿವಪ್ಪ ಅವರದೇ ಹಾಗೂ ಮೇಳದವರಿಂದ ದೊಡ್ಡಾಟದಲ್ಲಿ ರಾಮಶತಮುಖರ ಯುದ್ಧ ಕೇಳಿದಿರಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
0: ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ದಿವ್ಯಾಂಗ ತರಂಗ. ದಿವ್ಯಾಂಗ ತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಶ್ರೋತೃಗಳಿಗೆ ಸ್ವಾಗತವನ್ನ ಮಾಡ್ತಾ ಕರೆಗಳು ಬರ್ತಾ ಇವೆ. ಮೊದಲ ಕರೆ ನೋಡೋಣಂತ. ಹಲೋ,
3: ನಮಸ್ಕಾರ. ಹುಬ್ಬಳ್ಳಿ ಗೋಕುಲ್ ರೋಡ್ನಿಂದ ಮಂಜುನಾಥ್.
0: ಮಂಜುನಾಥ್ ಅವರು, ಮಂಜುನಾಥ್ ಅವ್ರಿಗೆ ಮೇಲೆ ಮೇಲೆ ಕರೆ ಸಿಗ್ತಾ ಇರ್ತಾವು. ತಾವು ಯಾವ ಇದರಿಂದ ಬಳಲ್ತಾ ಇದ್ದೀರಿ? ಹೆಂಗ್ ಮತ್ ನಿಮ್ಮ ಕೆಲಸಗಳನ್ನ ಹೆಂಗ್ ಮಾಡ್ಕೋತೀರಿ? ಈಗ ಮಂಜುನಾಥ್ ಅವರು ಏನಾದರೂ ಶಾಲೆ ಇದು ಕಲ್ತೀರಾ ಅಥವಾ ಹಂಗೆ ಇದು ಮಾಡ್ಕೊಂಡಿದ್ದ?
3: ಅದ್ರ ಕಲ್ತಿದ್ರೆ ಕಣ್ಣು ಇಟ್ಟಾಗ ಹತ್ತು ವರ್ಷ ಇದ್ದಾಗ ಕಣ್ಣು ಹೋದ್ರೆ ಅವಾಗ ಮೂರನೇ ತಮಕ ಶಾಲೆ ಕಲ್ತೆ.
0: ಕರೆ ಮಾಡಿ ಧನ್ಯವಾದ. ನಮ್ಮ ಇನ್ನೊಬ್ಬ ಶ್ರೋತೃಗಳ ಕರೆ ಅಂತ ಹೋಗ್ತೀವಿ ಅಂತ. ಹಲೋ,
4: ಹಲೋ,
0: ನಮಸ್ತೆ.
4: ನಮಸ್ಕಾರ ಮೇಡಮ್.
0: ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡಿರಿ?
4: ಚಿಕ್ಕಪಳ್ಳಿಯಿಂದ ರಮೇಶ್ ಕಂಕನವಾಡಿ.
0: ಮಾಳಿ ಅವರು?
4: ರಮೇಶ್ ಕಂಕನವಾಡಿ.
0: ಕಂಕನವಾಡಿ ಅವರು. ರಮೇಶ್ ಅವರು, ಯಾವ ದಿವ್ಯಾಂಗದಿಂದ ನೀವು ತೊಂದರೆಗೊಳಗಾಗಿರಿ?
4: ನಾವು ಬ್ಲೈಂಡ್ ಇದ್ದೀರಿ ಮೇಡಮ್. ಹಾಂ
0: ಹಾಂ ಹಾಂ. ಮತ್ತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಂಗೆ ಮಾಡ್ಕೋತೀರಿ?
4: ಕೆಲಸ ಕಾರ್ಯ ಸ್ವಲ್ಪ ಒಂದಕ್ಕೂ ಸ್ವಲ್ಪ

0: ಆದ್ರೆ ಎಲ್ಲಿ ಬಹಳ ಎಲ್ಲಿ ತಿರುಗಾಡಿದ್ರೆ ಇಲ್ಲಿ ಬಹಳ ರಾಜಕೀಯ ತಿರುಗಾಡ್ತಿರಿ, ರೇಡಿಯೋ ಕೇಳ್ಕೊತ ಕೂಡಿರ್ತೀವಿ.
1: ರೇಡಿಯೋದ ಕಾರ್ಯಕ್ರಮ ಎಲ್ಲ ಕೇಳ್ತೀರಿ ಅನ್ನಂಗಾತು.
0: ನಲವತ್ ನಲವತ್ತೈದು ವರ್ಷದಿಂದ ಕೇಳ್ತೀರ, ನಾವು ಅಪ್ಪಾರ ಇದ್ದಾಗ ಅದು ಒಂದ ರೇಡಿಯೋ ಐತ್ರಿ ಅವಾಗ. ಆಗೆಲ್ಲ ಆಚೆ ಊರಾನ್ ಮಂದಿ ಎಲ್ಲ 20-30 ಮಂದಿ ಬಂದು ಇಲ್ಲಿ ಅಂಗಡಿ ಬಂದು ಕುಂದಿರ್ತಿದ್ರ, ಅವಾಗ ಅಂಗಡಿ ಇತ್ತ ನಮ್ರಿ. ಆಗೆಲ್ಲ ರೇಡಿಯೋನ ಇದ್ದಿದ್ದಿಲ್ರಿ, ಹಾಗೆ ನೆಲ್ಕೋ ಫಿಲಿಪ್ಸ್ ಒಂದ್ ಎರಡು ಕಂಪನಿ ಇರ್ತಿದ್ರಿ. ಆಗೆಲ್ಲ ಎಲ್ಲಾರು ಕುಡಿಸಿ ಪಾರ್ಜಾತ ಕೃಷಿ ರಂಗದ ಶ್ರೀಕೃಷ್ಣ ಪಾರ್ಜಾತ್ರಿ ಇವೆಲ್ಲ ಕೇಳ್ತಿದ್ರು ಜನಪದ
1: ಎಲ್ಲ ಕಾರ್ಯಕ್ರಮ ಕೇಳ್ತಾ ಕೂಡ್ಕೋತಿದ್ರಿ.
0: ಕೂಡ್ತಿದ್ರಿ.
1: ಮತ್ತೇನಾದ್ರೂ ವಿದ್ಯೆ ಕಲಿತೀರ ಬೇರೆ ಬೇರೆ ಯಾವ್ದಾದ್ರು?
0: ವಿದ್ಯೆ ಕಲ್ತೀವ್ರಿ, ನಾವು ಸೆಕೆಂಡ್ ಇಯರ್ ಆಗೈತ್ರಿ.
1: ಹೆಂಗ್ ಮಾಡಿದ್ರಿ ಮತ್ತ?
0: ಏನಂದ್ರ ಪೂರ್ತಿ ಇದ್ದಿದ್ರಿ, ನಮ್ದು ನಡಬಾರ್ಕ ಹೋಗಿತ್ರಿ, ಬ್ಲೈಂಡ್ ಶುಗರ್ ಇದು ಆಗ್ರಿ. ನಡವಳು ವೀಕ್ ಆಗಿ ಕಣ್ಣ
1: ಇದ ನಡುವೆ. ಈ ಬೇರೆ ಸಂಗೀತ ಅದು ಎಂತಾವೆಲ್ಲ ವಿದ್ಯೆನ ಕಲ್ತಿಲ್ಲ?
0: ಏನ್ ಕಲ್ತಿಲ್ರಿ, ಸಂಗೀತ ಏನ್ರಿ, ಕಿರಾಣಿ ಅಂಗಡಿ ಇತ್ತು, ಅವ್ರ ಕಿರಾಣಿ ಇಡಕ್ ಕುಂತಿದ್ದೀವ್ರಿ. ಅಪ್ಪಾರ ಆರಾಮ್ ಅಂತ ಅವ್ರು ತಿಳ್ಕೊಂಡ್ರಿ, ಹಿಂಗ ನಾವು ಮಾಡ್ತೀವಿ ನಡಬಾರ್ಕ ಹೋಗ್ಯಾವ್ರ ನಮ್.
1: ಹೌದಾ, ಕರೆ ಮಾಡಿ ಧನ್ಯವಾದ, ನಮಸ್ಕಾರ. ಇನ್ನೊಬ್ಬ ಸ್ನೇಹಿತರ ಕರೆ ತಗೊಳ್ಳಂತ. ಹಲೋ
2: ಹಲೋ, ನಮಸ್ಕಾರ ರೀ.
1: ನಮಸ್ಕಾರ, ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡಿರಿ?
2: ಕುಮಾರ್ ಮಹಾಲಿಂಗ ಸ್ವಾಮಿ, ಮುಕಾಂ ಪೋಸ್ಟ್ ಬಸ್ತುವ, ತಾಲೂಕಾ ಶಿರೋಳ, ಜಿಲ್ಲಾ ಕೋಲ್ಹಾಪುರ, ಮಹಾರಾಷ್ಟ್ರ ಇಂದ ಮಾತಾಡ್ರಿ.
1: ತಮಗೆ ಯಾವ ತೊಂದ್ರೆ?
2: ತಾವ್ 80% ಬ್ಲ್ಯಾಂಡ್ ಇದೇವ್ ರೀ. ಈಗ ಮಧ್ಯಾಹ್ನದಾಗ ನಾವು ಮೊದಲು ಚಲಿದ್ದೇವ್ ರೀ, ತಿರ್ಗಾಟಿದ್ದೇವ್ ರೀ ಎಲ್ಲ. ಈಗ ಆದ್ರೂ ನಾವೆಲ್ಲ ಕೆಲಸ ಮಾಡ್ತೇವೆ, ನಾವೆಲ್ಲ ತಿರ್ಗಾಡ್ತೇವ್ ರೀ. ಇನ್ನ 4 ಕಿಲೋಮೀಟರ್ ನಡಿಕ್ ಹೋಗ್ತೇವ್ರಿ, ಮುಂಜಾನೆ ರೇಡಿಯೋ ತಗೊಂಡ್ ಹೋಗ್ತೇನ್ರಿ ನಾ.
1: ಏನ್ ತೊಂದ್ರೆ ಆಗುದಿಲ್ಲ,
2: ಮತ್ತ ಸಂಜೆ ಹೊತ್ತು ಹೋಗ್ತೇನ್ರಿ, ಹೋಗ್ತೇವ್ರಿ ನಾವ.
1: ಏನ್ ತೊಂದ್ರೆ ಆಗುದಿಲ್ಲ ನಿಮ್ಗ ಕಣ್ಣಿಂದ?
2: ಏನ್ ಇಲ್ರಿ, ಒಂದ್ ಕಣ್ಣ ಬ್ಲಾಕ್ ಆಗಿದೆ ರೀ, ಒಂದ್ ಸಾಧಾರಣ ಐತ್ರಿ, ಆದ್ರೂ ನಮ್ಗ ಏನ್ ತೊಂದ್ರೆ ಇಲ್ರಿ.
1: ಯಾಕಂದ್ರೆ
2: ಆಕಾಶವಾಣಿ ಎಲ್ಲ ಅಗದಿ ಚೆನ್ನಾಗಿ ಮೂಡಿ ಬರ್ತಾವ್ರಿ, ಶನಿಕ್ರಿಷ್ಟ ಶನಿವಾರ ಕಾರ್ಯಕ್ರಮ ಮುಂಜಾನೆ ನೀವು ಹಾಡುಗಳ್ಬಿ ಅಗದಿ ಮಸ್ತ್, ನಿಮ್ ಧ್ವನಿ ಬಿ ಚಲೋ ಐತ್ರಿ.
1: ಧನ್ಯವಾದ.
2: ಹಿಂಗೆ ಚೆನ್ನಾಗಿ ಎಲ್ಲರೂ ಬಹಳ ಬರ್ರಿ, ಜಿ ಸುರೇಖಾ, ಸುರೇಶ್ ಮಾಯಾರಾಮನ್, ಇವೆಲ್ಲ ಬಹಳ ಬರ್ ಧಾರವಾಡ ಆಕಾಶವಾಣಿ ಬಹಳ. ನಾ ಹೆಚ್ಚಿಗೆ ನಾ ಕನ್ನಡ ಕೇಳ್ತೇನೆ ರೀ ಎಲ್ಲ.
1: ಹಿಂಗೆ ಕಾರ್ಯಕ್ರಮ ಕೇಳ್ತಾ ಇರ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾರೆ ಅಂತ ಇನ್ನೊಬ್ಬ ಸ್ನೇಹಿತರ ಕರೆ ತಗೊಂಡಂತ. ನಮಸ್ತೆ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ, ದಿವ್ಯಾಂಗ ತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡೋದು?
3: ಬಸಂಗೌಡ ಪಾಟೀಲ್.
1: ಎಲ್ಲಿಂದ ಕರೆ ಮಾಡಿರಿ?
3: ನರಗುಂದ ತಾಲೂಕು ಬನಾಟಿ ಗ್ರಾಮದ ಮೇಡಮ್, ಗದಗ ಜಿಲ್ಲಾ ಮೇಡಮ್.
1: ತಮಗೆ ಯಾವ ತೊಂದ್ರೆ
3: ಮೇಡಮ್? ಫುಲ್ ಬ್ಲೈಂಡ್ ಮೇಡಮ್, ನಾನು MBA ಮಾಡ್ಕೊಂಡಿದ್ದೇನೆ ರೀ ಮೇಡಮ್.
1: ಹೆಂಗ್ ಮಾಡ್ಕೊಂಡ್ರಿ? ಬ್ರೈನ್ ಲಿಪಿ
3: ಒಳಗ್ರಿ ಮೇಡಮ್.
1: ಎಲ್ಲಿ ಮಾಡಿದ್ರಿ?
3: ಧಾರವಾಡದಲ್ಲಿ ಮೇಡಮ್.
1: ಒಳ್ಳೇದು. ಈಗ ಈಗ ಏನ್ ಮಾಡ್ಕೊಂಡಿರಿ?
3: ಈಗ ಲೆಕ್ಚರ್ ಆಗಿದ್ರಿ ಮೇಡಮ್.
1: ಎಲ್ಲಿ?
3: ಬೆಂಗಳೂರಿನಲ್ರಿ ಮೇಡಮ್. ಲೆಕ್ಚರ್ ಆಗಿ ಹಳಿ ಸ್ವಾಮೀಜಿ ಆಗಿದ್ದೇವ್ರಿ ಮೇಡಮ್, ಮತ್ತೆ ರುದ್ರ ಸ್ವಾಮಿ ಮಠ ಬನ್ನಾಕ್ರಿ. ಸಾಮರ್ಕೊಂಡ್ ಅಮಾಸ್ಕೊಂಡ್ ಭಕ್ತರು ಬರ್ತಾನೆ ಇರ್ತಾರೆ ಮೇಡಮ್.
1: ಯಾಕೆ ಕೇಳ್ತೀವಿ ಅಂತಂದ್ರ, ಈ ತರ ಆಗಿರೋರು ನಿಮ್ಮ ನೀವೇನ್ ಸಾಧನೆ ಮಾಡಿರ್ಲ, ಇದನ್ನೆಲ್ಲ ಸಾಧನೆ ಕೇಳಿ ಅವ್ರಿಗೂ ಸ್ಫೂರ್ತಿ ಬರ್ಲಿ ಅಂತ ಹೇಳಿ. ಅದಕ್ಕೋಸ್ಕರ ಅಂತವ್ರು ನಮ್ಮಿಂದ ಏನ್ ಆಗೋದಿಲ್ಲ ಅಂತ ಕೈ ಚೆಲ್ಲಿ ಕೆಲವು ಮಂದಿ ಕೂತಿರ್ತಾರಲ್ಲ, ಅವರೆಲ್ಲ ನೀವು ಸಾಧನೆ ಮಾಡಿದ್ದು ಕೇಳಿ ಸಾಧಿಸ್ಲಿ ಅಂತ ಹೇಳಿ ಈ ಕಾರ್ಯಕ್ರಮ. ಒಳ್ಳೇದಾಯ್ತು, ಹಿಂಗೆ ನೀವು ಇನ್ನು ಒಳ್ಳೆ ಸ್ಥಾನ ಒಳ್ಳೆ ಸ್ಥಾನಕ್ಕೆ ಹೋಗಿ ಸಾಧನೆ ಮಾಡ್ರಿ ಅಂತ ಹೇಳ್ತಾ, ಯಾವ ಗೀತೆನ ನಿಮಗಾಗಿ ಈಗ ಪ್ರಸಾರ ಮಾಡೋ, ನಿಮಗಾಗಿ ಹಾಗೂ ಈ ಹಿಂದೆ ಮಾತನಾಡಿದ ಸ್ನೇಹಿತರಿಗೋಸ್ಕರವಾಗಿ?
3: ಮೇಡಮ್ ನಮ್ಮ ಸ್ನೇಹಿತರಿಗಾಗಿ ನಿಮ್ಗೋಸ್ಕರ ಮೇಡಮ್, ಬಾರೋ ಬಾರೋ ರಣಧೀರ ಪಿಕ್ಚರ್ ನಿಂದ ಒಂದು ರೀತಿಯ.
1: ಬಾರೋ ಬಾರೋ ರಣಧೀರ?
3: ಹ್ಞೂ ರೀ ಮೇಡಮ್.
1: ಅದು
3: ರಣಧೀರ ಪಿಕ್ಚರ್ ಮೇಡಮ್.
1: ರಣಧೀರ ಪಿಕ್ಚರ್ದಿಂದ?
3: ಹ್ಞೂ ರೀ ಮೇಡಮ್.
1: ಹಾಂ, ರಣಧೀರ ಪಿಕ್ಚರ್ದಿಂದ ನಿಮಗೆ ಬಾರೋ ಆದ ಗೀತೆ ಬೇಕಲ್ಲ. ಆಯಿತು, ನಿಮಗೋಸ್ಕರ ನಿಮ್ಮ ಎಲ್ಲ ಸ್ನೇಹಿತರಿಗೋಸ್ಕರ ಈಗ ಗೀತೆನ ಪ್ರಸಾರ ಮಾಡ್ತೀವಿ. ಕರೆ ಮಾಡೋದಕ್ಕೆ ಧನ್ಯವಾದ, ನಮಸ್ಕಾರ.

0: ಹಲೋ,
1: ಹಲೋ,
0: ದಿವ್ಯಾಂಗ ತರಂಗ ಕಾರ್ಯಕ್ರಮ. ಯಾರು ಮಾತಾಡೋದು?
1: ನಮಸ್ತೆ ಮೇಡಮ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡಿರಿ? ಯಾರು ಮಾತಾಡೋದು?
1: ನಾವು ಬೆಳಗಾಂ ಜಿಲ್ಲಾ ಗೋಪುರಲ್ಲ ಪುಂದರಿ ಗ್ರಾಮದಿಂದ ವ್ಯಾಮ ಮುನ್ನಡ್ತೀವಿ ಮೇಡಮ್.
0: ಏನು ತಮ್ಮ ಹೆಸರು?
1: ಬಿಯಾಮ ಮುಲ್ಲಾ.
0: ಬಿಯಮ್ಮ ಮುಲ್ಲ ಅವ್ರಿಗೆ ಏನು ನಿಮಗೆ ಯಾವುದು ತೊಂದರೆಯಿಂದ ಕಾಡ್ತಾ ಇದೆ
1: ಮೇಡಮ್? ರೀ, ನಮಗೆ ಸವಿತಾ ಕಾಲೇಜ್ ನಂಬರ್ ಬೇಕಾಗಿತ್ತು ರೀ.
0: ಅದೆಲ್ಲ ನಮ್ಮ ಕಡೆ ಸಿಗೋದಿಲ್ಲ. ಹಿಂಗೆ ಕರೆ ಮಾಡ್ತಾ ಇರಿ. ಕರೆ ಮಾಡಿದ ಧನ್ಯವಾದ. ನಮಸ್ಕಾರ.
1: ಹಲೋ ಮೇಡಮ್, ನಾವು ದಿವಾಂಗಿರಿ.
0: ಹೇಳ್ರಿ, ಮತ್ತೆ ಯಾವ ತೊಂದರೆಯಿಂದ ನೀವು ಬಳಲ್ತಾ ಇದ್ದೀರಿ?
1: ಹಾಂ, 50% ಅಷ್ಟೇ ರೀ ಮೇಡಮ್ ಕಾಲ್ ರೀ.
0: ಹಾಂ,
1: ಅದೇ
0: ಹೆಂಗೆ ನಡೀತೀರಿ ಎಲ್ಲ ನೀವು? ಇದನ್ನ ತೊಂದರೆ ಆಗೋದಿಲ್ಲ?
1: ಏನಿಲ್ಲ ರೀ ಮೇಡಮ್, ತೊಂದರೆ ಭಾಳ ಆಗೋದಿಲ್ಲ ರೀ.
0: ಹಾಂ ಹಾಂ ಹಾಂ ಹಾಂ
1: ನಿಮ್ದು

0: ಮೇಡಮ್ ಅಂದು
1: ಹಾಂ ಇಲ್ಲ ಇನ್ನ ಕರೆ ತಗೋತೀನಿ ಮತ್ತೆ ನಿಮ್ಮ ಸ್ನೇಹಿತರದು ಪಾಪಂದು ಧ್ವನಿ ಭಾಳ ಬರ್ತಾ ಇದೆ ಇಲ್ಲ ಕರೆ ಮಾಡಿ ಧನ್ಯವಾದ ನಮಸ್ಕಾರ ಹಲೋ ಹಾಂ ನಮಸ್ತೆ ಎಲ್ಲಿಂದ ಕರೆ ಮಾಡಿರಿ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಹಾಂ ಎಲ್ಲಿಂದ ಕರೆ ಮಾಡಿರಿ ತಮ್ಮ ಹೆಸರು ಹನುಮಂತರಾಯ್ ಅವರು ತಮಗೆ ಯಾವ ತೊಂದರೆ ದಿವ್ಯಾಂಗ ತರಂಗ ಕಾರ್ಯಕ್ರಮ ಇದು ಹಾಂ ಹಾಂ ಹೆಂಗೆ ಅದು ಹುಟ್ಟಿನಿಂದನೋ ಮಧ್ಯಕ್ಕೆ ಬಂತು ಹಲೋ ಕರೆ ಕಟ್ಟಾಯ್ತು ಅವ್ರದ್ದು ಹಲೋ
2: ಹಲೋ
1: ಹಾಂ ನಮಸ್ತೆ ಯಾರು ಮಾತಾಡೋದು
2: ಶಿವಾನಂದ್ ಅಂತ ಮಾತಾಡ್ತಿರೋದು
1: ಶಿವಾನಂದ್ ಅವರು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ
2: ಶಿವಾನಂದ್ ಶಿವಾನಂದ್ ರೀ ನಮ್ಮ ಹೆಸರು
1: ಶಿವಾನಂದ್ ಅವರು ಇಳಕಲ್ಲಿಂದ ಕರೆ ಮಾಡಿರಿ ಇದು ದಿವ್ಯಾಂಗ ತರಂಗ ಕಾರ್ಯಕ್ರಮ
2: ಹ್ಯಾಂಡಿಕ್ಯಾಪ್ ಮೇಡಮ್ ಅವ್ರ ಕಾಲ್ ಇಲ್ರಿ
1: ಹಾ ಹಾ ಮತ್ತೆ ಹೆಂಗ ನಿಮ್ಮ ನಿತ್ಯದ ಕೆಲಸಗಳನ್ನ

0: ಶಿವಾನಂದ್ ಅಂತ ಮಾತಾಡ್ತಿರೋದು.
1: ಶಿವಾನಂದ್ ಅವರು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ?
0: ಶಿವಾನಂದ್, ಶಿವಾನಂದ್ ನಮ್ಮ ಹೆಸರು.
1: ಶಿವಾನಂದ್ ಅವರು ಇಳಕಲ್ಲಿಂದ ಕರೆ ಮಾಡಿರಿ.
0: ಹೌದು ಮೇಡಮ್.
1: ಹಾಂ ಹಾಂ, ಇದು ದಿವ್ಯಾಂಗ ತರಂಗ ಕಾರ್ಯಕ್ರಮ.
0: ನಮ್ಮದು ಹ್ಯಾಂಡಿಕ್ಯಾಪ್ ಮೇಡಮ್, ಅವ್ರ ಕಾಲಿನ ರೀ.
1: ಹಾಂ ಹಾಂ, ಮತ್ತೆ ಹೆಂಗೆ ನಿಮ್ಮ ನಿತ್ಯದ ಕೆಲಸಗಳನ್ನ ಹೆಂಗೆ ಮಾಡ್ಕೋತೀರಿ? ಮತ್ತೆ
0: ಪಾಂಚ ಕುಟುಂಬ ಜೀವನ ಮಾಡ್ತೀವಿ ರೀ ಮೇಡಮ್. ನಾವು ಇವಾಗ ಒಂದು 12 ವರ್ಷದಿಂದ ಇದೇ ಕೆಲಸ ಮಾಡ್ತೀವಿ ನಾವು.
1: ಹಾಂ ಹಾಂ ಹಾಂ, ಪಾನ್ ಶಾಪ್ ಅಂಗಡಿ ಇಟ್ಕೊಂಡಿರಿ.
0: ಹೌದ್ರಿ ಮೇಡಮ್.
1: ನಮ್ಮ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇರ್ತೀರಿ?
0: ತಾನು ಕೇಳ್ತೀರಿ ಮೇಡಮ್. ಪಾನ್ ಶಾಪ್ ಮೇಲೆ ಒಂದಿದೆ, ಮನೆಯಲ್ಲಿ ಒಂದು ಐತ್ರಿ.
1: ಹ್ಮ್, ಒಟ್ಟು ನೀವೆಲ್ಲಿ ಇರ್ತೀರಿ ಅಲ್ಲಿ ನಿಮ್ಗೆ ರೇಡಿಯೋ ಬೇಕು.
0: ಬೇಕ್ರಿ ಮೇಡಮ್,
1: ಎಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀರಿ ಅಂದಂಗಾಯ್ತು.
0: ಕೇಳ್ತೀರಿ
1: ಮೇಡಮ್. ಕರೆ ಮಾಡಿದ ಧನ್ಯವಾದ. ಇನ್ನೊಬ್ಬ ನಿಮ್ಮ ಸ್ನೇಹಿತರ ಕರೆ ತಗೊಳ್ಳೋಣ.
0: ಸಾಂಗ್ ಬೇಕಾಗಿತ್ತು ಮೇಡಮ್, ಒಂದು
1: ಸಾಂಗ್ ಹಾಕ್ತೀನಿ ಅಂತ. ಹ್ಮ್, ಒಂದಿಬ್ಬರು ಸ್ನೇಹಿತರು, ಯಾಕಂದ್ರೆ ತುಂಬಾ ಜನ ಕರೆ ಮಾಡ್ತಾ ಇರ್ತಾರ. ಇನ್ನೊಂದಿಬ್ಬರು ತಗೊಂಡು ಒಂದು ಗೀತೆನ ಪ್ರಸಾರ ಮಾಡ್ತೀನಿ.
0: ಸುವರ್ಣ ಶಿವತ್ವದಿಂದ ಹಾಕ್ರಿ ನಮಗೆ.
1: ಆಯ್ತು, ಇನ್ನೊಂದು ಕರೆ ತಗೊಳ್ಳ. ಹಲೋ, ಹಲೋ, ಏಕೋ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ, ಹಲೋ, ಹಾ ನಮಸ್ತೆ. ಯಾರು ಕರೆ ಮಾಡಿದ್ದು, ಎಲ್ಲಿಂದ?
2: ನಾವು ಗದಗದಿಂದ ಮೇಡಮ್ ಮಾತಾಡೋದು.
1: ಎಲ್ಲಿಂದ?
2: ಗದಗ.
1: ಗದಗದಿಂದ. ತಮ್ಮ ಹೆಸರು?
2: ನನ್ನ ಹೆಸರು ಪರಶುರಾಮ್ ಹಬೀಬ್ ಅಂತ ಹೇಳಿ.
1: ಪರಶುರಾಮ್ ಅವರು?
2: ಹಾಂ ರೀ ಮೇಡಮ್.
1: ಪರಶುರಾಮ್ ಅವರೇ, ಇದು ದಿವ್ಯಾಂಗ ತರಂಗ ಕಾರ್ಯಕ್ರಮ. ಯಾವ ತೊಂದರೆ ನಿಮ್ಗೆ?
2: ಬ್ಲೈಂಡ್ ರೀ ಮೇಡಮ್.
1: ಹೆಂಗ್ ಬಂತು ಮಧ್ಯಾಹ್ನ? ಹುಟ್ಟಿನಿಂದನೋ?
2: ಹುಟ್ಟಿನಿಂದ ಬ್ಲೈಂಡ್ ಇದೀವಿ. ಸ್ವಲ್ಪ ಕಾಣಿಸಿತ್ತು, ಒಂದು 10 ವರ್ಷದಿಂದ ಕಂಪ್ಲೀಟ್ಲಿ ಬ್ಲೈಂಡ್ ಆಗಿವಿ.
1: ಹೆಂಗ್ ಮಾಡ್ಕೋತೀರಿ ಎಲ್ಲ ತಮ್ಮ ದಿನನಿತ್ಯದ ಕೆಲಸಗಳನ್ನ?
2: ಎಲ್ಲ ಮಾಡ್ಕೊಂತೀರಿ, ಒಂದು ಟಚ್ ಅಂಡ್ ಸೆನ್ಸ್ ಮೇಲೆ, ಸ್ಪರ್ಶ ಜ್ಞಾನದ ಮೇಲೆ ಎಲ್ಲ ಕೆಲಸ ಮಾಡ್ತೀವಿ. ದೈನಂದಿನ ಜೀವನ ಏನೈತಿ, ನಾವು ಅಂದ್ರಿದ್ರು ಅದ್ರ ಬಗ್ಗೆ ನಮ್ಗೇನು ಯಾವ್ದು ರೀತಿ ಇದಿಲ್ಲ.
1: ಹೌದು ಹೌದು ಹೌದು.
2: ಯಾವುದೇ ರೀತಿಯಂತ ವಿಕಲಚೇತನರಿಗೆ ನಾವು ಇದು ಹೇಳೋದು ಒಂದೇ, ಆಕಾಶವಾಣಿ ಮುಖಾಂತರ ಯಾವೇ ದಿವ್ಯಾಂಗ ತರಂಗದೊಳಗಲ್ಲ ನಮ್ಮ ಶರೀರದಿಂದ ನಾವು ದಿವ್ಯಾಂಗರಿರ್ಬೋದು, ಆದ್ರೆ ಮನಸ್ಸಿನಿಂದ ಸದೃಢ ಇದ್ರ ನಾವೆಲ್ಲರೂ ಜೀವನದೊಳಗೆ ಸಾಧನೆ ಮಾಡಬಹುದು ಅಂತೇಳಿ ಆಕಾಶವಾಣಿ ಪರವಾಗಿ ನಿಮ್ಮ ಹೇಳಕ್ ಇಷ್ಟಪಡ್ತೀನಿ.
1: ಈ ಕಾರ್ಯಕ್ರಮ ಮಾಡಿದ್ದೆ ಇಂತಹ ಉದ್ದೇಶಕ್ಕಲ್ಲ.
2: ಅದ ಒಳ್ಳೇದು, ನಾನು ಬಹಳ ಒಳ್ಳೇದು ಅನ್ಸುತ್ತೆ. ಮತ್ತೆ 20 ನಿಮಿಷದ ಕಾರ್ಯಕ್ರಮ ನೀವು ನಮಗೆ ಇನ್ನೊಂದು 10 ನಿಮಿಷ ಮತ್ತೆ 2-3 ಮಂದಿ ದಿವ್ಯಾಂಗರು ವಿಶೇಷವಾಗಿ ತಮ್ಮ ಎಲ್ಲಾ ಅನಿಸಿಕೆಗಳನ್ನ ತಮ್ಮ ಎಲ್ಲಾ ಈ ಸಾಧನೆಗಳನ್ನ ಹೇಳಕ್ ಒಂದು ಅವಕಾಶ ಮಾಡಿ ಕೊಟ್ಟರಲ್ಲ, ಒಂದು ವಿಶೇಷವಾದ ಹ್ಯಾಟ್ಸ್ ಆಫ್ ಆಕಾಶವಾಣಿಗೆ ನನ್ನಿಂದ.
1: ತಮ್ಮಂತಹವರಿಂದ ನಾವು ಇನ್ನು ಹುರುಪಿಗೆದ್ದು ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡ್ಲಿಕ್ಕೆ ನಮಗೂ ಒಂಥರ ಹುಮ್ಮಸ್ ಬರ್ತದೆ.
2: ಒಳ್ಳೇದು ಒಳ್ಳೇದು, ನಮಗೊಂದು ಹೆಚ್ಚಿನ ಅವಕಾಶ ಮಾಡಿ ಕೊಟ್ರಲ್ಲ, ನಮಗೆ ವಿಶೇಷವಾಗಿ ನೀವು ಪರಿಗಣಿಸಿ ನಮಗೆ ಒಂದು ಇನ್ನೊಂದು 2-3 ಮಂದಿಗೆ ನಮಗೆ ವಿಶೇಷ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ನಮಗೆ ಖುಷಿ ಅನ್ಸತ್ತೆ. ಎಲ್ಲರ ಪರವಾಗಿ ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ.
1: ತಮಗೂ ಕೂಡ ಧನ್ಯವಾದ, ಹಿಂಗೆ ಕರೆ ಮಾಡ್ತಾ ಇರ್ರಿ. ಅದಕ್ಕೆ ನಿಮ್ಮಂತ 4 ಜನಕ್ಕೆ ಮಾತಾಡಿ ಒಂದು ಗೀತೆ ಹಾಕೋಣ ಅಂತ ನಂದು ಉದ್ದೇಶದಿಂದ ಈ ತರ ಮಾಡ್ತಾ ಇದ್ದಿದ್ದು. ಕರೆ ಮಾಡಿದ ಧನ್ಯವಾದ, ನಿಮ್ಮ ಮನಸ್ಸಿನ ಇಚ್ಛೆನ ಹೇಳ್ಕೊಂಡ್ರಿ.
2: ಕಾರ್ಯಕ್ರಮ ನಿರಂತರ ನಡೀತಿರ್ಲಿ, ಎಲ್ಲಾ ದಿವ್ಯಾಂಗರಿಗೆ ಅವಕಾಶಗಳನ್ನ ಸಿಗಲಿ. ಹಾಡಕ್ಕೆ ದಿನನಿತ್ಯ ಕೇಳ್ತಿರ್ತೀವಿ, ದಿವ್ಯಾಂಗರಿಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ನಮ್ದೊಂದು ನಿಮ್ಮ ಬೇಡಿಕೆ.
1: ಇಲ್ಲ, ಬೇಡಿಕೆ ಅಂತೇನಿಲ್ಲ, ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ ಕರೆ ಮಾಡಿದ ಧನ್ಯವಾದ, ನಮಸ್ಕಾರ.
2: ಧನ್ಯವಾದಗಳು.
1: ನಮಸ್ತೆ. ಹಲೋ,
3: ಹಲೋ, ನಮಸ್ಕಾರ ಮೇಡಮ್.
1: ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ?
3: ರಮೇಶ್ ಅಂತ ನೋಡಿ, ನಮ್ಗೆ ಹಾಡು ಅರ್ಧ ಆಗೈತ್ರಿ. ಭಕ್ತ ಪ್ರಹ್ಲಾದ
1: ಮೊನ್ನೆ ನಾನೇನೆ ಸರಿಯಾಗಿ ಹಾಕಿದೆ ಅದನ್ನ, ಈಗ ಮತ್ತೆ
3: ಹಾಡು ಅರ್ಧ ಆಗೈತ್ರಿ.
1: ಆಯ್ತು, ಪೂರ್ತಿಯಾಗಿ ಪ್ರಸಾರ ಮಾಡೋಣ ಅಂತ. ಇನ್ನೊಬ್ರು ನಿಮ್ಮ ಸ್ನೇಹಿತರ ಕರೆ ತಗೊಳ್ಳೋ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು?
4: ಹನುಮಂತರಾಯ್ ಅಂತ.
1: ಹನುಮಂತರಾಯ್ ಅವರು ಎಲ್ಲಿಂದ ಕರೆ ಮಾಡಿರಿ?
4: ಬೆಂಗಳೂರಿಂದ ಮ್ಯಾಮ್.
1: ಈಗಾಗಲೇ ಮಾತಾಡಿದ್ರಲ್ಲ?
4: ಹೌದೌದು,
1: ಕಟ್ ಆಯ್ತು ಅದು. ನಿಮ್ಗೆ ಏನ್ ತೊಂದ್ರೆ ಅಂದ್ರಿ? ಪೂರ್ತಿ ಹುಟ್ಟಿನಿಂದ ನಡುವು ಬಂದದ ಅಂತ ಹೇಳಿದ್ರಲ್ಲ. ಮತ್ತೆ ಈವಾಗ ಏನ್ ಮಾಡ್ಕೊಂಡಿರಿ? ನಿಮ್ದು ಅಷ್ಟು ಸ್ಪಷ್ಟ ಆಗಿ ಕೇಳ್ತಾನೆ ಇಲ್ಲ, ಸಾವಕಾಶ ಕೇಳ್ತಾ ಇದೆ. ಈಗ ಮತ್ತೆ ನಿಮ್ದು ರೇಡಿಯೋ ಕೇಳೋ ಹವ್ಯಾಸ ಜಾಸ್ತಿನಾ? ನಮ್ದು ರೇಡಿಯೋ ಕೇಳ್ತಾ ಇರ್ತೀರಿ?
4: ಕೇಳ್ತಾ ಇರ್ತೀನಿ ಮ್ಯಾಮ್. ನಾನು ಈಗ ಬಿಡಿ ಬಿದ್ದಾಗ ಅಷ್ಟೇ, ಇವತ್ತು ಸ್ವಲ್ಪ ಫ್ರೀ ಮಾಡ್ಕೊಂಡು ಕಾಲ್ ಮಾಡ್ತೈತೆ. ಟ್ರೈ ಮಾಡ್ತಿರ್ಕು ಕಾಲ್ ಸಿಗಲ್ಲ.
1: ನಿಮ್ಮಂತ ಬಹಳ ಜನ

0: ಎಲ್ಲ ಎಲ್ಲರಿಗೂ ಕಾಲ್ ಸಿಗೋದು ಕಷ್ಟ ಆಗ್ತದೆ. ಇವಾಗ ಯಾವ ಗೀತೆನ ಪ್ರಸಾರ ಮಾಡೋಣ ನಿಮಗೋಸ್ಕರ ಹಾಗೂ ನಿಮ್ಮ ಈಗ ಹಿಂದೆ ಮಾತನಾಡದ ಸ್ನೇಹಿತರಿಗೋಸ್ಕರ? ಒಳ್ಳೇದು ಒಳ್ಳೇದು, ಈ ಅಭಿಪ್ರಾಯ ಎಲ್ಲರಿಗೂ ಸಿಕ್ಕರೆ ಎಲ್ಲರೂ ಮಾತಾಡ್ದಂಗೆ ಆಗ್ತಲ್ಲ. ಆಯ್ತು ಹನುಮಂತ್ ಅವರೇ, ಕರೆ ಮಾಡಿದ ಧನ್ಯವಾದ, ನಮಸ್ಕಾರ, ನಮಸ್ತೆ. ಹಲೋ
1: ಹಲೋ,
0: ದಿವ್ಯಾಂಗ ತರಂಗ ಕಾರ್ಯಕ್ರಮ, ಯಾರು ಮಾತಾಡೋದು?
1: ಅಥಣಿ ತಾಲೂಕು ಶಿವನೂರಿನಿಂದ ಗಿರಿಮಲಯ್ಯ ಮಾತಾಡ್ತಂತ ಮಾತಾಡೋದು ಮೇಡಮ್.
0: ಗಿರಿಮಲಯ್ಯ ಅವರು, ತಮ್ಗೆ ಯಾವ ತೊಂದರೆ? ಇದು ದಿವ್ಯಾಂಗ ತರಂಗ ಕಾರ್ಯಕ್ರಮ.
1: ಹ್ಞೂ ರೀ ಮೇಡಮ್.
0: ತಾವು ಯಾವ ತೊಂದರೆಯಿಂದ ಬಳಲ್ತಾ ಇದ್ದೀರಿ?
1: ಕಣ್ಣು
0: ಅಂದ್ರೆ ಹೌದೌದೌದು. ಈಗ ನಿಮ್ಗೆ ಕಣ್ಣಿನ ತೊಂದರೆ ಅಂದ್ರೆ ಯಾವ ರೀತಿ? ಬೆಳಗಿನ ಟೈಮ್ನಾಗೆಲ್ಲ ಕಾಣಿಸ್ತಾವು? ಗಿರಿಮಲ್ಲಯ್ಯ ಅವ್ರು, ಬಹಳ ತೊಂದರೆ ಬರ್ತಾ ಇದೆ ನೀವು ಮಾತಾಡಿದ್ದು, ಹಾದಿಯೊಳಗೆ ಹೋಗ್ತಾ ಮಾತಾಡ್ತಾ ಇದ್ದೀರಿ. ಒಳ್ಳೇದು, ಕರೆ ಮಾಡಿದ್ರಿ, ನಿಮ್ ಜೊತೆ ಮಾತಾಡಿದ್ವಿ. ನೀವು ಎಲ್ಲರಿಗೂ ಸ್ಫೂರ್ತಿಯಾಗಿ ಮುಂದ ನುಗ್ರಿ ಅಂತ ಹೇಳ್ತಾ ಕರೆ ಮಾಡಿ ಧನ್ಯವಾದ. ಇನ್ನೊಬ್ಬ ಸ್ನೇಹಿತರು ಕರೆ ತಗೊಳ್ಳಂತ. ನಮಸ್ತೆ. ಹಲೋ
2: ಹಲೋ,
0: ದಿವ್ಯಾಂಗ ತರಂಗ ಕಾರ್ಯಕ್ರಮ, ಯಾರು ಮಾತಾಡೋದು, ಎಲ್ಲಿಂದ ಕರೆ ಮಾಡಿರಿ? ಯಲ್ಲಪ್ಪ ಅವರು, ಎಲ್ಲಿಂದ ಕರೆ ಮಾಡಿರಿ?
2: ಹಲೋ,
0: ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಯಲ್ಲಪ್ಪ ಅವರೇ? ಹಲೋ
2: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು?
2: ನಾನು ಬಾಜಿರಾವ್ ಯಲ್ಲಪ್ಪ, ಅಗಮಾರಿ, ಚಿಕ್ಕೋಡಿ ತಾಲೂಕು, ಬೆಳಗಾವಿ ಜಿಲ್ಲಾ.
0: ಇದು ದಿವ್ಯಾಂಗ ತರಂಗ ಕಾರ್ಯಕ್ರಮ.
2: ಕೆರೂರ್ದಿಂದ
0: ಇದು ದಿವ್ಯಾಂಗ ತರಂಗ ಕಾರ್ಯಕ್ರಮ. ತಮ್ಮ ಹೆಸರೇನಂದ್ರಿ?
2: ನನಗೆ ಗೊತ್ತಾಯ್ತ್ರಿ, ಬಾಜಿರಾವ್ ಯಲ್ಲಪ್ಪ ಅಗಮಾರಿ. ಹಾಡು ಬೇಕಾಗಿತ್ತು.
0: ಈಗ
2: ನಾನು ರಾಜ್ಕುಮಾರ್ ಅದ್ಮಾನಿ.
0: ಹ್ಮ್,
2: ಮತ್ತೆ ನಾನು ಏನ್ ಕಣ್ ಕಾಣಿಸುದಿಲ್ಲ, ಆಕ್ಸಿಡೆಂಟ್ ಆಗೈತಿ. ಅಂದಾಜ್ ಮ್ಯಾಗ ಮೂರು ಚಕ್ರ ಗಾಡಿ ಮ್ಯಾಗ ತಿರುಗಾಡ್ತೇವ್ರಿ ನಾವು.
0: ಹ್ಮ್,
2: ನೀವು ವಿದ್ಯಾ ತರಾಸಿಂದಲ್ರಿ?
0: ಅಲ್ಲ, ನಾ ಅವ್ರ ಸ್ನೇಹಿತರು. ಇವಾಗ ಯಾವ ಗೀತೆ ಬೇಕಾಗಿತ್ತು?
2: ಈಗ ಜೀನಿನ ಬಳಿ ಹಾಲಿನ ಬಳಿ.
0: ಯಾವ ಸಿನಿಮಾ ಅದು?
2: ಚಲಿಸುವ ಮೂಡುಗಳು.
0: ಹ್ಮ್, ಆ ಗೀತೆ ಬೇಕಾಗಿತ್ತ?
2: ಶಿಲಾ, ನೀನು ಯಾವತ್ತಾದ್ರೂ ಲೈಫ್ ಇಸ್ ಹಾನಿ ಅಂದ್ರೆ ಏನು ಗೊತ್ತಾ? ಹಾನಿ ಅಂದ್ರೆ ಕನ್ನಡದಲ್ಲಿ ಜೇನು, ಜೇನೇನ ಹೋಳಿಯು ಈ ಹಾಡಬೇಕಲ್ಲಿ.
0: ನೀವು ಡೈಲಾಗು ಹೇಳ್ಬಿಟ್ರಿ.
2: ಹೌದು,
0: ಒಳ್ಳೇದಾಯ್ತು, ಹಿಂಗೆ ಕರೆ ಮಾಡ್ತಾ ಇರ್ರಿ. ನಿಮಗೋಸ್ಕರ, ನಿಮ್ಮ ಹಿಂದೆ ಕರೆ ಮಾಡಿದ ಎಲ್ಲ ಸ್ನೇಹಿತರಿಗೋಸ್ಕರ ಈಗ ಈ ಗೀತೆನ ಪ್ರಸಾರ ಮಾಡ್ತಿದ್ವಿ. ಕರೆ ಮಾಡಿದ ಧನ್ಯವಾದ, ನಮಸ್ಕಾರ.

0: हेलो हेलो हेलो
1: ನಮಸ್ತೆ ಮೇಡಮ್ ರೇ.
0: ನಮಸ್ತೆ. ಯಾರ್ ಕರೆ ಮಾಡಿದ್ದು? ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
1: ನಮ್ಮದು ವಿಜಯನಗರ ಡಿಸ್ಟಿಕ್ ಅಗಿರೇಮನಹಳ್ಳಿ ತಾಲೂಕು.
0: ಹಾಂ,
1: ನಾವು
0: ಇದು ದಿವ್ಯಾಂಗ ತರಂಗ ಕಾರ್ಯಕ್ರಮ. ತಮಗೆ ಯಾವ ತೊಂದರೆ?
1: ನಮಗೇನು ತೊಂದರೆ ಇಲ್ಲಮ್ಮ, ಹಾಡುಗಳು ಕೇಳೋ ಇಷ್ಟ. ನಾವು ರೇಡಿಯೋ ಕಾರ್ಯಕ್ರಮ
0: ಹಾಡುಗಳು
1: ಕೇಳಿ
0: ಕೇಳಿಕ್ಕೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತಾವೆ. ಆಯಿತು, ಕರೆ ಮಾಡಿ ಧನ್ಯವಾದ. ನಮಸ್ಕಾರ. ಹಲೋ
1: ಹಲೋ ಮೇಡಮ್, ನಮಸ್ಕಾರ.
0: ನಮಸ್ತೆ, ಯಾರು ಮಾತಾಡೋಕತ್ರಿ?
1: ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಿಂದ ಚಿಕ್ಕೋಮಳ್ಳಿಯಿಂದ ಗಿರಿಜನ್ ಮಾಸ್ಟರ್ ಅಂತೇಳಿ.
0: ಗಿರಿಜನ್ ಅವರು, ತಮ್ಗೆ ಯಾವುದು ತೊಂದರೆಯಿಂದ ಬಳಲ್ತಾ ಇದ್ದೀರಿ? ಇದು ದಿವ್ಯಾಂಗ ತರಂಗ ಕಾರ್ಯಕ್ರಮ.
1: ಐಸ್ ಕಣ್ಣಿನ ತೊಂದರೆ ರೀ ನಮ್ದು.
0: ಕಣ್ಣಿನ ತೊಂದರೆ?
1: ಹೌದ್ರಿ ಮೇಡಮ್.
0: ಈಗ ಕಣ್ಣಿನ ತೊಂದರೆಯಿಂದ ನೀವು ಬಳಲ್ತಾ ಇದ್ದೀರಿ?
1: ನಾವು ಅಪಾಯಿಂಟ್ ಆಗಿದ್ದ ಕಣ್ಣಿನಿಂದ ಆಗಿತ್ತು ರೀ, ರಿಟೈರ್ಡ್ ಆಗಿವಿ.
0: ಹಾಂ ಹಾಂ ಹಾಂ ಹಾಂ ಹಾಂ ಹಾಂ
1: ಟೀಚರ್ ನಾವು.
0: ಹಾಂ ಹಾಂ,
1: ರಿಟೈರ್ಡ್ ಆಯ್ತು ರೀ, 6 ವರ್ಷ ಆಯ್ತು.
0: ಆಯಿತು, ಕರೆ ಮಾಡಿದ ಧನ್ಯವಾದ. ಇನ್ನೊಬ್ಬ ಸ್ನೇಹಿತರದ್ದು ಕರೆ ತಗೊಳ್ಳೋಣ.
1: ಮೇಡಮ್ ನಾಡಬೇಕಲ್ರಿ.
0: ಇಲ್ಲ, ಸಮಯ ಆಯಿತು ನೋಡ್ರಿ. ಅಲ್ಲೇ
1: ಓಕೆ ಓಕೆ
0: ಕರೆ ಮಾಡಿ ಧನ್ಯವಾದ. ನಮಸ್ಕಾರ.
1: ಓಕೆ ಓಕೆ.
0: ಹಲೋ
2: ಹಲೋ ಮೇಡಮ್, ಚಿಕ್ಕೋಡಿ ತರ ಮಾತೇಶ್ ಪಟೇಲ್ ಮೇಡಮ್.
0: ಮಾಂತೇಶ್ ಅವರು?
2: ಹಾಂ ಮೇಡಮ್.
0: ಇದು ದಿವ್ಯಾಂಗ ತರಂಗ ಕಾರ್ಯಕ್ರಮ. ತಮಗೆ ಯಾವ ತೊಂದರೆ ಮಾಂತೇಶ್ ಅವರಿಗೆ?
2: ಮೇಡಮ್ ನಮ್ಗೆ ಗ್ಲ್ಯಾಂಡ್ ಇದಾರೆ ಮೇಡಮ್, 100%.
0: ಹಾಂ ಹಾಂ ಹಾಂ ಹಾಂ. ಮತ್ತೆ ಹೆಂಗೆ ಮಾಡ್ಕೋತೀರಿ ನಿಮ್ಮ ಎಲ್ಲ ಕೆಲಸಗಳನ್ನು?
2: ಸ್ವಲ್ಪ ಸ್ವಲ್ಪ ಕಾಣ್ತೈತ್ರಿ ಮೇಡಮ್ ರೀ.
0: ಹಾಂ, ಸ್ವಲ್ಪ ಸ್ವಲ್ಪ ಕಾಣ್ತತಿ. ಯಾರಿಗೂ ತೊಂದರೆ ಇಲ್ಲ. ನಿಮ್ಮ ಕೆಲಸವನ್ನ ಸ್ವಂತವಾಗಿ ನೀವೇ ಮಾಡ್ಕೋತೀರಿ?
2: ನಾವು ಮಾಡ್ಕೋತೇವ್ರಿ ಮೇಡಮ್. ಕೇಳಿ ರೇಡಿಯೋ ಡಾಕ್ಟರ್ ಅದ ಎಲ್ಲ ಬಂದ್ ಮಾಡಿದಾರೆ.
0: ಇಲ್ಲ, ಇರ್ತಾವೆಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳು ಬರ್ತಾ ಇರ್ತಾವೆ. ಇವಾಗ ಕರೆ ಮಾಡಿದ್ರಲ್ಲ, ಈಗ ನಿಮ್ಮ ಬಗ್ಗೆ ನೀವು ಇದು ಮಾಡ್ಬೇಕಲ್ಲ. ಈಗ ನೀವು ಯಾವ ರೀತಿ ಜೀವನ ಸಾಗಿಸ್ತೀರಿ ಅಂತ ಹೇಳಿ.
2: ಮೇಡಮ್ ರೆಕಾರ್ಡ್ ಒಂದು ಹಾಕ್ರಿ.
0: ರೆಕಾರ್ಡ್ ಹಾಕ್ಲಿಕ್ಕೆ ಸಮಯ ಇಲ್ಲ. ಕರೆ ಮಾಡಿದ ಧನ್ಯವಾದ. ನಮಸ್ಕಾರ. ಹಲೋ
3: ಹಲೋ,
0: ನಮಸ್ತೆ, ಯಾರು ಮಾತಾಡೋದು?
3: ನಾವು ರೀ ಹೊಸನೇರ್ಲಿಯಿಂದ ನೀಲಮ್ಮ ಬಡಗಿಯರ್ ಅಂತ.
0: ನೀಲಮ್ಮ ಅವ್ರಿಗೆ ಯಾವ ತೊಂದರೆ ನಿಮಗೆ? ಇದು ದಿವ್ಯಾಂಗ ತರಂಗ ಕಾರ್ಯಕ್ರಮ.
3: ಎಂತ ಕಾರ್ಯಕ್ರಮ ರೀ?
0: ದಿವ್ಯಾಂಗ ತರಂಗ.
3: ಹೌದ್ರಿ, ಹಾಡು ಎಂತ ಅಲ್ರಿ ಇದು?
0: ಹಾಡೇ

0: ಇರ್ತದೆ. ಮತ್ತೆ ನಾಳೆದು ನಂದನ ಕಾರ್ಯಕ್ರಮದಲ್ಲಿ ಕರೆ ಮಾಡೋರಂತೆ. ಕರೆ ಮಾಡಿದ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ.
0: ಹಲೋ.
2: ಹಲೋ.
0: ನಮಸ್ತೆ.
2: ನಮಸ್ಕಾರ ರೀ. ನಾವ್ ಹಳ್ಳಿಯರಿಂದ ಗಂಗಾ ಮಾತಾಡೋದ್ರಿ, ಕೊಪ್ಪಳ ಜಿಲ್ಲಾ ರೀ. ನಮ್ ನೀಲಕಂಠಪ್ಪ ಹೆಮ್ಮಿಗೆ ಅವರು ರಂಗಿ ಗೀತೆಗಳನ್ನ ಹಾಕೊಳ್ರಲ್ರಿ ಈಗ.
0: ನೀವೀಗ ಯಾವ ಕಾರ್ಯಕ್ರಮಕ್ಕೆ ಕರೆ ಮಾಡಿರಿ? ದಿವ್ಯಾಂಗದ ರಂಗ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದು.
2: ನಮ್ಮ ಅದ್ದವ್ರ ದಿವಂಗತ ಅದವ್ರಿ.
0: ದಿವಂಗತ ಅಂತಲ್ಲ, ಇದು ದಿವ್ಯಾಂಗ ತರಂಗ ಅಂದ್ರ ನಮ್ಮ ದೇಹದೊಳಗ ತೊಂದರೆ ಇರ್ತದ. ಯಾವ್ದಾದ್ರು ಕಣ್ಣಿನ ತೊಂದರೆ, ಕಾಲಿನ ತೊಂದರೆ, ಇಂಥ ನಮ್ಮ ಸ್ನೇಹಿತರ ಜೊತೆ ಮಾತಾಡೋದು. ಅವರು ಯಾವ ರೀತಿ ಕಷ್ಟ, ತಮ್ಗಿಂತ ಇದ್ರೂ ಯಾವ ರೀತಿ ಜೀವನ ಮಾಡ್ತಾರ ಅಂಥೇಳಿ ಅದನ್ನು ಸ್ಫೂರ್ತಿ ತಗೊಂಡು ಜನ ಬೇರೆ ಬೇರೆನ ಕಲೀಲಿ ಅಂಥೇಳಿ ಇದು ದಿವ್ಯಾಂಗ ತರಂಗ ಕಾರ್ಯಕ್ರಮ. ಕರೆ ಮಾಡಿದ ಧನ್ಯವಾದ. ನಮಸ್ಕಾರ.

0: ಕೇಳುಗರು, ಇದುವರೆಗೆ ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕರೆ ಮಾಡಿರೋ ನಮ್ಮ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 968-680-310. Fortis Hospital, Cunningham Road. With you for life.
3: Mysore Sandal.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕೇಳಿ ಮೊಹಸಿನ್ ಖಾನ್ ಅವರ ಸಿತಾರ್ ವಾದನದಲ್ಲಿ ರಾಗ್ ರಾಮ್ಕಲಿ, ಆಲಾಪ್ ಜೋಡ್ ವಿಲಂಬಿತ್ ಮತ್ತು ಧೃತ್ ತೀನ್ ತಾಲ್. ಇವರಿಗೆ ತಬಲಾ ಸಾಥ್ ನೀಡಿದ್ದಾರೆ ಪಂಡಿತ್ ಸಾತಲಿಂಗಪ್ಪ ದೇಸಾಯಿ ಕಲ್ಲೂರ್. ಕೇಳಿ ರಾಗ್ ರಾಮ್ಕಲಿ.

ಆಕಾಶವಾಣಿ ಧಾರವಾಡ ಕೇಳುಗರೆ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 1,025 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತಿದೆ. ಮಾರ್ಚ್ 2027 ವೇಳೆಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಪ್ರಗತಿ ಪಥ ಯೋಜನೆಯಡಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 30 ಕಿಲೋಮೀಟರ್ಗಳಂತೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಭಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿತ ಕಲಬುರಗಿ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ನಾಡಿನಾದ್ಯಂತ ಒಟ್ಟು 7,110 ಕಿಲೋಮೀಟರ್ ಹಳ್ಳಿ ರಸ್ತೆ ಸುಧಾರಣೆಗೆ ADB ಬ್ಯಾಂಕ್ನಿಂದ 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ವಿಜಯಪುರ ನಗರಕ್ಕೆ ಸಂಪರ್ಕ ಕಲ್ಪಿಸುವ 957,09,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ರಾಷ್ಟ್ರೀಯ ಹೆದ್ದಾರಿ 2027 ಮಾರ್ಚ್ ತಿಂಗಳಲ್ಲಿ ಪೂರ್ಣಗೊಂಡು ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದು ಲೋಕಸಭಾ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ನಿರ್ಮಾಣ ಹಂತದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಕುರಿತು ಅಭಿಯಂತರರ ಜೊತೆ ಮಾತುಕತೆ ನಡೆಸಿ ಮಾಹಿತಿ ಪಡೆದ ಸಂಸದರು, ಮಹಾರಾಷ್ಟ್ರದ ಮುರುಮ್ನಿಂದ ವಿಜಯಪುರದ ನೇತಾಜಿ ವೃತ್ತದವರೆಗಿನ 65% ರಸ್ತೆ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ರೈತರ ಕಲ್ಯಾಣಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ. 2025 ಸಾಲಿನ ಮುಂಗಾರು ಹಂಗಾಮಿನ ಅತಿವೃಷ್ಟಿಯಲ್ಲಿ ಕಲಬುರಗಿ ರೈತರ ಬೆಳೆಹಾನಿಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 585,72,00,000 ರೂಪಾಯಿ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಇದುವರೆಗೂ 243,44,00,000 ರೂಪಾಯಿ ಪರಿಹಾರ ಬಿಡುಗಡೆಯಾಗಿದೆ ಎಂದು ತಿಳಿಸಿದ್ದಾರೆ. ಬಾಕಿ ಇರುವ ವಿಮಾ ಪರಿಹಾರವನ್ನು ಶೀಘ್ರದಲ್ಲೇ ರೈತರ ಕೈ ಸೇರುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಮಹಾರಾಷ್ಟ್ರದಲ್ಲಿ ಅಡಿಕೆ ಸಾಗಣೆ ವಾಹನಗಳನ್ನು ತಡೆದಿರುವುದರಿಂದ ಲಕ್ಷಾಂತರ ಅಡಿಕೆ ಬೆಳೆಗಾರರು, ಸಹಕಾರಿ ಸಂಸ್ಥೆಗಳು ಹಾಗೂ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕುರಿತು ಹೊಸದಿಲ್ಲಿಯಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಮಾತುಕತೆ ನಡೆಸಲಾಗಿದ್ದು, ಮುಖ್ಯಮಂತ್ರಿಯವರು ಅಡಿಕೆ ಸಾಗಣೆಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿರುವುದಾಗಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಭೆಯಲ್ಲಿ ಶಾಸಕ ಅರಗ ಜ್ಞಾನೇಂದ್ರ, ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬಿವೈ ರಾಕ್ರ ದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಬೇಕು.

ಪ್ರದೇಶಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಬೇಕು, ನಾಶನಷ್ಟದ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯ ತಾಯಿ ಮತ್ತು ಮಕ್ಕಳ ಆರೋಗ್ಯ ವಿಭಾಗಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಲ್ಲ ರಮೇಶ್ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗರ್ಭಿಣಿಯರು, ಬಾಣಂತಿಯರು ಮತ್ತು ನವಜಾತ ಶಿಶುಗಳ ಆರೈಕೆ ಹಾಗೂ ಆರೋಗ್ಯದ ಕುರಿತು ವೈದ್ಯರಿಂದ ಮಾಹಿತಿ ಪಡೆದ ಅವರು, ತಾಯಂದಿರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಸೂಚಿಸಿದರು. ದಾವಣಗೆರೆ ಜಿಲ್ಲಾ ನ್ಯಾಯಾಲಯದ ಸಂಕೀರ್ಣದ ನೂತನ ಕಟ್ಟಡ ಕುಂದುವಾಡ ಬಳಿ ನಿರ್ಮಾಣಗೊಳ್ಳುತ್ತಿದ್ದು, ಕಾಮಗಾರಿಯನ್ನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಪರಿಶೀಲಿಸಿದರು. ಹಾಸನದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಶ್ರೀ ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವ ಅಕ್ಟೋಬರ್ ತಿಂಗಳಲ್ಲಿ ನಡೆಯಲಿದೆ. ಭಕ್ತಾದಿಗಳಿಗೆ ಸುರಕ್ಷಿತ ಹಾಗೂ ಸುಗಮ ದರ್ಶನದ ವ್ಯವಸ್ಥೆ ಕಲ್ಪಿಸುವ ನಿಟ್ಟಿನಲ್ಲಿ ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರ ನಿಖರ ಸಂಖ್ಯೆ ದಾಖಲಿಸಲು ಆಧುನಿಕ ತಂತ್ರಜ್ಞಾನ ಬಳಸಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕವಾಗಿದೆ. ಯಾವುದೇ ಅರ್ಹ ಮತದಾರರ ಹಕ್ಕಿಗೆ ಧಕ್ಕೆಯಾಗುವುದಿಲ್ಲ ಎಂದು ಸಂಸದ ಗೋವಿಂದ ಎಂ ಕಾರಜೋಳ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ.
1: ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಉಡುಪಿ ಅಮ್ಮುಂಜೆಯ ಮಹಿಳಾ ವೇದಿಕೆ ನರ್ನಾಡು ಮದಗ ಇಲ್ಲಿನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.
2: ಬಾನುಲಿ ಕೇಳುಗರಿಗೆಲ್ಲ ಪ್ರೀತಿಪೂರ್ವಕ ನಮಸ್ಕಾರಗಳು. ಕೇಳುಗರೆ, ನಮ್ಮೀ ಕಾರ್ಯಕ್ರಮವನ್ನು ವಿಘ್ನ ವಿನಾಯಕನ ಸ್ತುತಿಯೊಂದಿಗೆ ಪ್ರಾರಂಭಿಸಲಿದ್ದೇವೆ. ಸ್ತುತಿಯುವವರು ಶ್ರೀಮತಿಯರಾದ ರೇಖಾ ಪ್ರಶಾಂತ್, ಸುಪ್ರಿತಾ ವಿ ಭಟ್, ಸುಜಾತಾ ಶೇಟ್.

0: ಹಿಂದಿನ ಶಾಂತಿಯುತ ಜೀವನವು ಇಂದು ವ್ಯಸ್ತ ಜೀವನವಾಗಿ ಬದಲಾದ ಬದಲಾವಣೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಶ್ರೀಮತಿ ಸವಿತಾ ಸುಧೀರ್.
1: ಒಂದನೊಂದು ಕಾಲದಲ್ಲಿ ನಾನು ಎದ್ದರೂ ಅದು ಅಮ್ಮನ ಪ್ರೀತಿಯ ಕರೆಯಿಂದಲೇ. ಆ ಕೆಂಪಾದ ಬಾನಂಗಳ ಹಕ್ಕಿಗಳ ಕಲರವದ ಕೂಗು ದಿನದ ಶುಭಾರಂಭಕ್ಕೆ ಸಂಗೀತ ನೀಡುತ್ತಿದ್ದವು. ಆಗ ಮನೆಯಂಗಳವೇ ಆಟದ ಮೈದಾನ. ಅಣ್ಣ ತಂಗಿ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದೆವು. ಸಣ್ಣ ಮನೆಯೊಳಗೆ ಹೃದಯದ ದೊಡ್ಡತನವಿತ್ತು. ನಗು ಇತ್ತು, ನೆಮ್ಮದಿ ಇತ್ತು, ಸಮಯ ಇತ್ತು. ಅಜ್ಜ ಅಜ್ಜಿಯ ಬುದ್ಧಿ ಮಾತು ಇತ್ತು. ಅಪ್ಪನ ತೋಳಿನಲ್ಲಿ ಭದ್ರತೆ ಇತ್ತು. ಅಮ್ಮನ ಅಪ್ಪುಗೆಯಲ್ಲಿ ಪ್ರೀತಿ ಇತ್ತು. ಅಂದಿನ ದಿನಗಳು ಶಾಂತಿಯಿಂದ ತುಂಬಿದ ದಿನಗಳಾಗಿದ್ದವು. ಆದರೆ ನಾವು ಇಂದು ಎಷ್ಟು ದೂರ ಬಂದು ಬಿಟ್ಟಿದ್ದೇವೆ! ಈ ಓಡಾಟದಲ್ಲಿ ನಿಜವಾದ ಬದುಕು ಎಲ್ಲಿ ಕಳೆದು ಹೋಗಿದೆ? ಅಂದು ಬಡತನವಿತ್ತು, ಆದರೆ ಸುಖದಿಂದ ಇದ್ದೆವು. ಈಗ ಎಲ್ಲಾ ಇದೆ, ಆದರೆ ನೆಮ್ಮದಿ ಇಲ್ಲ, ಸಮಯ ಇಲ್ಲ, ತಾಳ್ಮೆ ಇಲ್ಲ. ಬೆಳಿಗ್ಗೆ ಬೆದರಿಸಿ ಏಳಿಸುವ ಅಲರಾಮ್, ತಕ್ಷಣ ಓಡಾಟ ಶುರು. ಚಹಾ ಕೈಲಿ, ಮನಸ್ಸು ಎಲ್ಲೋ. ಸಮಯದ ಕೊರತೆಯಲ್ಲಿ ನಾವು ನಮ್ಮವರ ಜೊತೆ ಕೂಡ ಮಾತನಾಡದೆ ಕಾಲ ಕಳೆಯುತ್ತೇವೆ. ನಾವು ಎಲ್ಲಕ್ಕಿಂತ ಮೊದಲು ಕೆಲಸ, ಫೋನ್, ಟ್ಯೂಷನ್ ಇವುಗಳಿಗೆ ಮಹತ್ವ ನೀಡುತ್ತೇವೆ. ಆದರೆ ಮನಸ್ಸಿಗೆ ಹತ್ತಿರವಾದವರನ್ನು ಹಿಂದೆ ತಳ್ಳುತ್ತೇವೆ. ಸ್ನೇಹಿತರೆ, ಜೀವನದಲ್ಲಿ ಮಾಡುವ ಅತಿ ದೊಡ್ಡ ತಪ್ಪೇನೆಂದರೆ ಕಣ್ಮುಂದೆ ಇರುವ ಪ್ರೀತಿಯ ಸಂಬಂಧಗಳನ್ನು ಮರೆತು ಬಿಡುವುದು. ನಾವು ಈ ಓಡಾಟದ ನಡುವೆ ಕೆಲ ಹೊತ್ತಾದರೂ ನಿಲ್ಲಬೇಕು. ಮೊಬೈಲನ್ನು ಒಂದೆರಡು ಗಂಟೆ ಬದಿಗಿಡುವುದರಲ್ಲಿ ತಪ್ಪೇನಿಲ್ಲ. ನಮ್ಮವರಿಗೆ

0: ಮಕ್ಕಳೊಂದಿಗೆ ಸಮಯ ಕೊಡೋಣ, ಮಕ್ಕಳೊಂದಿಗೆ ನಗೋಣ, ಆಟವಾಡೋಣ, ಸಮಯ ಕಳೆಯೋಣ. ಆಗ ಅದು ಅವರಿಗೆ ನಾಳೆಯ ಸವಿನೆನಪುಗಳು. ಹಳೆಯ ದಿನಗಳು ಮತ್ತೆ ಬರುವುದಿಲ್ಲ, ಆದರೆ ಆ ಭಾವನೆಗಳನ್ನು ಮತ್ತೆ ಮರಳಿಸಬಹುದಲ್ಲ? ನಾವು ಜೀವನದಲ್ಲಿ ಬದಲಾವಣೆ ತರಬೇಕಾದರೆ ಕಾಲದ ಜೊತೆಗೆ ಓಡದೆ ಕಾಲದೊಂದಿಗೆ ನಡೆಯಬೇಕು. ಇದೇ ನಿಜವಾದ ಬದುಕು, ಇದೇ ಸಂತೋಷದ ಮೂಲ. ಮತ್ತೆ ಬದುಕೋಣ ಹೃದಯದೊಂದಿಗೆ, ಸ್ನೇಹದ ನಗೆಯೊಂದಿಗೆ, ನೆನಪಿನ ಬೆಳಕಿನೊಂದಿಗೆ.
1: ಸ್ವಸ್ಥ ಶರೀರಕ್ಕೆ ಶುದ್ಧ ಆಹಾರ ಎಷ್ಟು ಮುಖ್ಯವೋ, ವ್ಯಾಯಾಮ ಮತ್ತು ಚಟುವಟಿಕೆಯಿಂದ ಇರುವುದು ಅಷ್ಟೇ ಮುಖ್ಯ. ಆರೋಗ್ಯಕರ ಜೀವನಕ್ಕೆ ಕ್ರೀಡೆ ಮತ್ತು ವ್ಯಾಯಾಮದ ಅನಿವಾರ್ಯತೆಯ ಕುರಿತು ಮಾತನಾಡಲಿದ್ದಾರೆ ಶ್ರೀಮತಿ ಪೂರ್ಣಿಮಾ.
2: ಯೋಗ ಮತ್ತು ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಪ್ರಯೋಜನಕಾರಿ. ಯೋಗವು ಒತ್ತಡವನ್ನು ಕಡಿಮೆ ಮಾಡಲು, ಚಲನಶೀಲತೆಯನ್ನು ಹೆಚ್ಚಿಸಲು ಮತ್ತು ಏಕಾಗ್ರತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಕ್ರೀಡೆಗಳು ದೈಹಿಕ ಫಿಟ್ನೆಸ್ ಅನ್ನು ಸುಧಾರಿಸುತ್ತದೆ, ತಂಡದ ಕೆಲಸವನ್ನು ಬೆಳೆಸುತ್ತದೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ. ಯೋಗವು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಮಾನಸಿಕ ಯೋಗಕ್ಷೇಮದ ಸುಧಾರಣೆಗೆ ಸಹಕರಿಸುತ್ತದೆ. ಕ್ರೀಡೆಯು ಸಾಮಾಜಿಕ ಕೌಶಲ್ಯ, ನಾಯಕತ್ವ ಗುಣ, ಶಿಸ್ತು ಮತ್ತು ಆತ್ಮವಿಶ್ವಾಸ ಬೆಳೆಸಲು ಸಹಾಯ ಮಾಡುತ್ತದೆ. ಯೋಗ ಮತ್ತು ಕ್ರೀಡೆಗಳನ್ನು ಒಟ್ಟಿಗೆ ಅಭ್ಯಾಸ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು. ಯೋಗವು ಕ್ರೀಡೆಯೊಂದಿಗೆ ಸಂಯೋಜಿತವಾಗಿ ಸ್ನಾಯುಗಳ ಬಲ ಮತ್ತು ನಮ್ಯತೆಯನ್ನು ಸುಧಾರಿಸುತ್ತದೆ, ಗಾಯಗಳನ್ನು ತಡೆಯುತ್ತದೆ ಮತ್ತು ಕ್ರೀಡಾಪಟುಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಕ್ರೀಡೆ ಎಂಬುದು ಒಂದು ಸ್ಪರ್ಧಾತ್ಮಕ ಜಗತ್ತು. ಇಲ್ಲಿ ಆಟಗಾರನೊಬ್ಬ ತನ್ನ ನಿಜವಾದ ಆಟವನ್ನೇ ದೀರ್ಘಕಾಲ ಉಳಿಸುವತ್ತ ಚಿತ್ತ ಹರಿಸುತ್ತಾನೆ. ಆದರೆ ಅದು ಅಷ್ಟು ಸುಲಭವಲ್ಲ. ಮೈದಾನದಲ್ಲಿ ಗಾಯದ ಸಮಸ್ಯೆ ಎದುರಿಸುತ್ತಾನೆ, ಮೈದಾನದ ಹೊರತಾಗಿ ಮಾನಸಿಕ ಖಿನ್ನತೆಯಲ್ಲಿ ಹೋರಾಡುತ್ತಾನೆ. ಇದೆಲ್ಲದರ ಪರಿಹಾರಕ್ಕೂ ಯೋಗ ಸಹಕಾರಿಯಾಗುತ್ತದೆ. ಆರೋಗ್ಯಕರ ಜೀವನವನ್ನು ನಡೆಸಲು ದೈಹಿಕ ಸದೃಢತೆಯು ಅತ್ಯಂತ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಕ್ರೀಡೆಗಳು ಮಕ್ಕಳಲ್ಲಿ ಶಿಸ್ತು, ಆತ್ಮವಿಶ್ವಾಸ, ತಂಡ ಮನೋಭಾವ, ಸ್ವಾಭಿಮಾನ, ಹೆಮ್ಮೆ ಮತ್ತು ಸಾಧನೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಯೋಗವು ಮಕ್ಕಳು ತಮ್ಮೊಳಗಿನ ಸೌಂದರ್ಯ ಮತ್ತು ಬೆಳಕನ್ನು ನೋಡಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ಅವರು ತಮ್ಮ ದೇಹದೊಂದಿಗೆ ಹೆಚ್ಚು ಆರಾಮದಾಯಕವಾಗಲು ಅನುವು ಮಾಡಿಕೊಡುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ಜೀವನ ಶೈಲಿಯಲ್ಲಿ ಯೋಗ ಮತ್ತು ಕ್ರೀಡೆಗಳ ಅಭ್ಯಾಸವನ್ನು ಮೈಗೂಡಿಸಿಕೊಂಡರೆ ಉತ್ತಮವಾದ ಆರೋಗ್ಯಕರವಾದ ಜೀವನವನ್ನು ನಾವು ಸಾಗಿಸಬಹುದು.
1: ಹೋ, ನಮ್ಮ ವನಿತೆಯರು ಮಾತುಕತೆಯಲ್ಲಿ ತೊಡಗಿದ್ದಾರೆ. ಅವರೇನು ಮಾತನಾಡ್ತಾ ಇದ್ದಾರೆ ಕೇಳೋಣ. ಕೇಳುಗ್ರೆ ಬನ್ನಿ.
3: ಹಾಯ್ ಫ್ರೆಂಡ್ಸ್, ಎಲ್ರು ಬಂದ್ರಲ್ಲ? ಓ, ಸೋನಕ್ಕ ಏನು ಇನ್ನು ಬರ್ಲೇ ಇಲ್ಲ? ಅವರಿಗೆ ನಾಟಕ ಶುರುವಾಗುವ ಸರಿಯಾದ ಸಮಯ ಹೇಳಿದ್ರಲ್ಲ ತಕ್ಕ.
4: ಹಾ ಹೌದು ಹೌದು, ಹೇಳಿದ್ದೇನೆ, ಬರಬಹುದು ಇಷ್ಟರಲ್ಲಿ. ಓ ಅಗೋ ಬಂದ್ರಲ್ಲ.
5: ಓ, ಎಲ್ರು ಬಂದಾಯ್ತು, ನನ್ನಿಂದ ಲೇಟ್ ಆಯ್ತು ಅಂತ ಅನ್ಸುತ್ತೆ. ಏನ್ ಮಾಡುದು ಹೇಳಿ, ಈ ಮನೆ, ಸಂಸಾರ, ಗಂಡ, ಮಕ್ಕಳು, ಹೀಗೆ ಕೆಲಸಗಳು ಮುಗಿಯುವುದೇ ಇಲ್ಲ. ನಮ್ಮ ಹೆಂಗಸರ ಗೋಳು, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು, ಸಾರಿ.
6: ಅಯ್ಯೋ ಸಾರಿ ಬೇಡಪ್ಪ, ನಾವು ನೀವು ಹಾಗೇನೆ ಅಲ್ವಾ, ಮನೆಯ ಕೆಲಸ ಮುಗೀತು ಅಂತ ಉಂಟಾ?
7: ಈ ಕೆಲಸದ ಮಗು ನಾವು ಬಿಡುವು ಮಾಡಿಕೊಂಡು ಈ ಒಂದು ನಾಟಕ ನೋಡಲೇಬೇಕು ಅಂತ ಹೊರಟಿದೇವಲ್ಲ, ಅದು ವಿಶೇಷ.
8: ಹೌದು ಲೀಲಕ್ಕ, ಕೆಲಸ ಅಂತಾನೆ ಇದ್ರೆ ಕೆಲಸ ಮುಗಿಯುವುದೇ ಇಲ್ಲ. ನಾವು ಮಹಿಳೆಯರು ನಮ್ಮ ಖುಷಿಗೆ, ನಮ್ಮ ಆರೋಗ್ಯಕ್ಕೆ, ನಮ್ಮ ನೆಮ್ಮದಿಗೆ ಸ್ವಲ್ಪ ಸಮಯ ಮಾಡಿಕೊಳ್ಳಲೇಬೇಕು ನೋಡಿ.
9: ನಾವು ಇಲ್ಲೇ ಮಾತಾಡ್ತಾ ಕುಳಿತ್ರೆ ಅಲ್ಲಿ ನಾಟಕ ಮುಗಿತದೆ, ಸರಿ ನಾವೇ ಹೊರಡೋಣ.
1: ನಾಟಕ ನೋಡಿ ಹಿಂತಿರುಗಿ ಬರುವಾಗ,
0: ವಿದ್ಯಕ್ಕ ಇಂಥ ಒಳ್ಳೆ ನಾಟಕ ನೋಡದೆ ಹೋಗಿದ್ರೆ ನಾವು ಪಶ್ಚಾತ್ತಾಪ ಪಡಬೇಕಿತ್ತು, ಎಷ್ಟು ಅರ್ಥಪೂರ್ಣವಾದ ನಾಟಕ, ಎಲ್ಲ ತುಂಬಾ ಖುಷಿಯಾಯ್ತು.
3: ಹೌದು ಹೌದು, ವಿದ್ಯಕ್ಕನಿಗೆ ಒಂದು ಧನ್ಯವಾದ ಹೇಳಲೇಬೇಕು, ಅವರು ಹೇಳದೆ ಹೋಗಿದ್ರೆ ಈ ನಾಟಕದ ಬಗ್ಗೆ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ.
10: ಹೌದು, ನಾಟಕ ತುಂಬಾ ಚೆನ್ನಾಗಿತ್ತು. ಆ ನಾಟಕದಲ್ಲಿ ಹುಡುಗ ರಾಮು ಅಷ್ಟು ಚಿಕ್ಕವನಾದ್ರು ಮನೆಯ ಹಿರಿಯವರಿಗೆ, ಶಿಕ್ಷಕರಿಗೆ, ನೆರೆಕೆರೆಯವರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದಲ್ವಾ.
11: ನಮ್ಮ ಮನೆಯ ಮಕ್ಕಳಿಗೆ ಅವಾಗ ಈ ರೀತಿಯ ಬುದ್ಧಿ ಬರ್ತದೋ ದೇವರಿಗೇ ಗೊತ್ತು.
3: ಅಷ್ಟೇ ಅಲ್ಲ, ಆ ಮಕ್ಕಳು ಬೇರೆಯವರಿಗೆ ಕಷ್ಟ ಆದಾಗ, ಅವರಿಗೆ ಸಮಸ್ಯೆ ಬಂದಾಗ ಎಲ್ಲರೂ ಸೇರ್ಕೊಂಡು ಹೇಗೆ ಸಹಾಯ ಮಾಡಿದ್ರು ನೋಡಿ.
4: ಅಲ್ಲ, ಆ ರಸ್ತೆಯಲ್ಲಾದ ಅಪಘಾತ ನೋಡಿ ಆ ಮಕ್ಕಳು ಎಷ್ಟು ಬೇಗ ಕಾರ್ಯಪ್ರವೃತ್ತರಾದರು. ತಮ್ಮ ಹಂತದಲ್ಲಿ ಎಷ್ಟು ಸಹಾಯ ಮಾಡಲು ಸಾಧ್ಯವಾಗುತ್ತದೆಯೋ ಅದನ್ನು ಪ್ರಾಮಾಣಿಕರಾಗಿ ಮಾಡಿದ್ರು.
5: ಹೌದು, ಅದೇ ಬೇರೆ ಮಕ್ಕಳಾಗಿದ್ದರೆ ಮೊಬೈಲ್ನಲ್ಲಿ ವಿಡಿಯೋ ಮಾಡುತ್ತಾ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗೆ ಯಾರು ಫಸ್ಟ್ ಅಪ್ಲೋಡ್ ಮಾಡ್ತಾರಂತ ನೋಡ್ತಿದ್ರು. ಆದ್ರೆ ಆ ಮಕ್ಕಳು ಅವರಲ್ಲಿರುವ ಮೊಬೈಲ್ ಅನ್ನು

0: ಎಷ್ಟು ಒಳ್ಳೆ ಕೆಲಸಕ್ಕೆ ಬಳಸಿದ್ರು ನೋಡಿ, ಆಂಬ್ಯುಲೆನ್ಸ್ಗೆ, ಪೊಲೀಸರಿಗೆ ಮತ್ತು ಗಾಯಾಳುಗಳ ಮನೆಯವರಿಗೆ ಕರೆ ಮಾಡಲು ಹೇಗೆ ಉಪಯೋಗಿಸಿಕೊಂಡ್ರು ನೋಡಿ.
1: ನೋಡಿದ್ರ, ಮೊಬೈಲ್ ಇಂದ ಕೇವಲ ತೊಂದರೆಗಳು ಮಾತ್ರವಲ್ಲ, ಅದೆಷ್ಟೋ ಪ್ರಯೋಜನಗಳು ಕೂಡ ಇವೆ. ಆದರೆ ಅದನ್ನು ನಾವು ಹೇಗೆ, ಯಾವುದಕ್ಕೆ, ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸುತ್ತೇವೆ ಎನ್ನುವುದೇ ಮುಖ್ಯ ಅಷ್ಟೆ.
2: ನಿಜವಾಗಿಯೂ ಸಮಾಜದ ಕಣ್ಣು ತೆರೆಸುವಂತಿತ್ತು, ಭಾವನಾತ್ಮಕವಾಗಿತ್ತು. ನಾಟಕ ನೋಡಿ ನಾನಂತೂ ಬಾವುಕಳಾದೆ.
3: ನೀವು ನಾವು ಭಾವುಕರಾದದ್ದು ನಿಜ, ಆದರೆ ನಮ್ಮ ಮನೆ ಮಕ್ಕಳಿಗೆ ಭಾವನೆಗೇ ಇಲ್ವಲ್ಲ, ಅದೇ ಬೇಸರ.
4: ಬೇರೆಯವರ ಮನೆ ಕಷ್ಟ ಬಿಡಿ, ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಮನೆಯ ಸದಸ್ಯರಿಗೆ ಕಷ್ಟ ಬಂದರೆ ಈ ಮಕ್ಕಳು ಸಮಸ್ಯೆನೇ ಅಲ್ಲ ಅಂದುಕೊಂಡು ಬಿಡ್ತಾರೆ.
5: ಈಗಿನ ಕಾಲದ ಮಕ್ಕಳಿಗೆ ಹುಟ್ಟು ಸಾವು ನೋವು ಸೋವುಲು ಗೆಲುವು ಎಲ್ಲ ಒಂದೇ ಆಗಿಬಿಟ್ಟಿದೆ. ಒಬ್ಬರ ನೋವಿನಲ್ಲಿ ಹೇಗೆ ಸ್ಪಂದಿಸಬೇಕು ಅನ್ನೋದು ತಿಳಿದಿಲ್ಲ. ಕೇಳಲು ತಾಳ್ಮೆ ಇಲ್ಲ, ಮನಸ್ಸಿಲ್ಲ, ಹೃದಯವೇ ಇಲ್ಲದಂತೆ ನಡೆದುಕೊಳ್ತಾರೆ.
6: ಕಾಲ ಬದಲಾಯಿತು, ನಾವು ಬದಲಾದು, ದೇವರಿಗೆ ಗೊತ್ತು.
7: ನಾವು ಅಪ್ಪ ಅಮ್ಮ ಆದದಕ್ಕೆ ಸಾಕುವುದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ನಮ್ ಕಷ್ಟ ಅವರಿಗೇನ್ ಗೊತ್ತು? ನಾವು ಹಾಗೆ ಬಿಡಿ.

0: ಹೇಗೆ ಸ್ಪಂದಿಸಬೇಕು ಅನ್ನೋದು ತಿಳಿದಿಲ್ಲ. ಕೇಳಲು ತಾಳ್ಮೆ ಇಲ್ಲ, ಮನಸ್ಸಿಲ್ಲ, ಹೃದಯವೇ ಇಲ್ಲದಂತೆ ನಡೆದುಕೊಳ್ತಾರೆ.
1: ಕಾಲ ಬದಲಾಯಿತು, ನಾವು ಬದಲಾದು, ದೇವರಿಗೆ ಗೊತ್ತು.
2: ನಾವು ಅಪ್ಪ ಅಮ್ಮ ಆದದಕ್ಕೆ ಸಾಕುವುದು ನಿಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ನಮ್ ಕಷ್ಟ ಅವರಿಗೇನ್ ಗೊತ್ತು? ನಾವು ಹಾಗೆ ಬಿಡಿ, ಎಷ್ಟೇ ಕಷ್ಟ ಆದ್ರೂ ಮಕ್ಕಳಿಗೆ ಹೇಳೋದೇ ಇಲ್ಲ, ನಮ್ಮ ಹಾಗೆ ಅವರು ಕಷ್ಟ ಪಡೋದು ಬೇಡ ಅಂತ.
3: ಅವರಿಗೆ ನಮ್ಮ ಕರ್ತವ್ಯದ ಬಗ್ಗೆ ಮಾತ್ರ ಗೊತ್ತು, ಅವರ ಜವಾಬ್ದಾರಿಗಳ ಬಗ್ಗೆ ಗೊತ್ತೇ ಇಲ್ಲ.
4: ಇದಂತೂ ಸತ್ಯವಾದ ಮಾತು ನೋಡಿ. ಮೊನ್ನೆ ನನ್ನ ಮಗನ ಶಾಲೆಯಲ್ಲಿ ಟೀಚರ್ ನನ್ನನ್ನು ಬರ್ಲಿಕ್ಕೆ ಹೇಳಿದ್ದಲ್ಲ.
5: ಹೌದಾ? ಏನು ಟೀಚರ್ ಕರೆಯೋಲೆ ಕೊಟ್ಟದ್ದು? ಮಗನ ಶೌರ್ಯ ಸಾಹಸವನ್ನು ಕೊಂಡಾಡ್ಲಿಕ್ಕೆ ಇರ್ಬೇಕಲ್ಲ.
4: ಹೌದಪ್ಪ, ನನ್ನ ಮಗನಿಗೆ ಶೌರ್ಯ ಪ್ರಶಸ್ತಿ ಸಿಕ್ಕಿದ್ದಲ್ಲ, ಅದಕ್ಕೆ ಮೆರವಣಿಗೆಯಲ್ಲಿ ಅವನ ಹತ್ರ ಕುಳಿತುಕೊಳ್ಳಿಕ್ಕೆ ಕರೆದದ್ದು.
5: ಹಾಗೆ ಕೇಳಿದಕ್ಕೆ ಬೇಜಾರಾಗಬೇಡಿ ರೂಪಕ್ಕ.
0: ಹೌದು, ಏನು ಹೇಳಿದ್ರು ಟೀಚರ್?
4: ಅಯ್ಯೋ, ಮಾಡೋದಿಲ್ಲ, ಕೇಳುದಿಲ್ಲ, ಹೇಳುದಿಲ್ಲ, ಶಿಸ್ತಿಲ್ಲ, ಗೌರವವಿಲ್ಲ, ಭಾವನೆ ಇಲ್ಲ, ಓದೋದ್ರಲ್ಲಿ ಮೊದ್ಲೇ ಇಲ್ಲ, ಹೀಗೆ ಇಲ್ಲ ಇಲ್ಲಗಳ ಪಟ್ಟಿಗಳೇ ಕೊಟ್ರು. ಇಷ್ಟೆಲ್ಲ ನನ್ನ ಎದುರಿಗೆ ಟೀಚರ್ ಹೇಳ್ತಾ ಇದ್ರು, ಅವನು ಕಲ್ಲು ಬಂಡೆ ಹಾಗೇ ನಿಂತಿದ್ದ. ನನ್ನನ್ನೊಮ್ಮೆ ಟೀಚರ್ನೊಮ್ಮೆ, ಟೀಚರ್ನೊಮ್ಮೆ ನನ್ನನ್ನೊಮ್ಮೆ ನೋಡ್ತಾ ನಿಂತಿದ್ದ.
3: ಬದಲಾಗಲಿಕ್ಕೆ ನಮಗೆ ಆಗ್ತದಾ ನೋಡ್ಬೇಕಷ್ಟೇ, ಅವರು ಬದಲಾಗುವುದು ಕಷ್ಟವೇ.
4: ನನ್ನ ಮಗನ ಕತೆ ಬಿಡಿ, ಇನ್ನು ಓದಿನಲ್ಲಿ ಹುಷಾರಿರುವ ಮಕ್ಕಳ ಪೋಷಕರನ್ನು ಕರೆಸಿದ್ರು.
0: ಹೌದು, ಆದ್ರೆ ಹುಷಾರಿರುವ ಮಕ್ಕಳ ಪೋಷಕರು ಯಾಕೆ?
4: ಅವರ ಕತೆ ಬೇರೆನೆ. ಮಕ್ಕಳಿಗೆ ಪುಸ್ತಕದ ಬದನೆಕಾಯಿ ಬಿಟ್ಟರೆ ಬೇರೇನು ಗೊತ್ತಿಲ್ಲಂತೆ.
5: ಈ ಮಕ್ಕಳ ಪೋಷಕರು ಕೇವಲ ಮಾರ್ಕಿನ ಹಿಂದೆ ಬಿದ್ದಿದ್ದಾರೆ. ಅವರಿಗೆ ಮಕ್ಕಳಲ್ಲಿ ನೂರಕ್ಕೆ ನೂರು ಅಂಕ ತೆಗೆಸುವುದೇ ಮುಖ್ಯ ಗುರಿಯಾಗಿರುತ್ತದೆ. ಸಾಮಾಜಿಕ ಧ್ಯಾನ, ಜೀವನ ಕೌಶಲ್ಯಗಳ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುತ್ತಾರೆ ಹೇಳಿ?
0: ಆದ್ರೆ ಬದುಕಲಿಕ್ಕೆ ಅದೇ ಮುಖ್ಯ ಅಲ್ವಾ?
6: ಮತ್ತೆ ಅದೇ ಅಲ್ವಾ ಸರಿಯಾಗಿ ಬದುಕುವುದು ಹೇಗೆ ಅಂತ ಗೊತ್ತಿಲ್ಲದೆ ಈಗಿನ ಯುವ ಜನತೆ ಆತ್ಮಹತ್ಯೆಗಳಿಗೆ ಶರಣಾಗುವುದು?
2: ಸಾಮಾಜಿಕ ಜ್ಞಾನ ಎಂದಾಗ ನೆನಪಾಯ್ತು ನೋಡಿ, ಮೊನ್ನೆ ಒಂದ್ ಮಗು ಶಾಲೆಯಲ್ಲಿ ಒಂದು ಪ್ರಶ್ನೆ ಕೇಳಿದಂತೆ, ನಿಂಬೆ ಹಣ್ಣು ಭೂಮಿಯ ಅಡಿ ಬೆಳೆಯುವುದಾ ಅಥವಾ ಮೇಲೆ ಬೆಳೆಯುವುದಾ ಅಂತ.
3: ಅಯ್ಯೋ ಭಗವಂತ, ಇಂಥ ಮಕ್ಕಳು ಮುಂದೆ ಏನಾಗ್ತಾರೋ.
4: ನಮ್ ಕಾಲದಲ್ಲಿ ನಾವು ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲಾ ಕೆಲಸ ಮಾಡಿ ಶಾಲೆಗೆ ಹೋಗ್ಬೇಕಿತ್ತು. ಕೆಲಸ ಮುಗಿದ್ರೆ ಮಾತ್ರ ಶಾಲೆಗೆ ಕಳಿಸ್ತಾ ಇದ್ರು.
5: ನಮಗಂತೂ ಕೃಷಿ ಕೆಲಸ ಮಾಡಿದರೆ ಮಾತ್ರ ಹೊಟ್ಟೆಗೆ ಊಟ, ಇಲ್ಲವಾದರೆ ಶಾಲೆನೂ ಇಲ್ಲ, ಊಟನೂ ಇಲ್ಲ.
7: ಮನೆ ಕೆಲಸ ಬಿಡಿ, ಶಾಲೆ ಕೆಲಸವನ್ನಾದರೂ ಸರಿಯಾಗಿ ಮಾಡಿಕೊಂಡು ಹೋದರೆ ಸಾಕು, ಅದು ಮಾಡಿಲ್ಲ ಅಲ್ಲವಾ?
8: ಕೆಲವು ಮನೆಗಳಲ್ಲಿ ಮಕ್ಕಳಿಗೆ ಶೂ, ಸಾಕ್ಸ್, ಬೆಲ್ಟ್, ಯೂನಿಫಾರ್ಮ್ ಎಲ್ಲದೂ ಮನೆಯವರೇ ಹಾಕ್ಬೇಕು. ಮಕ್ಕಳೊಂದು ಮೆಷಿನ್ ಆಗಿ ಬಿಟ್ಟಿದ್ದಾರೆ ಈಗ.
3: ಅಯ್ಯೋ, ನಮ್ಮ ಪಕ್ಕದ ಮನೆ ಹುಡುಗ ಈಗ ಹೈಸ್ಕೂಲ್, ಆದ್ರೂ ಅವನಿಗೆ ಅವನಮ್ಮನೇ ಊಟ ಮಾಡಿಸುವುದು.
0: ಅಯ್ಯೋ ಪಾಪ, ಆ ದೇವರು ಆ ಮಗುವಿನ ಎರಡೂ ಕೈ ಕಿತ್ಕೊಂಡದ್ದ? ಹುಟ್ಟುವಾಗ್ಲೇ ಅಂಕಲನ ಅಥವಾ ಮತ್ತೆ ಆದದ್ದ?
3: ಆದದ್ದು ಅಲ್ಲ, ಹೋದದ್ದು ಅಲ್ಲ, ದೇವರು ಕಿತ್ತುಕೊಂಡದ್ದೂ ಅಲ್ಲ.
4: ಮತ್ತೆ
3: ಅವನ ಎರಡೂ ಕೈಗಳನ್ನು ಮೊಬೈಲ್ ತೆಗೆದುಕೊಂಡದ್ದು. ಎರಡೂ ಕೈಗಳಲ್ಲಿ ಮೊಬೈಲ್ನಲ್ಲಿ ಆಟ ಆಡುತ್ತಿದ್ದರೆ ಊಟ ಅಮ್ಮನೇ ಮಾಡಿಸ್ಬೇಕಲ್ಲ.
4: ಓ ಹಾಗೆ, ತಾಯಿಗೆ ಮಗು ಬೇಕು, ಮಗುವಿಗೆ ಮೊಬೈಲ್ ಬೇಕು, ಎಂತ ವಿಪರ್ಯಾಸ.
0: ಆ ನಾಟಕದಲ್ಲಿದ್ದ ಮಕ್ಕಳು ಎಷ್ಟು ಧೈರ್ಯವಂತರು, ಸಂಸ್ಕಾರವಂತರು. ಆ ಮಕ್ಕಳ ವರ್ತನೆ ಸಮಾಜಕ್ಕೆ ಒಂದು ಮಾದರಿ ಅಲ್ವಾ?
6: ನಿಜವಾಗಿಯೂ ಹೌದು, ಇಂಥ ಮಕ್ಕಳು ನಮ್ಮ ಸಮಾಜದ ಆಸ್ತಿ.
9: ಓಹೋ, ಏನು ಎಲ್ಲ ಮಹಿಳಾ ಮಣಿಗಳು ಒಂದೇ ಕಡೆ ಸೇರಿ ಮೀಟಿಂಗ್ ಮಾಡಿದಾಗುಂಟು, ಏನ್ ವಿಷಯ?
0: ಓ ನಮಸ್ತೆ ಟೀಚರ್. ಏನಿಲ್ಲ, ಅದೇ ನಮ್ಮೂರಿಗೆ ಒಂದು ನಾಟಕ ಬಂದಿತ್ತಲ್ಲ, ಆ ನಾಟಕ ನೋಡಿ ಬಂದು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ.
9: ಓಹೋ, ಹೇಗಿತ್ತು ನಾಟಕ? ನಾನು ನಾಟಕ ನೋಡ್ದೆ, ನಿಮ್ಗೆ ಹೇಗನ್ನಿಸ್ತು?
6: ನೋಡ್ಲೇಬೇಕಾದ ನಾಟಕ. ಈಗಿನ ಮಕ್ಕಳಲ್ಲಿ ಇರಬೇಕಾದ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂತಿತ್ತು.
9: ಓ, ನೀವು ನಾಟಕ ನೋಡಿದ್ದು ತುಂಬಾ ಒಳ್ಳೆ ವಿಚಾರ, ಒಳ್ಳೆ ಕೆಲಸ ಮಾಡಿದ್ರಿ. ಆದ್ರೆ ಈ ನಾಟಕವನ್ನು ನಿಮ್ಮ ಮಕ್ಕಳಿಗೂ ತೋರಿಸಿ, ಬದ್ಲಾಗ್ಬೇಕಾದವರು ಅವ್ರು ತಾನೇ.
5: ಅಯ್ಯೋ ಬಿಡಿ ಟೀಚರ್, ಆ ಮಕ್ಕಳಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಸುಮ್ಮನೆ ಕೋಣನ ಮುಂದೆ ಕಿನ್ನರಿ ಬರೆಸದ ಹಾಗೆ ಇರ್ತದೆ.
9: ನೋಡಿ, ನೀವು ಇದೇ ತಪ್ಪು ಮಾಡುವುದು. ಮಕ್ಕಳು ಹಸಿ ಮಣ್ಣಿನ ಮುದ್ದೆ ಹಾಗೆ, ಅವರನ್ನ ನಾವು ಹೇಗೆ ರೂಪಿಸ್ತೇವೋ ಹಾಗೆ ಆಗ್ತಾರೆ. ಮಕ್ಕಳು ಕೇಳಿ ಕಲಿಯುವುದಕ್ಕಿಂತ ನೋಡಿ ಕಲಿಯುವುದೇ ಹೆಚ್ಚು. ನಾವು ನಮ್ಮ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಯರಿಗೆ, ಅತ್ತೆ ಮಾವಂದಿರಿಗೆ ಗೌರವ ಕೊಟ್ರೆ ಮನೆ ಮಕ್ಕಳು ಅದನ್ನ ನೋಡಿ ಇತರರನ್ನು ಖಂಡಿತ ಗೌರವಿಸ್ತಾರೆ.
3: ಹೌದು ಟೀಚರ್, ನಮ್ಮ ಪಕ್ಕದ ಮನೆಯವರು ಅವರ ಮಗನ ಮುಂದೆ ಅಪ್ಪ ಅಮ್ಮನ್ನ ಬೈದು ಆಶ್ರಮಕ್ಕೆ ಸೇರಿಸಿದ್ರು. ಈಗ ಅವರ ಮಗ ಬೆಳೆದು ದೊಡ್ಡವನಾಗಿದ್ದಾನೆ, ಅವನು ಮತ್ತು ಅವನ ಹೆಂಡತಿ ಸೇರಿ ಈಗ ಇವರ ಅನಾಥಾಶ್ರಮಕ್ಕೆ ಸೇರಿಸಲು ಪ್ಲಾನ್ ಮಾಡ್ತಾ ಇದ್ದಾರೆ.
9: ನೋಡಿದ್ರಾ, ನಾನ್ ಇದನ್ನೇ ಹೇಳುದು, ಮನೆಯೇ ಮೊದಲ ಪಾಠಶಾಲೆ. ನಾವು ನಮ್ಮ ಮನೆಯಲ್ಲಿ ನಮ್ಮ ಸಂಬಂಧಿಕರೊಂದಿಗೆ, ನೆರೆಕೆರೆಯವರೊಂದಿಗೆ ಒಳ್ಳೆಯ ಭಾವನೆಯೊಂದಿಗೆ ಇದ್ರೆ, ಕೂಡು ಕುಟುಂಬದ ಪ್ರೀತಿ ಮತ್ತು ಅನುಭವಗಳು ನಮ್ಮ ಮಕ್ಕಳಿಗೆ ಸಿಕ್ಕಿದ್ರೆ, ಅವರಿಗೂ ಸಂಬಂಧಗಳ

0: ಅನಿವಾರ್ಯತೆ ಹಾಗೂ ಅದರ ಪ್ರೀತಿ ಅರ್ಥ ಆಗ್ತದೆ. ಆಗತ ಭಾವನೆಗಳು ಹುಟ್ಟಿಕೊಳ್ಳುವುದು.
1: ಹೌದು ಟೀಚರ್, ಈ ಹಿಂದೆ ಇರುತ್ತಿದ್ದ ಕೂಡು ಕುಟುಂಬದ ಬೆಲೆ ನಮ್ಗೆ ಈಗ ಗೊತ್ತಾಗ್ತಾ ಇದೆ.
2: ಹೌದು ಹೌದು, ನಾವು ತಪ್ಪು ಮಾಡುತ್ತಿದ್ದೇವೆ. ನಮ್ಮ ಮಕ್ಕಳಿಗೆ ಶಾಲೆ, ಓದು, ಮಾರ್ಕ್ಸ್ ಅಂತ ಯಾರ ಮನೆಗೂ ಕಳಿಸದೆ, ಪೂಜೆ ಸಭೆ ಸಮಾರಂಭಗಳಿಗೂ ಜೊತೆಗೆ ಕರೆದುಕೊಂಡು ಹೋಗದೆ ದೊಡ್ಡ ತಪ್ಪು ಮಾಡುತ್ತಿದ್ದೇವೆ ಅಲ್ವಾ ಟೀಚರ್?
0: ಹಾ ಹಾ ಖಂಡ. ನೋಡಿ, ಕೇವಲ ಅಂಕ ಗಳಿಸುವುದು ಮಾತ್ರ ಜೀವನ ಅಲ್ಲ, ಜೀವನದ ಅರ್ಥ ಬೇರೆಯೇ ಇದೆ. ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಗಳಿಸಿದವರೆಲ್ಲ ಜೀವನದ ಪರೀಕ್ಷೆಯಲ್ಲಿ ಯಶಸ್ವಿಯಾಗುತ್ತಾರೆ ಎನ್ನುವುದಕ್ಕೆ ಯಾವುದೇ ಖಾತ್ರಿ ಇಲ್ಲ.
3: ಅದಕ್ಕೆ ಅಲ್ವಾ ಈಗಿನ ಮಕ್ಕಳು ಸಣ್ಣ ಕಷ್ಟ ಬಂದರೂ ಎದುರಿಸಲಾಗದೆ ಅನುಭವಿಸಲೂ ಆಗದೆ ಜೀವನದಲ್ಲಿ ವಿಫಲರಾಗುತ್ತಿದ್ದಾರಲ್ಲ.
0: ಹಾ ಹೌದು ನೋಡಿ, ಪೋಷಕರಾದ ನಾವು ನೀವು ವಿದ್ಯಾರ್ಥಿ ಜೀವನದಲ್ಲಿ ಪಟ್ಟ ಕಷ್ಟ, ಈಗ ನಾವು ಎದುರಿಸುತ್ತಿರುವ ಕಷ್ಟ, ನಮ್ಮ ಆರ್ಥಿಕ ಸಂಕಷ್ಟಗಳನ್ನು ಮಕ್ಕಳಲ್ಲಿ ಹೇಳಿಕೊಳ್ಳುವುದರಲ್ಲಿ ಏನು ತಪ್ಪಿಲ್ಲ. ಆಗತಾನೇ ಅವರಿಗೆ ನಮ್ಮ ಕಷ್ಟದ ಅರಿವಾಗುವುದು.
4: ಅಲ್ಲ ಟೀಚರ್, ನಮ್ಮ ಕಷ್ಟ ಕೇಳಿ ಮಕ್ಕಳು ಯಾಕೆ ಕಷ್ಟ ಪಡಬೇಕು ಹೇಳಿ?
0: ಹಾಗಲ್ಲ, ನಿಮ್ಮ ಕಷ್ಟಗಳು ತಿಳಿದ್ರೆ ಮಾತ್ರ ಅವರೂ ಸಹ ಕಷ್ಟಗಳನ್ನು ಎದುರಿಸಲು ಸಿದ್ಧರಾಗ್ತಾರೆ. ಇಲ್ಲವಾದ್ರೆ ಮುಂದೆ ಕಷ್ಟ ಬಂದಾಗ ಅವರ ಜೀವನ ನಾವಿಕನಿದ ದೋಣಿ ಅಂತಾಗ್ತದೆ.
5: ನಿಜವಾಗ್ಲೂ ನಮಗೆ ಇದೊಂದು ಪಾಠ. ನಾವು ನಮ್ಮ ಮಕ್ಕಳೊಂದಿಗೆ ಯಾವತ್ತೂ ಮುಕ್ತವಾಗಿ ಮಾತನಾಡಿದ್ದೇ ಇಲ್ಲ ನೋಡಿ.
0: ಹಾ ಹೌದು, ಹಾಗಾಗಿ ನಿಮ್ಮ ಪಂಚ ಹಾಗೂ ನಿಮ್ಮ ಮಕ್ಕಳ ಪ್ರಪಂಚ ಬೇರೆ ಬೇರೆ ಆಗಿ ಕಾಣ್ತದೆ. ನಿಮ್ಮ ಮಕ್ಕಳು ನಿಮ್ಮೊಂದಿಗೆ ಬೆರೆತಾಗ ಮಾತ್ರ ಗೌರವ ಮಾನವೀಯ ಮೌಲ್ಯಗಳು ಹುಟ್ಟಿಕೊಳ್ಳುವುದು. ಇಲ್ಲವಾದ್ರೆ ಮಕ್ಕಳು ಮೆಷಿನ್ಗಳಾಗ್ತಾರೆ.
1: ಹಾಗಾದ್ರೆ ನಾವು ನಮ್ಮ ಮಕ್ಕಳಿಗೆ ಆದರ್ಶವಾಗಿರ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅಲ್ವಾ ಟೀಚರ್?
0: ಖಂಡಿತವಾಗಿಯೂ. ನೋಡಿ, ಒಂದೊಮ್ಮೆ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳನ್ನ ಬೈದು ಹೊಡೆದು ಬುದ್ಧಿವಾದ ಹೇಳಿದ್ರೆ, ನೀವು ಮನೆಯಲ್ಲಿ ಶಿಕ್ಷಕರಿಗೆ ವಾಪಸ್ ಬೈಯುವ ಬದಲು ನೀನೇನು ತಪ್ಪನ್ನು ಮಾಡದೆ ಶಾಲೆಯಲ್ಲಿ ಶಿಕ್ಷಕರು ಕಾರಣವಿಲ್ಲದೆ ಯಾವ ವಿದ್ಯಾರ್ಥಿಯನ್ನು ದಂಡಿಸುವುದಿಲ್ಲ ಎಂದು ಮಕ್ಕಳಿಗೆ ಬುದ್ಧಿವಾದ ಹೇಳಿದ್ರೆ, ಖಂಡಿತವಾಗಿಯೂ ಆ ಮಕ್ಕಳು ಶಿಕ್ಷಕರನ್ನ ಗೌರವಿಸ್ತಾರೆ.
6: ನಾವು ಶಾಲೆಗೆ ಹೋಗುವಾಗ ಶಿಕ್ಷಕರು ಒಂದು ಪೆಟ್ಟು ಕೊಟ್ರೆ ನಮ್ಮ ಶಿಕ್ಷಕರು ಇನ್ನೆರಡು ಕೊಡಿ ಎಂದು ಶಿಕ್ಷಕರ ಪರವಹಿಸಿ ಮಾತಾಡ್ತಾ ಇದ್ರು.
1: ಹೌದು ಹೌದು, ಹಾಗಾಗಿ ನಾವು ಈಗಲೂ ನಮ್ಮ ಶಿಕ್ಷಕರಿಗೆ ಗೌರವ ಕೊಡ್ತೇವೆ.
7: ಈಗಿನ ಮಕ್ಕಳು ತುಂಬಾ ಸೂಕ್ಷ್ಮಮತಿ ಏನೆಲ್ಲ ಗ್ರಹಿಸುತ್ತಾರೋ ಅದನ್ನೇ ವಾಸ್ತವ ಎಂದು ತಿಳಿಯುತ್ತಾರೆ. ಇಂತಹ ಕಾಲ್ಪನಿಕ ಜೀವನದಿಂದ ದೂರವಿಡಲು ಮಕ್ಕಳೊಂದಿಗೆ ಹೆಚ್ಚು ಸಮಯ ನಾವು ಪೋಷಕರಾದ ನಾವು ಕಳೆಯಬೇಕು. ಮನೆಯಲ್ಲಿ ಮಕ್ಕಳನ್ನು ಒಂಟಿಯಾಗಿ ಬಿಡಬಾರದು. ಮಕ್ಕಳು ಸಣ್ಣ ಪುಟ್ಟ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ನೋಡಿಕೊಳ್ಳಬೇಕು. ಸಂಬಂಧಿಕರ ಹಾಗೂ ಸ್ನೇಹಿತರೊಡನೆ ಫೋನ್ ಮಾಡಿಯೋ ಇಲ್ಲ ಭೇಟಿ ಮಾಡಿಯೋ ಮಾತನಾಡುವಂತೆ ಹೇಳಬೇಕು. ಮಕ್ಕಳ ಎದುರು ಪೋಷಕರು ಜಗಳವಾಡಬಾರದು. ಜಂಕ್ ಫುಡ್ಗಳಿಂದ ದೂರವಿಟ್ಟು ಆರೋಗ್ಯಕರ ಆಹಾರದ ಅರಿವು ಮೂಡಿಸಬೇಕು. ಇನ್ನೊಬ್ಬರೊಂದಿಗೆ ಗೌರವ ಘನತೆಯಿಂದ ವರ್ತಿಸಿದರೆ ನಮಗೂ ಅದೇ ಗೌರವ ಸಿಗುತ್ತದೆ. ಅದನ್ನು ಅರ್ಥ ಮಾಡಿಕೊಳ್ಳಿ ಎಂದು ಮಕ್ಕಳಿಗೆ ತಿಳಿಸಬೇಕು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆಯಂತೆ ನಾವು ನಮ್ಮ ಮಕ್ಕಳು ಸಣ್ಣವರಿರುವಾಗಲೇ ಅವರನ್ನು ತಿದ್ದಿ ಬುದ್ಧಿ ಹೇಳಿದರೆ ಮುಂದೆ ಆಗುವ ಹಲವಾರು ಅನಾಹುತಗಳನ್ನು ತಪ್ಪಿಸಬಹುದು. ಅದೇ ರೀ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಪೋಷಕರಾದ ನಾವು ಮೊದಲು ಅವರಿಗೆ ತಿಳಿಸಬೇಕಾದ ವಿಷಯವೇನೆಂದರೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ಅವರು ತೊಡುವ ಉಡುಗೆಯು ಸಭ್ಯವಾಗಿರಬೇಕು. ನಾವು ತೊಡುವ ಉಡುಗೆಯು ನಮಗೆ ಗೌರವವನ್ನು ತರಬೇಕೇ ಹೊರತು ಇನ್ನೊಬ್ಬರು ಅದನ್ನು ನೋಡಿ ಆನಂದ ಪಡುವ ಹಾಗೆ ಇರಬಾರದು. ಇದನ್ನು ನಾವು ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೇಳಿದರೆ ತುಂಬಾ ಉತ್ತಮವಾಗಿರುತ್ತದೆ. ತಂದೆಯ ಪರಿಶ್ರಮ, ತಾಯಿಯಿಂದ ಸಂಸ್ಕಾರವನ್ನು ಕಲಿತ ಮಕ್ಕಳು ಮುಂದೆ ಸಮಾಜಕ್ಕೆ ಒಂದು ಒಳ್ಳೆಯ ಆಸ್ತಿಯಾಗುತ್ತಾರೆ. ಏನಂತೀರಾ ಟೀಚರ್?
0: ಖಂಡಿತವಾಗಿಯೂ, ನೀವೇನೆಲ್ಲ ಹೇಳಿದ್ರಿ ಅದೆಲ್ಲವೂ ಸತ್ಯ. ನಮ್ಮ ಮಕ್ಕಳಿಗೆ ನಾವೇ ಆದರ್ಶ ವ್ಯಕ್ತಿಗಳು. ದುಡ್ಡು, ಆಸ್ತಿ, ಸಂಪತ್ತು ಎಂಬ ಆಮಿಷಗಳ ಬೆನ್ನೇರಿ ನಮ್ಮ ಸ್ವಂತ ಮಕ್ಕಳೊಂದಿಗೆ ಸಮಯ ಕಳೆಯಲು ಆಗದೆ ಭಾವಿ ಭವಿಷ್ಯದ ಪ್ರಜೆಗಳನ್ನು ನಾವು ನಮ್ಮ ಮನೆಯಲ್ಲಿಯೇ ಹೊಸಕಿ ಹಾಕುವುದು ಬೇಡ. ಮನೆ, ಶಾಲೆ, ಸಮುದಾಯ ಎಲ್ಲರ ಸಹಕಾರದಿಂದ ಮಾತ್ರ ಸ್ವಸ್ಥ ಸಮಾಜದ ನಿರ್ಮಾಣ ಸಾಧ್ಯ. ಮಕ್ಕಳಿಗಾಗಿ ಆಸ್ತಿ ಮಾಡುವ ಬದಲು ಮಕ್ಕಳನ್ನೇ ಈ ಸಮಾಜದ ಆಸ್ತಿಯಾಗಿಸೋಣ.
8: ಇದೀಗ ಶ್ರೀಮತಿ ಸುಜಾತ ಇವರಿಂದ ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಡೆಂಗ್ಯೂ ಜ್ವರದ ಕುರಿತು ಆರೋಗ್ಯ ಮಾಹಿತಿ.
9: ಡೆಂಗು. ಇತ್ತೀಚಿನ ದಿನಗಳಲ್ಲಿ ಡೆಂಗು ಜ್ವರ ವ್ಯಾಪಕವಾಗಿ ಹರಡುತ್ತಿದೆ. ಡೆಂಗು ಜ್ವರವು ವೈರಸ್ನಿಂದ ಉಂಟಾಗುವ ಕಾಯಿಲೆಯಾಗಿದ್ದು ಸೋಂಕಿತ ಈಡಿಸ್ ಈಜಿಪ್ತಿ ಸೊಳ್ಳೆಗಳ ಕಡಿತದಿಂದ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನೋತ್ಪತ್ತಿ ಮಾಡುತ್ತವೆ ಮತ್ತು ಹಗಲಿನಲ್ಲೇ ಮನುಷ್ಯರನ್ನು ಕಚ್ಚುತ್ತವೆ. ಈ ಜ್ವರದ ಪ್ರಮುಖ ಲಕ್ಷಣಗಳು ಇದ್ದಕ್ಕಿದ್ದಂತೆ ಬರುವ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಬದಲ್ಲಿ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ನೋವು, ವಾಂತಿ ಅಥವಾ ಹೊಟ್ಟೆ ನೋವು, ಬಾಯಿ ಹಾಗೂ ವಸಡುಗಳಿಂದ ರಕ್ತಸ್ರಾವ

0: ಅವ ಹಾಗೂ ಚರ್ಮದ ಮೇಲೆ ಗಂದೆ ಕಾಣಿಸಿಕೊಳ್ಳುವುದು, ಶರೀರದಲ್ಲಿ ಬಲಹೀನತೆ ಇದರ ಪ್ರಮುಖ ಲಕ್ಷಣಗಳಾಗಿವೆ. ಡೆಂಗು ಜ್ವರಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದೆ ಹೋದರೂ ವೈದ್ಯರ ಸಲಹೆ ಖಂಡಿತವಾಗಿ ಬೇಕು. ವೈದ್ಯರು ಜ್ವರದ ತೀವ್ರತೆ ಮತ್ತು ಲಕ್ಷಣಗಳ ಆಧಾರದ ಮೇಲೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಈ ಜ್ವರದಿಂದ ಪೀಡಿತನಾದ ರೋಗಿಯು ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಸೇವನೆ ಮಾಡಬೇಕು. ಹಣ್ಣುಗಳಲ್ಲಿ ಪಪ್ಪಾಯ ಹಣ್ಣು, ದಾಳಿಂಬೆ, ಸೀಬೆ ಇತ್ಯಾದಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ವಿಶ್ರಾಂತಿ ಅಗತ್ಯ. ತೀವ್ರ ಲಕ್ಷಣ ಕಂಡುಬಂದರೆ ಆಸ್ಪತ್ರೆಗೆ ದಾಖಲು ಮಾಡುವುದು ಉತ್ತಮ. ಡೆಂಗು ಬಾರದಂತೆ ತಡೆಗಟ್ಟುವ ಕೆಲವು ವಿಧಾನಗಳು: ಮನೆ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು, ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಸ್ವಚ್ಛವಾದ ನೀರಿನಲ್ಲಿ ಸಹ ಸೊಳ್ಳೆ ಮೊಟ್ಟೆ ಇಡುತ್ತದೆ, ಹಾಗಾಗಿ ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು. ತಿನ್ನುವ ಆಹಾರ ಪದಾರ್ಥ ನೀರಿನ ಪಾತ್ರೆ ಮುಚ್ಚಿ ಇಡಬೇಕು. ಸೊಳ್ಳೆ ಪರದೆ ಬಳಸುವುದು, ಪೂರ್ತಿ ತೋಳಿರುವ ಉಡುಪುಗಳನ್ನೇ ಧರಿಸುವುದು, ಕಿಟಕಿ ಬಾಗಿಲಿಗೆ ಜಾಲರ ಹಾಕುವುದರಿಂದ ಸೊಳ್ಳೆ ಕಚ್ಚುವುದನ್ನು ತಡೆಯಬಹುದು. ಡೆಂಗು ಜ್ವರ ತಡೆಗಟ್ಟುವುದು ನಮ್ಮ ಕೈಯಲ್ಲಿದೆ. ಸ್ವಚ್ಛತೆ ಕಾಪಾಡಿದರೆ ಸೊಳ್ಳೆ ಬರುವುದಿಲ್ಲ. ತಡೆಗಟ್ಟುವುದು ಚಿಕಿತ್ಸೆಗಿಂತ ಉತ್ತಮ.
1: ಮನೆ ಮದ್ದುಗಳು ನಮ್ಮನ್ನು ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ಬಹುಬೇಗನೆ ಗುಣಮುಖರನ್ನಾಗಿಸುತ್ತವೆ. ಇಂತಹುದೇ ಕೆಲವು ಮನೆ ಮದ್ದುಗಳನ್ನು ಪರಿಚಯಿಸಲಿದ್ದಾರೆ ಶ್ರೀಮತಿ ಸುಪ್ರೀತಾ ವಿ ಭಟ್.
2: ಜೇನುತುಪ್ಪವನ್ನು ಗಾಯದ ಕಲೆಗಳ ಮೇಲೆ ಹಚ್ಚುತ್ತಿದ್ದರೆ ಕ್ರಮೇಣ ಕಲೆಗಳು ನಿವಾರಣೆಯಾಗುತ್ತದೆ. ಕಾಲು ಬೆರಳಿನ ಉಗುರುಗಳಿಗೆ ಸಾಸಿವೆ ಎಣ್ಣೆ ಹಚ್ಚುವುದರಿಂದ ಕಣ್ಣಿನ ಉರಿ ಕಾಲು ಬೆರಳಿನ ಉಗುರುಗಳಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚುವುದರಿಂದ ಕಣ್ಣಿನ ಉರಿ ಮತ್ತು ತುರಿಕೆ ಕಡಿಮೆಯಾಗುತ್ತದೆ. ಈರುಳ್ಳಿಯನ್ನು ಚೆನ್ನಾಗಿ ಜಜ್ಜಿ ಅದರ ರಸವನ್ನು ಬಿರುಕು ಬಿಟ್ಟಿರುವ ಅಂಗಾಲಿಗೆ ಲೇಪಿಸಿದರೆ ಅಂಗಾಲು ಒಡೆದು ಬಿರುಕು ಬಿಟ್ಟಿರುವುದು ಹೋಗುತ್ತದೆ. ಪುದೀನಾ ರಸದೊಂದಿಗೆ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ ಅನಿಯತ ಮುಟ್ಟಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಬೆಳ್ಳುಳ್ಳಿಯನ್ನು ತುಪ್ಪದಲ್ಲಿ ಹುರಿದು ತಿಂದರೆ ಇಮ್ಯುನಿಟಿ ಹೆಚ್ಚಾಗುತ್ತದೆ. ನಿಂಬೆ ರಸವನ್ನು ಕೊಬ್ಬರಿ ಎಣ್ಣೆಯೊಂದಿಗೆ ಮಿಶ್ರ ಮಾಡಿ ರಾತ್ರಿ ಮಲಗುವ ಮುನ್ನ ಈ ತೈಲವನ್ನು ತಲೆಗೆ ಹಚ್ಚಿ ಮಸಾಜ್ ಮಾಡಿದರೆ ಕ್ರಮೇಣ ಕೂದಲು ಕಪ್ಪಾಗಿ ಕಾಂತಿಯುತವಾಗುತ್ತದೆ. ಸಕ್ಕರೆ ಕಾಯಿಲೆ ಇರುವವರು ಬೆಂಡೆಕಾಯಿಯ ಹೂಗಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಿಗ್ಗೆ ಅದರ ನೀರನ್ನು ಕುಡಿಯುವುದರಿಂದ ಇನ್ಸುಲಿನ್ ಉತ್ಪತ್ತಿ ಜಾಸ್ತಿಯಾಗುತ್ತದೆ.
1: ಈಗ ಕೌಟುಂಬಿಕ ದೌರ್ಜನ್ಯ ತಡೆ ಕಾಯಿದೆ 2005 ಇದರ ಕುರಿತು ಕಾನೂನು ಮಾಹಿತಿಯನ್ನು ನೀಡಲಿದ್ದಾರೆ ಶ್ರೀಮತಿ ರೇಣುಕಾ.
3: ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ 2005 ಕಾಯ್ದೆಯ ಬಗ್ಗೆ ಮಾತನಾಡುವ ಮೊದಲು ಕೌಟುಂಬಿಕ ದೌರ್ಜನ್ಯ ಎಂದರೇನು ಎಂಬುದನ್ನು ತಿಳಿಯೋಣ. ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ವಿವಾಹದ ನಂತರ ಒಬ್ಬ ವ್ಯಕ್ತಿಯ ಮೇಲೆ ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಲೈಂಗಿಕವಾಗಿ ನಡೆಯುವ ಹಿಂಸೆಯನ್ನು ಕೌಟುಂಬಿಕ ದೌರ್ಜನ್ಯ ಎಂದು ಕರೆಯುತ್ತದೆ. ಭಾರತದಲ್ಲಿ ಕೌಟುಂಬಿಕ ದೌರ್ಜನ್ಯಗಳು ಹೆಚ್ಚುತ್ತಿರುವ ಕಾರಣ ಭಾರತ ಸರ್ಕಾರವು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯನ್ನು ಜಾರಿಗೆ ತಂದಿತ್ತು. ಈ ಕಾಯ್ದೆಯ ಅಡಿಯಲ್ಲಿ ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ಅಂದರೆ ಬಾಧಿತ ಮಹಿಳೆಯು ತನ್ನ ವ್ಯಾಪ್ತಿಯಲ್ಲಿ ಬರುವ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಅಥವಾ ನೇರವಾಗಿ ನ್ಯಾಯಾಲಯದಲ್ಲಿ ದೂರನ್ನು ದಾಖಲಿಸಬಹುದು. ಬಾಧಿತ ಮಹಿಳೆಯು ಈ ಕಾಯ್ದೆಯಡಿ ದೂರು ದಾಖಲಿಸುವಾಗ ಸರಿಯಾದ ಸಾಕ್ಷ್ಯಾಧಾರಗಳು ಹಾಗೂ ದಾಖಲೆಗಳನ್ನು ಹಾಜರುಪಡಿಸಿ ತನ್ನ ಮೇಲೆ ಕೌಟುಂಬಿಕ ದೌರ್ಜನ್ಯವು ನಡೆದಿರುವ ಬಗ್ಗೆ ಸಾಬೀತುಪಡಿಸಬೇಕಾಗಿರುತ್ತದೆ. ದೌರ್ಜನ್ಯ ನಡೆದಿರುವ ಬಗ್ಗೆ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದಿದ್ದ ಪಕ್ಷದಲ್ಲಿ ಅಂತಹ ಪ್ರಕರಣಗಳನ್ನು ನ್ಯಾಯಾಲಯವು ವಜಾಗೊಳಿಸುತ್ತದೆ. ಈ ಕಾಯ್ದೆಯಡಿಯಲ್ಲಿ ಕೂಲಂಕುಷವಾಗಿ ವಿಚಾರಣೆ ನಡೆಸಿದ ನ್ಯಾಯಾಲಯವು ಬಾಧಿತ ಮಹಿಳೆಗೆ ಈ ಕೆಳಗಿನಂತೆ ನ್ಯಾಯ ನೀಡಬಹುದು. ಒಂದು, ಗಂಡನ ಮನೆಯಿಂದ ಹೊರಬರದೆ ಅಲ್ಲಿಯೇ ಉಳಿದುಕೊಳ್ಳಲು ತಿಳಿಸಬಹುದು ಮತ್ತು ಯಾರ ವಿರುದ್ಧ ಈ ಕಾಯ್ದೆಯ ಅಡಿಯಲ್ಲಿ ದೂರು ನೀಡಿರುತ್ತಾಳೋ ಅವರಿಗೆ ದೌರ್ಜನ್ಯವಾಗದಂತೆ ಎಚ್ಚರಿಕೆ ನೀಡಬಹುದು. 2, ಆಕೆಯನ್ನು ಮನೆಯಿಂದ ಹೊರಹಾಕದಂತೆ ಹಾಗೂ ಅವಳು ಕೆಲಸ ಮಾಡುವ ಸ್ಥಳದಲ್ಲಿ ತೊಂದರೆ ಕೊಡದಂತೆ ಆದೇಶಿಸಬಹುದು. 3, ಆರೋಪಿಯು ಬಾಧಿತ ಮಹಿಳೆಗೆ ಯಾವುದೇ ರೀತಿಯ ದೂರವಾಣಿ ಕರೆ, ಮೌಖಿಕವಾಗಿ, ಲಿಖಿತವಾಗಿ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಂದೇಶ ಕಳಿಸುವುದನ್ನು ನಿಷೇಧಿಸುತ್ತದೆ. ದೌರ್ಜನ್ಯದಿಂದ ಉಂಟಾದ ಸಕಲ ಕಷ್ಟ ನಷ್ಟಗಳಿಗೆ ಪರಿಹಾರವನ್ನು ನೀಡುವುದು. ಬಾಧಿತ ಮಹಿಳೆ ಹಾಗೂ ಅವಳ ಮಕ್ಕಳ ವೈದ್ಯಕೀಯ ಖರ್ಚು, ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ಭರಿಸಲು ಹಣಕಾಸಿನ ಪರಿಹಾರ ನೀಡುವಂತೆ ಎದುರುದಾರರಿಗೆ ಆದೇಶಿಸಬಹುದು. ಬಾಧಿತ ಮಹಿಳೆಗೆ ಮಾಸಿಕ ಜೀವನಾಂಶ ಕೊಡಲು ಆದೇಶಿಸಬಹುದು. ಇವಿಷ್ಟು ಈ ಕಾಯ್ದೆಯಲ್ಲಿ ಬರುವ ಮುಖ್ಯ ವಿಚಾರಗಳು. ಧನ್ಯವಾದಗಳು.
1: ಇಲ್ಲಿಗೆ ನಮ್ಮೀ ಕಾರ್ಯಕ್ರಮವನ್ನು

0: ಮುಗಿಸ್ತಾ ಇದ್ದೇವೆ ಕೇಳುಗರೆ. ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮವನ್ನ ಕೇಳಿ ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿಯರಾದ ಸುಪ್ರೀತಾ ವಿ ಭಟ್, ಸಂಧ್ಯಾ ಶರತ್, ದೀಪಾಕ್ಷ ಹರೀಶ್, ರೇಣುಕಾ ರವಿಕಿರಣ್, ಸುಜಾತಾ ಶೇಟ್, ರೇಖಾ ಪ್ರಶಾಂತ್, ಪೂರ್ಣಿಮಾ ಸದಾಶಿವ್, ಸುಜಾತಾ ಮಲ್ಲಿಕಾರ್ಜುನ್, ಸವಿತಾ ಸುಧೀರ್, ವಸುಧಾ ತೇಜ್ಪಾಲ್.
1: ಕಾರ್ಯಕ್ರಮದ ನಿರೂಪಣೆ ಮತ್ತು ರಚನೆ ಶ್ರೀಮತಿ ವಾಣಿಶ್ರೀ.
2: ಇದುವರೆಗೆ ಉಡುಪಿ ಅಮ್ಮುಂಜೆಯ ಮಹಿಳಾ ವೇದಿಕೆ ನರ್ನಾಡು ಮದಗ ಇಲ್ಲಿನ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಧಾರವಾಡ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಆರೋಗ್ಯ ದಂಗಳ ಪ್ರಾಯೋಜಿತ ಕಾರ್ಯಕ್ರಮ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಾಯೋಜಕರು ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಳಾಪುರ ಧಾರವಾಡ

0: ಪ್ರೀತಿಯ ಗೆಳತಿ, ಕೇಳು ಗೆಳತಿ ಕೇಳು ನೀ ಗೆಳತಿ, ಕೇಳೆ ಕೇಳ್ತೀನಿ ಮತ್ಯಾಕ ಈ ವಿನಂತಿ ಅಂತಿ. ಗುರುವಾರ ಮುಂಜಾನೆ 11 ಗಂಟೆಕ್ಕ ಅಂದೆ ಗೆಳತಿ, ಗೊತ್ತದ ಏನೋ ವಿಶೇಷ ಇರಬಹುದು, ಕುತೂಹಲ ತಡಿಲಿಕ್ಕಾಗೋಲ್ತು, ಲಘೂನೆ ಹೇಳು ಗೆಳತಿ ಅಂತಿ. ಹಾ ಹಾ, ಇದ ಗುರುವಾರ ಮುಂಜಾನೆ 11 ಗಂಟೆಕ್ಕ ಕೇಳು ಗೆಳತಿ ನೇರ ಪ್ರಸಾರದೊಳಗ. ನಿನ್ನ ಬಹುದಿನದ ಬೇಡಿಕೆಯ ಮೇರೆಗೆ ಕೇಳು ಗೆಳತಿ ಗುರುವಾರ ಮುಂಜಾನೆ 11 ಗಂಟೆಕ್ಕ ನೇರ ಪ್ರಸಾರದೊಳಗ ಕೇಳ್ತೀಯಲ್ಲ ಗೆಳತಿ.
1: ಆತ್ಮೀಯ ಕೇಳುಗರೇ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ಕ್ವಿಜ್ ನಂದನಾ.
2: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
1: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
2: ಭಾರಿ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
1: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414 244-3415 ಹಾಗೂ 244-3416 ಎಸ್ಟಿಡಿ ಸಂಖ್ಯೆ 0836.
3: ಜಗದ ಜನರಂಜನೀಯ
1: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನ.
4: ಆಕಾಶವಾಣಿ ಧಾರವಾಡ ಕೇಳುಗರೆ, ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತಾಗಿ ಡಾಕ್ಟರ್ ಗಿರೀಶ್ ಮೂಡ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೃದಯ ತಜ್ಞರಾದ ಡಾಕ್ಟರ್ ಗಿರೀಶ್ ಮೂಡ್ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಈಗ ಇವತ್ತು ನಾವು ಹೃದಯಕ್ಕೆ ಸಂಬಂಧಪಡೋ ಹಾಗೆ ಅನೇಕ ಪರೀಕ್ಷೆಗಳು ಹೇಗಿವೆ ಮತ್ತು ಅದರ ಮಹತ್ವ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಮೊದಲಿಗೆ ಈ ಹೃದಯ ಏನು ಕೆಲಸ ಮಾಡುತ್ತೆ ಅದು ಗೊತ್ತಾಗಬೇಕು ನಮ್ಮ ಕೆಳಗರಿಗೆ.
2: ಹೌದು, ಮಾನವನ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗ ಹೃದಯ. ಅಂದ್ರೆ ಕೆಲವರು ನಾವು ವಾದ ಮಾಡಬಹುದು, ಅಯ್ಯೋ ಮೆದುಳುನು ಮುಖ್ಯ ಅಂತ. ಸೊ ಹೌದು, ಮೆದುಳುನು ಮುಖ್ಯ, ಹೃದಯನೂ ಮುಖ್ಯ. ಅದೇ ರೀತಿನಲ್ಲಿ ಎಲ್ಲಾ ಅಂಗಾಂಗಗಳು ಒಂದರ್ಥದಲ್ಲಿ ಮುಖ್ಯನೇ. ಹೌದು, ಇವಾಗ ನಾವು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅಂತಂದ್ರೆ ಎಲ್ಲಾ ಅಂಗಾಂಗಗಳು ಮುಖ್ಯ. ಆದ್ರೆ ಆ ಎಲ್ಲಾ ಅಂಗಾಂಗಕ್ಕೂ ಊಟ ಸಪ್ಲೈ ಮಾಡುತ್ತಲ್ಲ, ಅದು ಹೃದಯ. ಓಕೆ, ಸೊ ಹೃದಯ ಬಡಿತದಲ್ಲಿ ಹೃದಯ ಏನ್ ಮಾಡುತ್ತೆ, ಕಲುಷಿತ ರಕ್ತನ ಶ್ವಾಸಕೋಶಕ್ಕೆ ಕಳಿಸಿ ಅಲ್ಲಿ ಅದು ಫಿಲ್ಟರ್ ಆಗುತ್ತಲ್ಲ, ಫಿಲ್ಟರ್ ಆಗಿ ಆಕ್ಸಿಜನ್ ಆಮ್ಲಜನಕ ಶ್ವಾಸಕೋಶದಿಂದ ಅದು ಆಮ್ಲಜನಕ ರಕ್ತದಲ್ಲಿ ಸೇರ್ಕೊಂಡಾಗ ಎಡಭಾಗದ ಹೃದಯಕ್ಕಿದ್ದು ಆ ರಕ್ತ ಬರುತ್ತೆ, ಅದನ್ನ ಪಂಪ್ ಮಾಡುತ್ತೆ. ನಮ್ಮ ನೆತ್ತಿಯಿಂದ ಕಾಲಿನ ಬೆರಳು ಹೆಬ್ಬೆರಳಿನವರೆಗೂ ಅದನ್ನ ರಕ್ತ ಚಲನೆ ಮಾಡೋ ಕೆಲಸ, ಪಂಪ್ ಮಾಡೋ ಕೆಲಸ ಹೃದಯದ್ದು. ಸೊ ಆ ಹೃದಯ ಪಂಪ್ ಮಾಡೋದಷ್ಟೇ ಅಲ್ದಲೇನೆ ಅದು ಈಕ್ವಲ್ ಆಗಿ ಪಂಪ್ ಮಾಡಬೇಕು, ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು. ಸೊ ಹೃದಯ ಏನ್ ಮಾಡುತ್ತೆ, ಹೃದಯದಲ್ಲಿರುವ ಹಲವಾರು ಕವಾಟಗಳು ಮತ್ತೆ ರಂಧ್ರಗಳಾಗ್ಲಿ ಅಥವಾ ಭಾಗಗಳಿದೆಯಲ್ಲ, ಅವೆಲ್ಲದನ್ನು ಒಂದಕ್ಕೊಂದು ಅರ್ಥ ಮಾಡಿಕೊಂಡು ಈ ರಕ್ತ ಚಲನೆ ಇದ್ದಿದ್ದು ಒಂದೇ ದಿಕ್ಕಿನಲ್ಲಿ ಕ್ಲೀನ್ ಮಾಡಿಕೊಂಡು ದೇಹದ ಎಲ್ಲಾ ಭಾಗಕ್ಕೂ ಹೋಗೋ ಹಾಗೆ ಆ ಕೆಲಸ ಮಾಡುತ್ತಲ್ಲ, ಅದು ಹೃದಯದ ಕೆಲಸ.
1: ನೋಡಿ ಎಂತ ಅಂದ್ರೆ, ಜನರಿಗೆ ಹೃದಯ ಅಂತ ಅನ್ನೋದು ಒಳಗಡೆ ಇದೆ, ಅದು ಸುರಕ್ಷಿತ ಜಾಗದಲ್ಲಿ ಇದೆ, ತನ್ನ ಪಡೆಗೆ ತಾನು ಕೆಲಸ ಮಾಡ್ತಿರ್ತದೆ, ನಮ್ಗೇನು ಸಂಬಂಧ ಇಲ್ಲ ಅಂತ ಹೇಳಿ.
2: ಹೌದು.
1: ಆದ್ರೆ ಆ ಎಲ್ಲಾ ಅಂಗಾಂಗಗಳ ಒಂದು ಕಾರ್ಯಶೈಲಿ ಏನು ಅಂತ ಅನ್ನೋದನ್ನ ನಮ್ಮ ಕೇಳುಗರು ಆಗ್ಲಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು.
2: ಕರೆಕ್ಟ್.
1: ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದು ಕಲ್ಪನೆ ಇರ್ಬೇಕು. ಮೊದಲಿಗೆ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿ ಡಾಕ್ಟರ್ ಅಷ್ಟೇ ಗೊತ್ತಿತ್ತು.
2: ಹೌದು.
1: ಇವತ್ತು ಎಲ್ಲರೂ ಕೂಡ ಈ ಸಾಮಾಜಿಕ ಮಾಧ್ಯಮಗಳು ಬಂದ್ಮೇಲೆ ಅನೇಕ ಅನಿಮೇಷನ್ಗಳ ಮೂಲಕವಾಗಿ ಯಾವುದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನ ನೋಡ್ತಾರೆ. ಆದರೂ ಕೂಡ ಅಲ್ಲಿ ಕನ್ಫ್ಯೂಷನ್ಸ್ ತುಂಬಾ ಇರುತ್ತೆ. ನೀವು ತುಂಬಾ ಸುಲಭವಾಗಿ ಒಳ್ಳೆ ಒಂದು ಅರ್ಥವನ್ನ ಕೊಟ್ರಿ. ಇಂತಹ ಒಂದು ಹೃದಯ ಮನುಷ್ಯನಿಗೆ ಆಯುಷ್ಯ 100 ಅಂತ ಹೇಳ್ತೀವಿ ನಾವು, ಅದು 150 ಬದುಕಿದ್ರೆ ಅಲ್ಲಿವರೆಗೂ ಹೊಡಿತಾ ಇರ್ತದೆ.
2: ಓ ಎಸ್,
1: ಅಲ್ಲಿವರೆಗೂ ಕೆಲಸ ಮಾಡ್ತದೆ.
2: ಹೌದು, ನಾವು ರೆಸ್ಟ್ ತಗೋಬಹುದು, ತಗೊಳ್ಳೋಂಗಿಲ್ಲ, ತಗೊಳ್ಳಬಾರ್ದು.
1: ಅಂತ ಹೃದಯ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಅನೇಕ ಕಾರಣಗಳಿಂದಾಗಿ ನಿಂತು ಬಿಡುತ್ತೆ, ಸ್ತಬ್ಧ ಆಗ್ಬಿಡುತ್ತೆ. ಅದು ಯಾಕೆ ಈ ರೀತಿ ಹೃದಯ ಇದ್ದಕ್ಕಿದ್ದಂಗೆ ನಿಲ್ಲುತ್ತೆ, ನಿಲ್ಬೇಕಂದ್ರೆ ಏನೇನು ಕಾರಣಗಳಿವೆ, ಅದನ್ನ ತಿಳ್ಕೋಬೇಕಂತಂದ್ರೆ ಏನೇನು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ಅನ್ನೋದು ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ.
2: ಕರೆಕ್ಟ್. ಹೌದು, ಹೃದಯದಲ್ಲಿ ಭಾಗಗಳೇನಿರುತ್ತಲ್ಲ, ರಕ್ತ ಬಂದು ರಕ್ತ ಚಲನೆ ಆಗೋದು, ಅದನ್ನ ಚೇಂಬರ್ಸ್ ಅಂತೀವಿ. ಆದ್ರೆ ಆ ಮಾಂಸ ಇರುತ್ತಲ್ಲ ಹೃದಯ ಮಸಲ್, ಅದು ಕೆಲಸ ಮಾಡಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಎರಡು ಅಂಗಗಳು ಮುಖ್ಯ ಆಗುತ್ತೆ. ಒಂದು, ಆ ಹೃದಯಕ್ಕೂ ರಕ್ತನಾಳಗಳಿರ್ತವೆ. ಓಕೆ, ಪ್ಲಸ್ ಎರಡನೇದೇನಿದ್ದು ಆ ರಕ್ತನಾಳಗಳ ಜೊತೆಗೆ, ಇವಾಗ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತಂದ್ರೆ ಆ ನರಗಳಿರ್ತಾವಲ್ಲ, ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತೀವಿ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಬಹಳ ಮುಖ್ಯ. ಇವೆರಡನ್ನೂ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾದದ್ದು ಏನಕ್ಕೆ ಅಂದ್ರೆ, ನಾವು ಟೆಸ್ಟ್ ಏನ್ ಮಾಡ್ತೀವಲ್ಲ, ಬೇರೆ ಬೇರೆ ಟೆಸ್ಟ್ಗಳು ಬೇರೆ ಬೇರೆ ಅಂಗದ ಒಂದು ಏನು ಫಂಕ್ಷನ್ಗಳಿದಾವಲ್ಲ ಅದನ್ನ ಹೇಳುತ್ತೆ.
1: ನೋಡಿ, ನಾವು ಟೆಸ್ಟ್ ಅಂತಂದ್ರೆ ಎಲ್ಲಿ ಬ್ಲಾಕೇಜ್ ಅದನ್ನಷ್ಟು ನೋಡ್ಕೊಂಡ್ಬಿಟ್ರೆ ಆಯ್ತು ಬಿಡು ಅಂತೀವಿ ನಾವು. ಬಟ್ ಪರೀಕ್ಷೆಗಳಂತಂದ್ರೆ ಇನ್ನೇನೇನೋ ಬಹಳ ಸೂಕ್ಷ್ಮವಾದಂತಹ ವಿಷಯಗಳನ್ನು ಕೂಡ ತಾವು ನೋಡ್ತೀರಿ.
2: ಅಬ್ಸಲ್ಯೂಟ್ಲಿ, ಬಿಕಾಸ್ ಇವಾಗ ಬಹಳಷ್ಟು ಸಮಯದಲ್ಲಿ ಇಲ್ಲಿ ಎಲ್ಲಾ ಟೈಮಲ್ಲೇ ಬರ್ತಾರೆ, ನಾವು ಎಲ್ಲಾ ಟೆಸ್ಟ್ ಮಾಡಿಸಿದ್ವಿ ಡಾಕ್ಟ್ರೆ ಆದ್ರೂ ತೊಂದರೆ ಆಯ್ತು
1: ಅಂತಾರೆ.
2: ಆದ್ರೆ ನಾವು ಯಾವ ವಿಷಯಕ್ಕೆ ಯಾವ ಪರೀಕ್ಷೆಗಳು ಮಾಡಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
1: ಆಳವಾಗಿ ಪರೀಕ್ಷೆ ಮಾಡಬೇಕು, ಆಳವಾಗಿ ತಿಳ್ಕೊಂಡಿರ್ಬೇಕು.
2: ಹೌದು, ಮುಖ್ಯವಾಗಿ. ಸೊ ಇಲ್ಲಿ ವೈದ್ಯರಷ್ಟೇ ಅಲ್ದಲೇನೆ ನಾವು ಟೆಸ್ಟ್ಗಳನ್ನು ಮಾಡ್ತೀವಲ್ಲ, ಇವಾಗ

0: ಗುರಿ ಇಲ್ದಿರೋ ಭಾಗದಲ್ಲಿ ನಾವು ಬಾಣ ಹೊಡೆದ್ಬಿಟ್ಟು ಅರೆ ಮಾವಿನ ಹಣ್ಣು ಬೀಳಲಿಲ್ಲ ಅಂತಂದ್ರೆ ಹೆಂಗೆ? ಆರೋಗ್ಯ ಅಂದ್ರೆ ಏನು? ಸೊ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಇದೆಯಲ್ಲ, ಅದ್ರ ಮೂಲಕ ನಾವು ಡೆಫಿನಿಷನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆರೋಗ್ಯ ವ್ಯಕ್ತಿಯ ಡೆಫಿನಿಷನ್ ಏನು ಅಂತಂದ್ರೆ, ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಸೌಂಡ್ ಮೈಂಡ್ ಬಾಡಿ ಅಂಡ್ ಸೋಲ್ ಅಂತೀವಿ. ಅಂದ್ರೆ ಆಧ್ಯಾತ್ಮಿಕ, ದೈಹಿಕ, ಮಾನಸಿಕ. ಹೆಚ್ಚಿನದಾಗಿ ಜೀವನದಲ್ಲಿ ಏನ್ ಮಾಡ್ತೀವಿ ನಾವು, ಅಯ್ಯೋ ನಂದು ಟೆಸ್ಟ್ ಎಲ್ಲ ನಾರ್ಮಲ್ ಆಗಿತ್ತು ಆದ್ರೂ ನನಗೆ ತೊಂದರೆ ಇದೆ. ಬಿಕಾಸ್ ಟೆಸ್ಟ್ ನೋಡದೆ ಒಂದು ಭಾಗ, ಆರೋಗ್ಯ ಅನ್ನೋ ವಿಷಯಕ್ಕಿದ್ದು ಹಲವಾರು ವಿಷಯಗಳನ್ನ ನಾವು ಅಳವಡಿಸಿಕೊಂಡು, ಹೌದು ನೀವು ಆರೋಗ್ಯದಲ್ಲಿ ಇದ್ದೀರಾ, ನೀವು ಹಿತವಾಗಿ ಚಿಂತನೆ ಮಾಡ್ತಾ ಇದ್ದೀರಾ, ಹಿತವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಆಟ ಪಾಠಗಳಲ್ಲೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಉತ್ತೇಜನ ಇದೆ, ಪ್ಲಸ್ ಅದೇ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಇದೆ, ಅದನ್ನು ನೋಡ್ತೀವಿ. ಸೊ ಆರೋಗ್ಯಕ್ಕೆ ಇದೆಲ್ಲ ಮುಖ್ಯ,
1: ಒಂಥರ ಪರಿಪೂರ್ಣ ಸಂಪೂರ್ಣವಾದಂತಹ ಆರೋಗ್ಯ ಅದ್ರ ಬಗ್ಗೆ, ಅಂದ್ರೆ ಅದ್ರ ಕಡೆ ಗಮನ ಕೊಡಬೇಕು. ಬರೀ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಮಾನಸಿಕವಾಗಿ ನಾವು ಸರಿ ಇಲ್ಲ ಅಂದ್ರೆ ಹೃದಯ ಕೆಲಸ ಮಾಡ್ತಿದ್ರು ಕೂಡ ಏನು ಉಪಯೋಗ ಇಲ್ಲ ಆಗತ್ತ ಅವಾಗ.
0: ಅಬ್ಸಲ್ಯೂಟ್ಲಿ. ಏನಕ್ಕೆ ಅಂದ್ರೆ ಹೃದಯ ಏನ್ ಮಾಡುತ್ತೆ, ನಮ್ಮ ಬೇರೆ ಅಂಗಾಂಗಗಳಿಂದ ಏನು ಡಿಮಾಂಡ್ಗಳು ಬರುತ್ತಲ್ಲ, ಅದು ಮಾನಸಿಕ ಇರ್ಬೋದು ಅಥವಾ ನಮ್ಮ ಕಿಡ್ನಿಯಿಂದ ಇರ್ಬೋದು ಅಥವಾ ಬೇರೆ ಸ್ಟಮಕ್ ಏನು ಕರುಳು ಜಠರ ಅಂತ ಬಿಟ್ಟು ಹೇಳ್ತೀವಲ್ಲ, ಎಲ್ಲಾ ಕಡೆಯಿಂದ ಬರ್ತಿರೋ ಏನು ಸ್ಟ್ರೆಸ್ ನಿದ್ದಿದ್ದು ಹೃದಯಕ್ಕೆ ಹೋಗುತ್ತೆ. ಬಿಕಾಸ್ ಹೃದಯ ಏನ್ ಮಾಡ್ತಾ ಇದೆ, ಎಲ್ಲಿ ಹಸುವಿದೆ, ಎಲ್ಲಿ ಊಟ ಬೇಕು, ಅದನ್ನ ಸಪ್ಲೈ ಮಾಡೋದು ಕೆಲಸ. ಸೊ ಇವಾಗ ಬೇರೆ ಅಂಗಾಂಗಗಳೆಲ್ಲ ಇದ್ದಿದ್ದು ಏರ್ಪೇರಲ್ಲಿ ಇತ್ತು ಅಂತಂದ್ರೆ, ಅವಾಗ ಹೃದಯ ಏನ್ ಮಾಡುತ್ತೆ, ಅದನ್ನ ಮೀಟ್ ಮಾಡ್ಬೇಕಲ್ಲ,
1: ಸರಿ ಮಾಡ್ಬೇಕು
0: ಅದನ್ನ ಡಿಮಾಂಡಿಂಗ್ ಮೀಟ್ ಮಾಡ್ಬೇಕು. ಸೊ ಅವಾಗ ಅವುಗಳ ಕೆಲಸ ಶುರು ಆಗುತ್ತೆ ಜಾಸ್ತಿ.
1: ಹೃದಯ ಈಗ ತಾವು ಊಟ ಅಂತಂದಾಗ, ಆಹಾರ ಅಂತಂದಾಗ ನಾವೇನ್ ತಿಳ್ಕೊಬೇಕು ಅಂದ್ರೆ, ಈ ರಕ್ತ ಪರಿಚಲನೆ,
0: ಹೌದು,
1: ಅದರ ಒಂದು ಶಿಸ್ತುಬದ್ಧವಾದಂತಹ ಕಾರ್ಯ ನಡೀತಾ ಇದೆಯಾ ಅಂತ ಅನ್ನೋದು ಹೃದಯದ
0: ಕೆಲಸ.
1: ಬಹಳ ಇಂಟ್ರೆಸ್ಟಿಂಗ್ ರಿಯಲಿ ತಾವು ಹೇಳ್ತಾ ಇರೋದು. ಈಗ ಸರ್ ಪ್ರಮುಖವಾಗಿ ಒಂದು ಮುಂದಿನ ಹಂತಕ್ಕೆ ಬರೋಣ. ಈಗ ಪರೀಕ್ಷೆಗಳ ಮಹತ್ವ ಅಂತ ಹೇಳ್ತೀವಿ ನಾವು, ಏನೇನು ಪರೀಕ್ಷೆಗಳು ಆಗ್ಬೇಕು? ಈಗ ಒಂದು ತಾವು ಹೇಳಿದ್ರೆ ಬಹಳ ಸೂಕ್ಷ್ಮವಾದಂತಹ ವಿಷಯ ಅದು, ತಾವು ಹೃದಯಕ್ಕೆ ಅದು ಅದಕ್ಕೂ ಕೂಡ ಒಂದು ಮಾಂಸ ಇರ್ತದೆ, ಅಲ್ಲಿ ನರಗಳು ಇರ್ತವೆ, ಅದರ ಕಾರ್ಯಕ್ಷಮತೆಯನ್ನು ಕೂಡ ನೋಡಬೇಕಾಯ್ತು ಅಂತ ಒಂದು ವಿಷಯ. ಏನು ಸರ್ ಪ್ರಮುಖವಾಗಿ ಒಬ್ಬ ನಮ್ಮ ಸಾಮಾನ್ಯ ಕೇಳುಗರಿಗೆ ಒಂದು ಏನೇನು ಪರೀಕ್ಷೆಗಳು ಮಾಡಬೇಕಾಗತ್ತೆ, ಪರೀಕ್ಷೆಗಳ ಮೂಲಕವಾಗಿ ಅವನಿಗೆ ದೋಷ ಇದೆ, ಅವನಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಒಂದೊಂದಾಗಿ ಹೇಳಿ.
0: ಓಕೆ, ಫಸ್ಟ್ ನಾವು ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅವರ ಜೊತೆ ನಾವು ಚರ್ಚೆ ಮಾಡ್ತೀವಿ. ವಯಸ್ಸು, ಹೆಣ್ಣು ಗಂಡು, ಪ್ಲಸ್ ಅವರ ಫ್ಯಾಮಿಲಿ ಹಿಸ್ಟ್ರಿ, ಅವರ ಅಪ್ಪ ಅಮ್ಮ ಆಗ್ಲಿ ಅಜ್ಜ ಅಜ್ಜಿರಲಿ, ಅದು ಇದೆಲ್ಲದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬಿಟ್ಟು ಹೇಳ್ಬಿಟ್ಟು ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಸೊ ಇವಾಗ ಒಬ್ಬ ವ್ಯಕ್ತಿ, ಇವಾಗ ಇದು ಯಾವ್ದು ನಮಗೆ ಗೊತ್ತಿಲ್ಲ ಅಂತ ಬಿಟ್ಟು ತಿಳ್ಕೊಳ್ಳೋಣ. ಇವಾಗ ಒಬ್ಬ ವ್ಯಕ್ತಿಯು ಇದ್ದಿದ್ದು ಯಾವ್ದಾದ್ರು ಒಂದು ತೊಂದರೆಯಿಂದ ಬಂದಿದ್ದಾರೆ ಅಂತಂದಾಗ, ನಾವು ಫಸ್ಟ್ ಅವ್ರ ಪ್ರಶ್ನೆ ಮಾಡೋದೇನು ಅಂತಂದ್ರೆ, ಎಷ್ಟು ಕೆಲಸ ಮಾಡ್ತಿದ್ದೀರಾ, ಯಾವುದು ನಿಮ್ದು ದಿನನಿತ್ಯದ ಕಾರ್ಯಾಚರಣೆ, ಎಲ್ಲದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಇದ್ದಿದ್ದು ಈ ಸ್ಟೇರ್ ಕೇಸ್ ಹತ್ತಿರ್ತಾರೆ, ಇವಾಗ ಎರಡು ಮಹಡಿ ಮೆಟ್ಲು ಹತ್ತೋದಕ್ಕೆ ನನಗೆ ಏನೇನು ತೊಂದರೆ ಇಲ್ಲ, ನಾನು ಆರಾಮಾಗಿ ಹತ್ತುತ್ತೀನಿ ಅಂತಂದ್ರೆ ಅರ್ಥ ನಮ್ಮ ಹೃದಯ ನಿದ್ದಿದ್ದು ನಾವು ಅಲ್ಲೇ ಎಕ್ಸಸೈಸ್ ಮಾಡ್ತಾ ಇದೀವಿ. ಸೊ ಆ ರೀತಿ ವ್ಯಕ್ತಿಗಳು ಇವಾಗ ಬೇರೆ ಯಾವುದೋ ಒಂದು ಕಾರಣದಿಂದ ಬಂದ್ರು ಅಂತಂದ್ರೆ, ನಾವು ಹೃದಯದ ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ನಮಗೆ ಹೆಚ್ಚು ವಿಷಯ ಸಿಗೋದಿಲ್ಲ, ಬಿಕಾಸ್ ನೀವು ಮಾಡ್ತಿರೋ ಕೆಲಸನೇ ನಾರ್ಮಲ್ ಆಗಿದೆ ಅಂತ ಬಿಟ್ಟು. ಇವಾಗ ನೀವು ಟೆಸ್ಟ್ ಗಳು ಕೇಳಿದ್ರಿ, ಹೌದು ಇದೆಲ್ಲ ನಾವು ಏನೋ ಒಂದು
1: ಮೊದಲನೇ ಟೆಸ್ಟ್ ಅಂದ್ರೆ ವ್ಯಕ್ತಿಯನ್ನ ಕೇಳೋದು, ಸ್ವಭಾವ, ಅವನ ಪರಿಸರ, ಅವನ ಕಾರ್ಯ ಏನ್ ಮಾಡ್ತಾ ಇದ್ದಾನೆ, ಅದೆಲ್ಲವನ್ನೂ ತಿಳ್ಕೊಳ್ಳೋದು ಮೊದಲನೇ ವಿಷಯ.
0: ಅಬ್ಸಲ್ಯೂಟ್. ಮುಖ್ಯವಾಗಿ ನಾನು ಇಲ್ಲಿ ನಮ್ಮ ಕೇಳುಗರಿಗೆ ನಾನು ಹೇಳೋದೇನು ಅಂತಂದ್ರೆ, ನಿಮ್ಮ ನಿಮ್ಮ ಮನಸ್ಸಿಗೆ ತಕ್ಕಂತೆ ಯಾವುದೋ ಒಂದು ಟೆಸ್ಟ್ ದಯವಿಟ್ಟು ಮಾಡಿಸ್ಕೋಬೇಡಿ.
1: ನನ್ ಮೊನ್ನೆ ECG ಮಾಡಿಸ್ಕೊಂಡೆ, ಆರಾಮ, ಏನ್ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅಂತ ಅನ್ಕೊಂತ ಆರಾಮಾಗಿ ಇರಬಾರ್ದು.
0: ನೋ,
1: ಅಥವಾ ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಮಾಡಿಸಿದೀನಲ್ಲ ಅಂತ.
0: ಹೌದು. ಸೊ ಮುಖ್ಯವಾಗಿ ಫಸ್ಟ್ ನೀವು ಯಾವಾಗ್ಲೂ ವೈದ್ಯರ ಹತ್ರ ಹೋಗ್ಬೇಕು. ಉತ್ತಮವಾದ ವೈದ್ಯರನ್ನ ಫಸ್ಟ್ ನೀವು ಭೇಟಿ ಮಾಡಬೇಕು, ಸಂದರ್ಶನ ಮಾಡಿ ಆದ್ಮೇಲೆ ಅದಕ್ಕೆ ತಕ್ಕಂತೆ ನಾವು ಟೆಸ್ಟ್ಗಳನ್ನ ಕೊಡ್ತೀವಿ. ಇವಾಗ ಕೆಲವೊಂದು ಸಮಯದಲ್ಲಿ ವಿಷಯದಲ್ಲಿ ನಾನು ಇದನ್ನು ಕೇಳಿ ಬಂದೆ, ಬೇರೆಯೊಬ್ಬರಿಗೇನೋ ತೊಂದರೆ ಆಯ್ತು, ನೀವೆಲ್ಲರೂ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಬಿಟ್ಟು ಬಂದಿತ್ತು.
1: ಹೌದು, ಹೇಳಿದ್ದು ನಿಜ. ಈಗ ಹಿಂದೆ ಯಾವ್ದೋ ಒಂದು ಕನೆ ಇತ್ತು,
0: ಹೌದು,
1: ಅದಕ್ಕೋ ಸುಮ್ನೆ ಹೋದವರು ಅಪ್ಪನಿಗೆ ತೋರ್ಸಕ್ ಹೋಗಿ ಮಗಳು ಏನೋ ಒಂದು ಇಂಜೆಕ್ಷನ್ ತಗೊಂಡು ಸಾವಾಗಿ ಘಟನೆ ಆದಂತದ್ದು ಕೂಡ ಒಂಥರ ವಿಚಿತ್ರ. ಅಂದ್ರೆ ಎಲ್ಲೋ ಏನೋ ಮಾಡಿಸಿದ್ರೆ ನಾವು ಮಾಡಿಸೋಣ ಅಂತ ಹೋಗೋದು ತಪ್ಪು ಆಗುತ್ತೆ.
0: ತಪ್ಪು ತಪ್ಪು. ಸೊ ಅದು ಈ ಸಾಮಾಜಿಕ ಮಾಧ್ಯಮದಲ್ಲೂ ಬಹಳಷ್ಟು ಬರ್ತಾ ಇದಾವೆ ಇವಾಗ ನನಗೆ
1: ಕಲ್ಪನೆಗಳು, ತಪ್ಪು ವಿಚಾರಗಳು ಸ್ಪ್ರೆಡ್ ಆಗ್ತಿರ್ತವೆ.
0: ರೈಟ್. ಬಿಕಾಸ್ ಒಬ್ಬರಿಗೆ ಆದ ತೊಂದರೆ ಇನ್ನೊಬ್ಬರಿಗೂ ಅದೇ ರೀತಿ ಅನ್ನೋದಿಲ್ಲ. ಮಾನವ ಎಲ್ಲರೂ ಬೇರೆ ಬೇರೆ, ಅವರ ಪರಿಸರನೂ ಬೇರೆ ಬೇರೆ, ಅವರಿಗೆ ಆಗ್ತಿರುವ ಸಂದರ್ಭಗಳನ್ನು ಬೇರೆ ಇರ್ತಾವ. ಸೊ ನಿಮಗೆ ಏನಾದ್ರೂ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಮೊದಲು ವೈದ್ಯರನ್ನು ಹೋಗಿ
1: ಕಾಣಬೇಕು. ಹೌದೌದು, ಅವ್ರು ಹೇಳಿದಂಗೆ ಪರೀಕ್ಷೆಗಳನ್ನು ಮಾಡಿಸ್ತಾ ಹೋಗ್ಬೇಕು.

0: ಹಂತಂತವಾಗಿ ಕೂಡ ಪರೀಕ್ಷೆ ಮಾಡೋ ಸಾಧ್ಯತೆ ಇರ್ತವೆ. ಯಾಕಂದ್ರೆ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ ವಿಶೇಷವಾಗಿ ಹೃದಯದ ಕಾಯಿಲೆ ಇದೆ ಅಂತ ಹೇಳಬೇಕಂದ್ರೆ ಅವರು ಸಾವಿರ ಬಾರಿ ಯೋಜನೆ ಮಾಡ್ತಾರೆ. ಯಾಕಂದ್ರೆ ಸುಮ್ನೆ ಅದು ಅಯ್ಯೋ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಕೊಂಡು ಎದೆ ಹೊಡ್ಕೊಂಡ್ಬಿಡ್ತಾನೆ.
1: ಹೌದು,
0: ಆ ಭಯ ಇದೆಯಲ್ಲ, ಸಮಸ್ಯೆ ಇನ್ನೂ ಹೆಚ್ಚು ಮಾಡಬಹುದು ಹೇಳಿದ ಪ್ರಕಾರ.
1: ಕರೆಕ್ಟ್. ಇವಾಗ ಆಕ್ಚುಲಿ 50% ನಾನು ನೋಡುವ ರೋಗಿಗಳಲ್ಲಿ 50% ಜನ ಇವಾಗ ಅವ್ರ ತಲೆ ಒಳಗಡೆ ಒಂದು ಹೊಕ್ಬಿಟ್ಟಿತ್ತು ಅಂತಂದ್ರೆ ನೀವು ಟೆಸ್ಟ್ ಎಲ್ಲ ಮಾಡಿದ್ರಿ ಆದ್ರೆ ಅದು ನಾರ್ಮಲ್ ಇತ್ತು ಅಂದ್ರೆ ತಲೆ ಒಳಗಡೆಯಿಂದ ಆ ಒಂದು ಸಂದೇಹ ಏನಿದೆಯಲ್ಲ ತೆಗೆಯೋದು ಬಹಳ.
0: ನಿಮ್ಮ ರೀತಿಯಂತ ವೈದ್ಯರು ಆನಂತರ ಆತ್ಮೀಯವಾಗಿ ನೋಡಪ್ಪ ಏನಿಲ್ಲ ಹಂಗಲ್ಲ ಹಿಂಗಲ್ಲ ಏನಿಲ್ಲ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅದೇನು ಮಾಡಿಸೋ ಅವಶ್ಯಕತೆ ಇಲ್ಲ ಅಂತಂದಾಗ ಅವ್ರಿಗೆ ಪರವಾಗಿಲ್ಲ ಡಾಕ್ಟರ್ ನಮ್ಗೆ ಎಷ್ಟು ಚೆನ್ನಾಗಿ ಧೈರ್ಯ ಕೊಟ್ರಲ್ಲ ಅಂತ ಹೇಳಿ ಇರುತ್ತೆ.
1: ಹೌದು.
0: ಸೊ ವೈದ್ಯರ ಜೊತೆಗೆ ಒಂದು ಸಮಾಲೋಚನೆ ಬಹಳ ಮುಖ್ಯ.
1: ಮುಖ್ಯವಾದ ಅದು ಮೊದಲ ಘಟ್ಟ.
0: ನೆಕ್ಸ್ಟ್
1: ನೆಕ್ಸ್ಟ್ ಇದ್ದಿದ್ದು ಸಿಂಪಲ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ. ಇವಾಗ ಮೊದಲನೇದಾಗಿ ಚೀಪೆಸ್ಟ್ ಟೆಸ್ಟ್ ಅಂತಂದ್ರೆ ECG.
0: ಓಕೆ.
1: ECG ಇದ್ದಿದ್ದು ಎಲ್ಲಾ ಒಂದು ಆರೋಗ್ಯ ಘಟಕದಲ್ಲಿ ಅಥವಾ ಆರೋಗ್ಯ ಕೇಂದ್ರಗಳಲ್ಲಿ ಇದು ಆರಾಮಾಗಿ ಸಿಗುತ್ತೆ. ಆ ECG ಮಾಡಬೇಕಾದ್ರೂ ನಾವು 12-lead ECG ಅಂತೀವಿ, ಅಂದ್ರೆ 12 ಲೀಡ್
0: ಏನೇನೋ ಇರ್ತಾವಲ್ಲ ಇಡ್ತಾರಲ್ಲ
1: ಇಡ್ತಾರಲ್ಲ
0: ಎರಡು ಮೂರು ಇದ್ರೆ ಆಗಲ್ಲ.
1: ECG ಇವಾಗ ಹೃದಯ ಅನ್ನೋದು ನೀವು 3D ಅಥವಾ 4D ಪಿಕ್ಚರ್ ತರ ಯೋಚನೆ ಮಾಡಬೇಕು.
0: ಓಕೆ.
1: ಅಂಡ್ ಪ್ಲಸ್ ಎರಡನೇದೇನು ಅಂತಂದ್ರೆ ಇವಾಗ ಅವರು ECG ಮಾಡಬೇಕಾದ್ರೂ ಅವರು ಅದನ್ನ ತಕ್ಕನಾಗಿನೇ ದೇಹದ ಮೇಲೆ ಅದನ್ನು ಜೋಡಿಸ್ಬಿಟ್ಟು ವಿಷ ತಗೊಳ್ಬೇಕು. ಅದ್ರಲ್ಲೂ ಏರ್ಪೇರ್ ಆಯ್ತು ಅಂತಂದ್ರೆ ವಿಷನೂ ನಮಗೆ ಸಿಗೋದನ್ನು ಏರ್ಪೇರ್ ಆಗುತ್ತೆ.
0: ಸರಿ ಸರಿ, ಈಗ ತಾವು ಹೇಳೋದು ಅರ್ಥ ಆಯ್ತು ಸರ್. ಈಗ ಅಂದ್ರೆ ಅಲ್ಲಿ ಕೂಡ ತಜ್ಞರೇ ಇರಬೇಕು.
1: ಹೌದು.
0: ಯಾರ್ಯಾರೋ ಎಲ್ಲೆಲ್ಲೋ ಯಾರ್ಯಾರೋ ಟೆಕ್ನಿಷಿಯನ್ ಮಾಡಿದ್ರು ಅಂತ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ಕೊಂಡ್ ಬರೋದಲ್ಲ, ನಿಯಮಬದ್ಧವಾಗಿ ಮಾಡಿರಲ್ಲ ಅಂತ ಅನ್ನೋದು ಮುಖ್ಯ.
1: ಅದನ್ನು ಗಮನಿಸಬೇಕು. ನೆಕ್ಸ್ಟ್ ಇದ್ದಿದ್ದು ಇವಾಗ ತೊಂದರೆ ಇತ್ತು, ಇವಾಗ ನನಗೆ ಎದೆ ನೋವಿದೆ, ಉಸಿರಾಟ ತೊಂದರೆ ಇದೆ, ಸುಸ್ತಾಗ್ತಿದೆ, ಯಾವುದೋ ಒಂದು ಇದು ಬಹುಶಃ ಹೃದಯಕ್ಕೆ ಸಂಬಂಧದ ಒಂದು ತೊಂದರೆ ಇರ್ಬೋದು ಅನ್ನಿಸ್ತು ಅಂತಂದಾಗ ಅವಾಗ ನಾವು ರಕ್ತ ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ರಕ್ತ ಪರೀಕ್ಷೆ ನಾವು ಟ್ರೊಪೋನಿನ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ, ಬ್ಲಡ್ ಟೆಸ್ಟ್. ಅದು ಬಹಳ ಸೆನ್ಸಿಟಿವ್. ಅದೇನು ಅಂತಂದ್ರೆ ಹೃದಯದ ಯಾವುದಾದ್ರೂ ಒಂದು ಮಸಲ್ ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅದು ಬ್ಲಡ್ ಟೆಸ್ಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಸಿಂಪ್ಟಮ್ಸ್ ಶುರು ಆದಾಗಿಂದ ಕನಿಷ್ಠ ಪಕ್ಷ 3 ಗಂಟೆಯ ನಂತರ ಈ ಪರೀಕ್ಷೆ ಮಾಡ್ತು ಅಂತಂದ್ರೆ ಅದು ನಮಗೆ ಒಂದು ಡೌಟ್ ಕೊಡುತ್ತೆ, ಹೌದು ಇಲ್ಲಿ ತೊಂದರೆ ಇದೆ ಇರಬಹುದು ಅಥವಾ ಖಂಡಿತ ಇದೆ ಅಂತ ಹೇಳ್ಬಿಟ್ಟು.
0: ಸರಿ, ಹಂಗಾರೆ ಈಗ ಎದೆ ನೋವು ಒಂದಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಆ ರಕ್ತ ಪರೀಕ್ಷೆ ಮಾಡಿದಾಗ ಸಮಸ್ಯೆ ಇದೆ ಅಂತ ಸ್ವಲ್ಪ ನಿಮಗೆ ಮೊದಲಿಗೆ ಗೊತ್ತಾಗುತ್ತೆ. ECG ಒಂದು ವಿಷಯ ಆದ್ರೂ ರಕ್ತ ಪರೀಕ್ಷೆಯಿಂದ ಸ್ವಲ್ಪ ಒಂಥರ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತ
1: ಸೊ ಅವಾಗ ನಮಗೆ ಏನಾಗುತ್ತೆ, ಬಿಕಾಸ್ ಇವಾಗ ದೇಹ ಅನ್ನೋದು ಮಾನವನ ದೇಹ ಮಾತಾಡೋದು ಒಂದೇ ಭಾಷೆ, ನೋವು.
0: ನೋಡಿ, ನೋವು ಅಷ್ಟೇ,
1: ನೋವು, ತಲೆನೋವು, ಕಣ್ಣೋವು, ಕೈ ನೋವು, ಹೃದಯ ನೋವು, ಹೊಟ್ಟೆ ನೋವು, ಆ ನೋವಿನಿಂದ ಅಷ್ಟೇನೆ ಒಬ್ಬ ವ್ಯಕ್ತಿ ಒಬ್ಬ ರೋಗಿ ಇದ್ದಿದ್ದು ವೈದ್ಯರ ಹತ್ರ ಬರೋದು. ಆ ನೋವು ನಿಜವಾಗ್ಲೂ ಯಾವ ಭಾಗದ್ದು ಅಂತ ಹೇಳ್ಬಿಟ್ಟು ನಾವು ಪರೀಕ್ಷೆ ಮಾಡ್ತೀವಲ್ಲ, ಆ ಪರಿಣಿತಿ ಇದ್ದಿದ್ದು ವೈದ್ಯರ ಹತ್ರ ಇರಬೇಕು.
0: ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ದೇಹದ ಭಾಷೆ ನೋವು ಅಂತ ಅನ್ನೋದು ಈಗ ನಮ್ಮ ಕೇಳುಗರಿಗೆ ಅರ್ಥ ಆಯ್ತದೆ. ಓಹೋ, ಹೌದಲ್ಲ, ನಾವು ಪ್ರತಿಯೊಂದಕ್ಕೂ ನೋವು ಶಮನ ಆಗ್ಬೇಕು ಅಂತ ಅನ್ನೋದೇ ಹೋಗೋದು.
1: ಹೌದು.
0: ನೋವು ಯಾವ ಕಾರಣಕ್ಕಾಗಿ ಆಯ್ತು ಅಂತ ಅನ್ನೋದನ್ನ ನೀವು ಕಂಡುಹಿಡಿತೀರಿ.
1: ಹೌದು. ಸೊ ಇವಾಗ ECG ಆಯ್ತು, ನೆಕ್ಸ್ಟ್ ರಕ್ತ ಪರೀಕ್ಷೆ
0: ಆಯ್ತು.
1: ನೆಕ್ಸ್ಟ್ ನಾವು ಏನ್ ಚೆಕ್ ಮಾಡ್ತೀವಿ, ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತೀವಿ, ಹೃದಯದ ಅಲ್ಟ್ರಾಸೌಂಡ್.
0: ಓ, ಸೊ ಅದು ಅಂದ್ರೆ ಈಗ ECGಕ್ಕಿಂತ ಭಿನ್ನ.
1: ಭಿನ್ನ. ಇವಾಗ ECG ಏನ್ ಮಾಡುತ್ತೆ, ಹೃದಯದ ಎಲೆಕ್ಟ್ರಿಸಿಟಿ ಅಷ್ಟೇನೆ ಅದು ನೋಡ್ತಾ ಇರೋದು. ನಮ್ಮ ದೇಹದಲ್ಲಿದ್ದು ಯಾವಾಗ್ಲೂ ಎಲೆಕ್ಟ್ರಿಸಿಟಿ ಚಲನೆ ಇದ್ದೇ ಇರುತ್ತೆ, ಮೆದುಳಿನಿಂದ ಹಿಡಿದು ಬೆರಳಿನ ಕಾಲ್ ಬೆರಳುವರೆಗೂ ಈ ಎಲೆಕ್ಟ್ರಿಕಲ್ ಚಲನೆ ಇದ್ದೇ ಇರ್ತತೆ. ನಾವು ಅದನ್ನ ಒಂದಲ್ಲ ಒಂದ್ ರೀತಿಯಲ್ಲಿ ಟೆಸ್ಟ್ ಮಾಡ್ತಾನೆ
0: ಮಾಡ್ತೀವಿ.
1: ಸೊ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇತ್ತು ಅಂತಂದ್ರೆ ಆ ಅಣು ಇದೆಯಲ್ಲ, ದೇಹದ ಅಣು ಇದ್ದಿದ್ದು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಇರಬಹುದು ಅಂತ ಅರ್ಥ. ಸೊ ಇವಾಗ ECG ಇದ್ದಿದ್ದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಚೆಕ್ ಮಾಡ್ತು ಅಂತಂದ್ರೆ, ನೆಕ್ಸ್ಟ್ ಎಕೋಕಾರ್ಡಿಯೋಗ್ರಾಮ್ ಇದ್ದಿದ್ದು ಹೃದಯದ ಈ ಚೇಂಬರ್ಸ್ ಗಳಿರ್ತಾವಲ್ಲ ಭಾಗಗಳು, ಆಮೇಲೆ ಅವುಗಳ ಕವಾಟಗಳು ಅಂದ್ರೆ ವಾಲ್ವ್ಸ್ ಅಂತ ಹೇಳ್ತೀವಿ, ಅವುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನೋಡ್ತೀವಿ. ಇವಾಗ ರಕ್ತ ಚಲನೆ ಸೀದಾ ಆಗ್ತಾ ಇದೆಯಾ, ಎಲ್ಲಾದ್ರೂ ಬ್ಯಾಕ್ ಪ್ರೆಷರ್ ಆಗ್ತಾ ಇದೆಯಾ, ಎಲ್ಲಾದ್ರೂ ಒಂದ್ ಕಡೆ ಒತ್ತಡ ಆಗ್ತಾ ಇದೆಯಾ, ಅದನ್ನ ಚೆಕ್ ಮಾಡೋದಕ್ಕೆ ಎಕೋಕಾರ್ಡಿಯೋಗ್ರಾಮ್ ಆಯ್ತು. ನೆಕ್ಸ್ಟ್ ಇವಾಗ ರಕ್ತ ಚಲನೆ ತೊಂದರೆಯಿಂದ ಹೃದಯದಲ್ಲಿ ಊಟ ಕಮ್ಮಿ ಆದ ಹೃದಯದ ಮಾಂಸಕ್ಕೆ ಮಸಲ್ಗೆ ಊಟ ಕಮ್ಮಿ ಆದಂತಾಗ ಅವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಅಬ್ನಾರ್ಮಲ್ ಆಗುತ್ತೆ. ಸೊ ಅದು ECG ನಲ್ಲಿ
0: ಗೊತ್ತಾಗುತ್ತೆ.
1: ಆದ್ರೆ ಅದು ECG ನಲ್ಲಿ ಗೊತ್ತಾದ ತಕ್ಷಣ ನಾವು ಒಂದು ಡೌಟ್ ಪಡಬಹುದು, ಓ ಹೌದು ರಕ್ತನಾಳದಲ್ಲಿ ಇದು ತೊಂದರೆ ಇದೆಯೋ ಇರಬಹುದು ಅಂತ. ಬಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಪರೀಕ್ಷೆಗಳೇನು ಅಂತಂದ್ರೆ, ಇವಾಗ ಆಸ್ಪತ್ರೆಗೆ ಹೋಗೋದಲ್ಲೇನೆ

0: ಬರೀ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಲ್ಲಿ ಮಾಡೋದಿತ್ತು ಅಂತಂದ್ರೆ ನಾವು ಸಿ ಟಿ ಆಂಜಿಯೋಗ್ರಾಮ್ ಆಫ್ ದ ಕಾರ್ಡಿಯಾಕ್ ಅಂತೀವಿ, ಅಂದ್ರೆ ಹೃದಯ ಭಾಗದ ಸಿ ಟಿ, ಅದ್ರ ಜೊತೆ ಜೊತೆಗೆ ಕ್ಯಾಲ್ಸಿಯಂ ಸ್ಕೋರ್ ಅಂತ ಬಿಟ್ಟು ಒಂದು ಟೆಸ್ಟ್ ಮಾಡ್ತೀವಿ. ಅದು ಅದು ನಮಗೆ ಒಂದು ಐಡಿಯಾ ಕೊಡುತ್ತೆ ಹೃದಯದ ರಕ್ತನಾಳ ಹೇಗಿದೆ ಅಂತ ಬಿಟ್ಟು. ಸೊ ಇವಾಗ ಎಕೋಕಾರ್ಡಿಯೋಗ್ರಾಮ್ ಮಾಡ್ಕೊಂಡ್ ಬಂದ್ಬಿಟ್ಟು, ಏ ನಂದು ಹಾರ್ಟ್ ಎಲ್ಲ ನಾರ್ಮಲ್ ಆಗಿದೆ, ಬ್ಲಾಕೇಜ್ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಎಕೋಕಾರ್ಡಿಯೋಗ್ರಾಮ್ ರಕ್ತನಾಳದ ಬಗ್ಗೆ ಹೇಳೋದಿಲ್ಲ,
1: ಹಂಗೆ
0: ಸಸ್ಪಿಷನ್ ಕೊಡ್ಬೋದಷ್ಟೇ, ಬಟ್ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ಸಿ ಟಿ ಕ್ರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು ಎಂ ಆರ್ ಐ ಟೆಸ್ಟ್ ಅಂತ ಬಿಟ್ಟು ಒಂದು ಮಾಡ್ತೀವಿ, ಅದು ನೆಕ್ಸ್ಟ್ ಭಾಗ. ಇದ್ರ ಜೊತೆ ಜೊತೆಗೆ ಇನ್ನೊಂದು ಬಹಳ ಕಾಮನ್ ಟೆಸ್ಟ್ ಒಂದು ಮಾಡ್ತೀವಿ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಬಿಟ್ಟು ಕೇಳಿರ್ಬೋದು,
1: ಟಿ ಎಂ ಟಿ
0: ಟೆಸ್ಟ್, ಅದನ್ನು ಒಂದು ಇಂಪಾರ್ಟೆಂಟ್ ಟೆಸ್ಟ್. ಇವಾಗ ಇವಾಗ ಇ ಸಿ ಜಿ, ಎಕೋಕಾರ್ಡಿಯೋಗ್ರಾಮ್, ಸಿ ಟಿ, ಆಮೇಲೆ ಬ್ಲಡ್ ಟೆಸ್ಟ್
1: ಸೇರಿಸ್ಕೊಳ್ಳೋಣ. ಓಕೆ,
0: ಇವೆಲ್ಲದನ್ನು ನಾವ್ ಯಾವಾಗ ಮಾಡ್ತೀವಿ, ಆರಾಮಾಗಿ ಮಲಗಿರುವಾಗ ನಾವು ಆ ಒಂದು ವಿಷಯನ ಕಲೆ ಹಾಕ್ತಾ
1: ಇದ್ದೀವಿ.
0: ಇವಾಗ ನಾವು ಈ ವ್ಯಕ್ತಿ ಕೆಲಸ ಮಾಡಿದಾಗ ಯಾವ ರೀತಿ ಇರುತ್ತೆ ಹೃದಯ ಅಂತ ಚೆಕ್ ಮಾಡ್ಬೇಕಲ್ಲ,
1: ಅದೇ ಟ್ರೆಡ್ಮಿಲ್.
0: ಅದು ಟ್ರೆಡ್ಮಿಲ್.
1: ಓಕೆ, ಟ್ರೆಡ್ಮಿಲ್ ಅಲ್ಲಿ ಓಡದಂಗೆ ಓಡಪ್ಪ ನೀನು ಅಂತ ಅನ್ನೋದು ಈ ಕಡೆ ನೀವು ಟೆಸ್ಟ್ ಮಾಡ್ಬಿಡ್ತೀವಿ.
0: ಟೆಸ್ಟ್ ಮಾಡ್ತೀವಿ ನಾವು ಹೃದಯದಲ್ಲಿ ಇ ಸಿ ಜಿ ಫಸ್ಟ್ ಕನೆಕ್ಟ್ ಮಾಡ್ಬಿಟ್ಟು, ನೀವು ಓಡ್ತಾ ಇರಬೇಕಾದ್ರೆ ಅದನ್ನ ಪ್ರತಿ 3 ನಿಮಿಷಕ್ಕೊಮ್ಮೆ ಅದ್ರದ್ದು ಸ್ಲೋಪ್ ಅಂತೀವಿ, ಆಂಗಲ್, ಅದನ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ, ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಅಂತಂದ್ರೆ ಹೃದಯ ಬಡಿತ ಇನ್ಕ್ರೀಸ್ ಆಗ್ಬೇಕು. ಹೃದಯ ಬಡಿತ ಇನ್ಕ್ರೀಸ್ ಆದಂಗೂ ಹೃದಯ ಕೆಲಸ ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹೃದಯದ ಕೆಲಸ ಜಾಸ್ತಿ ಆದಂಗೂ ಹೃದಯನೇ ಅದ್ರ ರಕ್ತನಾಳದಿಂದ ನನಗೆ ಜಾಸ್ತಿ ಊಟ ಬೇಕು ಅಂತ ಕೇಳ್ಕೊತದೆ. ಆ ಕೇಳ್ಕೊತಿರ್ಬೇಕಾದ್ರೆ ಬಡಿತ ಏನಿದೆ ಅಲ್ಲ, ಫಂಕ್ಷನ್ ನಾರ್ಮಲ್ ಇತ್ತು ಅಂತಂದ್ರೆ ಈ ಟ್ರೆಡ್ಮಿಲ್ ಅಲ್ಲಿ ಇದ್ದಿದ್ದು ಈ ಸೀಜನೂ ನಾರ್ಮಲ್ ಆಗಿನೇ ಹೋಗ್ತಾ ಹೋಗುತ್ತೆ. ಯಾವ್ದಾದ್ರು ಒಂದು ಹಂತದಲ್ಲಿ, ಇವಾಗ ಬ್ಲಾಕೇಜ್ ನ ನಾವು ಸಸ್ಪೆಕ್ಟ್ ಮಾಡಿದ್ವಿ, ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ರಕ್ತ ಚಲನೆ ಚೆನ್ನಾಗಿದೆ,
1: ಚೆನ್ನಾಗಿರುತ್ತೆ,
0: ಆದ್ರೆ ಇವಾಗ ಹೃದಯ ಬಡಿತ ಜಾಸ್ತಿ ಆದಾಗ ನನಗೆ ಜಾಸ್ತಿ ರಕ್ತ ಬೇಕಲ್ಲ. ಬಟ್ ಇವಾಗ ಬ್ಲಾಕೇಜ್ ಇದೆ ಅಂದಾಗ ನನಗೆ ಆ ರಕ್ತ ಚಲನೆ ಕಮ್ಮಿ ಆಗೋದಿಲ್ಲ, ಕಮ್ಮಿ ಆಗ್ಬಿಡುತ್ತೆ. ಅವಾಗಿದ್ದು ನಾವು ಟ್ರೆಡ್ಮಿಲ್ ಅಲ್ಲಿ ಏನಾಗುತ್ತೆ, ಆ ಭಾಗದಲ್ಲಿ ಆ ಹಂತದಲ್ಲಿ ಅಲ್ಲಿ ಈ ಸೀಜನ್ ಅಲ್ಲಿ ಏರ್ ಪೇರ್ ಕಾಣಿಸುತ್ತೆ.
1: ಸಮಾಲೋಚನೆಯಿಂದ ಶುರು, ಮೊದಲು ಮಾತು ಅವರಿಗೆ ಕೇಳೋದ್ರಿಂದ, ಪ್ರಶ್ನೆ ಕೇಳೋದ್ರಿಂದ ಶುರು ಆದ್ರೆ ಅಲ್ಲಿಂದ ಶುರು ಆದ್ರೆ ಇಲ್ಲಿವರೆಗೂ ಬರ್ತದೆ.
0: ಇಲ್ಲಿವರೆಗೂ
1: ಇದ್ರ ಮುಂದಿನ ಅಂತ ಮತ್ತೆ
0: ಇವಾಗ ಪರೀಕ್ಷೆ ಎಲ್ಲ ಆದ್ಮೇಲೆ ಇದ್ದಿದ್ದು, ಇದು ಡೆಫಿನೆಟಿವ್ ಆಗಿ ಎಲ್ಲ ಹೇಳೋದಿಲ್ಲ, ಇವೆಲ್ಲ ಸಸ್ಪಿಷನ್ ಇನ್ಕ್ರೀಸ್ ಮಾಡುತ್ತೆ, ಸಂದೇಹ ಹೆಚ್ಚು ಮಾಡುತ್ತೆ. ಇವೆಲ್ಲದನ್ನು ಹೌದು ಇವರಿಗೆ ಬಹುಶಃ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆ, ಎಲ್ಲೋ ಅಡೆ ತಡೆ ಇದೆ, ರಕ್ತ ಸರಿಯಾಗಿ ಚಲನೆ ಆಗ್ತಾ ಇಲ್ಲ, ಇದನ್ನ ನಾವು ಡೆಫಿನೆಟಿವ್ ಆಗಿ ಟೆಸ್ಟ್ ಮಾಡಬೇಕು ಅಂದಾಗ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರೋದು ಕರೋನರಿ ಆಂಜಿಯೋಗ್ರಾಮ್, ಅಂದ್ರೆ ಹಾರ್ಟ್ ಆಂಜಿಯೋಗ್ರಾಮ್ ಅಂತೀವಿ, ಹಾರ್ಟ್ ಕ್ಯಾತ್ ಅಂತ ಬಿಟ್ಟು ಹೇಳ್ತಾರೆ, ಕರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು, ಅದು ದಟ್ ಈಸ್ ದಿ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್.
1: ಓಕೆ, ಅಂದ್ರೆ ಏನ್ ಮಾಡ್ತೀರಿ ನೀವು ಅಲ್ಲಿಗೆ ಟೆಸ್ಟ್ ಮಾಡೋದ?
0: ಅದನ್ನೇನು, ಅದನ್ನ ಉತ್ತಮವಾದ ಆಸ್ಪತ್ರೆ, ಆ ವ್ಯವಸ್ಥಿತ ಆಸ್ಪತ್ರೆ ಅಲ್ಲೇನೆ ಮಾಡಕ್ ಆಗೋದು ಇದು.
1: ಓಕೆ,
0: ಅದಕ್ಕೆ ನಾವೇನ್ ಮಾಡ್ತೀವಿ, ಯಾವುದಾದ್ರು ಒಂದು ರಕ್ತನಾಳ ಇಲ್ಲ ಕೈಯಿಂದ ಅಥವಾ ತೊಡೆಸಂದಿಂದ,
1: ಓಕೆ,
0: ಆ ರಕ್ತನಾಳದಲ್ಲಿದ್ದು ಒಂದು ಸಣ್ಣ ನೀಡಲ್ನಿಂದ ನಾವು ವೈರ್ ಹಾಕೊಂಡು ಒಂದು ದೊಡ್ಡ ಕ್ಯಾಥೆಟರ್ ಹೊರಗಡೆ ಭಾಗದಿಂದ ಹೃದಯಕ್ಕೆ ತಲುಪುವಂತಹ ಒಂದು ಕ್ಯಾಥೆಟರ್ ಆಲ್ಮೋಸ್ಟ್ 100 ಸೆಂಟಿಮೀಟರ್ ಇರುತ್ತೆ ಸ್ಟ್ಯಾಂಡರ್ಡ್, ಅಥವಾ 120 ಸೆಂಟಿಮೀಟರ್ ಉದ್ದದ ಒಂದು ಟ್ಯೂಬ್ ತರ, ಅದನ್ನ ನಾವು ಈ ದೇಹದ ಹೊರಭಾಗದಿಂದ ಅಂದ್ರೆ ಕೈಯಿಂದ ಅಥವಾ ತೊಡೆಸಂದಿನಿಂದ ಅದನ್ನ ನಾವು ಹೃದಯದ ಭಾಗದ ತನಕ ಕಳಿಸ್ಕೊಡೋದು. ಆ ಹೃದಯದ ಭಾಗಕ್ಕೆ ಪೋಣಿಸಿದಾಗ ಹೃದಯದ ರಕ್ತನಾಳ ಏನು ಶುರು ಆಗುತ್ತಲ್ಲ ಅಲ್ಲಿಗೆ ನಾವು ಪೋಣಿಸ್ಬಿಟ್ಟು ಈ ಇನ್ನೊಂದು ಕಡೆ ಏನು ಹೊರಗಡೆ ಭಾಗದಲ್ಲಿ ಇರುತ್ತಲ್ಲ ಕ್ಯಾಥೆಟರ್, ಅಲ್ಲಿಂದ ನಾವು ಒಂದು ಕಾಂಟ್ರಾಸ್ಟ್ ಡೈ ಅಂತ ಬಿಟ್ಟು ಹೇಳ್ತೀವಿ, ಅದನ್ನ ಪುಷ್ ಮಾಡ್ತೀವಿ, ತಳ್ತೀವಿ. ಅದು ತಳ್ಳದಾಗ ಹೃದಯದ ರಕ್ತನಾಳಗಳೆಲ್ಲದನ್ನು ತುಂಬಿಕೊಳ್ತತೆ ಈ ಡೈಯಿಂದ, ತಕ್ಷಣ ನಾವು ಎಕ್ಸ್ರೇ ತೆಗಿತೀವಿ. ಅವಾಗ ನಮಗೆ ಐಡಿಯಾ ಬರುತ್ತೆ,
1: ಓಕೆ,
0: ಈ ರಕ್ತನಾಳ ಇದ್ದಿದ್ದು ಸಂಪೂರ್ಣವಾಗಿ ಸಲೀಸಾಗಿ ಫ್ಲೋ ಆಗ್ತಿದ್ಯಾ ಅಥವಾ ಎಲ್ಲಾದ್ರೂ ಬ್ಲಾಕೇಜ್ ಇದೆಯಾ.
1: ಅಕಸ್ಮಾತ್ ಅಲ್ಲಿ ಆ ಸಂದರ್ಭದಲ್ಲಿ ಬ್ಲಾಕೇಜ್ ಇದೆ ಅಂತ ಗೊತ್ತಾಗುತ್ತೆ, ಏನ್ ಮಾಡ್ತೀರಿ?
0: ಅವಾಗಿದ್ದು ಇದನ್ನ ಸ್ಟೆಂಟ್ ಹಾಕ್ಬಿಟ್ಟು ನಾವು ಓಪನ್ ಮಾಡಕ್ ಆಗುತ್ತಾ, ಅಥವಾ ಬ್ಲಾಕೇಜ್ ಗಳು ಜಾಸ್ತಿ ಇದೆ ಅಂದಾಗ ಬೈಪಾಸ್ ಸರ್ಜರಿ ಮಾಡುತ್ತೆ.
1: ಓಹೋ, ಅರ್ಥ ಆಯ್ತು.
0: ಸೊ ಇದೆಲ್ಲ ಹಂತ ಹಂತವಾಗಿ
1: ಅಂದ್ರೆ ಒಂದು ಪರೀಕ್ಷೆಗಳು ಅಂದ್ರೆ ಒಂದು ಬೇಕಾದ್ರೆ ಅದು ಚಿಕಿತ್ಸೆನು ಆ ಕಡೆ ಸರ್ಜರಿ ಟೈಪ್ ಆದಂಗ ಆಗಬಹುದು ಆ ಟೈಮಲ್ಲಿ.
0: ಹೌದು,
1: ಆವಾಗಲೇ ಬೇಕಾದ್ರೆ ನಿರ್ಧಾರ ಮಾಡ್ಬಿಡ್ತೀರಾ ಪರೀಕ್ಷೆ ಟೈಮಲ್ಲಿ ಬ್ಲಾಕ್.

0: ಇದೆ ಅಂತ ಗೊತ್ತಾದ್ರೆ ಅಲ್ಲಿ ನೀವು ಅದನ್ನ ಸರಿಪಡಿಸ್ಬಿಡ್ತೀರಾ?
1: ಆಯ್ತು. ಅಂದ್ರೆ ಇವಾಗ ಬ್ಲಾಕೇಜ್ 80% ಶೇಕಡ 80%ಗಿಂತ ಜಾಸ್ತಿ ಇತ್ತು ಅಂದ್ರೆ ಮಾತ್ರ ಅದನ್ನ ಓಪನ್ ಮಾಡಬೇಕು. ಇವಾಗ 70% ಬ್ಲಾಕೇಜ್ ಇತ್ತು ಅಂದ್ರೆ ಇವಾಗ ನಾವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ 70% ಬ್ಲಾಕೇಜ್ ಇತ್ತು. ಆದ್ರೆ ಅವರ ತೊಂದರೆಗಳು ಸ್ವಲ್ಪ ನಿಜವಾದ ಬ್ಲಾಕೇಜ್ ಇಂದಾನೆ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮಗೆ ಅವರ ಸಂಭಾಷಣೆನಲ್ಲಿ ಗೊತ್ತಾಗಿತ್ತು ಅಂದಾಗ ನಾವು 70% ಬ್ಲಾಕೇಜ್ಗೂ ನಾವು ಓಪನ್ ಮಾಡ್ತೀವಿ.
0: ಓಪನ್ ಮಾಡಿ ಅಲ್ಲಿ ಸ್ಟೆಂಟ್
1: ಹಾಕ್ತೀವಿ ಇಲ್ಲ ಬೈಪಾಸ್ ಸರ್ಜರಿ ಕಳಿಸ್ಕೊಡ್ತೀವಿ. ಇವಾಗ 70%ಗಿಂತ ಕಮ್ಮಿ ಇತ್ತು ಬ್ಲಾಕೇಜ್, ಅದಕ್ಕೆ ಓಪನ್ ಮಾಡಬಾರ್ದು. ಮಾತ್ರೆಗಳು ಸೊ ನಮ್ಮ ಕೇಳುಗರ ಹತ್ರ ನಾನು ಏನ್ ಹೇಳ್ಕೋತೀನಿ ಅಂತ ಕೇಳ್ಕೋಬೇಕು ಅಂತಂದ್ರೆ, ಬ್ಲಾಕೇಜು 70%ಗಿಂತ ಕಮ್ಮಿ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ.
0: ವೈದ್ಯರು ನಿಮಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ ಸರಿ
1: ಅಷ್ಟೇ.
0: ಧೈರ್ಯವಾಗಿರಿ
1: ಧೈರ್ಯವಾಗಿರಿ. ಸೊ ಇನ್ನೊಂದು ಯೋಚನೆ ಮಾಡ್ಬೇಕು ನಾವು. ಇವಾಗ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಿದೆ ಅಂದ ತಕ್ಷಣ ನನ್ನ ಹತ್ರ 0% ಬ್ಲಾಕೇಜ್ ಅಂತ ಹೇಳ್ಬಿಟ್ಟು ಇಲ್ಲೇ ಇಲ್ಲ
0: ಇಲ್ಲ ಬ್ಲಾಕೇಜ್ ಇದ್ದೇ
1: ಇರ್ತದೆ. ಮಾನವನ ದೇಹದಲ್ಲಿ 10-20-30 ಹಿಡಿದು 70% ತನಕ ಬ್ಲಾಕೇಜ್ ಇದ್ದೇ ಇರಬಹುದು.
0: 70 ಆಚೆ ಹೋದ್ರೆ ಸಮಸ್ಯೆ ತುಂಬಾ ಗಂಭೀರ,
1: ಸಮಸ್ಯೆಗೆ ಗಂಭೀರ. ಅವಾಗ ನೀವು ಚಿಕಿತ್ಸೆ ಅದ ತಕ್ಕನಾಗಿ ಚಿಕಿತ್ಸೆ
0: ತಗೋಬೇಕು. ಬಹಳ ಸಂತೋಷ ಆಯ್ತು ಅಂದ್ರೆ ತಾವು ಹೇಳಿದ್ದು ವಿವರಣೆ ಕೊಟ್ಟಿದ್ದು ಬಹಳ ಖುಷಿ ಆಯ್ತು. ಯಾಕಂದ್ರೆ ಹೃದಯ ತುಂಬಾ ಸಂಕೀರ್ಣವಾದಂತಹ ಅಂಗ, ಅದನ್ನ ಅಷ್ಟು ಸುಲಭದಲ್ಲಿ ತಾವು ಹೇಳಿದಿರಿ. ಈ ನಮ್ಮ ಕಾರ್ಯಕ್ರಮವನ್ನ ಪ್ರಸಾರ ಆಗ್ತಾ ಇರೋ ಸಂದರ್ಭದಲ್ಲಿ ಕೇಳೋದು ಒಂದಾದ್ರೆ ಇದನ್ನ ನಾವು ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ಅವಾಗಲೂ ಕೂಡ ಏನು ಹೇಳಿದ್ದಾರೆ ವೈದ್ಯರು ಅಂತ ಅನ್ನೋದನ್ನ ಕೇಳ್ಕೋಬೇಕು. ಇದು ಒಂದೇ ಕಾರ್ಯಕ್ರಮ ಅಂತಲ್ಲ, ನಮ್ಮ ಬೇರೆ ಎಲ್ಲಾ ಕಾರ್ಯಕ್ರಮಗಳು ಕೂಡ ಈ ರೀತಿ ನಾವು ಅಪ್ಲೋಡ್ ಆಗ್ತದೆ. ಆ ಕಾರ್ಯಕ್ರಮಗಳನ್ನು ಕೇಳಬಹುದು ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್ ಎಲ್ಲಾ ಕಡೆನೂ ಕೂಡ ನಮ್ಮ ಕಾರ್ಯಕ್ರಮಗಳು ಅಪ್ಲೋಡ್ ಆಗಿರುತ್ತದೆ, ಇರುತ್ತೆ, ದಯವಿಟ್ಟು ಕೇಳಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಣ ಸರ್. ಇನ್ನು ಮುಖ್ಯವಾಗಿ ಕೊನೆಯಲ್ಲಿ ತಾವು ಏನು ಈ ಪರೀಕ್ಷೆಗಳ ಮಹತ್ವ ಎಷ್ಟು ಮುಖ್ಯ ಅಂತ ಹೇಳ್ತೀರಾ?
1: ಸೊ ಇಲ್ಲಿವರೆಗೂ ನಾವು ಟೆಸ್ಟ್ ಮಾಡಿದ್ದು ರಕ್ತನಾಳದ್ದಾಯ್ತು. ಇವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಒಂದಿದೆ, ಎಲೆಕ್ಟ್ರಿಕಲ್ ಆಕ್ಟಿವಿಟಿನೇ ಬೇರೆ, ಅದನ್ನ ಈ ಸೀಜನ್ನಲ್ಲಿ ನಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಇನ್ನೊಂದು ಕೇಳುಗರಲ್ಲಿ ಇನ್ನೊಂದು ನಾನು ಮನವಿ ಏನ್ ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಹಾರ್ಟ್ ಅಟ್ಯಾಕ್ ಅಂದಾಗ ಅದು ರಕ್ತನಾಳದ ಬ್ಲಾಕೇಜ್ ಇಂದ ಸಡನ್ ಡೆತ್ ಅಂತೀವಿ. ಸಡನ್ ಆಗಿ ಸಾವಾಗೋದು ಎಲ್ಲದನ್ನು ಬ್ಲಾಕೇಜ್ ಇಂದ ಅಂತ ಅಲ್ಲ, ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಏನು ಅಬ್ನಾರ್ಮಲ್ ಆಗುತ್ತಲ್ಲ ಅದ್ರ ತೊಂದರೆಯಿಂದ ಸಡನ್ ಆಗಿ ನಾವು ಸಾಯೋದು. ಹೃದಯ ಸ್ತಬ್ಧವಾಗೋದು, ಹೃದಯ ಕಂಪನ ಅಥವಾ ಸ್ತಬ್ಧವಾಗೋದು, ಇವೆರಡಕ್ಕೂ ಒಂದು ಕಾರಣ ಬ್ಲಾಕೇಜು. ಬ್ಲಾಕೇಜ್ ಇಲ್ದೇನೂ ಸಹ ನಿಮಗೆ ಇವೆರಡೂ ಆಗಬಹುದು.
0: ಅದಕ್ಕೆ ಹೇಳ್ತಾರಲ್ಲ ಎಷ್ಟೋ ಸಲ, ಏನು ಗೊತ್ತೇ ಆಗ್ಲಿಲ್ರಿ, ಎಲ್ಲವೂ ಚೆನ್ನಾಗೇ ಇತ್ತು, ಬಹಳ ಆರೋಗ್ಯವಾಗಿ ಇದ್ರು, ಬಟ್ ಕಾರಣಗಳು ಇನ್ನೂ ಬೇರೆ ಇರ್ತವೆ.
1: ಕರೆಕ್ಟ್.
0: ಅದು ವೈದ್ಯರಿಗೆ ಗೊತ್ತಾಗತ್ತೆ ಯಾವ ಕಾರಣದಿಂದ ಇವರು ತೀರ್ ಹೋದ್ರು ಅಂತ ಹೇಳಿ.
1: ಹೌದು. ಸೊ ನಾರ್ಮಲ್ ಆಗಿತ್ತು ಅಂದ ತಕ್ಷಣ ಹೃದಯದ ಕಂಪನ ಅಥವಾ ಹೃದಯ ಸ್ತಬ್ಧ ಆಗೋದು ಅದನ್ನ ತಡಿಬಹುದು ಅಂತನೂ ಏನಿಲ್ಲ. ಅದಕ್ಕೆ ಇನ್ನೊಂದು ಟೆಸ್ಟ್ ಇದೆ. ಹೌದು. ಸೊ ಪ್ಲಸ್ ಕೊನೆಯದಾಗಿ ನಾನು ನಮ್ಮ ಕೇಳುಗರಲ್ಲಿ ಏನ್ ಹೇಳ್ಕೊತೀನಿ ಅಂತಂದ್ರೆ, ಇದೊಂದು ಯೋಚನೆ ಮಾಡಿ. ಇವಾಗ ನಾವು ಏನೇ ಒಂದು ಪರೀಕ್ಷೆ ಮಾಡಿದ್ವಿ ಅಂತಂದ್ರೆ ಅದು ಇವತ್ತಿನ ದಿನ, ಇವತ್ತಿನ ಹಂತದ
0: ಹಂತಕ್ಕೆ ಮಾತ್ರ,
1: ಇದು ಹಂತಕ್ಕೆ ಮಾತ್ರ.
0: ಸರಿ.
1: ನಾವು ಎಲ್ಲ ಕಲೆ ಹಾಕಿದಾಗ,
0: ಒಂದ್ ವರ್ಷ ಹಿಂದೆ ಮಾಡಿಸಿದೀವಿ ಅವಾಗ ಚೆನ್ನಾಗಿತ್ತು ಅಂದ್ರೆ ಈಗಲೂ ಚೆನ್ನಾಗಿರ್ತೀರಿ ಅಂತ ಹೇಳಕ್
1: ಅಲ್ಲ, ಅದೊಂದನ್ನು ನಾವು ಗಮನದಲ್ಲಿಟ್ಕೊಂಡಿರ್ಬೇಕು. ಹಾಗಾಗಿ ನಾವು ಪರೀಕ್ಷೆಗಳು ಮಾಡಬೇಕಾದ್ರೆ ಆ ವಿಷಯಕ್ಕೆ ತಕ್ಕಂತೆ, ತೊಂದರೆಗೆ ತಕ್ಕಂತೆ ಪರೀಕ್ಷೆ ಮಾಡಿದ್ರೇನೆ ಅದರದ ಲಾಭ ಇದೆ.
0: ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಹೃದಯದ ಮಾತು ಅಂತ ಅನ್ಬೋದು. ಈಗ ಬಹಳ ಹೃದಯಕ್ಕೆ ತಟ್ಟೋ ಹಾಗೆ ತಾವು ಮಾತಾಡಿದಿರಿ. ಈ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಹೃದಯ ಕಾಯಿಲೆಗಳ ಪರೀಕ್ಷೆ ಮತ್ತು ಮಹತ್ವ ಕುರಿತಾಗಿ ಡಾ ಗಿರೀಶ್ ಮೂಡ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಜಾಂಪಣ್ಣ, ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ

50 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ ವಿವಿಧ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ಇವತ್ತು ನಿವೃತ್ತ ಬ್ಯಾಂಕ್ ಉದ್ಯೋಗಿ ಜಿತೇಂದ್ರ ರಾವ್ ಕುಲಕರ್ಣಿ ಅವರು ಆಗಮಿಸಿದ್ದಾರೆ. ಜಿತೇಂದ್ರ ರಾವ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಮತ್ತು ಧನ್ಯವಾದಗಳು.
2: ಜಿತೇಂದ್ರ ರಾವ್ ಅವರೇ, ನಮಗೆ ಇವತ್ತು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡಬೇಕು. ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂದ್ರೆ ಏನು?
3: ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಏನು ಅನ್ನೋಕ್ಕಿಂತ ಮುಂಚೆ ಇದು ಏಕೆ ಅಂತ ಕೇಳ್ತೀರಿ. ಏಕಂದ್ರೆ 1947ರಲ್ಲಿ ನಮ್ಮ ಭಾರತ ಸ್ವತಂತ್ರ ಆದ ನಂತರ ಸ್ವಾಸ್ಥ್ಯದ ಬಗ್ಗೆ ನಮ್ಮ ಕಾಳಜಿ ಇತ್ತು. ಭಾರತವು ವ್ಯವಸ್ಥಿತವಾಗಿ ಆರೋಗ್ಯ ಪರಿಸ್ಥಿತಿಗಳನ್ನು ಸುಧಾರಿಸಿದೆ. 1947ರಲ್ಲಿ 32 ವರ್ಷಗಳು ಇದ್ದ ಜೀವಿತಾವಧಿಯು ಈಗ ಸದ್ಯಕ್ಕೆ 66.8 ವರ್ಷಗಳಿಗೆ ದ್ವಿಗುಣಗೊಂಡಿದೆ. ಶಿಶು ಮರಣ ಪ್ರಮಾಣ ಪ್ರತಿ 1,000 ಜೀವಂತ ಜನನಗಳಿಗೆ 50ಕ್ಕೆ ಇಳಿದಿದೆ. ಆದಾಗ್ಯೂ ಅಪೌಷ್ಟಿಕತೆಯ ಮಟ್ಟಗಳು ಮತ್ತು ಶಿಶು ಮತ್ತು ತಾಯಂದಿರ ಸಾವಿನ ಪ್ರಮಾಣಗಳು ಇನ್ನೂ ಹೆಚ್ಚೇ ಇವೆ. ಅಸಮರ್ಪಕ ಆರೋಗ್ಯ ಸೌಲಭ್ಯಗಳಿಂದಾಗಿ ಪ್ರತಿ ವರ್ಷ ಸುಮಾರು 1 ಮಿಲಿಯನ್ ಭಾರತೀಯರು ಸಾಯುತ್ತಿದ್ದಾರೆ ಮತ್ತು 700 ಮಿಲಿಯನ್ ಜನರಿಗೆ ತಜ್ಞ ಆರೈಕೆ ಪ್ರವೇಶವಿಲ್ಲ ಮತ್ತು 80% ತಜ್ಞರು ನಗರ ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. 1,000 ಜನಸಂಖ್ಯೆಗೆ ಆಸ್ಪತ್ರೆ ಹಾಸಿಗೆಗಳು ಸಂಖ್ಯೆಯ ಲಭ್ಯತೆಯ ದೃಷ್ಟಿಯಿಂದ ಭಾರತವು ದೊಡ್ಡ ಅಗತ್ಯ ಅಂತರವನ್ನು ಎದುರಿಸುತ್ತಿದೆ. 1,000 ಜನಸಂಖ್ಯೆಗೆ ವಿಶ್ವದ ಸರಾಸರಿ 4 ಆಸ್ಪತ್ರೆ ಹಾಸಿಗೆಗಳೊಂದಿಗೆ ಭಾರತವು 1,000 ಜನಸಂಖ್ಯೆಗೆ 1ರಿಂದ ಕಡಿಮೆ ಅಂದರೆ 0.7 ಆಸ್ಪತ್ರೆಗಳನ್ನು ಹೊಂದಿದೆ. ಸಾರ್ವಜನಿಕ ಆರೋಗ್ಯ ಸೌಲಭ್ಯದ ವಿಸ್ತರಣೆಗೆ ಬಜೆಟ್ ಬೆಂಬಲವು ಸರ್ಕಾರಗಳಿಂದ ಅಸಮರ್ಪಕವಾಗಿದೆ. ಹೆಚ್ಚಿನ ರಾಜ್ಯಗಳಲ್ಲಿ ಸಂಬಳ ಮತ್ತು ವೇತನವು ಒಟ್ಟು ಆರೋಗ್ಯ ಬಜೆಟ್ನ 70% ಪಾಲನ್ನು ಹೊಂದಿದೆ. ಸೇವೆಗಳ ವಿಸ್ತರಣೆಗೆ ಯಾವುದೇ ಸಂಪನ್ಮೂಲಗಳನ್ನು ಹೊಂದಿಲ್ಲ, ಸಾಕಾಗುವುದಿಲ್ಲ. ಇದಲ್ಲದೆ ಭಾರತದಲ್ಲಿ ಆರೋಗ್ಯ ರಕ್ಷಣೆ ಮೇಲಿನ ವೆಚ್ಚದಲ್ಲಿ ಸಾರ್ವಜನಿಕ ನಿಧಿಯ ಕೇವಲ 22% ಸೃಷ್ಟಿ ಎಂದು ಅಂದಾಜಿಸಲಾಗಿದೆ. ಉಳಿದ 78% ಖಾಸಗಿ ವೆಚ್ಚಗಳು ವಿವಿಧ ವೆಚ್ಚಗಳಾಗಿವೆ. ಒಟ್ಟು ಸಾರ್ವಜನಿಕ ವಲಯದ ಸಬ್ಸಿಡಿಗಳಲ್ಲಿ ಜನಸಂಖ್ಯೆ 20% ಶ್ರೀಮಂತರ ಪಾಲು ಸುಮಾರು 30% ಇದು ಜನಸಂಖ್ಯೆಯ ಬಡ 20% ಪಾಲು 3 ಪಟ್ಟು ಹೆಚ್ಚು. ಅಸ್ತಿತ್ವದಲ್ಲಿರುವ ಸನ್ನಿವೇಶವು ಸಾರ್ವಜನಿಕ ಆರೋಗ್ಯ ಸೇವೆಯು 3E ಅಂದರೆ ಇಂಗ್ಲಿಷ್ ಇ ಪದದ ಎಕ್ಸ್ಪ್ಯಾಂಡ್ ಈಕ್ವಿಟಿ ಎಕ್ಸಲೆನ್ಸ್ ಅಂದರೆ ವಿಸ್ತರಣೆ ಈಕ್ವಿಟಿ ಮತ್ತು ಶ್ರೇಷ್ಠತೆಯನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಸೂಚಿಸುತ್ತದೆ. ಸಾಕಷ್ಟು ಆರೋಗ್ಯ ರಕ್ಷಣೆ ಪ್ರವೇಶಕ್ಕೆ ತೃತೀಯ ಆರೈಕೆ ಸೌಲಭ್ಯಗಳ ವಿಸ್ತರಣೆಯು ಅಗತ್ಯವಿದೆ. ತೃತೀಯ ಆರೈಕೆಯನ್ನು ಜನಸಂಖ್ಯೆಯ ವಿವಿಧ ಭಾಗಗಳಿಗೆ ಸಮಾನವಾಗಿ ವಿತರಿಸಬೇಕು. ಹೊಸ ಸೌಲಭ್ಯಗಳ ಸ್ಥಾಪನೆಯ 3 ಹಂತಗಳಲ್ಲಿ ಅಸಮತೋಲನವನ್ನು ಪರಿಹರಿಸಬೇಕಾಗುತ್ತದೆ. ಪ್ರಾದೇಶಿಕ ವಿಶೇಷತೆಗಳು ಮತ್ತು ದಾದಿಯರು ಅಂದರೆ ನರ್ಸ್ ಮತ್ತು ಇತರ ಆರೋಗ್ಯ ವೃತ್ತಿಪರರಿಗೆ ವೈದ್ಯಕೀಯ ವೈದ್ಯರ ಅನುಪಾತ ಮುಂದಿನ ಪಂಚವಾರ್ಷಿಕ ಯೋಜನೆಯಲ್ಲಿನ ವಿಸ್ತರಣೆಯು ವ್ಯವಸ್ಥಿತವಾಗಿರಬೇಕು ಮತ್ತು ಭವಿಷ್ಯದ ವೈದ್ಯಕೀಯ ಶಿಕ್ಷಣ ಮತ್ತು ಆರೈಕೆಯಲ್ಲಿ ಗುಣಮಟ್ಟವನ್ನು ತುಂಬುವ ಆಧಾರದ ಮೇಲೆ ಅದರ ಬಾಹ್ಯರೇಖೆಗಳು ಇರಬೇಕು ಎಂದು ಕಾರ್ಯನಿರತ ಗುಂಪು ಅಂದರೆ ಇಂಗ್ಲಿಷ್ನಲ್ಲಿ ವರ್ಕಿಂಗ್ ಗ್ರೂಪ್ ಅಂತ ಕರೆಯುತ್ತಾರೆ, ಅದರ ಸದಸ್ಯರು ಸರ್ವಾನುಮತದಿಂದ ಅಭಿಪ್ರಾಯಪಟ್ಟಿದ್ದಾರೆ. ಇದೇ ದಾರಿಯಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಶುರು ಮಾಡಲಾಗಿದೆ.
2: ಜಿತೇಂದ್ರ ಅವರೇ, ಈಗ ಈ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯ ಉದಯ ಹೇಗಾಯಿತು, ಈ ಬಗ್ಗೆ ಮಾಹಿತಿ ಮಾಡಿಕೊಡಿ.
3: ಈಗಾಗಲೇ ಹೇಳಿದಂತೆ ಈ ಯೋಜನೆಯು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಇದು ಸಾಮಾನ್ಯವಾಗಿ ದೇಶದಲ್ಲಿ ಕೈಗೆಟುಕುವ ವಿಶ್ವಾಸಾರ್ಹ ತೃತೀಯ ಹಂತದ ಆರೋಗ್ಯ ಸೇವೆಯ ಲಭ್ಯತೆಯನ್ನು ಅಸಮತೋಲನವನ್ನು ಸರಿಪಡಿಸುವ ಮತ್ತು ಕಡಿಮೆ ಸೇವೆ ಸಲ್ಲಿಸುವ ರಾಜ್ಯಗಳಲ್ಲಿ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣಕ್ಕಾಗಿ ಸೌಲಭ್ಯಗಳನ್ನು ಹೆಚ್ಚಿಸುವ ಪ್ರಾಥಮಿಕ ಉದ್ದೇಶವಾಗಿದೆ. ಇದನ್ನು 2 ಘಟಕಗಳನ್ನು 2 PMSSY ಅನ್ನೋ ಈ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯನ್ನು 2 ಘಟಕಗಳಲ್ಲಿ ವಿಂಗಡಿಸಲಾಗಿದೆ. 1 AIMS ಸ್ಥಾಪನೆ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹಾಗೂ

0: ಎರಡನೇದು ಸರ್ಕಾರಿ ವೈದ್ಯಕೀಯ ಕಾಲೇಜು ಸಂಸ್ಥೆಗಳ ಉನ್ನತೀಕರಣ. ಮೊದಲನೇದಾಗಿ ದೇಶದ ವಿವಿಧ ಭಾಗಗಳಲ್ಲಿ ಸುಧಾರಿತ ತೃತೀಯ ಆರೋಗ್ಯ ಮೂಲ ಸೌಕರ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸೌಲಭ್ಯಗಳ ಸೃಷ್ಟಿಗೆ ಪ್ರಮುಖ ಒತ್ತು ನೀಡಲು ಭಾರತ ಸರ್ಕಾರವು ಹೊಸ ಏಮ್ಸ್ ಅಂತ ಶಾರ್ಟ್ಫಾಲ್ ಆಗಿ ಕರೆಯುವ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅನ್ನು ಸ್ಥಾಪಿಸುತ್ತಿದೆ. ದೇಶದಲ್ಲಿ ಈ ಅತ್ಯಂತ ಪ್ರಮುಖ ಸಂಸ್ಥೆಗಳ ರಚನೆಗೆ ಅನುಕೂಲವಾಗುವಂತೆ ಭಾರತ ಸರ್ಕಾರವು ಏಮ್ಸ್ ಕಾಯ್ದೆಯನ್ನು ರೂಪಿಸಿದೆ. ಅದರ ಅಡಿಯಲ್ಲಿ ಈ ಏಮ್ಸ್ ಅನ್ನು ಸ್ಥಾಪಿಸಲಾಗಿದೆ. ಕಾಯ್ದೆಯ ನಿಬಂಧನೆಗಳ ಪ್ರಕಾರ ಈ ಹೊಸ ಏಮ್ಸ್ ಅನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆಗಳು ಎಂದು ಕರೆಯಲಾಗುತ್ತದೆ ಮತ್ತು ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲಿವೆ. ಕಾಯ್ದೆಯಲ್ಲಿ ಪ್ರತಿಪಾದಿಸಿರುವಂತೆ ಈ ಏಮ್ಸ್ ಸ್ಥಾಪಿಸುವ ಉದ್ದೇಶ ಏನೆಂದರೆ, ಮೊದಲನೆಯದಾಗಿ ಭಾರತದಲ್ಲಿನ ಎಲ್ಲಾ ವೈದ್ಯಕೀಯ ಕಾಲೇಜುಗಳು ಮತ್ತು ಇತರ ಸಂಬಂಧಿತ ಸಂಸ್ಥೆಗಳಿಗೆ ಉನ್ನತ ಗುಣಮಟ್ಟದ ವೈದ್ಯಕೀಯ ಶಿಕ್ಷಣವನ್ನು ಪ್ರದರ್ಶಿಸಲು ಅದರ ಎಲ್ಲಾ ಶಾಖೆಗಳಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದಲ್ಲಿ ಬೋಧನೆಯ ಮಾದರಿಗಳನ್ನು ಅಭಿವೃದ್ಧಿಪಡಿಸುವುದು. ಎರಡನೇದಾಗಿ ಆರೋಗ್ಯ ಚಟುವಟಿಕೆಯ ಎಲ್ಲಾ ಪ್ರಮುಖ ಶಾಖೆಗಳಲ್ಲಿ ಸಿಬ್ಬಂದಿಗಳ ತರಬೇತಿಗಾಗಿ ಅತ್ಯುನ್ನತ ಶ್ರೇಣಿಯ ಶೈಕ್ಷಣಿಕ ಸೌಲಭ್ಯಗಳನ್ನು ಒಂದೇ ಸ್ಥಳದಲ್ಲಿ ತರಲು ಮತ್ತು ಮೂರನೇದಾಗಿ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದಲ್ಲಿ ಸ್ವಾವಲಂಬನೆ ಸಾಧಿಸಲು ಈ ಏಮ್ಸ್ ಮೂರು ಉದ್ದೇಶಗಳನ್ನು ಸರಿಪಡಿಸಲು ಒಂದು ಕೆಲವು ಕಾರ್ಯಕ್ರಮಗಳನ್ನು ಹೊಂದಿಕೊಂಡಿದೆ. ಅದರಲ್ಲಿ ಭೌತಿಕ ಮತ್ತು ಜೈವಿಕ ವಿಜ್ಞಾನಗಳನ್ನು ಒಳಗೊಂಡಂತೆ ಆಧುನಿಕ ವೈದ್ಯಕೀಯ ಮತ್ತು ಇತರ ಸಂಬಂಧಿತ ವಿಜ್ಞಾನಗಳ ವಿಜ್ಞಾನದಲ್ಲಿ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಬೋಧನೆಯನ್ನು ಒದಗಿಸುವುದು.
1: ಈಗ ಈ ಒಂದು ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆಯಲ್ಲಿನ ಮುಖ್ಯ ಅಂಶಗಳು ಅಂತಿರೀವು.
0: ಹೌದು, ಏಮ್ಸ್ ಉದ್ದೇಶ ಮಾಡಲು ಈಗಾಗಲೇ ಹೇಳಿದಂತೆ ಇಂತಹ ಶಿಕ್ಷಣದ ತೃಪ್ತಿದಾಯಕ ಗುಣಮಟ್ಟವನ್ನು ತಲುಪಲು ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣದ ಹೊಸ ವಿಧಾನಗಳನ್ನು ಪ್ರಯೋಗಗಳನ್ನು ನಡೆಸುವುದು, ಅಂತಹ ವಿಜ್ಞಾನಗಳ ವಿವಿಧ ಶಾಖೆಗಳಲ್ಲಿ ಸಂಶೋಧನೆಗೆ ಸೌಲಭ್ಯಗಳನ್ನು ಒದಗಿಸುವುದು, ಭಾರತದಲ್ಲಿನ ವಿವಿಧ ವೈದ್ಯಕೀಯ ಕಾಲೇಜುಗಳಲ್ಲಿ ಶಿಕ್ಷಕರಿಗೆ ತರಬೇತಿ ನೀಡಿ ಹೊಸ ಏಮ್ಸ್ ಸಂಸ್ಥೆಗಳನ್ನು ಮುಂಬರುವ ದಿನಗಳಲ್ಲಿ ಸುಧಾರಿತ ತೃತೀಯ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನೆ ವಿಷಯದಲ್ಲಿ ನಾಯಕತ್ವದ ಸ್ಥಾನವನ್ನು ಪಡೆದುಕೊಳ್ಳಲು ವಿಶೇಷವಾಗಿ ಸಂಶೋಧನೆ ಮತ್ತು ಪ್ರದೇಶಗಳ ನಿರ್ದಿಷ್ಟ ವೈದ್ಯಕೀಯ ಮತ್ತು ಆರೋಗ್ಯ ಸಂಸ್ಥೆಗಳ ಮೇಲೆ ಕೇಂದ್ರೀಕರಿಸಲಾಗಿದೆ. ನಿಮಗೆ ಗೊತ್ತಾಗಿರ್ಬೋದು, ಮೊದಲು ದೆಹಲಿಯಲ್ಲಿ ಏಮ್ಸ್ ಆಸ್ಪತ್ರೆ ಮುಖ್ಯವಾಗಿ ಕೆಲಸ ಮಾಡುತ್ತಿತ್ತು. ಉತ್ತರ ಭಾರತದ ಸುಮಾರು ರಾಜ್ಯಗಳ ಜನರು ಆ ಏಮ್ಸ್ ಒಂದೇ ಸಂಸ್ಥೆ ಆಗಿರುವ ದೆಹಲಿಯಲ್ಲಿ ತಮ್ಮ ಸೇವೆಗಳನ್ನು ಪಡೆದುಕೊಳ್ಳುತ್ತಿದ್ದರು. ಇವತ್ತಿನ ಕಾಲದಲ್ಲಿ ಈಗ ನಾವು ಮಾತಾಡುವ ವೇಳೆಯಲ್ಲಿ 22 ಹೊಸ ಏಮ್ಸ್ಗಳನ್ನು ಆಲ್ರೆಡಿ ಘೋಷಿಸಲಾಗಿದೆ ಮತ್ತು ಕೆಲವೊಂದು ಆಲ್ರೆಡಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಮುಂಬರುವ ದಿನಗಳಲ್ಲಿ 75 ಏಮ್ಸ್ ಆಸ್ಪತ್ರೆಗಳನ್ನು ದೇಶದ ಬೇರೆ ಬೇರೆ ಸ್ಥಳಗಳಲ್ಲಿ ಇದನ್ನು ಸ್ಥಾಪನೆ ಮಾಡುವ ಸರ್ಕಾರದ ಉದ್ದೇಶವಾಗಿದೆ. ಹೀಗೆ ಇನ್ನೊಂದು ಎರಡನೇ ಇವರ ಕಾರ್ಯಕ್ರಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಸಂಸ್ಥೆಗಳ ಉನ್ನತೀಕರಣ. ಇದರಲ್ಲಿ ಪ್ರತಿ ಉನ್ನತ ದರ್ಜೆಯ ಯೋಜನೆಯು ಸೇರಿಸುತ್ತದೆ. 8-10 ಸೂಪರ್ ಸ್ಪೆಷಾಲಿಟಿ ವಿಭಾಗಗಳು, ಸುಮಾರು 15 ಹೊಸ ಪಿಜಿ ಸೀಟುಗಳು, 150-250 ಹಾಸಿಗೆಗಳು ಹಾಗೂ ಇಂತಹ 75 ಸರ್ಕಾರಿ ಈಗಾಗಲೇ ಇರುವ ವೈದ್ಯಕೀಯ ಕಾಲೇಜುಗಳನ್ನು ಹಾಗೂ ಆಸ್ಪತ್ರೆಗಳನ್ನು ಅದನ್ನು ಅಭಿವೃದ್ಧಿ ಈ ರೀತಿಯಲ್ಲಿ ಮುಂದೂಡಬೇಕು ಅಂತ ಸರ್ಕಾರದ ಈ ಯೋಜನೆಯಲ್ಲಿ ಅಳವಡಿಸಲಾಗಿದೆ.
1: ಆಯ್ತು ಜಿತೇಂದ್ರ ಕುಲಕರ್ಣಿಯವರೇ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಹತ್ವವಾದ ಮಾಹಿತಿಯನ್ನ ತಿಳಿಸಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು. ನಮಸ್ಕಾರ.
2: ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಕಂದಮ್ಮನಿಗೆ ಜೋಗುಳ ಹಾಡು.
3: ಜೋ ಜೋ ಲಾಲಿ ನಾ ಹಾಡುವೆ.
2: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು.
4: ಈ ಕನ್ನಡದ ಅಕ್ಷರ ಮಾಲೆ.
2: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
4: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
2: ವಯೋವೃದ್ಧರಿಗೆ ಬದುಕಿನ ಹಿರಿವೆ.
5: ಬಾನಿಗೊಂದು ಎಲ್ಲೆ ಎಲ್ಲಿದೆ.
2: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
6: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
2: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮರ್ಟೆನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯಲೋನಿ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಅವರೊಂದಿಗೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರುವ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ ನೀಡಿದರು. ಪ್ರಧಾನಿ ಅವರಿಗೆ ಇಂಡೋನೇಷ್ಯಾದ ಸಾಂಸ್ಕೃತಿಕ ಪರಂಪರೆಯನ್ನು ಪ್ರತಿಬಿಂಬಿಸುವ ಗೆಮೆಲಾನ್ ವಾದ್ಯಗೋಷ್ಠಿ ಹಾಗೂ ಸಾಂಪ್ರದಾಯಿಕ ಯೋಗ್ಯಕಾರ್ತ ನೃತ್ಯ ಪ್ರದರ್ಶನದೊಂದಿಗೆ ಸ್ವಾಗತ ಕೋರಲಾಯಿತು. ಉಭಯ ನಾಯಕರು 9ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ದೇವಾಲಯ ಸಮುಚ್ಚಯಕ್ಕೆ ಭೇಟಿ ನೀಡಿದರು. ಮುಖ್ಯ ಶಿವನ ದೇವಾಲಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪೂಜೆ ಸಲ್ಲಿಸಿದರು. ದೇವಾಲಯದ ಸೂಕ್ಷ್ಮ ಶಿಲ್ಪಕಲೆಗಳನ್ನು ವೀಕ್ಷಿಸಿದ ಅವರು, ಭಾರತ ಇಂಡೋನೇಷ್ಯಾ ಸಹಕಾರದಡಿ ನಡೆಯುತ್ತಿರುವ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾಮಗಾರಿಗಳ ಪರಿಶೀಲನೆಯನ್ನು ನಡೆಸಿದರು. ಜಂಟಿ ಪ್ರಕಟಣೆಯಲ್ಲಿ ಮಾತನಾಡಿದ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಪ್ರಾಂಬನಸ್, ದೇವಾಲಯವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಶತಮಾನಗಳಷ್ಟು ಹಳೆಯ ಬಾಂಧವ್ಯದ ಸಂಕೇತವಾಗಿದೆ ಎಂದು ಹೇಳಿದರು. ದೇವಾಲಯದ ಸಂರಕ್ಷಣೆ ಮತ್ತು ಪುನಶ್ಚೇತನ ಕಾರ್ಯಕ್ಕೆ ಭಾರತ ನೀಡುತ್ತಿರುವ ಸಹಕಾರಕ್ಕೆ ಅವರು ಕೃತಜ್ಞತೆ ಸಲ್ಲಿಸಿದರು. ಸಂಸ್ಕೃತಿಯು ಉಭಯ ದೇಶಗಳನ್ನು ಬೆಸೆಯುವ ಸೇತುವೆಯಾಗಿ ಮುಂದುವರಿದಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ಈ ಭೇಟಿಯನ್ನು ಅತ್ಯಂತ ಆಧ್ಯಾತ್ಮಿಕ ಮತ್ತು ಸ್ಮರಣೀಯ ಅನುಭವ ಎಂದು ಬಣ್ಣಿಸಿದ್ದಾರೆ. ಸುಮಾರು 12 ಶತಮಾನಗಳಿಂದ ಈ ಭವ್ಯ ಪರಂಪರೆಯನ್ನು ಸಂರಕ್ಷಿಸಿರುವ ಇಂಡೋನೇಷ್ಯಾದ ಜನರಿಗೆ ಅವರು ಧನ್ಯವಾದ ಸಲ್ಲಿಸಿದರು. ದೇವಾಲಯದ ಸಂರಕ್ಷಣೆಯಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಯು ಉಭಯ ದೇಶಗಳ ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ಈ ಪುನಶ್ಚೇತನ ಯೋಜನೆಯು ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಪ್ರಧಾನಿ, ಇಂಡೋನೇಷ್ಯಾಕ್ಕೆ ತಮ್ಮ 3 ದಿನಗಳ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಎಐಟಿಐಜಿಎ ಪರಿಷ್ಕರಣೆ ಪ್ರಕ್ರಿಯೆಗೆ ವೇಗ ನೀಡುವ ಉದ್ದೇಶದಿಂದ ಭಾರತ 13ನೇ ಆಸಿಯಾನ್ ಭಾರತ ಸರಕು ವ್ಯಾಪಾರ ಒಪ್ಪಂದ ಜಂಟಿ ಸಮಿತಿ ಸಭೆ ನವದೆಹಲಿಯಲ್ಲಿ ಆಯೋಜಿಸಿದೆ. ಈ ತಿಂಗಳ 10ರವರೆಗೆ ನಡೆಯಲಿರುವ ಜಂಟಿ ಸಮಿತಿ ಮತ್ತು ಅದರ ಸಂಬಂಧಿತ ಸಭೆಗಳು ಭೌತಿಕ ಹಾಗೂ ಆನ್ಲೈನ್ ಮಾದರಿಯಲ್ಲಿ ನಡೆಯುತ್ತಿವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಕಾರ ಜಂಟಿ ಸಮಿತಿಯು ವಿವಿಧ ಉಪಸಮಿತಿಗಳಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಿದ್ದು, ಎಐಟಿಐಜಿಎ ಪರಿಷ್ಕರಣೆಗೆ ಸಂಬಂಧಿಸಿದ ಬಾಕಿ ಉಳಿದಿರುವ ಅಧ್ಯಾಯಗಳನ್ನು ಶೀಘ್ರ ಅಂತಿಮಗೊಳಿಸುವಂತೆ ಸೂಚಿಸಿದೆ. ಉಪಸಮಿತಿಗಳಿಗೆ ನಿಗದಿತ ಕಾಲಮಿತಿಯ ಗುರಿಗಳನ್ನು ನೀಡಲಾಗಿದ್ದು, ಪರಸ್ಪರ ಸಹಕಾರದೊಂದಿಗೆ ನಿಗದಿತ ಅವಧಿಯೊಳಗೆ ಸ್ಪಷ್ಟ ಫಲಿತಾಂಶ ಸಾಧಿಸುವಂತೆ ಉತ್ತೇಜಿಸಲಾಗಿದೆ. ಜಂಟಿ ಸಮಿತಿಯ ವ್ಯಾಪ್ತಿಯಲ್ಲಿರುವ 8 ಉಪಸಮಿತಿಗಳ ಪೈಕಿ 3 ಉಪಸಮಿತಿಗಳ ಸಭೆಗಳು ಪ್ರಸ್ತುತ ನಡೆಯುತ್ತಿವೆ. ಇವುಗಳಲ್ಲಿ ಸುಂಕ ಪ್ರಕ್ರಿಯೆಗಳು ಮತ್ತು ವ್ಯಾಪಾರ ಸುಗಮೀಕರಣ, ರಾಷ್ಟೀಯ ಪರಿಗಣನೆ ಮತ್ತು ಮಾರುಕಟ್ಟೆ ಪ್ರವೇಶ ಹಾಗೂ ಮೂಲದ ನಿಯಮಗಳು ಕುರಿತು ಉಪಸಮಿತಿಗಳು ಸೇರಿವೆ. ಈ ಸಭೆಗಳು ಭಾರತ ಮತ್ತು ಆಸಿಯಾನ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದು, ಪರಸ್ಪರ ತಿಳುವಳಿಕೆಯನ್ನು ವೃದ್ಧಿಸುವುದು ಹಾಗೂ ರಚನಾತ್ಮಕ ಸಂವಾದವನ್ನು ಉತ್ತೇಜಿಸುವ ಮಹತ್ವದ ವೇದಿಕೆಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ಜೂನ್ 24ರಂದು ಸಂಭವಿಸಿದ ಅವಳಿ ಭೂಕಂಪದ ಬಳಿಕ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಭಾರತ ನೀಡಿದ ಮಾನವೀಯ ನೆರವನ್ನು ಅಧಿಕೃತವಾಗಿ ಗುರುತಿಸಿ ಕೃತಜ್ಞತೆ ವ್ಯಕ್ತಪಡಿಸಿರುವುದಕ್ಕಾಗಿ ವೆನೆಜುವೆಲಾಗೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಧನ್ಯವಾದ ತಿಳಿಸಿದರು.

0: ಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಪರಿಹಾರ ಕಾರ್ಯಾಚರಣೆಯು ಭಾರತ ಮತ್ತು ವೆನೆಜುವೆಲಾ ನಡುವಿನ ಶಾಶ್ವತ ಸ್ನೇಹ ಸಂಬಂಧದ ಪ್ರತೀಕವಾಗಿದೆ ಎಂದು ಹೇಳಿದ್ದಾರೆ. ಜೂನ್ 24ರಂದು ವೆನೆಜುವೆಲಾದಲ್ಲಿ ಸಂಭವಿಸಿದ 7.2 ಮತ್ತು 7.5 ತೀವ್ರತೆಯ ಭೀಕರ ಅವಳಿ ಭೂಕಂಪದಿಂದ ವ್ಯಾಪಕ ಹಾನಿ ಸಂಭವಿಸಿದ ಹಿನ್ನೆಲೆಯಲ್ಲಿ ಭಾರತವು ಮಾನವೀಯ ನೆರವು ಒದಗಿಸುವ ಉದ್ದೇಶದಿಂದ ಆಪರೇಷನ್ ಅಮಿಸ್ತಾದ್ ಅನ್ನು ಆರಂಭಿಸಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೇರಳಂನ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಕೇರಳಂ ಸರ್ಕಾರ ಘೋಷಿಸಿದೆ. ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರು ತಿರುವನಂತಪುರಂನಲ್ಲಿ ಈ ಮಾಹಿತಿ ನೀಡಿದರು. ವಯನಾಡು ಸುರಂಗ ಯೋಜನೆಯ ಕಾಮಗಾರಿಯನ್ನು ಸಮಗ್ರ ತನಿಖೆ ಪೂರ್ಣಗೊಂಡ ಬಳಿಕವೇ ಪುನರಾರಂಭಿಸಲಾಗುವುದು ಎಂದು ಅವರು ಹೇಳಿದರು. ಘಟನಾ ಸ್ಥಳದಲ್ಲಿ ರಾಷ್ಟೀಯ ವಿಪತ್ತು ಪ್ರತಿಕ್ರಿಯೆ ಪಡೆಯ 2 ತಂಡಗಳು ಇನ್ನೂ ಕಾರ್ಯಾಚರಣೆ ನಡೆಸುತ್ತಿವೆ. 5 ಇನ್ನೂ ನಾಪತ್ತೆಯಾಗಿದ್ದು ಅವರ ಪತ್ತೆಗಾಗಿ ಶೋಧ ಕಾರ್ಯ ಮುಂದುವರಿದಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಹಿಳಾ ಸಚಿವರು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪರಸ್ಪರ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ. ಪ್ರಸ್ತಾವಿತ ಫಲಿತಾಂಶಗಳ ಕುರಿತು ಚರ್ಚೆ ನಡೆಸಲಿರುವ ಸಚಿವರು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವಿನ ಸಹಕಾರವನ್ನು ವಿಸ್ತರಿಸುವ ನಿಟ್ಟನಲ್ಲಿ ಕಾರ್ಯತಂತ್ರದ ಮಾರ್ಗದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪೂರ್ಣಾಧಿವೇಶನದ ಜೊತೆಗೆ ಖ್ಯಾತ ತಜ್ಞರು, ನೀತಿ ನಿರೂಪಕರು ಮತ್ತು ವಿವಿಧ ಕ್ಷೇತ್ರಗಳ ಪರಿಣತರ ಭಾಗವಹಿಸುವ ವಿಷಯಾಧಾರಿತ ಚರ್ಚೆಗಳು ನಡೆಯಲಿವೆ. ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಅನುಭವಗಳನ್ನು ಹಂಚಿಕೊಳ್ಳಲಾಗುವುದು, ನವೀನ ಕಾರ್ಯವಿಧಾನಗಳ ಕುರಿತು ಚರ್ಚಿಸುವುದು ಹಾಗೂ ಸಹಭಾಗಿತ್ವವನ್ನು ಉತ್ತೇಜಿಸುವುದು ಈ ಚರ್ಚೆಗಳ ಉದ್ದೇಶವಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಒಡಿಶಾದ ಭುವನೇಶ್ವರದಲ್ಲಿ ಒಡಿಶಾ ಆಳಸಮುದ್ರ ಮೀನುಗಾರಿಕೆ ಮಿಷನ್ ದಸ್ತಾವೇಜು ಹಾಗೂ ಉನ್ನತ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗಾಗಿ ಅಧಿಕೃತ ಅನುಮತಿ ಪತ್ರ ಬಿಡುಗಡೆ ಮಾಡಲಿದ್ದಾರೆ. ಮೀನುಗಾರಿಕೆ ಇಲಾಖೆಯು ಆಯೋಜಿಸಲಿರುವ ಈ ಕಾರ್ಯಕ್ರಮದಲ್ಲಿ ಸುಮಾರು 1,000 ಮೀನುಗಾರರು, ಮೀನು ಕೃಷಿಕರು ಹಾಗೂ ಮಹಿಳಾ ಮೀನುಗಾರರು ಭಾಗವಹಿಸುವ ನಿರೀಕ್ಷೆ ಇದೆ. ಈ ಉಪಕ್ರಮದಿಂದ ಮೀನು ಕೃಷಿಕ ಉತ್ಪಾದಕರ ಸಂಘಗಳು ಹಾಗೂ ಮೀನುಗಾರಿಕೆ ಸಹಕಾರ ಸಂಘಗಳ ಪಾಲ್ಗೊಳ್ಳುವಿಕೆಗೆ ಉತ್ತೇಜನ ದೊರೆಯಲಿದ್ದು ಸುಸ್ಥಿರ ಆಳ ಸಮುದ್ರ ಮತ್ತು ಉನ್ನತ ಸಮುದ್ರ ಮೀನುಗಾರಿಕೆಯಲ್ಲಿ ಅವಕಾಶಗಳು ಹೆಚ್ಚಲಿವೆ. 3 ರಾಷ್ಟಗಳ ಪ್ರವಾಸದ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದು 3 ದಿನಗಳ ಅಧಿಕೃತ ಭೇಟಿಗಾಗಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ತೆರಳಿದ್ದಾರೆ. ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥನಿ ಆಲ್ಬನಿಸ್ ಅವರೊಂದಿಗೆ ನಡೆಯಲಿರುವ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಕೈಗಾರಿಕಾ ಮತ್ತು ಉದ್ಯಮ ವಲಯದ ನಾಯಕರನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ತಾಳ್ಮೆಯು ಯಾವುದೇ ರಾಷ್ಟದ ಅತ್ಯಂತ ದೊಡ್ಡ ಶಕ್ತಿಯಾಗಿದ್ದು ಅತ್ಯಂತ ಸಂಕಷ್ಟದ ಸಂದರ್ಭದಲ್ಲಿಯೂ ದೇಶವನ್ನು ಒಗ್ಗಟ್ಟಿನಿಂದ ಮುನ್ನಡೆಸಲು ಪ್ರೇರೇಪಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂಸ್ಕೃತದ ಶ್ಲೋಕವೊಂದನ್ನು ಹಂಚಿಕೊಂಡಿರುವ ಪ್ರಧಾನಿ, ತಾಳ್ಮೆಯು ರಾಷ್ಟವನ್ನು ನಿರಂತರವಾಗಿ ಪ್ರಗತಿ, ಸಮೃದ್ದಿ ಮತ್ತು ಸ್ವಾವಲಂಬನೆಯತ್ತ ಕೊಂಡೊಯ್ಯುತ್ತದೆ ಎಂದು ತಿಳಿಸಿದ್ದಾರೆ. ವಿಂಬಲ್ಡನ್ ಟೆನಿಸ್ನಲ್ಲಿ ಇಂದು ನಡೆಯಲಿರುವ ಮಹಿಳಾ ಸಿಂಗಲ್ಸ್ನ ಕ್ವಾರ್ಟರ್ ಫೈನಲ್ನಲ್ಲಿ ಜೆಕ್ ಗಣರಾಜ್ಯದ ಆಟಗಾರ್ತಿ ಲಿಂಡಾ ನೊಸ್ಕೋವಾ ಬೆಲ್ಜಿಯಂನ ಎಲಿಸ್ ಮಾರ್ಟೆನ್ಸ್ ಅವರನ್ನು ಎದುರಿಸಲಿದ್ದರೆ, ಉಕ್ರೇನಿಯನ್ ಆಟಗಾರ್ತಿ ಮಾರ್ಟಾ ಕಾಸ್ಟ್ಯೂಕ್ ಇಟಾಲಿಯನ್ ಜಾಸ್ಮಿನ್ ಪಯೋಲಿನಿ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾದ ಪ್ರಾಂಬನನ್ ದೇವಾಲಯಕ್ಕೆ ಭೇಟಿ, ಉಭಯ ದೇಶಗಳ ಸಾಂಸ್ಕೃತಿಕ ಬಾಂಧವ್ಯಕ್ಕೆ ಹೊಸ ಮೆರುಗು. ಆಸಿಯಾನ್ ಭಾರತ ವ್ಯಾಪಾರ ಒಪ್ಪಂದ ಪರಿಷ್ಕರಣೆ, ನವದೆಹಲಿಯಲ್ಲಿ 13ನೇ ಜಂಟಿ ಸಮಿತಿ ಸಭೆ. ಆಪರೇಷನ್ ಅಮಿಸ್ತಾದ್ ನೆರವು, ಭಾರತಕ್ಕೆ ಕೃತಜ್ಞತೆ ಸಲ್ಲಿಸಿದ ವೆನೆಜುವೆಲಾ. ವಯನಾಡು ಭೂಕುಸಿತ, ಮೃತಪಟ್ಟವರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ ಕೇರಳಂ ಸರ್ಕಾರ. ಹಾಗೂ ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಲಿಂಡಾ ನೊಸ್ಕೋವಾ, ಎಲಿಸ್ ಮಾರ್ಟಿನ್ಸ್ ಹಾಗೂ ಮಾರ್ಟಾ ಕಾಸ್ಟ್ಯೂಕ್ ಜಾಸ್ಮಿನ್ ಪಯೋಲೋನಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
3: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
6: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್.

0: ಮಾಡಿಲ್ವಾ?
1: ಬದಲಿಸಿ ಬದಲಿಸಿ, ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆತ್ಮೀಯರೇ,
3: ರಾಮಧಾನ್ಯದ ಕೃತಿಯನು
2: ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಕನಕ ಅಧ್ಯಯನ ಪೀಠದ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
3: ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ.
4: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕಾರ್ಯಕ್ರಮ ಕನಕದೀಪ.
5: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಸಂಬಾಳವಾದನವನ್ನ ಕೇಳೋಣ. ಕಲಾವಿದರು ರವಕವಿ ಬನಹಟ್ಟಿ ನಾವಲ್ಗಿಯ ವಿಶ್ವನಾಥ ವಿಠಲ್ ದೇವದಾಸ್ ಮತ್ತು ಸಂಗಡಿಗರು. ತ್ರಿಪುಟ ತಾಳ 18 ಮಾತ್ರ.

0: ಕೇಳುಗರೆ, ಇದುವರೆಗೆ ರಘುಕವಿ ಬನಹಟ್ಟಿ ನಾವಲ್ಗಿಯ ವಿಶ್ವನಾಥ ವಿಠ್ಠಲ್ ದೇವದಾಸ್ ಮತ್ತು ಸಂಗಡಿಗರಿಂದ ಸಂಬಾಳ್ವಾದನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ.
1: ನಿಸರ್ಗ ಜ್ಞಾನಾಮೃತ.
0: ಕಾರ್ಯಕ್ರಮ ನಿಮ್ಮೊಂದಿಗೆ ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಂದು ನಮಸ್ಕಾರ.
2: ನಂದು ನಮಸ್ಕಾರ. ನೋಡಿ ಸುರೇಖ, ಹೊರಗೆ ಹೆಂಗ ಮಳಿ ಬರ್ಲಿಕ್ಕತ್ತದ, ಹಂಗ ಪತ್ರಗಳ ಮಳಿ ನಮ್ಮ ಹತ್ರದ. ಅದಕ್ಕೆ ಮೊದಲು ಪತ್ರಗಳನ್ನ ನೋಡಿ ನಂತರ ನಾವು ಕರೆಗಳನ್ನ ಸ್ವೀಕರಿಸೋಣ ಅಂತ.
0: ಆಯ್ತಾಯ್ತು.
2: ನನ್ನ ಹತ್ರ ನೋಡು 4 ಪತ್ರಗಳವ. ಈ 4 ಪತ್ರಗಳನ್ನ ಬೇರೆ ಬೇರೆಯವರು ಬರೆದಾರ. ಇವರು ಬರೆದಿರೋ ಒಂದು ವಿಷಯ ಮಾತ್ರ ಕಾಮನ್ ಅದ, ಸಾಮಾನ್ಯದ್ದು. ಅಂದ್ರೆ ನಮ್ಮ ನಿಲಯದಿಂದ ಪ್ರಸಾರವಾದ ಕರುಳಿನ ಕೂಗು ಈ ನಾಟಕವನ್ನ ಕುರಿತಂತ ಪತ್ರಗಳಿವು. ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾದ ಕರುಳಿನ ಕೂಗು ನಾಟಕ ಅತ್ಯಂತ ಉತ್ತಮ ರೀತಿಯೊಳಗೆ ಕೇಳಿ ಬಂತು. ಇಂದಿನ ಆಧುನಿಕ ದಿನಮಾನಗಳಲ್ಲಿ ಸಂಬಂಧ, ಮಾನವೀಯತೆ, ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆ ಕೊರತೆ ಇದು ಹೆಚ್ಚಾಗಿ ಎದ್ದು ಕಾಣ್ತಿರ್ತದ. ಇಂಥ ಸಂದರ್ಭದೊಳಗ ನಿಮ್ಮ ಮುಖೇನ ಪ್ರಸಾರವಾದಂತ ಈ ನಾಟಕ ಒಂದು ಭಾವನಾತ್ಮಕ ಬದಲಾವಣೆ ಮತ್ತು ಸಾಮಾಜಿಕ ಜೀವನದಲ್ಲಿ ಆಸ್ತಿ, ಅಂತಸ್ತು, ಹಣ ಇವು ಮುಖ್ಯ ಅಲ್ಲ, ಸಂಬಂಧಗಳು ಮುಖ್ಯ ಅಂಥೇಳಿ ಈ ನಾಟಕ ತೋರಿಸ್ತು. ಅದಕ್ಕಾಗಿ ಧನ್ಯವಾದ ಅಂಥೇಳಿ ಬರೆದವರು ಪ್ರಶಾಂತ್ ಯಲ್ಲಪ್ಪ ದಾಸರ್. ಇನ್ನೊಂದು ಪತ್ರ ಬರೆದವರು ಪರಸಪ್ಪ ಸಿದ್ದಪ್ಪ ಗರೇಬಾಳ್, ಇವರು ಬರೆದಂತ ಪತ್ರ. ಇವ್ರಿಗೂ ಕೂಡ ಈ ನಾಟಕ ಬಹಳ ಇಷ್ಟ ಆಗ್ಯದಂತ. ನಾಟಕವನ್ನು ರಚಿಸಿದ ಹನುಮಂತ್ ಎಂ ಜುಟ್ಟಲ್ ಅವರಿಗೆ ಅಭಿನಂದನೆ ಅಂತ ಹೇಳ್ತಾರೆ. ನಾಟಕದ ಕಥಾವಸ್ತು ಸಮಯೋಚಿತ ಹಾಗೂ ಮಾರ್ಮಿಕ ಆಗಿತ್ತು. ಪಾತ್ರಧಾರಿಗಳು ಪಾತ್ರಕ ಜೀವಂತಿಕೆ ತುಂಬಿ ಕಥೆಗೆ ಮೆರುಗು ನೀಡ್ಯಾರ. ಕಥೆ ಕಣ್ಣಿಗೆ ಕಟ್ಟಿ ಕಂಬನಿ ಮಿಡಿಯೋ ಹಂಗಿತ್ತು. ಇಂಥ ನಾಟಕಗಳನ್ನ ಹೆಚ್ಚು ಪ್ರಸಾರ ಮಾಡ್ರಿ ಅಂತ ಇವ್ರು ಕೇಳ್ತಾರೆ. ಸೋಮಶೇಖರ್ ಹುಲ್ಲುಕೇರಿ ಇವರು ಬರೆದಂತ ಪತ್ರ. ಇವರಿಗೆ ಈ ನಾಟಕ ಕರುಳು ಕಿತ್ತಿ ಬರುವಂಗ ಅನಿಸ್ತಂತ. ಸಮಾಜದೊಳಗೆ ಇಂಥ ಸಾಮಾಜಿಕ ನಾಟಕಗಳು ನಮ್ಮ ಮಕ್ಕಳಿಗೆ ಮತ್ತು ಪಾಲಕರಿಗೆ ಅವಶ್ಯವಾಗಿ ಮೂಡಿ ಬರಬೇಕು. ಸುಂದರವಾದ ನಾಟಕವನ್ನ ಆಕಾಶವಾಣಿಗಾಗಿಯೇ ಬರೆದುಕೊಟ್ಟದ್ದು ಅನ್ನೋ ಹಂಗಿತ್ತು. ಪ್ರಸಾರಕ್ಕಾಗಿ ಧನ್ಯವಾದ ಅಂತಾರೆ. ಹನುಮಂತ್ ಚನ್ನಗೌಡರು ಇವರು ಬರೆದಂತ ಪತ್ರ. ನಮ್ಮ ನಿಮ್ಮೊಂದಿಗೆ ಕಾರ್ಯಕ್ರಮ ಕೇಳ್ತಾರಂತ, ಎಲ್ಲ ಕಾರ್ಯಕ್ರಮಗಳು ಆಕಾಶವಾಣಿಯಿಂದ ಅದ್ಭುತವಾಗಿ ಮೂಡಿ ಬರ್ತಾವ. 22 ರಾತ್ರಿ 9:30 ಮೂಡಿ ಬಂದ ಹನುಮಂತ್ ಜುಟ್ಟಲ್ ಅವರು ರಚಿಸಿದ ನಾಟಕ ಕರುಳಿನ ಕೂಗು ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳ ಸಂಬಂಧ ಕುರಿತು, ಜೊತೆಗೆ ಇವತ್ತಿನ ದಿನದಲ್ಲಿ ಮಕ್ಕಳು ಓದಿ ಹೊರ ಜಗತ್ತಿನಲ್ಲಿ ಇದ್ದು ಬರೀ ದುಡ್ಡು ಮಾಡೋ ಭರದೊಳಗೆ ತಂದೆ ತಾಯಿಯನ್ನ ಮರೆಯೋ ಸ್ಥಿತಿಯೊಳಗಿದ್ದಾರೆ ಅನ್ನೋದನ್ನ ಈ ನಾಟಕ ಸೂಚಿಸ್ತು. ಈ ತರದ ನಾಟಕಗಳನ್ನ ಕೇಳಿ ಜನರ ಮನ ಪರಿವರ್ತನೆ ಆಗ್ತಾವ ಅನ್ನೋ ಆಶಯ ನಮ್ಮದು. ನಾಟಕಗಳು ಹೆಚ್ಚು ಮೂಡಿ ಬರಲಿ ಅಂತಾರೆ. ಇವರು ನಾಟಕಗಳನ್ನು ಕೇಳಿ ಅಭಿಪ್ರಾಯ ತಿಳಿಸಿದಕ್ಕೆ ಧನ್ಯವಾದ.
0: ನಾಟಕಗಳಂತೂ ಸಾಕಷ್ಟು ಬರ್ತಾ ಇದಾವೆ. ಸಂಗಪ್ಪಾಫ ಹೂಗಾರವರು ಕೆಲವರಿಂದ ಬರೆದಿರೋ ಪತ್ರಗಳಿವು. ಮಕ್ಕಳ ಆಟಗಳನ್ನ ಕುರಿತು ತಿಳಿಸಿಕೊಟ್ಟ ಡಾಕ್ಟರ್ ಗುರಾಜ್ ಪಾಟೀಲ್ ಅವರು, ಆಮೇಲೆ ಮೊಹರಂ ಆಚರಣೆಯ ಕುರಿತು ತಿಳಿಸಿಕೊಟ್ಟಿರುವ ಆರ್ ಎಂ ಗೋಗೇರಿ ಅವರು, ಶ್ರೀನಿವಾಸ್ ವಾಡಪ್ಪಿ, ಅಶೋಕ್ ಚೊಳಚಗುಡ್ಡ ಅವರ ಚಿಂತನೆಗಳು ಬಹಳಷ್ಟು ಸೊಗಸಾಗಿ ಮೂಡಿ ಬಂದು ಅಂತಾರೆ. 254 ವಚನಾಮೃತದಲ್ಲಿ ತನು ಕರಗದವರಲ್ಲಿ ಪುಷ್ಪವ ನೊಲ್ಲೆಯ್ಯ ನೀನು ಅನ್ನುವ ಅಕ್ಕ ಮಹಾದೇವಿಯ ವಚನವನ್ನು ಡಾಕ್ಟರ್ ಪ್ರೇಮದ ಹುಲಗಬಾಳಿ,
2: ಪ್ರಿಯಂವದ,
0: ಹಾ ಪ್ರೇಮದ ಅಂದರೆ ಇವರು ಪ್ರಿಯಂವದ ಅವರು, ಅವರು ಸಮಗ್ರವಾಗಿ ವಿಶ್ಲೇಷಣೆಯನ್ನು ಮಾಡಿದರು. ಆಮೇಲೆ ವಚನಕ್ಕೆ ಧ್ವನಿ ನೀಡಿದ ಮಂಜುಳಾ ಗುರುರಾಜ್ ಅವರಿಗೆ, ಸಂಗೀತ ನೀಡಿದ ಕಲಾವಿದರಿಗೆ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಇದನ್ನು ಪ್ರಸಾರಗೊಳಿಸಿದ ಶರಣಬಸವ ಚೋಳಿನ್ ಜಿ ಸುರೇಖಾ ಸುರೇಶ್ ಅಂತಾರೆ ಇವರು, ಇದನ್ನು ಪ್ರಸ್ತುತಪಡಿಸೋರು ಶರಣಬಸವ ಚೋಳಿನ್ ಅವರು, ಜೊತೆಗೆ ಶೈಲಜಾ ರಾಜ್ಕುಮಾರ್

0: ನಿರೂಪಣೆಯಲ್ಲಿ ಭಾಗವಹಿಸಿರ್ತಾರೆ. ಇನ್ನು ಶ್ರೀನಿವಾಸ್ ವಾಡಪ್ಪಿ ಹಾಗೂ ಡಾಕ್ಟರ್ ಅರವಿಂದ್ ಕುಲಕರ್ಣಿ ಅವರ ಚಿಂತನ ಚೆನ್ನಾಗಿ ಕೇಳಿಬಂತು 194ನೇ ಸುಬೋಧ ಸಮಾಲೋಚನೆಯಲ್ಲಿ. ಹಿರಿಯ ಆಪ್ತ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಅವರವರ ಕರ್ತವ್ಯ ಅವರವರ ಜವಾಬ್ದಾರಿ ಕುರಿತು ಬಹಳಷ್ಟು ವಿಚಾರಗಳನ್ನು ಸರಳವಾಗಿ ತಿಳಿದುಕೊಳ್ಳೋ ಹಂಗ ತಿಳಿಸಿದ್ರು. ಆಮೇಲೆ ಶ್ರೀಮತಿ ಮಂಜುಳಾ ಪುರಾಣಿಕ ಅವರು ಸಂದರ್ಶಿಸಿ ಪ್ರಸಾರಗೊಳಿಸಿದ ಪ್ರಸ್ತುತಿ ಕೂಡ ತುಂಬ ಚೆನ್ನಾಗಿ ಕೇಳಿಬಂತು ಅಂತ ಹೇಳ್ಯಾರ. ಆಮೇಲೆ ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನಾ, ಕೃಷಿ ರಂಗ ರೈತರಿಗೆ ಸಲಹೆಗಳು, ಎಸ್ಟಿಎಂ ಆರೋಗ್ಯ ಸಂವಾದ, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ ಇವೆಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಕೇಳಿ ಬರ್ತಾ ಇದ್ದಾವೆ ಅಂದರೆ ಅವರಿಗೆ ಧನ್ಯವಾದಗಳನ್ನು ಹೇಳೋಣ.
1: ನೋಡು, ನನ್ನ ಹತ್ರ ನಾವು ಪ್ರಸಾರ ಮಾಡುವಂತ ಅನ್ಮೋಲ್ ಗೀತ್ ಈ ಕಾರ್ಯಕ್ರಮ ಕುರಿತು ಬಂದಂತ ಪತ್ರಗಳು. ಅನ್ಮೋಲ್ ಗೀತ್ ರಾಖಿ ಹಾನಗಲ್ ಅವರು ತುಂಬಾ ಚೆನ್ನಾಗಿ ನಡೆಸಿಕೊಡ್ತಾರೆ. ಪ್ರಸಾರಕ್ಕೆ ಧನ್ಯವಾದ ಅಂತಾರೆ ಬೆಳಗಾವಿಯಿಂದ ವಿಜಯ್ ಕುಮಾರ್, ಭಸ್ಮೆ ಅರ್ಚನಾ ಹಾಗೂ ತೇಜಸ್ವಿನಿ ಅವರು. ಇದೇ ಕಾರ್ಯಕ್ರಮವನ್ನು ಮೆಚ್ಚಿ ಬರೆದವರು ಧಾರವಾಡದಿಂದ ಸ್ಟೆಲ್ಲಾ ಬೇಲಿ ಹಾಗೂ ಪ್ರವೀಣ್ ಢವಳೆ. ಇವರಿಗೆ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗುವ ಚಿಂತನ ನಂದನ, ಸುಬೋಧ ಸಮಾಲೋಚನೆ ಹಾಗೂ ಶನಿವಾರ ಪ್ರಸಾರವಾಗುವ ಅನ್ಮೋಲ್ ಗೀತ್ ಕಾರ್ಯಕ್ರಮ ಇಷ್ಟ. ದೇವಾನಂದ್ ಅವರನ್ನ ಕುರಿತು ಕಾರ್ಯಕ್ರಮ ಪ್ರಸ್ತುತಪಡಿಸಿದ್ರಿ. ದೇವಾನಂದ್ ಅವರನ್ನ ಮರೆತು ಹೋದಂತ ಇಂದಿನ ಕಾಲದಲ್ಲಿ ಎಲ್ಲ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕುರಿತು ಮಾತನಾಡುವ ಅನ್ಮೋಲ್ ಗೀತ್ ಕಾರ್ಯಕ್ರಮ ಮನಸ್ಸಿಗೆ ಹಿತ ಅನ್ನಿಸ್ತದ ಅಂತ ಇವ್ರು ಬರ್ದಾರ. ಇನ್ನೊಂದು ಪತ್ರವನ್ನ ಧಾರವಾಡದ ಶ್ರೀಮತಿ ಅವರು ಬರ್ದಾರ.
0: ಏನಂತಾರ?
1: ಅನ್ಮೋಲ್ ಗೀತ್ ಕಾರ್ಯಕ್ರಮ ರಸಧಾರಿಯಾಗಿ ಹರಿದು ಬರ್ತಾ ಇದೆ. ಮೂರು ಕಂತುಗಳಲ್ಲಿ ಸುಲಲಿತವಾಗಿ ಹರಿದು ಬಂದ ಹಿಂದಿ ಚಲನಚಿತ್ರದ ನಟ ದೇವಾನಂದ್ ಎದುರಿಗೇ ಇದ್ದಾರೇನೋ ಅನ್ನೋ ಭ್ರಮ ಮೂಡಿಸ್ತು. ಹಾಡುಗಳು ಮುಗಿಲೇಬಾರದು ಅಂತ ಅನ್ನಿಸ್ತಂತವ್ರಿಗೆ. ಈ ಕಾರ್ಯಕ್ರಮ ಮುಗಿಬಾರದು ಅನ್ನೋಷ್ಟರ ಮಟ್ಟಿಗೆ ನಾವೆಲ್ಲ ಕೇಳಲಿಕ್ಕೆ ತಲ್ಲೀನರಾಗಿದ್ವಿ. ವಿವಿಧ ಭಾರತಿಯನ್ನ ಮರೆತಿವೇನೋ ಅಂದುಕೊಂಡಿದ್ದ ನಮಗ ಇದು ಮರಿಲಿಕ್ಕೆ ಸಾಧ್ಯವೇ? ದೇವಾನಂದ್ ಅವರ ಗೈಡ್ ಚಿತ್ರದ ಸಾರಾಂಶವನ್ನು ತಿಳಿಸಿಕೊಟ್ಟ ರಾಖಿ ಹಾನಗಲ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಕಾರ್ಯ ಬಾಹುಳ್ಯದಿಂದ ಪತ್ರ ಬರೆಯಲು ಆಗುತ್ತಿಲ್ಲ. ಧಾರವಾಡ ಕೇಂದ್ರದ ಪ್ರಮುಖ ಆಕರ್ಷಣೆ ಅನ್ಮೋಲ್ ಗೀತ್, ಇದು ಹೀಗೆ ಮುಂದೆ ಸಾಗಲಿ ಅಂತ ಹೇಳ್ತಾರೆ. ಅವರು ಸ್ವಲ್ಪ ಸಮಯದ ಪುರುಸೊತ್ತು ಮಾಡಿಕೊಂಡು ಪತ್ರವನ್ನ ಬರಿತಾ ಇರ್ಲಿ ಅಂತ ನಾವು ಅವ್ರಿಗೆ ಹೇಳೋಣಲ್ಲ.
0: ಹೌದು, ನೆನಪಾಗಿ ಕಾಡ್ತಾವ ಹಾಡು ಕಾರ್ಯಕ್ರಮದೊಳಗ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಹುಯಿಲ್ಗೋಳ್ ನಾರಾಯಣರಾವ್ ಅವರು ಬರೆದಂತಹ ರಚನೆ ಪಿ ಕಾಳಿಂಗರಾವ್ ಅವರ ಧ್ವನಿಯಲ್ಲಿ ಕೇಳಿ ಬಂತು. ನಿರೂಪಣೆ ಎಲ್ಲವೂ ಮನ ಸೆಳೆಯಿತು, ಅಪೂರ್ವ ಕಾರ್ಯಕ್ರಮ, ಧನ್ಯವಾದ ಅಂತಾರ ಬೈಲಹೊಂಗಲದ ಕೆಪಿ ರಾಮಗುಂಡಿ ಮತ್ತು ಕುಟುಂಬದವರು. ಅಲ್ದಿನೇ ಭಾವಯಾನ ವನ ಮಹೋತ್ಸವದ ಕುರಿತು ನೀಡಿದ ವಿವರಣೆ, ಹವಾಮಾನದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಕಲುಷಿತ ವಾತಾವರಣದ ಬಗ್ಗೆ ಅರಿವು ಮೂಡಿಸಿದ ಕಾರ್ಯಕ್ರಮ, ನಿಸರ್ಗ ಜ್ಞಾನಾಮೃತ, ಧಾರ್ಮೀಕರಣ ಕುರಿತು ಸುಂದರ ಚಿಂತನೆ ಕಾರ್ಯಕ್ರಮದಲ್ಲಿ ಮೂಡಿಬಂತು. ಸಮಾಜಕ್ಕಾಗಿ ನಾವು ನೀಡಬಹುದಾದ ಸಣ್ಣ ಸಣ್ಣ ಕೊಡುಗೆಗಳ ಉದಾಹರಣೆ ತುಂಬ ಆಪ್ತ ಅನ್ನಿಸ್ತು. ವಚನಾಮೃತದೊಳಗೆ ಅಕ್ಕ ಮಹಾದೇವಿಯ ವಚನ ವಿಶ್ಲೇಷಣೆ, ಹಾಡು ಎಲ್ಲವೂ ಮಾರ್ಮಿಕವಾಗಿದ್ವು. ವಂದನಾ ಭಾವಗೀತೆಗಳು, ಜನಪದ ಗೀತೆಗಳು, ಶಾಸ್ತ್ರೀಯ ಸಂಗೀತ ಎಲ್ಲವೂ ಮನ ಸೆಳೀತಾವ. ಬಹಳಷ್ಟು ಶ್ರಮ ವಹಿಸಿ ಸತ್ವಪೂರ್ಣ ಕಾರ್ಯಕ್ರಮಗಳನ್ನು ನೀಡುತ್ತಿರುವ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು ಅಂತ ರಾಮಗುಂಡಿಯವರು ವಿವರವಾಗಿ ಪತ್ರವನ್ನು ಬರೆದಾರ.
1: ನೋಡು, ದಾವಣಗೆರೆಯಿಂದ ಕೆ ಜಯತೀರ್ಥ ಹಾಗೂ ಕೆ ಸುಧಾ ಅವ್ರಿಗೆ ಈ ವಾರದ ವಂದನದ ಗೀತೆಗಳೆಲ್ಲ ಹಿಡಿಸವಂತ. ದಯವಿಲ್ಲದ ಧರ್ಮ ಗಣಪತಿ ಭಟ್ ಅವ್ರು ಹಾಡಿದ್ದು, ಕಾಡ ಬೆಳದಿಂಗಳು ನೀಲಾ ಕೊಡ್ಲಿ ಅವ್ರು ಹಾಡಿದ್ದು ಇವು, ಮತ್ತೆ ಅನಾದಿ ಕಾಲದ ಡಿ ಕುಮಾರದಾಸ್ ಅವ್ರು ಹಾಡಿದ್ದು ಇವು ವಿಶೇಷವಾಗಿ ಇಷ್ಟ ಆಗ್ಯಾವ. ಸುಬೋಧ ಸಮಾಲೋಚನೆಯ ವಿಷಯ ಪ್ರಸ್ತುತ ಧಾವಂತದ ಬದುಕಿನಲ್ಲಿ ಆರೋಗ್ಯದ ಬಗ್ಗೆ ಗಮನ ಹರಿಸದೆ ಹೋಟೆಲ್ ಹಾಗೂ ಹೊರಗಿನ ಇನ್ಸ್ಟಂಟ್ ತಿಂಡಿಗಳೊಂದಿಗೆ ಬಹುತೇಕ ಪುಟ್ಟ ಕುಟುಂಬಗಳು ದಿನಗಳನ್ನ ದೂಡ್ತಾ ಇರೋದನ್ನ ನೋಡಬೇಕಾಗಿದೆ. ಈ ವಾರದ ಸಂಚಿಕೆಯನ್ನ ಆಲಿಸಿಯಾದರೂ ಕುಟುಂಬದ ಸದಸ್ಯರು ಶುಚಿ ರುಚಿ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತ ತಿಂಡಿ ತಿನಿಸುಗಳನ್ನ ಸೇವಿಸಿದ್ರ ಈ ಕಾರ್ಯಕ್ರಮ ಪ್ರಸ್ತುತಪಡಿಸಿದ್ದಕ್ಕೂ ಸಾರ್ಥಕ, ವಿಷಯ ಆಯ್ದುಕೊಂಡಿದ್ದಕ್ಕೂ ಸಾರ್ಥಕ ಅಂತಾರೆ. ಬಹುಶಃ ನಮ್ಮ ಕೇಳುಗರು ಇದನ್ನ ಗಮನಿಸ್ತಾರ ಅಂತ ಅನ್ಕೊಳ್ಳೋಣ.
0: ಹೌದು, ಕಥಾ ಕಲರವ ಕೇಳಿ 45 ವರ್ಷದ ಹಿಂದೆ ಹೋಗ್ಬಿಟ್ಟೆ. ಏನಂದ್ರೆ ನಾವು ಸಣ್ಣವರಿದ್ದಾಗ ಪಂಚತಂತ್ರದ ಕಥೆಗಳನ್ನ ಓದಿದ್ದು ನೆನಪಿಗೆ ಬಂತು. ಬಾಲ್ಯದ ನೆನಪುಗಳನ್ನು ನೆನಪಿಸುವ ನೆನಪಿನ ಕಲರವ ಇದು ಅಂತ ಹೇಳಿ ಮಹಾಂತೇಶ್ ಮುರುಘಾಮಠದಿಂದ ಪತ್ರವನ್ನ ಬರೆದಾರ. ಇನ್ನ ಇವರು ಗದಗದ ಅಭಿಮಾನಿಗಳು ಶಂಕರ್ ನೌಲೂರ್ ಇವರ ಹಲೋ ಸಖಿ, ಚಿಂತನ, ಸುಗಮ ಸಂಗೀತ, ವಾರ್ತೆ, ಆಮೇಲೆ ಜನಪದ ಸಂಗೀತ ಇವೆಲ್ಲವೂ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ. ಜೊತೆಗೆ ಶನಿವಾರ ಸಿನಿ ಕ್ವಿಜ್ ಕೂಡ ಅವ್ರಿಗೆ ಇಷ್ಟ ಆಗ್ತದಂತ, ಆಮೇಲೆ ಭಜನ್ ಇವೆಲ್ಲವೂ ಇಷ್ಟ ಆಗ್ತಾವ ಅಂತ ಬರ್ದಾರ.
1: ಈ ಪತ್ರ ನೋಡು, ಗುಳೇದಗುಡದಿಂದ ಮಹಾದೇವ್ ಜಗತಾಪ್ ಅವರು ಬರೆದದ್ದು. ಇವರು ಸ್ವರಾಂಜಲಿಯನ್ನ ಆಲಿಸ್ತಾರಂತ.

0: ರಾಯಬಾಗದ ಕಲಾವಿದರಿಂದ ಜನಪದ ಕಾರ್ಯಕ್ರಮವನ್ನ ಕೇಳ್ಯಾರಂತ ರಿವಾಯತ್ ಪದಗಳನ್ನ ಕೇಳಿದ್ವಿ. ಆಕಾಶವಾಣಿ ಗೆಳೆತಕ್ಕಳ ಧ್ವನಿ ಅಂತ ಅಂದಾರೆ, ಏನಂತ ನಂಗೆ ಅರ್ಥ ಆಗಿಲ್ಲ. ಉಚ್ಚಾರಗಳು ಸ್ಪಷ್ಟ, ಕೇಳಿ ಆನಂದಿಸ್ತೀವಿ. ಗೆಳೆತನಕ್ಕ ಯೋಗ್ಯವಾದ ಅಂತ ಆ ಅರ್ಥ ಇರಬೇಕು. ಆಕಾಶವಾಣಿಗೆ ಅಭಿನಂದನೆಗಳು ಹೇಳೋದ್ರೊಂದಿಗೆ ಅವರು ಎಲ್ಲರಿಗೂ ಶುಭೇಚ್ಛೆಗಳು ಅಂತ ಹೇಳ್ತಾರ. ಭಕ್ತಿ ಸಂಗೀತದಲ್ಲಿ ಬಸವೇಶ್ವರ ವಚನ, ಗಣಪತಿ ಭಟ್ರ ಧ್ವನಿಯಲ್ಲಿ ದಯವಿಲ್ಲದ ಧರ್ಮ, ಇದನ್ನೆಲ್ಲ ಕೇಳಿ ಅವ್ರಿಗೆ ಖುಷಿ ಆತಂತ. ಲತಾ ಜಾಗೀರ್ದಾರ್ ಅವರ ಧ್ವನಿಯೊಳಗ ಮುಂಜಾನೆಯದ್ದು ಸಂಜೀವನೆನ್ನಿ ಅನ್ನೋ ಹಾಡು ಕೂಡ ಇಷ್ಟ ಆಯ್ತಂತ. ಇದರ ಜೊತೆಗೆ ಬಾಲಚಂದ್ರ ನಾಕೋಡ್ ಅವರು ಹಾಡಿದ್ದು, ಗೋಪಾಲಕೃಷ್ಣ ಹೆಗಡೆ ಅವರ ರಚನೆ ಎಲ್ಲ ಹಿಡಿಸವಂತ, ಡಾಕ್ಟರ್ ಜಿ ಎಂ ಹೆಗಡೆ ಅವರ ಚಿಂತನ ವೈದ್ಯರ ದಿನ ಮೂಡಿ ಬಂದದ್ದು ಅರ್ಥಪೂರ್ಣವಾಗಿತ್ತು, ಧನ್ಯವಾದ ಪ್ರಸಾರಕ್ಕೆ ಅಂತಾರೆ ನೋಡು.
1: ಭಾವಯಾನ ಒಂದು ಅರ್ಥಪೂರ್ಣ ಪರಿಣಾಮಕಾರಿ ಕಾರ್ಯಕ್ರಮ, ಧನ್ಯವಾದಗಳು ಅಂತ ಹೇಳ್ತಾರೆ ಎಂ ಎಸ್ ಪೂಜಾರ್ ಅಣ್ಣಗಿರಿ. ಹಲೋ, ನಂದನದಲ್ಲಿ ಭೀಮ ಏಕಾದಶಿಯ ದಿವಸ ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರದೆ ಭಕ್ತ ಕುಂಬಾರ ಚಿತ್ರಗೀತೆ ಮನಸ್ಸಿಗೆ ಮುದ ನೀಡಿತು. ಆಮೇಲೆ ಮೊಹರಂ ಹಬ್ಬದ ಕುರಿತು ಚಿಂತನ ಚೆನ್ನಾಗಿ ಮೂಡಿ ಬಂತು. ತ್ಯಾಗ ನ್ಯಾಯ ನೀತಿಯ ವಿಷಯಗಳನ್ನು ಪ್ರದರ್ಶನ ಮಾಡ್ತು. ಆರ್ ಎಂ ಗೋಗೇರಿ ಅವರು ರಿವಾಯತ್ ಪದಗಳೊಂದಿಗೆ ಆಚರಿಸುವ ಪದ್ಧತಿಯನ್ನು ಭಾವೈಕ್ಯತೆಯಿಂದ ಆಚರಿಸಲ್ಪಡುವ ವಿಷಯವನ್ನು ಚಿಂತನದಲ್ಲಿ ಹೇಳಿದರು. ಅಶೋಕ್ ಚೊಳಚಗುಡ್ಡ ಅವರಿಂದ ನವರಸ ಕುರಿತು ಚಿಂತನ ಚೆನ್ನಾಗಿ ಮೂಡಿ ಬಂತು. ಹಾಸ್ಯರಸ ಹಸನ್ಮುಖಿ ಸದಾ ಸುಖಿ ಅನ್ನೋದನ್ನು ಸಾದರಪಡಿಸ್ತು ಅಂತ ಹೇಳ್ತಾರೆ. ಜೊತೆಗೆ 2ನೇ ತಾರೀಕು ಪ್ರಸಾರವಾದ ವಚನ ಪಿತಾಮಹ ಫಗು ಹಳಕಟ್ಟಿ ಅವರ ಜೀವನ ಸಾಧನೆಯ ಬಗ್ಗೆ ಡಾಕ್ಟರ್ ಸಿ ಎಂ ಕುಂದಗೋಳ್ ಅವರು ತುಂಬ ಮಾಹಿತಿಪೂರ್ಣವಾಗಿ ಸಂದರ್ಶನದಲ್ಲಿ ತಿಳಿಸಿದ್ರು ಅಂತ ಹೇಳಿ ಕುಂದಗೋಳ್ ತಾಲೂಕು ಎರೆ ಬೂದಿಹಾಳದ ಸುರೇಶ್ ಬಡಗೇರ್ ಅವರು ಪತ್ರವನ್ನು ಬರೆದಾರ.
0: ನೋಡು, ಕಾಲ್ ತಿಪ್ಪಿಯಿಂದ ಬಾಳೇಶ್ ಲಟ್ಟಿ, ಸುಜಾತಾ, ಗೀತಾ ಹಾಗೂ ಸಾವಿತ್ರಿ ಇವ್ರು ಬರೀತಾರೆ. ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತದಂತ. ಜೊತೆಗೆ ಶನಿವಾರ ದಿವಸ ಜಿ ಸುರೇಖಾ ಸುರೇಶ್ ಅವರು ಪ್ರಸ್ತುತಪಡಿಸುವ ಸಿನೆ ಕ್ವಿಜ್ ನಂದನ ಕಾರ್ಯಕ್ರಮ ಬಹಳ ಸುಮಧುರವಾಗಿ ಮೂಡಿ ಬರ್ತದ. ಪ್ರಸ್ತುತಪಡಿಸುವ ಸುರೇಖಾ ಸುರೇಶ್ ಅವರಿಗೆ ನಮ್ಮ ಅಭಿನಂದನೆ ಅಂತ ಹೇಳ್ಯಾರ.
1: ಧನ್ಯವಾದಗಳನ್ನು ತಿಳಿಸೋಣ. ಈಗ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಹಿರಿಯ ಕವಿ ಶ್ರೀ ನರಸಿಂಹ ಪರಾಂಜಪೆ ಅವರ ಸಂದರ್ಶನವನ್ನು ಮಂಜುಳಾ ಪುರಾಣಿಕ ಅವರು ನಡೆಸಿಕೊಟ್ರು. ನರಸಿಂಹ ಪರಾಂಜಪೆ ಅವರು 82 ವರ್ಷ ವಸಂತದವರು. ಅವರು ಆಡಿದ ಮಾತುಗಳು ಬಹು ಬಲವಾಗಿದ್ವು, ಚೈತನ್ಯದಾಯಕವಾಗಿದ್ವು. ಪ್ರತಿ ಮಾತುಗಳಲ್ಲಿ ಹುರುಪು, ಹುಮ್ಮಸ್ಸು, ಗಟ್ಟಿತನ ಕಂಡು ಬಂತು. ಅವರು ಆಡಿದಂಥ ಮಾತುಗಳು ಮುತ್ತುಗಳಂತೆ, ಸ್ವಾತಿ ಮುತ್ತಿನಂತೆ ಫಳಫಳ ಹೊಳೆಯುವಂಗೆ ಇದ್ವು. ಇಂತಹ ಮಹನೀಯರ ಕಾರ್ಯಕ್ರಮವನ್ನು ಆಕಾಶವಾಣಿಯಲ್ಲಿ ಬಿತ್ತರಗೊಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಹುನಗುಂದ ತಾಲೂಕು ಹುಲಗಿನಾಳದ ಶ್ರೀ ಶೈಲ್ ಚಲವಾದಿ ಅವರು.
0: ಇದು ಒಂದು, ಅವರು 9 ಗಂಟೆ ಅಂತ ಬರೆದಾರಲ್ಲ, ಅದು ಬೆಳಿಗ್ಗೆ 8:30 ಪ್ರಸಾರ. ಹಿರೇಸಿಂಗನಗುತ್ತಿಯ ಬಸವರಾಜ್ ಹೂಗಾರ್ ಅವರು ಬರೆದ ಪತ್ರ. ಕೇಳುಗರ ಓಲೆಗಳಿಗೆ ಸಮರ್ಪಕವಾದ ಉತ್ತರಗಳನ್ನು ಕೊಡುವ ಹಾಗೂ ದೂರವಾಣಿ ಕರೆಗಳಿಗೆ ಸ್ಪಂದಿಸುವ ನಿಮ್ಮೊಂದಿಗೆ ಕಾರ್ಯಕ್ರಮದ ನಿರೂಪಕರಿಗೆ ನಮ್ಮ ಸವಿನಯ ವಂದನೆ ಅಂತ ಹೇಳ್ತಾನೆ. 1ನೇ ತಾರೀಕು ಪ್ರಸವಾದ ಚಿಂತನ ಜಿ ಎಂ ಹೆಗಡೆ ಅವರದು ವೈದ್ಯರ ದಿನಾಚರಣೆ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿದ್ದು ಚೆನ್ನಾಗಿತ್ತು. 2ರಂದು ಭಾವಯಾನ ಕಾರ್ಯಕ್ರಮ ಉಪಯುಕ್ತವಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಂಜುಳಾ ಪುರಾಣಿಕ ಹಾಗೂ ಮಾಯಾರಾಮನ್ ಅವರು, ಪ್ರತಿಯೊಬ್ಬರೂ ಮನೆಯ ಬದಿಯಲ್ಲಿ ಗಿಡಗಳನ್ನು ಬೆಳೆಸಿ ಪರಿಸರ ರಕ್ಷಣೆಗೆ ಮುಂದಾಗಬೇಕು ಅಂತ ತಿಳಿಸಿದರು. ಕಾರ್ಯಕ್ರಮಕ್ಕೆ ಧನ್ಯವಾದ ಅಂತ ಹೇಳ್ತಾರೆ. ಬಾಬುರಾವ್ ಕುಲಕರ್ಣಿ ಅವರು ಬರೆದ ಪತ್ರ. ಶನಿವಾರ ದಿವಸ 5:30 to 6 ಗಂಟೆವರೆಗೆ ಟೀ ಟೈಮ್ ಚಿತ್ರಗೀತೆಯೊಳಗೆ ಹಳೆಯ ಕನ್ನಡ ಚಿತ್ರಗೀತೆಗಳು ಗಮನ ಸೆಳೆದು ಬಂತ. ಎಸ್ ಪಿ ಬಿ ಹಾಗೂ ಎಸ್ ಜಾನಕಿ ಅವರ ಸುಶ್ರಾವ್ಯ ಹಾಡುಗಳು ಮನವನ್ನು ಮುದಗೊಳಿಸಿದ್ವು ಅಂತ ಹೇಳ್ತಾರೆ. ಇವ್ರು ಕೇಳ್ತಾ ಇರಲಿ, ಅವಾಗವಾಗ ಹಳೆ ಚಿತ್ರಗೀತೆಗಳು ಬರ್ತಾ ಇರ್ತಾವ.
1: ನಿಮ್ಮ ಜೊತೆ ಮಾತಾಡಿಲ್ಲ ಅನ್ನೋದು ಬೇಜಾರು.
0: ಯಾರಿಗೆ
1: ಯಾರಿಗೆ ಅಂತಂದ್ರೆ, ತಾರಿಹಾಳ ರಾಮನಗರ ಹುಬ್ಬಳ್ಳಿ ರಾಜೇಶ್ವರಿ ಕಲ್ಲಪ್ಪ ಶಾಲಿ, ಅವ್ರಿಗೆ ಬಹಳ ಬೇಜಾರಾಗ್ಬಿಟ್ಟದಂತ ನಮ್ ಜೊತೆ ಮಾತಾಡಲ್ಲ, ಕರೆ ಸಿಗ್ತಾ ಇಲ್ಲ. ಎಲ್ಲ ಸಿಬ್ಬಂದಿಯವರಿಗೆ ನಮಸ್ಕಾರಗಳು. ಮೊದಲ ಮಹಿಳಾ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಪುರಾಣಿಕ್ ಮೇಡಮ್ ಅವರಿಗೆ ಅಭಿನಂದನೆಗಳು. ಇತ್ತೀಚೆಗೆ ಕರೆ ಸಿಗ್ತಾ ಇಲ್ಲ, ಮಾತಾಡಿಲ್ಲ ಅನ್ನೋ ಬೇಜಾರು. ಆಮೇಲೆ ಆಕಾಶವಾಣಿ ಧಾರವಾಡ ನಿಲಯದಿಂದ ಮೂಡಿ ಬರುತ್ತಿರುವ ಎಲ್ಲಾ ಕಾರ್ಯಕ್ರಮಗಳು ಚೆನ್ನಾಗಿದ್ದಾವೆ, ಒಂದಕ್ಕಿಂತ ಒಂದು ಸೂಪರ್. ಒಂದು ಕೊರತೆ ಅಂತಂದ್ರೆ, ಒಂದು ಕೊಟ್ರಿ ಒಂದು ಕಸ್ಕೊಂಡ್ರಿ.
0: ಏನು
1: ಹಾಡಿನ ಒಂದು ತಾಸು ಕಾರ್ಯಕ್ರಮ ಕೊಟ್ರಿ, ಮಾತು ಮಂದಾರ ಕಸ್ಕೊಂಡ್ರಿ. ಆದರೂ ಆ ಕಾರ್ಯಕ್ರಮದಿಂದ ಏನೋ ಒಂದು ಸಾಮಾನ್ಯ ಜ್ಞಾನ ಬರ್ತಾ ಇತ್ತು. ಅದರಿಂದ ನಾನು ಎಷ್ಟೋ ಕಲ್ತೇನೆ. ತಮ್ಮಲ್ಲಿ ವಿನಂತಿ, ಮತ್ತೆ ಆ ಕಾರ್ಯಕ್ರಮವನ್ನು ಶುರು ಮಾಡ್ರಿ, ಇದರಿಂದ ಮಹಿಳೆಯರಿಗೆ ಬಹಳ ಉಪಯೋಗ ಆಗ್ತದೆ ಅಂತೇಳಿ ಅವರ ಅನಿಸಿಕೆಯನ್ನು ತಿಳಿಸ್ತಾರೆ. ಇನ್ನೊಂದು ಸುಭದ ಸಮಾಲೋಚನೆಯಲ್ಲಿ ಮಂಜುಳಾ ಮೇಡಮ್ ಅವರು ಹಾಕೋ ಪೀಠಿಕೆ ಅಂತೂ ಅದ್ಭುತ. ಸಂಕಲ್ಪ

0: ನಾನು ನನ್ನ ಮಗನನ್ನ ಸೈನಿಕನನ್ನಾಗಿ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿಕೊಂಡಿದ್ದೀನಿ. ಆದರೆ ಇನ್ನೂ ನನ್ನ ಮಗ 9ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ, 10ನೇ ತರಗತಿ ನಂತರ ತರಬೇತಿ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈಗಿನ ಪ್ರಪಂಚದಲ್ಲಿ ಅತ್ಯಂತ ನಿಸ್ವಾರ್ಥ ಸೇವೆ ಅಂದರೆ ಅದು ಸೈನಿಕ. ನಮ್ಮ ದೇಶದ ಸೈನಿಕರಿಗೆ ಎಷ್ಟು ನಮನಗಳನ್ನು ಸಲ್ಲಿಸಿದ್ರೂ ಕಡಿಮೆನೆ. ಮಂಜುಳಾ ವಾಡೇಕರ್ ಅವರು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ರಾತ್ರಿ ನಿದ್ದೆಗೆ ಜಾರುವ ಮುನ್ನ ನಮ್ಮ ಸೈನಿಕರನ್ನ ಸ್ಮರಿಸೋಣ ಅಂತ. ಆ ಮಾತು ಕೇಳಿದಾಗಿನಿಂದ ಇಂದಿನವರೆಗೂ ಸೈನಿಕರನ್ನ ಸ್ಮರಿಸದೆ ಮಲಗೋದಿಲ್ಲ ನಾನು ಅಂತ ಹೇಳಿದ್ದಾರೆ ಇವರು.
1: ಅಡ್ಡಿಲ್ಲ, ಸುರೇಖಾ ಮಗನನ್ನ ಸೈನ್ಯಕ್ಕೆ ಸೇರಿಸಬೇಕು ಅನ್ನೋ ಮಹತ್ವಾಕಾಂಕ್ಷೆಯನ್ನು ಹೊಂದ್ಯಾರ.
0: ಹೌದು,
1: ಆ ಕೆಲಸವನ್ನ ಅವ್ರು ಮಾಡ್ಲಿ, ಮಗ ಕೂಡ ಸೇನೆಗೆ ಸೇವೆಯನ್ನ ಸಲ್ಲಿಸ್ಲಿ ಅಂತ ಹೇಳೋಣ. ಕರೆಗೆ ಪ್ರಯತ್ನ ಪಡ್ಲಿ, ಕರೆ ಸಿಗ್ತದ ಅಂತ ಹೇಳೋಣ. ನೋಡು, ನನ್ನ ಹತ್ರ 4 ಪತ್ರ, ಇದನ್ನ ಬರೆದವರು ಶ್ರೀನಿವಾಸ್ ಮುತಾಲಿಕ್ ದೇಸಾಯಿ ಅವರು. ಸೂಕ್ಷ್ಮವಾಗಿ ಓದ್ಬಿಡ್ತೀನಿ ನಾನು ಸ್ವಲ್ಪದ್ರೊಳಗ. 28ರ ವಂದನ, ಶ್ರೀನಿವಾಸ್ ವಾಡಪ್ಪಿ ಅವರ ಚಿಂತನ, ರೈತರಿಗೆ ಸಲಹೆ, ಸುನೀತಿ ಪಥಾ ಕಾರ್ಯಕ್ರಮ, ಹಿರಿಯ ನಾಗರಿಕರಿಗಾಗಿ ಪ್ರಸಾರವಾದ ಬಾಳ್ಬುತ್ತಿ ಕಾರ್ಯಕ್ರಮ, ಆಮೇಲೆ ಕಿರುನಾಟಕ ನವರಸಾಭಿನಯ, ಇದು ಅವ್ರಿಗೆ ಇಷ್ಟ ಅಂತ. 29ರ ಅಶೋಕ್ ಚೋಳಚಗುಡ್ಡ ಅವರ ಚಿಂತನ, ರೈತರಿಗೆ ಸಲಹೆ, ವಚನಾಮೃತ, ನಂದನ ಕಾರ್ಯಕ್ರಮ ಮತ್ತು ಕಥಾಕಲರವ ಇಷ್ಟ ಆಗಿದಂತ. ದಿನಾಂಕ 30ರಂದು ಪ್ರಸಾರವಾದ ಅರವಿಂದ ಕುಲಕರ್ಣಿ ಅವರ ಚಿಂತನ, ಸಲಹೆ, ಕ್ಲಾರಿಯೋನೆಟ್ ವಾದನ ಮತ್ತು ವಿದ್ಯಾ ಕಲಕೋಟಿಯವರ ಸುಗಮ ಸಂಗೀತ, ಅರ್ಪಣ, ನಂದನ ಹಿಡ್ಸೇದ ಅಂತಾರ. 1ನೇ ತಾರೀಕು ಜಿ ಎಂ ಹೆಗಡೆ ಅವರ ಚಿಂತನ, ಸುಬೋಧ ಸಮಾಲೋಚನೆ ಕಾರ್ಯಕ್ರಮ, ಗುರುರಾಜ್ ಪಾಟೀಲ್ ಅವರು ಅವರವರ ಜವಾಬ್ದಾರಿ ಅವರವರ ಕರ್ತವ್ಯ ನಿಭಾಯಿಸಬೇಕು ಅಂತ ಕಾರ್ಯಕ್ರಮದಲ್ಲಿ ಕರೆ ಕೊಟ್ಟರು. ಅಶೋಕ್ ಹುಗ್ಗಣ್ಣವರ ಗಾಯನ, ಯಮುನಾ ಬೆಳಗಲಿ ಅವರ ಸುಗಮ ಸಂಗೀತ, ಹಿಂಗೆ ಎಲ್ಲ ಕಾರ್ಯಕ್ರಮಗಳು ಅವ್ರಿಗೆ ಇಷ್ಟ ಆಗ್ಯಾವಂತ ನೋಡು.
0: ಇವು 4 ಪತ್ರ ಅದಾವ ಲಿಂಗಸೂರಿನ ಶಂಕರ ಗೌಡ ಜಿ ಗೌಡರ್ ಅವರು. ಯಾಕ ಎಲ್ಲ ಒಂದ್ರಾಗ ಒಂದ್ ಸೇರ್ಕೊಂಡಂಗ ಆಗ್ಬಿಟ್ಟಿರ್ತಾವ ಇವು ಅಕ್ಷರ. ಇವು ಓದೋದ ಬಹಳ ಕಷ್ಟ ಆಗ್ತದ, ಆದ್ರೂ ಕೂಡ ಸ್ವಲ್ಪ ಓದ್ಬಿಡ್ತೀನಿ ನಾನು. ರೇಣುಕಾ ನಾಕೋಡ್ ಅವರು ಹಾಡಿದ ಕನಕದಾಸರ ಕೃತಿ, ಪರಮ ಪುರುಷ ಹರಿಗೋವಿಂದ ಸೇರ್ತಂತವ್ರಿಗೆ, ಸಿದ್ರಾಮ್ ಜಂಬಲ್ದಿನಿ ಅವರು ಹಾಡಿದ ಹಾಡು ಅಕ್ಕ ಮಹದೇವಿ ವಚನ, ಆಮೇಲೆ ಚಿಂತನ ಬಸವದೇವರು ಬಸವ ಕಲ್ಯಾಣ ಇವರಿಂದ ಕೇಳಿದ ಚಿಂತನ ತುಂಬಾ ಚೆನ್ನಾಗಿತ್ತು ಅಂತಾರ. ಆಮೇಲೆ ಸಿ ಎಂ ಕುಂದಗೋಳ ಅವರ ಜೊತೆಗೆ ನೀವು ನಡೆಸಿದ ಸಂದರ್ಶನ ಅದು ಚೆನ್ನಾಗಿತ್ತಂತ. ಆಮೇಲೆ ಫಗ್ ಹುಳಕಟ್ಟಿ ಅವರನ್ನ ಕುರಿತು ಅವ್ರು ಮಾತನಾಡಿದ್ದು ಕೂಡ ಇಷ್ಟ ಆಯಿತು. ಮತ್ತು ಬೇರೆ ಬೇರೆ ಹಾಡುಗಳನ್ನು ಕೇಳ್ಯಾರಂಥವ್ರು, ಅವು ಕೂಡ ಇಷ್ಟ ಆಗ್ಯಾವ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಲತಾ ಮಂಗೇಶ್ವರ್ ಪುಷ್ಪಹಾರ ಕಾರ್ಯಕ್ರಮದಲ್ಲಿ ಕೇಳಿದ ಹಾಡು ಇಷ್ಟ ಆಯ್ತು ಅಂತ ಅವರು ಹಾಡಿದ್ದು. ಆಮೇಲೆ ನ್ಯೂಸ್ಗಳನ್ನು ಕೇಳ್ತಾರಂತ, ನಿಸರ್ಗ ಜ್ಞಾನಾಮೃತ ಇಷ್ಟ ಆಗಿದೆ. ಆಮೇಲೆ ಗುರುರಾಜ್ ಅವರು ಹಾಡಿರುವ ಗೀತೆ, ಮಂಜುಳಾ ಗುರುರಾಜ್ ಅವರು ಹಾಡಿರುವ ಗೀತೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಗಿರೀಶ್ ಕುಲಕರ್ಣಿ ಅವರ ಚಿಂತನ ತುಂಬ ಚೆನ್ನಾಗಿತ್ತು, ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಆಗಬೇಕು, ಮಗು ಶಾರೀರಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಬೆಳೆಯಬೇಕು ಅಂತ ತಿಳಿಸಿದ್ರು, ಚಿಂತನ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ. ಗುರುರಾಜ್ ಪಾಟೀಲ್ ಅವರು ಮತ್ತು ಮಂಜುಳಾ ಮೇಡಮ್ ಅವರು ನಡೆಸಿಕೊಟ್ಟ ಸುಬೋಧ ಸಮಾಲೋಚನೆ ಸಂಕಲ್ಪ ಮತ್ತು ಗುರಿ ಬಗ್ಗೆ ಇತ್ತಲ್ಲ ಅದು ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದಲ್ಲಿ ತಾಯಿಯೇ ಮೊದಲ ಗುರು ಅಂತ ಹೇಳಿದ್ದು ತುಂಬ ಇಷ್ಟ ಆಯಿತು. ಭಾವಯಾನ ಕಾರ್ಯಕ್ರಮದಲ್ಲಿ ಮಂಜುಳಾ ಅವರು ಮಾಯಾರಾಮನ್ ಅವರು ವಿಸ್ತಾರವಾಗಿ ಮಾತುಗಳನ್ನಾಡಿದರು ಅಂತ ಹೇಳ್ತಾ ಕನಕದೀಪ ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದಾರೆ. ಮತ್ತಲ್ಲದೇ 253ನೇ ವಚನಾಮೃತ ಸಂಚಿಕೆ ಕೂಡ ಅವರಿಗೆ ಇಷ್ಟ ಅಂತ. ಮತ್ತು
1: ನೋಡು, ನನ್ನ ಹತ್ರ ಒಂದು ಕೊನೆಯ ಪತ್ರ ಅದ, ಇದು ಅದರಲ್ಲಿ ಒಂದು ಸ್ವಲ್ಪ ಅವರು ಒಂದು ಸಜೆಷನ್ ಕೊಟ್ಟಾರೆ ನಮಗಂತ. ಏನಂದ್ರೆ 36ರಂದು ಪ್ರಸಾರವಾದ ಆರೋಗ್ಯದಂಗಳ ಕಾರ್ಯಕ್ರಮದೊಳಗೆ ಆರೋಗ್ಯ ಮತ್ತು ಕೃಷಿ ಈ ಕುರಿತು ಡಾಕ್ಟರ್ ದಾಕ್ಷಾಯಿಣಿ ರಾಮನ್ಗೌಡರು ಅವ್ರ ಜೊತೆಗೆ ನಡೆಸಿದ ಸಂದರ್ಶನ ಬಹಳ ಚೆನ್ನಾಗಿತ್ತು. ಅಂದ್ರೆ ಒಬ್ಬ ವೈದ್ಯ ಕೃಷಿಗೆ ಎಷ್ಟು ಸ್ವತಃ ತಾವೇ ಕೆಲಸ ಮಾಡಿಕೊಂಡು ಈ ಕೃಷಿಯ ಮಹತ್ವವನ್ನು ತಿಳಿಸಿದ್ರು, ಇದು ತುಂಬ ಚೆನ್ನಾಗಿತ್ತು. ಜೊತೆಗೆ ಏನು ಸಜೆಷನ್ ಅಂದ್ರೆ, ರಜಾ ದಿನಗಳಲ್ಲಿ ಮಾಲ್ಗಳಿಗೆ ಹೋಗೋ ಬದಲು ಹೊಲಗಳಿಗೆ ಭೇಟಿ ನೀಡಿ ಅನ್ನೋ ಒಂದು ಸಲಹೆ ಅತ್ಯುತ್ತಮವಾಗಿತ್ತು ಅಂತ ಹೇಳ್ತಾರೆ. ಇನ್ನ ಆಕಾಶವಾಣಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಕಚೇರಿ ಒಳಗೆ ಕೂತ್ಕೊಂಡು ಸಂದರ್ಶನ ನಡೆಸೋ ಅಭ್ಯಾಸ ಕಡಿಮೆ ಮಾಡಿ ಸ್ವತಃ ಕೃಷಿಕರ ಜಮೀನುಗಳಿಗೆ ಭೇಟಿ ನೀಡಿ ಸಂದರ್ಶನ ಮಾಡುವ ಮೂಲಕ ಕೃಷಿ ಹಾಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರಗು ನೀಡಬಹುದಾಗಿದೆ. ಮುಂಬರುವ ದಿನಗಳಲ್ಲಿ ಈ ಹೊಸ ಕಾರ್ಯಕ್ರಮಗಳು ಆರಂಭ ಮಾಡ್ರಿ ಅಂತ ಅವರು ಕೇಳ್ಕೋತಾರೆ. ಇದನ್ನ ಬರೆದವರು ಬೆಳಗಾವಿಯ ನಲವಡಿಯಿಂದ ಅಶೋಕ್ ಭೀಮಸೇನ್ ಅವರು, ಜೊತೆಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಬರೆದಾರ. ಏನಾದರೂ ಕೃಷಿಗೆ ಸಂಬಂಧಪಟ್ಟ ಮಾಹಿತಿ ಬೇಕು ಅಂದ್ರೆ ಅವರಿಗೆ ಕೇಳ್ರಿ ಅಂತ. ಖಂಡಿತವಾಗಿಯೂ ಇದು ಸಂಬಂಧಪಟ್ಟವರಿಗೆ ನಾವು ತಿಳಿಸ್ತೀವಿ ಅಂತ.
0: ಈಗ ಕರೆಗಳನ್ನು ನೋಡ್ಬಿಡೋಣ. ಹಲೋ, ನಮಸ್ತೆ. ಹಲೋ
2: ಹಲೋ
0: ಯಾರು

0: ಮಾತಾಡಿದ್ರಿ?
1: ನಾವು ಹುಬ್ಬಳ್ಳಿ ನಾಗೇಶ್ ತರಲಗಟ್ಟಿ ಅಂತ ಹೇಳಿ ನಮ್ಮ ಹೆಸರು.
2: ಹೇಳಿ.
1: ಏನಿಲ್ರಿ, ಆಕಾಶವಾಣಿ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಗುರುವಾರ ದಿನ ಇದು ಕನಕದೀಪ ಮತ್ತು ನಿಸರ್ಗ ಜ್ಞಾನಾಮೃತ, ಸೋಮವಾರ ಮಂಗಳವಾರ ಇದು ವಚನಾಮೃತ, ಇವೆಲ್ಲ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತಾವು. ಮತ್ತು ಕೂಡ ನಮ್ಮ ಮನೆಯಲ್ಲಿ ಒಬ್ರು ಹಿರಿಯರ್ ಅದಾರ, ಅವ್ರಿಗೆ ಈ ರೇಡಿಯೋ ಹಚ್ಚಿಕೊಟ್ಬಿಡ್ತೀವಿ, ಬೆಳಿಗ್ಗೆ ಸರಿಯಾಗಿ ಆರಾಮಾಗಿ ಕೇಳ್ತಾ ಆರಾಮಾಗಿದ್ದಾರೆ. ಸುಮಾರು 95 ವಯಸ್ಸಾಗಿದೆ ಅವ್ರಿಗೆ. ಅವ್ರಿಗೆ ನಿಮ್ಮ ರೇಡಿಯೋನ ಒಂದು ಔಷಧ
2: ಆಗ್ಲಿ, ಶತಾಯುಷಿಗಳಾಗ್ಲಿ ಅವ್ರಂತ ಹಾರೈಸ್ತೀವಿ ನಾವು.
1: ಆಡಿ ಎಲ್ಲ ತುಂಬಾ ತುಂಬಾ ತೊಂದರೆಗಳು. ಮುಂದಿನ ಕರೆ ಸ್ವೀಕಾರ ಮಾಡಿ.
0: ಹಲೋ
3: ಹಲೋ, ಹಾ ನಮಸ್ಕಾರ ರೀ, ಸುರೇಖಾ ದೀದಿ ನಮಸ್ಕಾರ.
2: ಹೇಳ್ರಿ.
3: ಮಂಜುಳಾ ದೀದಿ ನಮಸ್ಕಾರ.
2: ನಮಸ್ತೆ ನಮಸ್ತೆ, ಹೇಳ್ರಿ.
3: ನಿಮ್ಮ ಧ್ವನಿ ಕೇಳ್ತಂದ್ರೆ ನಮಗ ಎಷ್ಟು ಜೋಶ್, ಎಷ್ಟು ಮನ್ ಪ್ರಸನ್ನ ಆಗ್ತಿದ್ರಿ.
2: ಈಗ ನಮ್ ನಿಮ್ ಕಾಲ್ ನಿಮ್ಮ ಧ್ವನಿ ಕೇಳಿ ನಮಗೂ ಜೋಶ್ ಆಯ್ತು.
3: ಮಹಾರಾಷ್ಟ್ರದಿಂದ
2: ಹೇಳ್ರಿ.
3: ಈ ಸುರ ಶನಿವಾರ ಕಾರ್ಯಕ್ರಮ ಬಹಳ ಭಾರಿ ರೀ, ನೀವು ಎಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿರಿ. ನಿಮ್ ಧ್ವನಿ ಕೇಳ ನಮ್ಗೆ ಎಷ್ಟು ಜೋಶ್, ಎಷ್ಟು ಉತ್ಸಾಹ ಬರ್ತಿದ್ರಿ. ಬಹಳ ಭಾರಿ ಧಾರವಾಡ ಆಕಾಶವಾಣಿ ನೀವು, ನಾ ಬಹಳ ಕೇಳ್ತೀರಿ ಮುಂಜಾನೆದ, ನೀವು ಕೇಳು ಕೇಳ್ತಿ ಒಂದ್ ತಾಸಿನ ಮಾಡ್ರಿ.
2: ಸದ್ಯಕ್ಕಂತೂ ಅರ್ಧ ತಾಸ ಇರ್ಲಿ ವಿಜಯ ಕುಮಾರ್ ಸ್ವಾಮಿಗಳ, ಮುಂದ್ ಮುಂದಿನ ದಿನದೊಳಗೆ ಹೆಚ್ಚು ಮಾಡ್ಬೋದು.
3: ಐದಾರು ಕರೆ ಆಗ್ತಾವ್ರಿ, ಐದಾರು ಕರೆ ಬಾಕಿ ಗೆಳತಿಯರಿಗೆ ಯಾರು ಕಾಲ್ ಸಿಗಂಗಿಲ್ರಿ.
2: ನೋಡೋಣ ಮುಂದಿನ ದಿನದೊಳಗ. ಸಿನಿ ಕ್ವಿಜ್ ಅಂತೂ ಕೇಳ್ರಿ.
3: ಏನಂದ್ರಿ?
2: ಸಿನಿ ಕ್ವಿಜ್ ನಂದನ ಕೇಳ್ರಿ.
3: ಏ ಬಹಳ ಬರ್ರಿ ಸಿನಿ ಕ್ವಿಜ್. ನಮಸ್ಕಾರ ನಮಸ್ತೆ, ಹಲೋ ನಮಸ್ತೆ ಅಂದ ಕೂಡ್ಲೇ ನಮ್ಗೆ ಇಟ್ಟು ಜೋಶ್ ಇಟ್ಟು ಇದು ಬರ್ತಿದ್ರಿ ಧ್ವನಿ ಕೇಳನ. ಬಹಳ ಬರ್ರಿ. ನಮ್ಮ ಶುಭಾಶಯಗಳು ರೀ.
2: ಆಯ್ತು, ಧನ್ಯವಾದ.
0: ನಮಸ್ಕಾರ ನಮಸ್ಕಾರ. ಹಲೋ
4: ಹಲೋ,
0: ಹೇಳಿ, ಯಾರು ಮಾತಾಡೋದು?
4: ನಾವು ಮಲ್ಕನಮಡಿಯಿಂದ, ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ಮಲ್ಕನಮಡಿ ಗ್ರಾಮದಿಂದ ಮಾತಾಡೋದು ಮೇಡಮ್.
0: ಹೆಸರಿ?
4: ಮಹೇಶ್ ಹೋಟೆಲ್ ಅಂತ. ಹೋಟೆಲ್
0: ಮಹೇಶ್ ಹೇಳಿ ಅಂತ ಹೇಳಿ ಮಹೇಶ್.
4: ಬೆಳಿಗ್ಗೆ ಬರುತ್ತಲ್ರಿ ಅದ ಕಾರ್ಯಕ್ರಮ, ಬಹಳ ಚೆನ್ನಾಗಿ ಬರುತ್ತೆ.
2: ಯಾವ ಕಾರ್ಯಕ್ರಮ?
4: ವಂದನ ಕಾರ್ಯಕ್ರಮ,
2: ಭಕ್ತಿ ಗೀತೆಗಳು.
4: ಭಕ್ತಿ ಗೀತೆಗಳು ಮತ್ತೆ ಇವು ಭಜನೆ ಪದ, ಇವು
0: ಜನಪದ ಸಂಗೀತ.
4: ಒಂದು 35 ಒಂದು
2: 20
4: ಅದು ಚೆನ್ನಾಗಿ ಬರುತ್ತೆ ಮೇಡಮ್. ಕನಕದೀಪ ಕಾರ್ಯಕ್ರಮ ಕೂಡ ಬಾರಿ ಚೆನ್ನಾಗಿ ಬರುತ್ತೆ ಮೇಡಮ್.
2: ಅಡ್ಡಿ ಇಲ್ಲ, ಕೇಳ್ತಾ ಇರ್ರಿ,
0: ಕೇಳ್ತಾ ಇರಿ.
4: ಇಲ್ರಿ, ಬೆಳಗ್ಗೆಯಿಂದ ಸಂಜೆವರೆಗೆ ಕೇಳ್ತಾ ಇರ್ತೀರಿ ನಾವು ಹೋಟೆಲಲ್ಲಿ.
2: ಅದೇ ಹೋಟೆಲ್ ಅಂದ ತಕ್ಷಣ ನೀವು ಜನರಿಗೂ ಕೂಡ ಕೇಳಿಸ್ತಿರ್ತೀರಿ.
4: ಜನರು ಬಾರಿ ಇಂಟ್ರೆಸ್ಟ್ ಇಂದ ಕೇಳ್ತಾರೆ ಮೇಡಮ್.
2: ಅದನ್ನೇ ಅಂದೆ ನಾನು, ಈಗ ಹೋಟ್ಲಿಗೆ ಬಂದು ಟೀ ಕುಡಿತಾ ಕಾರ್ಯಕ್ರಮನು ಕೇಳ್ತಾರೆ.
4: ಹ್ಞೂ ರೀ, ಟೀ ಕುಡಿತ ಕಾರ್ಯಕ್ರಮ ಕೇಳ್ಕೊಂತ ಕುಂತಿರ್ತಾರ್ರಿ. ಅದು ವಾರ್ತೆನು ಭಾರಿ ಇಂಟ್ರೆಸ್ಟ್ ಇಂದ ಕೇಳ್ತಾರೆ.
2: ಹೇಳಲ್ಲರಿ
4: ಅದೇ ವಾರ್ತೆ ಕರೆಕ್ಟ್ ಆಗಿ ಹೇಳ್ತಾರೆ.
2: ಹೌದು ಹೌದು,
4: ಈ ಟಿವಿಯಲ್ಲಿ ಆದ್ರೆ ಜಾಸ್ತಿ ಜಾಸ್ತಿ ವೇಸ್ಟ್ ಆಗಿ ಹೇಳ್ತಾರೆ.
2: ಮತ್ತೆ ಟಿವಿ ಮುಂದೆ
4: ಎಷ್ಟು ಬೇಕು ಅಷ್ಟೇ ಹೇಳ್ತಾರೆ.
2: ಕರೆಕ್ಟ್, ಟಿವಿ ಮುಂದೆ ಕುತ್ಕೊಂಡೆ ವಾರ್ತೆ ಕೇಳ್ಬೇಕಾಗ್ತದೆ.
4: ಇಂಪಾರ್ಟೆಂಟ್ ಏನಿರುತ್ತೆ ಅಷ್ಟೇ ಕೈ ಬಿಟ್ಟು ಬಿಡ್ತಾರೆ.
2: ಹೌದು, ಇಲ್ಲಿ ಹೋಟೆಲ್ ನಲ್ಲಿ ಟೀ ಕುಡಿತಾ ವಾರ್ತೆ ಕೇಳಬಹುದು.
4: ಹೌದು ಹೌದು
2: ಮೇಡಮ್, ಧನ್ಯವಾದ.
4: ಇನ್ನೊಂದ್ ಸ್ವಲ್ಪ ಸೌಂಡ್ ಬಿಡು ಅಂತ ಹೇಳ್ತಿರ್ತಾರೆ.
2: ಅಡ್ಡಿಲ್ಲ ಅಡ್ಡಿಲ್ಲ, ಧನ್ಯವಾದ.
0: ಒಳ್ಳೇದು, ಧನ್ಯವಾದ. ಹಲೋ ನಮಸ್ತೆ, ಹೇಳ್ರಿ.
5: ಐದರ ಅರ್ಪಣಾದಾಗ ಬರೇ ವಿವಿಧ ಕಲಾವಿದ ಹಾಡಿದ್ದ ಹಾಕ್ತಾರೆ. ಡಿ ವಿ ಶ್ರೀನಿವಾಸ ಎಸ್ ಜಾನಕಿ ಹಾಡಿದ್ ಭಕ್ತಿ ಹಾಡು ಪ್ರಸಾರ ಮಾಡ್ರಿ.
2: ಬರ್ತಿರ್ತದಲ್ಲ ಅದು, ಬರ್ತಿರ್ತದ
5: ಅದು ಯಾವಾಗ್ರೂ ಮತ್ತಿರು ವಿವಿಧ ಕಲಾವಿದ ಹಾಡಿದ್ದ ಬಹಳ ಹೊಳ ಮುಗಿಸ್ತಾರೆ.
2: ಅಂದ್ರೆ ಇವು ಬೇರೆ ಕಲಾವಿದ್ರು ಹಾಡಿರೋ ಹಾಡುಗಳು ಸಂಖ್ಯೆ ಬಹಳ ಇರ್ತಾವ, ಹಂಗಾಗಿ ಅದು ಪಾಳೆ ಬರ್ತದ. ಅದು ಹಾಕ್ತಾರೆ
5: ಸಮಾಚಾರ ಬಹಳ ಇಷ್ಟ ಆಗ್ತಾರೆ. ಅದೇನಿಲ್ಲ, ಕಾರ್ಯಕ್ರಮ
2: ಅಡ್ಡಿಲ್ಲ. ಧನ್ಯವಾದ.
0: ಹಲೋ
6: ಹಲೋ,
0: ಹೇಳ್ರಿ ಯಾರು?
6: ನಾವು ಬಾಲಕೋಟ್ ಜಿಲ್ಲಾ ಬಿಗಿ ಚಾರು ಕಾತ್ರಿಕಿಂದ ರೀ, ದುಂಡಪ್ಪ ಅಂತ
0: ಹೇಳಿ. ದುಂಡಪ್ಪ,
6: ಎಲ್ಲಾ ಕಾರ್ಯಕ್ರಮ ಚಲೋ ಬರ್ತಾರ ರೀ, ಯಾಕಾರ ಬಾರಿ ಚಂದ ಬರ್ತಾರಿ. ಆದ್ರ ನಮ್ದೊಂದು ಕೋರಿಕೆ ಏನಂದ್ರಿ, ನಾನು ಚಿಂತನಾ ಕಾರ್ಯಕ್ರಮ ಕೊಡ್ಬೇಕತ್ತೇನ್ರಿ.
2: ನೀವು
6: ಚಿಂತನಾ ಕಾರ್ಯಕ್ರಮ ಕೊಡ್ಬೇಕತ್ತೇನ್ರಿ.
2: ಅಡ್ಡಿಲ್ಲ, ಒಂದು ಮೂರು ವಿಷಯದ ಮೇಲೆ ಚಿಂತನ ಬರೆದ್ ಕಳಿಸ್ರಿ ನಮಗ
6: ನೋಡ್ರಿ,
2: ಕಳಿಸ್ರಿ. ಅದು ಪ್ರಸಾರಕ್ಕೆ ಯೋಗ್ಯ ಇತ್ತು, ವಿಷಯ ಚಲೋ ಇತ್ತು ಅಂದ್ರೆ ನಾವು ನಿಮಗ್ ಕರೆಸ್ತೀವಿ ಆಕಾಶವಾಣಿಗೆ.
6: ನಮಸ್ಕಾರ.
0: ಹಲೋ
7: ಹಲೋ,
0: ನಮಸ್ತೆ.
7: ನಮಸ್ಕಾರ ಮೇಡಮ್,
0: ಹೇಳ್ರಿ.
7: ನಾವ್ ಇಲ್ಲಿ ಬಸವನ ಬಜಾರ್ ತಾಲೂಕ ನರ್ಸರಿಯಿಂದ ಶಿವರುದ್ರಪ್ಪ ತಾರ್ ಅಂತೇಳಿ ಮಾತಾಡೋರು ಮೇಡಮ್.
0: ಹೇಳ್ರಿ ಶಿವರುದ್ರಪ್ಪ.
7: ಹಾ, ನಾವು ಆಭರಣಗಳು ತಯಾರು ಮಾಡ್ತೀವ್ರೆ ಕುತ್ಕೊಂಡು. ಯಾವಾಗ್ಲೂ 24 ನಮ್ ತಂದೆಯಲ್ಲಿಂದ ರೆಡಿ ಆದ್ರೆ ಹಳೆ ರೆಡಿ.

0: ಕಾರ್ಯಕ್ರಮ ಮಾತ್ರ ಮಂಜುಳಾ ಮೇಡಮ್ ಅವರು ಜಿ ಸೂರ್ಯಕಾ ಮೇಡಮ್ ಅವರು ಬಹಳ ಕಾರ್ಯಕ್ರಮ ಚಂದ ನಡೆಸ್ಕೊಡ್ತಾರೆ ನಮ್ಮ ಹೇಮಂತ್ ಕುಮಾರ್ ಬೆಳೆಯವ್ರಿಗತ್ತಾರೆ. ನಮ್ದೊಂದು ರಿಕ್ವೆಸ್ಟ್ ರೀ ಮೇಡಮ್, ಏನಪ್ಪಾ ಅಂತಂದ್ರೆ ನಮ್ಮ ಈ ಹೇಮಂತ್ ಕುಮಾರ್ ಬೆಳೆಯವರು ಪಾತ್ರ ಮಾಡಿದ್ದು ನಾಟಕ ಪ್ರಸಾರ ಮಾಡ್ರಿ, ಮತ್ತೆ ಎರಡು ನಾಲ್ಕು ಹೊಸ ಚಿತ್ರಗಳು ಹಾಕ್ತಾರಲ್ಲ ಮೇಡಮ್ ಅವ್ರ, ಅವು ಹೊಸ ಚಿತ್ರಗಳೊಳಗ ಏನು ಅರ್ಥಪರ್ಥ ಏನು ಇಲ್ರಿ ಮೇಡಮ್. ಅದಕ್ಕಾಗಿ ಹಳೆ ಚಿತ್ರಗಳನ್ನ ಪ್ರಸಾರ ಮಾಡ್ರಿ, ಗೌರವ ಮಾದರ
1: ಬಹಳ ಸತಿ ಗೌರವ ಮಾದರ್ ಅವರ ಚೌಡ್ಕಿ ಪದ ಹಾಕಿ ಹಾಕ್ತಿವಿ. ಇನ್ನು ನೀವು ಅಡ್ಡಿಲ್ಲ ಅಡ್ಡಿಲ್ಲ,
2: ಮತ್ತೆ ಮತ್ತೆ ಬರ್ತಾ ಇರ್ತವೆ ಎಲ್ಲಾ ಕಲಾವಿದರದ್ದು ಸಂಗೀತ ಕೇಳಿಸ್ಬೇಕಲ್ಲ ನಿಮ್ಗೆ, ಅದಕ್ಕಂತ ಹೇಳಿ ಅವ್ರದ್ದು ಪಾಳೆ ಬಂದಾಗ ಮತ್ತೆ ಮತ್ತೆ ಹಾಕ್ತಾ ಇರ್ತೀವಿ. ಮತ್ತೆ ಮಂಜುಳಾ ಅವ್ರು ಮಾತಾಡ್ತಾ ಇದ್ರು ಕೇಳಿ.
1: ಆಮೇಲೆ ಇದನ್ ಹೇಳಿದ್ರಲ್ಲ ಹೊಸ ಚಿತ್ರಗೀತೆಗಳು ಅಂತ ಕೆಲವು
0: ಪ್ರಸಾರ ಮಾಡ್ತಾರೆ,
1: ಇಲ್ಲ ಇಲ್ಲ ಇಲ್ಲ ಬಂದ್ ಮಾಡ್ಬೇಡ್ರಿ, ಕೇಳ್ರಿ. ಅಂದ್ರೆ ಕೆಲವು ದಿನ ಪೂರ್ತಿ ಹೊಸ ಚಿತ್ರಗೀತೆ ಬರ್ತಾವ, ಕೆಲವು ದಿನ ಮಿಕ್ಸ್ ಇರ್ತಾವ.
2: ಅಂದ್ರೆ ಈಗ ಕೇಳ್ರಿ, ಈಗ ನೀವ್ ಹೆಂಗ್ ಕೇಳ್ತಿರಲ್ಲ ಹಂಗ ಬರೀ ಹೊಸ ಚಿತ್ರಗೀತೆನೆ ಹಾಕ್ರಿ ಅನ್ನುವಂತ ನಮ್ಮ ಯುವಕರು ಇರ್ತಾರ. ಸೊ ಹಿಂಗಾಗಿ ಎಲ್ರಿಗೂ ನಾವು ಸಮಾಧಾನ ಮಾಡ್ಬೇಕಲ್ಲ, ಅದಕ್ಕಾಗಿ ಬರೀ 20 ನಿಮಿಷ ಮಾತ್ರ ಅಲ್ಲಿ ಹೊಸ ಗೀತೆಗಳು ಬರ್ತಾ ಇರ್ತವೆ, ಅವನು ನೀವು ಕೇಳ್ರಿ, ಇವನ್ನೂ ಅವ್ರು ಕೇಳಲಿ, ಹೌದಿಲ್ಲ ಎಲ್ಲಾರು ಕೇಳೋಣ. ಹಲೋ
3: ಹಲೋ
2: ನಮಸ್ತೆ.
3: ನಮಸ್ತೆ ರೀ,
2: ಹೇಳ್ರಿ ಯಾರು ಮಾತಾಡುದು?
3: ನವರ್ಗುಂ ತಾಲೂಕು ಕಿರ್ಲಾಪುರದಿಂದ ಮಾತಾಡ್ತೇವ್ರಿ.
2: ಹೇಳ್ರಿ ಹೇಳ್ರಿ.
3: ಬಸವರಾಜ್ ಕುಲಕರ್ಣಿ ಅಂತ ಹೇಳಿ.
2: ಬಸವರಾಜ್ ಮಾತಾಡ್ರಿ.
3: ನಾವು ಏನ ಪುರವಂತರದವ್ರಿ, ಮಂಗಳವಾರ ಒಡಬ ಹಾಕ್ರಿ ಅಂತ ಕೇಳ್ತೇವ್ರಿ.
2: ಒಡಬ ಹಾಕ್ಬೇಕು,
1: ಆಯ್ತು, ಸಂಬಂಧಪಟ್ಟವ್ರಿಗೆ ಹೇಳ್ತೀವಿ.
2: ಹಲೋ ನಮಸ್ತೆ. ಹಲೋ
4: ನಮಸ್ಕಾರ.
2: ನಮಸ್ಕಾರ,
4: ನಾವು ಬಾಗಲಕೋಟೆಯಿಂದ.
1: ನಿಮ್ಮ ಹೆಸರು?
4: ಮಂಜುನಾಥ್ ಜಾಲವಾದಿ ಅಂತ.
1: ಹೇಳ್ರಿ ಮಂಜುನಾಥ್.
4: ನನಗೆ ಗಾನವಾಗಿ ಪಂಚಾಕ್ಷರಿ ಸಮಯ ಗಾನ ವಿಚಾರ
1: ಸಿನಿಮಾ ಹಾಡಲ್ವಾ ಅದು? ಅದು ಬಂದ್ಮನೆ
2: ಗೀತೆಗಳು ಕೇಳಿ ಬರ್ತಾ ಇರ್ತವೆ. ಇದು ನಿಮ್ಮೊಂದಿಗೆ ಕಾರ್ಯಕ್ರಮ. ಹಲೋ,
1: ಅದು ಚಿತ್ರಗೀತೆ ಒಳಗ್ ಬರ್ತದ? ಇವತ್ತು ಈಗ ನಡೀತಾ ಇರೋದು ನಿಮ್ಮೊಂದಿಗೆ ಕಾರ್ಯಕ್ರಮ.
2: ಹಲೋ ನಮಸ್ತೆ, ಯಾರು ಮಾತಾಡಿದ್ರಿ? ಯಾರು ಮಾತಾಡೋದು? ಹಲೋ, ಐನಾಪುರದಿಂದ ಯಾರು
0: ಮಾತಾಡಿದ್ರಿ?
2: ಹೇಳ್ರಿ.
0: ನಿಮ್ ಕಾರ್ಯಕ್ರಮ ಕೇಳ್ತೀವ್ರಿ, ಎಲ್ಲ ಉತ್ತಮ ರೀತಿಯಲ್ಲಿ ನಡೆಸ್ಕೊಡ್ತೀರಿ, ನಿಮಗೆಲ್ಲ ಅಭಿನಂದನೆ
2: ರೀ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿಯಾಗಿ ಕೇಳ್ತಾ ಇಲ್ಲ.
5: ಹಲೋ ರೀ ಮೇಡಮ್.
2: ಮಾತಾಡಿ.
5: ಆರಾಮ್ರಿ?
1: ಆರಾಮಿದ್ದೀವಿ. ಬೇಗ ಮಾತಾಡ್ಬೇಕು, ಟೈಮ್ ಆಗ್ತದ.
5: ಮುಗಿಸ್ಬೇಡ್ರಿ.
1: ಧನ್ಯವಾದ.
2: ಹಲೋ ನಮಸ್ತೆ.
6: ನಮಸ್ಕಾರ ಮೇಡಮ್.
2: ಬೇಗ ಮಾತಾಡಿ, ಏನ್ ಹೇಳ್ಬೇಕು?
6: ನಾನು ಹಳೆ ಮಾಗೇಶ್ ನೋಡಿ ರೀ.
2: ಹೇಳ್ರಿ.
6: ನಮ್ ಒಂದ್ ಅರ್ಧ ಗಂಟೆ ತೆಲುಗು ಸಾಂಗ್ ಪ್ರಸಾರ ಮಾಡಿ ಅಂತ ವಿನಂತಿ.
1: ಇಲ್ಲ, ಇದು ಕರ್ನಾಟಕದೊಳಗೆ ನಮ್ಗೆ ಕನ್ನಡಕ್ಕನ ಆದ್ಯತೆ ಅಷ್ಟೇನೆ.
6: ಹೌದ್ರಿ? ಅವ್ರಿಗೂ ಕೇಳ್ತಾರ, ನಮಗೂ ಒಂದ್ ಖುಷಿ
1: ಬಾಳ
6: ಬರ್ತಾವ್ರಿ.
1: ಅದಕ್ಕೆ ಬೇರೆ ಸ್ಟೇಷನ್ ಟ್ಯೂನ್ ಮಾಡ್ಕೊಂಡು ಕೇಳ್ಬಹುದು.
2: ಧನ್ಯವಾದ ತಮ್ಗೆ. ಸಾಕಷ್ಟು ಕರೆಗಳು ಬರ್ತಾ ಇದಾವೆ, ಆದ್ರೆ ವೇಳೆ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ನಮಸ್ಕಾರ.
2: ಕಾರ್ಯಕ್ರಮ ನಿಮ್ಮೊಂದಿಗೆ ಪ್ರಸಾರವಾಯಿತು. ತಾಂತ್ರಿಕ ಸಹಕಾರ ದೀಪ, ಬೈಜು ಹಾಗೂ ಜಿತೇಂದ್ರ. ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಜಿ ಸುರೇಖ ಸುರೇಶ್. ಆಕಾಶವಾಣಿ ಧಾರವಾಡ, ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ವಾರ್ತೆಗಳನ್ನು ಕೇಳಲಿದ್ದೀರಿ ದಿಲ್ಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 2:30 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.
7: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ. ಐ ಆಮ್ ಅನುಜಾ ಕುಮಾರ್ ವಿತ್ ದ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi visits UNESCO World Heritage Site of Prambanan Temple.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶಾದ್ಯಂತ ಎನ್ಐಎ ಅಧಿಕಾರಿಗಳು ಇಂದು 20 ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಬಂಧಿಸಲಾಗಿದ್ದ ಶಂಕಿತ ಭಯೋತ್ಪಾದಕ ನೀಡಿದ ಮಾಹಿತಿ ಮೇರೆಗೆ ರಾಜ್ಯದಲ್ಲೂ ಎನ್ಐಎ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಚಾರಣೆಯ ವೇಳೆ ಆರೋಪಿಗಳು ಅಲ್ ಮಲಿಕ್ ಇಸ್ಲಾಮಿಕ್ ಯೂತ್ ಎಂಬ ಗುಂಪು ರಚಿಸಿಕೊಂಡಿರುವ ಬಗ್ಗೆ ಅಧಿಕಾರಿಗಳಿಗೆ

0: ಮಾಹಿತಿ ನೀಡಿದ್ದಾರೆ. ಕೆಲವು ಪಾಕಿಸ್ತಾನಿ ಪ್ರಜೆಗಳು ಈ ಗುಂಪುಗಳ ಸದಸ್ಯರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎನ್ಐಎ ವಿಚಾರಣೆ ತೀವ್ರಗೊಳಿಸಿದೆ. ಆರೋಪಿಗಳಿಗೆ ಬೇರೆ ಯಾವುದೇ ವ್ಯಕ್ತಿಗಳು ಅಥವಾ ಸಂಘಟನೆಗಳೊಂದಿಗೆ ಸಂಪರ್ಕವಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಎನ್ಐಎ ಅಧಿಕಾರಿಗಳು ಅವರ ನಿವಾಸದಲ್ಲಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತಂತೆ ಮೊದಲು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದೇ ಕಾಂಗ್ರೆಸ್ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕುರಿತಂತೆ ಎನ್ಡಿಎ ನಿಯೋಗ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ಜೆಡಿಎಸ್ ದೂರಿಗೆ ಕೇಂದ್ರ ಚುನಾವಣಾ ಆಯೋಗ ಸ್ಪಂದಿಸಿದೆ, ಆದರೆ ತಾವು ನೀಡಿದ ದೂರಿನ ಬಗ್ಗೆ ಇನ್ನೂ ಪ್ರತಿಕ್ರಿಯಿಸಿಲ್ಲ ಎಂದು ಆಯೋಗದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಎಂದು ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ.
1: ಇವ್ರಕ್ಕಿಂತ ಮುಂಚೆನೆ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದ್ಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದೀವಿ, ಉತ್ತರ ಬಂದಿಲ್ಲ. ಆದ್ರೆ ವ್ಯತ್ಯಾಸ ನೋಡಿ, ಬಿಜೆಪಿ ಜೆಡಿಎಸ್ ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂತ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ.
0: ರಾಜ್ಯದಲ್ಲಿ ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು, ಧಾರವಾಡ, ಶಿವಮೊಗ್ಗ, ರಾಯಚೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ದಾಖಲೆಗಳ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕುಂಬಳಗೋಡು ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗೆ ಸಂಬಂಧಿಸಿದ ಮನೆ, ಕಚೇರಿ ಮತ್ತು ಆಸ್ತಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ನಾಲ್ಕು ಕಡೆ ಏಕಕಾಲದಲ್ಲಿ ದಾಳಿ ನಡೆದಿದೆ. ಶಿವಮೊಗ್ಗದ ಸಹಾಯಕ ಅರಣ್ಯಾಧಿಕಾರಿಯ ಶಿವಮೊಗ್ಗ ಕಚೇರಿ ಹಾಗೂ ಧಾರವಾಡ ನಿವಾಸದ ಮೇಲೂ ದಾಳಿ ನಡೆಸಿ ಅಕ್ರಮ ಆಸ್ತಿ ಕುರಿತಂತೆ ಪರಿಶೀಲನೆ ನಡೆಯುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರ ಆಹ್ವಾನದ ಮೇರೆಗೆ ಮೆಲ್ಬರ್ನ್ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರ ಈ ಭೇಟಿಯು ವೇಗವಾಗಿ ಬದಲಾಗುತ್ತಿರುವ ಇಂಡೋ ಪೆಸಿಫಿಕ್ ವಲಯದ ಭದ್ರತಾ ವ್ಯವಸ್ಥೆಯಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಜೊತೆಗೆ ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಐತಿಹಾಸಿಕ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ರಚನಾತ್ಮಕ ಪ್ರಯೋಜನಗಳನ್ನು ಬಳಸಿಕೊಂಡು ದ್ವಿಪಕ್ಷೀಯ ಸಂಬಂಧಗಳಿಗೆ ಹೊಸ ವೇಗವನ್ನು ನೀಡುವ ಗುರಿ ಹೊಂದಿದೆ. ಈ ಕುರಿತಂತೆ ಮೆಲ್ಬರ್ನ್ನಲ್ಲಿರುವ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಅವರಿಂದ ಒಂದು ವರದಿ.
2: ಭಾರತದ ಕಾರ್ಯತಂತ್ರದ ದೃಷ್ಟಿಕೋನದಲ್ಲಿ ಆಸ್ಟ್ರೇಲಿಯಾ ಒಂದು ಪ್ರಮುಖ ಆಧಾರ ಸ್ತಂಭವಾಗಿದೆ. ಈ ಉನ್ನತ ಮಟ್ಟದ ಭೇಟಿಯು ರಕ್ಷಣೆ, ಭದ್ರತೆ, ವ್ಯಾಪಾರ ಮತ್ತು ಹೂಡಿಕೆಗಳಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ವ್ಯವಸ್ಥಿತವಾಗಿ ಮುನ್ನಡೆಸಲಿದೆ. ಈ ರಾಜತಾಂತ್ರಿಕ ಕಾರ್ಯಸೂಚಿಯ ಕೇಂದ್ರ ಬಿಂದು ಮೆಲ್ಬರ್ನ್ನಲ್ಲಿರುವ ಉತ್ಸಾಹಿ ಭಾರತೀಯ ವಲಸಿಗರು. ಇವರು ಎರಡೂ ಪ್ರಜಾಪ್ರಭುತ್ವ ರಾಷ್ಟಗಳ ನಡುವೆ ಜೀವಂತ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಭವಿಷ್ಯದತ್ತ ದೃಷ್ಟಿ ನೆಟ್ಟಿರುವ ನವದೆಹಲಿ ಮತ್ತು ಕ್ಯಾನ್ಬೆರಾ ಉದಯೋನ್ಮುಖ ನಿರ್ಣಾಯಕ ತಂತ್ರಗಳು ಶಿಕ್ಷಣ ಮತ್ತು ವ್ಯವಸ್ಥಿತ ಪ್ರತಿಭೆಗಳ ಚಲನಶೀಲತೆಯಲ್ಲಿ ಸಹಯೋಗವನ್ನು ಗಾಢಗೊಳಿಸುತ್ತಿವೆ. ಇದಲ್ಲದೆ ಕ್ರೀಡಾ ವಿಜ್ಞಾನದಲ್ಲಿನ ವಿಶಿಷ್ಟ ಪಾಲುದಾರಿಕೆಗಳು ದ್ವಿಪಕ್ಷೀಯ ಹೆಜ್ಜೆಯನ್ನು ವಿಸ್ತರಿಸಲಿವೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲವಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಕಳಪೆ ನಿರ್ವಹಣೆಯಿಂದಾಗಿ ಸಾವಿರಾರು ಸಸಿಗಳು ಒಣಗುತ್ತಿವೆ ಎಂದು ದೂರಿದ್ದಾರೆ. ಸಸಿಗಳ ನಿರ್ವಹಣೆಗೆ ಮೀಸಲಿಟ್ಟ ಹಣವನ್ನು ಹೇಗೆ ಬಳಸಲಾಗಿದೆ ಎಂಬುದನ್ನು ರಾಜ್ಯ ಸರ್ಕಾರ ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಮಲೆನಾಡು ಕರಾವಳಿಯಲ್ಲಿ ಭೂಕುಸಿತದ ಭೀತಿ ಎದುರಾಗಿದ್ದು ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ದೂರಿದ್ದಾರೆ. ಕೂಡಲೇ ಹೈ ಅಲರ್ಟ್ ಘೋಷಿಸಿದ ಪ್ರದೇಶಗಳಿಗೆ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆಯ ನೇತೃತ್ವ ವಹಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರಿದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರಿದಿದ್ದು ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ.

0: ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದೆ. ಭಾರೀ ಮಳೆ ಹಿನ್ನೆಲೆಯಲ್ಲಿ ಇಂದು ಜಿಲ್ಲೆಯ ಶಾಲೆಗಳಿಗೆ ರಜೆ ನೀಡಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಗಾಳಿಯಿಂದಾಗಿ ವಿದ್ಯುತ್ ಸಂಪರ್ಕ ವ್ಯತ್ಯಯವಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆಯ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಮಳೆ ಹಿನ್ನೆಲೆಯಲ್ಲಿ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಹಾರಂಗಿ ಜಲಾಶಯಕ್ಕೂ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿದ್ದು ಪ್ರಸ್ತುತ 2100 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. 2859 ಅಡಿ ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಈಗ 2839 ಅಡಿಗಳಷ್ಟು ನೀರು ಸಂಗ್ರಹವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ವ್ಯಾಪಕ ಏರಿಕೆ ಕಂಡಿದೆ. ನಿನ್ನೆ 5734 ಇದ್ದ ಒಳಹರಿವಿನ ಪ್ರಮಾಣ ರಾತ್ರಿ ವೇಳೆಗೆ 7531 ಏರಿಕೆಯಾಗಿದೆ. ಅಣೆಕಟ್ಟಿನಿಂದ 790 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ. ಈ ಕುಡಿಯುವ ನೀರಿಗೆ ಮಾತ್ರ ಬಳಕೆಯಾಗಲಿದ್ದು ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಎಂದು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ಮುಂದುವರೆದಿದೆ. ಜಿಬಿಎ ವ್ಯಾಪ್ತಿಯ ಕೇಂದ್ರ ಪಾಲಿಕೆ ವತಿಯಿಂದ ಕೆಆರ್ ಮಾರ್ಕೆಟ್ನಲ್ಲಿ ಇಂದು ಪಾದಚಾರಿಗಳ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಬ್ಯಾಟರಾಯನಪುರ ಪುಲಕೇಶಿನಗರ ವಿಭಾಗದ ಪಾಟರಿ ರಸ್ತೆ, ದಾಸರಹಳ್ಳಿ ವಿಭಾಗದ ಎಂಇಐ ಲೇಔಟ್ ಮುಖ್ಯ ರಸ್ತೆಯಲ್ಲಿಯೂ ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಇನ್ನೊಂದೆಡೆ ಪಶ್ಚಿಮ ಮಹಾನಗರ ಪಾಲಿಕೆಯ ಗಿರಿನಗರ ಬಸವನಗುಡಿ ವ್ಯಾಪ್ತಿಯಲ್ಲೂ ಅಧಿಕಾರಿಗಳು ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವುಗೊಳಿಸಿದ್ದಾರೆ. ಸ್ವಚ್ಛ ನಗರ ನಿರ್ಮಾಣವೇ ಮೊದಲ ಆದ್ಯತೆಯಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ನೂತನ ಮೇಯರ್ ದುರ್ಗಮ್ಮ ಬಿಜವಾಡ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಗಾಲ ಹಿನ್ನೆಲೆಯಲ್ಲಿ ಅವಳಿ ನಗರದಲ್ಲಿ ಅಪಾಯಕಾರಿಯಾಗಿ ನಿಂತಿರುವ ಮರಗಳ ಕೊಂಬೆಗಳನ್ನು ತೆರವುಗೊಳಿಸುವುದು, ಚರಂಡಿಗಳ ಸ್ವಚ್ಛತೆ ಹಾಗೂ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯವನ್ನು ಇನ್ನಷ್ಟು ಚುರುಕುಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ನಗರದ ಸ್ವಚ್ಛತೆಗೆ ಸಂಬಂಧಿಸಿದಂತೆ ಪ್ರತಿ ವಾರ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಫುಟ್ಪಾತ್ ಅತಿಕ್ರಮಣ ನಿಯಮ ಉಲ್ಲಂಘಿಸಿದರೆ ದಂಡ ವಿಧಿಸುವ ಜೊತೆಗೆ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ಸ್ವೀಪ್ ವತಿಯಿಂದ ಕೋಲಾರ ನಗರದಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಹಸಿರು ನಿಶಾನೆ ತೋರಿಸುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಭಯೋತ್ಪಾದನಾ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಅಧಿಕಾರಿಗಳಿಂದ ದಾಳಿ, ರಾಜ್ಯದಲ್ಲೂ ಶೋಧ ಕಾರ್ಯ. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪ. ಅಕ್ರಮ ಆಸ್ತಿ ಪ್ರಕರಣ, ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ. ಸರ್ಕಾರದ ಗ್ರೀನ್ ಬೆಂಗಳೂರು ನೆಡುತೋಪು ಅಭಿಯಾನ ವಿಫಲ, ಪ್ರತಿಪಕ್ಷ ನಾಯಕ ಆರ್ ಅಶೋಕ. ಹಾಗೂ ಕೊಡಗು ಸೇರಿದಂತೆ ರಾಜ್ಯದ ವಿವಿಧೆಡೆ ಮುಂದುವರಿದ ಮಳೆ, ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನಲ್ಲಿ ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಆಕಾಶವಾಣಿ ಧಾರವಾಡ, ಈಗ ಚಿತ್ರಗೀತೆಗಳು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ವಾಸುಕಿ ವೈಭವ್ ಅವರ ಸ್ವರದಲ್ಲಿರುವ ಅನುಕ್ತ ಚಿತ್ರದ ಗೀತೆಯನ್ನ ಕೇಳೋಣ.

ಸೋನು ನಿಗಮ್ ಮತ್ತು ಯಶಿಯವರು ಹಾಡಿದ ಅಂಬರ ಚಿತ್ರದ ಗೀತೆಯನ್ನ ಕೇಳಿದಿರಿ. ಅರ್ಚನಾ ಮತ್ತು ಸತೀಶ್ ಅವರು ಹಾಡಿರುವ ಗೀತೆಯನ್ನ ಈಗ ಕೇಳೋಣ. ಚಿತ್ರ ಸಾಧಕರು.

ಚಿಂತನ್ ವಿಕಾಸ್ ಅವರ ಸ್ವರದಲ್ಲಿದ್ದ ಜಲ್ಸಾ ಚಿತ್ರದ ಗೀತೆಯನ್ನ ಕೇಳಿದ ನಂತರ ಇನ್ನು ಮುಂದೆ ಸಾಧಕರು ಚಿತ್ರದ ಗೀತೆಯನ್ನ ಕೇಳೋಣ. ಹಾಡಿದವರು ಅರ್ಚನಾ ಮತ್ತು ಸತೀಶ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಕೇಳುಗರೆ, ಸಂಜೆಯ ಪ್ರಸಾರದಲ್ಲಿ ನೀವು ಕೇಳುವ ಕಾರ್ಯಕ್ರಮಗಳು ಹೀಗಿವೆ. 5:30 ಟೀ ಟೈಮ್ ಚಿತ್ರಗೀತೆಗಳು, 6:30 ರಸವಾರ್ತೆ, 6:51 ಕೃಷಿರಂಗ. ಧಾರವಾಡ ತಾಲೂಕು ಹೊಸಟ್ಟಿ ಗ್ರಾಮದ ರೈತ ಬಸವರಾಜ್ ನಾಗಪ್ಪ ಹಜಾರೆ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ, ಸಂದರ್ಶಕರು ಕುಮಾರಗಡಿ. ನಂತರ ಚಿಕ್ಕೋಡಿ ತಾಲೂಕು ಬೀಳಗಿಯ ಸಂತೋಷ್ ವಿಠಲ್ ಹೂಗಾರ್ ಮತ್ತು ಸಂಗಡಿಗರ ಡೊಳಿನ ಪದಗಳನ್ನು ಕೇಳಲಿದ್ದೀರಿ. ಜುಬೀದಾಬಾಯಿ ಸಣೂರ್ ಅವರು ಹಾಡಿರುವ ರಂಗಗೀತೆಗಳು ಕೇಳಿಬರುತ್ತವೆ 7:45. 8:00 ಮಹಿಳಾವಾಣಿ, ಜಯಶ್ರೀ ಪಾಟೀಲ್ ಕುಲಕರ್ಣಿ ಮತ್ತು ಸಂಗಡಿಗರಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಪುಷ್ಪಹಾರ್. 9:15 ಸ್ವರ ಸೌರಭ. ಕ್ರೀಡಾಲೋಕ 9:30. ಅಂತಾರಾಷ್ಟೀಯ ಕ್ರೀಡಾಪಟು ಮತ್ತು ಕುಸ್ತಿಪಟು ಬಿಎಂ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. 10:00 ಪೇಯಿಂಗ್ ಗೆಸ್ಟ್ ನಾಟಕ ಪ್ರಸಾರವಾಗಲಿದೆ. ಮೂಲ ಮರಾಠಿ ರಚನೆ ಅಭಿರಾಮ್ ಭಡಕಂಕರ್, ಕನ್ನಡಕ್ಕೆ ಅನುವಾದಿಸಿದವರು ಡಿಎಸ್ ಚೌಗಲೆ, ನಿರ್ದೇಶನ ಸನ್ಮತಿ ಅಂಗಡಿ, ಪ್ರಸ್ತುತಪಡಿಸುವವರು ನೂಲ್ಗಿರಿಯ ಶ್ರೀ ಕೊಟ್ಟೂರೇಶ್ವರ ನಾಟಕ ಮಂಡಳಿಯ ಸದಸ್ಯರು. ಆಕಾಶವಾಣಿ ಧಾರವಾಡ ಈಗ ಸಮಯ 3:02. ಈ ಪ್ರಸಾರ ಇಲ್ಲಿಗೆ ಮುಗಿಯಿತು. ಸಂಜೆಯ ಪ್ರಸಾರ 5:30 ಟೀ ಟೈಮ್ ಚಿತ್ರಗೀತೆಗಳೊಂದಿಗೆ ಆರಂಭವಾಗುವುದು. 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿದ್ಯಾರ್ಥಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. 5:30 ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ನಮ್ಮ ನಿಲಯದ ಕಾರ್ಯಕ್ರಮಗಳು ಲಭ್ಯ ಇವೆ. ಸಮಯ 5:30:20 ಸೆಕೆಂಡುಗಳು. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ತಾರಾಸಿಂಗ್ ಮಾಡುವ ನಮಸ್ಕಾರ. ಈಗ ಟೀ ಟೈಮ್ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ವೀರ ಪರಂಪರೆ ಚಿತ್ರದ ಗೀತೆ. ಶ್ರೇಯಾ ಘೋಷಾಲ್ ಹಾಗೂ ಕಾರ್ತಿಕ್ ಅವರ ಯುಗಳ ಸ್ವರಗಳಲ್ಲಿ

0: ಆತ್ಮೀಯ ಕೇಳುಗರೇ, ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಪ್ರತಿ ಶನಿವಾರ ಬೆಳಿಗ್ಗೆ 9:30 ಹತ್ತು ಗಂಟೆ 30 ನಿಮಿಷದವರೆಗೆ ಸಿನಿ ಕ್ವಿಜ್ ನಂದನಾ.
1: ನಮ್ಮ ಸಿನಿಮಾ ನಿಮ್ಮ ಸಿನಿಮಾ ನಮ್ಮ ಸಿನಿಮಾ ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.
1: ಭಾರಿ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ ಸಿನಿಮಾ.
0: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಸಂಖ್ಯೆ 0836.
2: ಮೂಕಿ ಸಿನಿಮಾ, ಟಾಕಿ ಸಿನಿಮಾ, ಜಗದ ಜನರಂಜನೀಯ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯ

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
2: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
1: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
2: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
1: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.

ಈಗ ಕೆಲವು ಪ್ರಕಟಣೆಗಳು. ತುಂಗಭದ್ರಾ ಜಲಾಶಯದ ಅಚ್ಚುಕಟ್ಟುದಾರರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ತುಂಗಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ತುಂಗಭದ್ರಾ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿರುವುದಿಲ್ಲ. ಆದ ಕಾರಣ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸಲು ಸಾಧ್ಯವಾಗುವುದಿಲ್ಲವೆಂದು ಮತ್ತು ಜಲಾಶಯದಲ್ಲಿ ಸಂಗ್ರಹವಾಗಿರುವ ನೀರನ್ನು ಕುಡಿಯಲು ಮಾತ್ರ ಬಳಸಲು ಸರ್ಕಾರದ ಆದೇಶವಾಗಿರುವ ಹಿನ್ನೆಲೆಯಲ್ಲಿ ಅಚ್ಚುಕಟ್ಟು ಭಾಗದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸಬೇಕಾಗಿ ಈ ಮೂಲಕ ಕೋರಲಾಗಿದೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗಿ ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುವುದು. ಪ್ರಕಟಣೆ ಕೇಳಿದಿರಿ. ಈಗ ಕಾಣೆಯಾದವರ ಬಗ್ಗೆ ಕೆಲವು ಪ್ರಕಟಣೆಗಳು. 6/5/2026 ಬೆಳಗ್ಗೆ 10 ಗಂಟೆಗೆ ತಾಲೂಕು ಜಿಲ್ಲಾ ಧಾರವಾಡ ಅಮ್ಮಿನಬಾವಿ ಗ್ರಾಮದಿಂದ 22 ವರ್ಷದ ವ್ಯಕ್ತಿ ವಿನಯ್ ಮರಿತಮ್ಮಪ್ಪ ಹುಲ್ಲೂರ್ ಎಂಬುವರು ಕಾಣೆಯಾಗಿರುತ್ತಾರೆ. 5 ಫೋಟು 5 ಇಂಚು ಎತ್ತರ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿಗೆಂಪು ಮೈಬಣ್ಣ, ತಲೆಯಲ್ಲಿ ಕಪ್ಪು ಕೂದಲು ಇವೆ. ಕನ್ನಡ ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಾರೆ. ಕಪ್ಪು ಪ್ಯಾಂಟ್, ತಿಳಿ ಗುಲಾಬಿ ಬಣ್ಣದ ಚಕ್ಷ್ ಉದ್ದ ತೋಳಿನ ಅಂಗಿ ಧರಿಸಿದ್ದು ಇರುತ್ತದೆ. ಈ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಧಾರವಾಡ ಗ್ರಾಮೀಣ್ ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. 10/4/2026 ಆರು ವರ್ಷದ ಬಾಲಕಿ ಹುಬ್ಬಳ್ಳಿ ಗಣೇಶ್ಪೇಟೆ ಗೂಡ್ಸ್ ಶೆಡ್ ರೋಡ್ ಗಾರ್ಡನ್ ಎದುರಿಗೆ ಇರುವ ವಾಟರ್ ಟ್ಯಾಂಕಿನಿಂದ ಕಾಣೆಯಾಗಿರುತ್ತಾರೆ. 2 ಫೋಟು 9 ಇಂಚು, ಉದ್ದನೆಯ ಮುಖ, ಉದ್ದ ಮೂಗು ಇರುತ್ತದೆ. ಇವಳು ತೆಳ್ಳನೆ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿರುತ್ತಾಳೆ. 2 ಕಿವಿಗಳಲ್ಲಿ 2 ಕಿವಿಯೊಲೆಗಳು ಇರುತ್ತವೆ. ಕೆಂಪು ಬಣ್ಣದ ಚೂಡಿದಾರ, ಕೆಂಪು ಬಣ್ಣದ ಪ್ಯಾಂಟ್ ಧರಿಸಿದ್ದು ಇರುತ್ತದೆ. ತೆಲುಗು, ಹಿಂದಿ ಮತ್ತು ಸ್ವಲ್ಪ ಕನ್ನಡ ಭಾಷೆಗಳನ್ನು ಮಾತನಾಡುತ್ತಾಳೆ. ಈ ಬಾಲಕಿಯ ಸುಳಿವು ಸಿಕ್ಕಲ್ಲಿ ಶಿವಾನಂದ್ ಎನ್ ಬನ್ನಿಕೊಪ್ಪ, PSI, ಶಹರ ಪೊಲೀಸ್ ಠಾಣೆ ಹುಬ್ಬಳ್ಳಿ ಇವರನ್ನು ಸಂಪರ್ಕಿಸಬಹುದು. ವಿಶಾಲ್ ವಾಸುದೇವ್ ಹುಕ್ಕೇರಿ ಎಂಬ 38 ವರ್ಷದ ವ್ಯಕ್ತಿ 16/4/2026 ಆನಂದನಗರ ಮಯೂರ್ನಗರ 8ನೇ ಕ್ರಾಸ್ ಸುರ್ಬಿನಗರ ಹತ್ತಿರ ಮನೆ ನಂಬರ್ 23 ಹಳೆ ಹುಬ್ಬಳ್ಳಿ ಇಲ್ಲಿಂದ ಕಾಣೆಯಾಗಿರುತ್ತಾರೆ. ಸುಮಾರು 6 ಫೋಟು ಎತ್ತರ, ಮೈಯಿಂದ ತೆಳುವಾಗಿದ್ದು ಮೈಕಟ್ಟು, ದುಂಡು ಮುಖ, ಗೋಧಿಗೆಂಪು ಮೈಬಣ್ಣ, ಅಗಲವಾದ ಹಣೆ, ನೀಟಾದ ಮೂಗು, ಸಣ್ಣ ದಾಡಿ ಬಿಟ್ಟಿದ್ದು ಕಪ್ಪು ಕೂದಲು ಇರುತ್ತವೆ ಹಾಗೂ ಲೈಟ್ ಗ್ರೀನ್ ಲೈನ್ ಕಲರಿನ ಬಣ್ಣದ ಫುಲ್ ತೋಳಿನ ಶರ್ಟ್ ಧರಿಸಿದ್ದು, ಗ್ರೇ ಕಲರಿ ಪ್ಯಾಂಟ್ ಧರಿಸಿದ್ದು ಇದೆ. ಕನ್ನಡ, ಹಿಂದಿ, ಇಂಗ್ಲಿಷ್ ಭಾಷೆಗಳನ್ನು ಮಾತನಾಡುತ್ತಾರೆ. ಮಾನಸಿಕ ಅಸ್ವಸ್ಥರಿರುತ್ತಾರೆ. ಎಡಗಾಲಿಗೆ ಬಿದ್ದ ಗಾಯದ ಗುರುತು ಇರುತ್ತದೆ. ಈ ವ್ಯಕ್ತಿಯ ಸುಳಿವು ಸಿಕ್ಕಲ್ಲಿ SHO ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಬಹುದು.

0: But indirect talks in Qatar ended with no sign of headway, and the US military unleashed a new wave of strikes against Iran yesterday. Benchmark domestic equity indices plunged more than 2% today as renewed geopolitical tensions weighed heavily on the markets. The Sensex tumbled 1,677 points to close at 76,504. The Nifty also dipped 517 points to settle at 23,882. The 8th Khelo India Youth Games 2026 will be hosted by Telangana. Union Youth Affairs and Sports Minister Dr. Mansukh Mandavia made the announcement today. The quarterfinal lineup for the FIFA World Cup has been finalized. France, Morocco, Norway, England, Spain, Belgium, Argentina, and Switzerland have booked their places in the last 8. And with that, we end this news bulletin.
1: ಆಕಾಶವಾಣಿ ಧಾರವಾಡ. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಇದೀಗ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಇನ್ನು ಮುಂದೆ 6:30 ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿರಂಗ. ಧಾರವಾಡ ತಾಲೂಕು ಹೊಸಟ್ಟಿ ಗ್ರಾಮದ ಬಸವರಾಜ್ ನಾಗಪ್ಪ ಹಜಾರೆ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ, ಸಂದರ್ಶಕರು ಕುಮಾರ್ ಅಗಡಿ. ನಂತರ ಚಿಕ್ಕೋಡಿ ತಾಲೂಕಿನ ಬೀಳಿಗೆಯ ಸಂತೋಷ್ ವಿಠಲ್ ಹೂಗಾರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ ಕೇಳುತ್ತೀರಿ. 7:45 ಜುಬೇದಬಾಯಿ ಸವಣೂರ್ ಅವರಿಂದ ರಂಗಗೀತೆಗಳು. 8:00 ಮಹಿಳಾ ವಾಣಿ, ಜಯಶ್ರೀ ಪಾಟೀಲ್ ಕುಲಕರ್ಣಿ ಹಾಗೂ ಗೆಳತಿಯರಿಂದ ಕಾರ್ಯಕ್ರಮ ವೈವಿಧ್ಯ. ಪುಷ್ಪಹಾರದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಆಲಿಸುತ್ತೀರಿ. 8:30 9:15 ಪ್ರಚಲಿತ ವಿದ್ಯಮಾನ ಬೆಂಗಳೂರು ಕೇಂದ್ರದಿಂದ, 9:30 ಕ್ರೀಡಾಲೋಕ. ಅಂತಾರಾಷ್ಟ್ರೀಯ ಅಥ್ಲೀಟ್ ಮತ್ತು ಕುಸ್ತಿಪಟು ಬಿಎಂ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ನಾಟಕ ಪೇಯಿಂಗ್ ಗೆಸ್ಟ್, ಮೂಲ ಮರಾಠಿ, ರಚನೆ ಅಭಿರಾಮ್ ಭಡ್ಕಂಕರ್, ಕನ್ನಡಕ್ಕೆ ಅನುವಾದಿಸಿದವರು ಡಿಎಸ್ ಚೌಗ್ಲೆ, ನಿರ್ದೇಶನ ಸನ್ಮತಿ ಅಂಗಡಿ, ಪ್ರಸ್ತುತಿ ಶ್ರೀ ಕೊಟ್ಟೂರೇಶ್ವರ ನಾಟಕ ಮಂಡಳಿ, ನೂಲ್ಗೇರಿ. 11:10 ಎಫ್ಎಂ ಗೋಲ್ಡ್ ಹಿಂದಿ ಕಾರ್ಯಕ್ರಮಗಳು ದಿಲ್ಲಿ ಕೇಂದ್ರದಿಂದ ಎಫ್ಎಂ 103 ಮೆಗಾರ್ಟ್ಸ್ ಕಂಪನಾಂಕಗಳ ಮೇಲೆ ಪ್ರಸಾರವಾಗಲಿವೆ.
2: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
3: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
2: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
3: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
2: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.
1: ಇನ್ನು ನಾಳೆ ಬೆಳಗ್ಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ. 6:25 ಡಾಕ್ಟರ್ ಸಿಎಂ ಕುಂದಗೋಳ್ ಅವರಿಂದ ಚಿಂತನ. ರೈತರಿಗೆ ಸಲಹೆಗಳನ್ನು ಕೇಳುತ್ತೀರಿ. 6:30 6:35 ನಿಸರ್ಗ ಜ್ಞಾನಾಮೃತ. ಭಾಗವಹಿಸುವ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರುಬಸವ ಮಹಾಮನೆ ಮನಗುಂಡಿ. ನಿರೂಪಣೆ ಸುರೇಖಾ ಸುರೇಶ್. 6:50 ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳ್ಳಿಯಾಳ. 7:05 ಮತ್ತು 12:00 ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ. 7:15 ಭಾವಯಾನ. 7:45 ಚಿತ್ರಗೀತೆಗಳು. 8:30 ಆರೋಗ್ಯ ದಂಗಳ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಡಾಕ್ಟರ್ ಎಸ್ಆರ್ ರಾಮನಗೌಡರ ಆಸ್ಪತ್ರೆ, ಮಾಳಾಪುರ್ ರೋಡ್, ಧಾರವಾಡ. ಕ್ಯಾನ್ಸರ್, ಈ ವಿಷಯ ಕುರಿತು ಡಾಕ್ಟರ್ ಪ್ರಕಾಶ್ ರಾಮನಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಲಾ ಸಾಮ್ರಾಣಿ. 8:45 ಚಪ್ಪಲ ಚಿತ್ತರು. ಮಾತನಾಡುತ್ತಾರೆ ಡಾಕ್ಟರ್ ಚಂದ್ರಶೇಖರ್ ವಸ್ತ್ರದ್. 9:05 ಗೀತಾ ಉಮಚಿಗೆ ಅವರಿಂದ ಸುಗಮ ಸಂಗೀತ. 9:15 ಕನಕ ಅಧ್ಯಯನ ಪೀಠ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಕನಕ ದೀಪ. ಕಾರ್ಯಕ್ರಮ ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಕನಕದಾಸರ ರಾಮಧಾನ್ಯ ಚರಿತೆ ಕಾವ್ಯವಾಚನ ಗಾಯತ್ರಿ ಸರದೇಶ್ ಪಾಂಡೆ. ವ್ಯಾಖ್ಯಾನ ಡಾಕ್ಟರ್ ಶ್ರೀಧರ್ ಹೆಗಡೆ ಭದ್ರನ್. 9:30 ಹಲೋ ನಂದನ ನೇರ ಫೋನ್ಇನ್ ಕಾರ್ಯಕ್ರಮ. 10:30 ವಿವಿಧ ಕಲಾವಿದರಿಂದ ಭಾವಗೀತೆಗಳು. 10:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ

ಬಿಜಾಪುರ ಜಿಲ್ಲೆ ನಿಡೋನಿಯ ಸುರೇಶ ರಾಮಚಂದ್ರ ಜೋಶಿ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ. ಕಲಘಟಗಿ ತಾಲೂಕು ಮಾಚಾಪುರ ತಂಡದ ಲಕ್ಷ್ಮೀಬಾಯಿ ಜೀವರಾಜ್ ಲಮಾಣಿ ಮತ್ತು ತಂಡದವರಿಂದ ಲಮಾಣಿ ಸಂಪ್ರದಾಯದ ಪದ. ನಂತರ ಮುತಿಗಿಯ ನೀಲವ್ವ ರುದ್ರಯ್ಯ ಸುತ್ತಗಟ್ಟಿಮಠ ಮತ್ತು ಮೇಳದವರಿಂದ ಸಂಪ್ರದಾಯದ ಪದ. 11 ಗಂಟೆಗೆ ಕೇಳು ಗೆಳತಿ ಕಾರ್ಯಕ್ರಮ ಪ್ರಸಾರವಾಗುವುದು. 11:30ಕ್ಕೆ ವೀಣಾ ಎಸ್ ದಂಡವತಿ ಮಠ ಅವರಿಂದ ವಯಲಿನ್ ವಾದನ. 12:05ಕ್ಕೆ ವನಿತಾ ವಿಹಾರ. ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ, ಹಾಗೂ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳು, ನಿರ್ವಹಣೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ದಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ್ ಭಾರತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ಕೇಳಲಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20ಕ್ಕೆ ಮತ್ತು ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬೀಳಗಿ ತಾಲೂಕಿನ ತೆಗ್ಗಿಯ ಯಲ್ಲವ್ವ ಹೊಸಮನಿ ಮತ್ತು ತಂಡದವರಿಂದ ಭಜನಾ ಪದ. 1:30ಕ್ಕೆ ಹಲೋ ಅಭಿಲಾಷ ನೇರ ಫೋನಿನ್ ಕಾರ್ಯಕ್ರಮ ಆಲಿಸುವಿರಿ. ಭಾವಯಾನ ನಂತರ ಹೊಸ ಹಾಡು 2:40ಕ್ಕೆ. 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಹಿಂದಿ ಕಾರ್ಯಕ್ರಮಗಳನ್ನು ಆಲಿಸುತ್ತೀರಿ. ಸಂಜೆಯ ಪ್ರಸಾರ ಕಾರ್ಯದಲ್ಲಿ 5:30ಕ್ಕೆ ಟೀ ಟೈಮ್ ಕನ್ನಡ ಚಿತ್ರಗೀತೆಗಳು, 6 ಗಂಟೆಗೆ ಪ್ರಕಟಣೆಗಳು, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:51ಕ್ಕೆ ಕೃಷಿರಂಗ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ದ್ಯಾಮಹುಣಸಿ ಗ್ರಾಮದ ರೈತರಾದ ಲಿಂಗನಗೌಡ ರಾಮನಗೌಡ ಗೌಡರ್ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ, ಸಂದರ್ಶಕರು ಕುಮಾರ್ ಅಗಡಿ. ಮರಾಠಿ ಗೀತೆಗಳು ಸುರೇಶ್ ವಾಡ್ಕರ್ ಅವರಿಂದ 7:45ಕ್ಕೆ. 8 ಗಂಟೆಗೆ ಯುವವಾಣಿ. ಬೆಳಗಾವಿಯ ಕೆಎಲ್ಇ ಸೊಸೈಟಿ ಲಿಂಗರಾಜ್ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30ಕ್ಕೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದಿಂದ. 9:30ಕ್ಕೆ ನಾಟಕ ಭವತಿ ಭಿಕ್ಷಾಂದೇಹಿ, ರಚನೆ ಆನಂದ್, ರೇಡಿಯೋ ರೂಪಾಂತರ ಎಚ್ಎಸ್ ಪಾರ್ವತಿ. 10 ಗಂಟೆಗೆ ರವಿವಾರ ಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ಪಂಡಿತ್ ಕೈಲಾಶ್ ಚಂದ್ ಶರ್ಮಾ ಅವರ ಕೊಳಲು ವಾದನ, ದಿಲ್ಲಿ ಕೇಂದ್ರದ ಕೊಡುಗೆ. 11:10ಕ್ಕೆ ಎಫ್ಎಂ 103 MHz ಕಂಪನಾಂಕಗಳ ಮೇಲೆ ಎಫ್ಎಂ ಗೋಲ್ಡ್ ಹಿಂದಿ ಕಾರ್ಯಕ್ರಮಗಳು ದಿಲ್ಲಿ ಕೇಂದ್ರದಿಂದ ಪ್ರಸಾರವಾಗಲಿವೆ. ಇದುವರೆಗೆ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಭಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳನ್ನು ಪರಿಚಯಿಸಿಕೊಂಡಿರಿ.

0: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
1: ಸಂವಾದಿನಿ ಸಂತನ ಸುಸ್ವರ ಸಿಂಚನ
0: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

ಪೇಯಿಂಗ್ ಗೆಸ್ಟ್ ಪ್ರಸಾರವಾಗಲಿದೆ. ಮೂಲ ಮರಾಠಿ ರಚನೆ ಅಭಿರಾಮ್ ಬಡಕಂಕರ್, ಕನ್ನಡಕ್ಕೆ ಅನುವಾದಿಸಿದವರು ಡಿಎಸ್ ಚೌಗ್ಲೆ, ನಿರ್ದೇಶನ ಸನ್ಮತಿ ಅಂಗಡಿ, ಪ್ರಸ್ತುತಪಡಿಸುವವರು ಶ್ರೀ ಕೊಟ್ಟೂರೇಶ್ವರ ನಾಟಕ ಮಂಡಳಿ ನೂಲ್ಗೇರಿ.

ಪೇಯಿಂಗ್ ಗೆಸ್ಟ್ ಪ್ರಸಾರವಾಗಲಿದೆ. ಮೂಲ ಮರಾಠಿ ರಚನೆ ಅಭಿರಾಮ್ ಬಡಕಂಕರ್, ಕನ್ನಡಕ್ಕೆ ಅನುವಾದಿಸಿದವರು ಡಿಎಸ್ ಚೌಗ್ಲೆ, ನಿರ್ದೇಶನ ಸನ್ಮತಿ ಅಂಗಡಿ, ಪ್ರಸ್ತುತಪಡಿಸುವವರು ಶ್ರೀ ಕೊಟ್ಟೂರೇಶ್ವರ ನಾಟಕ ಮಂಡಳಿ ನೂಲ್ಗೇರಿ.

0: प्रवृत्ता वर्तते। श्रद्धालवः परामृष्टाः यत् यात्रा प्रारम्भात् पूर्वमेव अग्रिम पञ्जीकरणं करणीयम्, अथ अनुमतिपत्रे उल्लिखिते दिनाङ्के एव यात्रा आरम्भणीया। प्रशासनेन स्पष्टीकृतं यत् अनुपदमेव पञ्जीकरणस्य सुविधा अत्यन्तं सीमितसंख्यासु एव उपलब्धा वर्तते। फीफा विश्वकप फुटबॉल प्रतिस्पर्धायां फ्रांस, मोरक्को, नॉर्वे, इंग्लैंड, स्पेन, बेल्जियम, अर्जेंटीना, स्विट्जरलैंड देशैः राउंड ऑफ 16 इत्याख्ये द्वंद्वे विजित्य अंतिमाष्टमेषु स्वस्थानं सुरक्षितम्। शुक्रवासरे तावत् प्रथमे प्रागुपान्त्यचक्रे रात्रौ सार्धैकवादने फ्रांस देशस्य स्पर्धा मोरक्को देशेन सह भविष्यति इति वार्ताः।
1: ಆಕಾಶವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ವಿದ್ಯಾಭಟ್. ಪ್ರಿಯ ಶ್ರೋತೃಗಳೇ, ಮಹಾರಾಷ್ಟದ ಅಹಲ್ಯಾನಗರದಲ್ಲಿ ಜಾತಿ ಅನ್ನೋದೇ ನಿಧನವಾಗಿದೆ. ಅದೇನ್ ಹಿಂಗ್ ಹೇಳ್ತೀರಿ ಅನ್ನಬೇಡಿ, ಅದಕ್ಕೆ ಅದನ್ನ ಜಾತಿ ಮುಕ್ತ ಗ್ರಾಮ ಅಂತ ಕರೀತಿರೋದು. ಈ ಹಳ್ಳಿ ಜಾತಿ ಮುಕ್ತ ಮಾಡಿದ್ದು ಸರ್ಕಾರ ಅಲ್ಲ, ಅಲ್ಲಿನ ಜನರು. ಯಾರಲ್ಲೂ ಮೇಲು ಕೀಳು ಅನ್ನೋದು ಇರಬಾರದು ಅಂತಲೇ ಹಳ್ಳಿ ಗ್ರಾಮ ಪಂಚಾಯಿತಿಲಿ ಎಲ್ಲಾ ಸೇರ್ಕೊಂಡು ಜಾತಿ ಅನ್ನೋ ಪದವನ್ನೇ ಕಿತ್ತು ಹಾಕ್ಬಿಟ್ಟಿದ್ದಾರೆ. ಮಾನವೀಯತೆಯೇ ನಮ್ಮ ಜಾತಿ ಅನ್ನೋದು ಊರೋರು ಮಾಡಿರುವ ಘೋಷಣೆ. ಇದು ದೇಶದಲ್ಲೇ ಮೊದಲಂತೆ. ಈ ಹಳ್ಳಿಲಿ ಯಾರು ಯಾರ ಮನೆ ಅಡುಗೆ ಮನೆಗೆ ಬೇಕಾದರೂ ಹೋಗಿ ಊಟ ತಿಂಡಿ ಮಾಡಬಹುದು, ಯಾರು ಯಾವ ಬಾವಿ ನೀರು ಬೇಕಾದರೂ ಕುಡಿಬಹುದು. ಎಲ್ಲಾ ಧರ್ಮದ ದೇವಸ್ಥಾನಗಳು ಇವೆ. ಎಲ್ಲರೂ ಎಲ್ಲಾ ದೇವಾಲಯಗಳಿಗೂ ಹೋಗ್ತಾರೆ. ಹಬ್ಬ ಹರಿದಿನಗಳಲ್ಲಿ ಎಲ್ಲರೂ ಸೇರಿ ಉಂಡು ತಿಂದು ಮಾಡೋದೇ ಈ ಊರಿನ ವಿಶೇಷ. ಸಮಾನತೆ ಭ್ರಾತೃತ್ವ ಅನ್ನೋ ಸಂವಿಧಾನದ ಪದವನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಬಂದು ಈ ಊರಲ್ಲಿ ಇಟ್ಕೊಂಡಿದ್ದಾರೆ. ಅಂದ್ರೆ ಅವುಗಳನ್ನ ಪ್ರತಿರೂಪದಲ್ಲಿ ನೋಡಬೇಕು ಅಂದ್ರೆ ಅಹಲ್ಯಾನಗರಕ್ಕೆ ಬರಬೇಕು. ಊರಿನ ಹಿರೀಕರಿಗೆ ಅಂಬೇಡ್ಕರ್, ಜ್ಯೋತಿರಾವ್ ಪುಲೆ, ಸಾಹು ಮಹಾರಾಜರ ವಿಚಾರಗಳು ಅಂದ್ರೆ ಪ್ರಾಣ. ಅದರಿಂದ ಪ್ರಭಾವಿತರಾಗಿದ್ದಾರೆ. ಒಂದು ಪಕ್ಷ ಎಲ್ಲಾ ಮೀರಿ ತಾರತಮ್ಯ ಏನಾದರೂ ಮಾಡಿಬಿಟ್ರಿ ಅಂತಲೇ ಊರಲ್ಲಿ ಸಿಸಿ ಕ್ಯಾಮೆರಾವನ್ನ ಹಾಕಿದ್ದಾರೆ. ಇದಕ್ಕೆ ಉಸ್ತುವಾರಿಗೆಂದೇ ಹಿರೀಕರು ಯುವಕರ ಸಮ್ಮಿಶ್ರ ದಂಡಿದೆ. ಈ ದಂಡು ಇದನ್ನ ಪರೀಕ್ಷೆ ಮಾಡ್ತಾ ಇರುತ್ತಂತೆ. ಅಹಲ್ಯಾನಗರದ ಮಂದಿ ಹೀಗೆಲ್ಲಾ ಮಾಡಿದ್ರೆ ನಮ್ಮ ಬೆಳಗಾವಿಯ ಡಾಕ್ಟರ್ ಮಾಧವ ಪ್ರಭು ಒಂದಷ್ಟು ಕೈಗಾರಿಕೋದ್ಯಮಿಗಳು ಪರಿಸರ ಪ್ರೇಮಿಗಳನ್ನ ಗುಡ್ಡೆ ಹಾಕೊಂಡು ಬಾವಿಗಳು ಕೆರೆಗಳು ಕಲ್ಯಾಣಿಗಳನ್ನ ಹುಡುಕಿ ಹುಡುಕಿ ಹೂಳೆತ್ತಿ ಜಲಬರ ನೀಗಿಸ್ತಾ ಇದ್ದಾರೆ. ಈಗಾಗಲೇ ಬೆಳಗಾವಿ ಸುತ್ತಮುತ್ತಲ 20 ಕೆರೆಗಳು 7-8 ಬಾವಿಗಳು ತುಂಬಿ ತುಳುಕ್ತಾ ಇವೆ. ಬೇಸಿಗೆ ಬಂದರೂ ಡಾಕ್ಟರ್ ಕೊಟ್ಟಿರೋ ಈ ಮೆಡಿಸಿನ್ನಿಂದ ನೀರ ಚಿಂತೆ ಇಲ್ಲದಂತಾಗಿದೆ. ಇವರಿಗೆ ಬೇರೆ ಕೆಲಸ ಇಲ್ವಾ ಅನ್ಬೇಡಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು ಅನ್ನೋ ದೊಡ್ಡ ಹೃದಯ ಇರೋರು ಇವರೆಲ್ಲ. ತಮಗೆ ಬಂದಿರೋ ಲಾಭದಲ್ಲಿ ಒಂದಷ್ಟು ಈ ನೀರ ಕೆಲಸಕ್ಕೆ ಹಾಕ್ತಿದ್ದಾರೆ. ಒಂದೂರಲ್ಲಿ ಒಂದು ಕೆರೆನೋ ಕಲ್ಯಾಣಿನೋ ಕೈಗೆತ್ತಿಕೊಂಡ್ರು ಅಂತಿಟ್ಕೊಳ್ಳಿ, A to Z ಇವರದೇ. ಎಲ್ಲೆಲ್ಲಿಂದಲೋ ಜನ ಬರ್ತಾರೆ, ಟ್ರ್ಯಾಕ್ಟರ್ JCB ತರ್ತಾರೆ, ಪ್ಲಾಸ್ಟಿಕ್ ಬಾಟ್ಲು ಎತ್ತಾಕಿ ಒಳಚರಂಡಿ ನೀರು ಬರದಂಗೆ ಬಂದ್ ಮಾಡಿ ಹೂಳೆತ್ತಿ ಜಲಮೂಲಾನ ಬದುಕಿಸಿ ಮತ್ತೆ ಗ್ರಾಮ ಪಂಚಾಯಿತಿಗೋ ನಗರಸಭೆಗೋ ಬಿಟ್ಟು ಕೊಟ್ಬಿಡ್ತಾರೆ. ಬೆಳಗಾವಿ, ಧೋಬಿಘಾಟ್, ಸುಳಗ, ಗಜಪತಿ, ಮಣ್ಣಿಕೇರಿ, ಖಾನಾಪುರ, ಪ್ರಭುನಗರ, ಬಡೇಕೊಳ್ಳಮಠ ಹೀಗೆ ಹಲವಾರು ಬಾವಿಗಳಿಗೆ ಮರುಜೀವ ಕೊಟ್ಟಿದ್ದಾರೆ. ಮತಗಾದ ಕಂಚವೀರ ನಗರದಲ್ಲಿರೋ 300 ವರ್ಷಗಳ ಹಳೆ ಬಾವಿನ ಸಂಪೂರ್ಣ ಕ್ಲೀನ್ ಮಾಡಿರೋದ್ರಿಂದ ಇವತ್ತು 3-4 ಕಿಲೋಮೀಟರ್ ಸುತ್ತಮುತ್ತ ಇರೋ ಬಾವಿಗಳಲ್ಲಿ ನೀರು ಬಂದಿದೆ. ಬಿರು ಬೇಸಿಗೆ ಹೊತ್ತಿನಲ್ಲೂ ಬಾವಿ ನೀರು ಜನರ ಗಂಟ್ಲನ್ನ ನೆನೆಸ್ತಾ ಇತ್ತಂತೆ. ಸುಮಾರು 100 ಜನ ಸ್ವಯಂ ಸೇವಕರು ವಾಟರ್ ಟೀಮ್ನಲ್ಲಿ ಇದ್ದಾರಂತೆ. ಇದರ ಜೊತೆ ಜೊತೆಗೆ ಗಿಡ ನೆಡೋದು, ನಾಲೆ, ಕೋಟೆ, ಕಂದಕಗಳನ್ನ ಡೆವಲಪ್ ಮಾಡೋ ಉತ್ಸಾಹದಲ್ಲಿದ್ದಾರೆ. ಎಲ್ಲಾ ಕಡೆ ಇಂಥ ಟೀಮ್ ಇದ್ರೆ ನಮ್ಮಲ್ಲಿ ಎಲ್ಲೂ ಕೂಡ ಬರ ಅನ್ನೋದೇ ಕಾಲಿಡಲ್ಲ. ಕೃಷ್ಣ ಕೃಷ್ಣ, ಅದ್ಯಾಕೆ ಜನ್ಮಾಷ್ಟಮಿ ಅಲ್ಲ ಏನೂ ಅಲ್ಲ, ಈಗ ಕೃಷ್ಣ ನೆನಪಾದ್ನ ಅಂತೀರಾ? ಹೌದು, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅಂತ ಪುರಂದರದಾಸರು ಹೇಳಿದ್ದು ಚಿತ್ರದುರ್ಗದಲ್ಲಿ ಸುಳ್ಳಾಗಿಲ್ಲ ನೋಡಿ. ಇಲ್ಲಿ ಕೃಷ್ಣ ಕುಟುಂಬ ಅಂತಿದೆ. ದೇಹದ ಎಲ್ಲಾ ಅಂಗಾಂಗಗಳಿಗೆ ಚಿಕಿತ್ಸೆ ಕೊಡೋ ಡಾಕ್ಟರ್ ಒಂದೇ ಫ್ಯಾಮಿಲಿಯಲ್ಲಿದ್ದಾರೆ. ಬರೋಬ್ಬರಿ 60 ಮಂದಿ ಡಾಕ್ಟರ್ಗಳು ಇದರಲ್ಲಿ ಇದ್ದಾರೆ. ಅಂದ್ರೆ ಒಂದು ಹಾಸ್ಪಿಟಲ್ಗಾಗೂ ವೈದ್ಯರ ದಂಡು. ಕೃಷ್ಣ ಈ ಕುಟುಂಬದ ಹಿರೀಕರು. ಇವರಿಗೆ 14 ಜನ ಮಕ್ಕಳು. ಇದರಲ್ಲಿ ದೊಡ್ಡ ಮಗಳು ಆರ್ಕೆ ಸುಲೋಚನಾ ಅನ್ನೋರು MBBS ಮಾಡಿದ್ದು ಆಮೇಲೆ ಎಲ್ಲರೂ ಕೂಡ ಡಾಕ್ಟರ್ ಆಗೋಕೆ ಶುರು ಮಾಡಿದ್ರು.

0: ಈಕೆ ಕೃಷ್ಣ ನರ್ಸಿಂಗ್ ಹೋಮ್ ಅಂತ ಶುರು ಮಾಡಿ ಅತಿ ಕಡಿಮೆ ಫೀಸಲ್ಲಿ ಬಡಬಗ್ಗರಿಗೆ ಚಿಕಿತ್ಸೆ ಕೊಡ್ತಿದ್ದಾರಂತೆ. ಹಾಗೆ ಕೃಷ್ಣ ಅವರ 13ನೇ ಮಗ ಸುರೇಶ್ ಡಾಕ್ಟರ್, ಅವರ ಹಿರಿ ಮಗ, ಅವರ ಪತ್ನಿ, 9ನೇ ಮಗಳು, ಅವರ ಪತಿ ಎಲ್ಲಾ ವೈದ್ಯರು. 14ನೇ ಮಗಳು ಮಾತ್ರ ವೈದ್ಯ ಅಲ್ಲ, ಆದರೆ ಅವರ ಪತಿ ಡಾಕ್ಟರ್. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಡಾಕ್ಟರ್ಗಳ ಸಂಖ್ಯೆ 60 ಮುಟ್ಟುತ್ತೆ. ಹಾಗಾಗಿ ಅಪರೂಪದ ಡಾಕ್ಟರ್ ಫ್ಯಾಮಿಲಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ದೇಶದಲ್ಲಿ ಅತಿ ಹೆಚ್ಚು ಲಾಯರ್ಗಳನ್ನ ಹೊಂದಿರೋದು ಉತ್ತರ ಪ್ರದೇಶ. ಬರೋಬ್ಬರಿ 4 ಲಕ್ಷ ಲಾಯರ್ಗಳು ಇದ್ದಾರಂತೆ. ನೀವು ಉತ್ತರ ಪ್ರದೇಶದಲ್ಲಿ ನಿಂತು ಕಲ್ಲೇನಾದ್ರೂ ಎಸೆದ್ರೆ ಅದು ಹೋಗಿ ಬೀಳೋದು ಲಾಯರ್ ಮನೆ ಮೇಲೇನೆ. ಅಷ್ಟು ಮಂದಿ ಲಾಯರ್ಸ್. ಹಾಗಾದ್ರೆ ಕೇಸ್ಗಳು ಇನ್ನೆಷ್ಟಿರಬೇಡ. ಇನ್ನೊಂದು ವಿಚಾರ ಅಂದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ನ್ಯಾಯಾಧೀಶರು ಅಂದ್ರೆ 109 ಮಂದಿ ಇರೋ ಕೋರ್ಟ್ ಇದ್ರೆ ಅದು ಅಲಹಾಬಾದ್ ಹೈಕೋರ್ಟ್ ಅಂತೆ. ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಪ್ರಸ್ತುತಿ ವಿದ್ಯಾ ಭಟ್, ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಧಾರವಾಡ.
2: ಮೈಸೂರ್ ಸ್ಯಾಂಡಲ್
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
5: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹು ವಿಶೇಷ ಪರಿಣತಿವರೆಗೂ
4: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
5: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
4: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನಿಂಗ್ಹ್ಯಾಮ್ ರೋಡ್.

ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ ಬೆಂಗಳೂರು ಕೇಂದ್ರದಿಂದ.

6:50 ರಿಂದ 7:20 ರವರೆಗೆ ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, STD ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
2: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002ರ ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000ರವರೆಗಿನ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಬೆಂಗಳೂರಿನಾಚೆಗೂ ಬೆಂಗಳೂರಿನಂತಹ ನಗರಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೆ ಎಲ್ಲಾ ರೀತಿಯ ಮೂಲಸೌಕರ್ಯಗಳನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಟಾರ್ಗೆಟ್ ಇಂಡಿಯಾ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಾನ್ವಿತ ಮಾನವ ಸಂಪನ್ಮೂಲವಿದ್ದು ಪ್ರತಿ ವರ್ಷ 1,50,000 ಇಂಜಿನಿಯರ್ಗಳು ಹೊರಬರುತ್ತಿದ್ದಾರೆ. ಹೀಗಾಗಿ ರಾಜ್ಯಕ್ಕೆ ಬಂದಿರುವ ಕಂಪನಿಗಳು ಇಲ್ಲಿನ ಸಾಮರ್ಥ್ಯ ಮತ್ತು ಪ್ರತಿಭೆ ಬಗ್ಗೆ ಅರಿತಿರುವುದಾಗಿ ಹೇಳಿದ್ದಾರೆ. 2029ರ ಒಳಗೆ 500 ಹೊಸ ಜಿಸಿಸಿಗಳನ್ನು ಆಕರ್ಷಿಸುವ, 3,05,000 ಗುಣಮಟ್ಟದ ಉದ್ಯೋಗ ಸೃಷ್ಟಿಸುವ ಹಾಗೂ 4.76 ಲಕ್ಷ ಕೋಟಿ ಮೊತ್ತದ ಆರ್ಥಿಕ ಉತ್ಪಾದನೆಯ ಗುರಿ ಸಾಧಿಸುವ ಸರ್ಕಾರ ಬದ್ದವಾಗಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಂವಾದದಲ್ಲಿ ಪಾಲ್ಗೊಂಡು ಮಾತನಾಡಿದ ಗೃಹ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ಜಿಸಿಸಿಗಳು ಕೇವಲ ಸೇವಾ ವಿತರಣಾ ಕೇಂದ್ರಗಳಷ್ಟೇ ಅಲ್ಲದೆ ಕೃತಕ ಬುದ್ಧಿಮತ್ತೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಉತ್ಪನ್ನ ನಾವೀನ್ಯತೆಯ ಜಾಗತಿಕ ಕೇಂದ್ರಗಳಾಗಿ ಬೆಳೆಯುತ್ತಿವೆ ಎಂದು ಶ್ಲಾಘಿಸಿದ್ದಾರೆ. ಸಭೆಗೂ ಮುನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟಾರ್ಗೆಟ್ ಇಂಡಿಯಾದ ಬೆಂಗಳೂರು ಕ್ಯಾಂಪಸ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ರಾಜ್ಯದಲ್ಲಿ ಮತಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿದ್ದು ಶೇಕಡ 80.85% ಅರ್ಜಿ ವಿತರಣೆ ಆಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಗುಂಪು ಗುಂಪಾಗಿ ಎಸ್ಐಆರ್ ನಡೆಸದಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಶೇಕಡ 92% ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿರುವ ಎಸ್ಐಆರ್ ಪ್ರಕ್ರಿಯೆ ಕುರಿತಂತೆ ಆಯಾ ಜಿಲ್ಲಾಧಿಕಾರಿಗಳಿಂದ ವರದಿ ಕೇಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶೇಕಡ 100% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ 2002ರ ಮಾಹಿತಿ ಇಲ್ಲವಾದರೂ ಮತದಾರರು ಗಣತಿ ನಮೂನೆಯನ್ನು ಭರ್ತಿ ಮಾಡಿ ಸಹಿ ಹಾಕಿ ಬಿಎಲ್ಒಗಳಿಗೆ ನೀಡುವಂತೆ ಚುನಾವಣಾ ಆಯುಕ್ತರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರವೇ ನಡೆಯುತ್ತಿದ್ದು, ನಿಯಮಗಳು ಉಲ್ಲಂಘನೆಯಾದರೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಲಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿಪಕ್ಷಗಳ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ತಿಳಿಸಿದ್ದಾರೆ. ಎಸ್ಐಆರ್ ನಡೆಸಲು ಚುನಾವಣಾ ಆಯೋಗಕ್ಕೆ ಸರ್ಕಾರ ಸಿಬ್ಬಂದಿ ನೀಡಿದೆಯೇ ಹೊರತು ಸರ್ಕಾರ ಯಾವುದೇ ಸೂಚನೆಗಳಲ್ಲೂ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಸರ್ಕಾರ ನಿಗದಿಪಡಿಸಿರುವ ಜಾಗದಲ್ಲಿ ಮೇಕೆದಾಟು ಯೋಜನೆ ಜಾರಿಯಾದರೆ 12,000 ಎಕರೆಯಷ್ಟು ಕಾಡು ಮುಳುಗಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. 5-6 ಲಕ್ಷ ಮರಗಳು ನಾಶವಾಗಲಿದ್ದು ಮೇಕೆದಾಟು ಯೋಜನೆಯನ್ನು ಶಿವನ ಸಮುದ್ರದಲ್ಲಿ ಮಾಡಿದರೆ ಪರಿಸರ ಉಳಿಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈಗಾಗಲೇ ರಾಮನಗರ ಮಳವ

0: ಹಳ್ಳಿ ಭಾಗದಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಿದ್ದು, ಅಣೆಕಟ್ಟು ಕಟ್ಟಿದರೆ ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಇನ್ನಷ್ಟು ಹೆಚ್ಚಾಗಲಿದೆ, ಪ್ರಾಣಿಗಳ ಆವಾಸ ಸ್ಥಾನ ಬದಲಾಗಿ ಸಮಸ್ಯೆ ಸೃಷ್ಟಿಯಾಗಲಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು, ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದ ಮಹತ್ವದ ಜವಾಬ್ದಾರಿ ಸರ್ಕಾರದ ಮೇಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ದೂರಿದ್ದಾರೆ. ಇನ್ನೊಂದೆಡೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ರಾಜ್ಯದಲ್ಲಿ ರೈತರು ಬರ ಮತ್ತು ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾಗಿದ್ದು, ಎಲ್ಲಾ ರೈತರಿಗೆ ಕನಿಷ್ಠ 50,000 ಸಾಲ ಮನ್ನಾವನ್ನು ತಕ್ಷಣವೇ ಘೋಷಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೆಳೆಹಾನಿ ಸಮೀಕ್ಷೆಯನ್ನು ಸಮರೋಪಾದಿಯಲ್ಲಿ ಪೂರ್ಣಗೊಳಿಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲೇ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಕರ್ನಾಟಕ ಮಾದರಿಯಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿಗಳು ಕುಡಿಯುವ ನೀರು, ರಸ್ತೆ ಅಭಿವೃದ್ದಿ ಮತ್ತು ಹಣಕಾಸು ನಿರ್ವಹಣೆಯ ಜೊತೆಗೆ ಶಾಂತಿಯ ವಾತಾವರಣ ನಿರ್ಮಿಸಲು ಆದ್ಯತೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯ 1,44,00,000 ಪುಟಗಳ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಈ ಖಜಾನೆಯಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಮಳೆ ಮುಂದುವರೆದಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು, ಜಿಲ್ಲಾಡಳಿತ ಇಂದು ರೆಡ್ ಅಲರ್ಟ್ ಘೋಷಿಸಿದೆ. ಕೊಡಗಿನಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿರುವ ಪರಿಣಾಮ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಮೈತುಂಬಿ ಹರಿಯುತ್ತಿದೆ. ಈ ನಡುವೆ ಮಹಾರಾಷ್ಟದಲ್ಲಿ ಮಳೆಯಾಗುತ್ತಿರುವುದರಿಂದ ಉತ್ತರ ಕರ್ನಾಟಕದ ನದಿಗಳು ತುಂಬಿ ಹರಿಯುತ್ತಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದ್ದು, ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದ್ಗಂಗಾ, ದೂದ್ಗಂಗಾ ತುಂಬಿ ಹರಿಯುತ್ತಿವೆ. ಈ ನದಿಗಳಿಗೆ ಅಧಿಕ ಪ್ರಮಾಣದಲ್ಲಿ ನೀರು ಹರಿಯುತ್ತಿದ್ದು, ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು, ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಬೆಳಗಾವಿ ಮತ್ತು ಖಾನಾಪುರ ಪ್ರದೇಶದಲ್ಲಿಯೂ ನಿರಂತರ ಮಳೆಯಾಗುತ್ತಿದ್ದು, ಈ ಭಾಗದ ಮಲಪ್ರಭಾ ನದಿ ತುಂಬಿ ಹರಿಯುತ್ತಿದೆ. ಈ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿರುವ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 15 ತಾಲೂಕುಗಳ ಪೈಕಿ ಸುಮಾರು 10 ತಾಲೂಕುಗಳಲ್ಲಿ 200-400 ಮಿಲಿಮೀಟರ್ ಮಳೆಯಾಗಿದೆ. ವಿವಿಧ ಮೂಲಗಳಿಂದ ಹರಿದುಬರುತ್ತಿರುವ 1,00,000 ಕ್ಯೂಸೆಕ್ಸ್ ನೀರು ವಿವಿಧ ಜಲಾಶಯಗಳಲ್ಲಿ ಸಂಗ್ರಹವಾಗುತ್ತಿದ್ದು, ಪ್ರಸ್ತುತ ಹಿಪ್ಪರಗಿ ಜಲಾಶಯದಲ್ಲಿ 1.7 ಟಿಎಂಸಿ ನೀರು ಸಂಗ್ರಹ ವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
4: ಒಂದು 7 ಸೇತುವೆಗಳು ಮುಳುಗಿದ್ದಾವೆ. ನಾವಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನು ಇಟ್ಟಿದ್ದೀವಿ, ಬ್ಯಾರಿಕೇಡಿಂಗು ಮಾಡಿದ್ದೀವಿ, ಆಲ್ಟರ್ನೇಟ್ ರೂಟ್ಸ್ ನಾವು ಅಲ್ಲಿ ಐಡೆಂಟಿಫೈ ಮಾಡಿ ಓಪನ್ ಮಾಡಿದ್ದೀವಿ. ಲಾಸ್ಟ್ ಇಯರ್ಗೆ ಹೋಲಿಸಿದ್ವಿ ಅಂದ್ರೆ ಲಾಸ್ಟ್ ಇಯರ್ 100 ಸೇತುವೆಗಳು ಇದೇ ರೀತಿ ತಾತ್ಕಾಲಿಕವಾಗಿ ಮುಳುಗೋಗಿದ್ದಾವೆ. ಈ ಸತಿ 7 ಆಗಿದ್ದಾವೆ. ಇದನ್ನು ಮಾನಿಟರ್ ಮಾಡ್ಕೊಂಡು ಒಂದು 5 ಮನೆಗಳು, ಮಣ್ಣಿನ ಗೋಡೆ ಮನೆಗಳು ಮತ್ತೆ ಮರಗಳು ಬಿದ್ದುಬಿಟ್ಟು ಒಟ್ಟು ಪೂರ್ತಿ ಪ್ರಮಾಣದ ಹಾನಿ ಏನಿದೆ ಅದು 2 ಮನೆಗಳಾಗಿದ್ದಾವೆ. ಅಂಡ್ ಒಂದು 16 ಮನೆಗಳು ಭಾಗಶಃ ಹಾನಿಯಾಗಿದೆ. ಸೊ ಈ ಮಾಹಿತಿಯನ್ನು ನಾವು ಪ್ರತಿ ದಿವಸ ಕಲೆಕ್ಟ್ ಮಾಡ್ತಾ ಇದ್ದೀವಿ.
0: ದೇಶದಲ್ಲಿ ಎಲ್ನಿನೋದ ಸಂಭಾವ್ಯ ಪರಿಣಾಮವನ್ನು ಕೇಂದ್ರ ಸರ್ಕಾರ ಸೂಕ್ಷ್ಮವಾಗಿ ಪರಿಗಣಿಸುತ್ತಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ದೇಶದ ಹಲವಾರು ಭಾಗಗಳಲ್ಲಿ ಉತ್ತಮ ಮಳೆಯಾಗಿದ್ದು, ಮಳೆ ಕೊರತೆಯಾಗಿರುವ ಜಿಲ್ಲೆಗಳ ಸಂಖ್ಯೆ 262ರಿಂದ 178ಕ್ಕೆ ಇಳಿದಿದೆ. ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ಅವಲೋಕಿಸುತ್ತಿದೆ ಎಂದು ಹೇಳಿದ್ದಾರೆ. ಪ್ರಮುಖವಾಗಿ ಮಾನ್ಸೂನ್ ವಿಳಂಬವಾಗಿರುವುದರಿಂದ ಸೋಯಾಬೀನ್ ಮತ್ತು ಹತ್ತಿ ಬಿತ್ತನೆಯ ಮೇಲೆ ಪರಿಣಾಮ ಬೀರಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಲೋಕಾಯುಕ್ತ ದಾಳಿ ನಡೆದಿದ್ದು ರಾಯಚೂರಿನ ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಕಾರ್ಯನಿರ್ವಾಹಕ ಅಭಿಯಂತರ ಬಸನಗೌಡ ನಿವಾಸ ಕಚೇರಿ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದ ಒಟ್ಟು 7 ಸ್ಥಳಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ

0: ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 6,449 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡು ಹಾಗೂ ಮೂರನೇ ಹಂತದ ನಗರಗಳಿಗೂ ಮೂಲಸೌಕರ್ಯ ಒದಗಿಸಲು ಸರ್ಕಾರ ಬದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಎಸ್ಐಆರ್ನಲ್ಲಿ 2002 ಮಾಹಿತಿ ಇಲ್ಲವಾದರೂ ಗಣತಿ ನಮೂನೆ ಭರ್ತಿ ಮಾಡಿ ನೀಡುವಂತೆ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಮನವಿ. ಮೇಕೆದಾಟು ಯೋಜನೆ ಸ್ಥಳ ಬದಲಾಯಿಸುವಂತೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಸರ್ಕಾರಕ್ಕೆ ಸಲಹೆ. ಸರ್ಕಾರ ರೈತರ 50,000 ಒಳಗಿನ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಬೆಳಗಾವಿ ಸೇರಿದಂತೆ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ, ಉತ್ತರ ಕರ್ನಾಟಕದಲ್ಲಿ ಅಪಾಯದ ಮಟ್ಟ ಮೀರಿದ ನದಿಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ
2: ಕೇಳುವರೆ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಲಿಂಗಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-4888 ಎಸ್ಟೇಟ್ ಕೋಡ್ 0 ಕೇಳಿ. ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: 35 ವರ್ಷಗಳ ಚಿಕಿತ್ಸೆಯ ಶ್ರೇಷ್ಠತೆ ಮತ್ತು ಕಾಳಜಿ.
1: ಜೀವ ಉಳಿಸುವ ತುರ್ತು ಪರಿಸ್ಥಿತಿಯಿಂದ ಹೃದಯ ಚಿಕಿತ್ಸೆ ಮತ್ತು ಬಹುವಿಶೇಷ ಪರಿಣತಿವರೆಗೂ
0: ಬೆಂಗಳೂರಿನ ಅತ್ಯಂತ ನಂಬಿಕೆ ಪಡೆದ ಹೆಸರು ಫೋರ್ಟಿಸ್ ಹಾಸ್ಪಿಟಲ್.
1: ಬೆಂಗಳೂರು ನಂಬುವ ಚಿಕಿತ್ಸೆಯನ್ನು ಆಯ್ಕೆ ಮಾಡಿ.
0: 9686860310 ಕರೆ ಮಾಡಿ. ಫೋರ್ಟಿಸ್ ಹಾಸ್ಪಿಟಲ್, ಕನ್ನಿಂಗ್ಹ್ಯಾಮ್ ರೋಡ್.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
2: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
3: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸೆಲ್ಗಳನ್ನು ಬುಕ್ ಮಾಡಬಹುದು.
2: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
7: ಅಪ್ಪ, ಇವತ್ತು ನಿನ್ ಬಿಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿಯಾಗು, ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
8: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
9: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
8: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
10: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
11: अरे मोहन भाई, काफी बिजी लग रहे हो.
12: मैं सोच रहा हूँ कि बिजनेस शुरू करूँ. एक एजेंट ने कहा कि मुद्रा लोन जल्दी सैंक्शन करवा देगा, बस प्रोसेसिंग फीस और लीगल

0: फीस देनी होगी। पेमेंट लिंक भी भेजा है।
1: अरे मोहन भाई, प्रधानमंत्री मुद्रा योजना में कोई एजेंट नहीं होता है। धोखेबाज नकली वेबसाइट, सैंक्शन लेटर्स और दस्तखत से लोगों को फंसाते हैं।
0: सच?
1: सीधा बैंक या वित्त संस्था में जाओ या सरकारी वेबसाइट से लोन अप्लाई करो। सतर्क रहें और ऑनलाइन ठगों से बचें।
0: समझ गया।
2: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: पीएम जय अब गरीबों की जय बन गई है।

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 96868-60310. Fortis Hospital, Cunningham Road. With you for life.
3: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
4: ನಿಸರ್ಗ ಜ್ಞಾನಾಮೃತ.
5: ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು.
6: ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಧಾರವಾಡ ತಾಲೂಕು ಹೊಸಟ್ಟಿ ಗ್ರಾಮದ ರೈತರಾದ ಬಸವರಾಜ್ ನಾಗಪ್ಪ ಹಜಾರೆ ಅವರೊಂದಿಗೆ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ.
7: ನಮಸ್ಕಾರ ರೈತ ಬಾಂಧವರೇ, ಇವತ್ತು ನಮ್ಮ ಜೊತೆಗೆ ಧಾರವಾಡದ ಹೊಸಟ್ಟಿ ಗ್ರಾಮದ ಬಸವರಾಜ್ ನಾಗಪ್ಪ ಹಜಾರೆ ಅವರು ಇದ್ದಾರೆ. ಇವರು ಕೃಷಿಕರಾಗಿದ್ದು ಇವರನ್ನ ಮಾತನಾಡಿಸ್ತಾ ಇವರ ಕೃಷಿ ಬದುಕನ್ನ ನಾವು ನೋಡೋಣಂತೆ. ಬಸವರಾಜ ನಾಗಪ್ಪ ಹಜೇರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
8: ನಮಸ್ಕಾರ ಸರ್.
7: ಬಸವರಾಜ ನಾಗಪ್ಪ ಹಜೇರಿ ಅವರೇ, ತಮ್ಮ ಪರಿಚಯವನ್ನ ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ.
8: ಧಾರವಾಡ ತಾಲೂಕು ಹೊಸಟ್ಟಿ ಗ್ರಾಮದ ಬಸವರಾಜ್ ಹಜೇರಿ ಅಂತ ಹೇಳಿ ಮಾತಾಡೋದು. ನಾವು ಎಲ್ಲ ತರದ ಬೇಸಾಯ ಮಾಡ್ತೀವಿ. ಇದು ಒಂದು ಬೇಸಾಯ ಐತಿ, ನೀರಾವರಿ ಐತಿ, ಕಾಯಿಪಲ್ಲೆ ಬೆಳಿತೀವಿ. ನಮ್ಮ ತಂದೆ ತಾಯಿ ಪಿತ್ರಾರ್ಜಿತ ಆಸ್ತಿ ಅಜ್ಜರ ಕಾಲದಿಂದನೂ ಬಂದದ ನಮ್ಮ ರೈತಾಪಿ ಕುಟುಂಬ. ಅದರಲ್ಲಿ ನಾನು 4 ಮಂದಿ ಅಂತಂಬರಿದ್ದಲ್ಲಿ ಕಲಿತಾವ ನಾನು ಒಂದು ಸ್ವಲ್ಪ ಸೆಕೆಂಡ್ ಪಿ ಯು ಸಿ. ಅವಾಗ ನಮ್ಮ ತಂದೆಯವರು ರೈತಕ್ಕಿ ಮಾಡ್ಕೊತ ಬಂದರು, ಕಾಲೇಜ್ ಕಲಿಯೋಕ್ಕಾಗಲಿಲ್ಲ, ಬಿಟ್ಟು ಮನೆಗೆ ಹೋದೆ. ಅವಾಗ ನಾನು ಈ ರೈತಕ್ಕಿ ಒಳಗೆ ಏನಾರು ಇದು ಸಾಧನೆ ಮಾಡಬೇಕಂತೇಳಿ ಮುಂದೋದ ಅಪ್ಪನ ಹಿಂಬಲಿ ಒಂದು ಸ್ವಲ್ಪ ಹೆಗಲುಗೊಟ್ಟು ನನಗೆ ತಿಳಿದ ಮಟ್ಟಿಗೆ ನಾನು ಒಂದು ಸ್ವಲ್ಪ ಓದಿದ ಬಗ್ಗೆ ನಮ್ಮ ಧಾರವಾಡ ಅಗ್ರಿ ಯೂನಿವರ್ಸಿಟಿ ನಮ್ಮ ಬಸವರಾಜ್ ಸರ್ ಅಂತಿದ್ರು. ಆಮೇಲೆ ಅವರು ಹಿಂಬಾಲಿ ಒಂದು ಸ್ವಲ್ಪ ಒಡನಾಡಕ್ಕೆ ಅವ್ರು ಒಂದು ಸ್ವಲ್ಪ ಹೊಸ ಹೊಸ ಮಾಹಿತಿ ಹೇಳ್ತಿದ್ರು. ಆ ಪ್ರಕಾರ ನಮಗೆ ನಮ್ಮ ಊರಿಗೆ ನಾನು ಫಸ್ಟ್ಗೆ ಒಂದು ಬೇಸಾಯ ಮಾಡತ್ತಾಗ ಇದು ಹೆಚ್ಚು ಕಡಿಮೆ ಒಂದು 83-84 ಇಸ್ವಿ ಒಳಗೆ. ಸೋಯಾಬೀನ್ ಅಂದ್ರೆ ಯಾರಿಗೆ ಗೊತ್ತಿದ್ದಿಲ್ಲ ಸರ್. ಸೋಯಾಬೀನ್ ಅಂದ್ರೆ ಅವಾಗ ಏನಿದ್ರೆ ಕರೆಹುಳಿ ಅಂತಿದ್ರು. ಸೇಮ್ ಅದಕ್ಕೆ ಕರೆಹುಳಿ ಬರ್ತಿತ್ತು, ಇಳುವರಿ ಚಲೋ ಆಗ್ತಿದ್ರು. 1 ಎಕರೆಗೆ ಇಲ್ಲಾಂದ್ರೆ 10-12 ಬರ್ತಿತ್ರಿ. ಅದು ಬರ್ತೈತೆ ಅನ್ಕೂಲ ಅದೇನಾಕಿದ್ರೆ ಒಂದು ಸ್ವಲ್ಪ ಬಿಸಿಲು ಬಿದ್ದು ಕೂಡಲೇ ಅಂದ್ರೆ ಶಿಡ್ಯಾಗ ಚಾಲು ಮಾಡ್ತಿದ್ರು ಭೂಮಿ ಒಳಗೆ. ಕೊಯ್ಯುವಾಗ ಕೈಯಾಗ ಹಿಂಗೆ ಹಿಚ್ಚಿಕ್ ಕೂಡಲೇ ಅಂತಂದರೆ ಆ ಕಾಳು ಶಿಡ್ಯಾಗ ಚಲೋ ಆಗಿ ಅದು ರೈತರಿಗೆ ಕೊಯ್ಲಿ ಮಾಡತ್ತಾಗ ಕಾಳು ಕೇಡಾಗಕ್ಕೈತಿ. ಅದನ್ನು ಬಿಟ್ಟೆ ಸರ್. ಆ ಬಿಟ್ಟು ಆವಾಗ ಸರ್ ಹಿಂಗಾಗತ್ತೈತಿ ಶಿಡ್ಯಾತಂದ್ರೆ ಮತ್ತೊಂದು ಬೀಜ ಹಾಕ್ಕೊಡ್ರಿ. ಮತ್ತೆ ಸರ್ ಕಡೆ ಬಂದು ಯೂನಿವರ್ಸಿಟಿ ನಮ್ಮ ಧಾರವಾಡ ಅಗ್ರಿ ಯೂನಿವರ್ಸಿಟಿ ಅವನು. ಅವರು ಸರ್ ಇಲ್ಲ ಇಂಥಲ್ಲಿ ನೀ ಹೋಗಿ ಬೆಳಗಾವ ಏರಿಯಾಕ್ಕೆ ಹಾಕ್ತಂತೆ ಒಬ್ಬ ರೈತಿಗೆ ಪರಿಚಯ ಮಾಡಿಸ್ಕೊಡ್ತಾನು, ನೀನು ಇಂಥ ತೊಗೊಂಡು ಬಾ ಅಂತಂದು ಅವಾಗ ಹೋಗಿ ಅವರೊಂದು ಎಸ್ ಅಂತ ಒಂದೇನೋ ಒಂದು ಈಗೇನು ಸೋಯಾಬೀನ್ ಕೊಟ್ಟಾರಲ್ರಿ, 3 ಕಾಳಿಂದ ಸೋಯಾಬೀನ್ ಬಂದಿರ ಅದು ಎತ್ತರ ಬೆಳೆ. ಅದು ಮೊದಲಿಂದ ಕರೆಹುಳಿ ಏನಂತಿದ್ದರಿ ಅಷ್ಟೇ ಬೆಳೀತಿತ್ತು ಅದು ಭಾಳ. ಆದ್ರೆ ಒಂದು 1.5 ಫೂಟ ಇದು 3 ಫೂಟ ಮಟ್ಟ ಬೆಳೆಯಾಕೈತ್ರಿ. ಆದರೆ ಇದು ಇಳುವರಿ ಚಲೋ ಬಂತ್ರಿ. ಅವಾಗಿಂದ ಈ ಸೋಯಾಬೀನ್ ಬೆಳೆಸ್ಕೊಂತ ಬಂದ. ಈಗ ಆದ ಕಡಿಮೆ ಮತ್ತೀಗ ಒಂದು ಮತ್ತೆ ಹತ್ರಾಗ ಒಂದು ಸ್ವಲ್ಪ ಸುಧಾರಿಸಿ ಮತ್ತೊಂದು ಬೇರೆ ತಳಿ ಕೊಟ್ರಿ. ಈಗ ಸೋಯಾಬೀನ್ ಮಳೆ ಆಶ್ರಿತ ಒಂದು ಸ್ವಲ್ಪ ಇತ್ತತಿ, ಭಾಳ ಮಳೆ ಆದರೂ ತಡ್ಕೊತೈತ್ರಿ. ಈಗ ಕಾಳ ಒಡೆಯೋದಿಲ್ಲ ರೀ, ಬಿಸಿಲು ಬಿತ್ತಂತ ನಾವು ಕೊಯ್ಲಿ ಮಾಡತ್ತಾಗ ಸಿಡೋದಿಲ್ಲ. ಇದು ರೈತರಿಗೆ ಇದೊಂದು ಅನುಕೂಲ ಆಗುವಂಥ ತಳಿ ನಮ್ಮ ಯೂನಿವರ್ಸಿಟಿಯವ್ರು ಹುಡುಕೊಟ್ರಿ. ಆವಾಗ ಇದು ನಮ್ಮ ಹೊಸಟ್ಟಿ ಗ್ರಾಮ ಫಸ್ಟ್ ನಾನು ಈ ತಳಿ ತಂದು ಕೊಟ್ಟದ್ರ ಬೇಕು. ಆ ಬಳಿಕ 85

0: ನಾವು ಮೊದಲು ಏನು ಮಾಡ್ತಿದ್ದು ರೀ, ಈ ಒಣ ಬೇಸಾಯ ಮಾಡಿ ಮಾಡಿ ಶೇಂಗಾ ಬೆಳಿತಿದ್ದು ರೀ. ಒಣ ಬೇಸಾಯ ಶೇಂಗಾ ಬರ್ತಿತ್ತು, ಮಳೆ ಆಸ್ತಿತ್ತು, ಮಳೆಗೆ ಎಷ್ಟು ಬರ್ತಿತ್ತು ಚಲೋ ಆಗಿದೆ. ಫಸ್ಟ್ ರೀ ಭತ್ತ ಮಾಡ್ತಿದ್ದು, ಭತ್ತ ಅವಾಗ ಮಳೆ ಭಾಳ ಚಲೋ ಆಗ್ತಿತ್ತು ರೀ. ಎಲ್ಲಿ ಬೇಕಲ್ಲಿ ಗದ್ದೆ ಮಾಡ್ತಿದ್ದು, ಗದ್ದೆ ಮಾಡ್ಕೊತ ಬಂದಾಗ ಅದೇನಿತ್ತಂದ್ರೆ ಬದು ಇರ್ತಿದ್ದು, ಬದುವಿನ ಮೇಲೆ ತೊಗರಿ ಬೀಜ ಹಾಕ್ತಿದ್ರು, ಅದು ದೊಡ್ಡ ಗಿಡ ಆಗ್ತಿತ್ತು ಬರ್ತಿತ್ತು. ಹಿಂದುಗಡೆ ಮಳೆ ಕಡಿಮೆ ಹಾಕೊಂತ ಬಂದ ಬಂದಂಗೆ ಏನು ಮಾಡಿದ್ರು ರೀ, ಭತ್ತ ಹೋತಿ ಅವ ಗದ್ದೆ ಬದು ಎಲ್ಲ ಸಾಫ್ ಮಾಡಿ ಹಕ್ಲ ಮಾಡಿದ್ರು. ಅವಾಗ ಈ ಭತ್ತ ಚಂಪಾಕಾಲಿ ಉದರ್ಸಾಳಿವೆಲ್ಲ ಅವಾಗ ತಳಿ ಹೋದ್ರು, ಈಗಂತೂ ನೋಡಕ್ಕೆ ಸಿಗೋದಿಲ್ಲ. ಆಮೇಲೆ ನಾವು ಇದಕ್ಕೇನು ಬಂದ್ರಿ, ಹಕ್ಲ ಮಾಡಿದ ಕೂಲಿಂದ ಡಿಶೇಜ್ ಹತ್ತಿ ಫಸ್ಟಿಗೆ ಬಂತ್ರಿ. ಅದು ನಮ್ಮ ಏರಿಯಾದಾಗ ಬಂದ ಕೂಲಿ ಚಲೋ ಬೆಳೆಯಾಕೈತ್ರಿ. ಅದನ್ನು ಕಡಿಮೆ ಅಂದ್ರೆ ಒಂದು 12-13 ವರ್ಷ ಮಟ್ಟ ಬೆಳ್ಕೊತ ಬಂದರೆ ಆ ನಂತರ ಇಳುವರಿ ಕುಂಠಿತಾತು. ಆಮೇಲೆ ಕಾಯಿ ಕರ್ಲಗಾಯಿ ಆಕೈತಿ, ಆಮೇಲೆ ಒಂದು ಸ್ವಲ್ಪ ರೇಟೂ ಅವಾಗ ಕಡಿಮೆ ಅನ್ನಕತ್ ಕೂಲೆ 10 ರೇಟ್ ಅಂದ್ರೆ ವರ್ಷಕ್ಕೆ ಒಂದು ಬೆಳೆ ರೀ.
1: ಬಸವರಾಜರ ಒಟ್ಟು ತಮ್ಮ ಎಷ್ಟು ಎಕರೆ ಜಮೀನು ಅದ?
0: ಒಟ್ಟು 22 ಎಕರೆ ಸರ್.
1: 22 ಎಕರೆ, 22 ಎಕರೆಯಲ್ಲಿ ಈಗ ಪೂರ್ತಿ ನೀರಾವರಿ ಇದೆ ಅಥವಾ ಒಣ ಬೇಸಾಯ?
0: ಒಂದು ಬೇಸಾಯನೂ ಒಂದು 6 ಎಕರೆ ಒಂದು ಬೇಸಾಯ ಇತ್ತು ಸರ್. ಈಗ ಒಂದು 10 ಎಕರೆ ಕಬ್ಬು ಹಾಕಿರಿ, ಉಳ್ಕಿದ್ದು ಒಂದಷ್ಟು ಕಾಯಿಪಲ್ಲೆ ಮಾಡ್ತೀವ್ರಿ.
1: 10 ಎಕರೆನೂ ಕಬ್ಬು ಹಾಕಿರಿ?
0: 7 ಎಕರೆನೂ ಕಬ್ಬು.
1: ಯಾವ ಥರ ಕಬ್ಬು?
0: ಕಬ್ಬದಾಗ 2-3 ಥರ ಅದಾವ್ರಿ. ಮೊದಲ 7-40 ಅಂತ ಹಾಕ್ತಿದ್ರೆ ಸಕ್ಕರೆ ಕಬ್ಬು ಅಂತಿದ್ವು, ಅದು ಇಳುವರಿ ಬರೋದಿಲ್ಲ ಸರ್. ಆದ್ರೆ ತಡಿತೈತಿ ಬಿಸಿಲು, ಒಂದ್ ಸ್ವಲ್ಪ ಮಳಿ ಕಡಿಮೆ ಆದ್ರೆ ತಡ್ಕೋತೈತಿ, ಆದ್ರೆ ಇಳುವರಿ ಕಡಿಮೆ. ಅದು ಅಷ್ಟೇ ಇದಾಗ್ಲಿಲ್ಲ. ಆಮೇಲೆ 83-40 ಅಂತ ಬಂತ್ರಿ. ಈಗ ಸದ್ಯ 83 ಅಂತ 7-40 ಅಂತ ಬರ್ತೈತೆ. ಗಂಗಾವತಿ ಅಂತಿದ್ರು ರೀ ಅದಕ್ಕೆ. ಅದು ಗಂಗಾವತಿ ಬರ್ತೈತ್ರಿ, ಅದು ಎರಡೇ ಬೆಳೆ ಬರ್ತೈತಿ, ಮೂರೇ ಬೆಳೆ ಮರಿ ಹೊಡೆಯೋದಿಲ್ಲ. ಇದು 83-11, 83-40, ಈಗ 18-28, ಈಗ ಒಂದು ಬೇರೆ ಬೇರೆ ವೆರೈಟಿ ಬಂದವ್ರಿ. ಇದು ಕಡಿಮೆ ಅಂದ್ರೆ 4-5 ವರ್ಷದ ಮಟ್ಟ ನಾವು ಕುಳೆ ತಕ್ಕೊಬೋದ್ರಿ. ಕಟಾವ್ ಮಾಡಿದ್ವಿ ಈ ವರ್ಷ ಬಿಟ್ಟ ಅಂದ್ರೆ ನಾವು ಉಳಿಮೆ ಮಾಡೋದು.
1: ಈಗ ತಮ್ಮ ಹೊಲದಲ್ಲಿ ತಾವು ಕಬ್ಬನ್ನು ಹಾಕಿರಲ್ಲ, ಯಾವಾಗ ಇದನ್ನ ನಾಟಿ ಮಾಡಿದ್ರಿ?
0: ಈಗ ಸದ್ಯ ಈಗ ಮಾಡಿದ್ದ ಅಂತಂದ್ರೆ ಈಗ 2020 ನಮ್ಮ ಮನೆ ಆತ್ರ ಈಗ ಹೊಸದ್ ಮಾಡಿದ್ದೆ. ಈ ಭೂಮಿ ಬಿಟ್ರಿ, ಈ ಹಿಂದೇನು ಮಾಡಿದ್ದೆಲ್ಲ ಆತ್ರ ಹಿಂದೆ ಮಾಡಿದ್ದು ರೀ. 2021-22 ಮಾಡಿದ್ವಲ್ರಿ. 21-22 ಇದ್ದದ್ದು, 23-24-25 ಮಟ್ಟ ಬೆಳೆಸಿದ್ರಿ. 26 ಫೈನಲ್ ಮಾಡಿದೆ. 26 ಅಂತ ತೆಗೆದೆ ರೀ, 26 ಅದನ್ನ ಬೇರೆ ಪ್ಲಾಟ್ ಹಾಕಿದ್ದಾರೆ.
1: ಹೊಸ
0: ನಾಟಿ ಮಾಡಿದ್ರು.
1: ಈಗ ಕಬ್ಬು ನಾಟಿ ಮಾಡ್ತಿರಲ್ಲ, ನೀವು ಯಾವ ಪದ್ಧತಿಯನ್ನು ಅನುಸರಿಸಿಕೊಂಡು ಮಾಡ್ತಾರೆ?
0: ಪದ್ಧತಿ ಸರ್
1: ಉಳಿದ್ ಮಾಡ್ತಿರೋ ಅಥವಾ ನಾಟಿನ ಗಣಿ ಇದ್ರ ಮೂಲಕ ಮಾಡ್ತಾರೆ?
0: ಇಲ್ಲ ಸರ್, ಮೊದಲ ಬೋರಿನ ನೀರು ಸ್ವಲ್ಪ ಕಡಿಮೆ ಇರ್ತಾವಲ್ಲ ಸರ್, ಅದನ್ನ ನಾವೇನ್ ಮಾಡ್ತೇವೆ, ಮೊದಲ ತೂದು ಮಾಡ್ತಿದ್ದು, ನೀರು ಒಂದ್ ಸ್ವಲ್ಪ ಜಾಸ್ತಿ ಇದೆ. ಈಗ ಮಳೆ ಕಡಿಮೆ ಆಗಿ ಒಂದ್ ಸ್ವಲ್ಪ ಬೋರ್ ಕಡಿಮೆ ನೀರಾದ ಬಳಕ ಮೊದಲು ಒಂದ್ ಬೇಸಾಗೆ ಸಾಲ್ ಬಿಡ್ತೀವ್ರಿ. ಸಾಲ್ ಬಿಟ್ಟು ಸಾಲ್ ಬದಿನ ಮೇಲೆ ಬೀಜ ಇಟ್ಕೊಂತ ಹೋಗ್ತಾರೆ, 2-3 ಗಣ್ಣಿನ ಕಟಾವ್ ಮಾಡ್ಕೊಂತ. ಅದನ್ನ ಏನ್ ಮಾಡ್ತಾರೆ, ಅದನ್ನ ಸಾಲಾಗಿಟ್ಟು ಅದನ್ನ ಭೂಮಿ ಸಾಫ್ ಮಾಡಿಬಿಡ್ತೀವ್ರಿ ಒಣದನ್ನ. ಆಮೇಲೆ ಮ್ಯಾಲ್ ಸ್ಪ್ರಿಂಕ್ಲರ್ ಹಚ್ಚಿಬಿಡ್ತಾರೆ ಹಸಿಗೆ. ಹಂಗೆ ಅದು ಬೆಳೆದ ಕೂಡ್ಲಿಂದ ಅಡಿಂದ ಅಡಿಗೆ 4 ಫುಟ್ ಹಿಂಗೆ ಇಟ್ಟಿರ್ತಾರೆ. ಒಬ್ಬರು 3 ಇರ್ತಾರೆ, ಒಬ್ರು 4 ಇರ್ತಾರೆ. ಈಗ ಟ್ರ್ಯಾಕ್ಟರ್ ಹೋಗೋ ಸಂಬಂಧ ಈಗ ಏನು ಮಾಡತ್ತವ್ರಿ, ಒಂದು ಸಾಲಿಂದ ಒಂದು ಸಾಲಿಗೆ 2.5 ಫುಟ್ ರೀ. ಇವೆರಡು ಸಾಲಿಂದ ಈಚೆ ಕಡೆ 6 ಫುಟ್ ಅಂದ್ರೆ ನಡಕ ಸಣ್ಣ ಗಾಡಿ ಅಡ್ಡಾಡುವಂಗೆ ರೀ. ಈಗೇನ ಸರಿ ಆಳಿಂದ ಕೊರ್ತಿ, ಆಮೇಲೆ ಇವರು ಸತತ ಕಳೆ ತೆಗಿದ ತ್ರಾಸ, ಆಮೇಲೆ ಎಲ್ಲದಕ್ಕೂ 3.5 ಫುಟ್ ಬಿಟ್ಟಿರ್ತಾ ಕಳೆ ನಾಶಕ ಭಾಳ ಹೊಡೆದು ಬರ್ತಿತ್ತು ರೀ. ಈಗ ಇದು 6 ಫುಟ ನಾವು ಸಾಲ ಮಾಡೋದ್ರಿಂದ ಇದು ನಡಕ ಗಾಡಿ ಅಡ್ಡಾಡ್ತೈತಲ್ರಿ, ಅಲ್ಲಿ ನಡಕಿದ 2.5 ಫುಟ್ನ ಏನು ಕಳೆನಾಶಕ ಇರ್ತೈತಲ್ರಿ, ಅಷ್ಟಕ್ಕೆ ಹೊಡ್ಯಾಕ ನಮ್ಗೆ ಅನುಕೂಲ ಭಾಳ ಆಗ್ತೈತ್ರಿ.
1: ಈಗ ಅಂತರ ಬೇಸಾಯ ಮಾಡ್ತಿರೋ ಹೆಂಗ?
0: ಈ ಕಬ್ನಾಗ ಏನು ಅಂತರ ಬೇಸಾಯ ಏನು ಮಾಡೋದಿಲ್ಲ ರೀ?
1: ಏನು ಮಾಡೋದಿಲ್ಲ,
0: ಏನು ಮಾಡೋದಿಲ್ಲ ಸರ್. ನಡಕ ಏನು ಅಂತರ ಬೇಸಾಯ ಮಾಡಿರ್ತೇವಲ್ರಿ, ಒಬ್ಬರು ಟೊಮೆಟೊ ಆಗಿ ಹೆಚ್ಚಿರ್ತಾರೆ, ಸಾಲ ಖಾಲಿ ಇರ್ತೈತಲ್ರಿ. ಇದು ಕಬ್ಬ 2-3 ತಿಂಗಳ ಮಟ್ಟ ಬರ್ಬೇಕಂದ್ರೆ ಟೊಮೆಟೊ 2-5 ಹೋಗ್ಬಿಡ್ತೈತೆ, 2-5 ತಿಂಗಳ ಆ ಟೊಮೆಟೊ ಬೆಳ್ಕೊತಾರೆ. ಸರ್ ನಾವು ಏನು ಮಾಡ್ತೇವ್ರಿ, ಅಂತರ ಬೆಳೆ ಮಾಡೋದಂತಂದ್ರೆ ಗೋವಿನ ಜೋಳ ಹಾಕಿರ್ತೀವಿ ರೀ. ಗೋವಿನ ಜೋಳ ಅಲ್ಲೇ ಬೇಕಾದಾಗ ಅದು ಹಸಿತೆನಿ ಬರ್ತೈತೆ ಮಾರ್ಕೆಟಿಂಗ್ ರೀ. ಕಬ್ನಾಗ ಏನು ನಾವು ನಡುಕ್ ಸಹ ಇದು ಬಿಟ್ಟಿರ್ತೀವಲ್ರಿ, ಸಿಡಿಗಾಲ ಅಂತ ಒಗ್ದಿರ್ತೀವಿ ರೀ. ಆ ಸಿಡಿಗಾಲ ಬಂದಾಗ ಅವನ್ನ ನಾವೇನು ಮಾಡ್ತೀರಿ, ಕಬ್ಬು ಇದು 3 ತಿಂಗಳು ಬರ್ಬೇಕಂತಂದ್ರೆ ನಮ್ಮ ಗೊಂಜಾಳ ಒಂದು 3 ಫುಟ್ ಹಿಂಗೇನು ಬಂದಿರ್ತೈತೆ, ಅದ್ರಿಂದ ಅಲ್ಲಿ ಗೊಂಜಾಳ ಬಂದಿರ್ತೈತೆ ಸರ್. ಅವಾಗ ಹಸಿತೆನಿ ಮುರಿದು ಆ ಗೊಂಜಾಳ ಅದು ಅಲ್ಲೇ ಕೊಳತ್ತೆ ಇದಾಗ್ಬಿಡ್ತೀವಿ.
1: ಈ ಮೊದಲೆಲ್ಲ ತಾವು ಕಬ್ಬು ಬೆಳೀತಾ ಇದ್ರಲ್ಲ ನಿಮ್ಮ ಹೊಲದಲ್ಲಿ, ಎಷ್ಟು ಕ್ವಿಂಟಲ್ ಕಬ್ಬನ್ನು ಬೆಳಿತೀರಿ?
0: ನಾವು ಬೆಳೆದದ್ದು 40-50 ಪ್ರತಿ ವರ್ಷ.
1: ಒಂದು ಎಕರೆ 12 ಎಕರೆ ತಾವು ಕಬ್ಬನ್ನು ಬೆಳೀತಾ ಇದ್ರಿ. ಆದಾಯ ಚಲೋ ಅದ?
0: ಆದಾಯ ಚಲೋ ಐತೆ.
1: ಎಲ್ಲ ನಿಮ್ಗೆ ಆಳು ಕಾಳದು ಎಲ್ಲ ಖರ್ಚು ವೆಚ್ಚ ತೆಗೆದು ಎಷ್ಟು ಉಳಿತದೆ?
0: ಕಡಿಮೆ ಅಂತಂದ್ರು ಸರ್ ಈಗಿನ ರೇಟ್ ನೋಡ್ರಿ, ಒಂದ್ ಸ್ವಲ್ಪ ಈಗ ಇತ್ತಿರ್ಲ ಬಹಳ ಕಡಿಮೆ ಇತ್ತು ಸರ್. ಈಗೇನ 3,300 ಮಾಡಿದಾಗಿಂದ ರೈತಿಗೆ ಒಂದ್ ಸ್ವಲ್ಪ ಅನುಕೂಲ ಆಗಿತ್ತು. ಈಗ ನಮ್ಗೆ ಕಡಿಮೆ ಇಲ್ಲ ಅಂತಂದ್ರು ಒಂದು 4 ಲಕ್ಷ ರೂಪಾಯಿ ಅಂತ ಪಕ್ಕ ಉಳಿತೆ.
1: ಎಲ್ಲ
0: ಖರ್ಚು ವೆಚ್ಚ ಎಲ್ಲ ತೆಗೆದೆ. ಇದು ಬರೀ ಕಬ್ಬಿಂದ ನಮ್ದು 12 ಎಕರೆ.
1: ಈ ಕಬ್ನಲ್ಲಿ ಕಳೆ ಬರುತ್ತಲ್ಲ, ಕಳೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಏನ್ ಮಾಡ್ತೀರಿ?
0: ಕಳೆನಾಶಕ ಹೊಡಿತೀವಿ ಸರ್.
1: ಕಳೆನಾಶಕ
0: ಅವರ ನಮ್ಮ ಸರ್ ಕೆಮಿಕಲ್ ಡಿಪಾರ್ಟ್ಮೆಂಟ್ ಅವ್ರ ಯೂನಿವರ್ಸಿಟಿ ಅವ್ರ ಅವ್ರ ಸರ್ ನಮಗೆ ಅಂದ್ರೆ ಆ ಕಬ್ಬದ ಬೆಳೆ ಇದ್ರ ಮೇಲೆ ಅದು ಹುಲ್ಲು ಯಾವ್ದು ಹುಟ್ಟಿರ್ತದ ಅದ್ರ ಮ್ಯಾಗಿಂದ ನಮ್ಗೆ ಅವ್ರು ಬರೆದು ಕೊಡ್ತಾರೆ ನೀ ಇದನ್ನ ಹೊಡಿಬೇಕಂತೆ. ಅವಾಗ ಅದನ್ನ ನಾವು ಅಂತಂದ್ ಅವನ್ನ ಸ್ಪ್ರೇ ಮಾಡ್ತೀವ್ರಿ.
1: ಮತ್ತೆ ಈ ಕಬ್ಬನ್ನ ನೀವು ಬೆಳಿತೀರಲ್ಲ, ನಂತರ ಕಬ್ಬನ್ನ ಕಟಾವ್ ಮಾಡ್ಕೊಳ್ಳಿಕ್ಕೆ ಫ್ಯಾಕ್ಟ್ರಿ ಕಳಿಸ್ತೀರೋ ಅಥವಾ ನೀವು ಕಟಾವ್ ಮಾಡ್ಕೊಂಡು ನೀವೇ ಹೋಗಿ ಫ್ಯಾಕ್ಟ್ರಿ?
0: ಇಲ್ಲ ಸರ್, ನಮ್ಗೆ ಮೊದಲು ಕಟಾವ್ ಮಾಡ್ತಿದ್ದು ರೀ.

0: ಆಳಿನ ಮಂದಿ ಸಿಗ್ತಿತ್ತು, ಅವಾಗೆಲ್ಲ ಪ್ರಾಬ್ಲಮ್ ಏನು ಇರಾಕಿಲ್ಲ ಸರ್. ಈಗ ಒಂದು 7-8 ವರ್ಷದಿಂದ ಈ ಕಡೆ ಪ್ರಾಬ್ಲಮ್ ಆಗತ್ತೈತೆ. ಹಿಂಗಾಗಿ ಅವ್ರ ಫ್ಯಾಕ್ಟ್ರಿ ಅವ್ರ ಕಡೆನ ಅವ್ರ ಗ್ಯಾಂಗ್ ಬರ್ತೈತ್ರಿ, ಅವ್ರ ಗ್ಯಾಂಗ್ ಕೊಡ್ತಾರೆ.
1: ಅಲ್ಲ ಪ್ರಾಬ್ಲಮ್ ಅಂದ್ರೆ ಏನು ಪ್ರಾಬ್ಲಮ್ ಆಗತ್ತೆ?
0: ಇವು ಕಬ್ ಗಡ್ಯಾಗ ಬರಾಕ ವೈಲ್ ಏನ್ ಹಾಕತ್ರಿ,
1: ಜನ ಬರಂಗಿಲ್ಲ,
0: ಜನ ಬರಂಗಿಲ್ಲ.
1: ಅವ್ರಿಗೆ ಕಬ್ ಕಟಾವ್ ಏನಾರ ಮಷಿನ್ ಅವನ್ನ ಬಳಸ್ತಿರ?
0: ಇಲ್ಲ, ಈಗ ಮಷಿನ್ ಅದು ಐತಿ ಸರ್, ಆದ್ರೆ ನಾ ಇನ್ನೂ ಮಟ ಮಷಿನ್ ಬಳಸಿಲ್ಲ. ಈಗ ಮಷಿನ್ ಬಂದೈತ್ರಿ, ಅದೇ ಮಾಡ್ತದ್ರಿ, ಒಂದ್ ದೀಡಿಗೆನ ಹಿಂಗ್ ಕಟ್ ಮಾಡ್ರಿ, ಮಷಿನ್ ಒಳಗೆ ಬಿಟ್ರಿ, ಕಟ್ ಮಾಡಿ ತಾನ ಟೇಲರ್ಗೆ ಹಾಕ್ತೈತ್ರಿ, ಗಾಡಿಯಲ್ಲಿ ಲೋಡ್ ಮಾಡ್ತೈತಿ. ಅದಕ್ಕೆ ನಮಗ ಏನ್ ಅನ್ಸ್ತಾಕತ್ರಿ, ಕಟ್ ಮಾಡೋದ್ರಿಂದ ಆರ್ಕಿ ಬರ್ತದ ಅಂತ ಒಂದಷ್ಟು ಮಂದಿ ನಾವು ವಿಚಾರ ಮಾಡಕತ್ತು. ಅದಕ್ಕೆ ನಾವು ಅದನ್ನ ಬಿಟ್ಟು ಈಗ ಅವ್ರ ಫ್ಯಾಕ್ಟ್ರಿ ವತಿಯಿಂದ ಗ್ಯಾಂಗ್ ಬರ್ತಾವ್ರ ಕಡೆ, ಆ ಕಡೆ ಇತ್ರಿ, ಈಚಲ್ ಕರಂಜಿ ಮಹಾರಾಷ್ಟ್ರ ಕಡೆ ಗ್ಯಾಂಗ್ ಬರ್ತಾರೆ. ಅವರ ಗಾಡಿ ಕೊಡ್ತಾರ, ಅವ್ರ ಇದ್ ಮಾಡ್ತಾರೆ. ಕಡದ ಒಂದ್ 24 ತಾಸಿನ ಒಳಗೆ ಗಾಡಿ ನಾವು ಫ್ಯಾಕ್ಟ್ರಿ ಒಳಗೆ ಹೋಗ್ತೈತ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಈಗ ನಾವು ಒಂದ ಫ್ಯಾಕ್ಟ್ರಿ ಅಂತ ಏನು ಇರೋದಿಲ್ಲ.
1: ಎಲ್ಲಿ ಕಳಿಸ್ತೀರಿ ಕಬ್ ಕಟಾವ್ ಮಾಡಿ?
0: ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಅಂತ ಇಲ್ಲಿ ಎಮ್ ಕೆ ಬಳಿ ಕಳ್ಸಿರ್ತೇವ್ರಿ, ಬೈಲಂಗ್ಲ ಸೋಮೇಶ್ವರ್ ಐತ್ರಿ, ಮುನ್ನವಳ್ಳಿ ಕಳ್ಸಿರ್ತೇನ್ರಿ, ಇಲ್ಲ ಹಳೆಯಾಳ್ ಫ್ಯಾಕ್ಟ್ರಿ ಐತಿ. ಆ ಟೈಮ್ದಾಗ ನಮಗೆ ಎಲ್ಲಿ ಅನುಕೂಲ ಆಕತ್ ಆ ಕಡೆ ಮೂವ್ ಮಾಡಿರ್ತೇವ್ರಿ. ಕಬ್ಬಿಂದ ಈಗ ರೇಟ್ ಹೆಚ್ಚಾದ ಕೂಡ ಸ್ವಲ್ಪ ರೈತರಿಗೆ ಏನೋ ಅನುಕೂಲ ಅನ್ಸತ್ತೆ.
1: ಈಗ ಸೋಯಾಬೀನ್ ಬೆಳಿತೀನಿ ಅಂದ್ರಲ್ಲ, ಸೋಯಾಬೀನ್ ತಾವು ಬೆಳೆದಂತ ಒಂದು ವರ್ಷದಲ್ಲಿ ಇಳುವರಿ ಎಷ್ಟು ಬರುತ್ತದೆ?
0: ಸೋಯಾಬೀನ್ ಕಡಿಮೆ ಅಂದ್ರೆ ಸರ್ ಒಂದು 6-7 ಚೀಲ ಮಿನಿಮಮ್, ಇಲ್ಲಂದ್ರ ಅಂದ್ರೆ 10 ಮಟ ಬೆಳಿತಾರೆ. ಚಲೋ ಭೂಮಿ ಇಳುವರಿ ಮ್ಯಾಗಿಂದ ಮಳೆ ಸರಿ ಆಗ್ಬೇಕ್ರಿ. ಮಳೆ ಸರಿ ಬಂದಾಗ ನಾವು ಮೇಲ್ ಗೊಬ್ಬರ ಒಂದ್ ಸ್ವಲ್ಪ ಕೊಡ್ತೇವ್ರಿ, ಯೂರಿಯಾ ಗೊಬ್ಬರ ಬಿತ್ತನೆ ಅದೊಂದು 1.5 ತಿಂಗಳು ಅದು ಹಿಂಗ ಮಳೆ ಒಂದ್ ಸ್ವಲ್ಪ ಚಲೋ ಆತಂದ್ರ ಚಳಿ ಹೋಗಿತ್ತರ ಗೊಬ್ಬರ ಹಂಗ ಹೋಗದಾಗ ಅದಕ್ಕೆ ಸಫಿಶಿಯಂಟ್ ಹಸಿ ಸಿಕ್ತೆ ಅಂತಂದ್ರ ಪಿಕ್ ಚಲೋ ಬಂದ್ಬಿಡ್, ಕಾಳ ಗದ್ರ ಆಗ್ತೈತ್ರಿ, ಪಿಕ್ ಚಲೋ ಬಂದಿರ್ತೈತಿ.
1: ಅಲ್ಲ ಈಗಿನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಮುಂಗಾರ ಮಳೆ ಈಗ ನಮ್ಮ ರಾಜ್ಯದಲ್ಲಿ ಹಿಂಗಾಗ್ಯದ, ಈಗ ನಮ್ಮ ಧಾರವಾಡದಲ್ಲೂ ಸ್ವಲ್ಪ ಮಟ್ಟಿಗೆ ಚೆನ್ನಾಗಾಗ್ಯದ. ತಮಗೇನ್ ಅನ್ಸುತ್ತ, ಬೆಳೆ ಚೆನ್ನಾಗಿ ಬರುತ್ತಂತೀರ
0: ಸರ್? ಈಗ ಸದ್ಯ ಮಟ್ಟಿಗೆ ನಾನು ಈ ಮುಂಗಾರಿ ಮಳೆ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಅಂದ್ರೆ ಗೆಳೆ ಹೊಡೆಯುವಾಗ ಭಾಳ ಚಲೋ ಆತ್ರಿ, ಆ ಪಾರ್ಟಿ ನೆಗಲ ಗೆಳೆಯ ಭೂಮಿ ಎಲ್ಲ ಹಣ್ಣು ಮಾಡ್ತೀವ್ರಿ, ಅವಾಗ ಚಲೋ ಆತ. ಈ ಬಿತ್ತನೆ ಮಾಡುವಾಗ ಒಂದು ಸ್ವಲ್ಪ ಮಳೆಯ ಹಸಿ ಇತ್ತು, ಈಗ ಹುಟ್ಟಿ ಪೀಕ ಒಂದು ಏನೇನು ಬಂದೈತ್ರಿ. ಈಗ ಅದಕ್ಕೆ ಬೇಕಾಗುವಷ್ಟು ನೀರಿನ ಅಂಶ ಇಲ್ಲ ಭೂಮಿಗೆ, ಪೀಕ ಒಣಗಾಕಿ ಚಲೋ ಮಾಡತ್ತದೆ. ಈಗ ಮಾನ್ಸೂನ್ ಒಂದು ಸ್ವಲ್ಪ ಈಗ ಭೂಮಿಗೆ ಒಂದು ಸ್ವಲ್ಪ ಹಸಿ ಆದ್ರೆ ಈ ಮುಂಗಾರಿ ಇದು ಒಂದು 2-3 ತಿಂಗಳು ಪೀಕ್ ಏನೈತಲ್ರಿ, ಹೆಸರು ಸೋಯಾಬೀನು ಒಂದು ಸ್ವಲ್ಪ ಒಂದು 70% ಬರ್ತೈತೆ ಅನ್ನೋ ಒಂದು.
1: ಈಗ ನಿಮ್ದು ನೀರಾವರಿ ಜಮೀನು ಇಲ್ಲ?
0: ನೀರಾವರಿ ಜಮೀನು ಇದ್ದಲ್ಲ ಸರ್ ಇವನ್ ಮಾಡಲ್ಲ,
1: ನಮ್ಮಲ್ಲಿ ಬೋರ್ವೆಲ್ ಇರುತ್ತೆ, ಅದೇ ಬೋರ್ವೆಲ್ ಇಂದ ಇವಕ್ಕೆ ನೀರ್ ಕೊರತೆ ಆದಾಗ ಇವಕ್ಕ ಹಾಯಿಸ್ಕೋಬೋದಲ್ಲ ತಾವು?
0: ಆ ಇಲ್ಲ ಸರ್, ಇವನ್ ಏನು ಒಂದು ಬೇಸಾಯ ಮಾಡೇನ್ರಿ ಅದನ್ನ, ಅದ ನೀರಾವರಿ ಏನು ಎಲ್ಲ ಹಾಯ್ತೈತಿ, ಅಲ್ಲೆಲ್ಲ ಕಬ್ಬು ಹಾಕ್ಬಿಟ್ಟೇವ್ರಿ, ಕಬ್ಬು ಪ್ರಾಫಿಟ್ ಆಕತ್ತಂತೆ ರೈತಿ, ಅದು ಕೆಲಸ ಇಲ್ಲ ಸರ್. ಆಳಿನ ಮಂದಿ
1: ಅಲ್ಲಿ ಮಾತ್ರ ಬೋರ್ ಇಟ್ಟರು, ಇಲ್ಲಿ ಬೋರ್
0: ಇಲ್ಲಿ ಬೋರ್ ಹೊಡೆದ್ರು ನೀರು ಬೆಳಿಲ್ಲ ಸರ್. ಒಂದೊಂದು ಏರಿಯಾದ ಹೊಲದಾಗ ಸ್ವಲ್ಪ ಬಿದ್ದರೆ 2-1.5 ಇಂಚ್ ಹಿಂಗೆ ಬೆಳಕತ್ತಾರೆ, ಅದು ಆ ಹೊಲ್ದಾಗ ಬೋರ್ ಮಾಡಲಿಲ್ಲ. ಇದನ್ನ ಮಳೆ ಆಶ್ರಿತ, ಒಂದು ಸ್ವಲ್ಪ ಎರಿ ಭೂಮಿ ಐತ್ರಿ, ಮಳೆ ಆಶ್ರಿತ ಅಂತ ಇದಕ್ಕೆ ನಮಗೆ ಬೇಕಾಗ ಮನೆ ಇಟ್ಟ ಪಚ್ಚ ಹೆಸರು ಬಿತ್ಕೋತೀವ್ರಿ ಮನೆ ಬಳಕೆಗೆ.
1: ಈ ಸೋಯಾಬೀನ್ ಮತ್ತು ಮಾರುಕಟ್ಟೆ ಬೆಲೆ ಹೆಂಗದೆ?
0: ಮಾರ್ಕೆಟಿಂಗ್ ರೀ, ಆ ಟೈಮ್ದಾಗ ಯಾವ ಮಾರ್ಕೆಟ್ ಬರ್ತದೆ, 4,500 ಹಿಡ್ಕೊಂಡ್ರಿ, ಈಗ 5,000 ಚಿಲ್ಲರ ಮಟ್ಟ. ಈ ಸಲ ಅವ್ರ ಬೆಂಬಲ ಬೆಲೆ ಚಲೋ ಮಾಡಿದಾರೆ, ಈಗ 5,200 ಹಿಂಗೆ ಚಲೋ ಆಗೈತ್ರಿ. ಟೀನಾ ಅಂತ ಒಂದು ಬೆಲೆ ಇಂಡಸ್ಟ್ರಿ ಏರ ಟೀನಾ ಅಂತ ಒಂದು ಫ್ಯಾಕ್ಟ್ರಿ ಬರ್ತದೆ, ನಾವು ಉತ್ತಾರ ಹೋಗಿ ತೋರಿಸಿದ್ರೆ ನಮ್ದು ಒಂದು 25 ಕ್ವಿಂಟಲ್ 50 ಕ್ವಿಂಟಲ್ ಹಿಂಗೆ ಅವ್ನು ತೊಗೊಂಡು ನಮಗೆ ಅಕೌಂಟಿಗೆ ದುಡ್ಡು ಜಮಾ ಮಾಡಿ ಕೊಡ್ತಾರೆ. ಏನು ಮಾರೋದು ಏನು ಪ್ರಾಬ್ಲಮ್ ಇಲ್ಲರಿ, ಈ ಮೊದಲಿನ ದಲ್ಲಾಳಿ ಅಂಗಡಿಗೆ ಅದು ಏನು ಬರಬೇಕಂತ ಏನು ಅವಶ್ಯಕತೆ ಇಲ್ಲರಿ, ಈಗ ಖರೀದಿ ಮಾಡೋರು ಅಲ್ಲೇ ಊರಿಗೆ ಬಂದಿರ್ತಾರೆ, ಏನು ಪ್ರಾಬ್ಲಮ್ ಇಲ್ಲರಿ.
1: ಅಂದ್ರೆ ಸೋಯಾಬೀನ್ ನಿಮಗೆ ವಾರ್ಷಿಕ ಆದಾಯ ಎಷ್ಟು?
0: ಮಳಿ ಚಲೋ ಆತು ಎಲ್ಲ, ಈಗ 8-10 ಚೀಲ ಮಟ ಬಂದಿತ್ತು ಅನ್ಸರ್, ಕಡಿಮೆ ಅಂತಂದ್ರೆ ಒಂದು 30-35 ಸಾವಿರ ರೂಪಾಯಿ ಒಂದು ಎಕರೆಗೆ ಉಳಿತು
1: ಸೋಯಾ ಅವರಿಂದ. ಸಾಮಾನ್ಯವಾಗಿ ಸೋಯಾ ಅವರಲ್ಲಿ ಕೀಟಬಾಧೆ ಜಾಸ್ತಿ, ಆ ಕೀಟಬಾಧೆ ನಿಯಂತ್ರಣಕ್ಕೆ ತಾವೇನು ಮಾಡ್ಕೊಂತೀರಿ?
0: ಸರ್ ನಮಗೆ ವಾರಕ್ಕೊಂದು ಸಾರಿ ನಮ್ದು ಈದ ಬಿತ್ತಿಗೆ ಮಾಡಿದ ನಂತರ ನಮಗದ ಮ್ಯಾಲ ಎಲಿ ತಿನ್ನೋದು ಮೊದಲು ಸಣ್ಣ ಕ್ರಿಮಿ ಕುಂಡಿರ್ತದೆ, ಎಲಿ ತೂತ್ ಬೆಳೆಯಕ್ಕೆ ಚಲೋ ಮಾಡ್ತಾವ್ರಿ, ಅದು ಸಮಸ್ಯೆ ಬರ್ತದೆ. ಸಮಸ್ಯೆ ಬಂದ ಕೂಡಲೇ ನಾವು ಸರ್ ಅಗ್ರಿ ಯೂನಿವರ್ಸಿಟಿಗೆ ಸರ್ ನಮಗೆ ಒಂದು ಅಲ್ಲಿ ಸರ್ ಕಡೆ ಬಂದಾಗ ಸರ್ ಹಿಂಗಾಗತ್ತಂದ್ರೆ ಆ ಸರ್ ನಾವು ಕರ್ಕೊಂಡು ಹೋಗಿರ್ತೀವಿ ಊರಿಗೆ, ಅವ್ರು ಹೋಗಿ ಅದನ್ನೆಲ್ಲ ನೋಡಿದಾಗ ಯಾವ್ದು ಎಣ್ಣೆ ಹೊಡಿಬೇಕು ಯಾವ ಕ್ರಿಮಿ ಐತಿ ಅನ್ನೋದು ಅವ್ರು ಗುರುತಾಗಿಡ್ತಾರೆ ಸರ್.
1: ಅಲ್ಲ ಸಾಮಾನ್ಯವಾಗಿ ಕೀಟ ಬಾಧೆ ಹೆಂಗಪ್ಪ ಅಂದ್ರೆ ಎಲೆ ಮೇಲೆ ಅದು ಗೊತ್ತಾಗೋದಿಲ್ಲ,
0: ಗೊತ್ತಾಗೋದಿಲ್ಲ,
1: ಯಾಕಂದ್ರೆ ಎಲೆಯ ಬುಡದಲ್ಲಿ ಅದು ಮೊಟ್ಟೆಗಳನ್ನು ಇಟ್ಟು ಆನಂತರ ಅದು ತನ್ನ ಜಾಗವನ್ನು ಆಕ್ರಮಿಸಿಕೊಂಡು ಕ್ರಮೇಣ ಅದು ಎಲೆ ತಿಂತಾ ಬರುತ್ತೆ, ಆನಂತರ ಕಾಯಿಗೆಲ್ಲ ಹೋಗುತ್ತೆ. ನೀವು ಯಾವಾಗ ಎಲೆಯಲ್ಲಿ ಚಿಕ್ಕೆ ಇವನ್ನೆಲ್ಲ ಕಂಡು ಬರುತ್ತೋ ತಕ್ಷಣಕ್ಕೆ ಅದನ್ನು ಕ್ರಮ ತಗೊಂಡ್ರೆ ನಿಯಂತ್ರಣಕ್ಕೆ ಬರುತ್ತೆ. ಮತ್ತೆ ಈ ಕೀಟನಾಶಕವನ್ನು ಸಿಂಪಡಿಸಬೇಕಾದ್ರೆ ಯಾರ ಸಲಹೆ ಸೂಚನೆ ಮೇರೆಗೆ ತಾವು ಯಾವುದನ್ನು ಸಿಂಪಡಣೆ ಮಾಡ್ತೀರಿ?
0: ನಮ್ದು ಇವ್ರ ಅಗ್ರಿ ಯೂನಿವರ್ಸಿಟಿ ಕೆಮಿಕಲ್ಸ್ ಬಸವರಾಜ್ ಸರ್ ಅಂತ ಹೇಳಿ, ಪ್ರತಿಯೊಂದು ಸ್ವಲ್ಪ ಅವ್ರದ ಮಾಹಿತಿ ಮೇರೆಗೆನ ಯೂನಿವರ್ಸಿಟಿ ಅವ್ರ ಮಾಹಿತಿ ಮೇರೆಗೆನ ನಾವು ಏನ ತೊಗೊಂಡ್ರು ತೊಗೋತೀವ್ರಿ. ಕಳೆನಾಶಕ ಯಾವ್ದು ಹೊಡಿಬೇಕು ಮತ್ತು ಇದಕ್ಕೆ ಒಮ್ಮೆ ಈ ಹೇಳ್ತಾರೆ ಒಬ್ಬ ಸೈಪರ್ ಮೇತ್ರಿನ ಅಂತ ತಲೆ ಹುಳ ಬಿಟ್ಟಿದ್ರು, ಭಾಳ ಸ್ಟ್ರಾಂಗ್ ಏನು ರೀ ಅದು, ಬರೀ ವಾಸನೆ ತೊಗೊಂಡ್ರೆ ಮೂಗ್ನಾಗ ರಕ್ತ ಬರ್ತೈತ್ರಿ. ಆ ಕೀಟ ಹೊಡೆದ್ರೆ ಕೀಟ ಸಾಯ್ತೈತ್ರಿ, ಅದರ ಬೆಳೆಗೆ ಇಫೆಕ್ಟ್ ಆಗ್ತದೆ. ಅದಕ್ಕೆ ಸರ್ ಹೆಂಗಕತ್ತೆ ಅಂತ ಅನ್ಕೊಲ್ಲ, ಅದಕ್ಕೆ ಅವರು ಎರಡು ಥರ ಕೊಡ್ತಿದ್ರಿ, ಅದ್ರ ಮೇಲೆ ಇದನ್ನು ಕುಡಿಸಿ ಇದನ್ನು ಹಾಕಿ M45 ಪುಡಿಗೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಿಂಗೆ ಹೊಡಿ ಒಂದು ಸ್ವಲ್ಪ ಅಂತ ಹೇಳ್ತಿದ್ರೆ, ಅವ್ರು ಹೊಡೆದ ಪ್ರಕಾರ ಶೇಂಗಾಕನೂ ಹಂಗೆ ಅದು ಹಳದಿಯಲ್ಲಿ ಆಗ್ತೈತಲ್ರಿ ಶೇಂಗಾಕ್ರಿ, ಅದಕ್ಕೆ

0: ಹಿಂಗೆ ಇದಾಗ ಸೋಯಾಬೀನ್ಕ್ಕೆ ಏನು ಬರ್ತೈತಲ್ಲ ಇದು ಕವರ್ ಆದ್ರೆ ಚಲೋ ಆಗ್ತದೆ.
1: ಅಲ್ಲ ಬಸವರಾಜ್ ಅವರು, ಈಗ ತಾವು ಹೇಳ್ತಾ ಇದ್ರಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದೀನಿ ಅಂತಂದು ಹೇಳ್ತಾ ಇದ್ರಿ. ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡ್ರಿ. ಸಾವಯವ ಗೊಬ್ಬರ, ತಾವು ಜೈವಿಕ ಗೊಬ್ಬರಗಳನ್ನು ಯಾಕೆ ಬಳಸಬಾರ್ದು, ಜೈವಿಕ ರಾಸಾಯನಿಕಗಳನ್ನು ಯಾಕೆ ಬಳಸಬಾರ್ದು?
0: ಸರ್ ಇದು ನಮಗೆ ಎರೆಹುಳಿನ ಗೊಬ್ಬರದ ಸ್ವಲ್ಪ ಮಾಡ್ತೀವಿ ಅಂತಂದ್ರೆ ಸರ್, ನಾವು ಎರೆಹುಳದ ಗೊಬ್ಬರದ ನಾವು ಯಾವ ಥರ ಮಾಡ್ತೀವ್ರಿ ಅಂದರೆ, ಇದು ಹುಳ ಬಿಟ್ಟದ ನಡಕ್ಕೆ ಮಾಡಿದ್ದು ಸರ್ ಒಂದು ಸ್ವಲ್ಪ, ಅದು ಒಂದು ಇಟ್ಟಂಗಿ ಥರ ಒಂದು ಗಾಡಿಗೆ 4 ಫುಟ್ ಗಾಡಿ ಕಟ್ಟಿ ಒಂದು ಸರ್ ಮಾಡಿ ನೋಡಿದ್ದು ರೀ. ಅದನ್ನು ಮಾಡೋಕೆ ಕವರ್ ಆಗಲಿಲ್ಲ ಸರ್, ದೊಡ್ಡ ಭೂಮಿ ಈಡಾಗುಲ್ಲ ಅಂತ ಹೇಳ್ಕೊಂಡು ನಾವು ಅಡಿ ತಿಪ್ಪೆ ಗೊಬ್ಬರ ಹಾಕ್ತೀವಲ್ಲ ಸರ್, ಈಗ ಮನ್ಯಾಗ ಒಂದು 6-7 ದನಗಳು ಅದಾವೆ.
1: ಅಲ್ಲ ಈಗ ಜೈವಿಕ ಏನು ಕೀಟನಾಶಕವನ್ನು ತಯಾರು ಮಾಡ್ತಾರಲ್ರಿ, ಆ ತಯಾರು ಮಾಡೋಂಥದ್ದು ಪದ್ಧತಿ ನಿಮಗೆ ಗೊತ್ತಿರ್ಬೋದು. ಈಗ ಹುಳಿ ಮಜ್ಜಿಗೆ ಅದಕ್ಕೆ ಇಟ್ಕೊಂಡು ಬ್ಯಾರಲಲ್ಲಿ ಹಾಕೊಂಡು ಬೆಲ್ಲ ಅದಕ್ಕೆ ಮತ್ತು ಈ ಏನಪ್ಪಾ ಅಂದ್ರೆ ಕಡಲೆ ಹಿಟ್ಟು ದ್ವಿದಳದ ಧಾನ್ಯಗಳ ಹಿಟ್ಟನ್ನು ಅದಕ್ಕೆ ಬೇರಿಸಿ ಆ ನಂತರ ಅದನ್ನು ಒಂದು ಸುಮಾರು ಒಂದು 15 ದಿನಗಳ ಕಾಲ ಹಂಗೆ ಇಟ್ಟು ಅದನ್ನು ಆಮೇಲೆ ಸಾಯಂಕಾಲ ಸಿಂಪಡಣೆ ಇದನ್ನು ಮಾಡ್ಬೋದು. ಯಾಕಂದ್ರೆ ಸಾಕಷ್ಟು ರೈತರು ಇವಾಗ ಈ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಿ ಈ ಥರದ ಒಂದು ಜೈವಿಕ ಕೀಟನಾಶಕಗಳನ್ನು ಬಳಸೋದ್ರಿಂದ ಆರೋಗ್ಯನೂ ಉತ್ತಮವಾಗಿರ್ತದೆ ಮತ್ತು ಪರಿಸರ ಚೆನ್ನಾಗಿರ್ತದೆ.
0: ಸರ್ ನಮ್ಗೆ ಅದ್ರ ಬಗ್ಗೆ ಸರ್ ಯೂನಿವರ್ಸಿಟಿ ಸರ್ ಏನಾಯ್ತು, ರೈಜೋಬಿಯಮ್ ಅಂತ ಒಂದು ಕ್ರಿಮಿ ಉತ್ಪತ್ತಿ ರೀ, ಅದನ್ನು ಅದು ಇದಿರ್ತದೆ ಸರ್, ಅದು ಒಂದು ಸಣ್ಣದೊಂದು ಇದು ತ ಮೊಟ್ಟಿ ಥರ
1: ಎತ್ತೋದ್ರು ನೀವು ರಾಸಾಯನಿಕಗ ಹೊಂಟೀರಿ. ಯಾಕಂದ್ರೆ ಇವತ್ತಿನ ಒಂದು ದಿನಮಾನಗಳಲ್ಲಿ ಆದಷ್ಟು ನಾವು ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡಿದ್ರೆ ನಮ್ಮಲ್ಲಿ ಆರೋಗ್ಯಯುತವಾದ ಆಹಾರವನ್ನು ಸೇವಿಸ್ಲಿಕ್ಕೆ ಎಲ್ರಿಗೂ ಸಾಧ್ಯ ಅದ. ಯಾಕಂದ್ರೆ ಈ ಫಸಲು ಜಾಸ್ತಿ ಬರಲಿ ಅಂದ ತಕ್ಷಣ ನಾವು ಏನು ಮಾಡ್ತೀವಿ, ಗೊಬ್ಬರನ ರಾಸಾಯನಿಕ ಎಲ್ಲದನ್ನು ತೊಗೊಂಬಂದು ಈ ಥರ ಬಳಸೋದ್ರಿಂದ ಮತ್ತು ಭೂಮಿನೂ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತದೆ. ಯಾವಾಗ ತನ್ನ ಭೂಮಿ ಫಲವತ್ತತೆಯನ್ನು ಕಳ್ಕೊಳ್ತದೆ ಅವಾಗ ಫಸಲು ಚೆನ್ನಾಗಿ ಬರೋದಿಲ್ಲ, ಆ ಕ್ರಮೇಣ ಬಂಜರದ ಕಡೆಗೆ ತಿರುಗ್ತದೆ ಭೂಮಿ. ಆ ಭೂಮಿಯ ಯಾಕಂದ್ರೆ ಭೂಮಿ ಇವತ್ತು ಸಂರಕ್ಷಣೆಯನ್ನು ನಾವು ಮಾಡ್ಕೊಂಡ್ರೆ ತಾನೇ ಅದರಲ್ಲಿ ನಮಗೆ ಒಳ್ಳೆಯ ಬೆಳೆಗಳನ್ನು ಬೆಳಿಲಿಕ್ಕೆ ಸಾಧ್ಯ.
0: ನೀವು ಹೇಳೋದು ಸರಿ ಆಯ್ತು, ಆದ್ರೆ ನಾವು ಅದ್ರ ಬಗ್ಗೆ ಮಾಡಕ್ಕೆ ನಮಗೆ ಅದು ಆಗ್ಲಾರಕ್ಕೆ ನಾವು ಇದೇ ಏನ ಈಗ ಆನ್ ದಿ ಸ್ಪಾಟ್ ಮಾಡ್ಬೇಕಂತೀವಲ್ರಿ, ಆ ಥರ ಇದೇ ಬಂದ್ಬಿಡ್ತೈತಿ.
1: ಅಲ್ಲ ನೀವು
0: ನಾವು ಮಾಡ್ಬೋದು, ಅವ್ರು ಹೇಳೋದು ಚಲೋದು, ಎರೆಹುಳಿ ಗೊಬ್ಬರಿಂದ ಮಾಡಿಕೊಂಡ್ರು ಒಂದಷ್ಟು ಇದೆ, ಮತ್ತು ಎಣ್ಣೆ ಹೊಡಿಬಾರ್ದು ಸರ್ ಹೇಳಿದ್ರು, ಅದು ಒಂದು ಹುಳ ಕೊಡ್ತಾರೆ ಅವರು ಹತ್ತಿ ಗಿಡದ ಮೇಲೆ ಅದನ್ನ ಹೋಗ್ಬಿಟ್ರೆ ಅದು ಗಿಡ ತುಂಬ ಅದು ಪೀಕ್ ತಿಂತಿರ್ಕಿಲ್ರದ,
1: ಆ
0: ಪೀಕ್ನಾಗೇನು ಹುಳ ಬಂದ್ಕೊಂಡಿರ್ತಿದ್ರ ಕ್ರಿಮಿ, ಆ ಕ್ರಿಮಿ ತಿಂದು ಜೀವನ ಹಾಳು ಮಾಡ್ತೀವಿ. ಅಂಥದ್ದನ್ನು ಮಾಡಿ ನಮಗೆ ಪ್ರಾಕ್ಟಿಕಲ್ ಮಾಡಿ ತೋರಿಸಿದ್ರು, ಹತ್ತಿ ಡಿಶೇಷ್ ಹತ್ತಿ ಬೆಳೆಯುವಾಗ ರೀ, ಆ 1 ಎಕರೆ ಮಾಡಿ ತೋರಿಸಿದ್ರೆ ಅದು ಚಲೋನ ಆಗಿತ್ತು ರೀ, ಅದನ್ನು ಕಂಟಿನ್ಯೂ ಮಾಡ್ಕೋಬೇಕು ಹೋಗ್ಬೇಕಂದ್ರೆ ನಮ್ಗೆ ಮಾಡೋಕ್ಕಾಗಲಿಲ್ಲ ಸರ್.
1: ಎರೆಹುಳಿ ಸಾಕಾಣಿಕೆಯನ್ನು ಮಾಡ್ತೀರ ತಾವು?
0: ಸ್ವಲ್ಪ ಸ್ವಲ್ಪ ಪ್ರಮಾಣದ ಮಾಡ್ತೀವ್ರಿ, ಈಗ ಮತ್ತು ಮನ್ಯಾಗ ಒಂದು ಆರೆಮ್ಗಳು ಅದಾವ್ರಿ, ಅಯ್ಯೋ ಸ್ವಂತ ಬಡ್ಡಿಂದ ನಮ್ಮ ಪೂರ್ವಜರ ಕಾಲ ಇರುವನ ರೀ ಮನೆ, ಅವನ ಆರೆಮ್ಮಿದ ಅದ ಶಗ್ನಿನ ಇರ್ತೈತಲ್ಲ ಅಡಿಗೆ ತಿಪ್ಪಿಗೆ ಹಾಕಿರ್ತೀವಲ್ರಿ, ಅದಕ್ಕೊಂದು ಸ್ವಲ್ಪ ನೀರು ಹೊಡೋದು, ಅದ್ರಾಗ ಒಂದು ಸ್ವಲ್ಪ ಹುಳ ಬಿಟ್ಟಿರ್ತೀವ್ರಿ ಅಷ್ಟೇ ರೀ, ಅದು ತಿಂದು ಹುಳ ಅದು ಗೊಬ್ಬರ ಐತೆ, ಅದನ್ನು ವರ್ಷ 1-23 ಟ್ಯಾಕ್ಟರ್ ಆಗಿರ್ತೈತೆ ರೀ, ಅದನ್ನು ಹೊಲಕ್ಕೆ ಇದು ಮಾಡಿರ್ತೇವೆ, ಕಾಂಪೋಸ್ಟ್ ಗೊಬ್ಬರ ಅಂದ್ರೆ ಅದೊಂದಷ್ಟು ತಯಾರು ಮಾಡಿರ್ತೀವ್ರಿ, ಸ್ವಂತ ಎರೆಹುಳಿ ಬಗ್ಗೆ ನೀತಿಯನ್ನು ಇದು ಮಾಡಿಲ್ಲ.
1: ಬಸವರಾಜ್ ಅವರು, ತಾವು ಮುಸ್ಕಿನ ಜೋಳವನ್ನು ಬೆಳಿತೀನಿ ಅಂದ್ರಿ, ಯಾವ ತಳಿಯನ್ನು ತೊಗೊಂಬಂದಿದ್ದೀರಿ, 1 ಎಕರೆಗೆ ಎಷ್ಟು ಬೀಜಗಳು ಬೇಕು, ಯಾವ ರೀತಿ ಅದನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ತಾ ಇದ್ದೀವಿ?
0: ಸರ್ ಈಗ ಮೊದಲು ಕಾಂಚನ ಬಂದಿತ್ತು, ಅದು ಸರಿ ಅನಿಸ್ಲಿಲ್ಲ, ಕಾಲು ದುಂಡು ಬರ್ತಿತ್ತು, ತೆನೆ ದಪ್ಪ ಬರ್ತಿತ್ತು, ಅದು ಬಿಟ್ಟು ಆಮೇಲೆ ಫೈನೇರ್ ಬಂತಿ, ಅದು ಕಾಳು ಉದ್ದು ಬರ್ತಿತ್ತು, ತೆನೆ ಇದು ಬರ್ತಿತ್ತು, ಅದು ಇಳುವರಿ ಒಂದು ಸ್ವಲ್ಪ ಅದಕ್ಕೆ ಹುಳ ಜಾಸ್ತಿ ಹಾಕೈತೆ. ಅದನ್ನ ಬಿಟ್ಟು ಈಗ ಗೋಲ್ಡ್ ಅಂತ ಬಂದತ್ತು ರೀ, ಕಾವೇರಿ ಅಂತ ಬಂದೈತಿ, ಈಗ ಹೆಚ್ಚು ಹೆಚ್ಚು ಕಾವೇರಿ ಬೆಳೆಸಾತೀವ್ರಿ, ಕಾವೇರಿ ಕಡಿಮೆ ಅಂದ್ರೆ ಸರ್ ಮಳೆ ಚಲೋ ಆತಂದ್ರೆ ಸರ್ 28 ಮಟ ತೆಗ್ದೀವ್ರಿ ನಾವು, ಇದು ಚಲೋ ಬರ್ತೈತೆ ರೀ ಕಾವೇರಿ. ಮತ್ತು ಹಿಂಗಾರೇನು ನೀರು ಇದ್ದಲ್ಲ ಒಂದೊಂದು 2 ಎಕರೆಕ್ಕೆ ಮೇವು ಬೇಕಂತಂದು ಅವಾಗೂ ಮಾಡಿರ್ತಿರ್ತಾರೆ, ಅವಾಗ 35 ಚಿಲ್ಮಟನು ಒಂದು
1: ಗೋವಿನ ಜೋಳ ಬೀಜವನ್ನು ಬಿತ್ತಿರಲ್ಲ, ಎಷ್ಟು ಸೆಂಟಿಮೀಟರ್ ಅಂತರದಲ್ಲಿ ಬಿತ್ತಿರಿ ಇದನ್ನು?
0: 12 ಇಂಚ್ ಅಂದ್ರೆ ಒಂದು 1/2 ಫುಟ್ ಅಂತೇಳಿ ಸರ್, 1/2 ಫುಟಿಂದ ಮುಂದೆ ಕಾಲು ಇಟ್ಟಿರ್ತಾರೆ ಹೆಚ್ಚಿಗೆ, ಅದ್ರ ಒಳಗೆ ಇಟ್ಕೊಂಡ್ರೆ ದಪ್ಪ ಭಾಳ ಹಾಕೈತೆ, ತೆನೆ ಇದಾಗ
1: ಒಂದು 20 ಸೆಂಟಿಮೀಟರ್ ಅಂತರದಲ್ಲಿ ಬೀಜದಿಂದ ಬೀಜಕ್ಕೆ ಅಂತರ
0: 15-20 ಸೆಂಟಿಮೀಟರ್ ಅಂದ್ರ ಮೇಲೆ ಮಾಡ್ಬೇಕು, ಚಲೋ ಆಗ್ತದೆ.
1: ಅಂದ್ರೆ ಎಷ್ಟು ಆಳದಲ್ಲಿ ಬಿತ್ತನೆ ಮಾಡ್ಬೇಕಂತೀರಿ ಇದನ್ನು?
0: ಬಹಳ ಆದ್ರೆ ಒಂದು 3 ಇಂಚ್ ಭೂಮಿ ಒಳಗೆ
1: 5 ಸೆಂಟಿಮೀಟರ್
0: 3 ಇಂದ ಅಷ್ಟರೊಳಗೆ ಇರ್ಬೇಕ್ರಿ ಅಷ್ಟೇ, ಆದ್ರೂ ಕೆಳಗೆ ಬಿದ್ದಿತ್ತಂದ್ರೂ ಮ್ಯಾಲೆ ಎದ್ ಬರ್ತದೆ, ಆದ್ರೂ ಉಳಿಕಿದ್ದ ಪೀಕ್ ಬರೋದಿಲ್ಲ ರೀ, ಇದು ಚಲೋ ಬರ್ತೈತೆ.
1: ಬಿತ್ತನೆ ಪೂರ್ವದಲ್ಲಿ ಹದ ಮಾಡ್ಕೊಂಡು ಭೂಮಿ ಎಲ್ಲ ಬೀಜೋಪಚಾರ ಮಾಡಿ ಮುಸ್ಕಿನ ಜೋಳನ ಬಿತ್ತಿರಿ, ಬಿತ್ತ ಆದ್ಮೇಲೆ ಎಷ್ಟು ದಿವಸಕ್ಕೊಮ್ಮೆ ಮೇಲ್ ಗೊಬ್ಬರವನ್ನ ಕೊಡ್ತೀರಿ?
0: ಮಳೆ ಆಶ್ರಿತ ಐತ ಇತ್ತ ಅಂತಂತಾರ, ಇದು ಒಂದು ಗೇನ ಅಥವಾ ದಿಡ್ಗೇನ ಗೊಂಜಾಳ ಎಷ್ಟು ಒಂದು 15-20 ಒಟ್ಟು 1 ತಿಂಗಳು ಹೆಚ್ಚು ಕಡಿಮೆ ಬರ್ತದೆ.
1: ಅಂದ್ರೆ ಹೆಚ್ಚು ಕಡಿಮೆ 25-30 ದಿನದ ಒಳಗೆ ಅದು ತೇವಾಂಶ ಇರತಕ್ಕಂತ ಭೂಮಿಯನ್ನು ನೋಡಿಕೊಂಡು ನೀವು ಅಲ್ಲಿ ಎಲ್ಲಿ ತೇವಾಂಶ ಇರ್ತೋ ಅಂತ ಸಂದರ್ಭದಲ್ಲಿ
0: ಮೇಲ್ಗೊಬ್ಬರ
1: ಮೇಲ್ಗೊಬ್ಬರವನ್ನು ಕೊಟ್ಟರೆ ಬೆಳೆ ಇಳುವರಿನು ಚೆನ್ನಾಗಿ ಬರ್ತದೆ,
0: ಇಳುವರಿ ಚೆನ್ನಾಗಿ ಬರ್ತೈತೆ. ಮತ್ತೆ ಅದು ಮಾಡಲಿಲ್ಲ ಚೆನ್ನಾಗಿ ಬರೋದೇನೇ ಇಲ್ಲರಿ, ಮಾಡಲೇಬೇಕು. ಆಮೇಲೆ ಸರ್ ಅದಕ್ಕೊಂದು ಇದು ಬರ್ತೈತಿ, ಹುಳ ಬರ್ತೈತಿ, ಸುಳಿ ಹುಳ ಅಂದ್ಬಿಡ್ತು. ಅದು ಎಷ್ಟು ರೀ ಒಂದು ದೀಡ್ ತಿಂಗಳಾತಂತಂದ್ರೆ ಅದು ಸುಳಿ ಒಳಗೆ ಒಂದು ಹುಳ ಇಳಿತೈತ್ರಿ. ಅದನ್ನು ನಾವು ಗುರ್ತ ಹಿಡ್ಕೊಂಡು ನಮ್ಮ ಯೂನಿವರ್ಸಿಟಿ ಒಳಗೆ ಬಂದು ನಾವು ಕೇಳಿದ್ರೆ ಸರ್ ಹಿಂಗಾಗತ್ತೆ, ಒಂದು ಎರಡು ಸಸಿ ಕಿತ್ತೊಂಬಂದಿರ್ತಾರೆ,

0: ತೊಳೆ ಬಂದಾಗ ಅವ್ರು ಹೇಳಿಬಿಡ್ತಾರೆ ನಮಗೆ ಈ ರೀತಿ ಇದಕ್ಕೆ ಸ್ಪ್ರೇ ಮಾಡುತ್ತೆ. ಒಂದು ಎರಡು ಸರಿ ಸ್ಪ್ರೇ ಮಾಡ್ತೇವೆ ಗೊಂಜಾಳಕ್ಕೆ ನಾವು ಸುಳಿ, ಅದು ಸುಳಿ ಕಟ್ ಸುಳಿ ಹುಳ ಸತ್ತ ಅಂತಂದರೆ ಮೇಲೆ ಅದು ಬಿಡ್ತಾರೆ, ಏನು ಪ್ರಾಬ್ಲಮ್ ಏನಾಗಲ್ಲ. ಆಮೇಲೆ ತೆನೆ ಹಿಡ್ದಿರ್ತೈತೆ ಸರ್, ತೆನೆ ಮೇಲೆ ತೆನೆ ತುದಿಯಾಳುಗಿಂತ ಒಂದು ಹುಳ ಇಳಿತೈತೆ ಸರ್, ಅದು ಹುಳಕ್ಕೆ ಅದನ್ನು ಒಂದು ಸ್ವಲ್ಪ ಮೇಂಟೈನ್ ಮಾಡಬೇಕು, ಅದನ್ನು ಒಂದು ಸ್ವಲ್ಪ ಕೇಳಿಕೊಂಡು ಒಂದು ಸ್ವಲ್ಪ ಅವರ ವಿಜ್ಞಾನಿಗಳು ಅದಾರ ಸರ್ ಯೂನಿವರ್ಸಿಟಿ ಒಳಗೆ ಚಲೋ ಅದ, ನಮಗೇನ ದಿವಸ ಆಡ ಮಾಡ್ತಿರ್ತೇವೆ.
1: ಬಸವರಾಜರ ಈ ಗೋವಿನ ಜೋಳ ಬೆಳೀತಾ ಇದ್ದೀನಿ ಅಂದರೆ ಈ ಗೋವಿನ ಜೋಳದಲ್ಲಿ ಕಂಡು ಬರ್ತಕ್ಕಂಥ ಕಳೆ ನಿಯಂತ್ರಣಕ್ಕೆ ತಾವು ಯಾವ ಕ್ರಮಗಳನ್ನು ಕೈಗೊಂಡಿದ್ದೀರಿ, ಯಾವ ರೀತಿ ಮಾಡ್ತಾ ಇದ್ದೀರಿ?
0: ಸರ್ ಗೋವಿ ಜೋಳಕ್ಕಂತ ನಾವು ಎಡೆ ಹೊಡಿತೇವೆ ಸರ್, ಎಡೆ ಹೊಡೆದು ಸಾಲ್ದಾಗ ಏನು ಇರ್ತೈತಲ್ಲ ಸರ್ ಸಾಲಿಗಿದ್ದದ್ದು ಇದು ನಾವು ಇದನ್ನ ಅಷ್ಟೇ ಮಾಡ್ತೇವೆ. ಇದಕ್ಕದು ಅಷ್ಟೇನು ಕಳೆನಾಶಕ ಅದು ಏನು ಯೂಸ್ ಮಾಡೋದು, ಎರೆ ಭೂಮಿ ಅನುಕೂಲೇ ಒಂದು ಸ್ವಲ್ಪ ನಾವು ಪಾಟಿನ ಎಲ್ಲ ಹೊಡೆದು
1: ಬಳಸ್ತೀರಿ, ಅಟ್ರಾಜಿನ್ ಔಷಧಿ ಬಳಸ್ತೀರಿ?
0: ಕಡಿಮೆ ಸರ್ ಬಳಸೋದು, ಭಾಳ ಅತೀ ನಮಗೆ ಹುಲ್ಲು ಕವರ್ ಆಗಲಿಲ್ಲ ಅಂದರೆ ಅದನ್ನು ಬಳಸಿರ್ತೀರಿ ಕಳೆನಾಶಕ, ಇಲ್ಲಿಲ್ಲ ಅಂತಂದ್ರೆ ನಮಗೆ ಆಳು ಮಂದಿ ಹೆಚ್ಚಿನ ಕೈ ತೆಗೆಸಿರ್ತೀವಿ ರೀ. ಅದಕ್ಕೆ ನಮಗೆ ಎರಿ ಭೂಮಿ ಆಗೋದ್ರೆ ಮುಂಗಾರಿ ನಾವು ಏನು ಪಾಟಿನಿಗೆಲ್ಲ ಹೊಡೆದ ಭೂಮಿ ಮಾಡಿರ್ತೀವಲ್ಲ ರೀ, ಆ ಭೂಮಿಗೆ ಕಳೆನಾಶಕ ಒಂದು ಸ್ವಲ್ಪ ಕಡಿಮೆ ಬರ್ತದೆ ರೀ ಇದು ಕಳೆ.
1: ಅಲ್ಲ ಈ ಆ್ಯಕ್ಚುಲಿ ಅಟ್ರಾಜಿನ್ ಆಗಲಿ ಪೆಂಡಾಮಿಥಾನಿಲಿನ್ ಆಗಲಿ ಇವುಗಳನ್ನು ಬಳಕೆ ನಾವು ಈಗ ಬಿತ್ತನೆ ಆದ ದಿನ ಇಲ್ವೇ ಮರುದಿನ ಆ ಟೈಮಲ್ಲೇ ನಾವು
0: ಮಾಡಲೇಬೇಕು
1: ಈ ಏನು ಕಳೆ ನಾಶಕಕ್ಕೆ ನಾವು ಏನು ಸಿಂಪಡಣೆ ಮಾಡ್ಬೇಕಾಗ್ಯದಲ್ಲ ಅದನ್ನು ಮಾಡಿದ್ರೆ
0: ಅದು ಬಿತ್ತಿದ ತಕ್ಷಣ
1: ನಿಯಂತ್ರಣಕ್ಕೆ ಬರ್ತದೆ.
0: ಹಾ ರೀ, ಬಿತ್ತಿದ ತಕ್ಷಣ ಮಾಡ್ಬೇಕು ಸರ್ ಅದು ಮರೆ ದಿವಸ ಅಂದ್ರೆ ಅದು ಮಾಡ್ಲೇಬೇಕು ರೀ. ಅಂದ್ರೆ ಅದು ಅವಾಗ ಏನಾಗುತ್ತೆ ಮ್ಯಾಲ ಭೂಮಿ ಮೇಲೆ ಹೆಪ್ಪುಗಟ್ಟಿದಾಗ ಮಾಡಿರ್ತದೆ ಸರ್ ಆ ಕಳೆನಾಶಕ.
1: ಅದು ಮತ್ತೆ ಮಣ್ಣಿನ ಮೇಲೆ ನೀವು ಸಿಂಪಡಣೆ ಮಾಡಬೇಕು.
0: ಹೌದೌದು,
1: ಯಾಕಂದ್ರೆ ಅಲ್ಲಿ ತೇವಾಂಶ ಇದ್ದಂತ ಜಾಗದಲ್ಲಿ ಅದು ಆದಷ್ಟು ಪರಿಣಾಮಕಾರಿಯಾಗಿ ಕಳೆ ನಿಯಂತ್ರಣವನ್ನು
0: ಮಾಡುತ್ತೆ.
1: ಇನ್ನೊಂದು ಬಸವರಾಜರು ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದ ಏನಪ್ಪ ಅಂದ್ರೆ ಈ ಏನು ಕಳೆನಾಶಕಗಳನ್ನ ಬಳಸ್ತಿರಲ್ಲ ಈ ಬಳಸುವಂತ ಸಂದರ್ಭದಲ್ಲಿ ತಾವು ತೋಟಗಾರಿಕೆ ಅಥವಾ ಈ ದ್ರಾಕ್ಷಿ ಹತ್ತಿ ಈ ತರ ದ್ವಿದಳ ಧಾನ್ಯಗಳನ್ನೇ ಏನಾದರೂ ಬೆಳೀತಾ ಇದ್ರೆ ಅದರಲ್ಲಿ ಆಲೂಗಡ್ಡೆ ಈ ಕುಂಬಳ ಜಾತಿಗೆ ಸೇರಿದಂತ ಬೆಳೆಗಳಿದ್ರೆ ಇವುಗಳಿಗೆ ಸಿಂಪರಣೆ ಹೋಗದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದ್ರೆ ಈ ಒಂದು ಔಷಧಿ ಅದರ ಮೇಲೆ ಬಿದ್ದರೆ ಅದರ ಒಂದು ಪರಿಣಾಮ ಅಲ್ಲಿ ಬೆಳೆ ಫಸಲು ಕುಂಠಿತ ಆಗ್ತದೆ. ಇದನ್ನು ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸಿಬಿಟ್ಟು ಈ ಥರ ಎಲ್ಲ ನಮ್ಮ ರೈತ ಬಾಂಧವರು ಅದನ್ನು ಮಾಡೋದ್ರಿಂದ ಬೇರೆ ಬೆಳೆಗೆ ಹಾನಿ ಆಗಲಾರ್ದಂಗೆ ನಾವು ಕಳೆಯನ್ನು ನಿಯಂತ್ರಣ ಮಾಡ್ಬೋದಂತ ಈ ಸಂದರ್ಭದಾಗ ಹೇಳ್ತಾ. ತಾವು ಗೊಂಜಾಳ ಬೆಳೀತಾ ಇದ್ದೀರಲ್ಲ, ತಮ್ಮ ಒಟ್ಟು ಎಷ್ಟು ಎಕರೆಯಲ್ಲಿ ಗೊಂಜಾಳ ಹಾಕಿರಿ?
0: ಈ ಸದ್ಯ ಮಟ್ಟಿಗೆ 6 ಎಕರೆ ಹಾಕಿ.
1: 6 ಎಕರೆ, 1 ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತದ್ರಿ?
0: 6 ರಿಂದ 8, 10, 12. ಮಳೆ ಆಶ್ರಿತ ಮೇಲೆ ಡಿಪೆಂಡ್ ರೀ. ಮಳೆ ಚೆನ್ನಾಗಿತ್ತು ಕಡಿಮೆ ಅಂದ್ರೆ 12, 13. ಬಹಳ ಚಲೋ ಆಗಿತ್ತು ಈ ವರ್ಷದ ಮಳೆ ಚಲೋ ಆಗಿತ್ತು ಅಂತ ನಮ್ಗೆ 12 ಮಟ್ಟ ಬರ್ತಿದ್ರಿ. ಒಂದ್ ಸ್ವಲ್ಪ ಹತ್ರ ಏನ್ ಅಡ್ ತೊಡ್ರದು ಸ್ವಲ್ಪ ಮಳೆ ಅದಾಗಿತ್ತು ಅಂದ್ರೆ 8 ರಿಂದ 10 ಹಿಂಗ್ ಬೀಳ್ತಿದ್ರಿ. ಇದ ಗೋವಿನ ಜೋಳ ಏನಾಕೈತ್ರಿ, ಕಡಿಮೆ ಅಂದ್ರೆ 20 ಕೆಳಗಂತೂ ಬರೋದೇ ಇಲ್ರಿ. ಮಳೆ ಆಶ್ರಿತ ಆಗಿತ್ತು 20 ರಿಂದ 25, 30 ಮಟ್ಟ ನಾನು ಸ್ವಂತ ತೆಗೆದೇನ್ರಿ. ಮಳೆ ಆಶ್ರಿತ ನಾನು ಇವು ಅದು ಮೇಂಟೈನ್ ಮಾಡ್ಕೋಬೇಕು ಸರ್. ಸ್ವಲ್ಪ ಇದು ಹುಳ ಇರೋದು ಸ್ವಲ್ಪ ಮೇಲ್ಗೊಬ್ಬರ ಅದ್ರ ಬಗ್ಗೆ ಸ್ವಲ್ಪ ಇವರೇ ಮೇಲ್ಗೊಬ್ಬರ ಅದು ಇವರೇ ಅಷ್ಟೇ ಕೊಡ್ತಾರೆ, ಮತ್ತೇನು ಕೊಡೋದಿಲ್ಲ. ಅದ್ರ ಬಗ್ಗೆ ಕಾಳಜಿ ಮಳೆ ಮೇಲೆ ಡಿಪೆಂಡ್ ಏನೇ ಇದ್ರು ಅನುಕೂಲ ಆಗ್ತೈತೆ, ಏನು ಮಾಡೋರು ಏನಿಲ್ಲ. ಮತ್ತು ಗೊಂಜಾಳ ಮಾಡೋದ್ರಿಂದ ಆಳಿನ ಸಮಸ್ಯೆ ಕಡಿಮೆ. ನಮಗೇನೈತ್ರಿ ಟ್ಯಾಕ್ಟರ್ಲೆ ಕೆಲಸ ಮಾಡ್ತಾರಲ್ಲ, ಮತ್ತು ಅದ್ರಾಗ ಭಾಳ ಕಳೆನಾಶಕ ಬಂತಂದ್ರೆ ಮುಂದೆ ಕಳೆನಾಶಕ ಹೊಡ್ಯಾಕತ್ತಾಗ ಮುಂದೆ ಕವರ್ ಇರ್ತೈತ್ರಿ. ಮುಂದೆ ಕವರ್ ಕೊಟ್ಟಾಗ ಅದು ಪಟ್ಟಾಗ ಅಷ್ಟೇ ಬಿತ್ಕೊಂತ ಬರೋಂಗ ಸ್ಪ್ರೇ ಮಾಡಕ್ಕೆ ಅಗ್ರಿಕಲ್ಚರ್ ನಮಗೆ ಅದ ಇದು ಕೊಟ್ಟರೆ.
1: ಈ ಒಟ್ಟು ತಾವು 22 ಎಕರೆ ಏನು ಮಾಡ್ತಾ ಇದ್ರಲ್ಲ, ಇದರ ಮೇಲೆ ಉಸ್ತುವಾರಿ ಮಾಡ್ತಿರೋ ಅಥವಾ ತಾವೇ ಸ್ವತಃ ಕೃಷಿ ಭೂಮಿಗಳದು ಕಾರ್ಯವನ್ನು ಮಾಡ್ತೀರ?
0: ಏ ಭೂಮಿ ಒಳಗೆ ಕೆಲಸ ಮಾಡ್ತಾರೆ ಉಸ್ತುವಾರಿ. ನಾವು 4 ಮಂದಿ ಅಣ್ಣ ತಮ್ಮಂದಿರ, ಅವ್ರು ಎಲ್ಕು ದೊಡ್ಡವ ಮತ್ತೆ ಎಲ್ಕು ಸಣ್ಣವ್ರಿ, ಮನ್ನಡಿನವ್ರು, ಇವರೆಲ್ಲರೂ ರೈತಕ್ಕಿನ್ನರಿ. ಮತ್ತೆ ನಾನು ಬಡ್ಡಿಯಿಂದ ಆದ್ರೂ ಅಪ್ಪನಂತಕ್ಕಿದ್ದಾಗ್ರಿ. ಎ ಟು ಜೆಡ್ ಗಳೆ ಯಾವ್ದು ಹೊಡಿಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು ಎಲ್ಲ ಅದ್ರ ಬಗ್ಗೆ ನಾಲೆಜ್ ಐತ್ರಿ. ನಾವು ಇದೇ ಬೆಳೆ ಹೆಂಗ್ ಬೆಳಿಬೇಕು, ಏನ್ ಮಾಡ್ಬೇಕು ಅನ್ನೋದು ಅದ್ರ ಬಗ್ಗೆ ಫುಲ್ ತಂದೆಯವರೆಲ್ಲ ಕಲಿಸಿಕೊಟ್ಟಾರೆ. ಬಿತ್ತದ ಒಂದಕ್ಕೆ ನಾ ಬಿತ್ತ ಕಲ್ತಿಲ್ಲ ಅಷ್ಟೇ ರೀ. ನಮ್ಮ ಬ್ರದರ್ ಒಬ್ರು, ನಮ್ಮ ದೊಡ್ಡ ಅಂತೂ ಪೂರ್ತಿ ಅಲ್ಲ, ನಮ್ಮ ದೊಡ್ಡ ಬ್ರದರ್ ಎಲ್ಲ ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ.
1: ಬಸವರಾಜ್ ಅವರು ತಾವು ಕಾಯಿಪಲ್ಲೆಗಳನ್ನು ಬೆಳಿತಾನೆ ಅಂತಂದು, ಯಾವ್ಯಾವ ಕಾಯಿಪಲ್ಲೆಗಳನ್ನು ಬೆಳೀತಾ ಇದ್ರಿ ತಮ್ಮ ಹೊಲದಲ್ಲಿ?
0: ಸರ್ ಕಾಯಿಪಲ್ಲೆ ಬೆಳೆದಂತ ನಾನು ಕಾಲಿಫ್ಲವರ್ ಅಂತೇವ್ರಿ,
1: ಕ್ಯಾಬೇಜ್
0: ಅಂದ್ರೆ ಗಡ್ಡಿ ಬರ್ತದ್ರಿ, ಫ್ಲವರ್ ಅಂದ್ರೆ ಹೂ ಬರ್ತದೆ,
1: ಗೋಬಿ
0: ಅವೆಲ್ಲ ಗೋಬಿ ಅವೆ ಎರಡು ತರ ಮಾಡ್ತೇವ್ರಿ. ಆಮೇಲೆ
1: ಹೀರೆಕಾಯಿ
0: ಮಾಡ್ತೇವ್ರಿ, ಒಂದ್ ಸ್ವಲ್ಪ ಬದ್ನೆ ಗಿಡ ಅದು ಮಾಡಿರ್ತೇವ್ರಿ.
1: ತಮ್ಮ ಮನಿ ಪೂರ್ತಿಗಾಗಿ ಮಾಡ್ಕೋತಿರೋ ಅಥವಾ ಮಾರುಕಟ್ಟೆಯಲ್ಲಿ ಮಾರಂಗ ವ್ಯವಸ್ಥೆ ಮಾಡ್ಕೊಂಡಿದ್ರಿ?
0: ಅಷ್ಟೇ ರೀ, 1 ಎಕರೆ ಮಾರ್ಕೆಟಿಗಿನ ಆದ್ರೆ ಮನೆಗೇನು ಆತಂದೆ 1 ಎಕರೆ ಅಷ್ಟು ಮಾಡ್ತಾವೆ. ಆಳಿನ ಪ್ರಾಬ್ಲಮ್ ಇರ್ತೀರಿ, ಆಳಿನ ಪ್ರಾಬ್ಲಮ್ ಇದ್ದ ಸಂಬಂಧ ಭಾಳ ಮಾಡೋದಿಲ್ಲ. ಮಾಡ್ತಾರೆ. ಈಗ ಇತ್ತಿತ್ತಲಾಗಿ ಒಂದ್ ಸ್ವಲ್ಪ ಒಂದ್ ಎಕರೆದೊಳಗೆ ಮಾಡ್ತಾರೆ, ಹೆಚ್ಚಿಗೆ ಏನ್ ಮಾಡಕ್ ಆಗೋದಿಲ್ಲ.
1: ಈ ತರಕಾರಿ ಬೆಳೀತಾ ಇದ್ರಿ, ತರಕಾರಿಯಲ್ಲಿ ಕಂಡು ಬರ್ತಕ್ಕಂಥ ಕಳೆಗೆ ನಿಯಂತ್ರಣವನ್ನ ಯಾವ ರೀತಿ ಮಾಡ್ತೀರಿ ತಾವು?
0: ಅದಕ್ಕದು ಏನ ಕಾಯಿಪಲ್ಯ ಕಾಯ್ದೆ ಕರ್ನಾಟಕದ ಏನು ಹೊಡೆಯದಿಲ್ರಿ, ಆದ್ರೆ ಕೀಟ ಬಾಧೆ ಬಂದಾಗ ಅದಕ್ಕೆ ಅಬಿಜ ಫ್ಲವರ್ಗೂ ಅದನ್ನ ಕ್ರಿಮಿನಾಶಕ ಸಿಂಪಡಿಸ್ತೇನೆ ಮಾಡ್ತೇವ್ರಿ. ಆಮೇಲೆ ಇವಕ್ಕಿದ್ದೆಲ್ಲ ನಾವು ಮನೆಯವರ ಅದಾರ್ರಿ, ಮನೆಯಾಗ ಐದಾರು ಜನ ಆಗ್ತೀವ್ರಿ. ಇದು ಕಳೆ ಪಳೆ ಎಲ್ಲ ನಾವ ತಗೋತಾರ ಮನೆ ಅನ್ನೋರು ಮಾಡ್ತಾರ.
1: ಸಾಕಷ್ಟು ನಿಮ್ಗೆ ಬೇಕಂದಾಗ ಲೇಬರ್ ಸಿಗ್ತಾರ?
0: ಲೇಬರ್ ಸಿಗ್ತಾರೆ, ಏನ್ ಪ್ರಾಬ್ಲಮ್, ಹೊರಗಡೆ ಒಂದು

0: ಎಂಟು ಹತ್ತು ಮಂದಿ ಸೇರಿ ತೊಗೊಂಡು ಮಾಡ್ಕೊಂಡು ಕಳೆದು ಮಾಡ್ಕೋತೀರಿ, ಏನು ಪ್ರಾಬ್ಲಮ್ ಇಲ್ಲ. ಕಾಯಿ ಅದು ಕೊಯ್ಲಿ ಮಾಡೋಕೆ ಇದು ಮಾಡಿ ಏನು ಪ್ರಾಬ್ಲಮ್ ಇಲ್ಲ, ಒಂದು ಎಕರೆ ಕವರ್ ಮಾಡ್ಕೋತೀವ್ರಿ. ಮಾರ್ಕೆಟಿಂಗ್ ಇಲ್ಲಿ ನಮ್ಮ ಧಾರವಾಡ ಮಾರ್ಕೆಟ್ ಬರ್ತೇವೆ ರೀ, ಹುಬ್ಳಿ ಮಾರ್ಕೆಟ್, ಇಲ್ಲಾಂದ್ರೆ ನಾವು ಬೆಳಗಾವಿ ಮಾರ್ಕೆಟು ಹೋಗಿರ್ತೀವ್ರಿ ಕಾಯಿಪಲ್ಲೆಗೆ.
1: ಅಂದರೆ ಈಗ ತಾವೇನು ಈ 22 ಎಕರೆಯಲ್ಲಿ ಈ ಕಬ್ಬು ಹಾಕಿದ್ರಿ, ಸೋಯಾಬೀನ್ ಹಾಕಿರಿ, ಗೊಂಜಾಳ ಹಾಕಿರಿ, ಹೆಸರು, ಈ ಥರ ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇದ್ರಿ, ಕಾಯಿಪಲ್ಲೆ ಮಾಡ್ತಾ ಇದ್ರಿ, ಇದ್ರ ಜೊತೆಗೆ ತಾವು ಹೈನುಗಾರಿಕೆನೂ ಮಾಡ್ತಾ ಇದ್ರಿ?
0: ಹಾಂ ಸರ್, ಹೈನುಗಾರಿಕೆ ಅಂದ್ರೆ ಇವನ್ನ ಸ್ಪೆಷಲ್ ತಳಿ ತಂದದು ನಾವು ಏನು ಹಿಂಗೆ ಅದು ಏನು ಮಾಡಿಲ್ಲ ಸರ್. ನಾವು ಪೂರ್ವಜಕ್ಕೆ ನಮ್ಮ ಮನೆಯೊಳಗಿನ ಎಮ್ಮೆ ತಳಿಗಳೇ ಬಂದಿದ್ವಲ್ಲ, ಅವು ನಮ್ಮನೆಗೂ ಬಡ್ಡಿ

0: ಇದಷ್ಟು ಎಕರೆಕ್ಕಿಂತ ಸ್ವಲ್ಪ ಕಡಿಮೆ. ಇವನು ಮೇಂಟೈನ್ ಮಾಡಕ್ಕೆ ನಾವು ಅಂದ ಸೈಡ್ ಇದನ್ನ ಕಟ್ಟಿರಿ, ಶೆಡ್ ಕಟ್ಟಿರಿ, ಅದಕ್ಕೆ ಶೆಡ್ಗೆ ನಾವಂತೂ ಲೋನ್ ಅದೇ ಮಾಡ್ರಿ, ಒಂದು ಸ್ವಲ್ಪ ಇದ್ವಾಂಡಿರ್ತೀವಿ ರೀ, ನಾವು ಸ್ವಂತ ಶೆಡ್ ಮಾಡಿ ಎತ್ತುಗಳು ಕಟ್ಟಕ್ಕೆ ಒಂದು ಹೊತ್ತು ಶೆಡ್ ಮಾಡ್ಕೊಂಡು ಅವ್ನು ಕಟ್ಟಕ್ಕೆ ಶೆಡ್ ಮಾಡ್ಕೊಂಡು ಒಂದು ಆರರಿಂದ
1: ಯಾವ ಥರ ನಿರ್ಮಾಣ ಮಾಡಿ
0: ಶೆಡ್ ಇದ್ದಾರೆ ಅಂತಂದ್ರೆ, ಅವರ ನಮ್ಮ ಇವ್ರ ಅದಾರ್ರಿ ಒಬ್ರು ಕಾಂಟ್ರಾಕ್ಟ್ರ್, ಅವ್ರು ಕಟ್ಟಿಕೊಟ್ಟೆ. ಒಂದು ಸ್ವಲ್ಪ ಸುಳುವಾದ್ಯ ಅಂತೀರಿ ನಮ್ಮ ಹಳ್ಳಿ ಭಾಷೆದ, ಸುಳುವಾದ್ಯ ಮಾಡ್ಕೊಂಡು ಅವಕ್ಕೆ ಮುಳುಗಿರ ಹಾಕೊಂಡು ವ್ಯವಸ್ಥೆ ಮಾಡಿರ್ತಾರೆ. ಕಟ್ಟಿಂಗ್ ರೀ ಹುಲ್ಲು ಬೆಳೆದಿರ್ತಾರೆ, ಗ್ರಾಸ್ ಅಂತ ಈ ಯೂನಿವರ್ಸಿಟಿ ಒಳಗೆ ನಮಗೆ ಹುಲ್ಲು ಕೊಡ್ತಾರೆ, ಹೈಬ್ರಿಡ್ ಹುಲ್ಲು ಅಂತೀವ್ರಿ, ಸರ್ಕಾರಿ ಹುಲ್ಲು ಅಂತೀವಿ.
1: ನಿಮ್ಮ ಗದ್ದೆಯಲ್ಲಿ ನೀವು ಹೈನುಗಾರಿಕೆಗೆ ಮೇವನ್ನ ಬೆಳೆಸೋದಿಲ್ವ?
0: ಹಳ್ಳಿ ಬದುವಿನಾಗ ಏನು ಬರ್ತೈತಲ್ಲ ಸರ್ ಮಳೆಗಾಲದಾಗ, ಆ ಮಳೆಗಾಲದಾಗ ಬಂದದಷ್ಟು ನಾವು ಅನ್ನ ಯೂಸ್ ಮಾಡ್ಕೊಂಡಿರ್ತಾರೆ. ಮತ್ತು ಒಣ ಬೇಸಾಯ ಅಂತಂದಾಗ ನಮಗೆ ಪ್ರಾಬ್ಲಮ್ ಅಲ್ಲರಿ, ಎಲ್ಲಕ್ಕೂ ಬೇಕಾಕಂದ್ರೆ ಅವಾಗ ನಾವು ಏನು ಮಾಡ್ತೀವಿ ರೀ, ನೀರು ಹಾಸೋ ಏರಿಯಾದಾಗ ಏನಿರ್ತಲ್ಲ ಒಂದು ಎಕರೆ ನಾವು ಇದು ಮಾಡ್ಕೊಂಡಿರ್ತೀವಿ. ಗ್ರಾಸ್ ಹುಲ್ಲು ಅಂತೂ ಒಂದು ಇದನ್ನು ಕೊಡ್ತಾರೆ ರೀ ಅವ್ರು, ಶಾವಿಗೆ ಹುಲ್ಲು ಅಂತೂ ಒಂಥರ ಕೊಡ್ತಾರೆ, ಒಂದು ಮೂರು ಅಥವಾ ನಾಲ್ಕು ಥರ ಹುಲ್ಲು ಹಚ್ಚಿರ್ತೀವಿ ರೀ. ಪ್ಲಾಂಟೇಷನ್ ಮಾಡಿ ಈ ಕಡೆ ಸರ್ಕಾರಿ ಹುಲ್ಲು, ಇದು ಈಚೆ ಕಡೆ ಹುಲ್ಲು, ಇವ್ನು ಮಾಡ್ದೆ ಇವ್ನು ಕಟಾವು ಮಾಡಿ ಇವನು ಏನು ಮಾಡ್ತೀವಿ ರೀ, ಎಮ್ಮಗಳಿಗೆ ನಾವು ಒಣ ಬೇಸಾಯ ಬಂದಾಗ ಗೊಂಜಾಳ ಬೆಳಿತೀವಲ್ಲ ಸರ್, ಗೊಂಜಾಳ ಬಂದಾಗ ಹಿಂಗಾರಿ ನೀರಾವರಿ ಮಾಡಿದ ಗೊಂಜಾಳ ಮಾಡಿರ್ತೀವಿ ಸರ್, ಅದು ಹಸ್ಯದ ಚಲೋ ಸಿಗ್ತೈತ್ರ ಮೇವು, ಒಣಗಿದ ಕೇಡಾಗೋದಿಲ್ಲ. ಅದನ್ನ ಏನು ಮಾಡ್ತೇವೆ ರೀ, ಮಷಿನ್ಗೆ ಹಾಕಿ ಕಟ್ ಮಾಡಿ, ಅದು ಒಂದು ಇಂಚ್ ಕಟ್ಟರ್ ಮಷಿನ್ ಐತೆ, ಕಟ್ ಮಾಡಿ ಅದಕ್ಕೆ ಮಿನರಲ್ ಮಿಕ್ಸರ್ ಅಂತ ಒಂದು ಪೌಡರ್ ಸಿಗ್ತದೆ ಸರ್, ನಮ್ಮ ಯೂನಿವರ್ಸಿಟಿ ಅವ್ರು ಕೊಡ್ತಾರೆ, ಅದನ್ನು ಮಿಕ್ಸ್ ಮಾಡಿ ಅದಕ್ಕೆ ಬಣಿ ಒಟ್ಟಿರ್ತೇವೆ ಸರ್, ಸಾಯಾಬಿನ ಸಂಚಿ ಸಿಗ್ತೈತಿ, ಶೇಂಗಾದ ಸಿಗ್ತೈತಿ, ಹೆಸರಿಂದ ಸಿಗ್ತೈತಿ, ಇವನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಬನಿ ಹೊಟ್ಟಿನ ಬನಿ ಅಂತ ಒಡ್ತೀವಿ ರೀ. ಅದನ್ನು ಒಟ್ಕೊಂಡು ಅವಾಗ ಏನು ಮಾಡ್ತೇವೆ ರೀ, ಅದನ್ನು ಇದು ಹಸೆ ಇಲ್ಲ, ಇದೊಂದು ಹೊರಗೆ ಕಟ್ಕೊಂಬಂದು ಇದನ್ನು ಕಟ್ ಇದನ್ನು ಕಟ್ ಮಾಡ್ತೀವಿ, ಅದನ್ನು ಅದನ್ನು ಇದನ್ನು ಮಿಕ್ಸ್ ಮಾಡಿ ಅದನ್ನು ಮುಂದೆ ಸುರುತ್ತೀವಿ ರೀ. ಅದ್ರಾಗ ಒಂದು ಸ್ವಲ್ಪ ಇದು ಸಿಗ್ತೈತ್ರ, ಒಂದು ಸ್ವಲ್ಪ ಪೌಡ್ರ್ ಅದು ಹೋದ್ಬಿಟ್ರೆ ಅವೆಲ್ಲ ತಿಂದ್ಬಿಡ್ತಾವೆ ರೀ. ಅದು ಅದರಿಂದ ನಾವು ಅದನ್ನು ಹೋಳಿಗೆ ನಾವು ಹೊರಗಡೆ ಇದನ್ನು ಮಾಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ನಮ್ಮ ಮನೆ ಬಳಕೆಗೆ ಎಷ್ಟು ಬಳಸೋ ಉಳಿದದ್ದು ಊರಾಗ ಡೈರಿ ಇದ್ರೆ.
1: ಹಸುಗಳಿಗೆ ಮೇವು ಅಲ್ದನ್ನ ಮತ್ತೇನೇನು ಕೊಡ್ತೀರಿ?
0: ಸೋಯಾಬಿನ ಕಾಳು ಒಂದು ಸ್ವಲ್ಪ ಇರ್ತಾರೆ, ವೇಸ್ಟ್ ಹೆಸರು ಕಾಳು ಬೆಳೆದಿರ್ತಾರೆ, ಅವು ಸಿಗ್ತಾವೆ. ಗೊಂಜಾಳ
1: ಶೇಂಗಾ ಹಿಂಡಿ,
0: ಶೇಂಗಾ ಹಿಂಡಿ, ಶೇಂಗಾ ನಾವು ಮನೆಗೆ ಬೇಕಂತಂದ್ರೆ ನಾವೇನು ಮಾಡ್ತಾರೆ, ಒಂದೆರಡು ಚೀಲ ಶೇಂಗಾ ಕಾಳು ಒಡೆದು ಗಾನಕ್ಕೆ ಹಾಕೊಂಡು ಮನೆಗೆ ನ್ಯಾಚುರಲ್ ಆಗಿ ಎಣ್ಣೆ ತೊಗೋತೀವಿ, ಶೇಂಗಾ ಹಿಂಡಿ ಅಕ್ಕ ದನಗಳಿಗೆ ಹಾಕ್ತೀವಿ ರೀ. ಆ ಶೇಂಗಾ ಹಿಂಡಿ ಈ ಗೊಂಜಾಳದ ಹಿಟ್ಟು ಒಂದೆರಡು ಸ್ವಲ್ಪ ಸೋಯಾಬಿನ ಮಿಕ್ಸ್ ಮಾಡಿರ್ತೀವಿ ರೀ, ಇವನ್ನೆಲ್ಲ ಮಿಕ್ಸ್ ಕಾಳು ಮಾಡಿ ಇವನ ಹಿಂಡಿ ಅಂತೇಳಿ ಬೆಳಗ್ಗೆ ಎದ್ದು ಅವಕ್ಕೆ ಒಂದಿಷ್ಟು ತಿನ್ನಕ್ಕೆ ಇಟ್ಟಿರ್ತೀವಿ ರೀ.
1: ಅಂದ್ರೆ ಈಗ ತಾವು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀರಲ್ಲ, ಈ ಡೈರಿಯಿಂದ ತಮಗೆ ಒಟ್ಟು ದಿನಕ್ಕೆ ಎಷ್ಟು ಲೀಟರ್ ಹಾಲು ಸಿಗುತ್ತೆ?
0: ನಾವು ಸರ್ ಮುಂಜಾನೆ ಕಡಿಮೆ ಅಂತಂದ್ರೆ ಒಂದು 10-12 ಲೀಟರ್, ಸಂಜೆ ಮುಂದೆ 8 ಲೀಟರ್. ಇದು ನಮ್ದು ಸ್ವಂತ ಮನೆ
1: ರೋಟೀನ್ ಆಗಿ ಒಂದು 20 ಲೀಟರ್ ದಿನಕ್ಕೆ ಸಿಗುತ್ತೆ.
0: ದಿನಕ್ಕೆ 20 ಲೀಟರ್
1: ಪೂರ್ತಿ 20 ಲೀಟರ್ ಹಾಲು ಡೈರಿ ಕೊಡ್ತೀರಾ ಅಥವಾ ಹೆಂಗೆ?
0: ಇಲ್ಲರ ನಮಗೆ ಇಟ್ಕೊಂಡನ ಅಷ್ಟು ಕೊಟ್ಟಿರ್ತೇವೆ, ನಮ್ಮ ಮನೆಗೆ ಒಂದು 5-6 ಲೀಟರ್ ಇಟ್ಕೊಂಡಿರ್ತೀವಿ.
1: ಅಲ್ಲಿ ಡೈರಿಯಲ್ಲಿ 1 ಲೀಟರ್ಗೆ ಹೆಂಗ್ ಕೊಡ್ತಾರೆ
0: ಸರ್? ನಮ್ಮ ಡೈರಿ ಕೊಡೋದಾದ್ರೆ 35 ರೂಪಾಯಿ ಕೊಡ್ತಾರೆ, ಅದು ಎಮ್ಮಿದಾದ್ರೆ 50 ರೂಪಾಯಿ.
1: ದಿನನಿತ್ಯ ಡೈರಿಗೆ ಹಾಕ್ತೀರಿ,
0: ಡೈರಿ
1: ಉಳಿದಿದ್ದನ್ನ ತಮಗೆ 2-3 ಲೀಟರ್ ಬಳಸ್ಕೋತೀರಿ?
0: ಬಳಸ್ಕೋತೀವಿ.
1: ತುಂಬಾ ಸಂತೋಷ, ಇಷ್ಟೊತ್ತು ತಾವು ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಕೃಷಿಯ ಬದುಕು, ಕೃಷಿಯ ಚಟುವಟಿಕೆಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಟ್ಟಿದ್ದೀರಿ. ಆಕಾಶವಾಣಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು, ನಮಸ್ಕಾರ.
0: ತಮಗೂ ಧನ್ಯವಾದ.
2: ಇದುವರೆಗೂ ಕೃಷಿ ಅನುಭವ ಕುರಿತು ಧಾರವಾಡ ತಾಲೂಕು ಹೊಸಟ್ಟಿ ಗ್ರಾಮದ ರೈತರಾದ ಬಸವರಾಜ ನಾಗಪ್ಪ ಹಜಾರೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ತಾಲೂಕಿನ ಬೀಳಗಿಯ ಸಂತೋಷ್ ವಿಠ್ಠಲ್ ಹೂಗಾರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ.

0: ಚಿಕ್ಕೋಡಿ ತಾಲೂಕಿನ ಬೀಳಗಿಯ ಸಂತೋಷ್ ವಿಠಲ್ ಹೂಗಾರ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದ ಕೇಳಿದಿರಿ.
1: 35 years of clinical excellence with compassion.
2: From life-saving emergencies to advanced cardiac and multi-specialty expertise,
1: Bengaluru has placed its trust in one name.
2: Choose the care Bengaluru believes in.
1: Call 96868-60310. Fortis Hospital, Cunningham Road. With you for life.
0: ರೈತ ಬಾಂಧವರಿಗಾಗಿ ಕೃಷಿರಂಗ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು.

0: ಆಕಾಶವಾಣಿ ಧಾರವಾಡ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
1: ತರ್ಕದ ಮೂಲಕ ವಾದ ಪ್ರತಿವಾದದಿಂದ ನಿರ್ಣಯಿಸುವುದು ಸುಲಭವಲ್ಲ. ಆದ್ದರಿಂದ ತಾನು ಒಳ್ಳೆಯ ನಡತೆಯವನಾಗಬೇಕು ಎಂದು ಬಯಸುವವನಿಗೆ ದೊಡ್ಡವರೆಂದು ಸಮಾಜವು ಗುರುತಿಸಿದ ಮಹಾತ್ಮರು ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ವರ್ತಿಸುತ್ತಾರೆ ಎಂಬುದನ್ನು ನೋಡಿ ಅವರನ್ನು ಅನುಕರಿಸುವುದೊಂದೇ ದಾರಿ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋಯಿನ ಗತಃ ಸಪಂಥ ಎಂದಿದೆ ಮಹಾಭಾರತ.
2: ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರುದ್ರೇಶ್ ಎಂ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ವಾರ್ತೆಗಳ ವಿವರಗಳು. ತಮ್ಮ ಮೂರು ದೇಶಗಳ ಅಧಿಕೃತ ಪ್ರವಾಸದ ಎರಡನೇ ಚರಣದ ಭಾಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೂರು ದಿನಗಳ ಭೇಟಿಗಾಗಿ ಇಂದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ತಲುಪಲಿದ್ದಾರೆ. ಈ ಪ್ರವಾಸದ ವೇಳೆ ಅವರು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಅವರೊಂದಿಗೆ ಮೂರನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಉಭಯ ದೇಶಗಳ ಪ್ರಧಾನಿಗಳ ನಡುವೆ ನಡೆಯಲಿರುವ ಈ ದ್ವಿಪಕ್ಷೀಯ ಮಾತುಕತೆಯು ಹಲವು ಪ್ರಮುಖ ವಲಯಗಳಲ್ಲಿ ಪರಸ್ಪರ ಸಹಕಾರವನ್ನು ಮತ್ತಷ್ಟು ವೃದ್ಧಿಸುವ ನಿರೀಕ್ಷೆಯಿದೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಭಾಗವಹಿಸಿ ಎರಡೂ ದೇಶಗಳ ಉನ್ನತ ಉದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಭಾರತ ಆಸ್ಟ್ರೇಲಿಯಾ ಬಾಂಧವ್ಯದ ಪ್ರಬಲ ಶಕ್ತಿಯಾಗಿರುವ ಅಲ್ಲಿನ ಅನಿವಾಸಿ ಭಾರತೀಯರ ಸಮುದಾಯದ ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ಎಲ್ನಿನೋದಿಂದ ಉಂಟಾಗಬಹುದಾದ ಸವಾಲುಗಳನ್ನು ಎದುರಿಸಲು ಕೇಂದ್ರ ಸರ್ಕಾರವು ಈ ವರ್ಷದ ಏಪ್ರಿಲ್ನಿಂದಲೇ ಅಗತ್ಯ ಸಿದ್ದತೆಗಳನ್ನು ಆರಂಭಿಸಿದೆ. ಕೇಂದ್ರ ಕೃಷಿ ಸಚಿವ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಸಂಭವನೀಯ ಎಲ್ನಿನೋ ಪರಿಣಾಮದ ಕುರಿತು ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಲ್ನಿನೋ ನಿಗಾ ಘಟಕ, ಬೆಳೆ ಹವಾಮಾನ ವೀಕ್ಷಣಾ ಗುಂಪು, ರಾಜ್ಯ ನಿಯಂತ್ರಣ ಕೊಠಡಿಗಳು ಹಾಗೂ ನೋಡಲ್ ಅಧಿಕಾರಿಗಳ ಮೂಲಕ ಬಿತ್ತನೆ, ಬೆಳೆ ಮತ್ತು ಮಾರುಕಟ್ಟೆ ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಕಳೆದ ಮೂರರಿಂದ ನಾಲ್ಕು ದಿನಗಳಲ್ಲಿ ಹಲವು ರಾಜ್ಯಗಳಲ್ಲಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಮಳೆ ಕೊರತೆ ಎದುರಿಸುತ್ತಿರುವ ಜಿಲ್ಲೆಗಳ ಸಂಖ್ಯೆ 262ರಿಂದ 178ಕ್ಕೆ ಇಳಿದಿದೆ ಎಂದು ಸಚಿವರು ಹೇಳಿದರು. ಕಳೆದ ವರ್ಷ ಇದೇ ಅವಧಿಯಲ್ಲಿ 442 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆದಿದ್ದರೆ ನಿನ್ನೆಯವರೆಗೆ ಸುಮಾರು 351 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಭಾರೀ ಮಳೆ, ಪ್ರವಾಹ ಪರಿಸ್ಥಿತಿ ಹಾಗೂ ಭೂಕುಸಿತದಿಂದ ಬಾಧಿತವಾಗಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಕೇಂದ್ರ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಮಹಾರಾಷ್ಟದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರೊಂದಿಗೆ ಮಾತನಾಡಿ ಸಚಿವರು ಪರಿಸ್ಥಿತಿ ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಹಕಾರ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಗುಜರಾತ್ನಲ್ಲಿ ಭಾರೀ ಮಳೆ ಹಾಗೂ ಜಲಾವೃತ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರೊಂದಿಗೆ ಗೃಹ ಸಚಿವರು ಮಾತುಕತೆ ನಡೆಸಿದ್ದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಸಂಪೂರ್ಣ ನೆರವು ದೊರೆಯಲಿದೆ ಎಂದು ಭರವಸೆ ನೀಡಿದ್ದಾರೆ. ವಯನಾಡಿನ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದ ಸಚಿವ ಅಮಿತ್ ಶಾ ಪರಿಹಾರ ಮತ್ತು ಪುನರ್ವಸತಿ ಕಾರ್ಯಗಳಿಗೆ ಕೇಂದ್ರ ಸರ್ಕಾರದ ಸಂಪೂರ್ಣ ಬೆಂಬಲವಿರುವುದಾಗಿ ಭರವಸೆ ನೀಡಿದ್ದು ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಂದು ಕೇರಳ ಮುಖ್ಯಮಂತ್ರಿ ವಿ ಡಿ ಸತೀಶನ್ ತಿಳಿಸಿದ್ದಾರೆ. ದೇಶದ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸೌಲಭ್ಯಗಳು, ಭದ್ರತಾ ವ್ಯವಸ್ಥೆ ಹಾಗೂ ವಲಸೆ ಪ್ರಕ್ರಿಯೆಗಳ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಉನ್ನತ ಮಟ್ಟದ ಪರಿಶೀಲನೆ ನಡೆಸಿದರು. ಮಾನವ ಸಂಪನ್ಮೂಲ ವೆಚ್ಚ ತಗ್ಗಿಸಲು ದೇಶದ ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಹಂತ ಹಂತವಾಗಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ರಿಟರ್ನ್ ಸಿಸ್ಟಮ್ ಅಳವಡಿಸುವಂತೆ ಮತ್ತು ಹೊಸ ನಿಲ್ದಾಣಗಳಿಗೂ ಇದನ್ನು ಕಡ್ಡಾಯಗೊಳಿಸಲು ನಿಯಮ ರೂಪಿಸುವಂತೆ ಅಮಿತ್ ಶಾ ನಿರ್ದೇಶಿಸಿದರು. ಭದ್ರತಾ ಮಾನದಂಡಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಹಂತದಲ್ಲಿರುವ 21 ಮತ್ತು ಇನ್ನುಳಿದ 41 ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ದಟ್ಟಣೆಯ ಆಧಾರದ ಮೇಲೆ ಆದ್ಯತೆಯ ಮೇರೆಗೆ ಕಾಮಗಾರಿ ಕೈಗೊಳ್ಳಲು ಸೂಚಿಸಲಾಯಿತು. ಪ್ರಯಾಣಿಕರು ಮತ್ತು ವಿಮಾನಗಳ ಸಂಚಾರಕ್ಕೆ ಅನುಗುಣವಾಗಿ ಏರೋ ಬ್ರಿಡ್ಜ್ಗಳ ಸಂಖ್ಯೆಯನ್ನು ನಿಗದಿಪಡಿಸಲು ಹಾಗೂ ಪ್ರಸ್ತುತ 16 ಪ್ರಮುಖ ನಿಲ್ದಾಣಗಳಲ್ಲಿರುವ ಬ್ಯಾಗೇಜ್ ಡ್ರಾಪ್ ಸೌಲಭ್ಯವನ್ನು ದಟ್ಟಣೆ ಹೆಚ್ಚಿರುವ ಇತರೆ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಿಗೂ ವಿಸ್ತರಿಸಲು ಸಚಿವಾಲಯಕ್ಕೆ ತಿಳಿಸಲಾಯಿತು. ವಲಸೆ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು 2026ರ ವೇಳೆಗೆ ಎಲ್ಲಾ ರಾಜ್ಯಗಳ ರಾಜಧಾನಿಗಳಲ್ಲಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗಳನ್ನು ಕಾರ್ಯಗತ

0: ಗೊಳಿಸಲು ಸಚಿವರು ಗಡುವು ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಐಸಿಸ್ ಮತ್ತು AQIS ಭಯೋತ್ಪಾದನಾ ಸಂಘಟನೆಗಳ ಸಿದ್ದಾಂತಗಳಿಂದ ಪ್ರೇರಿತರಾಗಿ ಆನ್ಲೈನ್ ಮೂಲಕ ಯುವಕರನ್ನು ಉಗ್ರವಾದಕ್ಕೆ ಸೆಳೆಯುತ್ತಿದ್ದ ಜಾಲಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಇಂದು ದೇಶಾದ್ಯಂತ ವ್ಯಾಪಕ ಶೋಧ ಕಾರ್ಯ ನಡೆಸಿದೆ. ಹಿಂಸಾತ್ಮಕ ಜಿಹಾದ್ ಮೂಲಕ ದೇಶ ವಿರೋಧಿ ಚಟುವಟಿಕೆ ನಡೆಸಲು ಸಂಚು ರೂಪಿಸಿದ್ದ ಆರೋಪದ ಹಿನ್ನೆಲೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ ಮತ್ತು ದೆಹಲಿ ಸೇರಿದಂತೆ ಒಟ್ಟು 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಈ ದಾಳಿ ನಡೆದಿದೆ. ಕಾರ್ಯಾಚರಣೆಯ ವೇಳೆ ಪ್ರಮುಖ ಡಿಜಿಟಲ್ ಉಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಇವುಗಳನ್ನು ವಿಧಿವಿಜ್ಞಾನ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ಐಎ ಇದುವರೆಗೆ ಒಬ್ಬ ಅಪ್ರಾಪ್ತ ಸೇರಿದಂತೆ ಒಟ್ಟು 12 ಜನರನ್ನು ಬಂಧಿಸಿದೆ. ಮಾರ್ಚ್ ತಿಂಗಳಿನಲ್ಲಿ ವಿಜಯವಾಡ ಪೊಲೀಸರು ಮುಖ್ಯ ಆರೋಪಿ ನಿವಾಸದ ಮೇಲೆ ದಾಳಿ ನಡೆಸಿದಾಗ ಲಭ್ಯವಾದ ಆಕ್ಷೇಪಾರ್ಹ ದಾಖಲೆಗಳ ಆಧಾರದ ಮೇಲೆ ಪ್ರಕರಣದ ಅಂತಾರಾಜ್ಯ ಹಾಗೂ ಅಂತಾರಾಷ್ಟೀಯ ಸಂಪರ್ಕಗಳನ್ನು ಭೇದಿಸಲು ಮೇ ತಿಂಗಳಿನಲ್ಲಿ ಎನ್ಐಎ ಈ ತನಿಖೆಯನ್ನು ಕೈಗೊತ್ತಿಕೊಂಡಿತ್ತು. ಬಂಧಿತರು ವಿದೇಶಿ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕದಲ್ಲಿದ್ದು ಆನ್ಲೈನ್ ವೇದಿಕೆಗಳ ಮೂಲಕ ಉಗ್ರಗಾಮಿ ಸಿದ್ದಾಂತದ ಪ್ರಚಾರದಲ್ಲಿ ತೊಡಗಿದ್ದರು ಎಂದು ತಿಳಿದುಬಂದಿದ್ದು ತನಿಖೆ ಮುಂದುವರೆದಿದೆ. 19 ಆಸನಗಳ ಸರಸ್ MK2 ವಿಮಾನದ ವಿನ್ಯಾಸ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ ಎನ್ಎಎಲ್ಗೆ ಕೇಂದ್ರ ನಾಗರಿಕ ಸಚಿವ ರಾಮಮೋಹನ್ ನಾಯ್ಡು ಅಭಿನಂದನೆ ಸಲ್ಲಿಸಿದ್ದಾರೆ. ದೇಶದ ಮೊದಲ ಸ್ವದೇಶಿ ಲಘು ಸಾರಿಗೆ ವಿಮಾನವಾಗಿರುವ ಇದು ಪ್ರಧಾನಿ ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತ ದೃಷ್ಟಿಕೋನವನ್ನು ಬಲಪಡಿಸಲಿದ್ದು ಮೇಡ್ ಇನ್ ಇಂಡಿಯಾ ವಿಮಾನಗಳ ಮೂಲಕ ದೂರದ ವಾಯುನೆಲೆಯನ್ನು ಸಂಪರ್ಕಿಸುವ ಉಡಾನ್ ಯೋಜನೆಗೆ ವೇಗ ನೀಡಲಿದೆ ಎಂದು ಅವರು ತಿಳಿಸಿದ್ದಾರೆ. ಮತ್ತೊಂದು ಪ್ರಮುಖ ಮೂಲಸೌಕರ್ಯ ಯೋಜನೆಯನ್ನು ಪ್ರಕಟಿಸಿದ ಸಚಿವರು ವಾರಾಣಸಿ ವಿಮಾನ ನಿಲ್ದಾಣದ ನೂತನ ಟರ್ಮಿನಲ್ನಲ್ಲಿ ಸಕ್ರಿಯ ರನ್ವೇ ಅಡಿಯಲ್ಲಿ ದೇಶದ ಮೊದಲ ಷಟ್ಪಥ ಕೆಳಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. 450 ಮೀಟರ್ ಉದ್ದದ ಈ ಕೆಳಸೇತುವೆ ಮೇಲ್ಭಾಗದಲ್ಲಿ ವಿಮಾನಗಳು ಚಲಿಸುತ್ತಿದ್ದರೂ ಕೆಳಭಾಗದಲ್ಲಿ ರಸ್ತೆ ಸಂಚಾರವು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ಸಾಗಲು ಅನುವು ಮಾಡಿಕೊಡುತ್ತದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಹಾಗೂ ಗಲ್ಫ್ ದೇಶಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿಬಿಎಸ್ಇ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೃಪಾಂಕ ನೀಡುವುದು ಸೇರಿದಂತೆ ವಿವಿಧ ಪರಿಹಾರಗಳನ್ನು ಕೋರಿ ಸಲ್ಲಿಕೆಯಾಗಿರುವ ರಿಟ್ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಹಾಗೂ ಸಿಬಿಎಸ್ಇಗೆ ನೋಟಿಸ್ ಜಾರಿ ಮಾಡಿದೆ. ನ್ಯಾಯಮೂರ್ತಿಗಳಾದ ಕೆವಿ ವಿಶ್ವನಾಥನ್ ಮತ್ತು ಅಲೋಕ್ ಅರಾಧೆ ಅವರನ್ನೊಳಗೊಂಡ ಪೀಠ ಈ ಆದೇಶ ನೀಡಿದೆ. 2026ರ ಬೋರ್ಡ್ ಪರೀಕ್ಷೆಯ ಅವಧಿಯಲ್ಲಿ ಪ್ರಾದೇಶಿಕ ಯುದ್ದದ ಹಿನ್ನೆಲೆಯಲ್ಲಿ ಉಂಟಾದ ತೀವ್ರ ವ್ಯತ್ಯಯಗಳು ಹಾಗೂ ಮಾನಸಿಕ ಒತ್ತಡದಿಂದಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷ ನಷ್ಟವಾಗದಂತೆ ರಕ್ಷಿಸಲು ಸರ್ವೋಚ್ಚ ನ್ಯಾಯಾಲಯ ತುರ್ತು ಹಸ್ತಕ್ಷೇಪವನ್ನು ಅರ್ಜಿಯಲ್ಲಿ ಕೋರಲಾಗಿದೆ. ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಭಾರತೀಯ ಮಾನದಂಡಗಳ ಸಂಸ್ಥೆ ಬಿಐಎಸ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿ ಬೆಂಗಳೂರಿನಲ್ಲಿ ನಡೆಯಲಿರುವ ಬ್ರಿಕ್ಸ್ ರಾಷ್ಟಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆಯ ಸಿದ್ದಾಂತಗಳನ್ನು ಅವಲೋಕಿಸಿದರು. ಪ್ರಸಕ್ತ 2026ರ 8ನೇ ಆವೃತ್ತಿಯ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಇಂದು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಕ್ರೀಡಾಕೂಟ ದೇಶದ ಯುವಕರು ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತೊಂದು ಅತ್ಯುತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡಲಿದೆ. ದೇಶದ ಗ್ರಾಮೀಣ ಹಾಗೂ ತಳಮಟ್ಟದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಪರಿಕಲ್ಪನೆಯೊಂದಿಗೆ ಈ ಕ್ರೀಡಾ ಉಪಕ್ರಮವನ್ನು ಮುನ್ನಡೆಸಲಾಗುತ್ತದೆ ಎಂದು ಕೇಂದ್ರ ಸಚಿವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದು ಮೆಲ್ಬರ್ನ್ಗೆ ಭೇಟಿ, ವಿವಿಧ ವಲಯಗಳಲ್ಲಿ ಭಾರತ ಆಸ್ಟ್ರೇಲಿಯಾ ಸಹಕಾರ ವೃದ್ಧಿಯ ಗುರಿ. ಕೇಂದ್ರ ಕೃಷಿ ಸಚಿವರ ನೇತೃತ್ವದಲ್ಲಿ ಎಲ್ನಿನೋ ಪರಿಣಾಮದ ಕುರಿತು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ. ವಿಮಾನ ನಿಲ್ದಾಣಗಳಲ್ಲಿ ಸ್ವಯಂಚಾಲಿತ ಎಕ್ಸ್ರೇ ಟ್ರೇ ವ್ಯವಸ್ಥೆ ಅಳವಡಿಕೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಆನ್ಲೈನ್ ಭಯೋತ್ಪಾದನಾ ಜಾಲ ಭೇದಿಸಲು ಎನ್ಐಎಯಿಂದ ದೇಶದ 20 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ. 8ನೇ ಖೇಲೋ ಇಂಡಿಯಾ

0: ಯುವ ಕ್ರೀಡಾಕೂಟಕ್ಕೆ ತೆಲಂಗಾಣ ಆತಿಥ್ಯ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಜುಬೇದಬಾಯಿ ಸವಣೂರವರು ಹಾಡಿದ ರಂಗಗೀತೆಗಳು.
2: 35 years of clinical excellence with compassion.
3: From life-saving emergencies to advanced cardiac and multi-specialty expertise,
2: Bengaluru has placed its trust in one name.
3: Choose the care Bengaluru believes in.
2: Call 96868-60310. Fortis Hospital, Cunningham Road. With you for life.
1: ಜುಬೇದಬಾಯಿ ಸವಣೂರ್ ಅವರಿಂದ ರಂಗಗೀತೆಗಳು. ಮೊದಲಿಗೆ ಕೇಳಿ ಪ್ರಪಂಚ ಪರೀಕ್ಷೆ ನಾಟಕದ ಎನ್ ಶ್ರೀಕಂಠ ಶಾಸ್ತ್ರಿಗಳವರ ರಚನೆ.

ಪ್ರಪಂಚ ಪರೀಕ್ಷೆ ನಾಟಕದ ಎನ್ ಶ್ರೀಕಂಠ ಶಾಸ್ತ್ರಿಗಳವರ ರಚನೆ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಹೇಮರೆಡ್ಡಿ ಮಲ್ಲಮ್ಮ ನಾಟಕದ ನಲವಡಿ ಶ್ರೀಕಂಠ ಶಾಸ್ತ್ರಿಗಳವರ ರಚನೆ.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ RBI ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ
3: ಆತ್ಮೀಯ ಗೆಳತಿಯರಿಗೆಲ್ಲ ನಮಸ್ಕಾರ ಗೆಳತಿಯರೇ ಇಂದಿನ ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಭಾವಗೀತೆಯನ್ನ ಕೇಳೋಣ

0: ಈಗ ಗೆಳತಿಯರಾದಂತಹ ಜಯಶ್ರೀ ಪಾಟೀಲ್ ಕುಲಕರ್ಣಿ, ವಾಸಂತಿ ಕುಂದಾಪುರ್ ಹಾಗೂ ಅನಿತಾ ಸರಾಫ್ ಇವರಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ಕೇಳುತ್ತೀರಿ ಕಿರುನಾಟಕ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ.
1: ವಾಸಂತಿ, ಮೊನ್ನೆ ರಾತ್ರಿ ನಾನು ಟ್ರೈನ್ನಾಗ ಬರೋ ಮುಂದ ಬೆಟ್ಟ ದೂರದಿಂದ ಎಷ್ಟು ಚಂದ ಕಾಣಿಸ್ತಿಕತ್ತಿತ್ವ. ಸಾಲ್ಕ ಲೈಟು ಭಾಳ ಚಂದ ಕಾಣಿಸ್ತಿತ್ತು ನೋಡ್. ನೋಡ್ಲಿಕ್ಕತ್ರ ಮನ್ಸಿಗೆ ಭಾಳ ಖುಷಿ ಕೊಡ್ತಿತ್ತು ನೋಡ್ವಾ.
2: ಹೌದನಿತಾ, ಬೆಟ್ಟ ದೂರದಿಂದ ಭಾಳ ಚಂದ ಕಾಣಿಸ್ತದ. ಆದ್ರ ಅದ್ರ ಸಮೀಪ ಹೋದಾಗ ಗೊತ್ತಾಗ್ತದ ನೋಡು, ಅದ್ರಾಗೆಷ್ಟು ಕಲ್ಲು ಮುಳ್ಳು ಗಾಜು ಅವ ಅಂತ. ನಮ್ ಸಂಸಾರನು ಹಂಗೆ ಅಲ್ಲೇನು? ದೂರದಿಂದ ನೋಡ್ಲಿಕ್ಕೆ ಎಲ್ಲರ ಸಂಸಾರನು ಭಾಳ ಚಂದ ಕಾಣಿಸ್ತದ. ಆದ್ರ ಅದ್ರ ಒಳಗ್ ಹೊಕ್ಕಿದ್ರ ತಾನೇ ಗೊತ್ತಾಗೋದು ಆ ಸಂಸಾರದಾಗ ಏನೇನ್ ಕಷ್ಟ ಅವ ಅಂತ.
1: ಅಯ್ಯ, ಕಷ್ಟ ಅಂದ್ ಕೂಡ್ಲೆ ನೆನಪಾತ್ ನೋಡ್. ಆ ಬಾಜು ಮನಿ ಜಯಶ್ರೀ ಇದ್ದಾಳಲ್ಲ, ಆಕಿ ಗಂಡನ್ ನೌಕರಿನ ಹೋಗ್ಯದಂತ ನೋಡ್. ಎರಡು ಮಕ್ಕಳು, ಬಾಡಿಗೆ ಮನಿ, ಹ್ಯಾಂಗ್ ಮಾಡ್ತಾರೋ ಏನೋ. ನಮಗ್ ಸ್ವಂತ ಮನಿ, ಗಂಡನ್ ಬ್ಯಾಂಕಿನ ನೌಕರಿ, ಇಷ್ಟೆಲ್ಲ ಇದ್ರನ ಒಮ್ಮೆ ರೊಕ್ಕ ಸಾಲಂಗಿಲ್ವ. ಇನ್ನ ಅವ್ರ ಗತಿ ಏನೋ ಎಂತ.
2: ಹುಡ್ಸಿದ ದೇವ್ರೇನು ಹುಲ್ ಮೇಯಿಸ್ತಾನೆ ನನಿತಾ? ಏನಾರು ಉಪಾಯ ಮಾಡ್ತಾರ ತಗೋ. ಆ ಜಯಶ್ರೀ ಏನ್ ಕಮ್ಮಿ ಇಲ್ ಬಿಡು, ಸಂಸಾರಕ್ಕ ಭಾಳ ಶಾಣೆ ಅದಾಳ.
3: ಯಾಕ್ರಿ ಹಿಂಗ್ಯಾಕ್ ತಲೆ ಮೇಲೆ ಕೈ ಇಟ್ಕೊಂಡು ಕೂತೀರಿ? ಆಕಾಶನ ತಲೆ ಮೇಲೆ ಬಿದ್ದಂಗ ಮಾಡಿರಲ್ಲ. ನೌಕರಿ ಯಾರು ಹೋಗಂಗಿಲ್ಲ ಹೇಳ್ರಿ, ಅದಕ್ಕ ಪರಿಹಾರ ಇದ್ದೇ ಇರ್ತದ. ನಾನು ಗಟ್ಟಿ ಮುಟ್ಟಿದ್ದೀನಿ, ನೀವು ಗಟ್ಟಿ ಮುಟ್ಟಿದ್ದೀರಿ, ಏನಾರ ವ್ಯಾಪಾರ ಮಾಡೋಣ ಅಂದಂಗ. ವ್ಯಾಪಾರ ಅಂದ್ಕೂಡ್ಲೆ ನೆನಪಾಯ್ತು ನೋಡ್ರಿ, ನನ್ನ ತಲೆಯಾಗ ಬಂತು ನಮ್ಮ ಬಳಗದಾಗ ಮತ್ ಗೆಳತಿಯಾರು, ಜಯಶ್ರೀ ನೀ ಅಡಿಗೆ ಭಾಳ ರುಚಿ ಮಾಡ್ತಿ, ಮತ್ತ ಹೊಸ ಹೊಸ ರುಚಿನೂ ಮಾಡ್ತಿ, ಮೆಂತೆ ಇಟ್ಟು ಚಟ್ನಿ ಪುಡಿ ಭಾಳ ಮಸ್ತ್ ಮಾಡ್ತಿ ಅಂತ ಎಲ್ಲರೂ ಹೇಳ್ತಿರ್ತಾರ್ರಿ. ನಾವು ಒಂದು ಸಣ್ಣ ವ್ಯಾಪಾರ ಶುರು ಮಾಡೋಣ. ನಾನು ಚಟ್ನಿ ಪುಡಿ, ಮೆಂತೆ ಇಟ್ಟು, ಅವಲಕ್ಕಿ, ಉಂಡಿ ಎಲ್ಲ ಮಾಡಿಕೊಡ್ತೀನಿ. ನೀವು ಬ್ಯಾಂಕು, ಪೋಸ್ಟು, ಇನ್ನೂ ಎಷ್ಟೋ ಆಫೀಸ್ ಇರ್ತಾವ್ರಿ, ಅಲ್ಲೆಲ್ಲ ಹೋಗಿ ಮಾರ್ಕೊಂಡು ಬರ್ರಿ. ಎಷ್ಟೋ ಹೆಂಗಸರು ಕೆಲಸ ಮಾಡ್ತಿರ್ತಾರ ಹೊರಗೆ, ಅವ್ರಿಗೆ ಮನೆಯಾಗ ಇವನ್ನೆಲ್ಲ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅವ್ರಿಗೆ ರೊಕ್ಕಕ್ಕೇನು ಕಡಿಮೆ ಇರೋಂಗಿಲ್ಲ, ಆದರೆ ಟೈಮ್ ಇರೋಂಗಿಲ್ಲ. ಹಂಗಾಗಿ ಎಲ್ಲರೂ ಹುರುಪ್ಲೆ ತಗೋತಾರೆ ನೋಡ್ರಿ. ಇಬ್ಬರು ಸಮನಾಗಿ ದುಡಿಯೋಣಂತ. ಒಂದು ವರ್ಷದೊಳಗೆ ಹ್ಯಾಂಗ ಗಳಿಸ್ತೇವೆ ನೋಡ್ರಿ, ನೀವು ಬೇಜಾರು ಮಾಡ್ಕೋಬೇಡ್ರಿ. ಹೇಳ್ರಿ ಹೇಳ್ರಿ, ಒಂದು ಲಿಸ್ಟ್ ಕೊಡ್ತೀನಿ. ಉದ್ದಿನ ಬೇಳೆ, ಕಡ್ಲಿ ಬೇಳೆ, ಅವಲಕ್ಕಿ, ಶೇಂಗಾ ಪುಟಾಣಿ, ಮತ್ತು ಇನ್ನೇನು ಬರ್ದೆ ನೋಡ್ರಿ, ಎಲ್ಲ ತೊಗೊಂಡು ಬರ್ರಿ. ತೊಗೊಂಡು ಚೀಲ ತೊಗೊಳ್ರಿ, ನಾನು ಬರೆದದ್ದೆಲ್ಲ ಸಾಮಾನು ತೊಗೊಂಡು ಬರ್ರಿ. ಯಾರೋ ಬೆಲ್ ಬರ್ಸ್ಲಿಕ್ಕತ್ತಾರಲ್ಲ, ಯಾರು? ಇವ್ರ ಬಂದಿರ್ಬೋದು, ಪ್ಯಾಟಿಗೆ ಹೋಗಿ ಬಾಳತ್ತಲ್ಲ, ಬಂದಿರ್ಬೋದು. ಬಂದೆ ತಡ್ರಿ. ಓ ಬಂದ್ರ್ಯಾ, ಎಲ್ಲ ಸಾಮಾನ್ ತಂದ್ರ್ಯಾ? ಕೂಡ್ರಿ ಸ್ವಲ್ಪ, ಸುಧಾರಿಸ್ಕೊಡ್ರಿ. ನೀರು ಬೇಕೇನು? ಕೂಡ್ರಿ ಸ್ವಲ್ಪ, ಊಟ ಮಾಡಿರಂತೆ ಆಮೇಲೆ. ಒಂದ್ಸಲ ಸಾಮಾನು ನೋಡ್ಕೊಂಬಿಡ್ತೀನಿ ನಾನು. ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ, ಶೇಂಗಾ ಪುಟಾಣಿ, ಸರಿ ಅವು. ದಪ್ಪ ಮೆಣಸಿನ್ಕಾಯಿ ತಂದಿಲ್ಲಲ್ರಿ, ಬಾಳ್ಕ ಮಾಡಬೇಕಾಯ್ತು. ಇರ್ಲಿ ಬಿಡ್ರಿ, ನಾಳೆ ತರೀರಂತೆ. ರೀ ರೀ ರೀ ಬರ್ರಿಲೇ, ಈಗ 4-5 ದಿವಸದೊಳಗ ನೋಡ್ರಿ ಎಲ್ಲ ಸಮಂತಾರ ಆಗ್ಬಿಟ್ಟವು. ವಾ, ಏನು ಖುಷಿ ಆಗ್ಲಿಕ್ಕದ ನನಗೆ ನೋಡ್ರಿ. ಉಂಡಿ, ಚಕ್ಲಿ, ಅವಲಕ್ಕಿ, ಬಾಳ್ಕ, ಸಂಡಿಗೆ ಎಲ್ಲ ರೆಡಿ ಆಗ್ಬಿಟ್ಟಾವ. ಅಷ್ಟು ಮಾರಾಟ ಆದ್ರೆ ನೋಡ್ರಿ ನಮಗೆ 3,000 ರೂಪಾಯಿ ಲಾಭ ಆಗ್ತದೆ.

0: ಸರಿ, ಎಲ್ಲ ನಾ ಹೇಳಿದ್ನಲ್ರಿ, ಎಲ್ಲ ಆಫೀಸ್ಗೆ ಹೋಗಿ ತೊಗೊಂಡು ಹೋಗ್ರಿ, ನೋಡಿ ನಮ್ಮ ಯಾರ್ಯಾರು ತಗೋತಾರ ಏನು ಅಂತ. ಖರ್ಚಾದ್ರಂತೂ ಚಲನ ಆಯ್ತು. ಆ ದೇವ್ರ ನೆನೆಸಿ ಹೋಗೋಣಂತ ಹೋಗ್ರಿ. ಯಾರ್ದೋ ಫೋನ್ ಬಂತಲ್ಲ. ಅಯ್ಯ ಇವ್ರದ್ದು. ಹಲೋ, ಹಾಂ ಹೇಳ್ರಿ. ಹಾಂ ಹೇಳ್ರಿ, ಏನಾಯ್ತು? ಅಯ್ಯ ಹೌದಾ, ಏ ಎಲ್ಲ ಸಾಮಾನು ಮಾರಾಟ ಆತ ಮತ್ತು ಬರ್ತ್ಡೇ ಪಾರ್ಟಿ ಆರ್ಡ್ರ್ ತಗೊಂಡ್ರ? ಗುಡ್ ಗುಡ್ ಗುಡ್, ಭಾಳ ಚಲೋ ಆತು ನೋಡ್ರಿ. ಬರ್ತ್ಡೇ ಪಾರ್ಟಿ ಅವ್ರಿಗೆ ಏನೇನು ಬೇಕು ಲಿಸ್ಟ್ ಮಾಡ್ಕೊಂಡು ಬರ್ರಿ, ಆ ಪ್ರಕಾರ ಎಲ್ಲ ಮಾಡ್ಕೊಡೋಣಂತ.
1: ನೋಡ್ದೇನ ವಾಸಂತಿ, ಆ ಜೈಶ್ರೀ ಬಿಸ್ನೆಸ್ಸು ಎಷ್ಟು ಚಲೋ ನಡೀಕತ್ತದ ನೋಡು. ಮೊನ್ನೆ ಗಂಡಗ ನೌಕರಿ ಇಲ್ಲ ಅಂತ ಕೂತಿದ್ಲ, ಈಗ ನೋಡು ಅವ್ರ ಚಕ್ಲೇನು ಉಂಡೇನು ಅವಲಕ್ಕೇನು. ಅಷ್ಟೇ ಅಲ್ಲ, ಹುಟ್ಟಿದ ಹಬ್ಬ ಕುಬುಸ ಜಾವಳ ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆಲ್ಲ ಅಡುಗೆ ಮಾಡ್ಲಿ ಕೊಡ್ಲಿಕ್ಕೆ ಬಿಟ್ಟಾರ ಅವರು.
2: ಮಾಡ್ಲಿ ಬಿಡನಿತಾ, ಅವ್ರಿಗೆ ಶ್ರಮ ಕಡಿಮೆ ಅದನೇನು ರಗಡಿರ್ತದ. ಇಷ್ಟೆಲ್ಲ ಮಾಡ್ಯಾರಂದ್ರೆ ಸುಮ್ಮನೆ ಆಗ್ತದೇನು? ಗಳಿಸೋ ಟೈಮಾಗ ಕಳಿಸ್ಕೊಳ್ಳಿ ಬಿಡು. ನಾನು ನನ್ನ ತಮ್ಮನ ಮಗನ 1ನೇ ವರ್ಷದ ಬರ್ತ್ಡೇ ಪಾರ್ಟಿಗೆ ಜೈಶ್ರೀಗೆ ಊಟದ ಕಾಂಟ್ರಾಕ್ಟ್ ಕೊಟ್ರಾತಂತ ಮಾಡೇನು ನೋಡು. ಈಗ ನಾನು ಅವ್ರ ಮನೆ ಕಡೆ ಹೊಂಟೇನಿ, ನೀನು ನನ್ನ ಜೋಡಿ ಬರ್ತೀಯೇನು? ಹೋಗಿ ಬರೋಣಲ್ಲ.
1: ಇಲ್ಲಿ ಬಿಡವ, ನೀ ಹೋಗಿ ಬಾ, ನನ್ನ ಕೆಲಸ ಅದ, ನೀವು ಒಬ್ಬೇಕನ್ನ ಹೋಗಿ ಬಾ.
2: ಜೈಶ್ರೀ ಜೈಶ್ರೀ.
0: ಯಾರು ಬಂದು ತಡ್ರಿ? ಅಯ್ಯ ವಾಸಂತಿ, ಅಯ್ಯ ಬಾರ ಒಳಗ.
2: ಏನ್ ಜೈಶ್ರೀ, ಬಹಳ ಬ್ಯುಸಿಯಾಗಿ ಬಿಟ್ಟಿಯಲ್ಲ, ಹೊರಗೆ ಎಲ್ಲೂ ಕಾಣಿಸೋದೇ ಇಲ್ಲಲ್ಲ ನೀನು.
0: ಹೌದ ವಸಂತಿ, ಅಡುಗೆ ಕೆಲಸ ಜೋರು ನಡೆದ್ಬಿಟ್ಟದ, ಹೊರಗೆ ಬರ್ಲಿಕ್ಕೆ ಪುರ್ಸೊತ್ತ ಇಲ್ಲ. ಬಾಡ್ಗಿ ಬಾಂಡಿ ತಗೊಂಡ್ರೆ ನಮ್ದ ರೊಕ್ಕ ಹಾಳಾಗ್ತದ ನೋಡು. ಅದಕ್ಕೆ ನಾವು ಸ್ವಂತ ದೊಡ್ಡ ದೊಡ್ಡ ಪಾತೇಲಿ ಅದ್ರ ಮ್ಯಾಲ ಮುಚ್ಚೋ ಮುಚ್ಚಳ ಎಲ್ಲ ಖರೀದಿ ಮಾಡಿವಿ. ಈಗ ಎಲ್ಲ ಸಾಮಾನ್ ಬಂದಾವ ನೋಡ್ಲಿಕ್ಕತ್ತಿದ್ದೆ. ಮತ್ತೇನು, ಈ ಕಡೆ ಬರೋಣ ಆಗ್ಯದ?
2: ಅಂದಂಗ ಬರೋ ಶನಿವಾರ ನನ್ನ ತಮ್ಮನ ಮಗಂದ 1ನೇ ವರ್ಷದ ಬರ್ತ್ಡೇ ಅದ. ಅದಕ್ಕೆ ಒಂದು 60 ಮಂದಿಗೆ ಅಡುಗೆ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಆಗ್ತದೇನ ನಿನಗೆ?
0: ಹಾ ಆಗ್ತದಲ್ಲ, ಏನು ಐಟಮ್ ಬೇಕು?
2: ಭಾಳ ಏನಿಲ್ಲ ಬಿಡು, ಒಂದ್ ಬಿಸಿಬೇಳಿ ಬಾತ್ ಬುತ್ತಿ ಮತ್ತು ಒಂದ್ ಜಾಮೂನ್ ಆದ್ರೆ ಸಾಕು ನೋಡು. ಅಂದಂಗ ಒಂದ್ ಪ್ಲೇಟಿಗೆ ಎಷ್ಟು ತಗೋತೀಯ ಜೈಶ್ರೀ ನೀನು?
0: ಒಂದ್ ಪ್ಲೇಟ್ಗೆ 150 ರೂಪಾಯಿ ತಗೋತೀನ, ಮಾಡ್ಕೊಡ್ತೀನಿ ತಗೋ, ಅದ್ರಾಗ ಏನಿಲ್ಲ. ನಿನ್ನ ಆರ್ಡರ್ ಬರ್ಕೋತೀನ.
2: ಸರಿ ಹಂಗಾರ ನಮ್ಮ ಆರ್ಡರ್ ನೊಂದು ಪಕ್ಕ ಮಾಡ್ಕೋ, ನಾ ಇನ್ ಬರ್ತೀನಿ ಜೈಶ್ರೀ.
0: ಏ ಕೂಡ ಚಾ ತೊಂಡೋಗಿಂತಿ?
2: ಅಯ್ಯೋ ಬೇಡವ್ವ, ಈಗೆಲ್ಲ ಮುಗಿಸೇ ಬಂದೆ ನೋಡು, ನಾ ಹೋಗ್ಬರ್ತೀನಿ ಜೈಶ್ರೀ.
0: ಆಯ್ತಾಯ್ತು, ಮಾಡ್ಕೊಡ್ತೀನಿ ತಗೋ, ಹೋಗ ಹೋಗ. ಹಾ ರೀ, ಏನ್ರಿ ಎಲ್ಲಿದ್ದೀರಿ? ಲಘು ಓಸೈತ ಅನ್ನಂಗಿಲ್ಲ ನೋಡು, ಎಲ್ಲಿದ್ದೀರಿ? ಕೆಲಸದನ ಬರೀಲೇ. ನನಗ ಒಂದ್ ವಿಚಾರ ಬಂದದ, ನಾವ್ ಯಾಕ ಒಂದ್ ಹೋಟೆಲ್ ತೆಗಿಬಾರ್ದು ಅಂತ. ಮನಿ ಮನಿಗ್ ಹೋಗಿ ಸಾಮಾನ್ ಕೊಡೋದು ಅಡ್ಗಿ ಮಾಡೋದ್ರ ಬದ್ಲು ನಮ್ದ ಹೋಟೆಲ್ ತೆಗೆದ್ರ ಚಲೋ ಲಾಭ ಆಗ್ಬಹುದು. ಅಷ್ಟೇ ಅಲ್ಲ, ಒಂದ್ ಹೋಟೆಲು ನೋಡಿಟ್ಟಿನ, ತಿಂಗಳ ತಿಂಗಳ ಸ್ವಲ್ಪ ರೊಕ್ಕ ಕೊಟ್ಟು ಮುಟ್ಸೋದು, ಏನ್ ಒಂದ್ ವರ್ಷದಾಗ ಮುಟ್ಟಿ ಬಿಡ್ತದ ಅಂತ ಅನಿಸ್ತದ ನನಗ. ಮತ್ತು ಹೋಟೆಲ್ದಾಗ ಯಾವ ಆಳು ಇಟ್ಕೊಳ್ಳೋದು ಬೇಡ್ರಿ, ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ಸಪ್ಲೈ ಮಾಡೋದು ಎಲ್ಲ ನಾವು ಮಾಡೋಣಂತ ಅಂದ್ರೆ ಕೈಯಾಗ ಒಂದು 4 ದುಡ್ಡು ಉಳಿತಾವ. ಅಂದಂಗೆ ಭಟ್ಟನ್ ಕೇಳೀನಿ ನಾನು, ಅವ್ರು ಹೇಳ್ಯಾರ ನಾಳೆ ಭಾಳ ಚಲೋ ಮುಹೂರ್ತದಂತ, ನಾಳೆ ಹೋಟೆಲ್ ಪೂಜಾ ಮಾಡಿದ್ರೆ 7ಗೆ ಆಗ್ತಂತ. ಅದಕ್ಕೆ ನಾಳೆ ಮಾಡಿಬಿಡೋಣ್ರಿ, ನಾನು ಇಲ್ಲೇ ಆಜು ಬಾಜು ಒಂದು 4 ಮಂದಿಂದ ಅಷ್ಟು 4 ಕರೆದು ಬರ್ತೀನಿ ಅಂತ. ನಾಳೆ ಬರ್ರಿ ಅಂತ ಹೇಳಿ, ಇಲ್ಲೇ ವಾಸಂತಿ ಅಂತ ಮನೆಗೆ ಹೋಗ್ಬರ್ತೀನಿ. ಮನೆ ಕಡೆ ಜಾಕ್ಯ ಬರ್ತೀನಿ. ಅನಿತಾ ಅನಿತಾ
1: ಜೈಶ್ರೀ ಬರ್ರಿ ಬರ್ರಿ.
0: ಅಯ್ಯ ವಾಸಂತಿನ ಇಲ್ಲೇ ಇದ್ದಾಳೇನು? ಇಬ್ರು ಇಲ್ಲೇ ಸಿಕ್ಕ್ರಿ ನೋಡು, ಇಬ್ರು ಮನೆಗೆ ಹೋಗೋತಪ್ಪ ನನಗೆ. ನಾಳೆ ನಮ್ಮ ಹೋಟೆಲ್ ಓಪನಿಂಗ್ ಅದ, ಇಬ್ರು ಬರಬೇಕು, ನಿಮ್ ನಿಮ್ ಮನೆಯವ್ರನ್ನ ಎಲ್ಲಾರನು ಕರ್ಕೊಂಡು.
1: ಇನ್ನ ಹೋಟೆಲ್ ಬೇರೆ ತಗೊಂಡ್ರ ನೀವು?
0: ಹೌದ ಅನಿತಾ, ಇನ್ನ ಮನೆ ಮನೆ ಅಡ್ಡಾಡುದಿಲ್ವಾ, ನಾವು ಒಂದೇ ಕಡೆ ಇದ್ದು ಎಲ್ಲ ನೋಡ್ಕೋತೀವಿ, ಮನೆ ಮನೆ ಅಡ್ಡಾಡೋ ತ್ರಾಸ ಇಲ್ಲ ನೋಡ್ ನಮ್ಗೆ.
1: ವಾಸಂತಿ ವಾಸಂತಿ ನೋಡ್ದೇನ ಜೈಶ್ರೀ ವೈಭವ ದುಡಿಲಿಕ್ಕತ್ ಇನ್ನೂ 3 ವರ್ಷ ಆಗಿಲ್ಲ, ಆಗ್ಲೇ 2 ಹೋಟೆಲ್ ಖರೀದಿ ಮಾಡ್ಯಾಳ ನೋಡ್. ಅವ್ರ ಹೊಸ ಮನಿ ಏನ, ಕಾರ್ ಏನ, ಬೆಳ್ಳೇನ, ಮೈ ತುಂಬಾ ಬಂಗಾರ. ಮತ್ತು ಅಷ್ಟೇ ಅಲ್ಲ, ಯಾವಾಗಾರ ಹೇಳ್ತಿರ್ತಾಳ ಬ್ಯಾಂಕ್ನಾಗೂ ಇಟ್ಟಿನ್ರಿ, ಮತ್ತು ಸ್ವಲ್ಪ ಅಂತಿರ್ತಾಳ. ಮೊನ್ನೆ ವಜ್ರದ ಬೇರೆ ನೆಕ್ಲೆಸ್ ತೊಗೊಂಡಾಳು ಆಕಿ. ಅಲ್ಲ ಇಷ್ಟೆಲ್ಲ ಹ್ಯಾಂಗೆ ಗಳಿಸ್ಲಿಕ್ಕೆ ಸಾಧ್ಯ ಅಂತೀನಿ ನಾನು.
2: ಇರಲಿ ಬಿಡನಿತಾ, ಅವ್ರು ಏಳ್ಗಿ ನೋಡಿ ಖುಷಿ ಪಡಲ್ಲ, ಯಾಕೆ ಹಿಂಗೆ ಹೊಟ್ಟೆ ಹುರ್ಕೋತಿ? ಜಯಶ್ರೀ ಏನು ಈ ಹಂತಕ್ಕೆ ಬರ್ಬೇಕಂದ್ರೆ ಆಕೆಗೇನು ಕಡಿಮೆ ತ್ರಾಸಾಗಿದೆಯೇನು? ಆಕಿ ಆಕಿ ಗಂಡ ಎಷ್ಟೋ ರಾತ್ರಿ ನಿದ್ದೆ ಮಾಡಿರ್ಲಿಕ್ಕಿಲ್ಲ, ಎಷ್ಟೋ ಮಧ್ಯಾಹ್ನ ಊಟ ಮಾಡಿರ್ಲಿಕ್ಕಿಲ್ಲ, ಅವರಿಗೆ

0: ತಮ್ಮ ಆರೋಗ್ಯದ ಕಡೆ ಗಮನ ಸೈದು ಕೊಡ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ. ನೋಡ್, ನಾವ್ ಅಂತೀವಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗಂತಾರಲ್ಲ ಹಂಗ, ಅದಂತೂ ಸುಳ್ಳಲ್ಲ ನೋಡ್. ನಮಗ್ ಬರೀ ಅವ್ರ ಮನಿ, ಕಾರು, ಬೆಳ್ಳಿ, ಬಂಗಾರ ಅಷ್ಟೇ ಕಾಣಿಸ್ತದ. ಆದ್ರ ಅವ್ರ ಕಷ್ಟ ಕಾಣಿಸೋದೇ ಇಲ್ಲ ನೋಡ್.
1: ಏನ್ ಮಹಾ ಕಷ್ಟ ಪಟ್ಟಾಳೈಕಿ. ನಾನು ಠರವ್ ಮಾಡ್ಬಿಟ್ಟಿನಿ ನೋಡ್, ನಮ್ಮ ಮನೆಯವ್ರ ಬ್ಯಾಂಕಿನ ನೌಕರಿ ಬಿಡಿಸಿ ಹೋಟೆಲ್ ತೆಗಿಬೇಕಂತ ಮಾಡ್ಬಿಟ್ಟಿವಿ. ಅಲ್ಲ, ಬ್ಯಾಂಕಿನ ನೌಕರಿಯಿಂದ ಏನ್ ಮಹಾ ಗಳಿಸ್ಲಿಕ್ಕೆ ಆಗ್ಯದ ಹೇಳುವ. ನಮಗ ಒಂದ್ ಸ್ವಂತ ಮನಿನ, ಒಂದ್ ಸ್ಕೂಟರ್ ಇಷ್ಟ ತಗೊಂಡದ್ ನಾವು. ಹೆಚ್ಚಿಗೆ ಏನೇನಿಲ್ಲ, ಬೆಳ್ಳಿಲ್ಲ, ಬಂಗಾರ ಇಲ್ಲ, ಯಾವುದೂ ಇಲ್ಲ ನೋಡ್. ಅವ್ರು ನೋಡ್ ಹೋಟೆಲ್ ತೆಗೆದು ಹ್ಯಾಂಗ್ ಗಳಿಸ್ಯಾರ ನೋಡ್, ಭಾರಿ ಆಗ್ಯಾರ ಬಿಡುವ ಅವ್ರು.
0: ಹಂಗ್ ಮಾಡ್ಬೇಡ ಅನಿತಾ, ನಿಮ್ ಮನೆಯವ್ರದ್ದು ಎಂತ ಚಲೋ ನೌಕರಿ ಅದ. ಮತ್ತ ನಿನಗ ಜೈಸರಿಗತಿಗ ಹಗಲು ರಾತ್ರಿ ದುಡಿಲಿಕ್ಕಾಗ್ತದೇನು? ಆಗೋದಿಲ್ಲ. ದಯಮಾಡಿ ನೀ ಈಗ ಹೆಂಗ ಇದ್ದೀಯಲ್ಲ ಹಂಗೆ ಇದ್ಬಿಡಲ್ಲ.
1: ಹಂಗ ಇದ್ಬಿಡನ್ನು ಮಾತ ಇಲ್ಲ ನೋಡ್. ಸುಮ್ಮನಿರೋದಂತರೂ ಇಲ್ಲ ಇಲ್ಲ, ನಾನು ಏನಾರ ಈಗ ಒಂದು ಮಾಡೋದಂತ ತಲೆ ಹೊಕ್ಬಿಟ್ಟದ ನನಗೆ. ಇಷ್ಟ ನೋಡ್, ನನಗೆ ತಲೆ ಒಳಗೆ ಕೊರಿಲಿಕ್ಕತ್ ಬಿಟ್ಟದ ಈಗ ನೋಡ್. ವಸಂತಿ, ವಸಂತಿ.
0: ಅಯ್ಯ ಅನಿತಾ, ಬಾರ. ಭಾಳ ಖುಷಿಯಾಗಿದ್ದಲ್ಲ ಇವತ್ತು.
1: ನಾ ಭಾಳ ಖುಷಿಯಾಗಿನ್ವ ಇವತ್ತು, ಯಾಕಂದ್ರೆ ಇವತ್ತು ನಾವು ಒಂದು ಹೋಟೆಲ್ ಖರೀದಿ ಮಾಡಿವ.
0: ಏನು ಹೋಟೆಲ್ ಖರೀದಿ ಮಾಡಿದ್ರ? ಮತ್ತು ನಿಮ್ಮ ಮನೆಯವ್ರ ನೌಕರಿ ಏನಾತ? ಅವ್ರ ನೌಕರಿ ಹೋಗ್ತಾರ, ನೀ ಹೋಟೆಲ್ ನಡೆಸ್ತೀಯೇನ?
1: ಛೇ ಛೇ ಛೇ ಛೇ, ಅದೆಲ್ಲ ಏನಿಲ್ಲ ನೋಡುವ. ನಾ ಒಬ್ಬಕಿನ ಒಳೆ ಮಾಡೇನಿ ಇವೆಲ್ಲ. ನಮ್ಮ ಮನೆಯವ್ರ ನೌಕರಿಗೆ ರಾಜೀನಾಮೆ ಕೊಡಿಸಿಬಿಡಿಸಿದ್ನೆ, ಕೊಡಂಗಿಲ್ಲ ಅಂದ್ರು ಆದರೂ ಕೊಡಿಸಿದೆ. ಹೋಟೆಲ್ ಖರೀದಿಗೆ ಸಾಲನೂ ಮಾಡಿವ್ ನಾವು.
0: ಆ ನಿಮ್ಮ ಮನೆಯವರು ಚಲೋ ನೌಕರಿ ಬಿಡ್ಲಿಕ್ಕೆ ಒಪ್ಕೊಂಡಾರೇನ?
1: ಅವರೆಲ್ಲ ಒಪ್ಕೋತಾರ, ಸಾಧ್ಯನೇ ಇಲ್ಲಂದ್ರು. ಅದಕ್ಕೆ ನಾನು ಊಟ ತಿಂಡಿ ಎಲ್ಲ ಬಿಟ್ಟು ಉಪವಾಸ ಕೂತೆ ನೋಡ. ಆಮೇಲೆ ಅವರು, ನಿನಗಿಂತ ಹೆಚ್ಚಿಂದ ಏನದವ ನನಗೆ, ನಿನ್ನ ಆರೋಗ್ಯನ ಮುಖ್ಯ ನನಗೆ, ನಿನ್ನ ಖುಷಿನ ಮುಖ್ಯ ಅಂತ ಹೇಳಿ ಬ್ಯಾಂಕಿನ ನೌಕರಿ ರಾಜೀನಾಮೆ ಕೊಟ್ಟರು. ನಾಳಿಂದನ ಹೋಟೆಲ್ ಚಾಲು ಮಾಡ್ತೀವಿ ನೋಡ ವಸಂತಿ. ನೋಡ್ ನಾವು ಹ್ಯಾಂಗ ಗಳಿಸ್ತೀವಿ ನೋಡ್. ನಾ ಇನ್ ಬರ್ತೀನಿ ಮಾ ವಸಂತಿ, ಹೋಗಿ ಬರ್ತೀನಿ.
0: ಈ ಅನಿತಾಗೇನ ತಲೆಗಿಲಿ ಕೆಟ್ಟದೇನೆ? ಗಂಡನ್ ಚಲೋ ನೌಕರಿ ಬಿಡಿಸ್ಯಾಳ, ಹೋಟೆಲ್ ನಡೆಸೋದಂದ್ರ ಸುಮ್ಮನೆ ಏನ? ಮೊದ್ಲೇ ಮೈಗಳೀಕಿ, ಹೋಟೆಲ್ ಏನಾರ ನುಕ್ಸಾನ್ ಆದ್ರ ಅದ ನೋಡಿ ಇವ್ರ ಪಚೀತಿ.
1: ಜೈಶ್ರೀ, ಜೈಶ್ರೀ.
2: ಯಾರು? ಏ ಅನಿತಾ ಬಾರ, ಒಳಗ್ ಬಾ.
1: ಜೈಶ್ರೀ, ನಾವು ನಿಮ್ಮಂಗ ಒಂದ್ ಹೋಟೆಲ್ ಖರೀದಿ ಮಾಡಿವ.
2: ಹೌದ? ಏ ಭಾಳ ಚಲೋ ಆತ್ ಬಿಡು, ಭಾಳ ಸಂತೋಷ ಆತ್ ಕೇಳಿ. ಅಲ್ಲ ಅನಿತಾ, ಹೋಟೆಲ್ ತೆಗ್ದೇನಂತೀರಿ? ಮತ್ ಬರೇ ಮನೆಗೆ ಇರ್ತೀಯಲ್ಲ, ಹೋಟೆಲ್ ಯಾರು ನೋಡ್ಕೋತಾರ?
1: ನಾನು ನಮ್ಮ ಮನೆಯವರು ಯಾರು ಹೋಟೆಲ್ ಕಡೆ ಹೋಗಂಗಿಲ್ಲ ನೋಡುವ. ಎಲ್ಲ ಆಳು ನೋಡ್ಕೋತಾವ. ನಾವು ಏನಿದ್ರು ಒಂದ್ ಪ್ರಾಫಿಟ್ ಮಾತ್ರ ತಗೊಳೋದ್ ನೋಡ.
2: ಇದು ಸರಿಯಲ್ಲ ಅನಿತಾ. ಆಳು ಎಷ್ಟಂದ್ರು ಆಳವು, ಆಳು ಮಾಡೋದು ಹಾಳು ಅಂತ ಕೇಳಿಯೋ ಇಲ್ಲ ನೀನು?
1: ನೋಡ್ ಜಯಶ್ರೀ, ನಮ್ಮ ಮನೆಯವರಿಗೆ ಹೋಟೆಲ್ದಾಗೆಲ್ಲ ಆಸಕ್ತಿನ ಇದ್ದಿದ್ದಿಲ್ಲ. ಸುಮ್ಮ ಅವರು ನನ್ ಜುಲ್ಮಿಗೆ ಹೋಟೆಲ್ ತೆಗಿಸ್ಕೊಟ್ಟಾರ. ಅವ್ರಂತರೂ ಹೋಟೆಲ್ ಕಡೆ ಹೋಗಂಗಿಲ್ಲ. ಇನ್ನು ನನಗ ಆರಾಮ ಇದ್ರುಡ ನೋಡಿ, ಯಾವಾಗ್ಲೂ ಆರಾಮ ಇರಕ್ಕೆ ನಾನು
2: ಚಲೋ ಅಲ್ಲಿ ಬಿಡುವ.
1: ನನಗೂ ಅದೆಲ್ಲ ಹೋಟೆಲ್ ಗಿಟೆಲ್ ಬಗ್ಗೆ ಹರಿಯಂಗಿಲ್ಲ. ಏನಿದ್ರು ಆಳು ನೋಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿನಿ. ಎಲ್ಲ ಆಳಿನ ಮೇಲೆ ನೋಡು ಒಟ್ಟ. ವಸಂತಿ, ಜೈಶ್ರೀ, ಬರ್ರಿಲೆ, ಲಘು ಬರ್ರಿ, ಬರ್ರಿ.
2: ಯಾಕ ನಿತ್ತ? ಏನು ಏನಾತ? ಎಷ್ಟು ಗಾಬರಿ ಆಗಿದಿ, ಅಳ್ಳಿಕತ್ತೀರಿ, ಏನಾತ?
0: ಯಾಕ ಎದಿ ಎದಿ ಹೊಡ್ಕೋತಿಯಲ್ಲ?
1: ನಾವು ಸತ್ಯಾನಾಶ ಆಗ್ಬಿಟ್ಟಿವ. ನಮ್ಮ ಹೋಟೆಲ್ ಎಲ್ಲ ನುಕ್ಸಾನ ಆಗ್ಬಿಟ್ಟದ. ಆಳುಗಳು ದಿನಾಲು ದೊಡ್ಡ ದೊಡ್ಡ ಪಾತ್ರೆಲಿ ಪಲಾವು ಸಾಂಬಾರು ಅನ್ನ ಮಾಡಿ ಮಾಡಿ ಹೊರಗೆ ಚೆಲ್ಲ್ಯಾರ ನೋಡು.
2: ಮತ್ತೆ ಆಳು ಹಿಂಗ ಮಾಡ್ತಾರ ಅವರು?
1: ಲೈಟಿನ ಬಿಲ್ಲು, ನೀರಿನ ಬಿಲ್ಲು, ಆಳಿನ ಪಗಾರ ಕೊಡ್ಲಿಕ್ಕೆ ಆಗ್ಲಿಕ್ಕೆ ನಮ್ಗಾಗವಲ್ತು. ಮಾಡಿ ಮತ್ತೆ ಅದೆಲ್ಲದು ಬಿಟ್ಟು ಸಾಲ ಮಾಡೀವಿ. ಆ ಹೋಟೆಲ್ ತೆಗಿಲಿಕ್ಕೆ ಸಾಲ ಮಾಡಿ ಸಾಲ ಮಾಡಿದ್ದು ಲೋನ್ ತುಂಬ್ಲಿಕ್ಕೆ ಸಹಿತ ಆಗವಲ್ತು. ನಮಗೆ ಏನು ಮಾಡಬೇಕವಾ? ಅಷ್ಟೆಲ್ಲ ನಮ್ಮ ಮನೆಯವ್ರ ನೌಕರಿನೂ ಬಿಡಿಸಿಬಿಟ್ಟು.
2: ಅದು ಭಾಳ ದೊಡ್ಡ ತಪ್ಪು ಮಾಡಿ ಬಿಡುವ. ಚಲೋ ನೌಕರಿ ಬಿಡಿಸಿ ಆಳಿನ ಮೇಲೆ ಬಿಟ್ಟು ಭಾಳ ತಪ್ಪು ಮಾಡಿಬಿಟ್ಟಿನಿ.
1: ನಾವು ಇನ್ನೇನು ಹಾಕೊಳ್ಳೋದು ಅಂದ ಬಾಕಿ ಉಳಿದ್ಬಿಟ್ಟು.
2: ಛೇ ಛೇ, ಸಾಯೋ ಮಾತಾಡ್ಬೇಡ ಅನಿತಾ. ಎಲ್ಲದಕ್ಕೂ ಒಂದು ಪರಿಹಾರ ಇದ್ದೇ ಇರ್ತದೆ. ನಾ ಅವತ್ತ ಹೇಳಿದೆ ಆಳಿನ ಮೇಲೆ ಬಿಡಬೇಡ್ರಿ ಅಂತ. ಮೇಲೆಗೆ ನಿನ್ನ ಗಂಡನ ಚಲೋ ನೌಕರಿನೂ ಬಿಡಿಸಿದೀನಿ.
1: ಹೌದು ಜಯಶ್ರೀ, ನಂದು ಭಾಳ ದೊಡ್ಡ ತಪ್ಪಾಗ್ಬಿಟ್ಟದ ನೋಡು. ನಿಮ್ಮಂಗ ಶ್ರೀಮಂತ ಆಗ್ಬೇಕು ಅಂತ ಆಸೆ ಪಟ್ಬಿಟ್ಟೆ ನಾನು.
2: ಅದ್ರ ತಪ್ಪೇನಿಲ್ಲ ಬಿಡು.
1: ಅಲ್ಲ, ಅದ್ರ ತಕ್ಕಂಗೆ ನಾ ದುಡಿಲಿಲ್ಲಲ್ಲ ಜಯಶ್ರೀ, ಹಿಂಗಾಗ್ಬಿಡ್ತು.
2: ಅಲ್ಲೇ ತಪ್ಪಿರ್ ನೋಡು ನೀನು.

0: ಅನಿತಾ, ನಾನು ಹಿಂಗೆ ಮೊದಲೇ ಹೇಳಿಲ್ಲೇನು, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗಂತ ಗುಡ್ದಂಗ ಎಲ್ಲರ ಸಂಸಾರನೂ ದೂರದಿಂದ ಚಂದ ಕಾಣಿಸ್ತದ. ಆದ್ರೆ ಅದ್ರ ಒಳ ಹೊಕ್ಕು ನೋಡಿದ್ರೆ ತಾನೇ ಗೊತ್ತಾಗೋದು ಅವ್ರ ಕಷ್ಟ ಏನು ಅಂತ.
1: ಹೌದು ವಾಸಂತಿ, ನೀ ನನಗೆ ಎಷ್ಟು ತಿಳಿಸಿ ಹೇಳಿದ್ದೇವ, ನೀನು ನನಗೆ ಬುದ್ಧಿ ನನ್ನ ಬುದ್ಧಿಯಲ್ಲಿಟ್ಟಿದ್ನೋ ಏನೋ ನನಗ ತಿಳಿಲಿಲ್ಲ. ನಮ್ಮ ಮನೆಯವ್ರ ಬ್ಯಾಂಕಿನ ನೌಕರಿನೂ ಬಿಡಿಸಿಬಿಟ್ಟೆನ.
2: ಅವ ಅವ ಏನು ಇಲ್ಲಿದ್ದೇನು? ನಾನು ಎಲ್ಲ ಕಡೆ ಹುಡುಕಿ ಬಂದೆ.
1: ಯಾಕವ್ವ, ಏನಾತ? ನಾವೆಲ್ಲ ಬರ್ಬೋದಾಗ್ಬಿಟ್ಟಿವ.
2: ಅವ್ವ, ನೀ ತಿಳ್ಕೊಂಡಂಗೆ ಏನೂ ಆಗಿಲ್ಲ. ಅಪ್ಪ ನಿನ್ನ ಕರ್ಕೊಂಡು ಬಾ ಅಂದರು. ಅವರು ನೌಕರಿ ಬಿಟ್ಟಿಲ್ಲಂತ.
1: ಹಾಂ, ನೌಕರಿ ಬಿಟ್ಟಿಲ್ಲಂತ? ಮತ್ತೆ?
2: ಅವರು ನಿನಗೆ ಬುದ್ಧಿ ಕಲಿಸ್ಬೇಕಂತ ಆಫೀಸ್ಗೆ 3 ತಿಂಗಳ ರಜಾ ಹಾಕಿದ್ರಂತ. ಮತ್ತೆ ಅವರು ಸಾಲನೂ ಮಾಡಿಲ್ಲ ಅವ್ವ. ಅಪ್ಪ ಭಾಳ ಜಾಣಿದ್ದಾರ. ಕೂಡಿಟ್ಟ ಹಣದಿಂದ ಹೋಟೆಲ್ ಖರೀದಿ ಮಾಡಿದ್ರಂತ. ಲೋನ್ ಸಹಿತ ತೆಗೆದಿಲ್ಲ ಅವರು. ಈಗ ನಮ್ಮ ಹೋಟೆಲ್ ಜಯಶ್ರೀ ಆಂಟಿಗೆ ಮಾರಿ ತಾವು ಮತ್ತೆ ಬ್ಯಾಂಕಿನ ನೌಕರಿಗೆ ಜಾಯ್ನ್ ಆಗೋರಿದ್ದ.

0: ಅವರು ನಿನಗೆ ಬುದ್ಧಿ ಕಲಿಸ್ಬೇಕಂತ ಆಫೀಸ್ಗೆ 3 ತಿಂಗಳ ರಜಾ ಹಾಕಿದ್ರಂತ. ಮತ್ತ ಅವರು ಸಾಲನೂ ಮಾಡಿಲ್ಲ ಅವ್ವ. ಅಪ್ಪ ಬಾಳ ಜಾಣಿದ್ದಾರ. ಕೂಡಿಟ್ಟ ಹಣದಿಂದ ಹೋಟೆಲ್ ಖರೀದಿ ಮಾಡಿದ್ರಂತ. ಲೋನ್ ಸಹಿತ ತೆಗೆದಿಲ್ಲ ಅವರು. ಈಗ ನಮ್ಮ ಹೋಟೆಲ್ ಜಯಶ್ರೀ ಆಂಟಿಗೆ ಮಾರಿ ತಾವ್ ಮತ್ತ ಬ್ಯಾಂಕಿನ ನೌಕರಿಗೆ ಜಾಯ್ನ್ ಆಗೋರಿದ್ದಾರ.
1: ಅಯ್ಯ, ಎಂತ ಚಲೋ ಸುದ್ದಿ ಹೇಳಿದೆ ಆ ಮಗಳ. ಜಯಶ್ರೀ, ನಮ್ಮ ಹೋಟೆಲ್ ತಗೋತೀರಲ್ಲ ನೀವು?
0: ಹ್ಞೂ ಅನಿತಾ, ಅದ್ರ ಕಾಳಜಿ ಬಿಡು. ನಮಗ ಹೋಟೆಲ್ದಾಗ ಕೈ ಕೂತ್ ಬಿಟ್ಟದ. ಇನ್ನೂ 2 ಹೋಟೆಲ್ ಆದರೂ ತಗೋತೀವಿ.
1: ಅವ್ವ, ಅಂತೂ ಎಲ್ಲ ಸಮಸ್ಯೆ ಬಗೆಹರಿತ್ ನೋಡ್. ನನ್ನಂಥ ಹಠಮಾರಿ ಹೆಂಡತಿಗೆ ನನ್ನ ಗಂಡನಂಥ ಬುದ್ಧಿವಂತ ಇದ್ರ ಸಂಸಾರ ಉದ್ಧಾರ ಆಗ್ತದ ನೋಡ್ರವ.
0: ಹೌದೌದವ, ಇರ್ಬೇಕು.
1: ಎಲ್ಲಾರು ನಡ್ರವ ನಮ್ಮ ಮನೆಗೆ ನಡ್ರಿ. ಅವಲಕ್ಕಿ ತಿನ್ ಚಾ ಕುಡಿಯ್ರಿ ಅಂತ ಹೇಳ್ರಿ.
0: ನಡ್ರಿ.
2: ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಕಿರುನಾಟಕ ಕೇಳಿದಿರಿ. ಈಗ ಗುರುರಾಜ ಸಿದ್ದಾಪುರ್ ಅವರು ಬರೆದಂತಹ ಭಾವಗೀತೆಯನ್ನ ಕೇಳೋಣ.

ಇದುವರೆಗೂ ಜಯಶ್ರೀ ಪಾಟೀಲ್ ಕುಲಕರ್ಣಿ, ವಾಸಂತಿ ಕುಂದಾಪೂರ್ ಹಾಗೂ ಅನಿತಾ ಸರಾಫ್ ಇವರಿಂದ ಗುರುರಾಜ್ ಸಿದ್ದಾಪೂರ್ ಅವರು ಬರೆದಂತಹ ಭಾವಗೀತೆಯನ್ನ ಕೇಳಿದಿರಿ. ಈಗ ಇದೇ ಕಲಾವಿದೆಯರು ಹಾಡಿದಂತ ಒಂದು ಭಕ್ತಿಗೀತೆಯನ್ನ ಕೇಳಿ.

0: ನಾವು ಅನಿತಾ ಸರಾಫ್ ಇವರಿಂದ ಸಂಪ್ರದಾಯದ ಗೀತೆಯನ್ನ ಕೇಳಿದಿರಿ.
1: ಮತ್ತೆ ಬರುವ ಬುಧವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಭೇಟಿ ಮಾಡೋಣ. ನಮಸ್ಕಾರ.
0: ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ.
2: ಆಕಾಶವಾಣಿ ಧಾರವಾಡ. ಇದೀಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್.
3: ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಕೆ ತಹತ್ ಲಗ್ಭಗ್ 60 ಕರೋಡ್ ಲೋಗ್ ಬನೆ ಹೇ 5 ಲಾಖ್ ರೂಪಾಯಿ ಕೆ ಮುಫ್ತ್ ಉಪಚಾರ ಕೆ ಹಕ್ದಾರ್. ಅಬ್ ತಕ್ 12 ಕರೋಡ್ ಸೆ ಭಿ ಜ್ಯಾದಾ ಮುಫ್ತ್ ಉಪಚಾರ ಕಿಯೇ ಜಾ ಚುಕೆ ಹೈ ಜಿಸ್ಸೆ ಗರೀಬ್ ಪರಿವಾರೋ ಕೆ ಚಿಕಿತ್ಸಾ ಖರ್ಚ್ ಮೇ ಲಗ್ಭಗ್ 2 ಲಾಖ್ ಕರೋಡ್ ರೂಪಾಯಿ ಕಿ ಬಚತ್ ಹುಯಿ. ಆಜ್ ಹಿ ಆಯುಷ್ಮಾನ್ ಆಪ್ ಡೌನ್ಲೋಡ್ ಕರ್ ಆಯುಷ್ಮಾನ್ ಕಾರ್ಡ್ ಬನಾಯೆ. ಜ್ಯಾದಾ ಜಾನ್ಕಾರಿ ಕೆ ಲಿಯೆ 1-4-5-5-5 ಪರ್ ಕಾಲ್ ಕರೇ.
2: ಪುಷ್ಪಹಾರ್ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಧರ್ಮಾತ್ಮ ಚಿತ್ರದ ಗೀತೆ. ಮುಕೇಶ್ ಕಾಂಚನ ಸ್ವರ ನೀಡಿದ್ದಾರೆ.

ಪುಷ್ಪಹಾರ್ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಧಾರವಾಡ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದಿಲ್ಲಿ ಕೇಂದ್ರದಿಂದ. 9:15 ಪ್ರಚಲಿತ ವಿದ್ಯಮಾನ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ನ್ಯಾಯದ ಲಭ್ಯತೆಯಲ್ಲಿ ಒಂದು ಹೊಸ ಯುಗ. 19ನೇ ಶತಮಾನದಲ್ಲಿ ಜಾರಿಗೆ ತಂದಿದ್ದ ಬ್ರಿಟಿಷರ ಕಾಲದ ಕಾನೂನುಗಳಿಂದ ನಾವೀಗ ಮುಕ್ತರಾಗಿದ್ದೇವೆ. 21ನೇ ಶತಮಾನದ ಅತ್ಯಂತ ಮಹತ್ವದ ಸುಧಾರಣೆಯ ನಂತರ ಭಾರತವು ಈಗ ತನ್ನದೇ ಆದ ಕಾನೂನುಗಳನ್ನು ಹೊಂದಿದೆ. ಇವು ನ್ಯಾಯ, ಸಮಾನತೆ ಮತ್ತು ನಿಷ್ಪಕ್ಷಪಾತದ ಮೂಲ ತತ್ವಗಳಲ್ಲಿ ಬೇರೂರಿವೆ. ನಿಜವಾದ ಅರ್ಥದಲ್ಲಿ ಇದು ನವಭಾರತದ ಚೇತನವನ್ನು ಪ್ರತಿಬಿಂಬಿಸುತ್ತದೆ ಮತ್ತು

ಸಂವಿಧಾನದ ಆಶಯಗಳನ್ನು ಪ್ರತಿಫಲಿಸುತ್ತದೆ. ಹೊಸ ಕಾನೂನುಗಳ ಧ್ಯೇಯೋದ್ದೇಶ ಕೇವಲ ಶಿಕ್ಷೆಯಲ್ಲ, ಬದಲಾಗಿ ನ್ಯಾಯ ಒದಗಿಸುವುದು. 150 ವರ್ಷಗಳಷ್ಟು ಹಳೆಯದಾದ ಬ್ರಿಟಿಷರ ಕಾಲದ ಕಾನೂನುಗಳಿಂದ ಮುಕ್ತಿ. ಈ ಕಾನೂನುಗಳು ಸಂಪೂರ್ಣವಾಗಿ ಜಾರಿಗೆ ಬಂದ ನಂತರ ಆರಂಭಿಕ ಎಫ್ಐಆರ್ ಹಂತದಿಂದ ಹಿಡಿದು ಸುಪ್ರೀಂಕೋರ್ಟ್ವರೆಗಿನ ನ್ಯಾಯದಾನ ಪ್ರಕ್ರಿಯೆಯು ಸರಿಸುಮಾರು 3 ವರ್ಷಗಳಲ್ಲೇ ಪೂರ್ಣಗೊಳ್ಳಲಿದೆ. ಭಯೋತ್ಪಾದನೆ ಮತ್ತು ಸಂಘಟಿತ ಅಪರಾಧಗಳ ವಿರುದ್ದ ಕಠಿಣ ನಿಲುವು ಭಾರತೀಯ ನ್ಯಾಯ ಸಂಹಿತೆ 2023 ಸಂಘಟಿತ ಅಪರಾಧಗಳು ಮತ್ತು ಭಯೋತ್ಪಾದನೆಯನ್ನು ಹತ್ತಿಕ್ಕಲು ಕಟ್ಟುನಿಟ್ಟಾದ ನಿಬಂಧನೆಗಳನ್ನು ಪರಿಚಯಿಸಿದೆ. ಈ ಹೊಸ ಕಾನೂನುಗಳು ತನಿಖೆಯನ್ನು ಪೂರ್ಣಗೊಳಿಸಲು, ದೋಷಾರೋಪಣೆ ಪಟ್ಟಿ ಸಲ್ಲಿಸಲು, ಆರೋಪ ಹೊರಿಸಲು ಮತ್ತು ತೀರ್ಪುಗಳನ್ನು ನೀಡಲು ನಿರ್ದಿಷ್ಟ ಸಮಯದ ಚೌಕಟ್ಟನ್ನು ಕಡ್ಡಾಯಗೊಳಿಸಿವೆ. 7 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಯ ಜೈಲು ಶಿಕ್ಷೆ ವಿಧಿಸಬಹುದಾದ ಎಲ್ಲಾ ಅಪರಾಧಗಳಿಗೆ ವಿಧಿ ವಿಜ್ಞಾನ ತನಿಖೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಬ್ರಿಟಿಷರು 1860ರಲ್ಲಿ ಐಪಿಸಿ ಮತ್ತು ಕೆಲವು ವರ್ಷಗಳ ನಂತರ ಸಿಆರ್ಪಿಸಿಯನ್ನು ಜಾರಿಗೆ ತಂದರು. ಈ ಕಾನೂನುಗಳನ್ನು ನಾಗರಿಕರ ಕಲ್ಯಾಣಕ್ಕಾಗಿ ರೂಪಿಸಿರಲಿಲ್ಲ, ಬದಲಿಗೆ ಬ್ರಿಟಿಷ್ ಆಡಳಿತವನ್ನು ಸಂರಕ್ಷಿಸಲು ರೂಪಿಸಲಾಗಿತ್ತು. ಅವರ ಈ ಮನಸ್ಥಿತಿಯು ಕಾನೂನಿನ ರಚನೆಯಲ್ಲೇ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಕೊಲೆ ಅಥವಾ ಮಹಿಳೆಯರ ಮೇಲಿನ ದೌರ್ಜನ್ಯಗಳಂತಹ ಘೋರ ಅಪರಾಧಗಳಿಗಿಂತ ಬ್ರಿಟಿಷ್ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವುದು, ರೈಲು ಹಳಿಗಳನ್ನು ಧ್ವಂಸಗೊಳಿಸುವುದು ಅಥವಾ ಬ್ರಿಟಿಷ್ ರಾಜಪ್ರಭುತ್ವವನ್ನು ಅವಮಾನಿಸುವಂತಹ ಅಪರಾಧಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು. ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದರೂ ಭಾರತೀಯ ಕಾನೂನುಗಳು ಅದೇ ಹಳೆಯ ದಂಡ ಸಂಹಿತೆಯ ಸುತ್ತಲೇ ಸುತ್ತುತ್ತಿದ್ದದ್ದು ಒಂದು ದುರದೃಷ್ಟಕರ ವಾಸ್ತವವಾಗಿತ್ತು. ಕಾಲಕಾಲಕ್ಕೆ ತಿದ್ದುಪಡಿಗಳನ್ನು ತರಲಾಗಿದ್ದರೂ ಕಾನೂನುಗಳ ಮೂಲ ಸ್ವರೂಪ ಮಾತ್ರ ಬದಲಾಗದೆ ಹಾಗೆ ಉಳಿದಿತ್ತು. ಬ್ರಿಟಿಷರ ಕಾಲದ ಈ ಕಾನೂನುಗಳ ಆತ್ಮ ಮತ್ತು ಉದ್ದೇಶವು ಬ್ರಿಟಿಷ್ ಆಡಳಿತವನ್ನು ಬಲಪಡಿಸುವುದು ಹಾಗೂ ನ್ಯಾಯ ಒದಗಿಸುವುದಕ್ಕಿಂತ ಹೆಚ್ಚಾಗಿ ಶಿಕ್ಷಿಸುವುದನ್ನೇ ತನ್ನ ಮುಖ್ಯ ಗುರಿಯಾಗಿಸಿಕೊಂಡಿದ್ದ ವಸಾಹತುಶಾಹಿ ವ್ಯವಸ್ಥೆಯನ್ನು ರಕ್ಷಿಸುವುದಾಗಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೆಂಪುಕೋಟೆಯ ಮೇಲಿನಿಂದ ದಾಸ್ಯದ ಮನಸ್ಥಿತಿಯಿಂದ ಮುಕ್ತರಾಗುವುದಾಗಿ ಪಣತೊಟ್ಟಾಗ ದಂಡ ಸಂಹಿತೆಯ ಸಂಪೂರ್ಣ ಸುಧಾರಣೆಯು ಆ ನಿಟ್ಟಿನಲ್ಲಿ ಇಟ್ಟ ಅತ್ಯಂತ ನಿರ್ಣಾಯಕ ಹೆಜ್ಜೆಯಾಯಿತು. ದೇಶವು ವಸಾಹತುಶಾಹಿ ದಾಸ್ಯದ ಎಲ್ಲಾ ಕುರುಹುಗಳನ್ನು ತೊಡೆದುಹಾಕಲು ಮುಂದಾಗುತ್ತಿದ್ದಂತೆ ಮತ್ತು ಅಮೃತ ಕಾಲದಲ್ಲಿ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವ ತನ್ನ ಭವ್ಯ ಸಂಕಲ್ಪದೊಂದಿಗೆ ಜುಲೈ 2024ರಲ್ಲಿ ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತರುವ ಮೂಲಕ ಒಂದು ದೂರಗಾಮಿ ಉಪಕ್ರಮವನ್ನು ಕೈಗೊಂಡಿತು. 1860ರ ಇಂಡಿಯನ್ ಪಿನಲ್ ಕೋಡ್, 1898ರ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು 1872ರ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇವುಗಳನ್ನು ಮೂಲತಃ ಬ್ರಿಟಿಷ್ ಪಾರ್ಲಿಮೆಂಟ್ ಅಂಗೀಕರಿಸಿತ್ತು. ಈಗ ಇಂಡಿಯನ್ ಪಿನಲ್ ಕೋಡ್ ಸ್ಥಾನಕ್ಕೆ ಭಾರತೀಯ ನ್ಯಾಯ ಸಂಹಿತೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸ್ಥಾನಕ್ಕೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಸ್ಥಾನಕ್ಕೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಂದಿವೆ. ಈ 3 ಹೊಸ ಕಾನೂನುಗಳು ಕೇವಲ ಶಿಕ್ಷೆ ನೀಡುವುದಕ್ಕಿಂತ ಹೆಚ್ಚಾಗಿ ನ್ಯಾಯ ಒದಗಿಸುವುದನ್ನೇ ಕೇಂದ್ರವಾಗಿಟ್ಟುಕೊಂಡಿರುವ ಅಪರಾಧ ನ್ಯಾಯ ವ್ಯವಸ್ಥೆಗೆ ಭದ್ರವಾದ ಅಡಿಪಾಯ ಹಾಕಿವೆ. ಈಗ ಸರಳ, ಸುಲಭ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ಪ್ರಕ್ರಿಯೆಗಳ ಮೂಲಕ ಸುಲಭ ನ್ಯಾಯದಾನ ಪರಿಕಲ್ಪನೆಯು ಸಾಕಾರಗೊಂಡಿದೆ. ಈ 3 ಹೊಸ ಕಾನೂನುಗಳು ಭಾರತೀಯ ನ್ಯಾಯದ ನಿಜವಾದ ಉತ್ಸಾಹವನ್ನು ಒಳಗೊಂಡಿವೆ. ಸರಿಯಾದ ಅರ್ಥದಲ್ಲಿ ಹೇಳಬೇಕೆಂದರೆ ಸ್ವಾತಂತ್ರ್ಯ ಬಂದ ದಶಕಗಳ ನಂತರ ಈ 3 ಕ್ರಿಮಿನಲ್ ಕಾನೂನುಗಳು ಮೊದಲ ಬಾರಿಗೆ ನ್ಯಾಯಾಂಗ ವ್ಯವಸ್ಥೆಗೆ ಮಾನವೀಯ ಮುಖವನ್ನು ನೀಡಿವೆ. ಈ ಕಾನೂನು ಸಂಹಿತೆಯು ಜನರಿಗಾಗಿ, ಜನರಿಂದ ಜನರಿಗೋಸ್ಕರ ಎಂಬ ನೈಜ ಪ್ರಜಾಪ್ರಭುತ್ವದ ತತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಸ್ವತಂತ್ರ ಭಾರತದ ನ್ಯಾಯ ಸಂಹಿತೆಯು ಸಮಾನತೆ, ಸಾಮರಸ್ಯ ಮತ್ತು ಸಾಮಾಜಿಕ ನ್ಯಾಯದ ಆದರ್ಶಗಳೊಂದಿಗೆ ಹೆಣೆಯಲ್ಪಟ್ಟಿದೆ. ಕಾನೂನಿನ ಕಣ್ಣಿನಲ್ಲಿ ಎಲ್ಲರೂ ಸಮಾನರು ಎಂದು ಅನೇಕ ಬಾರಿ ಹೇಳಲಾಗುತ್ತದೆ, ಆದರೆ ವಾಸ್ತವವು ಸಾಕಷ್ಟು ಭಿನ್ನವಾಗಿತ್ತು. ಬಡವರು ಮತ್ತು ದುರ್ಬಲರು ಕಾನೂನಿಗೆ ಹೆದರುತ್ತಿದ್ದರು ಹಾಗೂ ನ್ಯಾಯಾಲಯಗಳು ಅಥವಾ ಪೊಲೀಸ್ ಠಾಣೆಗಳಿಗೆ ಕಾಲಿಡಲು ಹಿಂಜರಿಯುತ್ತಿದ್ದರು. ಆದರೆ ಈಗ ಭಾರತೀಯ ನ್ಯಾಯ ಸಂಹಿತೆಯು ಈ ಸಾಮಾಜಿಕ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ದೇಶದ ಕಾನೂನುಗಳು ತಮಗೆ ಸಮಾನತೆಯನ್ನು ಖಾತರಿಪಡಿಸುತ್ತವೆ ಎಂಬ ನಂಬಿಕೆ ಸಾರ್ವಜನಿಕರಲ್ಲಿ ಮೂಡಲಾರಂಭಿಸಿದೆ. ಇದು ಸಂವಿಧಾನವು ಭರವಸೆ ನೀಡಿದ ನಿಜವಾದ ಸಾಮಾಜಿಕ ನ್ಯಾಯವಾಗಿದೆ. ಯಾವುದೇ ರಾಷ್ಟದ ನಿಜವಾದ ಶಕ್ತಿ ಇರುವುದು ಅಲ್ಲಿನ ಜನರಲ್ಲಿ, ಮತ್ತು ಜನರು ತಮ್ಮ ಶಕ್ತಿಯನ್ನು ದೇಶದ ಕಾನೂನುಗಳಿಂದ ಪಡೆದುಕೊಳ್ಳುತ್ತಾರೆ. ಅದಕ್ಕಾಗಿಯೇ ನಾಗರಿಕರು ತಾವು ಕಾನೂನುಗಳನ್ನು ಪಾಲಿಸುವುದಾಗಿ ಹೆಮ್ಮೆಯಿಂದ ಘೋಷಿಸುತ್ತಾರೆ. ಕಾನೂನಿನ ಎಡೆಗಿನ ನಾಗರಿಕರ ಈ ನಿಷ್ಠೆಗೆ ರಾಷ್ಟದ ಅತ್ಯಂತ ದೊಡ್ಡ ಆಸ್ತಿಯಾಗಿದೆ. ನಿಯಮಗಳು ಮತ್ತು ಕಾನೂನುಗಳು ಪ್ರಸ್ತುತ ಕಾಲಕ್ಕೆ ತಕ್ಕಂತೆ ಇದ್ದಾಗ ಮಾತ್ರ ಪರಿಣಾಮಕಾರಿಯಾಗಿರುತ್ತವೆ. ಇಂದು ಜಗತ್ತು ಅತ್ಯಂತ ವೇಗವಾಗಿ ಬದಲಾಗುತ್ತಿದೆ. ಅಪರಾಧದ ಸ್ವರೂಪ ಮತ್ತು ಅಪರಾಧಿಗಳು ಬಳಸುವ ನೂತನ ವಿಧಾನಗಳು ವಿಕಸನಗೊಂಡಿವೆ. ಇಂತಹ ಸನ್ನಿವೇಶದಲ್ಲಿ 19ನೇ ಶತಮಾನದ ವ್ಯವಸ್ಥೆಗಳು ಪ್ರಾಯೋಗಿಕವಾಗಿರಲಿಲ್ಲ. ಪರಿಣಾಮವಾಗಿ ಈ ಕಾನೂನುಗಳನ್ನು ಆಧುನೀಕರಿಸಲಾಗಿದೆ ಮತ್ತು ಅವುಗಳಿಗೆ ನಿಜವಾದ ಭಾರತೀಯ ಸ್ವರೂಪವನ್ನು ನೀಡಲಾಗಿದೆ.
ಡಿಜಿಟಲ್ ಪುರಾವೆಗಳನ್ನು ಈಗ ಸಾಕ್ಷ್ಯವೆಂದು ಗುರುತಿಸಲಾಗಿದೆ. ತನಿಖೆಯ ಸಮಯದಲ್ಲಿ ಸಾಕ್ಷ್ಯಗಳನ್ನು ತಿರುಚುವುದನ್ನು ತಡೆಯಲು

ಇಡೀ ಪ್ರಕ್ರಿಯೆಯ ವಿಡಿಯೋಗ್ರಫಿಯನ್ನು ಕಡ್ಡಾಯಗೊಳಿಸಲಾಗಿದೆ. ನ್ಯಾಯಾಲಯಗಳು ಮತ್ತು ಪೊಲೀಸರು ಈಗ ನೇರವಾಗಿ ಫೋನ್ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸಮನ್ಸ್ ಜಾರಿ ಮಾಡಬಹುದು. ಸಾಕ್ಷಿಗಳ ಹೇಳಿಕೆಗಳನ್ನು ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡಲು ಅನುಮತಿ ನೀಡಲಾಗಿದೆ. ಡಿಜಿಟಲ್ ಪುರಾವೆಗಳು ನ್ಯಾಯಾಲಯದಲ್ಲಿ ಮಾನ್ಯತೆ ಪಡೆದಿದ್ದು ನ್ಯಾಯದಾನಕ್ಕೆ ಭದ್ರವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ಅಪರಾಧಿಗಳನ್ನು ಹಿಡಿಯುವಲ್ಲಿ ಉಂಟಾಗುತ್ತಿದ್ದ ಅನಗತ್ಯ ವಿಳಂಬವನ್ನು ನಿವಾರಿಸುತ್ತದೆ. ಈ ಬದಲಾವಣೆಗಳು ರಾಷ್ಟೀಯ ಭದ್ರತೆಯ ಹಿತದೃಷ್ಟಿಯಿಂದಲೂ ಅತ್ಯಗತ್ಯವಾಗಿದ್ದವು. ಡಿಜಿಟಲ್ ಪುರಾವೆ ಮತ್ತು ತಂತ್ರಜ್ಞಾನದ ಮುನ್ನಡೆಯು ಭಯೋತ್ಪಾದನೆ ವಿರುದ್ದದ ಹೋರಾಟಕ್ಕೆ ಹೆಚ್ಚಿನ ನೆರವು

ಇಲಾಖೆಯ ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸಿವೆ ಮತ್ತು ದೇಶದ ಪ್ರಗತಿಯನ್ನು ವೇಗಗೊಳಿಸಿವೆ. ಕಾನೂನು ಅಡೆತಡೆಗಳ ನಿವಾರಣೆಯು ಭ್ರಷ್ಟಾಚಾರಕ್ಕೆ ಮುಕ್ತಿ ಹಾಡಿದ್ದು ಹೂಡಿಕೆಯ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರಿದೆ. ಈ ಹಿಂದೆ ನ್ಯಾಯಾಲಯದ ವ್ಯಾಜ್ಯಗಳು ವರ್ಷಗಟ್ಟಲೆ ಎಳೆಯಬಹುದು ಎಂಬ ಭೀತಿಯಿಂದ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ಮಾಡಲು ಹಿಂಜರಿಯುತ್ತಿದ್ದರು. ಆತಂಕ ಈಗ ದೂರಾಗಿದೆ. ಇದು ದೇಶದ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಹೊಸ ಅಪರಾಧ ಕಾನೂನುಗಳಲ್ಲಿ ಮೊದಲ ಬಾರಿಗೆ ಭಯೋತ್ಪಾದನೆ, ಸಂಘಟಿತ ಅಪರಾಧ ಮತ್ತು ಗುಂಪು ಹಲೆಯನ್ನು ವ್ಯಾಖ್ಯಾನಿಸಲಾಗಿದೆ. ಹೆಚ್ಚುವರಿಯಾಗಿ ಪೊಲೀಸ್, ನ್ಯಾಯಾಂಗ ಮತ್ತು ಪ್ರಾಸಿಕ್ಯೂಷನ್ಗೆ ಸಮಯದ ಮಿತಿಗಳನ್ನು ನಿಗದಿಪಡಿಸಲಾಗಿದೆ. ಈ ನಿಟ್ಟಿನಲ್ಲಿ ಇದು ಮೊದಲನೆಯದ್ದಾಗಿದೆ. ಪೊಲೀಸ್, ಜೈಲುಗಳು, ನ್ಯಾಯಾಂಗ, ಪ್ರಾಸಿಕ್ಯೂಷನ್ ಮತ್ತು ವಿಧಿ ವಿಜ್ಞಾನ, ಈ 5 ಸ್ತಂಭಗಳನ್ನು ಡಿಜಿಟಲ್ ರೂಪದಲ್ಲಿ ಪರಸ್ಪರ ಸಂಪರ್ಕ ಕಲ್ಪಿಸಲಾಗಿದೆ. ವ್ಯಾಪಕ ಸಮಾಲೋಚನೆಯಿಂದ ಮೂಡಿಬಂದ ಸ್ವತಂತ್ರ ಭಾರತದ ಸ್ವಂತ ನ್ಯಾಯಸಂಹಿತೆ ಸಂವಿಧಾನದ ಆಶಯದಿಂದ ಪ್ರೇರಿತಗೊಂಡು ಮತ್ತು ಸಂವಿಧಾನದ 75ನೇ ವರ್ಷದ ಸಂದರ್ಭಕ್ಕೆ ಹೊಂದಿಕೆಯಾಗುವಂತೆ ಜುಲೈ 1, 2024 ಭಾರತೀಯ ನ್ಯಾಯ ಸಂಹಿತೆಯನ್ನು ಜಾರಿಗೆ ತಂದಿದ್ದು ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಇದು ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಆದರ್ಶಗಳನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಇಟ್ಟಂತಹ ಒಂದು ದೃಢ ಹೆಜ್ಜೆಯಾಗಿದೆ. ದೇಶದ ಈ ಹೊಸ ನ್ಯಾಯ ಸಂಹಿತೆಯು ತನ್ನದೇ ಆದ ಸಮಗ್ರ ದಾಖಲೆಯಾಗಿರುವಂತೆಯೇ ಇದನ್ನು ರೂಪಿಸುವ ಪ್ರಕ್ರಿಯೆಯೂ ಅಷ್ಟೇ ವ್ಯಾಪಕವಾಗಿತ್ತು. ಇದು ದೇಶದ ಪ್ರಖ್ಯಾತ ಸಂವಿಧಾನ ತಜ್ಞರು ಮತ್ತು ನ್ಯಾಯಶಾಸ್ತ್ರಜ್ಞರ ಸಮರ್ಪಿತ ಪ್ರಯತ್ನಗಳನ್ನು ಒಳಗೊಂಡಿದೆ. ಈ ಕಾನೂನಿನಲ್ಲಿ ಭಾರತೀಯತೆಯ ಮನೋಭಾವವನ್ನು ತುಂಬಲು ಕೇಂದ್ರ ಸರ್ಕಾರವು 2019ರಿಂದಲೇ ವ್ಯಾಪಕವಾದ ಸಮಾಲೋಚನಾ ಪ್ರಕ್ರಿಯೆಯನ್ನು ಪ್ರಾರಂಭಿಸಿತು. ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳು, ಸುಪ್ರೀಂಕೋರ್ಟ್ ನ್ಯಾಯಾಧೀಶರು, ಕಾನೂನು ವಿಶ್ವವಿದ್ಯಾಲಯಗಳು, ಸಂಸತ್ ಸದಸ್ಯರು, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಾಧಿಕಾರಿಗಳು, ಕಾನೂನು ತಜ್ಞರು ಮತ್ತು ಸಾಮಾನ್ಯ ನಾಗರಿಕರು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪಾಲುದಾರರೊಂದಿಗೆ ಚರ್ಚೆಗಳನ್ನು ನಡೆಸಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವೈಯಕ್ತಿಕವಾಗಿ ಪ್ರತಿಯೊಂದು ಸಾಲನ್ನು ಪರಿಶೀಲಿಸಿದರು. ಬೆಜ್ ಬರುವಾ, ವಿಶ್ವನಾಥನ್, ಮಳಿಮಠ್ ಮತ್ತು ಮಾಧವ ಮೆನನ್ ಸಮಿತಿಗಳ ಶಿಫಾರಸುಗಳನ್ನು ಹಾಗೆಯೇ ಗೃಹ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯ 2005 111, 2006 110 ಮತ್ತು 2011 146 ವರದಿಗಳನ್ನು ಮತ್ತು ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಶಾಸಕರು, ನ್ಯಾಯಾಧೀಶರು, ನ್ಯಾಯಾಂಗ ಮತ್ತು ಕಾನೂನು ವಿಶ್ವವಿದ್ಯಾಲಯಗಳ ಸಲಹೆಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಈ ಕಾನೂನಿನ ಚೌಕಟ್ಟನ್ನು ನಿರ್ಮಿಸಲಾಯಿತು. ಸಂಸತ್ತಿನಲ್ಲಿ ಇದು ಅಂಗೀಕಾರಗೊಂಡು ಮತ್ತು ರಾಷ್ಟಪತಿಗಳ ಒಪ್ಪಿಗೆ ದೊರೆತ ನಂತರ ಪ್ರತಿಯೊಬ್ಬ ನಾಗರಿಕನು ಸ್ವತಂತ್ರ ಭಾರತದ ಕಾನೂನುಗಳೊಂದಿಗೆ ಪರಿಚಿತನಾಗುವುದನ್ನು ಖಚಿತಪಡಿಸಿಕೊಳ್ಳಲು ದೊಡ್ಡ ಪ್ರಮಾಣದ ಸಾರ್ವಜನಿಕ ಜಾಗೃತಿ ಅಭಿಯಾನಗಳನ್ನು ಪ್ರಾರಂಭಿಸಲಾಯಿತು. ಹೊಸ ಅಪರಾಧ ನ್ಯಾಯ ಸುಧಾರಣಾ ಕಾನೂನುಗಳಲ್ಲಿ ಆದ್ಯತೆಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ಮಹತ್ವದ ಬದಲಾವಣೆಗಳನ್ನು ಮಾಡಿದೆ. ಇದು ಅತ್ಯಗತ್ಯವಾಗಿತ್ತು, ಏಕೆಂದರೆ ಇಡೀ ವ್ಯವಸ್ಥೆಯು ಮೂಲತಃ ಬ್ರಿಟಿಷ್ ಪಾರ್ಲಿಮೆಂಟ್ ಜಾರಿಗೆ ತಂದಿದ್ದ 163 ಹಳೆಯ ಐಪಿಸಿ, 125 ಹಳೆಯ ಸಿಆರ್ಪಿಸಿ ಮತ್ತು 150 ಹಳೆಯ ಎವಿಡೆನ್ಸ್ ಆಕ್ಟ್ ಆಧರಿಸಿ ಕಾರ್ಯನಿರ್ವಹಿಸುತ್ತಿತ್ತು. ವಸಾಹತುಶಾಹಿ ಕಾಲದ ಕಾನೂನುಗಳಿಗಿಂತ ಭಿನ್ನವಾಗಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ರಾಷ್ಟದ ವಿರುದ್ದದ ಅಪರಾಧಗಳಿಗೆ ಸಂಬಂಧಿಸಿದ ಸೆಕ್ಷನ್ಗಳಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಹಳೆಯ ಕಾನೂನುಗಳ ಅಡಿಯಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ರಾಷ್ಟದ ವಿರುದ್ದದ ಅಪರಾಧಗಳಿಗೆ ಸಂಬಂಧಿಸಿದ ಸೆಕ್ಷನ್ಗಳಿಗಿಂತ ರಾಜದ್ರೋಹ, ಸರ್ಕಾರಿ ಖಜಾನೆ ಲೂಟಿ ಮತ್ತು ಸರ್ಕಾರಿ ಅಧಿಕಾರಿಗಳ ಮೇಲಿನ ದಾಳಿಗೆ ಸಂಬಂಧಿಸಿದ ನಿಬಂಧನೆಗಳೇ ಮೇಲುಗೈ ಸಾಧಿಸಿದ್ದವು. ಈಗ ಭಾರತೀಯ ನ್ಯಾಯ ಸಮಿತಿಯಲ್ಲಿ 358 ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. ಈ ಹಿಂದೆ ಇಂಡಿಯನ್ ಪೀನಲ್ ಕೋಡ್ 511 ಸೆಕ್ಷನ್ಗಳನ್ನು ಒಳಗೊಂಡಿತ್ತು. 21 ಅಪರಾಧಗಳನ್ನು ವ್ಯಾಖ್ಯಾನಿಸುವ ಹೊಸ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. 41 ಸೆಕ್ಷನ್ಗಳು ಈಗ ಹೆಚ್ಚಿನ ಅವಧಿಯ ಜೈಲು ಶಿಕ್ಷೆಯನ್ನು ಒಳಗೊಂಡಿವೆ. 82 ಅಪರಾಧಗಳಿಗೆ ವಿಧಿಸುವ ದಂಡದ ಮೊತ್ತವನ್ನು ಹೆಚ್ಚಿಸಲಾಗಿದೆ ಮತ್ತು 25 ಅಪರಾಧಗಳಿಗೆ ಕಡ್ಡಾಯ ಕನಿಷ್ಠ ಶಿಕ್ಷೆಯನ್ನು ಪರಿಚಯಿಸಲಾಗಿದೆ. 19 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. 6 ಅಪರಾಧಗಳಿಗೆ ಸಮುದಾಯ ಸೇವೆಯನ್ನು ಶಿಕ್ಷೆಯ ರೂಪವಾಗಿ ಪರಿಚಯಿಸಲಾಗಿದೆ. ಸ್ವಾತಂತ್ರ್ಯ ಬಂದ ನಂತರ 7 ದಶಕಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯು ಎದುರಿಸಿದ ಸವಾಲುಗಳ ಕುರಿತು ಆಳವಾದ ಚರ್ಚೆಗಳನ್ನು ನಡೆಸಲಾಯಿತು. ಕಾನೂನಿನ ಪ್ರತಿಯೊಂದು ಆಯಾಮವನ್ನು ಅದರ ಪ್ರಾಯೋಗಿಕ ಅನ್ವಯಿಕೆ ಮತ್ತು ಭವಿಷ್ಯದ ಪ್ರಸ್ತುತತೆಗಾಗಿ ಸೂಕ್ಷ್ಮವಾಗಿ ಪರಿಶೀಲಿಸಲಾಯಿತು. ಸಮುದ್ರ ಮಂಥನದಂತಿದ್ದ ಈ ಕಠಿಣ ಮಂಥನ ಪ್ರಕ್ರಿಯೆಯಿಂದಲೇ ಅಮೃತ ಕಾಲಕ್ಕಾಗಿ ಅಮೃತ ಧಾರೆಯಂತೆ ಈ ಭಾರತೀಯ ನ್ಯಾಯ ಸಮಿತಿಯು ಹೊರಹೊಮ್ಮಿತು. ಇಂತಹ ಅಪಾರ ಸಹಯೋಗದಿಂದ ಮೂಡಿಬಂದ ಭಾರತದ ಈ ಹೊಸ ನ್ಯಾಯ ಸಂಹಿತೆಯು ದೇಶದ ನ್ಯಾಯದಾನದ ಪಯಣದಲ್ಲಿ ಒಂದು ಮೈಲಿಗಲ್ಲಾಗಿದೆ ಎಂದು ಸಾಬೀತಾಗುತ್ತಿದೆ. ಜುಲೈ 1, 2024 ಈ ಕಾನೂನುಗಳ ಅನುಷ್ಠಾನದೊಂದಿಗೆ ಬ್ರಿಟಿಷ್ ರಾಜ್ ಮತ್ತು ವಸಾಹತುಶಾಹಿ ಯುಗದ ಗುಲಾಮಗಿರಿಯ ಎಲ್ಲಾ ಕುರುಹುಗಳನ್ನು ತೆಗೆದುಹಾಕಲಾಯಿತು. ಸಂಪೂರ್ಣವಾಗಿ ಸ್ಥಳೀಯ ಕಾನೂನು ಚೌಕಟ್ಟನ್ನು ಜಾರಿಗೆ ತರಲಾಯಿತು. ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ 531 ಸೆಕ್ಷನ್ಗಳು ಇವೆ.
ಆದರೆ 1973 ಹಳೆಯ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ

484 ಸೆಕ್ಷನ್ಗಳಿದ್ದವು. ಇದರಲ್ಲಿ 14 ಸೆಕ್ಷನ್ಗಳನ್ನು ರದ್ದುಗೊಳಿಸಲಾಗಿದೆ. 127 ನಿಬಂಧನೆಗಳನ್ನು ತಿದ್ದುಪಡಿ ಮಾಡಲಾಗಿದೆ. 9 ಹೊಸ ಸೆಕ್ಷನ್ಗಳು ಮತ್ತು 39 ಹೊಸ ಉಪ ಸೆಕ್ಷನ್ಗಳನ್ನು ಸೇರಿಸಲಾಗಿದೆ. 44 ಹೊಸ ಸೃಷ್ಟೀಕರಣಗಳು ಮತ್ತು ವಿವರಣೆಗಳನ್ನು ಸೇರಿಸಲಾಗಿದೆ. 35 ಸೆಕ್ಷನ್ಗಳು ಈಗ ನಿರ್ದಿಷ್ಟ ಸಮಯದ ಮಿತಿಗಳನ್ನು ಒಳಗೊಂಡಿವೆ. 35 ಆಡಿಯೋ ವಿಡಿಯೋ ನಿಬಂಧನೆಗಳನ್ನು ಪರಿಚಯಿಸಲಾಗಿದೆ. ಜೂನ್ 30, 2024 ದೇಶದಲ್ಲಿ ಜಾರಿಯಲ್ಲಿದ್ದಂತಹ ಕಾನೂನುಗಳು ಸ್ವತಂತ್ರ ಭಾರತದ ಮನೋಭಾವಕ್ಕೆ ಧಕ್ಕೆ ತರುವಂತಹ ಆಕ್ಷೇಪಾರ್ಹ ಪದಾವಳಿಗಳನ್ನು ಹೊಂದಿದ್ದವು. ಆದರೂ ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರವೂ ಇದೇ ಕಾನೂನುಗಳು ಅನ್ವಯವಾಗುತ್ತಿದ್ದವು. ಈ ಹಳೆಯ ಕಾನೂನಿನಲ್ಲಿದ್ದಂತಹ ಪದಾವಳಿಗಳೆಂದರೆ ಯುನೈಟೆಡ್ ಕಿಂಗ್ಡಮ್ನ ಸಂಸತ್ತು, ಪ್ರಾಂತೀಯ ಶಾಸನ ಸಭೆಗಳು, ಬ್ರಿಟಿಷ್ ಪ್ರಜಾಪ್ರಭುತ್ವದ ಪ್ರತಿನಿಧಿಗಳು, ಲಂಡನ್ ಗೆಜೆಟ್, ಜೂರಿ, ಯುನೈಟೆಡ್ ಕಿಂಗ್ಡಮ್ ಆಫ್ ಗ್ರೇಟ್ ಬ್ರಿಟನ್ ಅಂಡ್ ಐರ್ಲೆಂಡ್, ಹರ್ ಮ್ಯಾಜಿಸ್ಟ್ರೀಸ್, ಗವರ್ನಮೆಂಟ್, ಲಂಡನ್ ಗೆಜೆಟ್ ಸೂಚಿಸಿದ ಪ್ರಕ್ರಿಯೆಗಳು, ಬ್ರಿಟಿಷ್ ಕ್ರೌನ್, ಇಂಗ್ಲೆಂಡ್ ನ್ಯಾಯಾಲಯಗಳ ಸಂಪ್ರದಾಯಗಳು ಮತ್ತು ಬ್ಯಾರಿಸ್ಟರ್ ಎಂಬ ಪದಗಳು. ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಈಗ 170 ನಿಬಂಧನೆಗಳು ಇವೆ. 1872 ಮೂಲ ಇಂಡಿಯನ್ ಎವಿಡೆನ್ಸ್ ಆಕ್ಟ್ನಲ್ಲಿ 167 ಸೆಕ್ಷನ್ಗಳಿದ್ದವು. 24 ನಿಬಂಧನೆಗಳಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ. 2 ಹೊಸ ಸೆಕ್ಷನ್ಗಳು ಮತ್ತು 6 ಉಪ ಸೆಕ್ಷನ್ಗಳನ್ನು ಸೇರಿಸಲಾಗಿದ್ದು 6 ಸೆಕ್ಷನ್ಗಳನ್ನು ತೆಗೆದುಹಾಕಲಾಗಿದೆ. ಇದು ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯಲ್ಲಿ ಹೊಸ ಯುಗದ ಆರಂಭವನ್ನು ಸಾರಿತು. ಈ ಕಾನೂನಿನ ಸಂಪೂರ್ಣ ಅನುಷ್ಠಾನದೊಂದಿಗೆ ತಾರೀಖ್ ಪೆ ತಾರೀಖ್ ಅಂದರೆ ಮುಂದೂಡಿಕೆಯ ಮೇಲೆ ಮುಂದೂಡಿಕೆ ಎಂದು ಪ್ರಸಿದ್ಧವಾಗಿದ್ದ ಅಂತ್ಯವಿಲ್ಲದ ನ್ಯಾಯಾಲಯದ ಮುಂದೂಡಿಕೆಗಳ ಯುಗಕ್ಕೆ ಮುಕ್ತಿ ಸಿಕ್ಕಿದೆ. ಯಾವುದೇ ಸಂತ್ರಸ್ತರಿಗೆ 3 ವರ್ಷಗಳ ಒಳಗಾಗಿ ನ್ಯಾಯ ಸಿಗುವುದನ್ನು ಖಾತ್ರಿಪಡಿಸುವ ನ್ಯಾಯಾಂಗ ವ್ಯವಸ್ಥೆಯನ್ನು ಈಗ ದೇಶದಲ್ಲಿ ಸ್ಥಾಪಿಸಲಾಗಿದೆ. ಕಳೆದ 2 ವರ್ಷಗಳಲ್ಲಿ ಭಾರತದ ಈ ಹೊಸ ಕಾನೂನುಗಳು ನ್ಯಾಯದಾನದ ಇಡೀ ಸ್ವರೂಪವನ್ನೇ ಬದಲಾಯಿಸಿದ್ದು, ಈ ಬದಲಾವಣೆಯನ್ನು ಈಗ ಪ್ರತಿಯೊಬ್ಬ ನಾಗರಿಕನು ನೇರವಾಗಿ ಅನುಭವಿಸುತ್ತಿದ್ದಾನೆ. ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಪರಿಚಯಿಸಲಾದ ಭಾರತೀಯ ನ್ಯಾಯ ಸಮಿತಿಯು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಭಾರತದ ಹೊಸ ಮನಸ್ಥಿತಿಯನ್ನು ಪ್ರತಿಬಿಂಬಿಸುವ ಮೂಲಕ ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಒಂದು ಹೊಸ ಆರಂಭವನ್ನು ಸೃಷ್ಟಿಸಿದೆ. ಸ್ವತಂತ್ರ ಭಾರತದ ನ್ಯಾಯ ಸಂಹಿತೆಯು ಸಮಾನ, ಸಾಮರಸ್ಯ ಮತ್ತು ಸಾಮಾಜಿಕ ನ್ಯಾಯದ ಆದರ್ಶಗಳೊಂದಿಗೆ ಹೆಣೆಯಲ್ಪಟ್ಟಿದೆ. ಕಾನೂನಿನ ಕಣ್ಣಿನಲ್ಲಿ ಎಲ್ಲರೂ ಸಮಾನರು ಎಂದು ಅನೇಕ ಬಾರಿ ಹೇಳಲಾಗುತ್ತದೆ, ಆದರೆ ವಾಸ್ತವವು ಸಾಕಷ್ಟು ಭಿನ್ನವಾಗಿತ್ತು. ಬಡವರು ಮತ್ತು ದುರ್ಬಲರು ಕಾನೂನಿಗೆ ಹೆದರುತ್ತಿದ್ದರು ಮತ್ತು ನ್ಯಾಯಾಲಯಗಳು ಅಥವಾ ಪೊಲೀಸ್ ಠಾಣೆಗಳಿಗೆ ಕಾಲಿಡಲು ಹಿಂಜರಿಯುತ್ತಿದ್ದರು. ಆದರೆ ಈಗ ಭಾರತೀಯ ನ್ಯಾಯ ಸಮಿತಿಯು ಈ ಸಾಮಾಜಿಕ ಮನಸ್ಥಿತಿಯನ್ನು ಬದಲಾಯಿಸುತ್ತಿದೆ. ದೇಶದ ಕಾನೂನುಗಳು ತಮಗೆ ಸಮಾನತೆಯನ್ನು ಖಾತರಿಪಡಿಸುತ್ತವೆ ಎಂಬ ನಂಬಿಕೆ ಸಾರ್ವಜನಿಕರಲ್ಲಿ ಮೂಡಲಾರಂಭಿಸಿದೆ. ಇದು ಸಂವಿಧಾನವು ಭರವಸೆ ನೀಡಿದ ನೈಜವಾದ ಸಾಮಾಜಿಕ ನ್ಯಾಯವಾಗಿದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ನ್ಯಾಯದ ಲಭ್ಯತೆಯಲ್ಲಿ ಒಂದು ಹೊಸ ಯುಗ. ಬರಹ ಕೃಪೆ ನ್ಯೂ ಇಂಡಿಯಾ ಸಮಾಚಾರ. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
2: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ವಿಶ್ವ ದಾಖಲೆಯ ಸೈಕ್ಲಿಸ್ಟ್ ಬಿಎಂ ಶ್ರೀನಿವಾಸ್ ಜೊತೆಗೆ ಸಂವಾದ.
1: ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಬಹುಮುಖ ಕ್ರೀಡಾ ಪ್ರತಿಭೆ. ಬಹುಮುಖ ಅಂತಂದ್ರೆ ಬಹಳಷ್ಟು ಕ್ರೀಡೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಬೀರಮಾನಹಳ್ಳಿ ಶ್ರೀನಿವಾಸ್ ಅವರು ಇದಾರೆ ನಮ್ ಜೊತೆಗೆ. ಶ್ರೀನಿವಾಸ್ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
3: ಥ್ಯಾಂಕ್ ಯು.
1: ನೀವು ಅಂತಾರಾಷ್ಟ್ರೀಯ ಅಥ್ಲೀಟ್, ಸೈಕಲಿಸ್ಟ್, ಕುಸ್ತಿಪಟು, ನಿವೃತ್ತಿಯ ನಂತರ ಕ್ರೀಡಾಸಕ್ತರಿಗೆ ಉಚಿತವಾಗಿ ಕೋಚಿಂಗ್ ಕೂಡ ಮಾಡ್ತಾ ಇದ್ದೀರಿ. ಹಲವು ಕ್ರೀಡೆಯಲ್ಲಿ ಆಸಕ್ತಿ ಬೆಳಿಲಿಕ್ಕೆ ಕಾರಣ ಏನು, ಹಾಗೆ ನಿಮ್ಮ ಹಿನ್ನೆಲೆಯ ಕುರಿತಾಗಿ ಹೇಳಿ.
3: ಮೊದಲನೇದಾಗಿ ನನ್ನ ಜನ್ಮದ

0: ಪುತ್ರರಾದಂತಹ ಇಸ್ಕೋಲ್ ಮುನಿಯಪ್ಪ ಮತ್ತು ಗಂಗಮ್ಮ ಅವರನ್ನ ನಾವು ಸ್ಮರಿಸುತ್ತಾ ಕ್ರೀಡೆ ನನಗೆ ಗೊತ್ತಿಲ್ಲದಂಗೆ ನನ್ನ ಹೆಗಲೇ ಇರ್ಕೊಂಡಿತ್ತು.
1: ನಿಮ್ಮ ಮನೆಯಲ್ಲಿ ಯಾರಾದ್ರೂ ಕ್ರೀಡಾಪಟು ಇದ್ರಾ?
0: ಇಲ್ಲ ಮೇಡಮ್, ನನ್ನ ಮನೆಯಲ್ಲಿ ತಂದೆಯವರು ಸರ್ಕಾರಿ ನೌಕರಾಗಿದ್ರು. ಸೊ ಆಕ್ಚುಲಿ ನಮ್ಮ ತಂದೆಯವರು ನನ್ನ ಗ್ರಾಮದ ಮೊದಲನೇ SSLC ಪಾಸ್ ಮಾಡಿದ ವ್ಯಕ್ತಿ, ಜೊತೆಗೆ ಅವರೇ ನಮ್ಮ ಗ್ರಾಮದ ಪ್ರಥಮ ಸರ್ಕಾರಿ ನೌಕರ. ಮತ್ತೆ ಆಧ್ಯಾತ್ಮದಲ್ಲಿ ಬಹಳಷ್ಟು ಆಸಕ್ತಿ ಮತ್ತು ನಂಬಿದಂತವರು, ಮತ್ತೆ ಅವರಿಗೆ ದೈವಭಕ್ತಿ ಬಹಳಷ್ಟಿತ್ತು. ಹರಿಕಥೆ ಕಲಾವಿದರಾಗಿದ್ರು ಕೂಡ ಅವರು. ಸೊ ಅವರು ಜೀವಿತಾವಧಿ ಇರೋವರೆಗೂ ಕೂಡ ಅವರು ಕಲಾವಿದರಾಗಿ, ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಾವಿದರಾಗಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಮನೆಯಲ್ಲಿ ಕ್ರೀಡೆಗೆ ಅವಕಾಶವೇ ಇಲ್ಲ. ಯಾಕಂತಂದ್ರೆ ಅಕ್ಷರ ಮತ್ತು ಆಧ್ಯಾತ್ಮ ಇವೆರಡರ ಒಂದಿಗೆ ಜೀವನ ನಡೀತಾ ಇದ್ದಿದ್ದು. 5 ಜನ ತಮ್ಮಂದ್ರು, ನಾವು 6 ಜನ ಇದೀವಿ. ಯಾರಿಗೂ ಕ್ರೀಡಾಸಕ್ತಿ ಇಲ್ಲ. ಕೈತೋಟ ಮಾಡ್ತಾ ಇದೀವಿ ಮನೆ ಹತ್ರ. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಕುಂಟೆ ಇತ್ತು. ಆ ಕುಂಟೆಯಲ್ಲಿ ನೀರು ತಗೊಂಡ್ಬರ್ಬೇಕು. ನಮ್ಮ ತಾಯಿಯವರು ಕಂಡೀಷನ್ ಮಾಡೋರು, ಪ್ರತಿ ದಿವಸ ನೀರು ಹಾಕ್ಲೇಬೇಕಾಗಿತ್ತು. ಇದು 73-72 ಆಸ್ಪಾಸ್ ಅಲ್ಲಿ. ಸೊ ಆಗ 3-4 ಕ್ಲಾಸ್ ಇದ್ದೆ. ಆ 2 ಬಿಂದಿಗೆ ತಗೊಂಡೋಗಿ ಮಡಕೆ ಕುಡಿಕೆಗಳು ಬರ್ತಾ ಇದ್ವು, ತಗೊಂಡೋಗಿ ತಗೊಂಡ್ಬರ್ಬೇಕಾಯ್ತು. ಒಂದು 10-20 ಬಾರಿ ಎತ್ಕೊಂಡು ನೀರು ಹಾಕ್ಬೇಕಾಗಿತ್ತು. ಬೇಗ ಬೇಗ ಮುಗಿಸ್ಬಿಡೋಣ ಉದ್ದೇಶಕ್ಕೆ ಓಡೋಡಿ ಹೋಗಿ ತಗೊಂಬಂದು ಹಾಕ್ಬಿಡೋದು. ಆ ಮೂಲಕ ಓಟ ನನಗೆ ಗೊತ್ತಿಲ್ಲದೆ ಕಡ್ಡಾಯವಾಗಿ ಮನಸ್ಸಿಲ್ಲದೆ ನಾನು ಆ ಕೆಲಸ ಮಾಡ್ತಾ ಇದ್ದೆ. ಬೇಗ ಮುಗಿಸೋಣ, ಬೇಗ ಮುಗಿಸೋಣ, ಆಟ ಆಡಕ್ಕೆ ಹೋಗೋಣ ಅಂತ ಹೇಳಿ. ಸೊ ಆತರ ಓಟ ಕೈ ತೋಟದ ಮೂಲಕ ನೀರು ಹಾಕುವ ಮೂಲಕ ಓಟ ನನಗೆ ಸೇರ್ಕೊಂತು.
1: ಅಂದ್ರೆ ನಿಮ್ಮ ಕೆಲಸವೇ ಬುನಾದಿ ಅಂತ ಹೇಳಬಹುದು, ಕ್ರೀಡಾಸಕ್ತಿ ಬೆಳಿಲಿಕ್ಕೆ.
0: ಹೌದೌದೌದು.
1: ಕೋಲಾರದ ಹತ್ರ ಒಂದು ಚಿಕ್ಕ ಹಳ್ಳಿ ಬೀರ್ಮಾನ್ ಹಳ್ಳಿ ಅಂತ, ಹಳ್ಳಿಗಳಲ್ಲಿ ಆಟ ಆಡ್ತಾ ಇರ್ತಾರೆ. ಈ ಚಿನ್ನಿ ದಾಂಡ ಆಗಿರ್ಬೋದು, ಖೋಖೋ, ಕಬಡ್ಡಿ, ಕುಂಟೆಬಿಲ್ಲೆ ಇಂಥವೆಲ್ಲ ಆಟ ಆಡ್ತಾ ಇರ್ತಾರೆ. ಆ ಆಸಕ್ತಿ ಇತ್ತ ನಿಮ್ಗೆ?
0: ಆಕ್ಚುಲಿ ನಾನೊಂದು ಪುಸ್ತಕ ಬರಿತಾ ಇದ್ದೀನಿ, ಬಂಗಾರದ ಹೆಜ್ಜೆಗಳು ಅಂತೇಳಿ. ಅದರಲ್ಲಿ ನಾವು 70ರ ದಶಕದಲ್ಲಿ ಏನೇನು ಆಟಗಳು ಆಡಿದ್ವು ಸಂಪೂರ್ಣವಾಗಿ ಅವು ನಶಿಸೋದೇವೋ, ಅದ್ರ ಹೆಸರುಗಳು ಗೊತ್ತಿಲ್ಲ. ತಾವ್ ಅದನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ, ಆ ಮೂಲಕ ಹೇಳ್ತೀವಿ ನಾವು ಆಡಿರೋ ಆಟಗಳು: ಕೋಲ್ ಜಿಮ್ ಆಟ, ಸೂರ್ ಚೆಂಜಾಟ, ಲಗೋರಿ, ಅಚ್ಚಂಕಾಯಿ, ಕೋತಿ ಕೊಂಬೆ ಅಂತಂದ್ರೆ ಮರಕೋತಿ ಆಟ ಅಂತ ಕರಿತೀವಲ್ಲ, ಗೋಲಿ ಆಟ, ಕಿಸುಕುರುಗಲ್ಲು, ಬೇಂದ ಅಂತೆ, ಲೆಕ್ಕವಿಲ್ಲದಷ್ಟು.
1: ಮೊಬೈಲ್ ಬಂದಿರೋದ್ರಿಂದ ಈ ದೇಸಿ ಕ್ರೀಡೆಗಳು ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬೋದು.
0: ಮುಖ್ಯವಾಗಿ ಧಾರಾಳವಾಗಿ ಹೇಳ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. ಹೆಂಗಿದೆ ನೋಡಿ, 70ರ ದಶಕದಲ್ಲಿ ವೈಜ್ಞಾನಿಕ ಚಿಂತನೆಗಳು ಇಲ್ಲದೆ ಇರುವಾಗ ಕ್ರೀಡೆಗೆ ಯಾವ ತರ ಒತ್ತು ಅಂತಂದ್ರೆ, ಬೆಳಗಿಂದ ಸಂಜೆವರೆಗೂ ಗ್ರಾಮೀಣ ಏನವರು ನಾವು ಜನ ಇದ್ವಲ್ಲ ಅವರೆಲ್ಲ ಕೂಡ ಸಂಜೆ ಬಂದು ಕ್ರೀಡೆಗಳನ್ನ ಅವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ.
1: ಅಂದ್ರೆ ಅವಾಗೆಲ್ಲ ಟಿವಿ ಇರ್ಲಿಲ್ಲ ಮನೆಯಲ್ಲಿ, ಒಂದು ಮನರಂಜನೆಗೆ ಬೇಕು ಅಂತಂದ್ರೆ ಆಟಗಳು, ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಯಕ್ಷಗಾನ ಇರ್ಬೋದು, ದೊಡ್ಡಾಟ, ಸಣ್ಣಾಟ ಇವೆಲ್ಲವನ್ನು ಮಾಡ್ತಿದ್ರು ಹಳ್ಳಿ ಭಾಗದಲ್ಲಿ.
0: ಹೌದು, ಅವಳ ಜೊತೆಲ್ಲೇ ನಾವು ಬೆಳೆದ್ವಿ. ಯಾಕಂದ್ರೆ ನನ್ನ ಊರಿಗೆ ವಿದ್ಯುತ್ ಶಕ್ತಿ ಅಂದ್ರೆ ಕರೆಂಟ್ ಬಂದಿದ್ದು 1963 ಇಸ್ವಿಯಲ್ಲಿ. ನಾವು ಹುಟ್ಟಿರೋದು 1966, ಅಂದ್ರೆ ಸುಮಾರು 9 ವರ್ಷಗಳು ನಾವು ಕತ್ತಲಲ್ಲೇ. ಕತ್ತಲು ಮತ್ತು ಬೆಳಕಿನ ಎರಡೂ ಸಂಬಂಧ ಗೊತ್ತಿರುವಂತ ಅದೃಷ್ಟವಂತ ನಾವು,
1: ಅದೃಷ್ಟವಂತರೇ ಅಂತ ಹೇಳಬೇಕು. ಯಾಕಂದ್ರೆ ಈಗ ಬೆಳಕಿನಲ್ಲಿ ನಾವು ಬದುಕ್ತಾ ಇರೋದು, ಹೊರಗಿನ ಪ್ರಭಾವಗಳ ಮೇಲೆ ಬಹಳಷ್ಟು ಬೀಳ್ತಾ ಇದೆ. ಸೊ ಆ ಒಂದು ಕಾಲದಲ್ಲಿ ಬಹಳ ಮಣ್ಣಿಗೆ ಹತ್ತಿರವಾಗಿದ್ವಿ ನಾವೆಲ್ಲ.
0: ನಿಜ,
1: ಆರೋಗ್ಯನೂ ಬಹಳ ಚೆನ್ನಾಗಿತ್ತು. ಕ್ರೀಡಾಸಕ್ತಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಇವೆಲ್ಲ ಸಮೃದ್ಧವಾಗಿತ್ತು ನಮ್ಮಲ್ಲಿ.
0: ಈಗಿನ ನನ್ನೂರಲ್ಲಿ ನಾವು ನೋಡ್ತಾ ಇರೋದು ಮಣ್ಣಿನ ಸಂಪರ್ಕವೇ ಕಳೆದುಕೊಳ್ತಾ ಇರೋ ಸಮಾಜ. ಚಪ್ಪಲಿ ಇಲ್ದಿದ್ದು ನಾವು ಆಚೆ ಹೋಗ್ತಾ ಇಲ್ಲ. ಈಗಿನ ನನ್ನೂರಲ್ಲಿ ನಾನೊಬ್ಬನೇ ಚಪ್ಪಲಿ ಇಲ್ದೆ ಈಗಲೂ ಓಡಾಡ್ತಾ ಇದ್ದೀನಿ. ಸೊ ಅದಕ್ಕೆ ನನ್ನನ್ನು ಕೇಳ್ತಾರೆ, ಏನಣ್ಣ ಚಪ್ಪಲಿ ಇಲ್ಲ ಓಡಾಡ್ತಾ ಇದೆ ಹಾಗೆ ಹೇಗೆ ಅಂತೇಳಿ. ಸೊ ಆ ಸತ್ಯ ಮತ್ತು ವಾಸ್ತವತೆ ಎಷ್ಟು ಚೆನ್ನಾಗಿ ನಶಿಸಿ ಹೋಗ್ತಾ ಇದೆ ಅಂತಂದ್ರೆ, ಮಣ್ಣಿನ ಸಂಪರ್ಕವಿಲ್ಲದೇನೆ ನಾವು ಬಹಳಷ್ಟು ಆರೋಗ್ಯ ಸಮಸ್ಯೆ ಸಿಗಾಕೊಳ್ಳುವಂತ ಅವಕಾಶಗಳು ಬಹಳಷ್ಟು ಇದಾವೆ. ಭೂತಾಯಿ ನಮ್ಗೆಲ್ಲವನ್ನು ಕೊಟ್ಟಿದೆ, ಭೂಮಿ ಮೇಲೆ ನಡೆದ್ರೆ ತಾಕು, ನನ್ನ ತಾಯಿ ಅಲ್ವೇ. ಎಲ್ಲವನ್ನು ಸಹಿಸಿ ನಮ್ಮನ್ನು ಬದುಕಿಸುವಂತ ಏಕೈಕ ತಾಯಿ ಅಂದ್ರೆ ಭೂತಾಯಿ. ನಮಗೆ 100 ವರ್ಷ ಸಂತೋಷವಾಗಿ ಜೀವನ ಮಾಡಪ್ಪ ಅಂತ ಹೇಳಿರೋದು ಆ ತಾಯಿನೇ. ನಾವು ಅದನ್ನ ಬಿಟ್ಟು ಬಂದಿರೋದ್ರಿಂದ ಸಮಸ್ಯೆ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಷ್ಟೇ.
1: ನಾವೆಲ್ಲ ಓಡುವಾಗ ಅಥವಾ ಏನೋ ಆಟ ಆಡುವಾಗ ಬಿದ್ರೆ ಸೀದಾ ನಮ್ಮ ಭೂತಾಯಿ ಮಡಿಲಿಗೆ ಬೀಳ್ತಿದ್ವಿ. ಆಕೆನೇ ಸಲಹೋದಲ್ವಾ ನಮ್ಮನ್ನ?
0: ನಿಜ ನಿಜ ನಿಜ. ಬಹಳಷ್ಟು ಸರಿ ಸೈಕ್ಲಿಂಗ್ ಮಾಡುವಾಗ ತಂದೆ ಅವ್ರದೇ ನಮ್ಮೂರಲ್ಲಿ ಮೊದಲನೇ ಸೈಕಲ್, ಅದು ಸೆಕೆಂಡ್ ಹ್ಯಾಂಡ್ ಸೈಕಲ್. ಆ ಸೈಕಲ್ ಇಟ್ಟರೆ ಸಾವುಕಾರ, ಅದ್ರಲ್ಲಿ ನಾವು ಕತ್ರಿ ತುಳಿತಾ ಇದ್ವಿ. ಈಗ ಸೈಜ್ ಸೈಕಲ್ ಏನು ಇಲ್ಲ, ಒದ್ದಿದ್ದು 22 ಇಂಚ್ ಸೈಕಲ್ ಅಷ್ಟೇ ಇದ್ದಿದ್ದಲ್ವಾ. ಬಹಳಷ್ಟು ಸಾರಿ ಬಿದ್ದು ಮೊಣಕಾಲು ಹೊಡ್ಕೊಂಡ್ರೆ ತಾಯಿ ಹೊಡಿತಾರೆ ಮನೆಗೆ ಹೋದ್ರೆ, ಯಾಕೆ ಹೊಡ್ಕೊಂಡೆ ಅಂತ. ಗಾಯದ ಮೇಲೆ ಮಣ್ಣು ಸುರಿದ್ಬಿಡೋದು, ಏನ್ ನೀವು ಭೂತಾಯಿ ಸಲಿಸ್ತಾರೆ, ಬರೀ ಮಣ್ಣಾಕಿರ್ ಸಾಕು, ಹಂಗೆ ಗಾಯವಾಸಿ ಆಗ್ಬಿಡ್ತಾ ಇತ್ತು. ತುಂಬಾ ಒಳ್ಳೆ ನೆನಪುಗಳನ್ನ ನೀವು ಪ್ರಸ್ತಾಪ ಮಾಡ್ತಾ ಇದ್ರಿ. ನಾವು ಭೂಮಿಯೆಡೆಗೆ ಎಸ್, ನೆಲ ಸಂಸ್ಕೃತಿ ಮತ್ತು ಭೂಮಿಯೆಡೆಗೆ ನಾವು ಮತ್ತೆ ಹೋಗ್ಬೇಕಾಗ್ತದೆ. ಇಲ್ಲ ಅಂದ್ರೆ ಸಮಸ್ಯೆಗಳನ್ನ ನಾವು ತುಂಬಾ ಬೇಕಾದಷ್ಟು ತಂದ್ಕೊಂಡಿದ್ದೀವಿ.
1: ಹಾಗಾಗಿ ನಿಮ್ಗೆ ಕ್ರೀಡಾಸಕ್ತಿ ಬೆಳೀತು ಅಂತ ಹೇಳಿದ್ರಿ ನೀವು.
0: ಓಟದ್ದು
1: ಓಟದ್ದಾಯ್ತು. ನೀವೇನೋ ಕ್ರೀಡೆಯಲ್ಲಿ ಆಸಕ್ತಿ ಬೆಳೆಸ್ಕೊಂಡ್ರಿ, ಮನೆಯಲ್ಲಿ ಪಾಲಕರು ಒಪ್ಪಿದ್ರ ಅದ್ರ ಬಗ್ಗೆ?

0: ಹಿಂದಿಗೂ ಒಪ್ಲಿಲ್ಲ.
1: ಯಾಕೆ ಒಳ್ಳೆ ಹವ್ಯಾಸ ಅಲ್ಲ?
0: ಯಾಕಂದ್ರೆ ನಮ್ಮ ತಂದೆ ಅವರಿಗೆ ಆಧ್ಯಾತ್ಮ ಮತ್ತು ಕಲೆ ಬಿಟ್ರೆ ಅವ್ರಿಗೆ ಕ್ರೀಡೆಯಲ್ಲಿ ಲವಲೇಶವೂ ಅವರಿಗೆ ಆಸಕ್ತಿ ಇಲ್ಲ. ಅದರಿಂದಾನೆ ನಾನು ಇದುವರೆಗೂ ಕೂಡ ನಮ್ಮ ತಂದೆಯವರಾಗ್ಲಿ ಕುಟುಂಬದೊಂದಿಗೆ ಯಾವುದೇ ನನಗೆ ಸಪೋರ್ಟ್ ಸಿಗ್ಲಿಲ್ಲ ಅಂದಿನ ಕಾಲದಲ್ಲಿ. ಕಾಲೇಜು, ಹೈಸ್ಕೂಲ್ ಪಿರಿಯಡ್ ಎಲ್ಲರೂ ಕೂಡ ನಾವು ವೈಯಕ್ತಿಕವಾಗಿ ನಾನು ಹೋಗ್ತಾ ಇದ್ದೆ, ನನಗಿಷ್ಟ ಹೋಗೋಣ ಗೆಲ್ಲೋಣ. ಅದೇ ರೀತಿ ಹೈಸ್ಕೂಲ್ ಅಲ್ಲೆಲ್ಲ ಸ್ಪರ್ಧೆ ಮಾಡುವಾಗ, ಯಾವುದೋ ಒಂದು ಇಂಟರ್ಸೆಕ್ಷನ್ ಸ್ಪರ್ಧೆ ಮಾಡುವಾಗ ನಮ್ಮಲ್ಲಿ ಆಗಿದ್ದು ಬರೀ ಎರಡು ಜೊತೆ ಬಟ್ಟೆ, ಚಪ್ಪಲಿ ಇಲ್ಲ. ಹೈಸ್ಕೂಲ್ ಬರುವಾಗ ಯೂನಿಫಾರ್ಮ್ ಏನೂ ಇಲ್ಲ ಅನ್ಕೊಳ್ರೆ. ಸೊ ಬರೋದೇ ಒಂದು ಕಷ್ಟ ಅನಿಸ್ತಾ ಇದ್ದಾಗ, ಅಂತ ಸಂದರ್ಭದಲ್ಲಿ ಇಂಟರ್ಸೆಕ್ಷನ್ ಮ್ಯಾಚ್ ನಡೆಯುವಾಗ ಒಂದ್ ದಿವಸ ನಾನು ಓಟಕ್ಕೆ ಸೇರ್ಕೊಂಡ್ಬಿಟ್ಟೆ. ಸೇರದಲ್ಲಿ ನನ್ನ ಬರಿಗಾಲಲ್ಲಿ ಓಡ್ತಾ ಇದ್ದೀನಿ. ಸಿ ನಗರ ಮಕ್ಕಳು ಅವರೆಲ್ಲ ಕೂಡ ಶೂಗಳಲ್ಲೇ ಓಡ್ತಾ ಇದಾರೆ, ಹೆಗಲ ಮೇಲ್ ಟೋಲು ಅಂತೇಳಿ ಹಳ್ಳಿ ಜನಗಳನ್ನ ಅಂದು ಚೇಡಿಸ್ತಾ ಇದ್ರು. ಅಯ್ಯೋ ಚಮಟಿ ಓಡೋ ಓಡೋ ಓಡೋ ಅಂತೇಳಿ ಪಟಾಪಟಿ ನಿಕ್ಕರಲ್ಲಿ ಓಡ್ತಾ ಇದ್ರೆ ನನಗೆ ಕೀಳರ್ಮೆ, ಇವೆಲ್ಲ ಹಿಂಗ ಎಂತಾರಲ್ಲ ಅಂತೇಳಿ ಗೆದ್ರೂ ಕೂಡ ಸಮಾಜ ನಮ್ಮನ್ನ, ಆದ್ರೆ ಹಳ್ಳಿಯವ್ರನ್ನ ಮತ್ತೆ ನಮಗೆ ಶೂ ಇರ್ಲೇಬೇಕೇನೋ ಅನ್ನೋ ಒಂದು ಇದು ಬೇಕು ಬೇಕು ಅಂತ. ಸೊ ಹಂಗಾಗಿ ನಮ್ಮಲ್ಲಿ ಶೂ ಇಲ್ವಲ್ಲ, ಯಾಕಂದ್ರೆ ನನ್ನ ತಂದೆ ನಾನು ತೆಗೆದುಕೊಡೋದಿಲ್ಲ, ಕೇಳಲೇ ಇಲ್ಲ, ಅವ್ರು ನನ್ನ ಕಡೆ ನೋಡಲೇ ಇಲ್ಲ.
1: ಶಿಕ್ಷಣ ಕಲೀಲಿ ಇಲ್ಲ ಕಲಾವಿದನಾಗ್ಲಿ ಅನ್ನೋ ಆಸೆ ಇತ್ತೇನು?
0: ಅದಕ್ಕಿಂತ ಏನೋ ಅವ್ರ ವೈಯಕ್ತಿಕ ವಿಚಾರಗಳಲ್ಲಿ ಅವರು ದೈವದತ್ತದಿಂದ ಮಾತನಾಡೋರು ಪ್ರತಿಯೊಂದಕ್ಕೂ ಕೂಡ. ದೇವರು ನಮ್ಮನ್ನ ಹ್ಯಾಗ ಉಳಿಸ್ಬೇಕು, ಹ್ಯಾಗ ಬೆಳೆಸ್ಬೇಕು, ಹ್ಯಾಗ ಮುಗಿಸ್ಬೇಕು ಅನ್ನೋದು ಇಟ್ಕೊಂಡಿದ್ದಾರೆ. ಸೊ ಹಂಗಾಗಿ ಯಾವತ್ತೂ ಕೂಡ ನಮ್ಗೆ ಯಾವ್ದ್ರ ಮಹತ್ವ ಹೀಗೆ ಆಗ್ಬೇಕು ಅಂತ ಹೇಳಲೇ ಇಲ್ಲ ಅವರು. ಯಾಕಂದ್ರೆ ನನ್ನ ಊರಿಗೆ ಅಧಿಕೃತವಾಗಿ ಅಕ್ಷರದ ಜ್ಯೋತಿಯನ್ನ ತಂದವರು ನಮ್ಮ ತಂದೆಯವರು. SSLC ಮಾರ್ಕ್ಸ್ ಕಾರ್ಡು ತಗೊಂಡ್ಬಂದು ನನ್ನೂರಿಗೆ ಕೊಟ್ಟ ಮಹಾನುಭಾವ. ಹಂಗ ಅವರಿಗೆ ಶಿಕ್ಷಣದಲ್ಲಿ ಸಾಯೋವರೆಗೂ ಆಸಕ್ತಿ, ಮತ್ತೆ ನಾವೆಲ್ಲರೂ ಅದರಲ್ಲೇ ಬದುಕ್ತಾ ಇದೀವಿ. ಬೇಸ್ಮೆಂಟ್ ಇತ್ತು, ಆದ್ರೆ ಕ್ರೀಡೆಯಲ್ಲಿ ಮಾತ್ರ ಇಲ್ಲ. ನಮ್ಗೆ ಇದು ಹೆಗಲೇರ್ಕೊಂತು, ಸೈಕಲ್ ಹವ್ಯಾಸಕ್ಕೆ ಬಂತು, ಮನರಂಜನೆಗೆ ಸೈಕಲ್ ಬಂತು. ಓಟ ಅನ್ನೋದು ನನ್ನ ತಾಯಿಯವರ ಕಂಡೀಷನ್, ಕೈ ತೋಟ ಮಾಡೋ ಮೂಲಕ ಬೇಗ ಬೇಗ ನೀರ್ ಹಾಕ್ಬೇಕು ಅನ್ನೋ ಉದ್ದೇಶಕ್ಕೆ ಓಟ ನನ್ನ ಜೊತೆ ಸೇರ್ಕೊಂಡ್ ಇವೆರಡು ನನ್ನ ಹೆಗಲಿಗೆ ನನ್ ಗೊತ್ತಿಲ್ಲದೆ ಬಂದು ಸೇರ್ಕೊಂಡ್ಬಿಟ್ವು. ಅವ್ ನನ್ನ ಬಿಡ್ಲೇ ಇಲ್ಲ, ಇಲ್ಲಿವರೆಗೂ ತಂದು ಕೂಡಿಸಿದ್ದಾವೆ.
1: ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರನ್ನರ್ ಆಗಿ ಹಲವು ದೇಶಗಳನ್ನ ಸುತ್ತಿದ್ದೀರಿ. ನಿಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಯಾವುದು, ಅದಕ್ಕೆ ಹೇಗೆ ಆಯ್ಕೆ ಆದ್ರಿ?
0: ಓಟಕ್ಕೆ ಪ್ರಮುಖ ವೇದಿಕೆ ಸಿದ್ಧತೆ ಆಗಿದ್ದೆ 2008. ಮೂಲತಃ ನಾನು ಕುಸ್ತಿಪಟು,
1: ಕುಸ್ತಿ ಓಟಕ್ಕಿಂತ ಮುಂಚೆ ಕುಸ್ತಿಪಟು ನೀವು
0: ಗರಡಿ ಮನೆ
1: ಮನೆಗೆ ಹೋಗ್ತಿದ್ದೆ?
0: ಹೌದೌದು,
1: ಗರಡಿ ಮನೆಯಲ್ಲಿ ಇತ್ತ? ಗರಡಿ ಮನೆ
0: ಪಕ್ಕದೂರಲ್ಲಿ ಇತ್ತು. ಆಕ್ಚುಲಿ ನಾವು ಕಾಲೇಜ್ ಡೇಸ್ ಬಂದಾಗ ನಮ್ಮ ಹಾಸ್ಟೆಲ್ಸ್ ಅಲ್ಲಿ ಗರಡಿ ಮನೆಗಳು ಇದ್ದು ಮೇಡಮ್ ಕುಸ್ತಿ. ಯಾಕಂದ್ರೆ ಹೈಸ್ಕೂಲ್ ಅಲ್ಲಿ ನಾನು ಓಡಕ್ ಹೋದಾಗ ಯಾವಾಗ ಈ ಜನ ನನ್ನ ಎಚ್ಎಂಟಿ ಅಂತಂದ್ರು, ಮತ್ತೆ ಶೂ ಇರ್ಬೇಕು ಅಂತ ನಾನೇ ಕಂಡೀಷನ್ ಮಾಡ್ಕೊಂಡ್ಬಿಟ್ಟೆ. ನನಗೆ ಕ್ರೀಡಾಪಟು ಹೋಗ್ಬೇಕಂತ ಆಸೆ. ಶೂ ಇಲ್ದಿದ್ ಕ್ರೀಡೆ ಯಾವುದು? ಯಾಕಂದ್ರೆ ನಮ್ಮ ಮನೇಲಿ ಏನು ಕೇಳಬಾರ್ದು ನನಗೆ ಯಾವ್ದು ಅಂತಂದಾಗ ಕುಸ್ತಿ. ಅಲ್ಲಿ ಬರೀ ಒಂದ್ ಲಂಗೋಟ್ ಇದ್ರೆ ಸಾಕಾಗ್ತದೆ, ಶೂ ಬೇಕಾಗಿಲ್ಲ, ಒಂದು ಇಲ್ಲ, ಇದು ಕೊಟ್ಬಿಡೋಣ. ನಾನು ಗರಡಿ ಮನೆ ಕಡೆ ಹೊರಟೆ.
1: ಎಷ್ಟೇ ವಯಸ್ಸು?
0: SSLC ಅಂದ್ರೆ 16-17 ವರ್ಷ. SSLC ಮುಗಿದ ನಂತರ ಕಾಲೇಜ್ ಡೇಸ್ ಫಸ್ಟ್ ಪಿ ಸಿ ಬಂದ ತಕ್ಷಣ ಗರಡಿ ಮನೆಗೆ ಹೊರಟಿದೀವಿ. ಸೊ ಅಲ್ಲಿ 500-500 ಬಸ್ಕಿ ಮಾಡ್ತಾ ಇದ್ವಿ. ಅಂದ್ರೆ ಬಹಳಷ್ಟು ದೇಹ ದಂಡನೆ. ಅದು ಆಕ್ಚುಲಿ ನನಗೆ ದಂಡನೆ ಅನಿಸ್ತಾ ಇಲ್ಲ, ನನಗಿಷ್ಟ ಅಲ್ವಾ. ಕಾಯಕದಲ್ಲಿ ಯಾವತ್ತು ಕೂಡ ರಾಜಿ ಮಾಡ್ಕೊಳ್ಳಿಲ್ಲ, ಅದು ತುಂಬಾ ನಮ್ಮನ್ನ ಆಸ್ವಾದನೆ ಮಾಡೋ ತರನೇ ಬಂತದ್ದು.
1: ಗರಡಿ ಮನೆಗೆ ಹೋದ್ರು ನಿಮ್ಗೆ ಅಲ್ಲಿ ಒಬ್ರು ಉಸ್ತಾದ್ ಇರ್ತಾರೆ, ಅವ್ರು ನಿಮ್ಗೆ ಹೇಳ್ಬೇಕು. ಆಮೇಲೆ ವಿಶೇಷವಾಗಿ ಕುಸ್ತಿಪಟು ಆಗ್ಬೇಕಾದ್ರೆ ಹಾಲು, ಹೈನು, ಮೊಳಕೆ ಕಾಳುಗಳು, ಡ್ರೈ ಫ್ರೂಟ್ಸ್ ಇವೆಲ್ಲ ಬೇಕು ಅಂತ ಹೇಳ್ತಾರೆ, ಇದಕ್ಕೂ ಖರ್ಚಿದ್ದೇ ಇರ್ತದೆ.
0: ಆಕ್ಚುಲಿ ಡ್ರೈ ಫ್ರೂಟ್ಸ್ ಅನ್ನೋದು ನಮಗೆ 90 or 2000 ಈ ಕಡೆಗೆ ಬಂತು. ಸೊ ಆಗ ಹಾಸ್ಟೆಲ್ ಏನಾಗ್ತಾ ಇತ್ತು ಅಂದ್ರೆ, ನಮ್ಮನ್ನು ವಿಶೇಷವಾಗಿ ನೋಡ್ತಾ ಇದ್ರು ಕರ್ನಲ್ ನಾರಾಯಣ ಸ್ವಾಮಿ ಅಂತೇಳಿ, ಅವ್ರು ನನಗೆ ಗುರು, ಕುಸ್ತಿ ಗುರು. ಹಾಸ್ಟೆಲ್ ವಿಶೇಷವಾಗಿ ಹಾಲು ಎಲ್ಲ ಹೆಚ್ಚಾಗಿ ಎಲ್ಲರೂ ಗ್ಲಾಸ್ ಕೊಡೋರು, ನನಗೊಂದಷ್ಟು ಹೆಚ್ಚಾಗಿ ಪ್ರಯಾರಿಟಿ ಕೇಳಿದ್ರೆ ಕೊಡೋರು ಅವರು. ಸ್ವಚ್ಛಂದವಾದ ತರಕಾರಿ, ಒಳ್ಳೆ ಮುದ್ದೆ ಊಟ, ಕೋಲಾರ, ಸೊ ಹಾಲು ಅದು ಇದು ಕೊಡ್ತಾ ಇದ್ರು. ಅವೇ ಬಹಳಷ್ಟು ಸಾಕಾಗ್ತಾ ಇತ್ತು.
1: ಹಾಗಾದ್ರೆ ಕುಸ್ತಿಪಟುವಾಗಿ ಮೊದಲಿಗೆ ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದ?
0: ಕುಸ್ತಿಪಟುವಾಗಿ ಯೂನಿವರ್ಸಿಟಿ ಲೆವೆಲ್, ಕಾಲೇಜ್ ಮಟ್ಟದಲ್ಲಿ ಮಾತ್ರ ನಾನು ಕುಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಅದಾದ ನಂತರ ಆಗಾಗಲೇ ಡಿಗ್ರಿ ಮುಗಿಸ್ಕೊಂಡು ಆಚೆ ಬಂದ್ಬಿಟ್ವಿ. 90 ದೈಶಿಕ್ಷಣ ತರಬೇತಿ ಚಿಕ್ಕಬಳ್ಳಾಪುರದಲ್ಲಿ, ನನ್ನ ಫ್ರೆಂಡ್ಸ್ ಎಲ್ಲ TCS ಹೊರಟ್ರು. ಸೊ ನಾನು ಒಬ್ಬನಿಗೇನೆ ಹಾಸ್ಟೆಲಲ್ಲಿ, ಯಾಕಂದ್ರೆ ನಾನು ಸ್ಪೋರ್ಟ್ಸ್ ಅಲ್ಲಿ ಏನಾದ್ರು ಮಾಡ್ಬೇಕು, ನನಗಿದೆ ಆಸಕ್ತಿ. ಹಂಗ ಚಿಕ್ಕಬಳ್ಳಾಪುರಕ್ಕೆ ನಾನು ಕನಸುಗಳೊಂದಿಗೆ ಒಬ್ಬ ದೈಹಿಕ ಶಿಕ್ಷಕನ ಆಗಬೇಕು, ಆ ಮೂಲಕ ನಾವು ಸಮಾಜಕ್ಕೆ ಏನಾದರೂ ನೀಡಬೇಕು ಕ್ರೀಡೆಯಲ್ಲನ್ನೋ ಉದ್ದೇಶ ಇಟ್ಕೊಂಡು ಕನಸುಗಳು ಹೊತ್ಕೊಂಡು ಹೊರಟೆ ಚಿಕ್ಕಬಳ್ಳಾಪುರಕ್ಕೆ. ಒಬ್ಬನೇ ಹೊರಟಿದ್ದು. ಚಿಕ್ಕಬಳ್ಳಾಪುರದಲ್ಲಿ ನಮ್ಮ SP ಕಾಗಲೆ ಅಂತ ಪ್ರಿನ್ಸಿಪಾಲ್ ಅವರು ನನ್ನ ಒಂದು ವರ್ಷ ಅಭಿಮಾನದಿಂದ ನನ್ನನ್ನ ಸಾಕಿ ಸಲಹಿ ಶಿಕ್ಷಣ ಕೊಟ್ಟರು.
1: ಅಲ್ಲಿ ಶಿಕ್ಷಣ ಎಲ್ಲಿವರೆಗಾಗಿದೆ?
0: BCOM ಮಾಡಿದ್ದೀನಿ, ಡಿಗ್ರಿ ಗ್ರಾಜ್ಯುಯೇಷನ್ ಮಾಡ್ಕೊಂಡಿದ್ದೀನಿ, ಆಮೇಲೆ CPED ಮಾಡ್ಕೊಂಡೆ ಚಿಕ್ಕಬಳ್ಳಾಪುರದಲ್ಲಿ. ಅದಾದ ನಂತರ ನಾವು ವೃತ್ತಿಗೆ ಬರ್ತೀವಿ. ನಾನು ಓಟದ ಕಡೆ ಒಲವು ಮಾಡಿಕೊಂಡೆ, ಯಾಕಂತಂದ್ರೆ ಕುಸ್ತಿ ಮಾಡಬೇಕು ಅಂತಂದ್ರೆ ನಮ್ಗೆ ಗರಡಿ ಮನೆ ಬೇಕಾಗ್ತದೆ, ಓಟಕ್ಕೆ ಗರಡಿ ಮನೆ ಬೇಡ. ಸಮಾಜಕ್ಕೆ ನಾವು ಓಟದಿಂದ ಏನಾದರೂ ನೀಡಬಹುದು, ಜೊತೆಗೆ ಈ ಎರಡು ಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂತ ಓಟ ನಮ್ಮನ್ನು 100 ವರ್ಷ ಬದುಕಿಸ್ತದೆ.
1: ನೀವು ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯಲ್ಲೆಲ್ಲ ಭಾಗವಹಿಸಿ ಪದಕಗಳು

0: ಮೊದಲನೇದಾಗಿ ನಮ್ಮ ಓಟ ಪ್ರಾರಂಭವಾಯಿತು 2008 ನಾನು ಸ್ಪರ್ಧೆಗೆ ಸುಮಾರು ಒಂದು 4 ವರ್ಷ ಓಟನ ಅಭ್ಯಾಸ ಮಾಡ್ತಾ 2008 ಹೊಸಕೋಟೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಪ್ರವೇಶ ಮಾಡ್ತೀವಿ. ಅದು ಹೆಂಗಿತ್ತು ಅಂತಂದ್ರೆ ರಕ್ತದೊಂದಿಗಿನ ಸೋಲು ನಂದು. ಮೊದಲನೇ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಶೂ ಇತ್ತು, ಹಡಸ್ ಹೋಗಿ ಎಡವು ಬಿದ್ದು ಮೊಣಕಾಲು ಹೊಡ್ಕೊಂಡು ರಕ್ತದೊಂದಿಗೆ ಸೋಲು. ನಾನು ಫಿನಿಶ್ ಮಾಡೋಷ್ಟೊಳಗ ಆ ಟ್ರ್ಯಾಕ್ ಅಲ್ಲಿ ಯಾರು ಇಲ್ಲ, ಎಲ್ಲ ಹೊರಟೋಗಿದ್ರು. ಘನವಾದ ಸೋಲು ಬಂದಿದೆ ಅಂದೇ ಅನ್ಕೊಂಡಿದ್ದು ನಾವಿಲ್ಲೇ ನಿಲ್ಬೇಕು, ನಾವು ಗೆಲ್ಲಬೇಕು,
1: ವಿರೋಚಿತ ಸೋಲು ಅನ್ಬೋದು
0: ಡೆಫಿನೆಟ್ಲಿ. ಸೊ ಹಂಗಾಗಿ 2008 ನಾವು ಪ್ರಾರಂಭ ಮಾಡಿದ್ದು ಓಟ 2017 ಏಳು ಬೀಳಲಿಲ್ಲ. 6 ವರ್ಷ ನನ್ನ ಕೈಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಒಂದು ಪದಕ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಿರಂತರ 6 ವರ್ಷಗಳು ಸೋಲು ಅನುಭವಿಸಿ ಸೋಲ್ತಾ ಸೋಲ್ತಾ ನಾವು ಗಟ್ಟಿಗೊಂಡ್ವಿ. ಸೋಲು ಬಂದ ತಕ್ಷಣನೇ ಮತ್ತೆ 1/2 ಗಂಟೆ ಕೋಲಾರ ನಮ್ಮ ವಿಶ್ವೇಶ್ವರ ಕ್ರೀಡಾಂಗಣದಲ್ಲಿ ಹೆಚ್ಚು ಅಭ್ಯಾಸ ಶುರುವಾಯಿತು. ದೃಢತೆ ಬರ್ತಾ ಬರ್ತಾ ಬರ್ತಾ 2014 ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಮೈಸೂರಲ್ಲಿ ಗೆಲ್ತೀವಿ. ಅದು ಗೆದ್ದ ನಂತರ 2017 ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗ್ತೀನಿ. ಮಲೇಷ್ಯಾದಲ್ಲಿ ಮೊದಲನೇ ಅಂತಾರಾಷ್ಟ್ರೀಯ ಗೆಲುವು ಪಡ್ಕೊಂಡ್ ಬರ್ತೀವಿ. ನಮ್ಮ ಅಂದಿನ ಆರೋಗ್ಯ ಸಚಿವರಾಗಿರ್ತಕ್ಕಂತ ಮಾನ್ಯ ರಮೇಶ್ ಕುಮಾರ್ ಸರ್ ಅವರು ಕೋಲಾರ ಕ್ರೀಡಾಂಗಣದಲ್ಲಿ ನಮ್ಮನ್ನ ಸನ್ಮಾನಿಸ್ತಾರೆ. ಅಲ್ಲಿಗೆ ಒಂದು ರೀತಿಯ ಸಾರ್ಥಕತೆ ಭಾವನೆ ಬಂದಂತಾಯ್ತು. ಈ ತರ ನಮ್ಮ ಓಟ ಗೆಲುವಿನ ಹಾದಿ ಹಿಡ್ಕೊಳ್ತದೆ.
1: ಶ್ರೀನಿವಾಸ್ ಅವರೇ, ನೆನಪು ಮಾಡ್ಕೊಳ್ಳಿ, ಕೋಲಾರದ ಹತ್ರ ಬೀರಮಾನಹಳ್ಳಿಯ ಒಂದು ಚಿಕ್ಕ ಊರಿನಲ್ಲಿ ತೋಟಕ್ಕೆ ಓಡ್ತಾ ನೀರ್ ಹಾಕೋರು ಫ್ಲೈಟ್ ಹತ್ತಿ ಮಲೇಷ್ಯಾಕ್ ಹೋಗಿ ಅಲ್ಲಿಂದ ಪದಕವನ್ನ ತಂದ್ರಲ್ಲ, ಇಲ್ಲಿಂದ ಅಲ್ಲಿ ತನಕದ್ದು ಹಾದಿ ಹೇಗಿತ್ತು?
0: ತುಂಬಾ ರೋಚಕ. ಪಾಸ್ಪೋರ್ಟ್ ವೀಸಾ ಮಾಡಿಸೋವಾಗ್ಲೇ ಏನೋ ಒಂದು ರೋಚಕತೆ. ನಾನು ಆಕಾಶ ಕಾರ್ತಾ ಇದ್ದೀನಲ್ವಾ, ವಿರೋಧಗಳ ನಡುವೆ ಇಡೀ ಕುಟುಂಬದ ಗಣನೆಗೆ ಇಲ್ಲದೆ ನನ್ನ ಕ್ರೀಡಾತನವನ್ನು ಜೀವಂತವಾಗಿ ಇಟ್ಕೊಂಡು ಇಲ್ಲಿವರೆಗೂ ಹೋಗ್ತಾ ಇದೀವಲ್ಲ ಅಂತೇಳಿ ತುಂಬಾ ಖುಷಿಯೊಂದಿಗೆ. ಆರ್ಥಿಕವಾಗಿ ಕಷ್ಟ ಇದ್ದದ್ದೆ, ಅದರ ಹಿನ್ನೆಲೆ ಹೇಳಿದ್ರು ಕೂಡ ತುಂಬಾ ಕಷ್ಟ ಅನಿಸ್ತದೆ. ಯಾಕಂತಂದ್ರೆ ಬಡ್ಡಿಗೆ ತಗೊಂಡು 5 ರೂಪಾಯಿ ಇಂಟ್ರೆಸ್ಟ್ ತಗೊಂಡು ನಾವು ಮಲೇಷ್ಯಾ ಹತ್ತಿದ್ದೀವಿ. ಸ್ವಲ್ಪ ರೂಪದಲ್ಲ, ಯಾಕಂದ್ರೆ ನನ್ನ ಕುಟುಂಬದಲ್ಲಿ ಯಾರಿಗೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಜೊತೆಗೆ ಬಹಳಷ್ಟು ಸಾರಿ ಹುಚ್ಚಿಡಿದಿದೆ ಇವನಿಗೆ, ಮಳೆ ಗಾಳಿ ಬಿಸಿಲು ಏನೇ ಬಂದರೂ ಕೂಡ ನನ್ನ ದಾರಿ ನಾನು ಬಿಡಲಿಲ್ಲ. ಬೆಳಿಗ್ಗೆ 4:30 ಎದ್ದಿಳೋದು, 5 ಗಂಟೆಗೆ ಸೈಕಲ್ ಎತ್ಕೊಂಡೆ. 400 ಸುಮಾರು 8 ಕಿಲೋಮೀಟರ್ 10 ಕಿಲೋಮೀಟರ್ ಆಗ್ತದೆ. ನನ್ನ ಪಾಡಿಗೆ ನಾನು ಬರ್ತೀವಿ. ಅಂದಿನಿಂದ ಏನ್ ನಡೀತೋ ಈ ದಿವಸನೂ ಅದೇ ನಡೆದಿರ್ತದೆ. 4:30 ಎದ್ದಿಳೋದು, 5 ಗಂಟೆಗೆ ಮನೆ ಬಿಡ್ತೀವಿ. ಮಳೆ ಗಾಳಿ ಬಿಸಿಲು ಏನೇ ಇದ್ರು ನನಗೇನು ಅಡ್ಡಿ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಆ ವಿರೋಧಗಳ ನಡುವೆ ಹೋದಾಗ 13 ಹೊರಟಿದೀವಿ ನಾವು. ನಮ್ಮ ಏರ್ ಟ್ರಾವೆಲ್ ಏಜೆನ್ಸಿ ಅವ್ರಿಗೆ ಹೇಳಿದೆ, ನಾನೇ ಲಾಸ್ಟ್ ಕ್ಯಾಂಡಿಡೇಟ್, ಪೇಮೆಂಟ್ ಮಾಡಿದ್ದು, ನಾನು ಗೆದ್ದು ಬರ್ತೀನಿ ಅಂತ. ನಾನು ಗೆಲ್ಲೋದಕ್ಕೆ ಹೋಗ್ತಾ ಇದೀನಿ, ಗೆದ್ದು ಬರ್ತೀನಿ ಅಂತ. ಗೆದ್ದು
1: ದೃಢ ವಿಶ್ವಾಸ ಇತ್ತು ಅವಾಗ,
0: ಪೂರ್ಣ ಪ್ರಮಾಣದ ದೃಢ ವಿಶ್ವಾಸ, ನಾನು ಆಗ್ಬೇಕು ಆಗ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ. ನಾನೇ ಬಂದು ನೀವು ಸ್ವೀಟ್ ಕೊಡ್ತೀನಿ ನಾನು ಗೆದ್ದು ಅಂತ ತಮ್ಮ ಸ್ವೀಟ್ ಕೊಟ್ಟಿದ್ದು. ಸೊ ಹಂಗಾಗಿ ಮೊದಲನೇ ಗೆಲುವು ಮತ್ತೆ ಆ ವೈಮಾನಿಕ ಯಾನ ತುಂಬಾ ಖುಷಿ ಕೊಡ್ತು. ಅದೇ ತರ ಬಾಯಲ್ಲಿ ತೇವನ್ನು ಹಾರಿಸ್ತು, ತಮಾಷೆಗೆ ಖರ್ಚಾಯ್ತು. ಮತ್ತೆ ಯಾನವು ಅದ್ರ ಬಗ್ಗೆ ಒಂದಷ್ಟು ಬರ್ಕೊಂಡಿದೀವಿ. ನಾನು ಕಂಡಂತೆ ಮಾಯಾವಿ ಮಲೇಷ್ಯಾ ಅಂತೇಳಿ.
1: ರಾಷ್ಟ್ರ ಮಟ್ಟದಲ್ಲಿ ನೀವು ಪದಕಗಳನ್ನ ಪಡೆದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ರೆ ಸರ್ಕಾರದಿಂದ ಏನು ಸಹಾಯ ಇರ್ಲಿಲ್ವಾ?
0: ಇಲ್ಲ, ಕ್ರೀಡಾ ಇಲಾಖೆಯಿಂದ ಯಾವುದೇ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಕ್ರೀಡಾಕೂಟಗಳಿಗೆ ಗೆದ್ದು ಬಂದ್ರೆ ನಮಗೆ ಹೋಗ್ ಬಂದ ಖರ್ಚು ಅವರು ಕೊಟ್ಟಿದ್ದಾರೆ. ಸರ್ಕಾರ ಸಹಾಯ ಮಾಡಿದೆ. ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪರಿಷತ್ತು, ಇಲಾಖಾಧಿಕಾರಿಗಳೆಲ್ಲ ನಮಗೆ ಸಹಕರಿಸಿದ್ದಾರೆ. ಸೊ ಅದರಲ್ಲಿ ಈಗಿರ್ತಕ್ಕಂಥ ನಮ್ಮ ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಮಾನ್ಯ ಡಾಕ್ಟರ್ MR ರವಿ ಸರ್ ಅವರಾಗ್ಬೋದು, ಮತ್ತೆ ಅಪರ ಜಿಲ್ಲಾಧಿಕಾರಿಗಳು ಮಂಗಳಮ್ಮ ಅಂತೇಳಿ, ಮತ್ತೆ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೋಲಾರ ಜಿಲ್ಲೆ, ಮತ್ತೆ ಸುಬ್ಬು ಹೊಲೆಯರ್ ಆಗ್ಬೋದು, ಅಶೋಕ್ ಚಲವಾದಿ ಸರ್ ಜಾಯಿಂಟ್ ಡೈರೆಕ್ಟರ್ ಕನ್ನಡ ಕಚೇರಿ. ಸೊ ಬಹಳಷ್ಟು ಜನ ಅಧಿಕಾರಿಗಳು ನಮ್ಮನ್ನ ಇಲ್ಲಿವರೆಗೆ ಕರ್ಕೊಂಡ್ಬರೋದಕ್ಕೆ ಬಹಳಷ್ಟು ಮನಸ್ಸುಗಳು ಕೆಲಸ ಮಾಡಿದ್ದಾವೆ.
1: ಹಾಗೆ ಸರ್, ನೀವು ಮತ್ತೆ ಬೇರೆ ಬೇರೆ ದೇಶಗಳಿಗೂ ಹೋಗಿದ್ರಿ, ಆ ಕುರಿತಾಗಿ ಹೇಳಿ.
0: ರನ್ನಿಂಗ್ ಅಲ್ಲಿ ಮಲೇಷ್ಯಾ ಮೊದಲ ಸ್ಪರ್ಧಾ ದೇಶ. ಸೊ ಅಲ್ಲಿಂದ ಜಯಮಾಲೆಯೊಂದಿಗೆ ವಾಪಸ್ ಬಂದ ಮೇಲೆ ನಿರಂತರತೆಯಲ್ಲಿ ಶ್ರೀಲಂಕಾಗೆ ಹೋದ್ವಿ. ಅಲ್ಲಿ ಗೆಲುವಿಗೇನು ಸಮಸ್ಯೆ ಇಲ್ಲ, ಬರವಿಲ್ಲದ ಗೆಲುವುಗಳು. ಯಾಕಂದ್ರೆ 6 ವರ್ಷ ಎಂದು ನಾವು ನಿರಂತರ ಸೋತವು, ಅಂದೇ ಬಿಡಬೇಕಾಗಿತ್ತು. ಯಾವ್ದು ಬಿಡ್ಲಿಲ್ಲೋ ಮತ್ತೆ ಅದು ಸೋಲು ನಮ್ಮನ್ನು ಕಾಡ್ಲೇ ಇಲ್ಲ. ಶ್ರೀಲಂಕಾ 2 ಬಾರಿ ಮಲೇಷ್ಯಾಗೆ ಹೋಗಿದ್ದಂತ. ಒಮ್ಮೆ ನೇಪಾಳಕ್ಕೆ ಹೋದ್ವಿ. ನೇಪಾಳದಲ್ಲಿ ಕುಸ್ತಿ ಸಹ ಮಾಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಪದಕವು ಜೊತೆಗೆ ಓಟ ಮತ್ತು ಕುಸ್ತಿ ಎರಡೂ ಪದಕಗಳನ್ನು ತಗೊಂಡ್ಬಂದಿದ್ದ ನನ್ನ ದೇಶಕ್ಕೆ. ನನ್ನ ಕೈಲಾದ ಕ್ರೀಡಾತನದೊಂದಿಗೆ ಜಯಮಾಲೆಯನ್ನು ಅರ್ಪಿಸುವ ಜೊತೆ ಜೊತೆಗೆ ಅದನ್ನ ಕಡೆವರೆಗೂ ಜೀವಂತಿಕೆಯಲ್ಲಿ ಇಟ್ಕೊಳ್ಳುವಂತದ್ದೇ ನಮ್ಮ ದೃಢತೆ.
1: ಈಗ ಸೈಕ್ಲಿಂಗ್ ಅಲ್ಲಿ ಟ್ರ್ಯಾಕ್, ರೋಡ್ ಮತ್ತೆ MTB ಇವೆಲ್ಲ ಇದೆ, ನಿಮ್ಮ ಒಂದು ಒಲವು ಯಾವ ಕಡೆ ಇತ್ತು ಅಂತ?
0: ಸೈಕ್ಲಿಂಗ್ ಅಲ್ಲಿ ಓಟ ಮತ್ತು ಕುಸ್ತಿಗೆ ಜೀವಂತಿಕೆ ಕೊಡ್ತಾ ಅಥವಾ ನೀಡ್ತಾ ಹೋದಂತೆಲ್ಲ ಸೈಕ್ಲು ನಾನು ನಿನ್ ಜೊತೆಲಿ ಇದ್ದೀನಲ್ಲ,

0: 73ರಿಂದ ನಾನು ನಿನ್ನ ಜೊತೆಯಲ್ಲಿದ್ದೀನಿ. ಮತ್ತೆ ನಿನ್ನ ಆನಂದಕ್ಕಾಗಿ ಸಂತೋಷಕ್ಕಾಗಿ ನನ್ನನ್ನು ಬಳಸಿ ಈಗ ಇಲ್ಲೋಗ್ತಾ ಇದ್ದೆ, ನಾನೇನ್ ಮಾಡಿದೆ, ನನ್ನ ಯಾಕೆ ನೀನ್ ನೋಡ್ಲಿಲ್ಲ ಅಂತ ಮನಸ್ಸಲ್ಲಿ ಕಾಡ್ತಾ ಇರ್ತದೆ. ಸೊ ಅದಕ್ಕೆ ನಾನು ಸೈಕಲ್ಗೆ ಐರಾವತ ಮತ್ತು ನನ್ನ ಮೂಕ ನಾಯಕ ಅಂತ ಕರಿತೀನಿ. ಎಸ್, ನನ್ನ ಐರಾವತ ಇದು. ಇವನನ್ನು ಬಳಸ್ಬೇಕು ನಾವು, ಏನು ಬಳಸಕ್ ಸಾಧ್ಯವಾಗ್ತದೆ ಅಂತೇಳಿ ಸ್ಪರ್ಧೆಗೆ ಸೈಕಲ್ನ ನಾನು ನಾಸಿಕ್ ಅಲ್ಲಿ ಒಂದು ನ್ಯಾಷನಲ್ ಚಾಂಪಿಯನ್ಶಿಪ್ ಮಾಡ್ತೀವಿ, ನಾಸಿಕ್ ನ್ಯಾಷನಲ್ ಚಾಂಪಿಯನ್ಲ್ಲಿ ಫಸ್ಟ್ ಪ್ಲೇಸ್ ಮಾಡ್ತೀನಿ 100 ಕಿಲೋಮೀಟರ್ ಅಲ್ಲಿ.
1: ನೀವು ರೆಸ್ಲಿಂಗ್ ಅಲ್ಲಿ ಇಂಟರ್ನ್ಯಾಷನಲ್ ರೆಸ್ಲರ್ಸ್, ನಿಮ್ದು ಎಷ್ಟು ಕೆಜಿ ವಿಭಾಗ?
0: 52 ಕೆಜಿ ವಿಭಾಗ ಮೇಡಮ್. ಸೊ ಅದರಲ್ಲೇ ಮಾಡಿರುವಂತದ್ದು. ಗುರು ಮತ್ತು ಸ್ಪರ್ಧಾಳು ಎರಡು ನನ್ನಲ್ಲೇ ಬಂದವು, ಒಬ್ಬ ಶಿಕ್ಷಕ ಮತ್ತು ಒಬ್ಬ ಸ್ಪರ್ಧಾಳು ಎರಡನ್ನು ನಾನೇ ಜೀರ್ಣಿಸಿಕೊಂಡು ನಾನೇ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಉದ್ದೇಶ ಏನಂತಂದ್ರೆ ಬದ್ಧತೆ, ನಿಖರತೆ ಮತ್ತು ಏಕಾಗ್ರತೆ, ನಾವು ಮಾಡಲೇಬೇಕನ್ನೋ ಅಚಲ ವಿಶ್ವಾಸ ಇದ್ದರೆ ಮಾಡ್ಬಿಡ್ಬೋದಲ್ಲ ಅನ್ನೋ ಉದ್ದೇಶ.
1: ನೀವೊಬ್ಬ ಕ್ರೀಡಾಪಟು ಆಗಿ ಸಾಮಾಜಿಕ ಸಮಸ್ಯೆಗಳ ಕುರಿತಾಗಿ ಜಾಗೃತಿ ಮೂಡಿಸಲಿಕ್ಕೆ ಸೈಕಲ್ ರ್ಯಾಲಿಗಳನ್ನ ಮಾಡಿ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ರಿ, ಇದಕ್ಕೆ ಯಾರು ಪ್ರೇರಣೆ? ಹಾಗೆ ಯಾವ್ಯಾವ ಸಾಮಾಜಿಕ ಸಂದೇಶದೊಂದಿಗೆ ಎಲ್ಲೆಲ್ಲಿ ಸೈಕಲ್ ನಲ್ಲಿ ಕ್ರಮಿಸಿದ್ರಿ?
0: ಕ್ರೀಡೆಯನ್ನು ಸಮಾಜಮುಖಿಗೊಳಿಸಬೇಕು ಮತ್ತೆ ಕ್ರೀಡೆಯೊಂದಿಗೆ ನಾವು ಸಮಾಜಕ್ಕೆ ಏನಾದರೂ ನೀಡಬೇಕು. ಸೊ ಅದರ ಉದ್ದೇಶ ಏನಂತಂದ್ರೆ ಸಂಪಾದನೆಯ ಕೆಲವು ಭಾಗವನ್ನು ಸಮಾಜಕ್ಕೆ ದಾನವಾಗಿ ಕೊಡಬೇಕು, ಕಲಿತಿದ್ದನ್ನು ಸಂಪೂರ್ಣವಾಗಿ ಸಮಾಜಕ್ಕೆ ದಾರಿ ಏರಿಬೇಕು ಅನ್ನೋದು ಉದ್ದೇಶ. ಒಬ್ಬ ಕ್ರೀಡಾಪಟುವಾಗಿ ಸಮಾಜಕ್ಕೆ ನಾವು ಯಾವ ರೀತಿ ಸಹಕರಿಸಕ್ಕೆ ಮತ್ತು ನಮ್ಮಿಂದ ಏನ್ ಕೊಡಕ್ಕೆ ಸಾಧ್ಯ ಆಗ್ತದೆ ಅಂತಂದವಾಗ 2016ರಲ್ಲಿ ನಾನು ಕೋಲಾರ ಜಿಲ್ಲೆಗೆ ಶಾಶ್ವತ ನೀರಾವರಿಗಾಗಿ ಆಂಜನೇಯ ರೆಡ್ಡಿ ಸರ್ ಅವರೆಲ್ಲರೂ ಕೂಡ ಹೋರಾಟಗಳು ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಒಬ್ಬ ಕ್ರೀಡಾಪಟುವಾಗಿ ನನ್ನ ಜಿಲ್ಲೆಗೆ ನೀರಿಲ್ಲ ಅಂತಂದಾಗ ನಾನು ಏನಾದರೂ ಮಾಡ್ಬೇಕಲ್ವಾ, ಆ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ ಈ ದೇಶದ ಪ್ರಧಾನಿಗಳಿಗೆ ಒಂದು ಮನವಿ ಕೊಡೋಣ, ನನ್ನ ಜಿಲ್ಲೆಗೆ ನೀರು ಕೊಡಿ ಅನ್ನೋ ಉದ್ದೇಶಕ್ಕೆ ಕೋಲಾರದಿಂದ ದೆಹಲಿಗೆ 2016ರಲ್ಲಿ ಶಾಶ್ವತ ನೀರಾವರಿಗೆ ಆಗ್ರಹಿಸಿ ಸೈಕಲ್ ರ್ಯಾಲಿ ಮಾಡಿದ್ವಿ.
1: ಎಷ್ಟು ಕಿಲೋಮೀಟರ್?
0: ಹೆಚ್ಚು ಕಡಿಮೆ 5,000 ಕಿಲೋಮೀಟರ್ ಮಾಡಿದ್ವಿ. ಆಮೇಲೆ ಜಿಗ್ಜಾಗ್ ಹೋಗಿದ್ವಿ, ನಮಗೆ ಸ್ಟ್ರೈಟ್ ಹೋದ್ರೆ ಕಡಿಮೆ ಆಗ್ತಾ ಇತ್ತು. ಹಾಗೆ ಅಂದ್ರೆ ರೋಡ್ ಮ್ಯಾಪ್ ಎಲ್ಲ ಮಾಡಿದ್ವಿ, ಎಲ್ಲೆಲ್ಲಿ ಹಾಲ್ಟಿಂಗ್ ಏನು ಎತ್ತ ಅಂತೇಳಿ. ಒಂದು ಕಡೆ ಕ್ರೀಡಾತನವನ್ನು ಉಳಿಸಿಕೊಂಡು ಒಬ್ಬ ಸ್ಪರ್ಧಿಯಾಗಿ ಉಳಿಸಿಕೊಂಡು ಇನ್ನೊಂದು ಕಡೆ ಸಮಾಜಮುಖಿ ಆಗ್ಬೇಕಾಗಿರೋದು ನಮ್ಮ ಧರ್ಮ ಮತ್ತು ಕರ್ಮ. ಅದಾದ ನಂತರ 2000
1: ಆ ವಿಷಯಗಳು ಈಗ ಸಾಮಾಜಿಕ ಒಂದು ಸಮಸ್ಯೆಗಳನ್ನ ಜನರಿಗೆ ವಿಶಿಷ್ಟ ರೀತಿಯಾಗಿ ತಲುಪಿಸೋದ್ರಿಂದ ಆ ಸಮಸ್ಯೆಗಳಿಗೆ ಎಲ್ಲಾದ್ರೂ ಪರಿಹಾರ ಸಿಗಬಹುದಾ ಅಂತ ನಿಮ್ಮ ಅಭಿಪ್ರಾಯ ಆಗಿತ್ತು, ಅದರಲ್ಲಿ ಯಶಸ್ವಿಯನ್ನು ಕೂಡ ಕಂಡ್ರಿ ನೀವು.
0: ಸಾಮಾಜಿಕ ಸಂದೇಶಗಳನ್ನು ಹೊತ್ತು 2022ರಲ್ಲಿ ಕೋಲಾರದಿಂದ ಬೀದರ್ಗೊಂದು ಸೈಕಲ್ ರ್ಯಾಲಿ ಮಾಡ್ತೀನಿ. ಸೈಕಲ್ ಬಳಸಿ ಪರಿಸರ ಉಳಿಸಿ ಪ್ಲಾಸ್ಟಿಕ್ ತೇಸಿ ಅಂತೇಳಿ ಸಾಲುಮರದ ತಿಮ್ಮಕ್ಕ ಅವರ ನೆನಪಿನ ಅರ್ಥ 75ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೋಲಾರದಿಂದ ಬೀದರ್ವರೆಗೂ 2500 ಕಿಲೋಮೀಟರ್ ಅದು ಜಿಗ್ಜಾಗ್ ಮಾಡ್ತೀವಿ. ಸಮಾಜ ನಮಗೆ ಯಾವ ರೀತಿ ಪ್ರತಿಕ್ರಿಯಿಸ್ತದೆ ನನಗೆ ಗೊತ್ತಿಲ್ಲ, ನಾನು ಮಾಡಬೇಕಾಗಿರೋ ಕೆಲಸ ನಾನು ಮಾಡ್ತಾ ಹೋಗೋಣ. ಸೊ ಅದಾದ ನಂತರ 2023ರಲ್ಲಿ ಸೌಹಾರ್ದ ಭಾರತಕ್ಕಾಗಿ ಸೈಕಲ್ ರ್ಯಾಲಿ ಅಂತೇಳಿ ಗೌತಮ ಬುದ್ಧರ ಸಂದೇಶಗಳೊಂದಿಗೆ ವಿಶ್ವಶಾಂತಿ ಮತ್ತು ಮಾನವ ಕುಲಕೋಟಿ ಜೀವಂತವಾಗಿರ್ಬೇಕಂದ್ರೆ ಶಾಂತಿ ಬೇಕಾಗ್ತದೆ ನಮ್ಗೆ. ಅದ ನಂತರ 24ರಲ್ಲಿ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಂತೇಳಿ ಕೋಲಾರದಿಂದ ಚೈತ್ಯ ಭೂಮಿಗೆ ಮಹಾರಾಷ್ಟ್ರ ಬಾಂಬೆಗೆ ಒಂದು ಸೈಕಲ್ ರ್ಯಾಲಿ, ಬಾಬಾ ಸಾಹೇಬರ ಗದ್ದುಗೆಗೆ ಒಂದು ಸೈಕಲ್ ರ್ಯಾಲಿ ಮಾಡ್ತೀವಿ. ಅದಾದ ನಂತರ 2025ರಲ್ಲಿ ಸೈಕಲ್ಗೆ ಒಂದು ಅಂತಿಮತೆ ಕೊಡಬೇಕು, ಅದಕ್ಕೂ ಒಂದು ಶುಭ ಮುಹೂರ್ತದೊಂದಿಗೆ ನಿನಗೂ ಕೂಡ ಒಂದು ಸಲಾಮ್, ನಿನಗೂ ಕೂಡ ಒಂದು ವಿದಾಯ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ವಿಶ್ವ ದಾಖಲೆ ಮಾಡೋಣ ಅಂತೇಳಿ 2018ರಲ್ಲಿ ಗೂಗಲ್ ಅಲ್ಲಿ ನೋಡಿದೆ ಮೇಡಮ್. ಪಂಜಾಬ್ ನನ್ನೊಬ್ಬ ಒಂದು ಸೈಕ್ಲಿಂಗ್ ಅಲ್ಲಿ ವಿಶ್ವ ದಾಖಲೆ ಮಾಡಿದ್ದಾನೆ, ನಾನು 18ರಲ್ಲಿ ನೋಡಿದೆ ಅದನ್ನ. 12 ಗಂಟೆಗಳಲ್ಲಿ ತಡೆರಹಿತ 202 ಕಿಲೋಮೀಟರ್ ಸೈಕ್ಲಿಂಗ್ ಇತ್ತು. ಅದನ್ನ ಹುಡುಕ್ತಾ ಒಂದ್ ದಿವಸ ನೋಡಿದೆ ನಾನು, ನಾವು ಮಾಡೋಣ ಇದನ್ನ ಅಂತೇಳಿ ಡಿಸೈಡ್ ಮಾಡ್ಕೊಂಡೆ. ಅದರಲ್ಲಿ ಸಮಸ್ಯೆ ಬರೋದೇನಂದ್ರೆ 12 ಗಂಟೆ ಸೈಕ್ಲಿಂಗ್ ಮೇಲೆ ಕೂತಿರ್ಬೇಕು ನಾನ್ ಸ್ಟಾಪ್
1: ನಿರಂತರವಾಗಿ ಊಟ ತಿಂಡಿ ಎಲ್ಲ ಬಿಟ್ಟು.
0: ಅದನ್ನ ಅಭ್ಯಾಸ ಮಾಡೋದೇ ಸವಾಲಿನ ಕೆಲಸ. 2018ರಿಂದ 2025ರವರೆಗೂ 7 ವರ್ಷಗಳು ಅದನ್ನೇ ಅಭ್ಯಾಸ ಮಾಡಿದ್ದೀವಿ. ಫ್ರೀ ಇದ್ದಾಗೆಲ್ಲ ವಾರಕ್ಕೆ 2 ಬಾರಿ ಅಥವಾ 3 ಬಾರಿ ಸೈಕಲ್ ಮೇಲೆ 12 ಗಂಟೆಗಳು ಕೂತಿರುವಂತಹ ಸವಾಲನ್ನು ಎದುರಿಸ್ತಾ 2025 12 ಗಂಟೆಗಳಲ್ಲಿ 202 ಕಿಲೋಮೀಟರ್ ಮಾಡಿದಾನೆ. ನಾವು 2025ರಲ್ಲಿ ಮಾರ್ಚ್ ಅಲ್ಲಿ ಕೋಲಾರ ಆದಿಮದಿಂದ ಮೈಸೂರಿಗೆ 254 ಕಿಲೋಮೀಟರ್ 11 ಗಂಟೆ 15 ನಿಮಿಷಕ್ಕೆ ಆ ವಿಶ್ವ ದಾಖಲೆ ಮಾಡಿದೆ. 45 ನಿಮಿಷಗಳು ಮುಂಚಿತವಾಗಿನೇ 254 ಕಿಲೋಮೀಟರ್ ಕ್ರಮಿಸುವ ಮೂಲಕ ಒಂದು ವಿಶ್ವ ದಾಖಲೆಯನ್ನ ನನ್ನ ಬೀರುಮಾನಹಳ್ಳಿ ನನ್ನ ಗ್ರಾಮಕ್ಕೆ ತಗೊಂಬಂದ್ವಿ.
1: ಅಭಿನಂದನೆಗಳು ಸರ್, ವಿಶ್ವ ದಾಖಲೆ ಮಾಡಿ ನಮ್ಮ ದೇಶಕ್ಕೆ ಕೀರ್ತಿ ತಂದಿದ್ದೀರಿ.
0: ಆ ಸೈಕ್ಲಿಂಗ್ ವಿಶ್ವ ದಾಖಲೆಯೊಂದಿಗೆ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಅಂಬೇಡ್ಕರ್ ಪ್ರಶಸ್ತಿ ಕೊಟ್ಟು ನಮ್ಮ ಕ್ರೀಡಾತನಕ್ಕೆ ಗೌರವವಾದ ಸ್ಥಾನಮಾನ ಕೊಟ್ಟಂತವರು ನಮ್ಮ ಜಿಲ್ಲಾಧಿಕಾರಿಗಳು.
1: ಸರ್, ಈಗ ನೀವು ನಿರಂತರವಾಗಿ 5,000 ಕಿಲೋಮೀಟರ್ ಇವೆಲ್ಲ ಸೈಕ್ಲಿಂಗ್ ಮಾಡ್ತೀರಲ್ಲ ಸರ್, ಅವಾಗ ಪೆಡಲ್ ಮೇಲೆ

0: ಬಿಟ್ಟು ಕಾಲು ಪ್ರಾಬ್ಲಮ್ ಆಗಿರ್ತದೆ, ಹ್ಯಾಂಡಲ್ ಹಿಡ್ಕೊಂಡು ಕೈ ಸೆಲ್ಲಿತ್ತದೆ, ಇವೆಲ್ಲ ನೀವು ಅನುಭವಿಸಿದಿರಲ್ಲ, ಅಂತ ಯಾತನೆಯಲ್ಲೂ ಕೂಡ ನೀವು ನಿಮ್ಮ ಒಂದು ಗುರಿಯನ್ನ ತಲುಪಿದ್ರಲ್ಲ, ಅದ್ರ ಕುರಿತಾಗಿ ಹೇಳಿ
1: ಸರ್. ವಿಶೇಷವಾಗಿ ವಿಷದಾಖಲೆ ಮಾಡುವಾಗ ನಾನು ರಾತ್ರಿನ ಆಯ್ಕೆ ಮಾಡ್ಕೊಂಡೆ ಮೇಡಮ್, ರಾತ್ರಿ 8 ಗಂಟೆಗೆ ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ಸೇರೋಣ ಅಂತ ಹೇಳಿ.
0: ಬಿಸಿಲು ಇರುತ್ತೆ,
1: ಬಿಸಿಲು ಜೊತೆಗೆ ಯಾಕಂದ್ರೆ ನಾವು ಮಾರ್ಚ್ ಅಲ್ಲಿ ಮಾಡ್ತಾ ಇದೀವಿ, ಬಿಸಿಲು ಇರ್ತದೆ, ಜೊತೆಗೆ ನಾವು ಬೆಂಗಳೂರ್ ಮೇಲೆ ಹಾದು ಹೋಗೋದ್ರಿಂದ ಸ್ಟಾಪ್ ಬಂದ್ಬಿಡ್ತದೆ, ಬಿಸಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಟ್ರಾಫಿಕ್ ತಪ್ಸ್ಕೊಳ್ಳಕ್ಕೆ ಮತ್ತು ಬಿಸಿಲು ತಪ್ಸ್ಕೊಳ್ಳಕ್ಕೆ ರಾತ್ರಿ ನಾಯ್ಕ ಮಾಡಿ. ಸೊ ಇಡೀ ರಾತ್ರಿ ಹೋಗುವಾಗ ವೀಕ್ಷಕರು ಇಬ್ಬರು ಇರ್ತಾರೆ ಸಂಸ್ಥೆ ಕಡೆಯಿಂದ ಬಂದಿರ್ತಾರೆ, 3-3.5 ಗಂಟೆ ಹೆಚ್ಚು ಕಡಿಮೆ ನಾವು ಮಂಡ್ಯದಲ್ಲಿದ್ದೀವಿ. ಮಂಡ್ಯ ಬಿಟ್ಟು ಹೋಗುವಾಗ, ಮದ್ದೂರು ಮಂಡ್ಯ ಬಿಟ್ಟು ಹೋಗುವಾಗ ದೇಹ ಸಾಕಾಗ್ತಾ ಇದೆ, ನಿಲ್ಸಿಬಿಡ್ತೀನಿ ಅಂತದೆ ಮನಸ್ಸು, ನನ್ನ ಕೈಲಿ ಆಗ್ತಾ ಇಲ್ಲ ನಿಲ್ಸ್ತೀನಿ ಅಂತದೆ. ಇನ್ನು ಬರೀ ಕೇವಲ 40 ಕಿಲೋಮೀಟರ್ ಇರ್ತದೆ, ಯಾಕೆ ಸಾಕಾಗಿರ್ತದೆ ಅಂದ್ರೆ 100 ಮೀಟರ್ ಓಡೋನ್ಗೆ ಫಿನಿಶಿಂಗ್ ಅಲ್ಲಿ 5 ಮೀಟರ್ ಕಷ್ಟ ಅನಿಸ್ತಾ ಇರ್ತದೆ. ನಾನು ಎಷ್ಟು ರಿಕ್ವೆಸ್ಟ್ ಮಾಡಿದೆ ಅಂದ್ರೆ ನನ್ನ ದೇಹಕ್ಕೆ ಇಷ್ಟು ದೂರ ಬಂದಿದ್ಯಾ, ದಯವಿಟ್ಟು
0: ಸಹಕಾರ ಕೊಡು,
1: ಕೊಡಪ್ಪ, ನಡೆಯಪ್ಪ, ಒಡ್ಬಿಡ ನಡೆಯಪ್ಪ, ಏನಾದ್ರೂ ಮಾಡಯ್ಯ, ಬಿಡ್ಬೇಡಪ್ಪ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಯ್ಯ ಅಂತ ಹೇಳಿ. ಅಂದ್ರೆ ಯಾವುದೇ ಒಂದು ಸ್ಪರ್ಧೆ ಮತ್ತು ಗೆಲುವಿನ ಸನಿಹಕ್ಕೆ ಹೋದಾಗ ಅಥವಾ ಗೆಲ್ಲಬೇಕಂತಂದ್ರೆ ದೇಹ ಮತ್ತು ಮನಸ್ಸುಗಳನ್ನ ಬೇರ್ಪಡಿಸಿಕೊಳ್ಬೇಕು, ಅವೆರಡೂ ಒಂದಾದ್ರೆ ಮ್ಯಾಚಪ್ ಆಗ್ತದೆ, ಅವ್ ಕೆಲಸ ಮಾಡೋದಿಲ್ಲ.
0: ಸಾಕಾಗಿರುತ್ತದೆ ದೇಹ ಬೇಡ ಸಾಕು ಅಂತ, ಮನಸ್ಸು ಇಲ್ಲ ಏನಾದ್ರೂ ಮಾಡ್ಬೇಕಲ್ಲ, ಗುರಿ ತಲುಪಬೇಕಂದ್ರೆ ಮಾಡ್ಲೇಬೇಕು, ಕಷ್ಟ ಪಡ್ಲೇಬೇಕು ಅಂತ. ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಇತ್ತಂದ್ರೆ ಎಂತದೇ ದಾರಿಯನ್ನು ಸವಿಸ್ಬಿಡ್ಬಹುದು ನಾವು,
1: ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ಮೈಸೂರಿಗೆ ಹೋದಾಗ ನಾವು ಏನು ಗುರುಮುಟ್ಟಿ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡಿದಾಗ ಈ ಎಲ್ಲ ಕಷ್ಟಗಳು ನಿವಾರಣೆ, ಒಂದು ವಿಶ್ವದಾಖಲೆ ಆಯ್ತಲ್ಲ. ಯಾಕಂದ್ರೆ ಅವೆಲ್ಲವೂ ಒಮ್ಮೊಮ್ಮೆ ಆಗಿ ಹೋಗ್ತಾವ ಅಷ್ಟೇ ಬದುಕಲ್ಲಿ, ಮತ್ತೆ ನಾನು ಹಿಂದೆ ತಿರುಗಿ ನೋಡಿದ್ರೆ ನಾನು ಇದು ಮಾಡಿದ್ನಲ್ಲ ಅನಿಸ್ತದೆ.
0: ಒಂದು 7-8 ವರ್ಷದ ಶ್ರಮ ಇತ್ತು ನಿಮಗೆ, ಒಂದು ಗುರಿ ಇತ್ತು, ಸೊ ಅದನ್ನ ತಲುಪಬೇಕಾದ್ರೆ ಎಷ್ಟೇ ಅಡೆತಡೆ ಬಂದ್ರು ಆತ್ಮವಿಶ್ವಾಸದಿಂದ ಅದನ್ನ ನೀವು ಸಾಧಿಸಿದ್ರಿ ಅಂತ ಹೇಳಬಹುದು. ನಿಮ್ಮ ಸಾಧನೆಗೆ ಅನೇಕ ಪ್ರಶಸ್ತಿಗಳು ಒಲಿದಿವೆ, ಪ್ರಮುಖವಾಗಿ ಒಂದೆರಡು ಹೇಳೋದಾದ್ರೆ.
1: ಅದೇ ವಿಶೇಷವಾಗಿ ನಮಗೆ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ 2025 ಬಂದಿರುವಂತದ್ದು, ಮತ್ತೆ ಅಂಬೇಡ್ಕರ್ ಪ್ರಶಸ್ತಿ ಜಿಲ್ಲಾ ಮಟ್ಟದ್ದು, ಇವು ವಿಶೇಷ. ಜೊತೆಗೆ ಕೋಲಾರದ ಸಾಂಸ್ಕೃತಿಕ ನೆಲೆಗಟ್ಟು ಮತ್ತು ತುಂಬಾ ವಿಶೇಷತನವನ್ನು ಹೊಂದಿರತಕ್ಕಂತ ಆದಿಮ ಗದ್ದುಗೆ ಗೌರವ ಪ್ರಶಸ್ತಿ. ಅದರಲ್ಲಿ ವಿಶೇಷತನ ಅಂತಂದ್ರೆ ಪಿಚ್ಚಳ್ಳಿ ಶ್ರೀನಿವಾಸ್ ಅಂತ ಹೆಸರಾಂತ ಜನಪದ ಗಾಯಕರು ಕಲಾವಿದರು, ಮಾಜಿ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿದ್ದಂತವರು. ಪಿಚ್ಚಳ್ಳಿ ಶ್ರೀನಿವಾಸ್, ಬೀರ್ಮಾನಳ್ಳಿ ಶ್ರೀನಿವಾಸ್ ಇಬ್ಬರಿಗೂ ಒಂದೇ ವೇದಿಕೆಯಲ್ಲಿ ಜನಪದ ಗಾಯಕರಾಗಿ ಗದ್ದುಗೆ ಗೌರವ ಪ್ರಶಸ್ತಿ, ಕ್ರೀಡಾಪಟುವಾಗಿ ಗದ್ದುಗೆ ಗೌರವ ಪ್ರಶಸ್ತಿ
0: ಕೊಟ್ಟರು. ಶ್ರೀನಿವಾಸ್
1: ಇಬ್ರು ಶ್ರೀನಿವಾಸ್ ಇಬ್ರು ಪಿಚ್ಚಳ್ಳಿ ಮತ್ತು ಬೀರ್ಮಾನಳ್ಳಿ. ಮತ್ತೆ ಜೊತೆ ಜೊತೆಯಲ್ಲಿ ಅವರು ನಮಗಿಂತ 2 ವರ್ಷ ಮುಂದೆ ಓದ್ಕೊಂಡ್ ಬಂದರು, ಒಂದೇ ಹಾಸ್ಟೆಲ್ ಬಂದರು, ತುಂಬಾ ಖುಷಿ ಅನಿಸ್ತಾ ಅವ್ರ ಜೊತೆಯಲ್ಲಿ ವೇದಿಕೆ ಹಂಚಿಕೊಳ್ಳುವಂತ ವಿಚಾರ. ಸೊ ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ಇಂತಹ ಎಲ್ಲ ಪ್ರಶಸ್ತಿಗಳು ಬಂದಿದೆ ಮೇಡಮ್.
0: ಸರ್, ಕೊನೆಯದಾಗಿ ಒಂದು ಪ್ರಶ್ನೆ, ನೀವೊಬ್ಬ ಯಶಸ್ವಿ ಕ್ರೀಡಾಪಟುವಾಗಿ ಹಾಗೂ ದೈಹಿಕ ಶಿಕ್ಷಕರಾಗಿ ನಮ್ಮ ಇಂದಿನ ಯುವ ಜನಾಂಗಕ್ಕೆ ಏನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀರಿ?
1: ಸಮಾಜ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇರೋ ಇಂತಹ ಸಂದರ್ಭದಲ್ಲಿ ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯ ಅಂತೇಳಿ ಒಂದು ಆರೋಗ್ಯ ಜಾಗೃತಿ ಅಭಿಯಾನವನ್ನು ಮಾಡಲಿಕ್ಕೆ ಏನ್ ಕೇಳ್ತಾ ಇದ್ರೆ ಇದಕ್ಕೆ ಉತ್ತರವಾಗಿ ಹೇಳುವಂಥದ್ದು, ನೀವು ತುಂಬಾ ಸಂತೋಷದಿಂದ ಬದುಕಬೇಕಾದ್ರೆ ಈ ಸಣ್ಣ ಮಾರ್ಗವನ್ನು ಅನುಸರಿಸಬೇಕು. ಸರಳತೆಯಲ್ಲಿ ಸುಸ್ಥಿರ ಆರೋಗ್ಯದ ತಾತ್ಪರ್ಯ, ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗದೆ, ಯಾವುದೇ ದುರಾಭ್ಯಾಸಗಳಿಲ್ಲದೆ, ಪ್ರತಿ ದಿವಸ ಕನಿಷ್ಠ ಪಕ್ಷ 30 ನಿಮಿಷ ನೀವು ವ್ಯಾಯಾಮ ಅಥವಾ ದೇಹ ದಂಡನೆಯನ್ನು ಮಾಡಿದ್ದೇ ಆದಲ್ಲಿ ಇಂಥ ವಿಷಮ ಪರಿಸ್ಥಿತಿಯಲ್ಲೂ ಕೂಡ 100 ವರ್ಷ ಬದುಕುವಂತ ಅವಕಾಶಗಳಿದ್ದಾವೆ. ನನ್ನ ಜೀವಿತಾವಧಿ ಇರೋವರೆಗೂ ಕೂಡ ಆರೋಗ್ಯ ಜಾಗೃತಿ ಅಭಿಯಾನಗಳು ಮಾಡಬೇಕು. ಇದೇ ಒಬ್ಬ ಕ್ರೀಡಾಪಟುವಾಗಿ ನಾನು ಸಮಾಜಕ್ಕೆ ಕೊಡುವಂತ ಅತ್ಯುನ್ನತ ಕೊಡುಗೆ ಅಂತ ನಾನು ಅನ್ಕೊಳ್ತೀನಿ. ಇದ್ದದ್ದನ್ನು ತಿನ್ನೋದು, ಇದ್ದಂಗಿರೋದು ಅಷ್ಟೇ, ಆರಾಮಾಗಿರ್ತೀವಿ, ಯಾವುದೇ ಖರ್ಚಾಕ ಅವಶ್ಯಕತೆ ಇಲ್ಲ, ದೇಹ ತುಂಬಾ ಸದೃಢವಾಗಿರ್ತದೆ. ಅದನ್ನ ನಾವು ಕೆಡಿಸ್ತೀವಿ ಬಿಟ್ರೆ ಅದು ಕೆಡೋದೇ ಇಲ್ಲ. ಅದಕ್ಕಿಷ್ಟೇ, ತಾಯಿ ಕೊಟ್ಟ ಆಹಾರದಿಂದ ಆಚೆ ಹೋಗಬಾರ್ದು, ಯಾವುದೇ ದುರಾಭ್ಯಾಸ ಆಗೋದು ಬೇಕಾಗಿಲ್ಲ. ಮತ್ತೆ 1/2 ಗಂಟೆ ನೀವು ವ್ಯಾಯಾಮ ಮಾಡಿ, ಭೂಮಿ ಮೇಲೆ ಎಲ್ಲಾದ್ರೂ ಓಟ ನಡಿಗೆ ಏನೋ ಒಂದು ಒಟ್ಟಾಗಿ ಬೆವರು ಸುರಿಯುವಂತ ಕೆಲಸ ಆಗ್ಲಿ.
0: ಅಂದ್ರೆ ಬಾಹ್ಯ ಆಕರ್ಷಣೆಗಳನ್ನ ನಮ್ಮ ಹತ್ತಿರಕ್ಕೆ ಬರ್ಲಿಕ್ಕೆ ಕೊಡಬಾರದು,
1: ಬೇಕಾಗಿಲ್ಲ, ಆಕರ್ಷಣೆಗಳು ಬೇಡ. ಮತ್ತೆ ಇಂದಿನ ಸಮಾಜದಲ್ಲಿ ಕೊಳ್ಳುಬಾಕತನಕ್ಕೆ ನಾವೆಲ್ಲರೂ ಒಳಗಾಗಿದ್ದೀವಿ. ಆ ಕೊಳ್ಳುಬಾಕತನದಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಸಾಕಾಗ್ತದೆ, ಸಂತೋಷ ಜೀವನ ಮಾಡಬಹುದು. ಕೊಳ್ಳುಬಾಕತನ ಬಿಟ್ಟರು ಕೂಡ ಸಾಕನಿಸ್ತದೆ. ಅಂದ್ರೆ 70ರ ದಶಕದ ಹಿಂದೆ ಕಾಸಿಗೆ ತುಂಬಾ ಕಷ್ಟ ಇತ್ತು, ಆರೋಗ್ಯ ಸುಸ್ಥಿರವಾಗಿತ್ತು. ಈಗ ಬೇಕಾದಷ್ಟು ಕಾಸಿದೆ, ಆರೋಗ್ಯ ಇಲ್ಲ ನಮ್ಮಲ್ಲಿ.
0: ಅದೇ, ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ ಅಂತ ಒಂದು ಗಾದೆ ಮಾತಿದೆ. ನಮಗ್ ಬೇಕು ಅಂದಾಗ ಸಿಗಲ್ಲ, ಅದು ಸಿಕ್ಕಾಗ ನಮಗ್ ಬೇಕಾಗಿರಲ್ಲ,
1: ಬೇಕಾಗಿರೋದಿಲ್ಲ. ಸಮಾಜ ಮತ್ತು ಯುವ ಜನಾಂಗ, ದಯವಿಟ್ಟು ಮತ್ತೊಮ್ಮೆ ಹೇಳೋದು, ನೀವು ಯಾವುದೇ ದುರಾಭ್ಯಾಸಗಳು ಒಳಪಡಬೇಡಿ.

0: ನೀವು ಕ್ರೀಡಾತನವನ್ನ ಆವರಿಸಿಕೊಳ್ಳಿ, ಆಕರಿಸಿಕೊಳ್ಳಿ, ಆಹ್ವಾನಿಸಿಕೊಳ್ಳಿ, ಸಂತೋಷ ಜೀವನ ಮಾಡ್ತೀವಿ. ಅದಕ್ಕೆ ಕ್ರೀಡಾತನವೆಂದರೆ ಅದು ಸ್ವಚ್ಛ ಆರೋಗ್ಯದ ಸಿರಿತನ.
1: ನಾವು ನಿಮ್ ಜೊತೆಗೆ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಬಹುಮುಖ ಕ್ರೀಡಾ ಪ್ರತಿಭೆಯಾಗಿ ನಮ್ಮ ಯುವ ಜನರಿಗೆ ದಾರಿ ದೀಪ ಅಂತ ಹೇಳ್ಬೋದು ನೀವೊಬ್ರು. ನಿಮ್ಮ ಪ್ರೇರಣಾದಾಯಕ ಮಾತುಗಳು ನಮ್ಮ ಕೇಳುಗರಿಗೆ ಸ್ಫೂರ್ತಿದಾಯಕವಾಗ್ಲಿ ಅನ್ನೋದು ನಮ್ಮ ಆಶಯ. ನಿಮ್ಮ ಅಮೂಲ್ಯ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
0: ಆಕಾಶವಾಣಿ ಅವರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಆಕಾಶವಾಣಿ ಕುಟುಂಬಕ್ಕೆ ವಂದಿಸ್ತಾ ನಾನು ಮಾತು ಮುಗಿಸ್ತೇನೆ.
1: ನಮ್ಮ ಆಕಾಶವಾಣಿ ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರಾ?
0: ತುಂಬಾ 73ರಿಂದ ಅಷ್ಟೇನೆ, ಇಲ್ಲಿವರೆಗೂ ಕೂಡ ನನ್ನ ಮನೆ ರೇಡಿಯೋ ಇದೆ. ನಾವು ಅದನ್ನ ಬಿಡೋದೇ ಇಲ್ಲ, ಯಾಕಂದ್ರೆ ನನ್ನೂರಿನ ಚೇರ್ಮನ್ ಮನೆ ಹತ್ರ ನಾವು ವಾರ್ತೆಗಳು ಕೇಳಿಕೊಂಡು ಕೂತ್ಕೊಳ್ತಾ ಇದ್ದಿದ್ದು
1: ಚಿಕ್ಕವರಿದ್ದಾಗ.
0: ಅಲ್ಲಿಂದ ಇಲ್ಲಿವರೆಗೂ ಅಷ್ಟೇನೆ, ಆಸುಗಳು ಇನ್ನೂ ಐತೆ ಮೇಡಮ್ಜಿ, ಅದನ್ನ ನಾವು ಬಿಡೋಂಗೆ ಇಲ್ಲ. ಆಕಾಶವಾಣಿ ಮತ್ತೆ ದೂರದರ್ಶನ ಯಾರು ನೋಡ್ತಾ ಇರ್ತಾರೆ ಅವ್ರು ಸರಳತನದಲ್ಲೇ ಇರ್ತಾರೆ, ಅದೇ ಸತ್ಯ.
1: ಆಡಂಬರ ಅನ್ನೋದಿರಲ್ಲ ಮಾಧ್ಯಮದಲ್ಲಿ. ನಮ್ಮ ಆಕಾಶವಾಣಿ ಹಳ್ಳಿಗರ ಮನವನ್ನ ಮುಟ್ಟಿ ಸಹಜೀವನ ನಡೆಸುವಂತದ್ದು ಅಂತ ಹೇಳ್ಬೋದು.
0: ಬದುಕಿನ ಅವಿಭಾಜ್ಯ ಅಂಗ. ಕೃಷಿಕರಿಗೆ ಕೃಷಿರಂಗ ಕೊಡ್ತೀರಿ, ಯುವಕರಿಗೆ ಯುವಾಣಿ ಕೊಡ್ತೀರಿ, ಅದಕ್ಕಾಗಿ ಆಕಾಶವಾಣಿ ಅವರಿಗೆ ನನ್ನ ಧನ್ಯವಾದಗಳು. ಮತ್ತೊಮ್ಮೆ ಧನ್ಯವಾದ.
1: ಚಿಕ್ಕಂದಿರ್ತಾ ಆಕಾಶವಾಣಿಯನ್ನ ಕೇಳಿದ್ರಿ, ಈಗ ನಿಮ್ಮ ಮಾತುಗಳನ್ನ
0: ಆಕಾಶವಾಣಿ ಬಿತ್ತರಿಸ್ತಾ ಇದ್ದ
1: ಬೇರೆಯವರು ಕೇಳಿ ಸ್ಫೂರ್ತಿ ಪಡೀತಾರೆ.
0: ತುಂಬಾ ಖುಷಿ ಅನಿಸ್ತದೆ ಮೇಡಮ್.
2: ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಹಾಗೂ ವಿಶ್ವ ದಾಖಲೆಯ ಸೈಕ್ಲಿಸ್ಟ್ ಬಿಎಂ ಶ್ರೀನಿವಾಸ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಧಾರವಾಡ.
4: 35 years of clinical excellence with compassion.
5: From life-saving emergencies to advanced cardiac and multi-specialty expertise,
4: Bengaluru has placed its trust in one name.
5: Choose the care Bengaluru believes in.
4: Call 968-686-60310. Fortis Hospital, Cunningham Road. With you for life.
6: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕೆ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಬಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
7: ಸಂವಾದಿನಿ ಸಂತನ ಸುಸ್ವರ ಸಿಂಚನ
6: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.
4: 35 years of clinical excellence with compassion.
5: From life-saving emergencies to advanced cardiac and multi-specialty expertise,
4: Bengaluru has placed its trust in one name.
5: Choose the care Bengaluru believes in.
4: Call 968-686-60310. Fortis Hospital, Cunningham Road. With you for life.
3: Akashavani, Dharavada. Ranganataka, Paying Guest. ಮೂಲ ಮರಾಠಿ ಲೇಖಕರು ಅಭಿರಾಮ್ ಡಿ ಭಡ್ಕಂಕರ್, ಕನ್ನಡಕ್ಕೆ ಅನುವಾದಿಸಿದವರು ಡಿಎಸ್ ಚೌಗಲೆ, ನಿರ್ದೇಶನ ಸನ್ಮತಿ ಅಂಗಡಿ, ಪ್ರಸ್ತುತಿ ಶ್ರೀ ಕೊಟ್ಟೂರೇಶ್ವರ ನಾಟಕ ಮಂಡಳಿ, ನೂಲಗೇರಿ. ಪೇಯಿಂಗ್ ಗೆಸ್ಟ್.

0: ಕೃಷ್ಣ ಕೃಷ್ಣ ಕೃಷ್ಣ ಎಂದು ನೇನೆ ರೀ ನೇನೆ ಅವರ ನಿಲ್ಲಿಸ ನಿಮ್ ರೇಡಿಯೋ
1: ರೇಡಿಯೋ ಅಲ್ಲದು ಟೇಪ್ ರಿಕಾರ್ಡರ್ ಅದ ಟೇಪ್ ರಿಕಾರ್ಡರ್
0: ಪೈಲೆ ಬಂದ್ ಮಾಡ್ರಿ ಅದನ್ನ ನಾನು ದೇವರಿಗೆ ಆರತಿ ಮಾಡ್ಲಿಕ್ಕತ್ತೀನಿ ನಿಮ್ಮ ಅವರ್ ಅನ್ನೋ ಶಬ್ದದಾಗ ನನ್ನ ಆರತಿ ಹಾಡ ದೇವರಿಗೆ ಕೇಳುವಲ್ತು
1: ಮೊದಲ ನಿಮ್ ಕೈಯಾಗಿನ ಆ ಗಳಗಳ ಗಂಟಿಗೆ ಬಾರಿಸೋದನ್ನ ನಿಲ್ಲಿಸ್ರಿ ಆಗ ಸಾಕಷ್ಟು ಶಾಂತತೆ ನೆಲೆಸ್ತದ
0: ನೇನೆ ನೇನೆ ಭಾರಿ ಕಿರಿಕಿರಿ ಆತ ನಿಮ್ದು ಹಾ ಇರ್ಲಿ ತಗೊಳ್ರಿ ಆರತಿ
1: ಹಾ ಕೊಡ್ರಿ
0: ಹಾ ಪ್ರಸಾದ್ ತಗೊಳ್ರಿ ರಿಟೈರ್ ಆದ್ಮೇಲೆ ಸುಮ್ನೆ ಕೆಲಸ ಇಲ್ದ ರಿಕಾಮಿ ಮನ್ಯಾಗ ಕೂತಿರಿ ನೋಡ್ರಿ ನಿಮ್ದೇನು ನಂದು ನಿಮ್ಮಂಗಲ್ಲಲ್ಲ ಎಲ್ಲ ಕೆಲಸನೂ ನಾನೇ ಮಾಡ್ಬೇಕಲ್ಲ
1: ಆತಾತು ನಿಮ್ ಕೆಲಸ ನೀವ್ ಮಾಡ್ರಿ ನಂದು ಸ್ವಲ್ಪ ಕೆಲಸ ಅದ ಬರ್ತೀನಿ
0: ಹಾ ಹಾ ಅನಂತರಾಯರ ಅನಂತ ಅವ್ರ ಇವತ್ತ ಹೇಳ್ತಿರೇನು ರೀ ಅತಿಥಿ ಮಹಾಶಯರ ಇವತ್ತ ಹೇಳ್ತಿರೋ ಹೆಂಗ

0: ಟೈಮ್ ಎಷ್ಟಾಯ್ತು?
1: ಎಂಟಾಯ್ತು. ಯಾಕ ನಿಮ್ಮ ಊರ ಕಡೆ ಆಗುದಿಲ್ಲೇನಾ?
0: ನಮಗೆ ಬೆಳಗಾಗೋದು 9ಕ್ಕೆ.
1: ಹೋಗ್ರಿ, ಮುಖ ತೊಳ್ಕೊಂಬರ್ರಿ.
0: ಹೌದಲ್ಲ, ಜಿಂದಗಿ ಔರ್ ಕುಚ್ ಭಿ ನಹೀಂ.
2: ವಾ ವಾ ವಾ ವಾ ವಾ, ಅದ್ಭುತ, ವಂಡರ್ಫುಲ್. ಅಕ್ಕ ನೀವು ಹಾಕಿದ ರಂಗೋಲಿ ಬಹಳ ಚಂದದ ನೋಡ್ರಿ.
1: ಅಲ್ಲ
2: ನೀವೇನ ಅನ್ರಿ, ಶಿಸ್ತು ಪಾಲನೆ ಅನ್ನೋದು ನಿಮ್ಮ ರಕ್ತ ಮಾಂಸದ ಕಣಕಣದೊಳಗೆ ತುಂಬಿಕೊಂಡದ ನೋಡ್ರಿ.
1: ಯಾಕೆ ಕೆಡ ಸಾಲ ಏನಾದ್ರು ಬೇಕಾಗಿತ್ತೇನು? ಯಾಕೋ ಮುಂಜಾನೆದ್ದು ನಂದ ಸುಪ್ರಭಾತ್ ನಡೆದದ
2: ಅಲ್ರಿ ಅಕ್ಕ. ಈ ಬೆಳಗ್ಗೆ ಬೆಳಗ್ಗೆ ಎದ್ದು ಸಾರಿಸೋದು ಕೂಡ್ಸೋದಕ್ಕಿಂತ ಸುಮ್ಮನೆ ಟೈಲ್ಸ್ ಹಾಕಿಸ್ಬಿಡ್ರಲ್ಲ, ನನಗೆ ಪರಿಚಯದ ಒಬ್ಬ ಅದಾನ. ಅಲ್ಲ, ಇಬ್ರು ಸೇರಿ ಹಾಕ್ಸಿದ್ರ ಚೀಪ್ ರೇಟ್ನಾಗ ಆಗುದಿಲ್ಲೇನ್ರಿ?
1: ನಾನು ನೋಡ್ಲಿಕ್ಕೆ ಹತ್ತಿದ್ದೇನೆ, ಬರೀ ಕಿರಿಕಿರಿ, ಮನೆ ಕೆಡವ್ರಿ, ನೆಲ ಆಗಿರಿ, ಟೈಲ್ಸ್ ಹಾಕ್ಸ್ರಿ ಅನ್ಕೋತ. ಹಂಗಾದ್ರೆ ನಾಳೆಯಿಂದ ನೀವು ಅಂಗಳ ಕಸ ಗುಡಿಸಿ ನೀರು ಹಾಕಿಬಿಡ್ರಿ, ನನಗೆ ಚಹಾ ಮಾಡೋದದ ಒಳಗ.
2: ಅಕ್ಕ ಹಂಗಲ್ರಿ, ಇಲ್ಲಿ ನೋಡ್ರಿ, ಕೇಳ್ರಿ
1: ಬಾಲಕೃಷ್ಣ ಬಾಲ
0: ತಾರರ.
2: ಅಲ್ಲ ನೀವು
1: ಅನಂತ ಅವ್ರ, ಸಕ್ಕರೆ ಎಷ್ಟು ಹಾಕ್ಲಿ?
0: 2 ಚಮಚ ಆದಷ್ಟು.
1: ಆ ಹಾಲು ಸೋಶ್ ಹಾಕ್ಲ, ಒಂದು ಕೆನಿ ಬಿದ್ರೆ ನಡೀತದ?
0: ಹೆಂಗಿದ್ರು ನಡೀತದ?
2: ಹಾಲ್ನೇವಾ ಬಂದಂತ ಕಾಣಿಸ್ತದ, ಸ್ವಲ್ಪ ನೋಡಿ ಬರ್ತೇನೆ.
0: ಅಕ್ಕ ಅವ್ರ, ಇವ್ರು ನಿಮ್ಮ ನೆರಿ ಹೊರಿ ಅವ್ರೇನು?
1: ಬಾಲಕೃಷ್ಣ ಬಾಲಕೃಷ್ಣ, ಎಂಥ ನೆರಿ ಹೊರಿ, ಬರೇ ಹೊರಿ. ಕಳೆದ ಜನ್ಮದಾಗ ಈ ಮನುಷ್ಯ ನನ್ನ ವೈರಿ ವೈರಿ ಆಗಿದ್ದ ಅಂತ ಕಾಣಿಸ್ತದ. 30 ವರ್ಷದಿಂದ ನೋಡ್ಲಿಕ್ಕೆ ಒಂದು ಚೂರು ಬದಲಿಲ್ಲ. ಅನಂತವ್ರ, ಇಲ್ಲಿ ನೋಡ್ರಿ, ನೀವು ಮಾತ್ರ ಇವ್ರು ಉಸಾಬರಿ ಹೋಗ್ಬೇಡ್ರಿ, ಆ ಬರೀ ಕಿತಾಪತಿ ಮಾಡ್ತಾರೆ ಇವರು. ನಮ್ಮ ಮನ್ಯಾಗ ನಾನು ಪೇಯಿಂಗ್ ಎಷ್ಟಾದ್ರು ಇಟ್ಕೋತೀನಿ, ಇಲ್ಲ ಕತ್ತಿ ಆದ್ರೂ ಕಟ್ಕೋತೀನಿ.
0: ಕತ್ತಿಯ
1: ಅಯ್ಯ, ನಿಮ್ದೇನ್ ಗಂಟು ಹೋಗ್ತದ್ರಿ, ಸುಮ್ನಿರ್ರಿ. ಹಾ ಚಹಾ ತಗೊಂಡು ಬರ್ತೀನಿ ನಾನು. ಬಾಲಕೃಷ್ಣ ಬಾಲಕೃಷ್ಣ.
3: ಅನಂತ ಅನಂತ.
0: ಓ ಬಾಬ್ಯ ಬಾರು.
3: ಹಾಂ ಬಂದೆ ನೋಡು. ಅಲ್ಲೋ, ಎಷ್ಟೊಂದು ಕಷ್ಟಪಟ್ಟು ಈ ಒಂದು ಪೇಯಿಂಗ್ ಎಷ್ಟಿನ ಜಾಗ ಸಿಕ್ಕೇತಪ್ಪ. ಅವ್ರು ಪೆಹಲೆ ದಿನಾನ ಜಗಳ ತೆಗೆದ್ರಲ್ಲೋ.
0: ಛೆ ಛೆ, ಅವ್ರ ಧ್ವನಿನ ಹಂಗದ, ಜಗಳ ತೆಗಿಯೋರಂಗ. ಅದೇನು ಈ ಕಡೆ ಪ್ರಯಾಣ?
3: ಹೇ ಏನಿಲ್ಲಪ್ಪ, ಆಫೀಸಿಗೆ ಹೊಂಟಿದ್ನೆ, ಹಂಗ ನಿನ್ ಕಡೆ ಒಂದು ಚಕ್ಕರ್ ಹೊಡೆದು ಹೋದ್ರಾತು ಅನಿಸ್ತು, ಈ ಕಡೆ ಬಂದೆ.
0: ನೋಡಪ್ಪ, ನನ್ನ ಕೂಡ ಅಲ್ಲದು ರೂಮ್ ಹುಡಿಕೊಟ್ಟಿ, ನನಗೆ ಇಲ್ಲಿ ಮುಂಬೈದಾಗ ಚಂದಂಗಿರಕ್ಕೆ ಅನುಕೂಲ ಆಗುವಂಗ ವ್ಯವಸ್ಥೆ ಮಾಡಿದಿ. ಎಲ್ಲ ಕ್ರೆಡಿಟ್ ನಿನಗೆ.
3: ನಂಗ ನೀ ತಿಳ್ಕೊಂಡು ಹಂಗೇನಿಲ್ಲೋ. ಇಲ್ಲಿ ನೋಡು, ನೀನು ಗಾಯಕನಾಗೋ ಆಸೆಯಿಂದ ಇಲ್ಲಿಗೆ ಬಂದಿಯಪ್ಪ. ಇದು ಮುಂಬೈ, ಇಲ್ಲೇ ಹಾಡು ಹೇಳಿ ಹೊಟ್ಟೆ ತುಂಬಿಸ್ಕೊಳ್ಳೋದು ಕಠಿಣ ಆಯಿತು. ಇದು ನಮ್ಮಂಥವ್ರ ಕೆಲಸ ಅಲ್ಲಪ್ಪ.
1: ಬಾಲಕೃಷ್ಣ ಬಾಲಕೃಷ್ಣ. ಹಾ ಚಹಾ ತಗೋರಿ ಪುಣ್ಯಾರ.
0: ಅಕ್ಕ ಇವನು ನನ್ನ ಗೆಳೆಯ ಬಾಬು ದಡಪಳ್ಳಿ ಅಂತ, BNP ಕಂಪ್ನಿಯೊಳಗೆ ನೌಕರಿ ಅದ.
3: ನಮಸ್ಕಾರ ಅಕ್ಕಾರ, ಆಫೀಸಿಗೆ ಹೊಂಟಿದ್ನ ರೀ, ಇವನ್ ಸಮಾಚಾರ ತಿಳ್ಕೊಂಡು ಹೋದ್ರ ಆತನಸ್ತು ಈ ಕಡೆ ಬಂದೆ.
1: ಹೌದಾ?
3: ಹ್ಞೂ.
1: ಆಫೀಸಿಗೆ ಹೊಂಟಿರಿ?
3: ಹ್ಞೂ ಹ್ಞೂ.
1: ಅಂದ್ರೆ ಮನೆಯೊಳಗೆ ಊಟ ಮುಗಿಸ್ಕೊಂಡೇ ಬಂದಿರ್ಬೇಕಲ್ಲ. ಅಂದ್ಮೇಲೆ ನೀವೇನ್ ಪಾಪ ಈಗ ಚಹಾ ಕುಡಿಲಿಕ್ಕಿಲ್ಲ. ಪೌಣ್ಯರ ನೀವು ಚಹಾ.

0: ಕುಡೀರಿ, ನನಗೆ ಒಳ ಕೆಲಸದ. ಬಾಲಕೃಷ್ಣ ಬಾಲಕೃಷ್ಣ
1: ಅಂತ್ಯ ಎಲ್ಲ ಇವನ ಮುಂಜಾನೆ ಮುಂಜಾನೆ ಎಂಟಕ್ಕನ ಊಟ ಮಾಡ. ಧನ್ಯವಾದ್ನಪ್ಪ, ನಾನ ಧನ್ಯವಾದ್ನೆ ಬಿಡ.
0: ಅನಂತವ್ರ, ಸ್ನಾನ ಮಾಡೋ ವಿಚಾರ ಅದನ್ನು ಇಲ್ಲ. ಹಾ, ಬಚ್ಚಲ್ದಾಗ ಸಾಬಣ್ಣ ನೀರು ಹೋಗು ತನಕ ನೀರು ಹಾಕ್ರಿ, ಬರುವಾಗ ತಟ್ಟಿಗೆ ಕಾಲು ಒರೆಸ್ಕೊಂಡು ಬರ್ರಿ.
2: ಹ್ಞೂನ್ರಿ. ಆತ್ರಿ ಬಾಬ್ಯ, ಎರಡು ಮಿನಿಟ್ ಬಂದ್ಯಾ?
1: ಹಾ.
2: ಜಿಂದಗಿಯೋ
1: ಅಕ್ಕಾರ, ಅವ ಮನಿ ಬಿಟ್ಟು ದೂರಿದಾನ್ಲ, ಪಾಪ ರೂಢಿ ಇಲ್ಲ ಅವನಿಗೆ, ಆದ್ರೆ ಹಾಡು ಮಾತ್ರ ಬಹಳ ಚಂದ ಹಾಡ್ತಾನ್ರಿ. ತಾವೊಬ್ಬ ದೊಡ್ಡ ಗಾಯಕ್ ನಾವು ಕನಸು ಹೊತ್ತು ಮುಂಬೈಗೆ ಬಂದಾನ.
0: ಅಲ್ಲ, ಅವನ ಸಾಮಾನು ಸರಂಜಾಮು ನೋಡಿದಾಗೆ ನನಗೆಲ್ಲ ತಿಳಿತು. ಒಂದು ಹಾರ್ಮೋನಿಯಂ ಪೇಟಿಗೆ, ಒಂದು ತಬಲ, ಒಂದು ಡಗ್ಗ, ಮತ್ತೆ ಒಂದು ಕೈಚೀಲ. ಮೊದ್ಲ ಹೊಟ್ಟಿ ತುಂಬಿಸ್ಕೊಂಡು ನೋಡ್ಕೊ ಅಂತ ಹೇಳ್ರಿ ಅವ್ರಿಗೆ.
1: ಏ ಡೋಂಟ್ ವರಿ, ಬಾಡಿಗೆನ್ ಮಾತ್ರ ವ್ಯಾಳಕ್ ಸರಿಯಾಗಿ ನಿಮ್ ಕೈ ಕೊಟ್ಟು ಬಿಡ್ತಾನ್ರಿ.
0: ಅಯ್ಯ ಬಾಲಕೃಷ್ಣ, ಆದ್ರೆ ಚಿಂತೆ ಯಾರಿಗೆ? ಬಾಡಿಗೆ ಇದೇನು, ಭಾಳ ತಗಾದಿ ಶುರು ಆದ್ರೆ ಹೊರ ಹಾಕ್ತೀನಿ, ತಬಲ ಪೆಟ್ಟಿಗೆ ಇಟ್ಕೋತೀನಿ, ಅಕ್ಕಿ ಬ್ಯಾಳಿ ಹಾಕ್ಲಿಕ್ಕೆ ಉಪಯೋಗ ಆಗ್ತಾವವು. ಈ ಬಾಜು ಮನೆಯವ್ರದ್ದೊಂದು ಕಾಟ ನೋಡ್ರಿ, ಅವರು ಒಂಚಕ್ರ ಒಂಚಕ್ರ ಇದ್ದಂಗಿದ್ದಾರೆ. ನಾನು ನನ್ನ ಪೇಯಿಂಗ್ ಗೆಸ್ಟ್ಗೆ ಮೊದಲೇ ಹೇಳ್ಬಿಟ್ಟಿರ್ತೀನಿ, ಓಡಿ ಹೋಗೋದಿದ್ರೆ ಓಡಿ ಹೋಗ್ರಿ, ಆದ್ರೆ ಆ ನೀನೇ ಹೆಣ್ಮಕ್ಳ ಜೋಡಿ ಅಲ್ಲ ಅಂತ.
1: ಓ ಅಂದ್ರ ಈಗ ಅಂತ್ಯ ಭಾಳ ಹುಷಾರಾಗಿರ್ಬೇಕಲ್ರಿ. ಸ್ನಾನ ಆತೇನಪ್ಪ? ಓ ರೆಡಿ?
2: ಎಸ್ ರೆಡಿಪ.
0: ಬಟ್ಟೆ ಹಿಂಡ್ಕೊಂಡು ಬಂದಿರೋ ಇಲ್ಲೋ, ತಂತಿ ಮೇಲೆ ಹಾಕಿರೋ ಒಣಾಕ್ಲಿಕ್ಕೆ.
2: ಹ್ಞೂನ್ರಿ.
0: ಹಾ ಬಾಲಕೃಷ್ಣ ಬಾಲಕೃಷ್ಣ ಎಲ್ಲ ಹ್ಞೂ ಅಂತಾರೆ, ಒಳಗೆ ಏನಿರ್ತದೆ ಗೊತ್ತಿಲ್ಲ, ಬರ್ತೀನಿ. ಬಾಲಕೃಷ್ಣ ಬಾಲಕೃಷ್ಣ
1: ಬಾಲಕೃಷ್ಣ, ಅದು ಹೆಂಗಿರ್ತೀಯೋ ಮಾರೇ ಇಲ್ಲೇ. ಅಂತ್ಯ, ನಿಂಗೆ ಬೇರೆ ಕಡೆಗೆ ಎಲ್ಲರ ರೂಮ್ ಹುಡುಕ್ತೀನಿಪ್ಪ, ಭಾಳ ದಿನ ನೀ ಇಲ್ಲಿ ಇರ್ತೀಯ ಅಂತ ಅನಿಸ್ವಲ್ತು. ಸರಿ ಟೈಮ್ ಆತು, ನಾ ಬರ್ತೀನಿ.
2: ನಿಲ್ಲು, ನಾನು ಬರ್ತೀನಿ. ಇಲ್ಲಿ ನೋಡು, ಮುಂಬೈದಾಗಿರೋ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಗಳ ಹೆಸರು, ವಿಳಾಸ, ಫೋನ್ ನಂಬರ್ ತಗೊಂಡಿನಿ. ಇವತ್ತಿಂದ ಪ್ರತಿಯೊಬ್ಬರ ಮನೆ ಮುಂದೆ ಮೋರ್ಚಾ. ಬಾಬ್ಯ, ಒಳಗೆ ಬಾ ಅಂತ ಒಬ್ಬರಾದರೂ ಕರಿಬೋದಲ್ಲ.
1: ಅನಂತ ಚಲೋ.
3: ಮತ್ತೇನು ಅನಂತವ್ರ, ಹೆಂಗ ನಡೆದದ?
2: ಹಾ ಚಲೋ ನಡೆದದ.
3: ಅಲ್ಲ, ಅಕ್ಕ ಅವರಿಗೆ ನೀವು ದೂರದ ಸಂಬಂಧಿಕರು ಅಂತ ಕಾಣ್ತದ.
2: ಛೆ ಛೆ, ಇಲ್ಲ, ನಾ ಇಲ್ಲಿ ಅತಿಥಿ, ಪೇಯಿಂಗ್ ಗೆಸ್ಟ್.
3: ಹೌದಾ? ಏನ್ ಮಾಡ್ತೀರಿ?
2: ಹಾಡ್ತೀನಿ.
3: ಅಲ್ಲ, ಕೆಲಸ ಉದ್ಯೋಗ ಏನ್ ಮಾಡ್ಕೊಂಡಿದ್ದೀರಿ ಅಂತ?
2: ಗಾಯನವೇ ನನ್ನ ಕಾಯಕ, ಉದ್ಯೋಗ ಎಲ್ಲ.
3: ಎಲ್ಲಿ ಹಾಡ್ತೀರಿ?
0: ಬಾಲಕೃಷ್ಣ ಬಾಲಕೃಷ್ಣ ನೀನೇ ಮದುವಿ ಮುಂಜ್ವಿ ನಾಮಕರಣ ಸಮಾರಂಭ ಎಲ್ಲದ್ರಾಗೂ ಹಾಡ್ತಾರೆ. ಅಷ್ಟೇ ಯಾಕೆ, ಸತ್ತಾಗ ನಡೆಯೋ ಅಂತ್ಯಕ್ರಿಯೆದಾಗೂ ಹಾಡ್ತಾರೆ. ಹಾ ಚಿಂತೆ ಮಾಡ್ಬೇಡ್ರಿ, ನಿಮ್ ಸರದಿ ಬಂದಾಗೂ ಹಾಡ್ಬಹುದು.
3: ಕ್ಯಾಸೆಟ್ ಸಿಕ್ಕೊಂಡಂಗೆ ಕಾಣ್ತದ, ನಾ ಬರ್ತೀನಿ.
0: ಅತಿಥಿ ಮಾಶೇರಿ, ಎಷ್ಟೊತ್ತಿಗೆ ಬರ್ತೀರಿ ಮನೆಗೆ?
2: ಸಾಯಂಕಾಲ ಬರ್ತೀನಿ ರೀ.
0: ಸರಿಯಾದ ಒಳ್ಳೆಯಾಗಿ ಬರ್ರಿ, ತಿಳಿತಿಲ್ಲ? ಬಾಲಕೃಷ್ಣ ಬಾಲಕೃಷ್ಣ ಬಾಲಕೃಷ್ಣ ಬಾಲಕೃಷ್ಣ,
2: ಇಲ್ಲಿ ಜೀವನ ಹೆಂಗ್ ನಡೆಸೋದು ಮಾರಾಯ?
1: ಅಲ್ಲೋ ಅನಂತ, ಅಕ್ಕ ಅವರಿಗೆ ಸಂಬಂಧಿಕರು ಯಾರೂ ಇಲ್ಲೇನ?
2: ಅವ್ರಿಗೆ ಯಾರು ಇಲ್ಲಪ್ಪ, ಒಬ್ಬರೇ ಇರ್ತಾರ.
1: ಅಂದ್ರ ಮಕ್ಕಳು ಮರಿ ಅಂತ ಯಾರು ಇಲ್ಲೇ ಇಲ್ಲ?
2: ಇಲ್ಲ.
1: ಮತ್ತಿಷ್ಟು ದೊಡ್ಡ ರಾಜವಾಡೆ ಅಂತ ಮನ್ಯಾಗ ಗೋದು ಅಕ್ಕಾರ ಒಬ್ಬರೇ ಇರ್ತಾರ.
2: ಹೌದು, ಯಾಕ ಇಲ್ಲೇ ಬಿಡಾರ ಹೂಡ್ಬೇಕಂತ ಏನಾರ ವಿಚಾರ ಮಾಡ್ಕೊಂಡಿನ? ಮತ್ತ
1: ಅಂತ್ಯ ಅಂತ್ಯ, ಐಡಿಯಾ ಹಂಗ ಕೆಟ್ಟಂತೂ ಅಲ್ಲ. ಮತ್ತ ಓ ಮೈ ಗಾಡ್ ಅನಂತ, ಏನು ಇವತ್ತು ಇಷ್ಟೊಂದು ಶಾಂತ ಐತಿಲ್ಲೆ?
2: ಎರಡೂ ಪಾರ್ಟಿ ಜಗಳ ಆಡಿ ಸುಸ್ತಾಗಿರ್ಬೇಕು. ಹೋದ ಜಮ್ದಾಗ ಗೋಧು ಅಕ್ಕ ಮತ್ತು ನೇನೆ ಇಬ್ರು ಹಾವು ಮುಂಗ್ಸಿ ಆಗಿರ್ಬೇಕಲ್ಲ?
1: ಅಲ್ಲೋ ಚಲೋನ ಆತು ಬಿಡು, ಜಗಳ ಆಡ್ಲಿಕ್ಕರ ಒಬ್ರಿಗೊಬ್ರು ಮಾತಾಡ್ತಾರಲ್ಲ, ಇಲ್ಲಂದ್ರ ಈ ಮುಂಬೈದಂಥ ಮಹಾನಗರದಾಗ ಬಾಜುಕಿನ ಮನೆಯಾಗ ಯಾರು ಇದಾರಂಬೋದು ಸಹ ಯಾರಿಗೂ ಗೊತ್ತಿರಂಗಿಲ್ಲ.
3: ಹೆಂಗ ನಡೆದದ ತಮ್ದು ಹಾಡುವುದು ಬಾರಿಸೋದು?
2: ಹಾಡುವುದು ಬಾರಿಸೋದು ಅಲ್ರಿ, ಕೇವಲ ಹಾಡುವುದು ಮಾತ್ರ ನಡೆದದ. ಆದ್ರೆ ಲಗೂನ ಮಲಬಾರ್ ಹಿಲ್ಸ್ ಹೋಗ್ತೀನಿ ಅಂತೇಳಿ ನನಗೇನು ಅನಿಸ್ವಲ್ತು.
3: ಬಾಬುವ್ರ, ನೀವು ಹಾಡ್ತೀರೇನು?
1: ಏ ಚೇ ಇಲ್ರಪ್ಪ.
3: ಮತ್ತೆ ಮದುವೆ ಆಗ್ಯದೇನು, ಮಕ್ಕಳು ಮರಿ?
1: ಏ ಹ್ಞೂನ್ರಿ, ಮದುವೆ ಆಗ್ಯದ್ರಿ, ಆದ್ರೆ ಸಂಸಾರ ಏನು ಶುರು ಆಗಿಲ್ಲ. ಹೆಂಡತಿ ಊರೊಳಗಿರ್ತಾಳ್ರಿ, ನಮ್ಗೆ ಇಲ್ಲಿ ನೌಕರಿ ನೋಡ್ರಿ. ನೇನೇ ಅವ್ರ, ನಿಮ್ದು ಎಕ್ದಮ್ ಚಲೋ ಐತೆ ನೋಡ್ರಿ, ಪಿತ್ರಾರ್ಜಿತ ಮನಿ.
3: ಹಾ ಹೌದು, ಆದ್ರ ಈಗ ಮುರಿದು ಬೀಳಕ್ ಬಂದದ.
2: ಹಂಗಿದ್ರೆ ಟೈಲ್ಸ್ ಹಾಕ್ಸ್ಬಿಡ್ರಲ್ಲ.
3: ಸ್ವಲ್ಪ ಕೆಲಸ ಅದ ನನಗೆ, ನಾ ಬರ್ತೇನೆ.
2: ಈ ನೇನೇಗ ಇನ್ನೊಬ್ಬರ ಕಾರವಾರದಾಗ ಮೂಗ್ ತುರ್ಸೋದೇ ಕೆಲಸ. ಹಾ ಬಾಬ್ಯ, ಇವತ್ತು ಇಬ್ಬರು ಸಂಗೀತಗಾರನ ಭೇಟಿಯಾಗಿ ಬಂದೆ, ಇವತ್ತಿಂದು ಸೇರಿ ಒಟ್ಟ 60 ಮಂದಿ ಕಡೆಯಿಂದ ನಕಾರ.
1: ಛೇ, ನಕಾರ ಬರೇ?
2: ಹೌದು, ಆಮೇಲೆ ತಿಳಿಸ್ತೀವಿ ಅಂದ್ರೆ ಇಲ್ಲ ಅಂದಂಗನ ನನಗೇನಾಗ

0: ಕಲಿಕತ್ತದ ಒಂದು ಅರ್ಥನೇ ಆಗಬಲ್ದು.
1: ಎಕ್ಸ್ಕ್ಯೂಸ್ ಮೀ, ನಮಸ್ಕಾರ, ಸ್ವಲ್ಪ ಮಾತಾಡಬೇಕಿತ್ತು.
0: ನಮ್ಮ ಜೋಡಿ?
1: ಹಾಂ, ಈ ಮನೆಯವರು ಯಾರೇ ಇರಲಿ ನಡೀತದ.
0: ಹೌದಾ? ಹಂಗಿದ್ರೆ ತಡ್ರಿ, ಅಕ್ಕವ್ರನ್ನ ಕರಿತೀನಿ. ಅಕ್ಕವ್ರ, ಅಕ್ಕವ್ರ,
2: ಏನು?
0: ಇವರು ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಬಂದಾರ್ರಿ.
2: ಯಾರಪ್ಪ? ಬಾಲಕೃಷ್ಣ, ಬಾಲಕೃಷ್ಣ.
1: ನಮಸ್ಕಾರ, ನಾನು ಪ್ರಸಾದ್ ಕೀರ್ತನೆ ಅಂತ, ನಿರಾಧಾರ ಮಹಿಳಾ ಆಶ್ರಮದ ಕಾರ್ಯಕರ್ತ.
2: ಆಮೇಲೆ
1: ನಮ್ಮ ಆಶ್ರಮದ ಮಹಿಳೆಯರ ಸಲುವಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತೀವಿ.
2: ಆಮೇಲೆ?
1: ಆಮೇಲೇನು? ಆಧಾರ ಇಲ್ಲದ ಸ್ತ್ರೀಯರಿಗೆ ಆಧಾರವನ್ನ ರೂಪಿಸಿಕೊಡುವುದು, ಅವರಿಗೆ ಒಂದು ಸ್ವಂತ ಉದ್ಯೋಗವನ್ನ ನಿರ್ಮಾಣ ಮಾಡಿಕೊಡುವುದು, ಇಂಥ ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಸಹಾಯಧನವನ್ನ ಸಂಗ್ರಹ ಮಾಡ್ತೀವಿ.
2: ನೋಡ್ಲಿಕ್ಕೆ ಚಲೋ ಮಂತದವರ ಕಾಣಿಸ್ತೀರಿ. ಶಿಕ್ಷಣ ಇತ್ಯಾದಿ ಏನಾದರೂ
1: ಆಗ್ಯದಲ್ಲ? ಎಂ ಟೆಕ್ ಮಾಡ್ಕೊಂಡೀನಿ.
2: ಎಂ ಟೆಕ್ ಮಾಡ್ಕೊಂಡಿರ್ಯಾ? ಮತ್ತೆಲ್ಲ ಈ ಉಸಾಬರಿ ಯಾಕ್ರಿ? ಒಳ್ಳೆ ಶಿಕ್ಷಣ ಅದ.
1: ಉಸಾಬರಿ?
2: ಹಾ, ಶಿಕ್ಷಣ ಅದಲ್ಲ ಮತ್ತ?
1: ಒಳ್ಳೆ ಶಿಕ್ಷಣ ನನ್ನ ಬೆನ್ನಿಗದ ಅಂತನ ಬಹುಶಃ ನಾ ಈ ಕ್ಷೇತ್ರಕ್ಕೆ ಬಂದೀನಿ.
2: ಓಹೋ, ಫ್ಯಾಷನ್ನು ಬದಲಾಗ್ಯದ ಅಂತ ಕಾಣಿಸದ ಅನ್ನಂಗ. ಎರಡು ಹೊತ್ತಿಂದಕ್ಕೆ ಏನು ಮಾಡ್ಕೊಂಡಿರಿ?
1: ಅಷ್ಟೊಂದು ನಮ್ಮ ಸಂಸ್ಥಾದೊಳಗೆ ಸಿಗ್ತದ?
2: ಎರಡು ಹೊತ್ತಿಂದು ನಿಮ್ಮ ಸಂಸ್ಥಾದಾಗ? ಏ, ಚಲೋ ಆತು ಬಿಡ್ರಿ. ಹಂಗಾದ್ರೆ ನಮ್ಮನ್ನು ನಿಮ್ಮ ಜೋಡಿ ಕರ್ಕೊಂಡು ಹೋಗ್ಬಿಡ್ರಲ್ಲ. ಹೋಗ್ಲಿ, ರಸೀದಿ ಎಷ್ಟ್ರದ್ದು?
1: 50 ರೂಪಾಯಿದಿಂದ ಹಿಡ್ಕೊಂಡು ಮುಂದೆ ಬೇಕಾದಷ್ಟು.
2: ಓಹೋ, ಅತಿಥಿಗಳ ರಸೀದಿ ತಗೊಂಡ್ಬಿಡ್ರಿ, ಒಂದು 50 ರೂಪಾಯಿದ್ದು.
0: ನಾನಾ?
2: ಹಾ, ಬರೀರಿ ಬರೀರಿ, ಅವ್ರ ಹೆಸರಲ್ಲೇ ಬರ್ರಿ, ಅವರು ನಮ್ಮವರೇ. ಇಲ್ಲಿ ಕೂತಾರ ನೋಡ್ರಿ, ಇವರು ಬಾಬು ಅಂತ. ಇವ್ರ ಹೆಸರ್ಲೇನೋ ಒಂದು ಬರೀರಿ. ದೊಡ್ಡ ಆಫೀಸರು.
3: ದೊಡ್ಡ ಆಫೀಸರ?
0: ಅಲ್ಲ, ನಮ್ಮಿಬ್ಬರದು ಸೇರಿ ಒಂದ ಪಾವತಿ ಇರಲಿ. ನಿಜ ಹೇಳ್ಬೇಕಂದ್ರೆ ಸದ್ಯ ನಾವಿಬ್ರು ನಿರಾಧಾರಾಗಿವಿ. ನನಗೆ ಕೆಲಸ ಇಲ್ಲ, ಇವಾಗ ಮನಿ ಇಲ್ಲ.
1: ಆದ್ರೆ ನಮ್ಮ ಆಶ್ರಮದ ಮಹಿಳೆಯರಿಗೂ ಮನೇನೂ ಇಲ್ಲ, ಕೆಲಸನೂ ಇಲ್ಲ. ಅಷ್ಟೇ ಯಾಕೆ? ವಾತ್ಸಲ್ಯ ತೋರೋ ಮನುಷ್ಯರು ಸಹಿತ ಇಲ್ಲ. ಹೆಸರು ಹೇಳ್ರಿ.
3: ಬಾಬು ಧಡಪಳೆ.
0: ಅನಂತ್.
1: ಹಾಂ, ತಗೊಳ್ರಿ, ಆ ರಸೀದಿ ತಗೊಳ್ರಿ. ಆ ಕಡೆ ಯಾರು ಇರ್ತಾರ?
2: ಹಾ, ನೇನೆ ಅಂತ, ರಿಟೈರ್ ಆಗ್ಯಾರ. ಅವ್ರ ಹತ್ರನು ಬೇಕಾದಷ್ಟು ರೊಕ್ಕದ ಕರಿತೀನಿಂದ್ರಿ. ಆದ್ರೆ ಪ್ರಸಾದ್ ಅವರ 500 ರೂಪಾಯಿಗಿಂತ ಕಡಿಮೆ ರಸೀದಿ ಬರೀಬಾರ್ದ ಅವ್ರ ಹೆಸರ್ಲೆ ನಿಂದ್ರಿ.
1: ಆತಾದ್ರಿ.
2: ನೇನೆ ರೀ, ನೇನೆ ಅವ್ರ, ನೇನೆ.
4: ಯಾರು? ಓಹೋ, ಗೋದಕ್ಕ.
2: ಅಯ್ಯಪ್ಪ, ಈಕೆ ಅವಾ ಬಂದ್ಲು ಅಂತೇನಿ.
4: ಹೆಂಗದರಿ ಆರೋಗ್ಯ? ಎಲ್ಲ ಹೆಂಗದರಿ ಅಕ್ಕ?
2: ಹಾ, ಹಿಂಗಿದ್ದೀವಿ ನೋಡವ. ಅಂದಂಗ ನಿಮ್ ಚಿಕ್ಕಪ್ಪ ಇದ್ದಾರೇನ?
4: ಇಲ್ಲೇ ಒಂದ್ಸಲ ಕೆಲ್ಸ ಆದಂತ ಹೊರಗಡೆ ಹೋಗ್ಯಾರು. ಏನಾರ ಕೆಲ್ಸ ಇತ್ತೇನ್ರಿ ಅಕ್ಕ?
2: ಏನಿಲ್ಲವ, ಏನಿಲ್ಲ.
4: ಸರಿ ಅಕ್ಕ, ಗ್ಯಾಸ್ ಮೇಲೆ ಹಾಲಿಟ್ಟಿನಿ, ಈಗ ಹೋಗ್ತೀನಂತ, ಆಮೇಲೆ ಬರ್ತೀನಿ.
2: ಬಾರವ ಬಾ, ನಿನ್ ನೋಡಿ ನನ್ನ ಕಣ್ಣು ಧನ್ಯ ಅದು. ಈ ನೀನೇ ಭಾರಿ ಚಾಲೋ ಮನುಷ್ಯನ. ಅನಂತ ಅವ್ರ, ಈ ಹಾಡುದು ಬಾರ್ಸೋದ್ರೊಳಗ ಏನು ಹುರುಳಿಲ್ಲ. ವಯಸ್ಸದ ವರದಕ್ಷಿಣೆ ಪದರ್ನಾಗ ಬಿಡ್ಕೊಳ್ಳುವಂಗ್ ನೋಡ್ರಿ, ಇಲ್ಲಾಂದ್ರೆ ನೀವು ಈ ನಿರಾಧಾರ ಪುರುಷರ ಕೇಂದ್ರ ಸೇರ್ಬೇಕಾಗ್ತದ.
3: ಬರೋಬ್ಬರ್ ಹೇಳಿದ್ರಿ ಯಾಕಾರ.
2: ಹಾ, ಇವ್ರಿಗೆ ಅರ್ಥ ಆತ್ ನೋಡು, ನಿಮ್ಗೆ ಹೇಳಾಗಷ್ಟು ತಿಳಿಸ್ ಹೇಳ್ರಿ. ಬಾಲಕೃಷ್ಣ, ಬಾಲಕೃಷ್ಣ, ಬಾಲಕೃಷ್ಣ,
3: ಬಾಲಕೃಷ್ಣ, ಬಾಲಕೃಷ್ಣ.
0: ಸಾರಿ ಮಿಸ್ಟರ್
1: ಪ್ರಸಾದ್. ಪ್ರಸಾದ್ ಕೀರ್ತನೆ.
0: ಎಸ್ ಅಕ್ಕ, ನಿಮ್ಮನ್ನಂತೂ ಪೂರಾ ನಿರಾಧಾರನ್ನಾಗಿ ಮಾಡ್ಲಿಲ್ಲ, ಹೌದಿಲ್ಲೋ? ಸಾರಿಯಾ?
1: ನೋನೋ, ನಮಗಿದೆಲ್ಲ ರೂಢಿ ಆಗಿದೆ.
3: ಅಲ್ರಿ ಪ್ರಸಾದ್ ಅವ್ರ,
1: ಹೇಳ್ರಿ.
3: ನೀವು ಎಂಟೆಕ್ ಮಾಡ್ಕೊಂಡಿರಿ, ಮತ್ತೆ ಹಿಂಗ್ಯಾಕ ಬೀದಿ ಅಲ್ದು ಹಣ ಬೇಡ್ಕೋತ ಅಡ್ಡಾಡ್ತೀರಿ? ನಿಮಗೆ ಇರುಸ್ ಮುರುಸ್ ಅನ್ಸಂಗಿಲ್ಲ?
1: ಖರೆ, ಆದ್ರೆ ನಾನು ಅಭಿಮಾನದಿಂದ ಕತ್ತೆತ್ತಿ ಬೇಡ್ತೀನಿ. ಯಾಕಂದ್ರೆ ನಾನು ನನ್ನ ಸ್ವಾರ್ಥಕ್ಕಾಗಿ ಬೇಡೋದಿಲ್ಲ, ಈ ನಮ್ಮ ಸಮಾಜಕ್ಕಾಗಿ ಬೇಡ್ತೀನಿ.
0: ನಮ್ ನೋಡೋ ಬಾಬ್ಯ, ಬಹಳಷ್ಟು ಹೊಸಲ್ ತುಳಿದು ಚಪ್ಪಲಿ ಸವಿಸ್ತೀವಿ, ತಾಸ್ ಗಂಟ್ಲೆ ಕಾದು ಟೈಮ್ ಕೇಳ್ತೀವಿ. ರೀ ಸಾಹೇಬ್ರ, ಸ್ವಲ್ಪ ನಮ್ಮತ್ತ ಗಮನ ಕೊಡ್ರಿ, ಜಸ್ಟ್ ಲಿಸನ್, ಒಂದ್ ಚರಣನಾದ್ರೂ ಕೇಳ್ರಿ ಅಂತ. ಆದ್ರೆ ಪ್ರತಿಯೊಬ್ಬರದು ಒಂದ ಉತ್ತರ, ನಾಳೆ ಬರ್ರಿ, ನಾಡಿದ್ದು ಬರ್ರಿ. ಎಲ್ಲಾ ಕಡೆ ನಕಾರ.
1: ಆದ್ರೆ ಇವೆಲ್ಲ ನಕಾರಗಳ ನಡುವೆ ಯಾವುದೋ ಒಂದು ಸಂಜೆ ಮುಂದ ಯಾವನೋ ಒಬ್ಬವ ಒಂದು ರಸೀತಿ ಹರಿತಾನ. ಆ ಒಂದು ರಸೀತಿ ನಾಳಿನ 100 ನಕಾರಗಳನ್ನು ಅಳಿಸಿ ಹಾಕಿ ಹೊಸ ಉಮೇದ್ ಕೊಡ್ತದ. ಪೈಲಿ ಭೇಟಿ ಒಳಗನ ಭಾಳಷ್ಟು ಬಿಚ್ಚು ಮನಸ್ಸಿನಿಂದ ಮಾತಾಡಿದ್ವಿ, ಮತ್ತೆ ಭೇಟಿ ಆಗೋಣಂತ, ನಾ ಬರ್ತೀನಿ.
3: ಸರಿ, ನಮಸ್ಕಾರ ರೀ. ಅನಂತ, ನೀವು ನಿಮ್ಮ ಜಗತ್ತು ಬ್ಯಾರೇನೇ ಆಯಿತು. ನಿಮ್ಮ ತಲೆಯೊಳಗೇನು ಹುಳ ಹರಿದಾಡಕತ್ತೈತ್ಲ, ಅದು ಬೇಡಿದ್ರೆ ಸಿಗೋದಿಲ್ಲೋ, ಅದನ್ನು ಪಡ್ಕೊಂಡೇ ಬರಬೇಕಾಗ್ತೈತಿ. ಗೋ ಅಹೆಡ್ ಯಾರ್, ಗೋ ಅಹೆಡ್.

0: ಅಬಾ ಬಾ ಬಾ ಬಾ ಬಾ ಬಾ ಏನ್ ನಡೆಸಿಯಪ್ಪ?
1: ಓಹ್ ಬಾರೋ ಬಬ್ಯ, ಕಲಾ ಸೇವೆ ಮತ್ತಿನ್ನೇನು ಬಬ್ಯ? ಟೆಲಿಫೋನ್ ಬೂತ್ ತೆಗ್ದದನ್ನ ನೋಡೊಂಚೂರು.
0: ಹಾ ನೋಡ್ತೀನಿ ತಡಿ, ಇಲ್ಲೋ ಬಂದಾಗೈತದ.
1: ಛೇ, ಆ ಮ್ಯೂಸಿಕ್ ಡೈರೆಕ್ಟರ್ ಗುಪ್ತಾಗಿ ಫೋನ್ ಮಾಡ್ಬೇಕಾಗಿತ್ತು.
0: ಓಹೋ,
1: ಅವನು ಹೊಸ ಚಿತ್ರಕ್ಕ ಈ ಹಾಡು ರೆಡಿ ಮಾಡ್ಕೊಂಬಾ ಅಂತ ಹೇಳ್ಯಾನ.
0: ನಿಂಗ ಕಾಂಗ್ರ್ಯಾಚುಲೇಷನ್ಸ್, ಇದನ್ನ ಪೈಲೆ ಹೇಳಬಾರ್ದೇನೋ ನೀನು.
1: ನಿನ್ನ ತಲಿ ಇದಕ್ಕೆ ಹಾಡ್ ಅಂತಾರನೋ ಬಾಬ್ಯ? ಬಂಗಲಾ ಕೊಠಡಿ ಮಹಡಿ ಅವಾಗ ಫೋನ್ ಮಾಡ್ಬೇಕಾಗಿತ್ತು, ಆದ್ರ ಟೆಲಿಫೋನ್ ಬೂತ್ ಬಂದಾಗ್ಯದು.
0: ಛೇ,
2: ಹಲೋ, ಯಾರು? ಅಪ್ಪಾಜಿ. ಹೌದೌದು, ಹೆಂಗದಿರಿ? ನಾನು ಆರಾಮಿದ್ದೀನಿ. ಕಾಕಾನಾ? ಇಲ್ಲೇ ಹೊರಗಡೆ ಹೋಗಾರ. ಹಾ ಹೌದೌದು, ಸರಿ ಹೇಳ್ತೀನಿ. ಅಚ್ಛಾ ಅಚ್ಛಾ, ಬಾಯ್ ಬಾಯ್.
1: ಎಕ್ಸ್ಕ್ಯೂಸ್ ಮೀ.
2: ಯೆಸ್.
1: ಇಫ್ ಯು ಡೋಂಟ್ ಮೈಂಡ್, ಪಬ್ಲಿಕ್ ಫೋನ್ ಬಂದಾಗ್ಯದ.
2: ಹಾಂ
1: ಪ್ಲೀಸ್, ನಾನೊಂದು ಫೋನ್ ಮಾಡ್ಬೋದಾ? ಭಾಳ ಇಂಪಾರ್ಟೆಂಟ್ ಅದ.
2: ಯಾ ಶೋರ್, ವೈ ನಾಟ್. ನಂಬರ್
1: 4305935. ಹಲೋ ಗುಪ್ತಾಜಿ ಹೈ? ಓಹ್ ಕಬ್ ತಕ್ ಆಯ್ಗೆ? ಮೈ ಅನಂತ್, ಪರ್ಸೋ ಉನ್ಕೋ ಗಾನಾ ಸುನಾಯಾ ಥಾ ನಾ? ಯೆಸ್ ಯೆಸ್, ಠೀಕ್ ಹೈ, ಮೈ ಏಕ್ ಗಂಟೆ ಬಾದ್ ಫೋನ್ ಕರೂಂಗಾ. ಅಚ್ಛಾ ಅಚ್ಛಾ, ನಹಿ ಮೇರಾ ಪಾಸ್ ಫೋನ್ ನಹಿ ಹೈ, ಕಾಂಟ್ಯಾಕ್ಟ್ ನಂಬರ್ ಭೀ ನಹಿ ಹೈ, ಮೈ ಖುದ್ ಕಾಲ್ ಕರೂಂಗಾ. ಥ್ಯಾಂಕ್ಸ್. ಓಕೆ.
2: ಓಹೋ, ನೀವು ಸಿಂಗರಾ?
1: ಹೌದು, ಅಂದ್ರೆ ನಾ ಸಿಂಗರ್ ಆಗೋ ಪ್ರಯತ್ನದಲ್ಲಿದ್ದೀನಿ.
2: ಅಬ್ಬಾ ಎಂತ ಗ್ರೇಟ್, ಅಂದ್ರ ಸಿನಿಮಾದೊಳಗೆ ಹಾಡ್ತೀರೇನೋ?
1: ನೋಡೋಣ, ಚಾನ್ಸ್ ಸಿಗೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗ್ಯದ. ಅಂದಂಗೆ ನೀವು?
2: ನಾನು ರೇವತಿ, ಫೈನಲ್ ಇಯರ್ ಬಿ ಎನ್ ಅಲ್ಲಿ ಓದ್ತಾ ಇದ್ದೀನಿ. ಅಭ್ಯಾಸ ಮಾಡ್ಲಿಕ್ಕೆ ಪ್ರಶಾಂತವಾದ ವಾತಾವರಣ ಅಂತ ಹೇಳಿ ಇಲ್ಲಿ ಬಂದೆ.
1: ಮುಂಬೈ ಅಂತ ಮಹಾನಗರದೊಳಗೆ ಫೋನಿನ ಮಹತ್ವ ಬಹಳಲ್ಲ. ಅಂದಂಗ ಇವ ನನ್ನ ಗೆಳೆಯ ಬಾಬು ದಡ್ಪಳೆ ಅಂತ.
2: ಇವ್ರ ನಂಗೆ ಗೊತ್ತು.
1: ಇವ್ರು ರೇವತಿ ಅಂತ.
0: ನನಗೆ ಇವ್ರ ಪರಿಚಯ ಐತಿ.
1: ಅದ ಹೆಂಗ
0: ಅಂದ್ರೆ, ಎರಡು ತಿಂಗಳ ಹಿಂದೆ ಒಬ್ರಿಗೊಬ್ರು ನೋಡ್ಲಿಕ್ಕತ್ತೀವಲ್ಲ ಅಷ್ಟೇ.
1: ಹೌದು ಹೌದು ಹೌದು.
0: ಅಲ್ಲ, ನಮ್ಮ ಈ ಪರಿಚಯವನ್ನ ಸೆಲೆಬ್ರೇಟ್ ಮಾಡ್ಬಿಡೋಣ.
1: ಎಸ್ ಶೋರ್.
2: ಅರೆ ವಾವ್ ಬೇಳ, ಅದ್ರ ಜೊತೆ ಉಳ್ಳಾಗಡ್ಡಿ.
0: ಎಸ್ ಅನಂತ, ನೀನು ತಗೋಪ್ಪ. ಇದಕ್ಕ ಅನ್ನೋದ್ ನೋಡು ಪರಬ್ರಹ್ಮ ಅಂತ ಹೇಳಿ. ಅಲ್ಲಲ್ಲಿ ನಾವು ದಿನ ಹಿಂಗ ತಿನ್ಬಿಟ್ರೆ ನಮ್ ಪ್ರಕೃತಿ ಗತಿ ಏನಾಗ್ಬಹುದು ಅಂತ.
2: ಹಂಗಾರ ನೀವ್ ಮದ್ವೆ ಆಗ್ಬಿಡ್ರಿ
0: ಮತ್ತೊಮ್ಮೆ.
2: ಅಂದ್ರ ಆಗಿದೆನಾ?
0: ಹೌದಲ್ರಿ, ನಂದಾಗೈತಿ.
2: ಓಹೋ, ಅವ್ರು ಎಲ್ಲಿರ್ತಾರ?
0: ಅವರು ದೂರ ಊರಾಗಿರ್ತಾರ್ರಿ.
2: ಹಂಗಾರ ಇಲ್ಲೇ ಕರ್ಕೊಂಡ್ ಬಂದ್ಬಿಡ್ರಿ ಅಲ್ಲ.
0: ಹೇ ಹೌದೌದ್ರಿ, ಬರೋ 50-70 ವರ್ಷದಾಗ ಕರ್ಕೊಂಡ್ ಬಂದೇ ಬಿಡ್ತೀನಿ, ನನಗೆ ಮುಂಬೈದಾಗ ಮನೆ ಸಿಕ್ಕಾಗ. ಹಿಂಗಾಗಿ ನಮ್ಮ ಸೌಭಾಗ್ಯವತಿಯರ ಗೃಹ ಪ್ರವೇಶ ಆಕೆ 75ನೇ ಹುಟ್ಟು ಹಬ್ಬಕ್ಕನ.
2: ಅಬ್ಬಬ್ಬಬ್ಬ, ಆಯ್ತು ನಾಳೆ ವಡ ಮಾಡ್ತೀನಿ. ನೀವಿಬ್ರು ತಪ್ಪದೆ ಬರ್ಬೇಕಾ ಮತ್ತ? ಹಾ ಅನ್ನಂಗ ಬೇಳ್ ಭಾಳ ಚಲೋ ಇತ್ತು.
1: ಥ್ಯಾಂಕ್ಸ್.
0: ಏ ಅನಂತ, ನಾನು ಬರ್ತೀನಪ್ಪ, ನೀನು ಆರಾಮಾಗಿ ಹಾಡು ಹಾಡ್ಕೋತ ಕೂಡು.
1: ನಾ ಹೇಳೋ ಹಾಡು ಪದ್ಯನೋ ಪ್ರಬಂಧನೋ ಒಂದೂ ಅರ್ಥ ಆಗವಲ್ರಿ, ಇಲ್ಲಿ ಕೇಳ್ರಿ.

0: ವಾ ವಾ ವಾ, ಮಸ್ತ್ ಅದಲ್ರಿ, ಏಕ್ದಂ ರಿಯಲಿಸ್ಟಿಕ್ ಆಗಿ ಗ್ರೇಟ್. ನೀವೀಗ ಸಿನಿಮಾದೊಳಗೆ ಹಾಡೋರು.
1: ನಾನಿದ್ನೆಲ್ಲ ಹಾಡ್ಬೋದು ಅಂತ ನಿಮ್ಗೆ ಅನ್ನಿಸ್ತದೆ ಏನು?
2: ಅಂದ್ರೆ ನೀ ಹಾಡಂಗಿಲ್ಲ ಈಗ?
1: ಅಫ್ಕೋರ್ಸ್
2: ಹುಚ್ಚಿದ್ದೀನೇನು, ಮುಂಬೈದಂತ ಊರಾಗ 2 ತಿಂಗಳು ಅಲ್ದಾಡಿದ ಮೇಲೆ ಇಂಥ ಒಂದು ಅವಕಾಶ ಸಿಕ್ಕೈತಿ, ನಿನಗೆ ಹಾಡು ಹಿಡಿಸ್ಲಿಲ್ಲ ಅಂತೇಳಿ ನೀ ಹಾಡಂಗೇ ಇಲ್ಲ.
1: ಇದಕ್ಕೆ ಹಾಡ್ ಅಂತಾರನೋ ಬಾಬ್ಯಾ? ಶಬ್ದ ಎಲ್ಲಿ, ತಾಳ ಎಲ್ಲಿ, ಮತ್ತು ಧಾಟಿ ಎಂಥದ್ದು ಏನೋ?
2: ಏ, ಶಬ್ದ ತಾಳ ಧಾಟಿ ತಗೊಂಡು ನಿನಗೇನು ಮಾಡೋದಾಯ್ತು?
1: ಲೇ,

0: ಸ್ವರ ತಾಳ ಶಬ್ದಗಳ ಕಡೆ ಗಮನ ಕೊಡೋದ್ಬೇಡೇನು. ದೇಹ ಮನಸ್ಸುಗಳು ಏಕಜೀವ ಪಡೆದಾಗ ಮಾತ್ರ ಹಾಡನ್ನೋದು ಹೊರಹೊಮ್ಮತದ. ಬಾಬ್ಯಾ, ನನ್ನ ಗುರುಗಳು ಏನು ಹೇಳ್ತಿದ್ರು ಗೊತ್ತದ ಏನು? ಹಾಡವ ಹಾಡಬೇಕಾಗಿಲ್ಲ, ಅದು ತನ್ನಿಂದ ತಾನೇ ಹುಟ್ಟಬೇಕು ಅಂತ.
1: ರೀ ರೀ ರೀ, ಸಿನಿಮಾ ಚಾನ್ಸ್ ಅಂದ್ರೆ ತುಂಬ ದೊಡ್ಡದು, ಬಿಡ್ಬೇಡ್ರಿ. ಸರಿ, ನಾನು ಡಬ್ಬಿ ತೊಳ್ಕೊಂಬರ್ತೀನಾ?
2: ಆಗ್ಲಿ ರೀ, ಇಲ್ಲಿ ನೋಡಣಂತ. ನಿನ್ನ ಧ್ವನಿ ಎಲ್ಲಿ ತನ ನಾಲ್ಕು ಜನರನ್ನು ತಲುಪಂಗಿಲ್ಲೋ ಅಲ್ಲಿ ತನ ನೀ ಅವ್ರಿಗೆ ಮುಟ್ಸೋ ಪ್ರಯತ್ನ ಮಾಡ್ತಾನೆ ಇರಬೇಕು. ಅದಕ್ಕೆ ಪ್ರತಿ ಅವಕಾಶದ ಮೇಲೆ ಹದ್ದಿನಂಗೆ ಎರಗಬೇಕು.
0: ಎರಗೋದಂದ್ರೇನು? ಕೊನೆಗೂ ಅದೇ ಯಾಂತ್ರಿಕತೆ ರುಟೀನಲ್ಲೇನು? ಹಂಗಿದ್ರ ಯಾವ್ದಾರ ಕಂಪ್ನಿಯೊಳಗೆ ಕೆಲಸಕ್ಕೆ ಸೇರ್ಬೋದಲ್ಲ? ಒಂದೇ ಒಂದು ಸಾರಿ ಮಾರಯ್ಯ, ನನ್ನ ಧ್ವನಿ ಖರೆ ವಜ್ರ ಪರೀಕ್ಷಕನ ಕಿವಿಗೆ ಬೀಳಲಿ, ಆಮೇಲೆ ನೋಡು. ನನ್ನ ಕನಸುಗಳು ನನ್ನನ್ನು ಇಲ್ಲಿ ತನಕ ಎಳ್ಕೊಂಡು ಬಂದಾವ, ಕಾದು ನೋಡೋಣ.
2: ಹಾಂ, ನಡಿಯಪ್ಪ, ಸಮುದ್ರ ದಂಡಿ ಮೇಲೆ ಒಂದಿಷ್ಟು ತಿರುಗಾಡಿ ಬರೋಣಂತ, ಒಂಚೂರು ನೆಮ್ಮದಿ ಅನಿಸ್ಬಹುದು.
0: ಬ್ಯಾಡೋ, ಎಲ್ಲ ಬಿರುಗಾಳಿಗಳು ನಮ್ಮೊಳಗನ ಹುದುಗಿರ್ತಾವ. ಒಳಗೆ ನೆಮ್ಮದಿ ಇದ್ರ ಹೊರಗೂ ಸಹ ನೆಮ್ಮದಿ.
1: ಡಬ್ಬಿ ತಗೊಳ್ರಿ, ನಿಮ್ಮ ಡಬ್ಬಿ.
0: ಥ್ಯಾಂಕ್ ಯು.
1: ಅದರಲ್ಲೆಂತ ಥ್ಯಾಂಕ್ಸ್ ಬಿಡ್ರಿ.

0: ನನ್ನನ್ನು ಇಲ್ಲಿ ತನಕ ಎಳ್ಕೊಂಡು ಬಂದಾವ, ಕಾದ್ ನೋಡೋಣ.
1: ಹಾಂ ನಡಿಯಪ್ಪ, ಸಮುದ್ರ ದಂಡಿ ಮೇಲೆ ಒಂದಿಷ್ಟು ತಿರುಗಾಡ್ ಬರೋಣಂತ, ಒಂಚೂರು ನೆಮ್ಮದಿ ಅನಿಸ್ಬಹುದು.
0: ಬ್ಯಾಡೋ, ಎಲ್ಲ ಬಿರುಗಾಳಿಗಳು ನಮ್ಮೊಳಗನ ಹುದುಗಿರ್ತಾವ, ಒಳಗೆ ನೆಮ್ಮದಿ ಇದ್ರ ಹೊರಗೂ ಸಹ ನೆಮ್ಮದಿ.
2: ಡಬ್ಬಿ ತಗೊಳ್ರಿ ನಿಮ್ಮ ಡಬ್ಬಿ.
0: ಥ್ಯಾಂಕ್ ಯು.
2: ಅದರಲ್ಲೆಂತ ಥ್ಯಾಂಕ್ಸ್ ಬಿಡ್ರಿ, ನಿಮ್ಗೆ ಅಗತ್ಯ ಅನಿಸಿದಾಗ ಫೋನ್ ಮಾಡ್ರಿ. ಯಾರಿಗಾಗ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಡಬೇಕು ಅಂತ ಅನ್ಸಿದ್ರ ನಮ್ಮ ನಂಬರ್ನ ಕೊಟ್ಬಿಡ್ರಿ, ಯಾವುದು ಸಂಕೋಚ ಇಟ್ಕೋಬ್ಯಾಡ್ರಿ.
0: ಖರೇನು? ಆ ಗ್ರೇಟ್,
2: ನಾನು ಬರ್ತೀನಾ, ಕಾಕ ಬರೋ ಹೊತ್ತಾಗೈತಿ.
1: ಅಂತ್ಯ ಅಂತ್ಯ, ಫೋನಿಗಷ್ಟೇ ಸೀಮಿತ ಆಗಿರಲಿ, ಬಾಕಿ ಎಲ್ಲದಕ್ಕೂ ನೋ ರಿಪ್ಲೈ ಇರಲಿ, ಇರಲಿಲ್ಲ ಅಂದ್ರೆ ಕೈಯಾಗಿರೋ ಜಾಗನೂ ಹೋದೀತು.
3: ಬಾಲಕೃಷ್ಣ ಬಾಲಕೃಷ್ಣ ಬಾಲಕೃಷ್ಣ, ಅಯ್ಯಪ್ಪ ಎಂಥ ಶಕಿ ಅಂತಿ. ಅಬಾಬಾಬಾ, ಅದೇನು ಅನಂತರಾವ್ ಇನ್ನ ಮನೆಯಾಗೆ ಇದ್ದೀರಿ?
0: ಇಲ್ಲ, ಈಗಷ್ಟೇ ಜಸ್ಟ್ ಹೊರಗಿಂದ ಬಂದ್ವಿ ಅಲ್ವೇನೋ.
1: ಹೌದು,
3: ಇದೇನಿದು ಬಾಬುರಾವ್ ಡಬ್ಬಿ ಯಾರ್ದು ಅಂತ ನೋಡೋಣ, ನಿಮ್ದ ಅಂತ ಕಾಣಿಸದ?
1: ಹೌದ್ರಿ ಅಕ್ಕಾರ, ಬೇಳ ತಗೊಂಡ್ ಬಂದಿದ್ದೀರಿ. ಕಾರ್ ಅಂದ್ರೆ ನಿಮ್ಗೆ ಹೊಟ್ಟೆ ಆಗಂಗಿಲ್ಲ ಅಂತ ಅನಂತ್ ಹೇಳ್ತಿದ್ದ, ಹಿಂಗಾಗಿ ನಾವಿಬ್ರು ಸೇರಿ ಮುಗಿಸ್ಬಿಟ್ವಿರಿ.
3: ಬಹಳ ಸಿಸ್ಟಮೆಟಿಕ್ ಆಗಿದ್ದೀರಾ ಬಾಲಕೃಷ್ಣ ಬಾಲಕೃಷ್ಣ, ಬೇಳ ತಿಂದು ಡಬ್ಬಿ ತೊಳೆದು ಬಿಟ್ಟಿರಲ್ಲ.
1: ಹೌದು ಹೌದ್ರಿ ಅಕ್ಕಾರ, ಈ ರೂಢಿ ನಾ ಬಹಳ ಸಣ್ಣವಿದ್ದಾಗಿಂದ ಅಂಟ್ಕೊಂಡ್ಬಿಟ್ಟೈತ್ ನೋಡ್ರಿ.
2: ಈ ಕರ್ಚಿಫ್ ನಿಮ್ದ ಅಲ್ಲ, ಡಬ್ಬಿ ತೊಳಿವಾಗ ಕಿಚನ್ ಆಗ ಉಳಿದ್ ಬಿಟ್ಟ, ತಗೊಳ್ರಿ.
1: ಹೋಗೋ ಮಾರಾಯ.
2: ಅಕ್ಕ ನೀಲವಾಗ ಬಂದ್ರಿ,
3: ಸ್ವಲ್ಪ ಜಲ್ದಿ ಬಂದೆ ಅಂತ ಕಾಣಿಸದಲ್ಲ.
2: ಅಯ್ಯೋ ಜಲ್ದಿ ಇಲ್ಲಿದ, ಕಾಕ ಬರೋ ಹೊತ್ತಾಗೈತಿ, ನಾ ಬರ್ತೀನ.
3: ಸೊತ್ತಿ ಹಸಿರಿ ಡಬ್ಬಿನ ಕರ್ಚಿಪ್ನಾಗ, ಏನೋ ಸಣ್ಣ ವಯಸ್ಸಿನಿಂದ ಅಂಟ್ಕೊಂಡು ಬಂದ್ ರೂಢಿ ಅಂತ ರೂಢಿ. ಬಾಲಕೃಷ್ಣ ಬಾಲಕೃಷ್ಣ
1: ಬಾಲಕೃಷ್ಣ ಬಾಲಕೃಷ್ಣ, ಧನ್ಯಪ್ಪ ಅನಂತ ನೀನ, ಈ ಮನ್ಯಾಗ ಅದು ಹೆಂಗಿರ್ತೀವೋ ಯಪ್ಪ. ನಡಿ ನಡಿ, ಹೊರಗೆ ತಿರುಗಾಡ ಬರೋಣಂತ.
0: ಆಯ್ತು ನಡಿ, ಹೋಗೋಣ ಬಾ.
4: ಅಕ್ಕ ಅಕ್ಕ ಅಕ್ಕರ್ರಿ.
3: ಅಯ್ಯ ಅಯ್ಯ, ನೇನೇ ಹಿಂಗ್ಯಾಕ ಕಪ್ಪಿಗತ್ತೆ ಕೂಗ್ಲಿಗತ್ತೀರಿ?
4: ಅಯ್ಯ ಇಲ್ಲಿ ನೋಡ್ರಿ ಅಕ್ಕ, ಓದ್ರಿ ಈ ಪೇಪರ್ನ, ಈಗ ಮುಂಬೈದೊಳಗ ಮನೆಗಳ ದರೋಡಿ ಹೆಚ್ಚಾಗ್ಯಾವಂತ. ನಾವೀಗ ಸ್ವಲ್ಪ ಹುಷಾರಾಗಿರ್ಬೇಕು.
3: ಅಲ್ರಿ ನೇನೆ, ಇಡೀ ಮುಂಬೈದಾಗ ಅಷ್ಟು ದೊಡ್ಡ ದೊಡ್ಡ ಬಂಗ್ಲೆ ಬಿಟ್ಟು ನಮ್ಮ ಮನೆ ಕಡೆ ಯಾಕೆ ಬರ್ತಾರೆ ಹೇಳ್ರಿ?
4: ಅಕ್ಕವ್ರ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಹಂಗ ಹಳೆ ಮನಿ ಹೊಡಿದು ಅಂದ್ರ ಆ ದರೋಡೆ ಕೋರ್ರಿಗೆ ಕಷ್ಟದ ಕೆಲಸ ಅಲ್ಲ. ಇಲ್ಲಿ ನೋಡ್ರಿ ಅಕ್ಕ, ನಿಮ್ಮ ಹತ್ರ ಇರೋ ದುಡ್ಡು ಬಂಗಾರ ಎಲ್ಲ ಬ್ಯಾಂಕ್ನಾಗ ಇಟ್ಟು ಬಿಡ್ರಿ.
3: ಬಾಲಕೃಷ್ಣ ಬಾಲಕೃಷ್ಣ, ನನ್ನ ಕರ್ಮ ನನ್ನ ಹತ್ರ ಏನಿರ್ತದೆ ಹೇಳ್ರಿ ನೇನೆ. ಲಗ್ನ ಆದ ಕೂಡಲೇ ನಮ್ಮ ಅತ್ತೆ ಎಲ್ಲ ಆಭರಣ ಇಸ್ಕೊಂಡ್ರು. ಇಲ್ಲೋಡ್ರಿ ಇಲ್ಲಿ ನನ್ನ ತವ್ರ ಮನೆಯದು ಅಂಥೇಳಿ ಒಂದಿಷ್ಟು ಪ್ರೀತಿಯಿಂದ ಕೊಟ್ಟದ್ದು ನನ್ನ ಕಡೆ, ಅದು ಅದನ್ನ ಜೋಪಾನವಾಗಿ ಇಟ್ಕೊಂಡಿನಿ, ಅದನ್ನ ನಿಮ್ಗೆ ಕೊಡ್ತೀನಿ, ನೀವು ಸಂಭಾಳಿಸ್ತೀರಲ್ಲ.
4: ಅಕ್ಕ ನೀವು ಚಿಂತೆ ಮಾಡಬೇಡ, ನಾನು ನನ್ನ ಪ್ರಾಣ ಹೋದ್ರೂ ನಾ ಕಾಪಾಡ್ತೀನಿ. ಆತಿಲ್ಲೋ?
3: ತರ್ರಿ ತರ್ರಿ, ಸದ್ಯ ತೊಗೊಂಡು ಬಂದ್ಬಿಡ್ತೇನೆ ನಿಂತರಿ ನಿಂತರಿ.
4: ಅಕ್ಕ ಭಾರಿ ಭಾರಿ ಆವರಣ ಇಟ್ಟಿರಬೇಕು ಅಂತ ಕಾಣಿಸ್ತದ.
3: ನೇನೆ ನೇನೆ, ತಗೊಳ್ರಿ ತಗೊಳ್ರಿ ಇದನ್ನ, ಇದೇನ ತವ್ರ ಮನೆದು
4: ಕೊಡ್ರಿ. ಅರೇ ಇದೇನಿದು? ಕೃಷ್ಣ ಚರಿತ್ರೆ ವ್ಯಾಖ್ಯಾನ ವಾಮನ ಸುತ ರಚಿತ, ಬರೀ ಹಳದಿ ಕಾಗದ ತುಂಡುಗಳು.
3: ಓ ನಮ್ಮ ಅಪ್ಪ ಬರೆದದ್ದು ಇದನ್ನ. ನಮಗೇನ್ರಿಪ್ಪ ಆ ಕೃಷ್ಣ ಭಕ್ತಿನೇ ಆಸರೆ, ನಮ್ಮನೆ ಸಂಪತ್ತು ಎಲ್ಲ ಆ ಬಾಲಕೃಷ್ಣನೇ. ನೀನೆ ನೋಡ್ರಿ ಇದನ್ನ ಜೋಪಾನವಾಗಿ ಇಟ್ಕೋಬೇಕಾ, ಈಗ ಸದ್ಯ ಗಣೇಶ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಡ್ಬಿಡಂತೆ. ನಡ್ರಿ ನಡ್ರಿ ನೇನೆ, ಹೊತ್ತಾಗ್ತದೆ ನಡ್ರಿ ನಡ್ರಿ. ಬಾಲಕೃಷ್ಣ ಬಾಲಕೃಷ್ಣ ಬಾಲಕೃಷ್ಣ.

0: ಬಾಬ್ಯ, ನಾ ಇವತ್ತ ಕೋರಸ್ನಾಗ ಹಾಡಿದ್ನೋ.
1: ಏನು, ನೀನು ಕೋರಸ್ನಾಗ?
0: ಹಾ, ಇವತ್ತ ಸಹಿತ ನನ್ನ ಗುಪ್ತಾನಿಗೆ ಆಗೋದಿಲ್ಲ ಅಂದೆ. ರೇವತಿ ನೆನಪಾದ್ಲು. ನನ್ನ ವಿಚಾರ ಬದಲಾತು. ಬದುಕಾಕ ಮನುಷ್ಯನಿಗೆ ಕೇವಲ ಕನಸುಗಳು ಸಾಕಾಗೋದಿಲ್ಲ. ಆದ್ರೆ ಇದೆಂಥ ಸಂಘರ್ಷನೋ ಮಾರಯ್ಯ. ನನ್ನ ಕೈಯಾಗ ಕತ್ತಿನೂ ಇಲ್ಲ, ಗುರಾಣಿಯೂ ಇಲ್ಲ. ನೋವು ನೀಡೋ ಗಾಯಗಳಿದ್ದಾವ. ಸಾರಿ ಬಾಬ್ಯ, ನಾನು ನಿನ್ನ ಬೇಸರ ಪಡಿಸ್ಲಿಕ್ಕತ್ತೀನಿ.
1: ಅನಂತ, ನೀ ಭಾಳ ಭಿನ್ನ ಆಗ್ಬಿಟ್ಟಿಯೋ.
2: ಅನಂತ, ಅನಂತ!
1: ಓ ಪ್ರಸಾದ್ ಅವರ, ಬರ್ರಿ ಬರ್ರಿ.
2: ಆಮಂತ್ರಣ ಕೊಟ್ಟು ಹೋಗೋಣ ಅಂತ ಬನ್ನಿ. ಒಬ್ಬ ದೊಡ್ಡ ಮನುಷ್ಯ 5,000 ಪುಸ್ತಕಗಳನ್ನು ನಮ್ಮ ಆಶ್ರಮಕ್ಕೆ ಕೊಟ್ಟಾರ. ಅದ್ರದ ಒಂದು ಲೈಬ್ರರಿ ಶುರು ಮಾಡೋರು ಅದೇವಿ. ಅದಕ್ಕೆ ನಿಮ್ಮನ್ನು ಕರೆದು ಹೋಗೋಣ ಅಂತ ಬನ್ನಿ. ಅನಂತ, ನೀನು ಬರ್ಬೇಕಾ? ಮತ್ತೆ
0: ನಾ ಬಿಡಪ್ಪ, ಖಾಲಿ ಮನುಷ್ಯ.
2: ಏ, ಹಂಗ್ಯಾಕಂತಿ ಅನಂತು? ನೋಡಪ್ಪ.

0: ಅವರವರ ಶಕ್ತಿ ಸಾಮರ್ಥ್ಯ ಮತ್ತು ಕೌಶಲ್ಯ ನೋಡಿ ಅವರಿಗೆ ಕೆಲಸ ಸಿಗಬೇಕು. ಆದರೆ ಈ ನಮ್ಮ ಸಮಾಜದೊಳಗೆ ಅದು ಸಿಗೋದಿಲ್ಲ.
1: ಯಾಕೆ ಸಿಗೋದಿಲ್ಲ?
0: ಸಮಾನ ಅವಕಾಶದ ಅಭಾವ.
2: ಎಸ್, ಐ ನೋ ದ್ಯಾಟ್. ನಾನು ಕಲಾವಿದ, ಆದ್ರೆ ಏನೂ ಗೊತ್ತಿರದ ಗುಪ್ತ ನನ್ನ ಕೋರಸ್ನಾಗ ಹಾಡು ಅಂತಾನ. ಏನು ಬರದವ? ಮುಖ್ಯ ಸಂಗೀತಗಾರ ಮತ್ತ ನನಗೆಲ್ಲ ಅರ್ಹತೆ ಇದ್ದು ಹಿಂದಿಂದನ ಕೋರಸ್ನಾಗನ ಶೋಷಣೆ, ಎಲ್ಲ ಶೋಷಣೆ.
3: ಹೋಗ್ಲಿ ಬಿಡು ಅನಂತ, ಇದು ಮುಂಬೈ, ಇದು ಹಿಂಗ ಕಹಿಯನ್ನ ಉಗುಳ್ತಿರ್ತದಪ್ಪ.
0: ಬಾಬು, ನನಗರ್ಥ ಆತು, ನಾ ಬರ್ತೀನಿ, ಬಾಯ್.
3: ಸರಿ, ನಮಸ್ಕಾರ.
2: ಬಾಯ್
3: ಅನಂತ. ಪ್ರವಾಹದ ವಿರುದ್ಧ ಈಜೋದು ಸುಮ್ಮನ ಅಲ್ಲೋ.
2: ಹಾ, ಹಿಂಗ ದ್ವಂದ್ವ ಮನಸ್ಸಿಗಿಂತ ಸಂಪೂರ್ಣ ಕಳಚಿ ಹೋದ ಮನಸ್ಸುಗಳು ಸುಖವಾಗಿರ್ತಾವಲ್ಲ. ಆತು, ನಾನು ನನ್ನ ಧ್ವನಿಯನ್ನು ಮಾರಾಟಕ್ಕಿಡ್ತೀನಿ. ನಾನು ಕೂಗಿ ಕೂಗಿ ಕ್ಯಾಸೆಟ್ ಸೇಲ್ ಮಾಡ್ತೀನಿ. ಎಸ್, ನಾ ಕ್ಯಾಸೆಟ್ ನಿರ್ಮಾಣ ಮಾಡೇ ಮಾಡ್ತೀನಿ. 2-3 ಲಕ್ಷ ಹೆಂಗಾರ ಮಾಡಿ ಹೊಂದಿಸ್ತೀನಿ.
3: ಹೆಂಗಾರ ಅಂದ್ರೆ?
2: ಆಕಾಶ ಪಾತಾಳ 1 ಮಾಡಿ ಅದ್ರ ರೊಕ್ಕ ಕೂಡಿಸ್ತೀನಿ.
4: ತಗೋರಿ, ಈ ನಿಮ್ಮ ಹರದ ಕಾಗದನು ಬೇಡ, ಏನು ಬೇಡ, ನೀವ ಸಂಭಾಳಿಸ್ರಿ.
5: ಕೊಡ್ರಿ ಕೊಡ್ರಿ, ನನ್ ಬಾಲಕೃಷ್ಣ ನನಗೇನ್ ಭಾರ ಹಂಗಿಲ್ಲ, ನಾ ಎಲ್ಲ ಸಂಭಾಳಿಸ್ತೀನಿ ಕೊಡ್ರಿ. ದೊಡ್ಡ ದೊಡ್ಡ ಮಾತಾಡ್ತಾರ ಹಂಗ, ಬಾಲಕೃಷ್ಣ ಬಾಲಕೃಷ್ಣ ಬಾಲಕೃಷ್ಣ.
3: ಇವತ್ತು ಜಗಳ ಮಾಡಿಲ್ಲ ಅನ್ನೋದ್ರಾಗ ಜಗಳಾಡ್ಕೊಂತ ಬಂದ್ರಲ್ಲೋ ಇವರು.
2: ನನಗ ಅವಕಾಶನ ನಿರ್ಮಾಣ ಮಾಡ್ಬೇಕಾಗ್ಯದ.
3: ಅನಂತ, ದುಡ್ಡೇನು ಆಕಾಶದಿಂದ ಉದುರಂಗಿಲ್ಲ, ಇಲ್ಲ ನೆಲದಿಂದ.
2: ಹಾ ಬಾಬ್ಯಾ, ನೆಲದಿಂದ
3: ಅಂತ್ಯ.
5: ಬಾಲಕೃಷ್ಣ, ನೀರು ಬಂದಾವೋ ಇಲ್ಲೋ? ಬಾಲಕೃಷ್ಣ ಬಾಲಕೃಷ್ಣ.
2: ಬಾಬ್ಯಾ, ಕೊಂಕಳ ಕೂಸಿಟ್ಕೊಂಡು ಊರು ತುಂಬ ಹುಡುಕಿದ್ರಂತ. ಅರೆ ಅಕ್ಕ, ಇಲ್ಲಿ ಕೊಡ್ರಿಲ್ಲ, ಆ ಬಿಂದಿಗೆ ನನ್ನ ಕೈ ಕೊಡ್ರಿ.
5: ಬೇಡ ಬೇಡ ಬೇಡ, ನಾ ಎಲ್ಲ ತುಂಬ್ತೀನಿ. ಬೇಡ, ಏನದು, ನೀರು ತುಂಬಿ ಹರಿಯುವಷ್ಟು ಪ್ರೀತಿ ಉಕ್ಕಿ ಬರ್ಲಿಕ್ಕೆ?
3: ಏ ತುಂಬಲಿ ಬಿಡ್ರಿ ಅಕ್ಕಾರ, ತುಂಬಲಿ. ನಿಮ್ ಭಾರ ಅಷ್ಟ ಹಗರ್ ಆಕೈತಿ.
5: ಅಲ್ಲ, ಇದೇನು ಪ್ರೀತಿ ಖರೇನೋ ಇನ್ನೇನೋ?
2: ನಿಮ್ಮ ಬಾಲಕೃಷ್ಣನ ಆನೆಗೂ ನಿಮ್ ಭಾರನ ಹಗುರ್ ಮಾಡ್ಬೇಕಂತ ಹೇಳಿ ನಾವಿಬ್ರು ವಿಚಾರ ಮಾಡ್ಕೊಂಡ್ಬಿಟ್ಟಿವಿ.
5: ಬಾಲಕೃಷ್ಣ ಬಾಲಕೃಷ್ಣ.
2: ಕೊಡ್ರಿ ಕೊಡ್ರಿ ಕೊಡ್ರಿ.

0: ಏನ್ರಿ ನೀನೇವ್ರ ಜ್ವರ ಕಮ್ಮಿ ಆದಂಗ ಅನಿಸ್ತೇನು?
1: ಎಲ್ಲಿ ಜ್ವರ ಕಮ್ಮಿ ಅಂತೀರಿ, ಹಂಗ ಅದಾವು. ಆದ್ರ ನೀವು ಹಿಂಗ ಆರಾಮಾಗಿ ಕೂತಿದ್ದನ್ನು ನೋಡಿ ನನಗ್ ಬಹಳ ಖುಷಿ ಆಕೈತಿ ನೋಡಿ.
0: ಅವು ಬಾಲಕೃಷ್ಣ ಜ್ವರ ಅವ ಹೆಂಗ್ ಕಡಿಮೆ ಆಗ್ತಾವ? ಅದೆಂತ ಆರಾಮ ಸುಟ್ಟು ಬರ್ಲಿ. ಆ ಅನಂತ ಒಂದು ಮಾಡಿದ್ರೆ ಹತ್ತು ಕೆಲಸ ಮಾಡ್ತಾರ. ಮುಸುರಿ ಪಾತ್ರೆ ಯಾವುದು, ತೊಳೆದಿಟ್ಟದ ಯಾವುದು, ಪತ್ತೆನೆ ಹತ್ತದಿಲ್ಲ. ಭಾಂಡಿ ಸಹಿತ ನುಗ್ಗಿ ನೆಗ್ಗಿಕಾಯಿ ಆಗ್ಯಾವ. ಎಲ್ಲ ಲೆಕ್ಕ ಹಾಕಿಟ್ಟಿನಿ, 1ನೇ ತಾರೀಕಿಗೆ ವಸೂಲಿ ಮಾಡ್ತೀನಿ.
1: ಛೇ ಛೇ ಛೇ, ಪಾಪ ಹುಡುಗ ಎಷ್ಟು ಕಾಳಜಿ ವಹಿಸಿ ನಿಮ್ಗೆ ಸಹಾಯ ಮಾಡ್ತಾನೆ, ಅವನ ಜೋಡಿ ನೀವು ಎಂತ ಲೆಕ್ಕದ ಮಾತಾಡ್ತೀರಿ?
0: ಹೌದೌದು, ಈ ಕಾಳಜಿ ಭೂತ ಎಲ್ಲ 2 ದಿನದ್ದು. ಇಲ್ಲೋಡ್ರಿಲ್ಲ, ನೀನೇ ವ್ಯವಹಾರದಾಗ ಚೊಕ್ಕಾಗಿರ್ಬೇಕು. ಬಾಳಕೃಷ್ಣ ನಂಗ ಬರೀ ಅದನ್ನ ಮಾಡಿದ್ರೆ ಆಗಂಗಿಲ್ಲ, ಗೊತ್ತಾತಿಲ್ಲ. ನಡ್ರಿ ನಡ್ರಿ, ಒಳಗ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ರಿ. ನಾನು ಒಳಗ ಹೋಗ್ತೀನಿ ಕೆಲಸದ. ಬಾಲಕೃಷ್ಣ ಬಾಲಕೃಷ್ಣ.
2: ಅನಂತ ಅನಂತ.
3: ಓ ಬಾಬ್ಯಾ ಬಾರು.
2: ಏ ಅನಂತ, ಏನಾರ ಸುಳಿವು ಸಿಕ್ತೇನು?
3: ಬಾಬ್ಯಾ, ನೀನೇ ಅವ್ರ ಕಡೆಯಿಂದ ಸಾವಕಾಶ ತಿಳ್ಕೊಂಡೆ. ಬ್ಯಾಂಕದಾಗ 20 ಲಕ್ಷ ಐತಿ, ಮತ್ತು ಮನ್ಯಾಗ ಸಾಮಾನು ಸರಂಜಾಮ್ ಭಾಳ ಅದಾವ, ಮತ್ತು ಅಕ್ಕನ ಆಭರಣ ಎಷ್ಟು ಏನಂತ ಇನ್ನೂ ಏನು ಗೊತ್ತಾಗಿಲ್ಲೋ.
2: ಅಲ್ಲೋ ಅನಂತ, ಈ ಮುದುಕಿ ಎಲ್ಲ ಮೃತ್ಯು ಪತ್ರ ಮಾಡಿಟ್ಟು ಖಾಲಿ ಕಲೆ ಕುಂತೈತೆ ನೋಡು. ಮತ್ತ
3: ಅದ ತಿಳಿವಲ್ದು, ಒಂಚೂರು ಆಸ್ತಿ ವಿಷಯ ಎತ್ತಿದ್ರೆ ಸಾಕು, ವಿಷಯಾಂತರ ಮಾಡಿಬಿಡ್ತಾಳ.
2: ಓಹೋಹೋಹೋ, ಹಿಂಗೆನಾ? ಅಲ್ಲಲೇ, ನಾನು ನೋಡಾಕತ್ತೀನಿ, ಈ ಮುದುಕಿಗೆ ಒಂದಿನ ಜಡ್ಡಿಲ್ಲ, ಜಾಪತ್ರಿಲ್ಲ, ನೆಗಡಿಲ್ಲ, ಜ್ವರ ಇಲ್ಲ, ಸಣ್ಣ ಕಾಯಿಲೆ ಸಹಿತ ಬಂದಿಲ್ಲ.
4: ಅನಂತು ಅನಂತು.
3: ಓ ಪ್ರಸಾದ್, ಏನು ಭಾಳ ದಿನ ಆಯ್ತು, ಭೇಟಿನೇ ಇಲ್ಲ.
4: ಹೌದು ಅನಂತು, ಕಳೆದ 15 ದಿನಗಳಿಂದ ನಮ್ಮ ಆಶ್ರಮದ ಮಹಿಳೆಯರು ಸಹಾಯ ನಿಧಿಯನ್ನು ಸಂಗ್ರಹ ಮಾಡಿ ಅಂದಾಜು 800 ಕಾರ್ಮಿಕರ ಕುಟುಂಬಗಳಿಗೆ 1 ಹೊತ್ತಿನ ಊಟ ನೀಡಲಿಕ್ಕತ್ತಾರ. ಅದಕ್ಕೆ ಈ ಸಂದರ್ಭದೊಳಗೆ ಪ್ರತಿ ರಾತ್ರಿ ಸಭಾ ಆದ ಬಳಿಕ ಕಾರ್ಮಿಕರ ವಸತಿ ಒಳಗೆ ಕಾರ್ಯಕ್ರಮವನ್ನು ಮಾಡ್ತೀವಿ. ಅಲ್ಲಿ ನೀ ಬಂದು ಹಾಡು ಹೇಳಬೇಕು ಅಂತ ವಿನಂತಿ ಮಾಡ್ಕೊಳಕ್ಕೆ ಬಂದೀನಿ. ಮತ್ತು ಇದು ನಿನ್ನ ಗೌರವ ಧನ.
3: ವಿನಂತಿ

0: ಯು ಮೀನ್ ರಿಕ್ವೆಸ್ಟ್? ಈ ವಿನಂತಿ ಅಂತ ಶಬ್ದ ಕೇಳೋದಕ್ಕೆ ರೂಢಿ ತಪ್ಪೇದೋ? ಗ್ರೇಟ್, ಮೊಟ್ಟ ಮೊದಲಿಗೆ ನನ್ನ ಪ್ರತಿಭೆಗೆ ಗೌರವಧನ ಕೊಡ್ತಿದ್ದಾರೆ. ಗೌರವ ಪ್ಲಸ್ ಧನ, ಗ್ರೇಟ್.
1: ಅನಂತ, ಪಾಕೆಟ್ ತೆಗೆದು ನೋಡು, ಗ್ರೇಟ್ ಅನಿಸ್ಲಿಕ್ಕಿಲ್ಲ. ಬರೀ 500 ರೂಪಾಯಿ ಮಾತ್ರ ಅದಾವು.
0: ಪ್ರಸಾದ್, ಯಾಕೆ ಇಷ್ಟೊಂದು ಪ್ರಾಮಾಣಿಕತನದಿಂದ ನಡ್ಕೊಳ್ತೀಯೋ? ಈ ಜಗತ್ತು ಒಳ್ಳೆ ಮಂದಿ ಜೊತೆಗೆ ಅಷ್ಟು ಸರಳಾಗಿ ವರ್ತಿಸೋದಿಲ್ಲೋ?
1: ಇರಬಹುದು ಇರಬಹುದು, ಆದ್ರೆ ನಮ್ಮ ಒಳ್ಳೆತನದ ಬಗ್ಗೆ ಸ್ವತಃ ನಂಬಿಕೆ ಇಟ್ಕೊಂಡ್ರೆ ಈ ಜಗತ್ತು ಸರಳಷ್ಟೇ ಅಲ್ಲ, ಸುಂದರವಾಗಿ ಕಾಣಿಸ್ತದೆ.
2: ಸರಿ, ನಾ ಬರ್ತೀನಿ. ಬಾಯ್.
0: ಬಾಯ್.
3: ಅನಂತ, ನಿನ್ನ ಉದ್ದೇಶ ಬದಲಾಗಿಲ್ಲ ಹೋದಿಲ್ಲ ಮತ್ತ?
4: ಹಲೋ ಡಾಕ್ಟರ್. ಹಾಂ, ನಾನು ರೇವತಿ. ಹಾಂ, ಜ್ವರ ಇನ್ನೂ ಹಂಗೆ ಅದ. ಹೌದೌದು ಕಾಕಾರಿಗ. ಸರಿ ಆಯಿತು. ಓಕೆ ಓಕೆ, ಥ್ಯಾಂಕ್ ಯು.
0: ಏನಾಯ್ತು?
4: ಕಾಕಾರಿಗ ಆರಾಮಿಲ್ಲ. ಅವ್ರಿಗ ಸಕ್ಕರೆ ಕಾಯಿಲೆನೂ ಅದ ಅಲ್ಲ, ಅದಕ್ಕೆ ಸ್ವೀಟ್ಸ್ ಕೊಡಬಾರ್ದು ಅಂತ ಹೇಳ್ಯಾರ, ಮತ್ತು ಕರ್ದಿದ್ದ ಪದಾರ್ಥಗಳನ್ನೂ ಕೊಡಬಾರ್ದು ಅಂತ ಹೇಳ್ಯಾರ. ಇದೇನ ಕವರ್?
0: ಮೊದಲ ಗೌರವಧನ ಪ್ರಸಾದನ ಸಂಸ್ಥೆಯೊಳಗೆ ಹಾಡೋದದ.
4: ಓ ಮೈ ಗಾಡ್, ಮೊದಲನೇ ಸಲ ನಿಂಗೆ ಸಿಗ್ತಾರೋ ಗೌರವಧನ. ಈ ಮೂಮೆಂಟ್ನ ನಾವು ಸೆಲೆಬ್ರೇಟ್ ಮಾಡ್ಬೇಕಲ್ಲ. ನಮ್ಮ ಕಾಕನ ಕರ್ಕೊಂಬರ್ತೀನಾ?
0: ಎಸ್ ರೇವತಿ, ಹೋಗು. ಕಾಕ ಅವ್ರನ್ನ ಕರ್ಕೊಂಡು ಬಾ, ನಾ ಅಕ್ಕ ಅವ್ರನ್ನ ಕರ್ಕೊಂಬರ್ತೀನಿ, ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡೋಣಂತ.
5: ಅನಂತರಾಯ, ಸಾಕು ಸಾಕು ಅಂದೆ ಈ ನಾಟಕ. ನನಗ ಈ ಗದ್ದಲ ಸೇರುದಿಲ್ಲ ಅಂತ ಗೊತ್ತಿಲ್ಲ ನಿಮಗ. ಮಜಾ ಮಾಡಿದ್ರೆ ಹೊರ ಹೋಗಿ ಮಾಡ್ರಿ, ನನ್ನ ಮನೆ ಅವೆಲ್ಲ.
0: ನನ್ನ ಮನಿ ನನ್ನ ಮನಿ.
3: ಅಕ್ಕಾರ, ಏನ್ ಸಿಕ್ತೈತ್ ನಿಮಗೆ ಹಿಂಗ್ ಹುಳಿ ಹಿಂಡಿದ್ರ? ನಡಿಯೋನಂತ.
6: ಅಕ್ಕ ಅವ್ರ, ಎಲ್ಲರೂ ಸಂತೋಷದಿಂದ ಇರುವತ್ನಾಗ ನೀ ಅವರನ್ನ ದುಃಖಿಗಳನ್ನಾಗಿ ಯಾಕೆ ಮಾಡ್ತೀರಿ?
5: ನೀನೇ ಅವ್ರ ಹುಚ್ಚರಂಗ ಏನಾರ ಮಾತಾಡ್ಬೇಡ್ರಿ. ಯಾರೇ ನಕ್ರ, ನನಗೆ ಯಾಕೆ ಬೇಡ ಅಂತ ಅನಿಸ್ಬೇಕು? ಆ ಪೋರ್ ಅಂತಾನ, ಅಕ್ಕ ಚಹಾ ಕುಡೀರಿ ಅಂತಾನ. ಒಮ್ಮೆ ಅಕ್ಕ ಇಲ್ಲಿ ನೋಡ್ರಿ, ತುಳಸಿ ಗಿಡ ಹೆಂಗೆ ಚಿಗುರೊಡ್ದದ ಅಂತಾನ. ಒಮ್ಮೆ ಅಕ್ಕ ಆರಾಮ್ ತಗೋರಿ ಅಂತ ಕಾಳಜಿ ಮಾಡ್ತಾನ. ಆದ್ರೆ ಈ ಮನೇನ ಹಚ್ಕೊಂಡ್ರೆ ಯಾರಿಗೂ ಚಲೋ ಆಗುದಿಲ್ಲ. ಯಾರ ಸಲುವಾಗಿ ಬದುಕುದು, ಯಾರ ಸಲುವಾಗಿ ಸಾಯುದು? ನಾ ಸತ್ ನಂತರ ದೀಪ ಹಚ್ಚಿಡ್ಲಿಕ್ಕೆ ಸಹಿತ ಯಾರು ಇಲ್ಲ ಈ ಮನೆ ಒಳಗೆ. ಹಂಗಿದ್ರೆ ಸಾವೇನು ಬದುಕೇನು?
3: ಅನಂತ, ಒಳಗೆ ಹೋಗಿ ನಿನ್ನ ಡೈರಿ ತಗೊಂಬಹುದು.
0: ಆಯ್ತು.
5: ಅನಂತ ಅವರ, ಒಂದು ಮಾತಾಡಾರ್ದ ಒಳಗೆ ಹೋಗಿ ಸರಕು ಸರಂಜಾಮು ಎಲ್ಲ ಕಟ್ಕೊಡ್ರಿ.
0: ಇನ್ನು
5: ನಾಳೆ ನಸಿಕಾವಕ್ಕಿಂತ ಮೊದ್ಲ.
0: ಇನ್ನು ನಾಳೆ
3: ತಕ್ಷಣ?
5: ಹಾ, ನಾಳೆ ರವಿವಾರ ಅಲ್ಲ, ನಿಮಗೂ ಸೂಟಿ ಇರ್ತದೆ. ಗಣೇಶನ ದರ್ಶನ ಮಾಡ್ಕೊಂಡು ಬರೋಣಂತೆ ಎಲ್ಲರೂ ಕೂಡ. ಹಂಗ ಚೌಪಾಟಿಗೂ ಹೋಗೋಣಂತ.
3: ಪಿಕ್ನಿಕ್?
5: ಅಯ್ಯೋ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಬಾಲಕೃಷ್ಣ ಬಾಲಕೃಷ್ಣ, ಅಲ್ಲಿ ಹೋಗಿ ನೀವೇನು ದೋದೋ ದಾಂಧ್ಲೆ ಹಾಕ್ರಿ, ಗದ್ದಲ ಹಾಕ್ರಿ, ಏನು ಬೇಕಾದ್ರೂ ಮಾಡ್ರಿ, ಆದ್ರೆ ನನ್ನ ಮನೆಯೊಳಗೆ ಮಾತ್ರ ಅಲ್ಲ. ಹಾಂ, ಬಾಲಕೃಷ್ಣ ಬಾಲಕೃಷ್ಣ ಬಾಲಕೃಷ್ಣ.
6: ರೇವತಿ, ನಡೆಯುವ ಒಳಗೆ ಹೋಗೋಣ ನಡಿ.
3: ಅನಂತ, ಇದ ಚಲೋ ಅವಕಾಶ.
0: ಹಾಂ,
3: ಸಾಧ್ಯ ಆದ್ರೆ ಮುದುಕಿನ ಅಲ್ಲೇ ಸಮುದ್ರದ ಮುಳುಗಿಸ್ಬಿಡೋಣಂತ. ಇಲ್ಲ, ನೀರಾಗ ಪೂರಾ ತಗಿಸೋಣಂತ. ಟೈಫಾಯ್ಡ್ ಗ್ಯಾರಂಟಿ. ಖಲಾಸ್
6: ಅವಕಾಶ.
3: ಇದೇನ್ರಿ
4: ಹಾಟ್ ಬ್ಯಾಗ್? ಅಕ್ಕ ಅವ್ರಿಗ ಬೇಕಾಗದ.
3: ಅಕ್ಕ ಅವ್ರಿಗ ಅಷ್ಟು ಕಾಯಿಲೆ ಹೆಚ್ಚಾತ?
4: ಕಾಯಿಲೆ ಅಕ್ಕ ಅವ್ರಿಗಲ್ಲ, ಅನಂತಗ. ಸರಿ, ನಾ ಹೋಗ್ತೀನಿ. ಈ ಹಾಟ್ ಬ್ಯಾಗ್ನ ಅವ್ರಿಗೆ ಕೊಟ್ಬಿಡ್ರಿ, ನಂಗೆ ಕೆಲಸ ಅದ ಒಳಗ.
3: ಅನಂತಗ? ಹಾ ಹಾ.
0: ಅಚ್ಚಿ, ಬಾರೋ ಬಾಬ್ಯಾ. ತಲಿ ಒಂದ ಸವನ ಸಿಡಿಲಿಕತ್ತದೋ?
3: ಅಲ್ಲೋ, ನಾ ಅನ್ಕೊಂಡೆ ಅಕ್ಕಾರಿಗೆ ಆರಾಮಿಲ್ಲ ಅಂತ ಹೇಳಿ.
0: ಹೆಸರು ಎತ್ತಬೇಡ, ಸಾವಿಲದ ಊರಿಂದ ಬಂದಾಳ ಮುದುಕಿ. ಒಂದು ಹೆಲ್ಪ್ ಮಾಡು, ನನ್ನ ಜುಬ್ಬಾ ಇಸ್ತ್ರಿ ಮಾಡ್ಕೊಂಬಾ ಹೋಗು, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಭೇಟಿ ಆಗೋದದ.
3: ಏ, ಮೊದ್ಲ ಆರಾಮಿಲ್ಲ ನನಗೆ, ನೀ ಎಲ್ಲೋ ಹೊರಗೆ ಹೋಗ್ಬೇಡೀಗ, ಸುಮ್ಮಿರು.
5: ಬಾಲಕೃಷ್ಣ ಬಾಲಕೃಷ್ಣ, ಅನಂತ ಅವ್ರ ಎಲ್ಲಿ ಹೋಗಂಗಿಲ್ಲ, ಡಾಕ್ಟ್ರು ಔಷಧ ಬರೆದು ಕೊಟ್ಟಾರ. ಬಾಬು ಅವ್ರ ಈ ಔಷಧ ಎಲ್ಲ ತಗೊಂಡ್ ಬರ್ರಿ. ಹಾ, ನಾ ಒಂದಿಷ್ಟು ಕಷಾಯ ಮಾಡ್ತೀರ ಅವ್ರಿಗೆ.
3: ಆತ್ರಿ ಅಕ್ಕಾರ, ನಾನು ತಗೊಂಡ್ಬರ್ತೀನಂತ. ಅನಂತ ಬರ್ತೀನಿ, ಹುಷಾರಪ್ಪ.
0: ಹಿಂಗೆ ಮಲ್ಕೊಂಡು ಇರಕ್ಕೆ ಮನಸ್ಸು ಒಪ್ಪೋಲ್ದೋ?

0: ಹಿಂಗೆ ಕಾಯಿಲೆಗೆ ಅಂಟುಕೊಳ್ಳೋದಕ್ಕಿನ್ನ ಸಮುದ್ರದೊಳಗೆ ಮುಳುಗಿ ಸತ್ತಿದ್ರೆ ಚಲೋ ಇತ್ತೇನೋ.
1: ಅನಂತವ್ರ, ಮನುಷ್ಯ ಸಾವು ಬಯಸಬಾರ್ದು, ಆನಂದದಿಂದ ಬದುಕಬೇಕು. ಮೊದಲು ನಿಮ್ಮ ಆರೋಗ್ಯ ಸುಧಾರಿಸ್ಲಿ, ಆಮೇಲೆ ನೌಕರಿ ಹಿಡೀರಿ, ಮದುವೆ ಮಾಡಿಕೊಡ್ರಿ, ಸುಖವಾಗಿರ್ರಿ.
0: ನಮಗೆ ಯಾರು ಹೆಣ್ಣು ಕೊಡ್ತಾರ್ರಿ?
1: ಹಾಂ, ಈ ನೀನೇ ಕೊಡ್ಬೋದು. ಅವ್ರಿಗೇನು ಪುಕ್ಕಟ್ ಅಡೆ ಸಿಕ್ಕರೆ ಸಾಕು, ಹ್ಯಾಂಗಿದ್ರು ನಡೀತದೆ. ಹಾಂ, ನಾನು ಒಳಗೆ ಹೋಗಿ ಒಂದು ಸ್ವಲ್ಪ ಕಷ ಕಾಯಿಸ್ಕೊಂಡ್ಬರ್ತೀನ. ಬಾಲಕೃಷ್ಣ, ಬಾಲಕೃಷ್ಣ, ಬಾಲಕೃಷ್ಣ.
2: ಅನಂತು, ಅನಂತು,
0: ಪ್ರಸಾದ್ ಬಾರು.
2: ಇದೇನಾತು ಅಚಾನಕ್? ದಾರಿಯೊಳಗೆ ಬಾಬು ಸಿಕ್ಕಿದ್ದಪ್ಪ, ನಿನಗೆ ಆರಾಮಿಲ್ಲ, ಔಷಧಿ ತರಕ್ಕೆ ಹೊಂಟೀನಿ ಅಂದ. ಹೆಂಗದೀಗ?
0: ಏನಿಲ್ಪ, ಸ್ವಲ್ಪ ಜ್ವರ.
2: ಹೌದು, ಇರಲಿ ಇರಲಿ. ಅನ್ನಂಗೆ ಅನಂತ, ಒಂದು ಗುಡ್ ನ್ಯೂಸು. ಗೋಕುಲದಾಸ್ ಸೇಠ್ ಹೆಸರು ಕೇಳಿರ್ಬೇಕಲ್ಲ ನೀನು, ಅವರು 400,000 ರೂಪಾಯಿ ದೇಣಿಗೆ ಕೊಡ್ತೇನೆ ಅಂತಂದಾರ.
0: ಗ್ರೇಟ್. ಹೌದು, ನಿನಗೆ ಯಾಕೆ ಯಾವತ್ತಾದರೂ ಒಂದು ಕೆಲಸ ಹಿಡಬೇಕಂತ ಅನಿಸ್ತಿಲ್ಲ? ಒಮ್ಮೊಮ್ಮೆ ನನಗೆ ಅನಿಸ್ತದ, ಈ ಪ್ರಯಾಸ, ಈ ದಡಪಡಿಕೆ ಯಾತಕ್ಕಾಗಿ?
2: ಓಹೋ, ಪ್ರಯಾಸ, ದಡಪಡಿಕೆ. ಅನಂತು, ಒಂದು ಮಾತು ಹೇಳ, ನಾವಾಗೆ ಬೆನ್ನಿಗೆ ಬಿದ್ದು ಸ್ವೀಕರಿಸಿದ ಈ ಪ್ರಯಾಸ ದಡಪಡಿಕೆ ಇರ್ತದಲ್ಲ, ಇದು ಇದು ಖರೆ ಬದುಕು. ಮನುಷ್ಯನಿಗೆ ಕಡೆತನಕ ಜೊತೆಯಾಗಿ ಇರುವುದು ಅಂತಂದ್ರೆ ಅವನ ಕನಸುಗಳು ಮಾತ್ರ. ಸರಿ, ನಾ ಬರ್ತೀನಿ. ಹಾಂ, ನೀನು ಆರಾಮ್ ತಗೋಪ.
1: ಬಾಲಕೃಷ್ಣ, ಬಾಲಕೃಷ್ಣ. ಹಾಂ ಅನಂತವ್ರ, ತಗೊಡ್ರಿ ಕಷಾಯಿ. ಏನೋ ಗುಲಾಬಿ ಕಾಗದ್ದಾಗ ಬರ್ಲಿಕ್ಕತ್ತೀರಿ?
0: ಅದು ಅದು ಪತ್ರ ಬರೀಲಿಕ್ಕದ್ದಿದ್ದೆ.
1: ಹಾಂ, ಈಗ ಹಾದಿ ಬಂದ್ರಿ ನೋಡ್ರಿ, ಇಲ್ಲಿ ನೋಡ್ರಿ, ಸ್ಪಷ್ಟಾಗಿ ಬರೀರಿ. ಪ್ರೀತಿ ಪ್ರೇಮದ ಮಾತುಕತೆ ನಿಮ್ಮ ಜೊತೆ, ಉಳಿದದ್ದು ಅಕ್ಕಾರ ಜೋಡಿ ಅಂತ.
0: ಅಕ್ಕ, ನಾವಿಬ್ರು ಪ್ರೀತಿಸ್ತಾ ಇದ್ದೀವಕ್ಕ.
1: ಹಂಗಿದ್ರೆ ಪ್ರೀತಿಯಿಂದನೇ ಆಗ್ರಿ. ನಮ್ಮ ಕಾಲದಾಗ ಹಿರಿಯರ ನಮ್ಮ ಮದುವೆ ಗಟ್ಟಿ ಮಾಡ್ತಿದ್ರು. ನನ್ನ ಮದುವೆ ನಿಶ್ಚಯ ಆಗಿದ್ದಾಗ ನನಗ ಗೊತ್ತಿರ್ಲಿಲ್ಲ.
0: ಅಕ್ಕ, ನಿಮ್ಮ ಮದುವೆ ಗಟ್ಟಿಯಾದ ಬಾತ್ಮಿ ಕೇಳಿ ನಿಮ್ಗೆ ಹೆಂಗ ಅನಿಸ್ತು?
1: ಬಾಲಕೃಷ್ಣ, ಬಾಲಕೃಷ್ಣ, ನನ್ನ ಕರ್ಮ ಅಂದಿರ 10 ವರ್ಷದ ಹುಡುಗಿಗೆ ಏನು ತಿಳಿತದೆ ಹೇಳಿ ನೋಡೋಣ. ಮದುವೆ ಆದ ಕೂಡಲೇ ನಮ್ಮ ಅತ್ತೆ ನನ್ನ ಬಂಗಾರ ಎಲ್ಲ ಇಸ್ಕೊಂಡ್ಬಿಟ್ರು. ನಮ್ಮ ಇವರು ಕಣ್ ತಪ್ಪಿಸಿ ಸನ್ಮಾನ ಇರೋದಂಗೆ ನನ್ನ ಹಿಂದಿಂದನೇ ಸುತ್ತಿದ್ರು. ಗೋದೆ ಗೋದೆ ಅನ್ಕೋತ ಒಮ್ಮೆ ಒಂದೇ ಸಮನೆ ಗಂಟೆ ಬಿದ್ದರು. ಹಾಡು ಹೇಳು, ಹಾಡು ಹೇಳು ಅಂತ.
0: ಅಕ್ಕ, ನೀವು ಹಾಡ?
1: ಒಂದಿನ ಹುಣ್ಣಿಮೆ ರಾತ್ರಿ ಇವರು ಹಾಡು ಹೇಳು ಅಂತ ಶುರು ಮಾಡಿದರು. ಕಿಟಕಿ ಒಳಗಿಂದ ಚಂದ್ರ ಕಾಣ್ಲಿಕ್ಕತ್ತಿದ್ದ. ಇವರಂದ್ರು, ಹೇಗೋದೆ
3: ಹೇಗೋದೆ, ಒಂದು ಹಾಡು ಹೇಳ. ಕಿಟಕಿ ಒಳಗಿಂದ ಚಂದ್ರ ಕಾಣಿಸ್ಲಿಕ್ಕತ್ತಾನ, ಅವ ಸಹಿತ ನೀ ಹಾಡ್ತಿ ಅಂತ ಕಾಯ್ಲಿಕ್ಕತ್ತಾನ. ಒಂದು ಹಾಡು ಹೇಳ. ನೀ ಹಾಡು ಹೇಳೋ ತನಕ ಅವ ಅಲ್ಲಿಂದ ಹೋಗೋದಿಲ್ಲ ಅನ್ನಕಂತಾನ. ಒಂದು ಹಾಡು ಹೇಳ, ಹೇಳ ಹೇಗೋದೆ.

0: ಅಂದ್ರ ರಾತ್ರಿಯಿಂದ ಬೆಳತನ ನೀವು ಹಾಡು ಹೇಳ್ಕೊತನ ಕುಂತ್ರ್ಯಾ?
1: ಹೌದು ಬಾಬ್ಯ, ಅಕ್ಕ ಭಾಳ ಒಳ್ಳೆಯವರು.
0: ಕರ್ಮ ಶಂಖ ಹೊಡೀರಿ. ಇರ್ಲಪ್ಪ ಅನಂತ, ಏನಾರ ಸಂಬಂಧ ಇರಲಿ, ಈ ಇಡೀ ಮನಿ ಆಸ್ತಿ ಎಲ್ಲ ನಿನ್ನ ಕೊಳ್ಳಿಗೆ ಬೀಳೋ ಹಂಗೆ ನೋಡ್ಕೊ ಅಷ್ಟ.
1: ಖರೆ ಹೇಳ್ತೀನಿ, ನಿನ್ನೆ ಸಿಕ್ಕ ಆನಂದ ಅದ ಅಲ್ಲ ಅಷ್ಟಿಷ್ಟಲ್ಲ, ಸಮಾಧಿ ಅವಸ್ಥೆ ಅಂತಾರಲ್ಲ ಹಂಗೆ ಭಾಸವಾಗಿತ್ತು. ನನ್ನಷ್ಟಕ್ಕೆ ನಾನಾ ಒಂದು ಪ್ರಶ್ನೆ ಕೇಳಿ.

0: ತಿಳ್ಕೊಳಕತ್ತೀನಿ. ನನಗೆ ಖರೇನ ಗಾಯಕನಾಗಬೇಕು ಅಥವಾ ಹಣ ಕೀರ್ತಿ ಗೌರವ ಸಿಗಬೇಕು ಅಂತ ಗಾಯಕತನವನ್ನು ಏಣಿಯಾಗಿ ಬಳಸ್ಕೊಳ್ಬೇಕು. ಹಂಗಿದ್ರೆ ನಾ ಭಿನ್ನ ಅಂತ ಹೇಳಕ್ಕೆ ಹೆಂಗೆ ಸಾಧ್ಯ ಅದನೋ?
1: ಇದು ತಗೋ, ನನ್ನ ಹೆಂಡತಿ ಪತ್ರ ಓದು. ಅಲ್ಲೇ ನನ್ನ ತಮ್ಮನ ಮದುವೆ ನಿಶ್ಚಯ ಆಗ್ಲಿಕ್ಕತ್ತದ. ಅಲ್ಲೂ ಜಾಗ ಅತಂತ್ರ ಆಗ್ಬೋದು. ಖರೆ ಅದನೋ, ನಮ್ಮ ಕಡೆಯಿಂದ ಒಂದು ಸಣ್ಣ ಇರುವಿನೂ ಕೊಲ್ಲಿಕ್ಕೆ ಆಗಂಗಿಲ್ಲ. ನಾವು ಬರೀ ಸಿಟ್ಟಾಗ್ಬೋದಷ್ಟ. ಅಂದಂಗ ಅನಂತ, ನಿಂಗೆ ಗೊತ್ತಿರಲಿ, ರೇವತಿಗ ಹುಡುಗನ್ ನೋಡ್ಲಿಕ್ಕತ್ತಾರ.
0: ಏನು?
1: ಹೌದು, ಲಘುನ ಏನು ಮಾಡಬೇಕನ್ನೋದನ್ನು ವಿಚಾರ ಮಾಡು. ಅಲ್ಲ, ಕೊನೆ ಪಕ್ಷ ದಾಗಿನಾದರೂ ಎತ್ಕೊಂಡ್ರ
0: ಆಭರಣ.
1: ಸರಿ, ನಾ ಬರ್ತೀನಿ.
0: ರೇವತಿ, ರೇವತಿ ಸ್ವಲ್ಪ ಬಾಯಿಲಿ.
2: ಏನಾಯ್ತು? ನಂಗೆ ಒಳಗ್ ಕೆಲ್ಸವ, ಜಲ್ದಿ ಹೇಳ.
0: ಈ ಪತ್ರ ತಗೋ, ಡೀಟೇಲ್ ಆಗಿ ಬರ್ದೀನಿ. ಆದರೂ ಕೇಳ್ತೀನಿ, ನಾವಿಬ್ರು ಮದ್ವೆ ಆಗೋಣೇನು?
2: ಏನು ಮದುವೆ? ಆದ್ರ ನಿನ್ನಿನ್ನೂ ಏನೋ ನಿಶ್ಚಿತ ಇಲ್ಲ, ಒಂದ್ ಜಾಗದ ಮೇಲೆ ಸ್ಥಿರಾನೂ ಇಲ್ಲ.
0: ವರ್ಷ ಎರಡು ವರ್ಷದೊಳಗ ಅದು ಆಗಬಹುದಲ್ಲ. ನಿಮ್ ಕಾಕಾರ ಜೊತೆ ನಾ ಮಾತಾಡ್ತೀನಿ.
2: ಅಪ್ಪಾಗ ಕಾಕಾಗ ಇಷ್ಟು ಉತ್ತರ ಸಾಕಾಗೋದಿಲ್ಲ ಅನಂತು. ಅವ್ರ ನೀ ಎಷ್ಟ್ ಗಳಿಸ್ತಿ ಅಂತ ಕೇಳ್ತಾರ. ಮದುವೆ ಆದ್ಮೇಲೆ ಎಲ್ಲಿರ್ತೀರಿ ಅಂತ ಕೇಳಿದ್ರ
0: ನಿನಗ್ ಸಾಕಲ್ಲ. ನಿನ್ನ ಬಕಳ ತಾಯಿ ಕಾಕಾ ಅವರ ವಿರೋಧ ಇದ್ದಾಗ್ಲೂ ಮದುವೆ ಆದ್ಲಲ್ಲ.
2: ಹೌದು, ಆದ್ರ ಆಕಿನ ಗಂಡಂದು ಬಿಸ್ನೆಸ್. ಐ ಮೀನ್ ಹಂಗಲ್ಲ, ಕಡಿಕೇನಾದ್ರೂ ತುಸು ನೋಡ್ಬೇಕಲ್ಲ.
0: ಅಲ್ಲೇ ನಾ ತಪ್ಪಿದ್ನಿ. ಏನನ್ನು ನೋಡ್ದ, ಏನನ್ನು ವಿಚಾರ ಮಾಡ್ದ, ಕೇವಲ ಮನಸ್ಸಿನ ಕರೆಗೆ ಹೋಗೊಟ್ಟು ಕೈಗೊಳ್ಳೋ ನಿರ್ಣಯ ಅಂದ್ರ ಮದುವೆ ಅಂತ ತಿಳ್ಕೊಂಡವ.
2: ಕರೆ ಹೇಳ, ನಾನಂತೂ ನನ್ನಂತ ಸರಳ ಹುಡುಗಿಗ ನೀನಲ್ಲೋ. ನಿನ್ ಕಣ್ಣೊಳಗ ಅಸಂಖ್ಯ ಕನ್ಸುಗಳದಾವ್, ಮತ್ತ ಅದ್ರಾಗ ನಾ ಎಲ್ಲದೀನಿ. ನನ್ ಕನ್ಸು ಬಹಳ ಸಣ್ಣವು, ಬಹಳ ಸರಳದಾವು. ಪ್ಲೀಸ್ ಅನಂತು, ನನ್ ಅರ್ಥ ಮಾಡ್ಕೋ.
0: ಅಂದ್ರ ನಿನಗ್ ನಾನೊಂದು ಚಂದದ ಶೋಪೀಸ್ ಆಗಿದ್ದೆ. ನಾನು ನನ್ನ ಅಸ್ಥಿರವಾದ ಜೀವನದ ಒಟ್ಟಿಗೆ ನಾ ಬ್ಯಾಡನ್ನೆಲ್ಲ. ಸಾಕು ಸಾಕು,
2: ಪ್ಲೀಸ್ ಅನಂತು, ನನ್ ಕ್ಷಮಿಸು ಅನಂತು, ಪ್ಲೀಸ್.
0: ಕೊನೆಗೂ ಹೋಗೇ ಬಿಟ್ಟೆಯಲ್ಲ, ಒಂದು ಕ್ಷಣದಾಗ ನನ್ನ ತಬಲೆಯನ್ನಾಗಿ ಮಾಡ್ಬಿಟ್ಟಿಯಲ್ಲ.
3: ಬಾಲಕೃಷ್ಣ, ಬಾಲಕೃಷ್ಣ, ಅನಂತ್ ಅವ್ರ ಪತ್ರ ಏನ್ ಮಾಡಿದ್ರಿ
0: ಅಕ್ಕ?
3: ಅಯ್ಯೋ ಬಾಲಕೃಷ್ಣ, ಬಾಲಕೃಷ್ಣ, ನಿನ್ನ ಹತ್ರ ಮಗನ ಪ್ರೀತಿ ಬೇಕು, ಪ್ರೀತಿ ಬೇಕು ಅಂತ ದಿನಾ ಬೇಡ್ಕೋತಿದ್ದೆ. ಈಗ ಅದನ್ನ ಅನಂತನ ರೂಪದಾಗ ನಾನು ಹಿಂಗ ಕರುಣಿಸಿದೇನಪ್ಪ. ಬಾಲಕೃಷ್ಣ, ಈ ಪ್ರೀತಿಯನ್ನು ಕೊಡ್ಲಿಕ್ಕೆ ನನ್ನನ್ನು ಇಷ್ಟೊಂದು ಕಾಲ ಕಾಯಿಸಿದೇನಪ್ಪ. ಬಾಲಕೃಷ್ಣ, ನಾನು ಎಷ್ಟು ಬಣವಣ ಅನಿಸಿಬಿಟ್ಟಿ. ಅಯ್ಯೋ ಭಗವಂತ, ಬಾಲಕೃಷ್ಣ, ಬಾಲಕೃಷ್ಣ.

0: ಅನಂತವ್ರ ಚಹಾ ತಗೊಳ್ರಿ. ಹಿಂಗ್ಯಾಕ ಮೂಕ ಬಸವಣ್ಣ ಕೂತೀರಿ?
1: ಏ ರೇವತಿ ನಿಲ್ಲು ನಿಲ್ಲ, ಯಾಕೆ ಹೊರಟಿ ಊರಿಗೆ?
2: ಕಾಕ ನಾ ಹೋಗ್ತೀನಿ ಕಾಕ, ಪ್ಲೀಸ್.
1: ನೀ ಮೊದಲು ಒಳಗಡೆ ಒಳಗಡೆ ಎನ್ನೆಲ್ಲ ಏನ್ರಿ ಅನಂತವ್ರ, ನಮ್ಮ ಹುಡುಗಿಗೆ ಪತ್ರ ಬರೆದು ಕಳಿಸ್ತೀರಿ? ನಿನ್ನಂಥ ಕೆಲಸ ಇಲ್ಲವಂಗ ನಮ್ಮ ಹುಡುಗಿನ ಕೊಡಕ ನಮ್ಮದೇನು ತಲೆ ಕೆಟ್ಟಿಲ್ಲ.
0: ನೇನೇ ನಾ ಅಲ್ಲಿ ಬಿಗಿ ಹಿಡಿದು ಮಾತಾಡ್ರಿ, ನೀವೇನು ಅವರಿಗೆ ಹೊಟ್ಟಿ ಹಾಕುವುದಿಲ್ಲ.
1: ಅಲ್ರಿ ಅಕ್ಕ, ನಮ್ಮ ರೇವತಿಗೆ ಪ್ರಪೋಸಲ್ ಇಟ್ಟಾನ, ಅಕ್ಕಿ ಎಲ್ಲಿ ಮತ್ತೆ ಯುವ ಎಲ್ಲಿ? ಒಂದು ದಂಡಿ ಕಳಿಸುವಷ್ಟಾದ್ರೂ ಬುದ್ಧಿ ಐತಾನೆ ಇವನಿಗೆ?
0: ನೇನೇ ಏನಂತ ತಿಳ್ಕೊಂಡಿರಿ ಅವ್ರನ್ನ? ಹಾ ಅನಾಥ, ಕೆಲಸಿಲ್ದವನ, ಕೈಲೇ ಆಗ್ಲಾರ್ದವನ. ಅಲ್ಲ, ಅವ್ರ ಕಡೆ ರೊಕ್ಕ ಇರ್ಲಿಕ್ಕಿಲ್ಲ, ಆದ್ರೆ ಕೊರಳಾಗ ಸ್ವರ ಆದ ಸ್ವರ
1: ಇರಬಹುದು ಇರಬಹುದು, ಆದ್ರ ಮಂಗಳ ಸೂತ್ರ ಕಟ್ಟುವಷ್ಟಾದ್ರೂ ಸಾಮರ್ಥ್ಯ ಅದ ಏನು?
0: ನೇನೇ ತಗೋ ತಗೋ, ಏನ್ ಬೇಕಾಗಿದೆ ನಿನಗ? ಬಂಗಾರ ಅಲ್ಲ ಇವೇ ಎಲ್ಲ, ಬಂಗಾರ ಅಲ್ಲ, ತಗೋ ತಗೋ ಇವನ್ನೆಲ್ಲ. ನಿನಗೇನ್ ಬೇಕಾಗಿದೋ ಹೆಣದ ಮಾರಿಯವನ, ನೀ ಸಾತ್ರ ಬಂಗಾರ ಚೆಟ್ಟ ಕಟ್ಟಿ ತಗೊಂಡು ಹೋಗೋಟು ತಾಕತ್ತದ ನನಗೆ, ತಾಕತ್ತದ.
2: ಕಾಕ ನೀವು ಒಳಗ್ ನಡೀ.

0: ಬರ್ರಿ ಕಾಕ ಬರ್ರಿ.
1: ರೇವತಿ ನೀ ಬಿಡು, ನೀ ಸುಮ್ನೆ ಬಿಡು, ನನಗ ನೀ ಬಿಡು ನೋಡು ಏನೇನ ಮಾತಾಡ್ತಾರ, ನೀ ಸುಮ್ಮಿಡು
2: ಹೋಗ್ರಿ.
3: ಅಕ್ಕ ಅವ್ರ ಕ್ಷಮಿಸ್ರಿ, ಈ ಬಂಗಾರ ತಗೊಳ್ರಿ.
4: ಇದನ್ ತಗೊಂಡು ನಾಯಿ ಏನ್ ಮಾಡ್ಲಿ, ಏನ್ ಮಾಡ್ಲಿ. ಮಾವನವರು ನಾ ಮದುವೆಯಾಗಿ ಹೊಸದಾಗ ನನ್ನ ಆಭರಣ ಎಲ್ಲ ಒತ್ತಿ ಇಟ್ರು. ನಾನು ರಾತ್ರಿ ಪೂರ್ತಿ ಹತ್ತಿದ್ದೆ. ಇವರಂದ್ರು ಮನೆ ಕಟ್ಟಿ ಆಗ್ಲಿಗೋದೆ, ದಾಗಿನ್ನೆಲ್ಲ ಬಿಡಿಸೋಣ ಅಂತ ಅಂದ್ರು. ಮನೆ ಕಟ್ಟಿ ಆತು, ವಾಸ್ತು ಶಾಂತಿ ಆತು. ಇವರು ಗಣಪತಿ ಪುಳೆಗೆ ಹರಕೆ ತೀರಿಸ್ಲಿಕ್ಕೆ ಅಂತ ಹೋದ್ರು, ಅಲ್ಲಿ ನೀರಿಗೆ ಧುಮುಕಿದ್ರು. ಒಳಗೆ ಹೋದವರು ತಿರುಗಿ ಬರಲೇ ಇಲ್ಲ. ದುಡಿದ್ನಿ ಒಂದೊಂದೇ ಒಂದೊಂದೇ ಆಭರಣ ಬಿಡಿಸ್ಕೊಂಡ್ನಿ. ಹೋದವರು ತಿರುಗಿ ಹೆಂಗೆ ಬರ್ತಾರ? ಆ ಬಾಲಕೃಷ್ಣ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದ. ನನ್ನ ಬದುಕೆಲ್ಲ ಬರಡು ಮಾಡಿ ಹೋದ್ರವರು. ಬಾಲಕೃಷ್ಣ ನನಗೆ ಸಾವು ಕೊಡು ಸಾವು ಕೊಡು ಅಂದೆ. ಆದ್ರೆ ಬಾಲಕೃಷ್ಣ ನನ್ನ ಮರದ ಹಂಗ ಇಲ್ಲಿ ಗಟ್ಟಿ ಮಾಡಿ ನಿಲ್ಸಿದ. ಚಿಗುರಿಲ್ಲ, ಹೂ ಇಲ್ಲ, ಫಲ ಇಲ್ಲ, ಬದುಕಿಲ್ಲ, ಸಾವಿಲ್ಲ. ಯಾಕಪ್ಪ ಬಾಳಕೃಷ್ಣ ನನ್ನನ್ನು ಯಾಕೆ ಹಿಂಗೆ ಮಾಡಿದೆಪ್ಪ ಬಾಳಕೃಷ್ಣ, ಬಾಳಕೃಷ್ಣ, ಬಾಳಕೃಷ್ಣ.
3: ಅಕ್ಕ ಅಕ್ಕ

0: ಅನಂತ, ಅಕ್ಕಾರ್ ಹೋಗಿ ಇವತ್ತು 10ನೇ ದಿನ. ಅವ್ರು ಮುಂದಿಂದ ಯಾವ ಕರ್ಮಗಳನ್ನು ವಿಧಿವಿಧಾನಗಳನ್ನು ಮಾಡಂಗಿಲ್ಲೇನು?
1: ಇದನ್ನೆಲ್ಲ ಯಾತಕ್ಕಾಗಿ ಮಾಡ್ತೀವಿ? ಹೋದ ಮನುಷ್ಯನ ನೆನಪುಗಳು ಮನದಾಗ ಉಳಿಲಿ ಅಂತ ಹೌದಿಲ್ಲೋ. ಹೆಂಗೋ ಹೆಂಗ ಅಕ್ಕನ ಮರೆಯೋದಕ್ಕೆ ಸಾಧ್ಯ ಅದನೋ?
0: ಅಂತ್ಯ ಸಂಭಾಸ್ಕೋರು, ಇಲ್ಲಿ ನೋಡು, ಸ್ವಂತ ಅಣ್ತಮ್ಮಂದ್ರು ಸಹಿತ 10 ದಿವಸದ ತನಕ ತಾಳಂಗಿಲ್ಲಪ್ಪ. ನಾವಂತೂ ಬ್ಯಾರೆ ಅವರು. ಅದಿರ್ಲೀಗ ಅಂದಂಗ ಈ ಮನಿದೇನು ಮಾಡ್ದಿ? ದಾಗಿನೇನದು?
1: ಪ್ರಾಮಾಣಿಕವಾಗಿ ಹೇಳ್ತೀನಿ, ಅವತ್ತು ರಾತ್ರಿ ದೇಹಕ್ಕೆ ಅಗ್ನಿ ಕೊಟ್ಟು ಬಂದ ಮೇಲೆ ಮನೆಗೆ ಬಂದು ಮೂಲಿ ಮೂಲಿ ಹುಡುಕಾಡಿದ್ನಿ, ಏನೂ ಸಿಗಲಿಲ್ಲ. ಕಡಿಕ ಹಾರ್ಮೋನಿಯಂ ಪೆಟಿಗೆ ಕೆಳಗೆ ಈ ಬಾಂಡ್ ಪೇಪರ್ ಸಿಕ್ತು. ಇದ್ರಾಗ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರ್ದಾರೋ? ಆ ತಾಯಿ ನನ್ನ ಸಂಪೂರ್ಣ ಭವಿಷ್ಯನ ನನ್ನ ಅಂಗೈಯೊಳಗೆ ಇಡಬೇಕೇನೋ.
0: ಏನು ಖರೇನಾ?
2: ಅನಂತು, ಅನಂತು,
0: ಏ ಪ್ರಸಾದ್ ಬಾರು ಇಲ್ಲಿ ನೋಡಿಲ್ಲೇ, ಅಕ್ಕ ಅವರು ತಮ್ಮ ಎಲ್ಲ ಆಸ್ತಿನೂ ಅನಂತನ ಹೆಸರಿಗೆ ಮಾಡ್ಯಾರ.
2: ಓ ಭಾಳ ಚಲೋ ಆತಲ್ಲ.
1: ಏನು ಚಲೋ ಆತು? ನಿಮಗೆಲ್ಲ ಇದು ವಿಚಿತ್ರ ಅನಿಸೋದಿಲ್ಲ? ನಾ ಇಲ್ಲಿ ಪೇಯಿಂಗ್ ಗೆಸ್ಟ್, ಜಸ್ಟ್ ಅ ಪೇಯಿಂಗ್ ಗೆಸ್ಟ್.
2: ಅನಂತು, ನೀ ಅಕ್ಕ ಅವರ ಹಣದ ಮೇಲೆ ಆಸೆ ಮಾಡ್ದ, ಅವ್ರ ಜೋಡಿ ಚಲೋ ತಂಗಿದ್ದಿ, ಅವರಿಗೆ ಆತ್ಮೀಯತೆಯನ್ನು ತೋರಿಸಿ ಅವರ ಏಕಾಂಗಿತನವನ್ನು ನೀನು ದೂರ ಮಾಡಿಬಿಟ್ಟಿ. ನಾನು ನಿನಗೆ ಅವತ್ತೆ ಹೇಳಿದ್ನಿ, ನಮ್ಮ ಒಳ್ಳೆತನಗಳ ಮೇಲೆ ಸ್ವತಃ ನಂಬಿಕೆ ಇಟ್ಟರೆ ಸಾಕು, ಈ ಜಗತ್ತು ಬರೀ ಸರಳ ಅಷ್ಟೇ ಅಲ್ಲ, ಸುಂದರವಾಗಿ ಕಾಣಿಸ್ತದ ಅಂತ. ಅದ ನಂಬಿಕೆ ಮೇಲೆ ನಾನು ಸಹಿತ ನನ್ನ ಆಶ್ರಮದ ಪದಾಧಿಕಾರಿಗಳ ಮುಖದ ಮೇಲೆ ಹೊಡೆದಂಗೆ ಹೇಳಿ ಬನ್ನಿ, ನಾನು ನಿಮ್ಮ ಆಶ್ರಮವನ್ನು ಬಿಟ್ಟೀನಿ ಅಂತ.
0: ಏನು ಆಶ್ರಮ ಬಿಟ್ಟೆ?
2: ಹೌದು, ಆ ಗೋಕುಲದಾಸ್ ಸೇಠ ಒಂದು ಶರ್ತ್ ಹಾಕಿದ, ದೇಣಿಗೆ ಕೊಡ್ತೀನಿ ಆದ್ರೆ ಆಶ್ರಮಕ್ಕೆ ತನ್ನ ಹೆಸರಿಡಬೇಕು ಅಂದ. ಬಾಬು, ಬಹಳಷ್ಟು ಜನ ದೇಣಿಗೆ ಕೊಟ್ಟಾರ, 1 ರೂಪಾಯಿ ಮತ್ತು 4 ಲಕ್ಷ ರೂಪಾಯಿ ಅಂತ ನನಗೆ ಭೇದ ಮಾಡಕ್ಕೆ ಆಗಂಗಿಲ್ಲ.
0: ಅಲ್ಲೋ ಬ್ಯಾರೆ ಜನ ಏನಂತಾರ?
2: ಅವರಿಗೆ ಹೆಸರಿನ ಪ್ರಶ್ನೆ ಮಹತ್ವದಲ್ಲೋ, ಆದ್ರೆ ನನಗದ. ನೋಡ್ರಿ, ನಾವು ಹೇಳಿದ್ದು ಕೇಳಿದ್ರೆ ಇರ್ರಿ, ಇಲ್ಲ ಅಂದ್ರೆ ರಾಜೀನಾಮೆ ಕೊಡ್ರಿ ಅಂದ್ರು. ನಾನು ರಾಜೀನಾಮೆ ಕೊಡೋದಲ್ಲೇಸು ಅಂತ ಕೊಟ್ಟೆ.
0: ಪ್ರಸಾದ, ಮುಂದೇನು ಮಾಡ್ತಿ? ಎಲ್ಲಿಗೆ ಹೋಗ್ತೀನಿ ಈಗ?
2: ಹಣ ಇಲ್ಲದ ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯದನೋ ಅಂತ ಒಂದು ಹಳ್ಳಿಗೆ ಹೋಗ್ತೀನಿ. ಅಲ್ಲಿ ಒಂದು ಹೊಸ

0: ಆಶ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಪ್ರಯತ್ನ ಪಡ್ತೀನಿ. ಅನಂತ,
1: ಬಾಬು ನಿಮ್ಮಿಬ್ಬರ ಗೆಳೆತನ ನಾನು ಯಾವತ್ತೂ ಮರೆಯಂಗಿಲ್ಲ. ನಾ ಬರ್ತೀನಿ.
2: ನಿಲ್ಲು ಪ್ರಸಾದ್, ತಗೋ ಇದನ್ನ. 40 ಲಕ್ಷ, ಅದಕ್ಕಿಂತ ಹೆಚ್ಚು.
3: ಏ ಅಂತ್ಯ, ಇದು ಗುಜ್ಜಿಗೆ ಚಿಡ್ದೈತೆ ನಿಂಗೆ?
2: ನಮ್ದೆಲ್ಲ ಬಿಡು, ಇವ ಜಗತ್ತಿನ ಒಳ್ಳೆತನದ ಮೇಲೆ ನಂಬಿಕೆ ಇಟ್ಕೊಂಡಾನ. ಇಲ್ಲ, ಇವನ ಶ್ರದ್ಧೆಕ ನಂಬಿಕೆಗೆ ನನ್ನ ಧಕ್ಕೆ ಆಗಿಬಿಡೋದಿಲ್ಲ. ಪ್ರಸಾದ್, ಇದ್ರ ಮೇಲೆ ನನಗೆ ಮೋಹ ಹುಟ್ಟೋಕ್ಕಿಂತ ಮುಂಚೆ ಪ್ಲೀಸ್ ಇದನ್ನು ತಗೋ.
0: ಅನಂತು
2: ಪ್ಲೀಸ್.
0: ಆತಪ್ಪ ಆತು.
2: ನನಗೆ ನನ್ನದಾದ ದಾರಿಯೊಳಗೆ ಹೋಗಬೇಕು. ಆ ದಾರಿಯೊಳಗೆ ಬಿಸಿಲಿದ್ರೂ ನೆರಳಾಗಿ ಬರೋ ಅಕ್ಕ ನನ್ನ ಜೊತೆಗೆ ಇರ್ತಾರ, ಅಷ್ಟು ಸಾಕು.
3: ಅನಂತ, ಈಗ ನೀ ಎಲ್ಲಿ ಹೋಗ್ತಿ?
2: ಕನಸುಗಳ ಬೆನ್ನಟ್ಟಿಗೆ ಹೋಗ್ತೀನಿ, ಅಲೆದಾಡ್ತೀನಿ. ಮುಕ್ಕಾಮಿನ ಜಾಗ ಸಿಗ್ಲಿ ಇಲ್ಲ ಬಿಡ್ಲಿ, ಪ್ರವಾಸದ ಆನಂದಂತೂ ನಂದೇ ಆಗಿರ್ತದಲ್ಲ. ನಮಸ್ಕಾರ, ನಾನು ಅನಂತ್, ಗಾಯಕನಾಗಿದ್ದೀನಿ. ತಾವು ಒಂದು ಹೊಸ ಚಿತ್ರಕ್ಕೆ ಸಂಗೀತ ನೀಡ್ತಿದ್ರಿ ಅಂತ ಗೊತ್ತಾಯ್ತು, ನನಗೊಂದು ಅವಕಾಶ ಕೊಡ್ತೀರಿ ಪ್ಲೀಸ್? ನಂದೊಂದು ಚರಣನಾದರೂ ಕೇಳ್ತೀರಿ?

0: ಇದುವರೆಗೆ ಪೇಯಿಂಗ್ ಗೆಸ್ಟ್ ರಂಗನಾಟಕ ಕೇಳಿದಿರಿ. ಮೂಲ ಮರಾಠಿ ಲೇಖಕರು ಅಭಿರಾಮ್ ಡಿ ಭಡಕಂಕರ್, ಕನ್ನಡಕ್ಕೆ ಅನುವಾದಿಸಿದವರು ಡಿಎಸ್ ಚೌಗಲೆ, ನಿರ್ದೇಶನ ಸನ್ಮತಿ ಅಂಗಡಿ, ಪ್ರಸ್ತುತಿ ಶ್ರೀ ಕೊಟ್ಟೂರೇಶ್ವರ ನಾಟಕ ಮಂಡಳಿ ನೂಲಗೇರಿ. ಪಾತ್ರ ಪರಿಚಯ ಅಕ್ಕ, ವಿಷಯ ಇಂದುಹಾಸ್ ಜೇವೂರ್, ನೇನೆ ವೀರಣ್ಣ ಹೊಸಮನಿ, ಅನಂತ್ ಮಹಾಂತೇಶ್ ಹವಳಣ್ಣವರ್, ಬಾಬ್ಯ ಪವನ್ ದೇಶಪಾಂಡೆ, ರೇವತಿ ಪೂರ್ಣಿಮಾ ಎಸ್ಕೆ, ಪ್ರಸಾದ್ ಗೋಪಾಲ್ ಉಣಕಲ್, ಧ್ವನಿ ನೀಡಿದವರು ಕುಮಾರ್ಲಾಲ್ ಧಾರವಾಡ್, ಸಂಗೀತ ವಿನ್ಯಾಸ ರಾಘವ್ ಕಮ್ಮಾರ್, ಹಿನ್ನೆಲೆ ಗಾಯನ ಮೇಘ ಕೊತ್ಬಾಳ್.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
2: ಸ್ವರಾಂಜಲಿ ಸಂಗೀತ ದಿಗ್ಗಜರ ಸ್ಮೃತಿ ಚಿತ್ರ. ಅಭಿಮಾನಿ ಶ್ರೋತೃಗಳೇ, ಶಾಸ್ತ್ರೀಯ ಸಂಗೀತದೊಂದಿಗೆ ಮಿಳಿತಗೊಂಡು ಅದಕ್ಕ ಇಂಬು ಕೊಡುವಂತಹದ್ದು ಹಾರ್ಮೋನಿಯಂ ಅನ್ನೋ ಸಂವಾದಿನಿಯ ಸೆಳಕು ಅದು. ಆ ಸರಿಗಮಗಳನ್ನ ಆರಾಧಿಸಿ ಸಂವಾದಿನಿಯ ಸಂತ ಎನಿಸಿಕೊಂಡವರು ರಾಮ್ಭಾವು ಬಿಜಾಪುರೆ ಅನ್ನೋ ಸಂಗೀತ ದಿಗ್ಗಜರು. ಆ ಕಲಾವಿದರ ಜೀವನ ಸಂಗೀತದ ಎಳೆ ಎಳೆಯ ಪದರು ಸಂವಾದಿನಿ ಸಂತನ ಸುಸ್ವರ ಸಿಂಚನ ಅನ್ನೋ ಸ್ವರಾಂಜಲಿಯ ಕದರು. ಕೇಳ್ರಿ, ಪ್ರತಿ ಶುಕ್ರವಾರ ಮುಂಜಾನೆ 6:35 ರಾತ್ರಿ 8:15
3: ಸಂವಾದಿನಿ ಸಂತನ ಸುಸ್ವರ ಸಿಂಚನ
2: ಸ್ವರಾಂಜಲಿಯ ಈ ನಡೆ ಸಂವಾದಿನಿ ಸಂತನ ಜೀವನ ಸಾಧನೆಯೆಡೆ.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು

ನಿರಂತರತೆಯ ಪ್ರತೀಕ. ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

ಈಗ ಸಮಯ 11:07:28. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಾಳೆಯ ಪ್ರಸಾರವು 5:53 ಆರಂಭವಾಗುವುದು. ಇನ್ನು ಮುಂದೆ ಎಫ್ಎಂ ಗೋಲ್ಡ್ ಹಿಂದಿ ಕಾರ್ಯಕ್ರಮಗಳು ದಿಲ್ಲಿ ಕೇಂದ್ರದಿಂದ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಮುಂದುವರಿಯಲಿವೆ. ಇನ್ನು ವಿದ್ಯಾ ತಾರಾಸಿಂಗ್ಗಳಿಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.

0: ಗಂಟೆ ಮೂವತ್ತು ನಿಮಿಷದವರೆಗೆ ಸಿನಿ ವಿಜ್ ನಂದನ.
1: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
0: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನ. ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 244.
2: ಹಲೋ, ಪ್ಲೀಸ್ ಚೆಕ್ ದ ಟೈಮ್. 5:23, 15, 16, 17, 18.